0: ಇದು ಜೆಎಸ್ಎಸ್ ರೇಡಿಯೋ. ಪ್ರೀತಿಯ ಕೇಳುಗರಿಗೆಲ್ಲ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಜೆಎಸ್ಎಸ್ ರೇಡಿಯೋ 91.2 FM ಕಂಪನಾಂಕದಲ್ಲಿ ಮೈಸೂರಿನಿಂದ ಪ್ರಸಾರವಾಗುತ್ತಿದೆ. ಇದು ಮೈಸೂರಿನ ಹೆಮ್ಮೆಯ ರೇಡಿಯೋ.
1: ಸಮಸ್ತ ಜೆಎಸ್ಎಸ್ ರೇಡಿಯೋ 91.2 FM ಕೇಳುಗರಿಗೆಲ್ಲ ಬೆಳಗಿನ ಶುಭೋದಯಗಳು. ಪ್ರಿಯ ಕೇಳುಗರೇ, ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಹೆಮ್ಮೆಯ ಸಮುದಾಯ ಬಾನುಲಿ ಕೇಂದ್ರ ಜೆಎಸ್ಎಸ್ ರೇಡಿಯೋ 91.2 FM ಕಂಪನಾಂಕದಲ್ಲಿ ಮೈಸೂರಿನ ಊಟಿ ರಸ್ತೆಯ ಜೆಎಸ್ಎಸ್ ಕಲಾ, ವಾಣಿಜ್ಯ ಮತ್ತು ವಿಜ್ಞಾನ ಕಾಲೇಜಿನಿಂದ ಪ್ರಸಾರವಾಗುತ್ತಿದೆ. ಆತ್ಮೀಯರೇ, ಇಂದು 2026 ಇಸವಿ ಸೆಪ್ಟೆಂಬರ್ ತಿಂಗಳ 4 ತಾರೀಕು ಶುಕ್ರವಾರ. ನಾನು ನಿಮ್ಮ ಬಾನುಲಿ ಗೆಳೆಯ ರಮೇಶ್. ಬನ್ನಿ, ಈ ದಿನ ನಮ್ಮ ಬಾನುಲಿ ಕೇಂದ್ರದಿಂದ ಏನೆಲ್ಲ ಕಾರ್ಯಕ್ರಮಗಳು ಪ್ರಸಾರವಾಗುತ್ತಿವೆ ಎಂಬುದನ್ನು ತಿಳಿಯೋಣ. ಬೆಳಗ್ಗೆ 7:05 ಪ್ರದೇಶ ಸಮಾಚಾರ, 7:15 ಕರುಣಾಳು ಬಾಬೆಳಕೆ, 7:23 ಜ್ಞಾನಮಾರ್ಗ, 7:35 ವಾರ್ತೆಗಳನ್ನು ಕೇಳಲಿದ್ದೀರಿ. 7:45 ವಿಜ್ಞಾನ ಚರಣ ಸುದ್ದಿ, 8:00 ಜೀವನ ಪಾಠಶಾಲೆ,

ಹಾಗೂ 8:30 ಭಕ್ತಿ ಸೌರಭ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಪ್ರಿಯ ಕೇಳುಗರೆ, ಈ ಎಲ್ಲ ಕಾರ್ಯಕ್ರಮಗಳು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಹೆಮ್ಮೆಯ ಸಮುದಾಯ ಬಾನುಲಿ ಕೇಂದ್ರ ಜೆಎಸ್ಎಸ್ ರೇಡಿಯೋ 91.2 FM ಕಂಪನಾಂಕದಲ್ಲಿ ಮೈಸೂರಿನ ಊಟಿ ರಸ್ತೆಯ ಜೆಎಸ್ಎಸ್ ಕಲಾ ವಾಣಿಜ್ಯ ಮತ್ತು ವಿಜ್ಞಾನ ಕಾಲೇಜಿನಿಂದ ಪ್ರಸಾರವಾಗುತ್ತಿದೆ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲವಂತ್. ಮುಖ್ಯಾಂಶಗಳು. ಕಲಬುರಗಿ ಜಿಲ್ಲೆಯ ಮಹತ್ವದ ಎರಡು ನೀರಾವರಿ ಯೋಜನೆಗಳಿಗೆ ಸಚಿವ ಸಂಪುಟ ಒಪ್ಪಿಗೆ. ಪಿಎಂ ಕುಸುಮ್ ಸಿ ಯೋಜನೆ. ಚಿಕ್ಕಬಳ್ಳಾಪುರದ ಕೃಷಿಕ ನಾರಾಯಣಸ್ವಾಮಿ ಸೌರ ವಿದ್ಯುತ್ ಉತ್ಪಾದನೆಯಲ್ಲಿ ಮಾದರಿ. ಧಾರವಾಡದ ಕೃಷಿ ನವೋದ್ಯಮ ಪೋಷಣ ಕೇಂದ್ರ. ಕೇಂದ್ರ ಕೃಷಿ ಸಚಿವಾಲಯದಿಂದ 10 ಕೋಟಿ ರೂಪಾಯಿ ಪ್ರೋತ್ಸಾಹಧನ. ಇಂದು ಶ್ರೀಕೃಷ್ಣ ಜನ್ಮಾಷ್ಟಮಿ, ನಾಡಿನಾದ್ಯಂತ ಸಂಭ್ರಮ, ಹಬ್ಬದ ಮೆರಗು. ಈಗ ವಾರ್ತೆಗಳ ವಿವರ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಧ್ಯಕ್ಷತೆಯಲ್ಲಿ ಬೆಂಗಳೂರಿನಲ್ಲಿ ನಡೆದ ಸಚಿವ ಸಂಪುಟ ಸಭೆ ಕಲಬುರಗಿ ಜಿಲ್ಲೆಗೆ ಸಂಬಂಧಿಸಿದ ಒಟ್ಟು 105.20 ಕೋಟಿ ರೂಪಾಯಿ ಮೊತ್ತದ ಎರಡು ಮಹತ್ವದ ನೀರಾವರಿ ಯೋಜನೆಗಳಿಗೆ ಒಪ್ಪಿಗೆ ನೀಡಿದೆ. ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರತಿಕ್ರಿಯಿಸಿ, ಬೋರಿ ನದಿಯಿಂದ ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ 12 ಕೆರೆಗಳಿಗೆ ನೀರು ತುಂಬಿಸುವ 56 ಕೋಟಿ ರೂಪಾಯಿ ಮೊತ್ತದ ಏತ ನೀರಾವರಿ ಯೋಜನೆ ಹಾಗೂ ಕಲಬುರಗಿ ಜಿಲ್ಲೆಯ ವಿವಿಧ ಭಾಗಗಳಲ್ಲಿ ಸಣ್ಣ ನೀರಾವರಿ ಹಾಗೂ ಜಲಸಂರಕ್ಷಣಾ ಕಾಮಗಾರಿಗಳನ್ನು ಕೈಗೊಳ್ಳಲು 49.20 ಕೋಟಿ ರೂಪಾಯಿ ಮೊತ್ತದ ಯೋಜನೆಯನ್ನು ಸಚಿವ ಸಂಪುಟ ಅನುಮೋದಿಸಿದೆ ಎಂದರು. ಮೈಸೂರು ದಸರಾ ಉತ್ಸವಕ್ಕೆ ದಕ್ಷಿಣ ಭಾರತದ ಎಲ್ಲ ಮುಖ್ಯಮಂತ್ರಿಗಳನ್ನು ಆಹ್ವಾನಿಸಲು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತೀರ್ಮಾನಿಸಿದ್ದಾರೆ. ಮೈಸೂರು ದಸರಾ ಆಯೋಜನೆಯ ಪ್ರಗತಿ ಪರಿಶೀಲನಾ ಸಭೆ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಕೇಂದ್ರ ರಕ್ಷಣಾ ಖಾತೆ ಸಚಿವರ ಜೊತೆ ಸಮಾಲೋಚಿಸಿ ಏರ್ ಶೋ, ಡ್ರೋನ್ ಪ್ರದರ್ಶನ, ಇಸ್ರೋ, ಡಿಆರ್ಡಿಒ ಸೇರಿದಂತೆ ನಾಡಿನ ಖ್ಯಾತ ಸಂಸ್ಥೆಗಳಿಂದ ಸ್ತಬ್ಧಚಿತ್ರ ಜಾಥಾ, ಕಲಾತಂಡಗಳಿಂದ ಪ್ರದರ್ಶನ ಏರ್ಪಡಿಸಲು ಸಭೆ ನಿರ್ಧರಿಸಿತು. ಪ್ರಧಾನಮಂತ್ರಿ ಕುಸುಮ್ ಸಿ ಯೋಜನೆ ಅಡಿ ಚಿಕ್ಕಬಳ್ಳಾಪುರದ ನಾರಾಯಣಸ್ವಾಮಿ ಅವರ 40 ಎಕರೆ ಜಮೀನು ಈಗ ಸಾವಿರಾರು ರೈತರ ಕೃಷಿ ಭೂಮಿಗೆ ವಿದ್ಯುತ್ ಪೂರೈಸಲು ನೆರವಾಗುತ್ತಿದೆ. ತಮ್ಮ ಜಮೀನನ್ನು ಸೌರ ಯೋಜನೆಗೆ ಗುತ್ತಿಗೆ ನೀಡುವ ಮೂಲಕ ಅವರು ಸ್ಥಿರ ಆದಾಯದ ಮೂಲವನ್ನು ಕಂಡುಕೊಂಡಿದ್ದಾರೆ. ಜೊತೆಗೆ 27 ಗ್ರಾಮಗಳ ಕೃಷಿ ಪಂಪ್ಸೆಟ್ಗಳಿಗೆ ಹಗಲಿನ ವೇಳೆಯಲ್ಲಿ ವಿದ್ಯುತ್ ಪೂರೈಕೆ ಕೊಡುಗೆ ನೀಡುತ್ತಿದ್ದಾರೆ ಎಂದು ಕೇಂದ್ರ ನವ ಹಾಗೂ ನವೀಕರಿಸಬಹುದಾದ ಇಂಧನಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಎಕ್ಸ್ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಭಾರತೀಯ ತಂತ್ರಜ್ಞಾನ ಸಂಸ್ಥೆ ಐಐಟಿ ಧಾರವಾಡ ಭಾರತೀಯ ಪಾರಂಪರಿಕ ಜ್ಞಾನ ಪ್ರಣಾಳಿ ಸಮೂಹದ 3ನೇ ಅಂತಾರಾಷ್ಟ್ರೀಯ ಸಮ್ಮೇಳನವನ್ನು ನಾಳೆ ಮತ್ತು ನಾಡಿದ್ದು ಆಯೋಜಿಸಿದೆ ಎಂದು ಸಂಸ್ಥೆಯ ನಿರ್ದೇಶಕ ಪ್ರೊಫೆಸರ್ ವೆಂಕಪ್ಪಯ್ಯ ದೇಸಾಯಿ ತಿಳಿಸಿದ್ದಾರೆ. ಐಐಟಿ ಧಾರವಾಡದ ಭಾರತೀಯ ಜ್ಞಾನ ಪದ್ಧತಿಗಳ ಶ್ರೇಷ್ಠತಾ ಕೇಂದ್ರ, ಹೊಸ ದಿಲ್ಲಿಯ ಕೇಂದ್ರೀಯ ಸಂಸ್ಕೃತ ವಿಶ್ವವಿದ್ಯಾಲಯ, ಅನುಸಂಧಾನ ರಾಷ್ಟ್ರೀಯ ಸಂಶೋಧನಾ ಪ್ರತಿಷ್ಠಾನ, ಕೇಂದ್ರ ಶಿಕ್ಷಣ ಸಚಿವಾಲಯದ ಭಾರತೀಯ ಜ್ಞಾನ ವ್ಯವಸ್ಥೆಗಳ ವಿಭಾಗದ ಸಹಯೋಗದಲ್ಲಿ ಈ ಕಾರ್ಯಾಗಾರ ನಡೆಯಲಿದೆ. ದೇಶದ ಖ್ಯಾತನಾಮ ವಿದ್ವಾಂಸರು ಪಾಲ್ಗೊಳ್ಳಲಿದ್ದಾರೆ ಎಂದರು. ಕೇಂದ್ರದ ಕೃಷಿ ಸಚಿವಾಲಯ ಧಾರವಾಡದ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಕೃಷಿ ನವೋದ್ಯಮ ಪೋಷಣ ಕೇಂದ್ರಕ್ಕೆ 10 ಕೋಟಿ ರೂಪಾಯಿ ಉತ್ತೇಜನ ನಿಧಿ ನೀಡಿದೆ. ರೈತರ ಆದಾಯ ಹೆಚ್ಚಿಸಲು ಕೃಷಿ ನವೋದ್ಯಮ ಪೋಷಣ ಕೇಂದ್ರ ಕೃಷಿ ಉದ್ಯಮಿಗಳಿಗೆ ಸೂಕ್ತ ಮಾರ್ಗದರ್ಶನ, ಆರ್ಥಿಕ ನೆರವು ಹಾಗೂ ತಾಂತ್ರಿಕ ನೆರವು ನೀಡುವ ಮೂಲಕ ಗ್ರಾಮೀಣ ಆರ್ಥಿಕತೆಗೆ ಹೊಸ ಚೈತನ್ಯ ನೀಡುತ್ತಿದೆ. ಕಬ್ಬಿನ ಹಾಲು ವರ್ಷಪೂರ್ತಿ ಕಾಯ್ದಿಡುವ ತಂತ್ರಜ್ಞಾನ, ಕತ್ತೆ ಹಾಲಿನ ಸೋಪು, ಸಜ್ಜೆ ಪೇಯ, ಹೀಗೆ 80ಕ್ಕೂ ಹೆಚ್ಚು ಕೃಷಿ ನವೋದ್ಯಮಗಳು 158 ಕೋಟಿ ರೂಪಾಯಿ ವಹಿವಾಟು ದಾಖಲಿಸಿವೆ. ಪ್ರದೇಶ ಸಮಾಚಾರಕ್ಕಾಗಿ ಈ ಕುರಿತು ಮಾಹಿತಿ ನೀಡಿದ್ದಾರೆ ಕೃಷಿ ನವೋದ್ಯಮ ಪೋಷಣ ಕೇಂದ್ರದ ಮುಖ್ಯಸ್ಥ ಡಾಕ್ಟರ್ ಎಸ್ಎಸ್ ಡೊಳ್ಳಿ.
1: ಕೃಷಿ ವಿಶ್ವವಿದ್ಯಾಲಯದಲ್ಲಿರುವಂತಹ ಕೃಷಿ ಸ್ಟಾರ್ಟ್ಅಪ್ ಭಾರತ ಸರ್ಕಾರದ ಕೃಷಿ ಮಂತ್ರಾಲಯದಿಂದ

0: ಸೀರಿಸಿ ಸ್ಟೇಜ್ ಅಲ್ಲಿ ಇರುವಂತಹ ಸ್ಟಾರ್ಟ್ಅಪ್ ಗಳು 158 ಕೋಟಿ ವ್ಯವಹಾರವನ್ನ ಇಲ್ಲಿವರೆಗೆ ಮಾಡಿದ್ದಾರೆ. 100,000 ಮೀರಿ ರೈತರನ್ನ ತಲುಪಿದ್ದಾರೆ ಮತ್ತು 1,000 ಹೆಚ್ಚಿಗೆ ಉದ್ಯೋಗಗಳನ್ನ ಸೃಷ್ಟಿ ಮಾಡಿದ್ದಾರೆ. ಈ ಸ್ಟಾರ್ಟ್ಅಪ್ ಗಳಿಂದ ಬಂದಿರುವಂತಹ ತಂತ್ರಜ್ಞಾನಗಳಲ್ಲಿ ಸುಮಾರು 40 ಸ್ಟಾರ್ಟ್ಅಪ್ ಗಳಿಗೆ ಪೇಟೆಂಟ್ ಕೂಡ ದೊರಕಿದೆ.
1: ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಇಂದು ಶ್ರೀಕೃಷ್ಣ ಜನ್ಮಾಷ್ಟಮಿ. ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಅಷ್ಟಮಿಯಂದು ವಿಜೃಂಭಣೆಯಿಂದ ಕೃಷ್ಣ ಜನ್ಮಾಷ್ಟಮಿ ಆಚರಿಸಲಾಗುತ್ತದೆ. ಬಾಲಕೃಷ್ಣನನ್ನು ಶೃಂಗರಿಸಿ ತೊಟ್ಟಿಲಲ್ಲಿ ತೂಗಿ ಮೃಷ್ಟಾನ್ನ ನೈವೇದ್ಯವನ್ನು ಸಮರ್ಪಿಸಲಾಗುತ್ತದೆ. ವೃಂದಾವನ, ಮಥುರಾ, ದ್ವಾರಕಾದ ಶ್ರೀಕೃಷ್ಣ ಮಂದಿರಗಳಲ್ಲಿ ಮುದ್ದು ಕೃಷ್ಣನ ಜನ್ಮದಿನವನ್ನು ಭಕ್ತಿಭಾವ ಮತ್ತು ಶ್ರದ್ಧೆಯಿಂದ ಆಚರಿಸಲಾಗುತ್ತಿದೆ. ಮಹಾರಾಷ್ಟ್ರ ಹಾಗೂ ತಮಿಳುನಾಡಿನಲ್ಲಿ ವಿಶೇಷ ಮೊಸರಿನ ಮಡಕೆಯನ್ನು ಒಡೆಯುವ ದಹಿ ಹಾಂಡಿ ಹಾಗೂ ಉರೈಡಿ ಸ್ಪರ್ಧೆಗಳು ನಡೆಯಲಿವೆ. ಶ್ರೀಕೃಷ್ಣ ಜನ್ಮೋತ್ಸವಕ್ಕೆ ಉಡುಪಿ ಸಜ್ಜಾಗಿದ್ದು ರಥಬೀದಿ ಹಾಗೂ ಶ್ರೀಕೃಷ್ಣ ಮಠದ ಸುತ್ತಮುತ್ತ ಹಬ್ಬದ ವಾತಾವರಣ ಕಳೆಗಟ್ಟಿದೆ. ಪರ್ಯಾಯ ಶಿರೂರು ಮಠದ ಆಶ್ರಯದಲ್ಲಿ ಈ ಬಾರಿ ವಿಜೃಂಭಣೆಯಿಂದ ಕೃಷ್ಣ ಜನ್ಮಾಷ್ಟಮಿ ಜರುಗಲಿದೆ. ಮಧ್ಯರಾತ್ರಿ 12:12 ಶ್ರೀಕೃಷ್ಣನಿಗೆ ಅರ್ಘ್ಯ ಪ್ರದಾನ ನೆರವೇರಿತು. ನಾಳೆ ರಥಬೀದಿಯ ವಿಶೇಷ ವೇದಿಕೆಯಲ್ಲಿ ಸಾಂಪ್ರದಾಯಿಕ ಮಲ್ಲಯುದ್ಧ ಪ್ರದರ್ಶನ ನಡೆಯಲಿದೆ. ರಾಜ್ಯದ ವಿವಿಧೆಡೆಯಿಂದ ಸಹಸ್ರಾರು ಭಕ್ತರು ಕನಕನ ಕಿಂಡಿಯ ಮೂಲಕ ಶ್ರೀಕೃಷ್ಣನ ದರ್ಶನಕ್ಕಾಗಿ ಉಡುಪಿಗೆ ಆಗಮಿಸಿದ್ದಾರೆ. ಗೋಸಲ ವಂಶಜರಿಂದ ಪ್ರತಿಷ್ಠಾಪಿತ ಐತಿಹಾಸಿಕ ಶ್ರೀ ವೇಣುಗೋಪಾಲಸ್ವಾಮಿ ದೇವಸ್ಥಾನದ ಜಾತ್ರೆ ಹಾಗೂ ಸ್ತಂಭಾರೋಹಣ ಯಾದಗಿರಿ ಜಿಲ್ಲೆ ಸುರಪುರದಲ್ಲಿ ಇಂದಿನಿಂದ 3 ದಿನಗಳ ಕಾಲ ವಿಜೃಂಭಣೆಯಿಂದ ನಡೆಯಲಿದೆ. ಶ್ರಾವಣ ಬಹುಳ ರೋಹಿಣಿ ನಕ್ಷತ್ರದಂದು ಶ್ರೀಕೃಷ್ಣ ಜನ್ಮಾಷ್ಟಮಿ ಆಚರಿಸುವ ಸಂಪ್ರದಾಯವಿದೆ. ಮೈಸೂರಿನ ನಂಜರಾಜ್ ಬಹದ್ದೂರ್ ಛತ್ರದಲ್ಲಿ ನಾಳೆ ಹಾಗೂ ನಾಡಿದ್ದು ದೇಸಿ ಸೊಪ್ಪಿನ ಮೇಳ ಆಯೋಜಿತವಾಗಿದೆ. ಹೆಗ್ಗಡದೇವನ ಕೋಟೆಯ ಕಾಡುಹಳ್ಳಿಯ ರೈತರ 25 ವಿಧದ ಸೊಪ್ಪುಗಳು, ಕನಕಪುರದ ಕೊಳಗೊಂಡನಹಳ್ಳಿ ಮಹಿಳಾ ಸಂಘದ ವಿಶೇಷ ಕಳಲೆ ಸಾಂಬಾರು ಮೇಳದ ಆಕರ್ಷಣೆ. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಮೈಸೂರಿನ ಸಹಜ ಸಮೃದ್ಧದ ಹಾವೇರಿ ಜಿಲ್ಲೆ ಶಿಗ್ಗಾಂವ ತಾಲೂಕು ತಿಮ್ಮಾಪುರದ ಕ್ಷೇತ್ರ ಸಂಯೋಜಕಿ, ಕಳೆ ಹಾಗೂ ಸಾಗುವಳಿ ಮಾಡದ ಸೊಪ್ಪುಗಳ ಸಂರಕ್ಷಕಿ ನೀಲಮ್ಮ ಬರದೇಲಿ.
5: ಸಹಜ ಸಮೃದ್ಧ, ಯೂಸಿಂಗ್ ಡೈವರ್ಸಿಟಿ ಹಾಗೂ ಮೈಸೂರಿನ ಜೆಎಸ್ಎಸ್ ಕೃಷಿ ವಿಜ್ಞಾನ ಕೇಂದ್ರ ಇವರ ಸಹಯೋಗದಲ್ಲಿ ಸೊಪ್ಪು ಮೇಳ ಆಯೋಜನೆಗೊಂಡಿದೆ. September 5 and 6 ಮೈಸೂರಿನ ನಂಜರಾಜ ಬಹದ್ದೂರ್ ಛತ್ರದಲ್ಲಿ ನಡೆಯಲಿರುವ ಈ ಮೇಳದಲ್ಲಿ 150 ವೈವಿಧ್ಯಮಯ ಸೊಪ್ಪುಗಳ ಪ್ರದರ್ಶನ ಮತ್ತು ಮಾರಾಟ ನಡೆಯಲಿದೆ. ಈ ಮೇಳದಲ್ಲಿ ಮುರುಳೀಧರ್ ಗುಂಗುರ್ಮಳೆ ಇವರು ಅಜ್ಜಿಯ ಮಡಿಲು ಸೊಪ್ಪಿನ ಕಡಲು ತರಬೇತಿಯನ್ನು ನೀಡಲಿದ್ದಾರೆ. ಹಾಗೆಯೇ ಕಳೆ ಸಸ್ಯಗಳ ಬಗ್ಗೆ ಅಪಾರ ಅನುಭವವಿರುವ ಶ್ರೀವತ್ಸ ಅವರು ಅವುಗಳ ಉಪಯುಕ್ತತೆ ಬಗ್ಗೆ ಮಾಹಿತಿ ಹಂಚಲಿದ್ದಾರೆ. ಬಹಳ ಮುಖ್ಯವಾಗಿ ನೈಸರ್ಗಿಕ ಸೊಪ್ಪುಗಳ ಬಗ್ಗೆ ವಿಶೇಷ ಜ್ಞಾನ ಹೊಂದಿರುವ ಶಿಗ್ಗಾಂವ ತಾಲೂಕಿನ ತಿಮ್ಮಾಪುರದ ನೀಲಮ್ಮ ತಮ್ಮ ಜ್ಞಾನದ ವಿನಿಮಯ ಮಾಡಿಕೊಳ್ಳಲಿದ್ದಾರೆ. ಸೊಪ್ಪುಗಳ ಬಗ್ಗೆ ತಿಳಿಯಲು, ಸೊಪ್ಪುಗಳ ವಿವಿಧ ಅಡುಗೆಗಳನ್ನು ಸವಿಯಲು ಹಾಗೂ ರೈತರ ಅನುಭವಗಳನ್ನು ಆಲಿಸಲು ಇದೊಂದು ಸದಾವಕಾಶ. ದಯವಿಟ್ಟು ಭೇಟಿ ನೀಡಿ.
1: ಶಿಕ್ಷಕರ ದಿನಾಚರಣೆ ಪೂರ್ವಭಾವಿಯಾಗಿ ಬೆಳಗಾವಿ ಜಿಲ್ಲೆಯ ಎಲ್ಲ ತಾಲೂಕುಗಳ 23 ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರವನ್ನು ಆಯೋಜಿಸಲಾಗಿತ್ತು. ಬೆಳಗಾವಿ ಜಿಲ್ಲಾ ಆಸ್ಪತ್ರೆಯಲ್ಲಿ ಪ್ರಾದೇಶಿಕ ಆಯುಕ್ತರಾದ ಕೆಎಂ ಜಾನಕಿ ರಕ್ತದಾನ ಶಿಬಿರಕ್ಕೆ ಚಾಲನೆ ನೀಡಿದರು. ಜಿಲ್ಲಾ ಪಂಚಾಯಿತಿ ಸಿಇಒ ರಾಹುಲ್ ಶಿಂಧೆ ಮಾಹಿತಿ ನೀಡಿ 4,634 ಯುನಿಟ್ ರಕ್ತ ಸಂಗ್ರಹಿಸಲಾಗಿದೆ ಎಂದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕಲಬುರಗಿ ಜಿಲ್ಲೆಯ ಮಹತ್ವದ 2 ನೀರಾವರಿ ಯೋಜನೆಗಳಿಗೆ ಸಚಿವ ಸಂಪುಟ ಒಪ್ಪಿಗೆ. ಪಿಎಂ ಕುಸುಮ್ ಸಿ ಯೋಜನೆ, ಚಿಕ್ಕಬಳ್ಳಾಪುರದ ಕೃಷಿಕ ನಾರಾಯಣಸ್ವಾಮಿ ಸೌರವಿದ್ಯುತ್ ಉತ್ಪಾದನೆಯಲ್ಲಿ ಮಾದರಿ. ಧಾರವಾಡ

0: ಸಂಘದ ಕೃಷಿ ನವೋದ್ಯಮ ಪೋಷಣ ಕೇಂದ್ರ, ಕೇಂದ್ರ ಕೃಷಿ ಸಚಿವಾಲಯದಿಂದ 10 ಕೋಟಿ ರೂಪಾಯಿ ಪ್ರೋತ್ಸಾಹ ಧನ. ಇಂದು ಶ್ರೀಕೃಷ್ಣ ಜನ್ಮಾಷ್ಟಮಿ, ನಾಡಿನಾದ್ಯಂತ ಸಂಭ್ರಮ, ಹಬ್ಬದ ಮೆರಗು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35ಕ್ಕೆ.
1: ನಮ್ಮ ಬಾನುಲಿ ಕೇಂದ್ರದಿಂದ ಇನ್ನು ಮುಂದೆ ಕರುಣಾಳು ಬಾಬೆಳಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇಂದಿನ ಕರುಣಾಳು ಬಾಬೆಳಗೆ ಕಾರ್ಯಕ್ರಮದ ವಿಷಯ ಬದಲಾವಣೆ ತರುವ ವಿಧಾನ. ವಿಷಯದ ಮೂಲ ಡಾಕ್ಟರ್ ಗುರುರಾಜ ಕರಜಗಿರವರ ಕರುಣಾಳು ಬಾಬೆಳಕೆ ಪುಸ್ತಕದ ಆಯ್ದ ಲೇಖನ. ಪ್ರಸ್ತುತಪಡಿಸಲಿದ್ದಾರೆ ಶ್ರೀಮತಿ ಎಂ ಕನ್ಯಾಕುಮಾರಿರವರು.

ಸ್ನೇಹಿತರೆ, ಅಜ್ಞಾನವೆಂಬ ಕತ್ತಲೆಯನ್ನು ಕಳೆದು ಬದುಕಿನಲ್ಲಿ ಸುಜ್ಞಾನವೆಂಬ ಜ್ಯೋತಿಯನ್ನು ಬೆಳಗಿಸಲು ಬನ್ನಿ ಕೇಳೋಣ ಕರುನಾಳು ಬಾ ಬೆಳಕು.

ಒಮ್ಮೆ ಗುರುರಾಜ ಕರಜಗಿರವರ ಸ್ನೇಹಿತರೊಬ್ರು ಅವರ ಮಗನಿಗೆ ಚೆನ್ನಾಗಿ ಬೈತಾ ಇದ್ರು. ಅವನು ಮುಖ ಕೆಳಗೆ ಹಾಕೊಂಡು ನಿಂತಿದ್ದ. ಇವರು ಅವನನ್ನ ಸಮಾಧಾನಗೊಳಿಸಿ ಹೊರಗೆ ಕಳಿಸಿ ಸ್ನೇಹಿತರಿಗೆ ಹೇಳ್ತಾರೆ, ಈ ವಯಸ್ಸಿನಲ್ಲಿ ಬೆಳೆದ ಮಗನಿಗೆ ಹೀಗ್ ಬೈಯೋದು ಸರಿಯಿಲ್ಲ. ಇದನ್ನ ಕೇಳಿದ ಅವರ ಸ್ನೇಹಿತರು ಮತ್ತಷ್ಟು ಮುಖ ಗಂಟು ಹಾಕೊಂಡು, ನಿಮ್ಗೆ ಅವನ ಸ್ವಭಾವ ಗೊತ್ತಿಲ್ಲ, ಅವನಿಗೆ ಹೀಗ್ ಕಠಿಣವಾಗಿ ಬೈದ್ರೇನೆ ಬುದ್ಧಿ ಬರೋದು, ಮೃದುವಾಗಿ ಹೇಳಿದ್ರೆ ಅವನಿಗೆ ಅದು ತಾಗೋದೇ ಇಲ್ಲ ಅಂತ ಇವ್ರು ಹೇಳಿದ್ರು. ಆಗ ಇವರಿಗೆ ಒಂದ್ ಕತೆ ನೆನಪಾಯ್ತು. ಅದೇನಪ್ಪ ಅಂದ್ರೆ, ಒಂದಿನ ದೇವತೆಗಳು ಆಕಾಶದಲ್ಲಿ ಕೂತ್ಕೊಂಡು ಕೆಳಗಿನ ಭೂಪ್ರದೇಶವನ್ನ ನೋಡ್ತಾ ಇದ್ರಂತೆ. ಅವರಲ್ಲಿ ಮೂವರು ಪ್ರಮುಖ ದೇವತೆಗಳು, ಒಬ್ಬ ಸೂರ್ಯ, ಮತ್ತೊಬ್ಬ ವಾಯು, ಇನ್ನೊಬ್ಬ ವರುಣ. ಸುಮ್ನೆ ಕೂತ್ಕೊಂಡ್ರೆ ದೇವತೆಗಳು ಅನಾವಶ್ಯಕವಾದ ಕೆಲಸವನ್ನ ಮಾಡ್ತಾರೆ. ಆಗ ವಾಯು ಹೇಳ್ದ, ಈಗ ಸ್ವಲ್ಪ ಹೊತ್ತು ನಮ್ಗೆ ಯಾವ ಕೆಲ್ಸನೂ ಇಲ್ಲ, ಒಂದ್ ಆಟ ಆಡೋಣವಾ. ಉಳಿದ ಇಬ್ರು ಹೇಳಿದ್ರು ಆಯ್ತು ಅಂತ. ಯಾವ ಆಟ ಆಡೋದು ಅಂತ ಅತ್ತಿತ್ತ ನೋಡ್ದಾಗ ಭೂಮಿಯ ಮೇಲೆ ಒಂದು ಸಣ್ಣ ಬೆಟ್ಟದ ಮೇಲೆ ತರುಣನೊಬ್ಬ ಕೋಟ್ ಹಾಕೊಂಡು ಕೂತ್ಕೊಂಡಿದ್ದ. ಅದನ್ನು ಕಂಡು ವಾಯು ತನ್ನ ಸಂಗಡಿಗರಿಗೆ ಹೇಳ್ದ, ಈಗ ನಮ್ಮಲ್ಲಿ ಯಾರು ಅವನು ಹಾಕೊಂಡಿರೋ ಕೋಟನ್ನ ಕಳಚುವ ಹಾಗೆ ಮಾಡ್ತಾರೋ ನೋಡೋಣವಾ. ಆಯ್ತು, ಮೊದಲು ನಿನ್ನ ಪ್ರಯತ್ನವೇ ನಡೆಯಲಿ ಅಂತ ಹೇಳ್ದ ವರುಣ. ವಾಯು ನಿಧಾನವಾಗಿ ತರುಣನ ಸುತ್ತ ಬೀಸತೊಡಗಿದ. ತರುಣನ ಕಿವಿಯ ಹತ್ತಿರ ಸುಳಿದ. ವಾಯುವಿನ ತರಂಗಗಳು ಪಿಸುಗುಟ್ಟಿದವು. ಹೇ ಹುಡುಗ, ಕೋಟು ತೆಗೆ. ತರುಣ ಗಾಳಿಯ ವೇಗವನ್ನ ಗಮನಿಸಿ ಅದನ್ನ ಇನ್ನೂ ಬಿಗಿಯಾಗಿ ಹಿಡಿದುಕೊಂಡ. ವಾಯುವಿಗೆ ಕೋಪ ಕೆರಳಿತು, ಹೀಗಾಗಿ ವೇಗವಾಗಿ ಚಳಿಯನ್ನ ಹೆಚ್ಚಿಸಿಕೊಂಡು ಬೀಸತೊಡಗಿದ. ಅದರ ತರಂಗಗಳು ಗುಡುಗಿದ್ವು. ಹುಚ್ಚ, ಕೋಟು ತೆಗೆ, ಇಲ್ದಿದ್ರೆ ನಿನ್ನನ್ನೇ ಹಾರಿಸ್ಬಿಡ್ತೇನೆ. ಹುಡುಗ ಚಳಿಗೆ ಬೆದರಿ ಮತ್ತಷ್ಟು ಬಿಗಿಯಾಗಿ ಕೋಟನ್ನ ಅಪ್ಪಿಕೊಂಡ. ಗಾಳಿಯಲ್ಲಿಯ ಚಳಿ ವೇಗ ಹೆಚ್ಚಿದಂತೆ ತರುಣ ಇನ್ನೂ ಅವಚಿಕೊಂಡು ಕೋಟಿನೊಳಗೆ ಬೆಚ್ಚಗೆ ಇರಲು ಪ್ರಯತ್ನಿಸಿದ. ಆಗ ವರುಣ ಹೇಳ್ದ, ಇನ್ನು ನನ್ ಸರ್ದಿ, ಕ್ಷಣದಲ್ಲೇ ತರುಣ ಕೋಟು ಕಳೆಯುವಂತೆ ಮಾಡ್ತೇನೆ, ನೋಡ್ತಾ ಇರಿ. ಮಳೆ ನಿಧಾನವಾಗಿ ಹನಿಯ ತೊಡಗಿತು. ಹನಿಗಳು ಹುಡುಗನ ಕಿವಿಯಲ್ಲಿ ಹೇಳಿದ್ವು, ಬೇಗ ಕೋಟ್ ಕಳೆದು ಬಿಡು. ಆದ್ರೆ ನೆನೆದು ಹೋಗುವ ಭಯದಲ್ಲಿ ಕೋಟಿನಲ್ಲಿದ್ದ ತಲೆಗವಸನ್ನ ಎಳೆದು ಬಿಗಿದುಕೊಂಡ. ಕೋಟಿನ ಗುಂಡಿಗಳನ್ನು ಬಿಗಿದ. ಮಳೆಗೆ ಕೋಪ ಹೆಚ್ಚಾಗಿ ಜೋರಾಗಿ ಅಪ್ಪಳಿಸತೊಡಗಿತು. ಅದರ ವೇಗ ಹೆಚ್ಚಿದಂತೆ ತರುಣ ಸಾಧ್ಯವಿದ್ದಷ್ಟು ದೇಹದ ಭಾಗವನ್ನ ಕೋಟಿನ ಒಳಗೆ ಸೇರಿಸಿಕೊಂಡು ಕೂತ್ಕೊಂಡ. ಮಳೆಗೂ ಸುಸ್ತಾಗಿ ಪ್ರಯತ್ನವನ್ನ ಬಿಡ್ತು. ಆಗ ಸೂರ್ಯ ನಗುತ್ತ ತನ್ನ ಎಳೆಬಿಸಿಲನ್ನ ಹುಡುಗನ ಮೈ ಮೇಲೆ ಚೆಲ್ದ. ನೆನೆದು ಹೋದ ತರುಣ ತಲೆಯ ಮೇಲಿನ ಗವಸನ್ನ ತೆಗೆದು ಕೂದಲು ಜಾಡಿಸಿ ಒಣಗಿಸ್ಕೊಂಡ. ಸೂರ್ಯ ನಿಧಾನವಾಗಿಯೇ ಸ್ವಲ್ಪ ಸ್ವಲ್ಪವೇ ಉಷ್ಣತೆಯನ್ನ ಹೆಚ್ಚು ಮಾಡ್ದ. ಕೋಟು ಒಣಗಿ ಶಕೆಯಾಗತೊಡಗಿತು. ತರುಣ ಕೋಟಿನ ಗುಂಡಿಗಳನ್ನ ಬಿಚ್ಚಿದ. ಮುಂದೆ 5 ನಿಮಿಷಗಳಲ್ಲಿ ಸೂರ್ಯನ ಕಿರಣಗಳು ತರುಣನ ಮೈ ಮೇಲೆಲ್ಲ ಮೃದುವಾಗಿ ಹರಿದಾಡದ್ವು. ಮುಂದೆ ಕೆಲವೇ ಕ್ಷಣಗಳಲ್ಲಿ ತರುಣ ಕೋಟು ಕಳಚಿ ಗಾಳಿ ಹಾಕೊಳ್ತಾ ನಿಂತ. ಸೂರ್ಯ ನಕ್ಕ. ಅವನ ನಗೆಯ ಸಂದೇಶ ಉಳಿದಿಬ್ಬರಿಗೂ ತಲುಪ್ತು. ಬಂಧುಗಳೇ, ಹೆದರಿಕೆ ಬೆದರಿಕೆಯಿಂದ ಆಗದ ಕೆಲಸ ಪ್ರೀತಿಯಿಂದ ಆಗತ್ತೆ. ಅದರಲ್ಲೂ ಮಕ್ಕಳು ಬೆಳೆದಂತೆ ಅವರನ್ನು ಹೆದರಿಕೆಯಿಂದ ಬೆದರಿಕೆಯಿಂದ ತಿದ್ದೋದು ಕಷ್ಟ ಮತ್ತು ಸರಿಯೂ ಅಲ್ಲ. ಅವರೊಂದಿಗೆ ನಿಧಾನವಾಗಿ ಪ್ರೀತಿಯಿಂದ ಮಾತಾಡಿಸಿ ತಿಳಿಸಿದ್ರೆ ಬದಲಾವಣೆ ಸಾಧ್ಯವಾಗುತ್ತೆ.

ಪ್ರಿಯ ಕೇಳುಗರೆ, ಇದುವರೆಗೂ ಕರುಣಾಳು ಬಾ ಬೆಳಗ್ಗೆ ಕಾರ್ಯಕ್ರಮದಲ್ಲಿ ಬದಲಾವಣೆ ತರುವ ವಿಧಾನ ಕುರಿತು ಕೇಳಿದಿರಿ. ವಿಷಯದ ಮೂಲ ಡಾಕ್ಟರ್ ಗುರುರಾಜ ಕರಜಗಿರವರ ಕರುಣಾಳು ಬಾ ಬೆಳಗ್ಗೆ ಪುಸ್ತಕದ ಆಯ್ದ ಲೇಖನ. ಪ್ರಸ್ತುತಪಡಿಸಿದವರು ಶ್ರೀಮತಿ ಎಂ ಕನ್ಯಾಕುಮಾರಿರವರು.

ನಮ್ಮ ಬಾನುಲಿ ಕೇಂದ್ರದಿಂದ ಇನ್ನು ಮುಂದೆ ಜ್ಞಾನ ಮಾರ್ಗ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇಂದಿನ ಜ್ಞಾನ ಮಾರ್ಗ ಕಾರ್ಯಕ್ರಮದಲ್ಲಿ ಭಗವದ್ಗೀತೆಯ ಶ್ಲೋಕಗಳು ಮತ್ತು ಇದರ ತಾತ್ಪರ್ಯಗಳ ಕುರಿತು ಕೇಳಲಿದ್ದೀರಿ. ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ ಬೇಲೂರಿನ ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜಿನ ಹಿರಿಯ ಉಪನ್ಯಾಸಕರಾದ ಶ್ರೀಮತಿ ಎನ್ ನಾಗಶ್ರೀ ತ್ಯಾಗರಾಜರವರು.

ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು. ಇಂದಿನ ಕಾರ್ಯಕ್ರಮದಲ್ಲಿ ಎರಡನೆಯ ಅಧ್ಯಾಯವಾಗಿರುವ ಸಾಂಖ್ಯ ಯೋಗದ 47ನೆಯ ಪ್ರಮುಖ ಶ್ಲೋಕವನ್ನ ಇಂದು ತಿಳಿದುಕೊಳ್ಳೋಣ. ಆ ಶ್ಲೋಕ ಇಂತಿದೆ.

ಕರ್ಮಣಿ, ಕರ್ಮ ಮಾಡುವುದಕ್ಕೆ ಮಾತ್ರ ನಿನಗೆ ಅಧಿಕಾರ. ಫಲದಲ್ಲಿ ಎಂದಿಗೂ ಆಸಕ್ತನಾಗಬೇಡ. ಕರ್ಮ ಫಲಕ್ಕೆ ಕಾರಣವಾಗದೇ ಇರು. ಅಕರ್ಮದಲ್ಲಿಯೂ ಕೂಡ ನಿನಗೆ ಆಸೆ ಹುಟ್ಟದಿರಲಿ ಎಂಬ ನಾಲ್ಕು ಅಂಶಗಳನ್ನ ಇಲ್ಲಿ ಕೃಷ್ಣ ಅರ್ಜುನನಿಗೆ ತಿಳಿಸ್ತಾ ಇದ್ದಾನೆ. ಬಹುಶಃ ನಾವೆಲ್ಲರೂ ಕೂಡ ಈ ಶ್ಲೋಕವನ್ನ ಹಲವಾರು ಬಾರಿ ಹಲವಾರು ಸಂದರ್ಭಗಳಲ್ಲಿ ಜ್ಞಾನಿಗಳ ಮೂಲಕವೋ, ಹಲವಾರು ಉಪನ್ಯಾಸಗಳಲ್ಲಿಯೋ, ಅಥವಾ ಹಲವಾರು ಭಾಷಣಗಳಲ್ಲಿ ಹಿರಿಯರ ಒಂದು ಧ್ವನಿಯ ಮೂಲಕ ಈ ಶ್ಲೋಕವನ್ನ ಕೇಳ್ತಾನೆ ಇರ್ತೇವೆ. ಭಗವದ್ಗೀತೆಯ ಒಂದು ಪ್ರಮುಖ ಶ್ಲೋಕವಾದರೂ ಕೂಡ ಒಂದು ಅತ್ಯಂತ ಘನವಾದ ವಿಷಯವನ್ನ ಈ ಶ್ಲೋಕ ಒಳಗೊಂಡಿದೆ. ಕರ್ಮಯೋಗದ ಒಂದು ಶ್ರೇಷ್ಠವಾದ ಭಾವನೆಯನ್ನ ನಾವಿಲ್ಲಿ ನೋಡ್ತೀವಿ. ಕರ್ಮ ಮಾಡುವುದಕ್ಕೆ ಮಾತ್ರ ನಮಗೆ ಅಧಿಕಾರ, ಅದರ ಫಲಕ್ಕೆ ಆಸಕ್ತನಾಗಬೇಡ. ಅಂತಂದ್ರೆ ಆ ಫಲಕ್ಕಾಗಿ ಕರ್ಮ ಮಾಡಬೇಡ ಅಂತ ಹೇಳಿ ಕೃಷ್ಣ ಇಲ್ಲಿ ಹೇಳ್ತಿರುವಂಥದ್ದು. ನಾವು ಜೀವನದಲ್ಲಿ ಕಷ್ಟಕ್ಕೆ ಸಿಕ್ಕಿಬೀಳಬಹುದು, ದುಃಖವನ್ನ ಅನುಭವಿಸಬಹುದು. ಇವಕ್ಕೆಲ್ಲ ಕಾರಣ ಕರ್ಮವಲ್ಲ, ನಾವು ಮಾಡ್ತಿರುವಂತಹ ಕೆಲಸ ಅಲ್ಲ. ಆದ್ರೆ ಆ ಕರ್ಮ ಫಲಕ್ಕೆ ನಾವು ಆಸಕ್ತರಾಗಿರ್ತೇವಲ್ವಾ, ಅದು ನಮ್ಮ ದುಃಖಕ್ಕೆ ಕಾರಣ ಅಂತ ಹೇಳಿ ಕೃಷ್ಣ ಇಲ್ಲಿ ನಮಗೆ ತಿಳಿ ಹೇಳ್ತಾ ಇದ್ದಾನೆ. ಯಾವಾಗ ನಾವು ಫಲಕ್ಕೆ ಆಸಕ್ತರಾಗ್ತೇವೋ ಆಗ ಫಲ ಬರದೇ ಇದ್ರೆ ನಾವು ಮಾಡಿ ಪ್ರಯೋಜನ ಏನು ಅಂತ ಹೇಳಿ ಭಾವಿಸ್ತೇವೆ. ಅದಕ್ಕೆ ಬದ್ಧರಾಗ್ತೇವೆ ಕೂಡ. ಅದನ್ನ ಬಿಡೋದಕ್ಕೆ ನಮಗೆ ಮನಸ್ಸು ಕೂಡ ಆಗೋದಿಲ್ಲ. ಏನಾದ್ರೂ ಮಾಡಿ ಅದನ್ನ ನಾವು ಆ ಕಾರ್ಯವನ್ನ ಉಳಿಸಿಕೊಂಡು ಅದರ ಫಲವನ್ನ ಹೇಗಾದ್ರೂ ಮಾಡಿ ಪಡಿಲೇಬೇಕು ಅನ್ನೋದಕ್ಕೆ ಯತ್ನಿಸ್ತೀವಿ. ಕೆಲವು ವೇಳೆ ಫಲ ರುಚಿಯಾಗಿರುತ್ತೆ, ಹಲವು ವೇಳೆ ಅದರ ಫಲ ರುಚಿಯಾಗಿರೋದಿಲ್ಲ. ಆಗ ರುಚಿಯಾಗಿಲ್ಲದೆ ಇರುವಂತಹ ಫಲವನ್ನ ಕಂಡು ನಾವು ವ್ಯಥೆ ಪಡ್ತೇವೆ. ಹಾಗಾಗಿ ನಮ್ಮ ಪಾಲಿಗೆ ಬಂದ ಕೆಲಸವನ್ನ ಮಾತ್ರ ನಾವು ಮಾಡಬೇಕು ಅನ್ನುವಂಥದ್ದು. ಹಾಗಾಗಿ ಕರ್ಮ ಫಲಕ್ಕೆ ನೀನು ಕಾರಣ ಆಗದೆ ಇರು, ಫಲ ಬರದೇ ಇರುವ ರೀತಿ ಕೆಲಸ ಮಾಡು ಅಂತಲ್ಲ. ಆದ್ರೆ ನಾವು ಹಾಗನ್ಕೊಂಡ್ರೆ ಆ ಕೆಲಸವನ್ನ ಹಾಳು ಮಾಡಿಬಿಡ್ತೇವೆ. ಆದ್ರೆ ನಮ್ಮಿಂದಲೇ ಅದು ಫಲ ಬಂತು ಅನ್ನುವಂತಹ ಭಾವವನ್ನ ನಾವು ತಗೊಳ್ಬಾರ್ದು. ನಾವೆಲ್ಲ ಭಗವಂತನ ಕೆಲಸ ಮಾಡುವುದಕ್ಕೆ ಒಂದು ನಿಮಿತ್ತ ಮಾತ್ರ. ಇಲ್ಲಿ ನಾನ್ ಕುಳಿತುಕೊಂಡು ಈ ಒಂದು ಶ್ಲೋಕದ ವಿವರಣೆಯನ್ನ ಕೊಡ್ತಾ ಇರೋದು ಕೂಡ ನಾನಲ್ಲ. ಈ ಕೆಲಸವನ್ನ ಕೃಷ್ಣ ನನ್ನ ಮೂಲಕ ಮಾಡಿಸ್ತಾ ಇದ್ದಾನೆ. ಇದೆಲ್ಲ ಅವನಿಗೆ ಸೇರಿದ್ದು, ಯಾವುದು ನಮ್ದಲ್ಲ. ಹಾಗಂತ ನಾವು ತಿಳ್ಕೊಂಡು ನಮಗೆ ತೋಚಿದಂತೆ ಪ್ರಯತ್ನ ಪೂರ್ವಕವಾಗಿ ಕಾರ್ಯವನ್ನ ಮಾಡಿದಾಗ ಆ ಕಾರ್ಯದಲ್ಲಿ ಫಲ ನಿಶ್ಚಿತ. ಆದ್ರೆ ಫಲ ನನ್ನದಲ್ಲ, ಕೃಷ್ಣನದು. ಅದಕ್ಕೆ ಒಂದು ದೃಷ್ಟಾಂತವನ್ನ ಸ್ವಾಮಿ ಸೋಮನಾಥಾನಂದರವರು ಗೀತಭಾವಧಾರಿಯಲ್ಲಿ ಕೊಡ್ತಾರೆ. ಶ್ರೀರಾಮಕೃಷ್ಣರ ಮನೆಯಲ್ಲಿ ಒಂದು ಪರಿಚಾರಕ ಹೆಂಗಸಿನಂತೆ ಸಂಸಾರದಲ್ಲಿ ಇರಿ ಅಂತೇಳಿ ಹೇಳ್ತಾರೆ. ಹೇಗೆ ಅಂದ್ರೆ, ಆಕೆ ಮನೆಯ ಯಜಮಾನನ ಮಗುವನ್ನ ಎತ್ತಿಕೊಂಡು ಮುದ್ದಾಡುವಾಗ ನನ್ನ ಹರಿ ನನ್ನ ಕೃಷ್ಣ ಅಂತ ಕರೀತಾಳೆ. ಆದ್ರೆ ಅವಳ ಮನಸ್ಸಿನಲ್ಲಿ ಚೆನ್ನಾಗಿ ಗೊತ್ತಿದೆ, ಆ ಮಕ್ಕಳು ಅವಳ ಹರಿಯೂ ಅಲ್ಲ, ಅವಳ ಕೃಷ್ಣನೂ ಅಲ್ಲ. ಅದರಂತೆ ನಮ್ಮ ನಮ್ಮ ವರ್ಣಾಶ್ರಮಗಳಿಗೆ ಅನುಸಾರವಾಗಿ ಕರ್ತವ್ಯಗಳು ಬರ್ತವೆ. ಅದನ್ನ ಮಾಡುವಾಗ ಕೇವಲ ಇವು ನನ್ನ ಕೆಲಸ ಅಂತ ಹೇಳಿ ಮಾಡಿ ಸಮರ್ಪಣೆಯ ಮೂಲಕ ಜನರ ಹೊಗಳಿಕೆಗಾಗ್ಲಿ ತೆಗಳಿಕೆಗಾಗ್ಲಿ ಗಮನ ಕೊಡಬಾರ್ದು ಅಂತ. ಹಾಗಾಗಿ ಕರ್ಮವನ್ನ ಬಿಡುವ ಸ್ಥಿತಿಗೂ ಕೂಡ ಬರಬೇಡ ಅಂತ ಕೃಷ್ಣ ಹೇಳ್ತಿರುವಂಥದ್ದು. ಹೇಗೂ ಫಲ ಸಿಗಲ್ಲ, ಅದಕ್ಕೆ ಯಾಕೆ ಕರ್ಮ ಮಾಡ್ಬೇಕು, ಅದಕ್ಕೆ ಯಾಕೆ ಕೆಲಸ ಮಾಡ್ಬೇಕು ಅನ್ನುವಂತ ಸ್ಥಿತಿಗೂ ಕೂಡ ನಾವು ಬರಬಾರ್ದು. ಕೆಲವು ವೇಳೆ ಕೆಲಸ ಮಾಡುವಾಗ ಅದರ ಗೋಜಿಗೆ ಸಿಕ್ಕಿಕೊಂಡು ನಾವು ನರಳುವಾಗ ಯಾತಕ್ಕಾದ್ರೂ ನಾವ್ ಈ ಕೆಲ್ಸಕ್ಕೆ ಕೈ ಹಾಕದ್ವೋ, ಇನ್ಯಾಕಾದ್ರೂ ನಾವ್ ಇದನ್ನ ಮಾಡ್ತಾ ಇದೀವೋ ಅಂತ ಹೇಳಿ ಅನ್ಸುತ್ತೆ. ಆದ್ರೆ ಅದಕ್ಕೆ ನಾವು ಸುಮ್ನೆ ಕೂರ್ಬಾರ್ದು. ಸುಮ್ನೆ ಕೂತ್ರಿ ಅಂತಂದ್ರೆ ಅದು ಬಹಳವಾಗಿ ಕೆಟ್ಟದ್ದು. ಕೆಲಸಕ್ಕೆ ಕೈ ಹಾಕಿದ ಮೇಲೆ ಅದರಲ್ಲಿರುವಂತಹ ನ್ಯೂನ್ಯತೆಗಳನ್ನೆಲ್ಲ ಹೋಗಲಾಡಿಸಿ ಮುಂದುವರಿಸಬೇಕಾಗಿರುವಂತದ್ದೇ ನಮ್ಮಲ್ಲಿ ಇರುವಂತಹ ಒಂದು ಛಲ. ಹೇಗೆ ಮೊಸರನ್ನ ಕಡೆದಾಗಲೇ ಅದರಲ್ಲಿರುವಂತಹ ಬೆಣ್ಣೆ ಮೇಲೆ ಬರುವಂತೆ, ನಾವು ಬದುಕಿನಲ್ಲಿಯೂ ಕೂಡ ನಮ್ಮ ಜೀವನ ಹಲವಾರು ನ್ಯೂನ್ಯತೆಗಳಿಂದ ಸಮಸ್ಯೆಗಳಿಂದ ಭಗವಂತ ಮೊಸರಿನ ಹಾಗೆ ಕಡಿತಾನೆ ಇರ್ತಾನೆ. ನಾವು ಅದಕ್ಕೆಲ್ಲ ಎಡೆಗೊಡದೆ ಛಲಪೂರ್ವಕವಾಗಿ ಪ್ರಯತ್ನ ಪೂರ್ವಕವಾಗಿ ಇದ್ದಾಗ ನಮ್ಮ ಜೀವನದಲ್ಲಿಯೂ ಕೂಡ ನಾವು ಬೆಣ್ಣೆಯಂತ ಮನಸ್ಸನ್ನ ನಾವು ಕಾಣಬಹುದು. ಅದನ್ನೇ ಇಲ್ಲಿ ಕೃಷ್ಣ ಕೂಡ ಹೇಳ್ತಿರುವಂತದ್ದು. ಕರ್ಮದ ಗಲಾಟೆ ಆದಾಗ ಅವೆಲ್ಲ ಪೊದೆಗಳಿಂದ ಎದ್ದು ಬರ್ತವೆ. ಆದ್ರೆ ಕೆಲಸ ಮಾಡದೆ ಸುಮ್ಮನೆ ಇದ್ರೆ ಅದು ನೈಷ್ಕರ್ಮ್ಯ ಸಿದ್ಧಿಸುವುದಿಲ್ಲ.
ಆಗೆಲ್ಲ ನಾವು ಒಂದ್ ರೀತಿ ತಮಸ್ಸಿನಲ್ಲಿ ಇರ್ತೇವೆ. ಸತ್ವದ ಕಡೆಗೆ ನಾವು ಪ್ರಯಾಣ ಮಾಡಬೇಕಾಗಿದೆ. ಹಾಗಾಗಿ ಪ್ರಚಂಡ ರಜೋಗುಣದ ಮೂಲಕ ಮಾತ್ರ ಹೋಗಬೇಕು. ನಾವು ರಜೋಗುಣವನ್ನ ತಪ್ಪಿಸಿಕೊಂಡು ತಮಸ್ಸಿನಿಂದ ಸತ್ವಕ್ಕೆ ಡಬಲ್ ಪ್ರೊಮೋಷನ್ ನಾವು ಇಚ್ಛಿಸಿದಂಗ ಆಗತ್ತೆ. ಅದೆಲ್ಲ ಸಾಧ್ಯ ಇಲ್ಲ. ಜೀವನದಲ್ಲಿ ವಿಕಾಸ ಕಾಣಬೇಕು ಅಂತಂದ್ರೆ ಕರ್ಮದಿಂದ ಅಲ್ಲ, ಅದರ ಕರ್ಮದ ಫಲವನ್ನ ಬಿಡೋದ್ರಿಂದ. ಹಾಗಾಗಿ ನಿಜವಾದ ಕರ್ಮಶೀಲ ಆಗಬೇಕು ಅಂತಂದ್ರೆ ಈ ಶ್ಲೋಕದ ಮೂಲಕ ಕೃಷ್ಣ ನಮಗೆ ನಾಲ್ಕು ಅಂಶಗಳನ್ನ ತಿಳಿಸ್ತಾನೆ. ಮೊದಲನೆಯ ಅಂಶವೇ ಕರ್ಮದಲ್ಲಿ ಪೂರ್ಣವಾದ ಮನಸ್ಸನ್ನ ಇಡಬೇಕು. ಎರಡನೆಯ ಅಂಶವೇ ಫಲದ ಬಗ್ಗೆ ಚಿಂತಿಸಬಾರದು. ಇನ್ನು ಮೂರನೆಯ ಅಂಶವೇ ಮಾಡುವ ಕಾರ್ಯಕ್ಕೆ ನನಗೆ ಫಲ ಸಿಗಲೇಬೇಕು ಎಂಬ ಆಸೆ ಕೂಡ ಇರಬಾರದು. ಇನ್ನು ನಾಲ್ಕನೆಯ ಅಂಶವೇ ನಾನು ಕೆಲಸ ಮಾಡಬೇಕಾದ್ರೂ ಕೂಡ ಯಾಕೆ ಅಂತ ಹೇಳಿ ಭಾವಿಸಿ ಸುಮ್ಮನಿರಬಾರ್ದು, ಆದ್ರೆ ಕೆಲಸವನ್ನ ಮಾಡ್ತಾ ಇರಬೇಕು. ಹಾಗಾಗಿ ಈ ನಾಲ್ಕು ಅಂಶಗಳನ್ನ ಯಾರು ಸರಿಯಾಗಿ ಅರ್ಥ ಮಾಡಿಕೊಂಡು ಬದುಕ್ತಾರೋ ಅವನೇ ನಿಜವಾದ ಕರ್ಮಯೋಗಿ. ಅಂದ್ರೆ ಸಾಧಕನು ಪೂರ್ವ ಕಲ್ಪಿತ ಮಾನಸಿಕ ಕಲ್ಪನೆಗಳಿಂದ ಬಿಡುಗಡೆ ಹೊಂದಿ ಕರ್ಮದಲ್ಲೇ ಮನಸ್ಸಿಟ್ಟು ಅತ್ಯಂತ ಸ್ಫೂರ್ತಿದಾಯಕನಾಗಿ ತನ್ನನ್ನೇ ತಾನು ಮರೆತು ಕೆಲಸ ಮಾಡಬೇಕು. ಆಗ ಕರ್ಮ ಮಾಡುವುದರಲ್ಲೇ ಅವನು ಆನಂದವನ್ನ ಕಂಡುಕೊಳ್ತಾನೆ. ಈ ರೀತಿಯಾದ ಕರ್ಮವೇ ಉತ್ಕೃಷ್ಟವಾದ ಆತ್ಮಾನಂದವನ್ನ ಪಡೆಯುವಂತಹ ಒಂದು ರಹಸ್ಯ ಮಾರ್ಗ. ಹೀಗೆ ಹೊರಗಿನ ದ್ವಂದ್ವ ಆಹ್ವಾನಗಳನ್ನೆಲ್ಲ ಎದುರಿಸಲು ಸನ್ನದ್ಧನಾಗಿ ಪರಮಾತ್ಮನಲ್ಲಿ ಭಕ್ತಿ ಭಾವದಿಂದ ಇದ್ದು ಸುಲಭವಾಗಿ ಶಾಂತಿಯನ್ನ ಗಳಿಸಬಹುದು. ಯಾವಾಗ ನಾವು ಕೇವಲ ಕರ್ಮಿಗಳಾಗಿದ್ದಾಗ ಅಲ್ಲ, ಬದಲಿಗೆ ಕರ್ಮಯೋಗಿಗಳಾಗಿದ್ದಾಗ. ಅಂತಹ ಕರ್ಮಯೋಗಿಗಳಾಗಬೇಕು ಅಂತ ಹೇಳಿ ಕೃಷ್ಣ ನಾಲ್ಕು ಅಂಶಗಳ ಮೂಲಕ ಹೇಳಿದ್ರೆ ನಮ್ಮ ಮುದ್ದುರಾಮ ಹೇಗೆ ಹೇಳ್ತಿದ್ದಾನೆ ಕೇಳೋಣ ಬನ್ನಿ. ಗೆಲುವು ಚಲ ಉತ್ಸಾಹ ಸತತ ಮನ

ನಾವು ದುಡಿಬೇಕು. ದುಡಿಮೆ ಎನ್ನುವಂಥದ್ದು ಕೇವಲ ಕಾಂಚಾಣಕ್ಕೋಸ್ಕರ ಮಾತ್ರವಲ್ಲ, ಬದಲಿಗೆ ನಮ್ಮ ಆತ್ಮದ ಆನಂದಕ್ಕಾಗಿ, ಒಂದು ಸಮಾಧಾನಕ್ಕಾಗಿ. ಹಾಗೆ ದುಡಿಬೇಕು ಅಂತಂದಾಗ ನಾವು ಹೇಗಿರಬೇಕು? ಗೆಲುವ ಒಂದು ಛಲವಿರಬೇಕು, ಉತ್ಸಾಹ ಸತತವಾಗಿರಬೇಕು, ಸೋಲನ್ನ ಒಪ್ಪುವಂತಹ ಒಂದು ಭಾವ ನಮ್ಮ ಹತ್ರ ಸುಳಿತನೇ ಇರಬಾರ್ದು, ದೂರಕ್ಕೆ ಇಟ್ಬಿಡಬೇಕು. ಆಗ ವಿಜಯದ ಕದ ತೆರೀತದೆ, ಕಾರ್ಯಶೀಲತೆ ನಮ್ಮ ಒಳಗೆ ಆವಿರ್ಭವಿಸ್ತದೆ. ಹಾಗಾಗಿ ಅಂಥ ಸಮಯದಲ್ಲಿ ನಮಗೆ ವಿಫಲ ಆಗೋದಿಲ್ಲ, ದುಡಿಮೆ ಎಂಬುದು ಸದಾಕಾಲ ಸಫಲ ಆಗುತ್ತೆ ಅಂತ ಹೇಳಿ. ಸಫಲವೋ ವಿಫಲವೋ, ದುಡಿಮೆ ಕಾರ್ಯ ಕರ್ಮ ನಿನ್ನ ಪಾಲಿನದು ಎಂಬಂತೆ ಕೃಷ್ಣ ಕೂಡ ತಿಳಿಸ್ತಾ ಇದ್ದಾನೆ, ಮುದ್ದುರಾಮನ ಕೂಡ ಹೇಳ್ತಾ ಇದ್ದಾನೆ. ಅತ್ತ ಕಡೆ ನಮ್ಮ ಚಿತ್ತ ಹರಿಸೋಣ.

ಪ್ರಿಯ ಕೇಳುಗರೆ, ಇದುವರೆಗೂ ಜ್ಞಾನ ಮಾರ್ಗ ಕಾರ್ಯಕ್ರಮದಲ್ಲಿ ಭಗವದ್ಗೀತೆಯ ಶ್ಲೋಕಗಳು ಮತ್ತು ಇದರ ತಾತ್ಪರ್ಯಗಳ ಕುರಿತು ಕೇಳಿದಿರಿ. ಕಾರ್ಯಕ್ರಮವನ್ನು ನಡೆಸಿಕೊಟ್ಟವರು ಬೇಲೂರಿನ ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜಿನ ಹಿರಿಯ ಉಪನ್ಯಾಸಕರಾದ ಶ್ರೀಮತಿ ಎನ್ ನಾಗಶ್ರೀ ತ್ಯಾಗರಾಜರವರು.

0: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಶ್ರೀಹರಿಕೋಟಾದಿಂದ ಭೂಸ್ಥಿರ ಕಕ್ಷೆಗೆ ಭಾರತದ ಮೊದಲ ಇಮೇಜಿಂಗ್ ಉಪಗ್ರಹ EOS-05 ಯಶಸ್ವಿ ಉಡಾವಣೆ. ವಿದೇಶಿ ದೇಣಿಗೆ ನಿಯಂತ್ರಣ ತಿದ್ದುಪಡಿ ವಿಧೇಯಕ, 31 ಸದಸ್ಯರ ಜಂಟಿ ಸಂಸದೀಯ ಸಮಿತಿ ರಚನೆ. ನವದೆಹಲಿಯಲ್ಲಿ ಇಂದಿನಿಂದ ಬ್ರಿಕ್ಸ್ ಮುಖ್ಯ ನ್ಯಾಯಮೂರ್ತಿಗಳ ಶೃಂಗಸಭೆ ಆಯೋಜನೆ. ಮಹಿಳಾ T20 ಏಷ್ಯಾ ಕಪ್ ಕ್ರಿಕೆಟ್, ಹಾಂಕಾಂಗ್ ವಿರುದ್ಧ ಗೆಲುವು ಸಾಧಿಸಿ ಸೆಮಿಫೈನಲ್ಗೆ ಲಗ್ಗೆಯಿಟ್ಟ ಭಾರತ. ಚೀನಾ ಮಾಸ್ಟರ್ಸ್ ಬ್ಯಾಡ್ಮಿಂಟನ್ ಕ್ವಾರ್ಟರ್ ಫೈನಲ್ನಲ್ಲಿಂದು ಭಾರತದ ಕಿಡಂಬಿ ಶ್ರೀಕಾಂತ್ ಸಾತ್ವಿಕ್ ಚಿರಾಗ್ ಜೋಡಿ ಕಣದಲ್ಲಿ. ವಾರ್ತೆಗಳ ವಿವರ. ಶ್ರೀಹರಿಕೋಟದ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದಿಂದ ಇಂದು ಮುಂಜಾನೆ GSLV ರಾಕೆಟ್ ಮೂಲಕ ಭೂಸ್ಥಿರ ಕಕ್ಷೆಗೆ ಭಾರತದ ಮೊದಲ ಇಮೇಜಿಂಗ್ ಉಪಗ್ರಹ EOS-05 ಅನ್ನು ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ಯಶಸ್ವಿಯಾಗಿ ಉಡಾವಣೆ ಮಾಡಿದೆ. ಅತ್ಯಾಧುನಿಕ ಭೂ ವೀಕ್ಷಣಾ ಉಪಗ್ರಹವಾದ ಇದನ್ನು GSLV-F17 ರಾಕೆಟ್ ಉಡಾವಣೆಯಾದ ಸುಮಾರು 18 ನಿಮಿಷಗಳ ನಂತರ ಉಪ ಭೂಸ್ಥಿರ ಕಕ್ಷೆಗೆ ನಿಖರವಾಗಿ ತಲುಪಿಸಿದೆ ಎಂದು ಇಸ್ರೋ ತಿಳಿಸಿದೆ. 27 ಗಂಟೆಗಳ ಕ್ಷಣ ಗಣನೆಯ ನಂತರ 2367 ಕೆಜಿ ತೂಕದ ಈ ಉಪಗ್ರಹವನ್ನು ಹೊತ್ತ ರಾಕೆಟ್ ಎರಡನೇ ಉಡಾವಣಾ ವೇದಿಕೆಯಿಂದ ಮುಂಜಾನೆ 2:55 ಯಶಸ್ವಿಯಾಗಿ ಆಗಸಕ್ಕೆ ಜಿಗಿಯಿತು. ಈ ನೂತನ ಇಮೇಜಿಂಗ್ ಉಪಗ್ರಹ ಭೂಮಿಯ ನೈಜ ಸಮಯದ ಚಿತ್ರಣವನ್ನು ನೀಡಲಿದ್ದು ಕೃಷಿ ವಲಯದ ಪ್ರಗತಿ ಹಾಗೂ ಪ್ರಕೃತಿ ವಿಕೋಪ ನಿರ್ವಹಣೆ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ದೇಶಕ್ಕೆ ಹೆಚ್ಚಿನ ನೆರವನ್ನು ನೀಡಲಿದೆ. ಈ ಉಡಾವಣೆ ಬಳಿಕ ಮಾತನಾಡಿದ ಇಸ್ರೋ ಅಧ್ಯಕ್ಷ V.Narayanan, ಈ ಯಶಸ್ವಿ ಯೋಜನೆಯು ಭಾರತದ ಭೂ ವೀಕ್ಷಣಾ ಸಾಮರ್ಥ್ಯವನ್ನು ಮತ್ತಷ್ಟು ಬಲಪಡಿಸಲಿದ್ದು ದೇಶದ ಬಾಹ್ಯಾಕಾಶ ಆಧಾರಿತ ಸೇವೆಗಳನ್ನು ಇನ್ನಷ್ಟು ಪರಿಣಾಮಕಾರಿಯಾಗಿ ತಲುಪಿಸಲು ಸಹಕಾರಿಯಾಗಲಿದೆ. ಪ್ರಸಕ್ತ ಹಣಕಾಸು ವರ್ಷದಲ್ಲಿ ಇನ್ನೂ 6 ಉಡಾವಣೆಗಳನ್ನು ಕಾರ್ಯಗತಗೊಳಿಸಲು ಯೋಜಿಸಲಾಗಿದೆ ಎಂದು ತಿಳಿಸಿದ್ದಾರೆ. ವಿದೇಶಿ ದೇಣಿಗೆ ನಿಯಂತ್ರಣ ತಿದ್ದುಪಡಿ ವಿಧೇಯಕ 2026 ಪರಿಶೀಲನೆಗಾಗಿ ಕೇಂದ್ರ ಸರ್ಕಾರ 31 ಸದಸ್ಯರ ಜಂಟಿ ಸಂಸದೀಯ ಸಮಿತಿಯನ್ನು ರಚಿಸಿದೆ. ಲೋಕಸಭಾ ಸಂಸದ ಸಂಜಯ್ ಜೈಸ್ವಾಲ್ ಅವರು ಈ ಸಮಿತಿಯ ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ. ಲೋಕಸಭೆಯಿಂದ ಭರ್ತೃಹರಿ ಮಹತಾಬ್, ತೇಜಸ್ವಿ ಸೂರ್ಯ, ನಿಶಿಕಾಂತ್ ದುಬೆ, ಎ ರಾಜ ಮತ್ತು ಸುಪ್ರಿಯಾ ಸುಳೆ ಪ್ರಮುಖ ಸದಸ್ಯರಾಗಿದ್ದಾರೆ. ರಾಜ್ಯಸಭೆಯಿಂದ ಹರ್ಷವರ್ಧನ್ ಶೃಂಗ್ಲಾ, ಸಂಜಯ್ ಕುಮಾರ್ ಝಾ, ಪ್ರಫುಲ್ ಪಟೇಲ್ ಮತ್ತು ಮೇನಕಾ ಗುರುಸ್ವಾಮಿ ಅವರನ್ನು ಸಮಿತಿಗೆ ಸೇರ್ಪಡೆಗೊಳಿಸಲಾಗಿದೆ. ವಿದೇಶಿ ದೇಣಿಗೆ ನಿಯಂತ್ರಣ ಕಾಯ್ದೆ 2010 ತಿದ್ದುಪಡಿ ತರುವ ಉದ್ದೇಶ ಹೊಂದಿರುವ ಈ ವಿಧೇಯಕವನ್ನು ಹೆಚ್ಚಿನ ಪರಿಶೀಲನೆಗಾಗಿ ಜಂಟಿ ಸಂಸದೀಯ ಸಮಿತಿಗೆ ವಹಿಸಲು ಸಂಸತ್ತಿನ ಉಭಯ ಸದನಗಳು ಕಳೆದ ಆಗಸ್ಟ್ 12 ಅಂಕಿತ ನೀಡಿದ್ದವು. ವಿದೇಶಿ ದೇಣಿಗೆಗಳ ಬಳಕೆಯಲ್ಲಿ ಹೆಚ್ಚಿನ ಪಾರದರ್ಶಕತೆ ಮತ್ತು ಹೊಣೆಗಾರಿಕೆಯನ್ನು ತರುವುದು ಈ ನೂತನ ತಿದ್ದುಪಡಿ ವಿಧೇಯಕದ ಮುಖ್ಯ ಉದ್ದೇಶವಾಗಿದೆ. ಭಾರತದ ಸರ್ವೋಚ್ಚ ನ್ಯಾಯಾಲಯ ಇಂದಿನಿಂದ ನವದೆಹಲಿಯಲ್ಲಿ ಬ್ರಿಕ್ಸ್ ಮುಖ್ಯ ನ್ಯಾಯಮೂರ್ತಿಗಳ ಶೃಂಗಸಭೆಯನ್ನು ಆಯೋಜನೆ ಮಾಡಲಿದೆ. ಬ್ರಿಕ್ಸ್ ಸದಸ್ಯ ರಾಷ್ಟಗಳು ಮತ್ತು ಪಾಲುದಾರ ದೇಶಗಳ ಮುಖ್ಯ ನ್ಯಾಯಮೂರ್ತಿಗಳು, ಸುಪ್ರೀಂಕೋರ್ಟ್ ಅಧ್ಯಕ್ಷರು ಮತ್ತು ಹಿರಿಯ ನ್ಯಾಯಾಂಗ ಗಣ್ಯರು ಈ ಶೃಂಗಸಭೆಯಲ್ಲಿ ಭಾಗಿಯಾಗಲಿದ್ದಾರೆ. ನ್ಯಾಯ ವಿತರಣೆ, ಅಂತಾರಾಷ್ಟ್ರೀಯ ವಿವಾದಗಳ ಪರಿಹಾರ, ನ್ಯಾಯಾಂಗದಲ್ಲಿ ಆಧುನಿಕ ತಂತ್ರಜ್ಞಾನ ಮತ್ತು ಸುಸ್ಥಿರ ಅಭಿವೃದ್ಧಿ ಮುಂತಾದ ಸಮಕಾಲೀನ ವಿಷಯಗಳ ಕುರಿತು ಜಂಟಿ ಚರ್ಚೆ ನಡೆಸಿ ವಿಚಾರ ವಿನಿಮಯ ಮಾಡಿಕೊಳ್ಳಲು ಈ ವೇದಿಕೆಯು ಅವಕಾಶವನ್ನು ಕಲ್ಪಿಸಲಿದೆ. ಕಾರ್ಯಕ್ರಮದ ಆರಂಭಿಕ ದಿನದಂದು ಸುಪ್ರೀಂಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಅವರು ವಿವಿಧ ದೇಶಗಳ ನ್ಯಾಯಾಂಗ ನಿಯೋಗಗಳ ಮುಖ್ಯಸ್ಥರೊಂದಿಗೆ ಸರಣಿ ದ್ವಿಪಕ್ಷೀಯ ಸಭೆಗಳನ್ನು ನಡೆಸಲಿದ್ದಾರೆ. ರಷ್ಯಾ, ಚೀನಾ, ಈಜಿಪ್ಟ್, ಇಂಡೋನೇಷ್ಯಾ, ಯುಎಇ, ಬೆಲಾರಸ್, ಕಜಕಿಸ್ತಾನ್, ದಕ್ಷಿಣ ಆಫ್ರಿಕಾ, ಇರಾನ್ ಮತ್ತು ಉಜ್ಬೇಕಿಸ್ತಾನ್ ರಾಷ್ಟಗಳ ನ್ಯಾಯಾಂಗ ನಾಯಕರೊಂದಿಗೆ ಅವರು ಚರ್ಚೆ ನಡೆಸಲಿದ್ದಾರೆ. ಈ ದ್ವಿಪಕ್ಷೀಯ ಸಭೆಗಳು ಪರಸ್ಪರ ನ್ಯಾಯಾಂಗ ಹಿತಾಸಕ್ತಿಗಳ ವಿಷಯಗಳಲ್ಲಿ ನೇರ ಸಂವಾದಕ್ಕೆ ಅವಕಾಶ ನೀಡುವುದು ಅಲ್ಲದೆ ಪಾಲ್ಗೊಳ್ಳುವ ದೇಶಗಳ ನ್ಯಾಯಾಂಗ ವ್ಯವಸ್ಥೆಗಳ ನಡುವಿನ ಬಾಂಧವ್ಯವನ್ನು ಮತ್ತಷ್ಟು ಬಲಪಡಿಸಲಿವೆ. ದೇಶದಾದ್ಯಂತ ಇಂದು ಶ್ರೀಕೃಷ್ಣ ಜನ್ಮಾಷ್ಟಮಿ ಹಬ್ಬವನ್ನು ಶ್ರದ್ದಾಭಕ್ತಿಯಿಂದ ಆಚರಣೆ ಮಾಡಲಾಗುತ್ತಿದೆ. ಶ್ರೀಕೃಷ್ಣನ ಜನ್ಮವನ್ನು ಸ್ಮರಿಸುವಂತಹ ಈ ಸಂದರ್ಭದಲ್ಲಿ ಭಕ್ತರು ಉಪವಾಸವನ್ನು ಕೈಗೊಂಡು ವಿವಿಧ ಧಾರ್ಮಿಕ ವಿಧಿವಿಧಾನಗಳನ್ನು ನೆರವೇರಿಸಿ ದೇವಾಲಯಗಳಿಗೆ ಭೇಟಿ ನೀಡುತ್ತಿದ್ದಾರೆ. ಶ್ರೀಕೃಷ್ಣನಿಗೆ ಪ್ರಿಯವಾದಂತಹ ಸಿಹಿ ತಿಂಡಿಗಳು ಮತ್ತು ವಿವಿಧ ಖಾದ್ಯಗಳನ್ನು ತಯಾರಿಸಿ ನೈವೇದ್ಯವಾಗಿ ಅರ್ಪಣೆ ಮಾಡಲಾಗುತ್ತಿದೆ. ಕೃಷ್ಣನ ಬಾಲ್ಯದ ದಿನಗಳು ಕಳೆದ ಗೋಕುಲ ಹಾಗೂ ವೃಂದಾವನ ಸೇರಿದಂತೆ ಶ್ರೀಕೃಷ್ಣನ ಜೀವನದ ವಿವಿಧ ಘಟನೆಗಳನ್ನು ಬಿಂಬಿಸುವ ದೃಶ್ಯಗಳಿಂದ ದೇಗುಲಗಳು ಮತ್ತು ಮನೆಗಳನ್ನು ಅಲಂಕಾರ ಮಾಡಲಾಗಿದೆ. ಶ್ರೀಕೃಷ್ಣ ನಗರಿ ಮಥುರಾ ವೃಂದಾವನ ಇಂದು ರಾತ್ರಿ ನಡೆಯಲಿರುವಂತಹ ಅದ್ಧೂರಿ ಜನ್ಮಾಷ್ಟಮಿ ಆಚರಣೆಗೆ ಸಾಕ್ಷಿಯಾಗಲಿದೆ. ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ಇಂದು ಮಥುರಾದಲ್ಲಿ ನಡೆಯಲಿರುವಂತಹ ಜನ್ಮಾಷ್ಟಮಿ ಆಚರಣೆಯಲ್ಲಿ ಭಾಗಿಯಾಗಲಿದ್ದಾರೆ. ದೇಶ ವಿದೇಶಗಳಿಂದ ಅಪಾರ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸುತ್ತಿರುವಂತಹ ಹಿನ್ನೆಲೆಯಲ್ಲಿ ನಗರದಲ್ಲಿ ವ್ಯಾಪಕ ಭದ್ರತಾ ವ್ಯವಸ್ಥೆಗಳನ್ನು ಕೈಗೊಳ್ಳಲಾಗಿದೆ. ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಜನ್ಮಾಷ್ಟಮಿಯ ಅಂಗವಾಗಿ ದೇಶದ ಜನತೆಯ ಶುಭಾಶಯ ಕೋರಿದ್ದಾರೆ. ತಮ್ಮ ಸಂದೇಶದಲ್ಲಿ ಅವರು ಶ್ರೀಕೃಷ್ಣನ ಜೀವನ ಮತ್ತು ಬೋಧನೆಗಳು ಭಾರತದ ಸಾಂಸ್ಕೃತಿಕ ಮತ್ತು ತಾತ್ವಿಕ ಪರಂಪರೆಗೆ ನೂತನ ಚೈತನ್ಯ ನೀಡಿವೆ ಎಂದು ಹೇಳಿದ್ದಾರೆ. ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಅವರು ಜನ್ಮಾಷ್ಟಮಿಯ ಅಂಗವಾಗಿ ಜನತೆಗೆ ಶುಭಾಶಯ ಕೋರಿದ್ದು, ಭಗವದ್ಗೀತೆಯ ಆಳವಾದ ಜ್ಞಾನವು ಕರ್ತವ್ಯ, ನೈತಿಕತೆ, ನ್ಯಾಯ, ಜ್ಞಾನ, ಧೈರ್ಯ ಮತ್ತು ಜೀವನದಲ್ಲಿ ಸಮತೋಲನ ಕಾಯ್ದುಕೊಳ್ಳುವ ಕುರಿತು ಸಾರ್ವಕಾಲೀನ ಮಾರ್ಗದರ್ಶನ ನೀಡುತ್ತದೆ ಎಂದು ಅವರು ತಿಳಿಸಿದ್ದಾರೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ನೇಪಾಳದ ಪ್ರವಾಹ ಪೀಡಿತ ಪ್ರದೇಶಗಳಲ್ಲಿ ಪ್ರಸ್ತುತ ನಡೆಯುತ್ತಿರುವಂತಹ ರಕ್ಷಣೆ ಮತ್ತು ಪರಿಹಾರ ಕಾರ್ಯಾಚರಣೆಗೆ ಬೆಂಬಲವಾಗಿ ಭಾರತವು ಮತ್ತಷ್ಟು ಪರಿಹಾರ ಸಾಮಗ್ರಿಗಳ ಜೊತೆಗೆ 2 ವಿಮಾನಗಳನ್ನು ಕಳುಹಿಸಿಕೊಟ್ಟಿದೆ. ಒಟ್ಟು 21.5 ಟನ್ ತೂಕದ ಮಾನವೀಯ ಪರಿಹಾರ ಸಾಮಗ್ರಿಗಳನ್ನು ಹೊತ್ತಂತಹ 2 C-130J ವಿಮಾನಗಳು ಕಠ್ಮಂಡುವಿನಲ್ಲಿ ಯಶಸ್ವಿಯಾಗಿ ಇಳಿದಿವೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ. ಈ ಪರಿಹಾರ ಸಾಮಗ್ರಿಗಳನ್ನು ನೇಪಾಳದ ವಿಜ್ಞಾನ, ತಂತ್ರಜ್ಞಾನ ಮತ್ತು ನಾವೀನ್ಯತೆ ಸಚಿವ ಮಹಾವೀರ್ ಪುನ್ ಅವರಿಗೆ ಅಧಿಕೃತವಾಗಿ ಹಸ್ತಾಂತರಿಸಲಾಯಿತು. ನೇಪಾಳದ ಭೀಕರ ಪ್ರವಾಹದಲ್ಲಿ ನಾಪತ್ತೆಯಾದಂತಹ ಭಾರತೀಯರ ಪತ್ತೆಗೆ ಅನುಕೂಲವಾಗುವಂತೆ ಅವರ ಮೊದಲ ಹಂತದ ಸಂಬಂಧಿಕರ ಅಂದರೆ ತಂದೆ, ತಾಯಿ, ಮಕ್ಕಳ ಡಿಎನ್ಎ ಮಾದರಿ ಸಂಗ್ರಹಿಸಿ ಪ್ರೊಫೈಲ್ ಸಿದ್ದಪಡಿಸಲು ಕೇಂದ್ರ ಗೃಹ ಸಚಿವಾಲಯ ನಿರ್ಧರಿಸಿದೆ. ಇದಕ್ಕಾಗಿ ದೇಶದ ಕೇಂದ್ರ ಮತ್ತು ರಾಜ್ಯ ವಿಧಿವಿಜ್ಞಾನ ಪ್ರಯೋಗಾಲಯಗಳು ಮತ್ತು ರಾಷ್ಟೀಯ ವಿಧಿವಿಜ್ಞಾನ ವಿಜ್ಞಾನ ವಿಶ್ವವಿದ್ಯಾಲಯದ ಕೇಂದ್ರಗಳನ್ನು ಬಳಸಿಕೊಳ್ಳಬಹುದು ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ನೇಪಾಳ ಪೊಲೀಸರ ಸೂಚನೆಯಂತೆ ಆಟೋಸೋಮಲ್ ಎಸ್ಟಿಆರ್ ಡಿಎನ್ಎ ಪ್ರೊಫೈಲಿಂಗ್ ನಡೆಸಲಾಗುತ್ತಿದ್ದು, ಸಿದ್ಧವಾದ ವರದಿಯನ್ನು ನೇರ ಇಮೇಲ್ DNA@nepalpolice.gov.np ಮೂಲಕ ಕಳುಹಿಸಬೇಕು. ಸಮನ್ವಯಕ್ಕಾಗಿ ಭಾರತೀಯ ರಾಯಭಾರ ಕಚೇರಿಯ ಇಮೇಲ್ EOI ಕಠ್ಮಂಡು floodsupport@gmail.com ಹಾಗೂ ಸಹಾಯವಾಣಿ ಸಂಖ್ಯೆ 9779841616095 ಇಲ್ಲಿಗೆ ಸಂಪರ್ಕಿಸಬಹುದಾಗಿದೆ. ದುಬೈನಲ್ಲಿ ನಡೆದಂತಹ ಮಹಿಳಾ ಟಿ20 ವಿಶ್ವಕಪ್ ಕ್ರಿಕೆಟ್ ಪಂದ್ಯದಲ್ಲಿ ಭಾರತದ ವನಿತೆಯರ ತಂಡ ಹಾಂಗ್ಕಾಂಗ್ ವಿರುದ್ಧ 137 ರನ್ಗಳ ಬೃಹತ್ ಜಯ ದಾಖಲಿಸುವ ಮೂಲಕ ಸೆಮಿಫೈನಲ್ ಹಂತಕ್ಕೇರಿದೆ. ಮೊದಲು ಬ್ಯಾಟ್ ಮಾಡಿದಂತಹ ಭಾರತ ತಂಡ ಸ್ಮೃತಿ ಮಂದಾನ ಅವರ ದಾಖಲೆ ಶತಕದ ನೆರವಿನಿಂದ ನಿಗದಿತ 20 ಓವರ್ಗಳಲ್ಲಿ 5 ವಿಕೆಟ್ನಷ್ಟಕ್ಕೆ 193 ರನ್ ಗಳಿಸಲು ಸವಾಲಿನ ಮೊತ್ತವನ್ನು ಕಲೆ ಹಾಕಿತು. ಕೇವಲ 64 ಎಸೆತಗಳಲ್ಲಿ 124 ರನ್ ಗಳಿಸಿ ಪಂದ್ಯ ಶ್ರೇಷ್ಠ ಪ್ರಶಸ್ತಿ ಪಡೆದಂತಹ ಸ್ಮೃತಿ ಮಿಥಾಲಿ ರಾಜ್ ಅವರ ದಾಖಲೆಯನ್ನು ಮುರಿದು ಮಹಿಳಾ ಅಂತಾರಾಷ್ಟೀಯ ಕ್ರಿಕೆಟ್ನಲ್ಲಿ ಅತಿ ಹೆಚ್ಚು ರನ್ ಮತ್ತು ಗರಿಷ್ಠ ಶತಕ ಬಾರಿಸಿದ ಬ್ಯಾಟರ್ ಎಂಬ ಜಾಗತಿಕ ದಾಖಲೆಯನ್ನು ನಿರ್ಮಿಸಿದರು. ಗುರಿ ಬೆನ್ನತ್ತಿದಂತಹ ಹಾಂಗ್ಕಾಂಗ್ ತಂಡ 56 ರನ್ ಗಳಿಗೆ ತನ್ನೆಲ್ಲ ವಿಕೆಟ್ ಕಳೆದುಕೊಂಡಿತು. ಭಾರತದ ಪರ ದೀಪ್ತಿ ಶರ್ಮಾ 3 ವಿಕೆಟ್ ಕಬಳಿಸಿದರೆ ಪ್ರೇಮಾ ರಾವತ್, ಶ್ರೀಚರಣಿ ಮತ್ತು ನಂದಿನಿ ಶರ್ಮಾ ತಲಾ 2 ವಿಕೆಟ್ ಪಡೆದರು. ಈ ಗೆಲುವಿನ ಬಳಿಕ ಭಾರತ ತಂಡ September 13 ನಡೆಯಲಿರುವಂತಹ ತನ್ನ ಗುಂಪಿನ ಮುಂದಿನ ಹಂತದ ಪಂದ್ಯದಲ್ಲಿ ಆಫ್ಘಾನಿಸ್ತಾನ ತಂಡವನ್ನು ಎದುರಿಸಲಿದೆ. ಚೀನಾದ ಶೆಂಜನ್ನಲ್ಲಿ ನಡೆಯುತ್ತಿರುವಂತಹ ಚೀನಾ ಮಾಸ್ಟರ್ಸ್ ಸೂಪರ್ 750 ಬ್ಯಾಡ್ಮಿಂಟನ್ ಪಂದ್ಯಾವಳಿಯ ಪುರುಷ ಸಿಂಗಲ್ಸ್ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಭಾರತದ ಕಿಡಂಬಿ ಶ್ರೀಕಾಂತ್ ಇಂದು ಹಾಂಗ್ಕಾಂಗ್ ನ ಲೀ ಜೆಕ್ ಯು ಅವರನ್ನು ಎದುರಿಸಲಿದ್ದಾರೆ. ನಿನ್ನೆ ನಡೆದ ಪ್ರಿಕ್ವಾರ್ಟರ್ ಫೈನಲ್ನಲ್ಲಿ ಶ್ರೀಕಾಂತ್ ಕೆನಡಾದ ವಿಶ್ವದ 9ನೇ ಶ್ರೇಯಾಂಕಿತ ವಿಕ್ಟರ್ ಲೈ ಅವರನ್ನು 21-18, 21-19 ನೇರ ಸೆಟ್ಗಳಿಂದ ಮಣಿಸಿ 8ರ ಘಟ್ಟಕ್ಕೆ ಪ್ರವೇಶವನ್ನು ಪಡೆದರು. ಮತ್ತೊಂದೆಡೆ ಭಾರತದ ಅಗ್ರ ಪುರುಷರ ಡಬಲ್ಸ್ ಜೋಡಿ ಸಾತ್ವಿಕ್ ಸಾಯಿರಾಜ್, ರಾಂಕಿ ರೆಡ್ಡಿ ಮತ್ತು ಚಿರಾಗ್ ಶೆಟ್ಟಿ ಕೂಡ ಕ್ವಾರ್ಟರ್ ಫೈನಲ್ಗೆ ಲಗ್ಗೆಟ್ಟಿದ್ದಾರೆ. ಪ್ರಿಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಫ್ರಾನ್ಸ್ನ ಕ್ರಿಸ್ಟೋ ಮತ್ತು ಟೋಮಾ ಜೂನಿಯರ್ ಪೊಪೋ ಸಹೋದರರ ವಿರುದ್ಧ 21-15, 22-24, 21-9 ಅಂತರದಿಂದ ಗೆಲುವು ದಾಖಲಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಶ್ರೀಹರಿಕೋಟಾದಿಂದ ಭೂಸ್ಥಿರ ಕಕ್ಷೆಗೆ ಭಾರತದ ಮೊದಲ ಇಮೇಜಿಂಗ್ ಉಪಗ್ರಹ ಇಒಎಸ್ 05 ಯಶಸ್ವಿ ಉಡಾವಣೆ. ವಿದೇಶಿ ದೇಣಿಗೆ ನಿಯಂತ್ರಣ ತಿದ್ದುಪಡಿ ವಿಧೇಯಕ, 31 ಸದಸ್ಯರ ಜಂಟಿ ಸಂಸದೀಯ ಸಮಿತಿ ರಚನೆ. ನವದೆಹಲಿಯಲ್ಲಿ ಇಂದಿನಿಂದ ಬ್ರಿಕ್ಸ್ ಮುಖ್ಯ ನ್ಯಾಯಮೂರ್ತಿಗಳ ಶೃಂಗಸಭೆ ಆಯೋಜನೆ. ಮಹಿಳಾ ಟಿ20 ಏಷ್ಯಾ ಕಪ್ ಕ್ರಿಕೆಟ್, ಹಾಂಗ್ಕಾಂಗ್ ವಿರುದ್ದ ಗೆಲುವು ದಾಖಲಿಸಿ ಸೆಮಿಫೈನಲ್ಗೆ ಲಗ್ಗೆಟ್ಟ ಭಾರತ. ಚೀನಾ ಮಾಸ್ಟರ್ಸ್ ಬ್ಯಾಡ್ಮಿಂಟನ್ ಕ್ವಾರ್ಟರ್ ಫೈನಲ್ನಿಂದು ಭಾರತದ ಕಿಡಂಬಿ ಶ್ರೀಕಾಂತ್, ಸಾತ್ವಿಕ್ ಚಿರಾಗ್ ಜೋಡಿ ಕಣದಲ್ಲಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.
3: ನಮ್ಮ ಬಾನುಲಿ ಕೇಂದ್ರದಿಂದ ಇನ್ನು ಮುಂದೆ ವಿಜ್ಞಾನ ಜಾಣ ಸುದ್ದಿಯಲ್ಲಿ ಕಾಸಿಲ್ಲದೆ ಕುಡಿತದ ಕಿಕ್ ಕುರಿತು ಕೇಳಲಿದ್ದೀರಿ. ಕಾರ್ಯಕ್ರಮದ ರಚನೆ ಡಾಕ್ಟರ್ ಕೊಳ್ಳೇಗಾಲ ಶರ್ಮರವರು, ಪ್ರಸ್ತುತಿ ಜೆಮಿನಿ ಎಐ ಕೃತಕ ಧ್ವನಿಗಳು.
4: ನಮಸ್ಕಾರ, ಇದು ಜಾಣ ಸುದ್ದಿ, ವಿಜ್ಞಾನ ವಿಚಾರ ಹಾಗೂ ವಿಸ್ಮಯಗಳ ಧ್ವನಿ ಪತ್ರಿಕೆ. ಪ್ರತಿ ವಾರ ನಿಮಗಾಗಿ ಹೊಸ ಜ್ಞಾನ.
5: ಕೇಳು ಕೇಳು ಕೇಳು ಜಾಣ.

0: ಇಂದಿನ ಜಾಣ ಸುದ್ದಿಯಲ್ಲಿ ನೀವು ಕೇಳಲಿದ್ದೀರಿ, ಕಾಸಿಲ್ಲದೆ ಕುಡಿತದ ಕಿಕ್.
1: ಕಾಸು ಖರ್ಚಿಲ್ಲದೆ ಕಿಕ್ಕೇರಿಸಿಕೊಳ್ಳುವವರು ಹೌದು ಕೆಲವರಿದ್ದಾರಂತೆ. ಒಂದಿಷ್ಟು ಮದ್ಯವನ್ನು ಸೇವಿಸದಿದ್ದರೂ ಮದ್ಯವನ್ನು ಸೇವಿಸಿದ ಮಂಗಗಳಿಗಿಂತಲೂ ಹೆಚ್ಚು ಮತ್ತೇರಿದವರಂತೆ ಆಡುತ್ತಾರಂತೆ. ಅದಕ್ಕೆ ಕಾರಣವೇನೆಂಬುದನ್ನು ಇದೀಗ ಹೊಸದೊಂದು ಶೋಧ ಪತ್ತೆ ಮಾಡಿದೆ. ಪಾಪ, ಈ ಸಹಜ ಮತ್ತೇರುವವರ ಸಂಕಟಕ್ಕೆ ಕಾರಣ ಅವರ ಹೊಟ್ಟೆಯಂತೆ. ಅವರ ಹೊಟ್ಟೆಯಲ್ಲಿರುವ ಎರಡು ಬ್ಯಾಕ್ಟೀರಿಯಾಗಳಲ್ಲಿನ ವ್ಯತ್ಯಾಸಗಳಿಂದಾಗಿ ಈ ಮಂದಿ ಸಕ್ಕರೆ ತಿಂದರೂ ಮದ್ಯ ಸೇವಿಸಿದವರಂತೆ ಕಿಕ್ ಪಡೆಯುತ್ತಾರೆ ಎಂದು ನೇಚರ್ ಮೈಕ್ರೋಬಯಾಲಜಿ ಪತ್ರಿಕೆಯಲ್ಲಿ ಪ್ರಕಟವಾಗಿರುವ ಶೋಧವೊಂದು ತಿಳಿಸಿದೆ. ಮದ್ಯ ಎಂದರೆ ಮುಖ್ಯವಾಗಿ ಇಥನಾಲ್ ಎನ್ನುವ ರಾಸಾಯನಿಕ. ಸಾಧಾರಣವಾಗಿ ಇದನ್ನು ಆಲ್ಕೋಹಾಲ್ ಎಂದೇ ಕರೆಯುತ್ತೇವೆ. ಆಲ್ಕೋಹಾಲ್ ಕಹಿಯಾದರೂ ಕುಡಿದ ಕೂಡಲೇ ರಕ್ತವನ್ನು ಸೇರುತ್ತದೆ, ದೇಹದಲ್ಲಿ ಪಚನವಾಗಿ ಆಲ್ಡಿಹೈಡ್ ರೂಪ ತಾಳುತ್ತದೆ. ಈ ನಡುವೆ ಮಿದುಳಿನ ನರಮಂಡಲವನ್ನು ಬಾಧಿಸಿ ಸಂವೇದನೆಗಳನ್ನು ಕುಗ್ಗಿಸುತ್ತದೆ, ಪ್ರಜ್ಞೆಯನ್ನು ಹಾದಿಗೆಡಿಸುತ್ತದೆ. ಕುಡಿದವರು ಹುಚ್ಚು ಹುಚ್ಚಾಗಿ ಮಾತನಾಡುತ್ತಾರೆ. ಮಿದುಳಿಗೆ ದೇಹ ಎಡಕ್ಕೆ ವಾಲಿದೆಯೋ ಬಲಕ್ಕೆ ವಾಲಿದೆಯೋ ಗೊತ್ತಾಗದೆ ಸಮತೋಲ ಕಳೆದುಕೊಂಡು ಅಡ್ಡಾದಿಡ್ಡಿ ನಡೆಯುತ್ತಾರೆ. ಒಟ್ಟಾರೆ ಮತ್ತೇರಿದಂತೆ ಆಗುತ್ತದೆ. ಕುಡಿದು ಪ್ರಜ್ಞಾವಂತರಾಗಿರಬಹುದು. ಆಲ್ಕೋಹಾಲ್ ಅನ್ನು ಕುಡಿದ ಕೂಡಲೇ ಅದು ರಕ್ತವನ್ನು ಸೇರಿಕೊಳ್ಳುತ್ತದೆ. ರಕ್ತವನ್ನು ಅದು ಕೂಡಿಕೊಳ್ಳುವುದು ತಡವಾದಷ್ಟು ಮಿದುಳನ್ನು ತಾಕುವುದು ಕಡಿಮೆ. ಹಾಗೆಯೇ ರಕ್ತದಲ್ಲಿ ಅದರ ಪ್ರಮಾಣ ಕಡಿಮೆ ಇದ್ದಷ್ಟು ಮಿದುಳಿನ ಮೇಲಿನ ಪ್ರಭಾವವೂ ಕಡಿಮೆ ಇರುತ್ತದೆ. ಸಾಮಾನ್ಯವಾಗಿ ರಕ್ತದಲ್ಲಿ 0.02% ಅಂದರೆ ಲೀಟರಿಗೆ 2 ಮಿಲಿಲೀಟರಿನಷ್ಟು ಆಲ್ಕೋಹಾಲ್ ಇದ್ದರೂ ತುಸು ಕಿಕ್ ಹೊಡೆದಂತೆ ಆಗುತ್ತದೆ. ಕೆಲವರಲ್ಲಿ ಹೀಗೆ ಕಿಕ್ ಹೊಡೆಯಲು ಇನ್ನೂ ಕಡಿಮೆ ಆಲ್ಕೋಹಾಲ್ ಇದ್ದರೂ ಸಾಕು. ಈ ಮತ್ತಣ್ಣಗಾನ್ನು ಮೀರಿದವರಿರುತ್ತಾರೆ. ಆಲ್ಕೋಹಾಲ್ ಅನ್ನು ಸೇವಿಸದೆಯೇ ಇವರಿಗೆ ಮತ್ತು ಬರುತ್ತದಂತೆ. ಜಪಾನಿಯರಲ್ಲಿ ಕೆಲವರಿಗೆ ಬ್ರೆಡ್ಡು ಮೊಸರು ಮೊದಲಾದವುಗಳಲ್ಲಿರುವ ಈಸ್ಟು ಇಂತಹ ಅಲರ್ಜಿಯನ್ನು ಉಂಟುಮಾಡುತ್ತದೆ. ಈಸ್ಟು ಸೇವಿಸಿದ ಇವರ ಹೊಟ್ಟೆ ಉಬ್ಬರಿಸಿ ರಕ್ತದಲ್ಲಿ ಆಲ್ಕೋಹಾಲು ಪ್ರಮಾಣ ಹೆಚ್ಚುತ್ತದೆ. ಆಲ್ಕೋಹಾಲು ತಯಾರಿಸಲು ಈಸ್ಟು ಬಳಸುವುದು ನಮ್ಮೆಲ್ಲ ಗೊತ್ತಿರುವ ವಿಷಯ. ಇಡೀ ಪ್ರಪಂಚದಲ್ಲಿ ಕೇವಲ 100-200 ಇಂತಹ ಮತ್ತಣ್ಣಗಳನ್ನು ಇದುವರೆಗೆ ಗುರುತಿಸಲಾಗಿದೆ. ಇಂತಹವರನ್ನು ವೈದ್ಯರು ಆಟೋ ಬ್ರೂವರಿ ಸಿಂಡ್ರೋಮ್ ಇರುವವರು ಎಂದು ಹೇಳುತ್ತಾರೆ. ಅಂದ್ರೆ ಸ್ವತಃ ಮದ್ಯ ಉತ್ಪಾದಿಸುವವರು ಎಂದರ್ಥ. ಈ ಸ್ವಮತ್ತರ ರಕ್ತದಲ್ಲಿ ಒಮ್ಮೊಮ್ಮೆ ಮತ್ತೇರಿಸುವಷ್ಟು ಆಲ್ಕೋಹಾಲ್ ಕಂಡುಬರುತ್ತದೆ. ಅದೇಕೆ ಎಂಬುದು ಕೆಲವು ವರ್ಷಗಳ ಹಿಂದಿನವರೆಗೂ ನಿಗೂಢವಾಗಿತ್ತು. ಈಸ್ಟು ಮಾತ್ರವಲ್ಲ, ಇದಕ್ಕೆ ಇನ್ನೊಂದು ಕಾರಣವೂ ಇರಬಹುದು ಎಂದು 3 ವರ್ಷಗಳ ಹಿಂದೆ ಪತ್ತೆಯಾಗಿತ್ತು. ಸಹಜವಾಗಿಯೇ ನಮ್ಮ ಕರುಳಲ್ಲಿ ನೆಲೆಸಿರುವ ಸೂಕ್ಷ್ಮಜೀವಿಗಳಲ್ಲಿ ಒಂದಾದ ಕ್ಲೆಪ್ಸಿಯೆಲ್ಲ ನ್ಯುಮೋನಿಯೆ ಕೂಡ ಇಂತಹ ಸ್ವಮತ್ತತೆಗೆ ಕಾರಣ ಇರಬಹುದೆಂದು ಚೀನಾದ ಕ್ಯಾಪಿಟಲ್ ಶಿಶುವಿಜ್ಞಾನ ಸಂಸ್ಥೆಯ ವೈದ್ಯ ಜಿಂಗ್ ಯುವಾನ್ ಮತ್ತು ಸಂಗಡಿಗರು ಪತ್ತೆ ಮಾಡಿದ್ದರು. ಕ್ಲೆಪ್ಸಿಯೆಲ್ಲ ನ್ಯುಮೋನಿಯೆ ಸೋಂಕು ಹೆಚ್ಚಿರುವವರಲ್ಲಿ NAFD ಇರುತ್ತದೆ ಎಂದು ಮೊದಲೇ ಗೊತ್ತಿತ್ತು. ಆದರೆ ಅದು ಕ್ಲೆಪ್ಸಿಯೆಲ್ಲ ಆಲ್ಕೋಹಾಲ್ ಅನ್ನು ತಯಾರಿಸುವುದರಿಂದಾಗಿ ಆಗುತ್ತದೆ ಎಂದು ತಿಳಿಯಲಿಲ್ಲ. ಯುವಾನರು ಕೆಲವು ಸ್ವಮತ್ತ ರೋಗಿಗಳ ಕರುಳಿನಲ್ಲಿರುವ ಬ್ಯಾಕ್ಟೀರಿಯಾಗಳನ್ನು ತೆಗೆದು ಕೃಷಿ ಮಾಡಿ ಗಮನಿಸಿದರು. ಅವುಗಳಲ್ಲಿ ಕ್ಲೆಪ್ಸಿಯೆಲ್ಲ ಪ್ರಮಾಣ ಸಾಮಾನ್ಯಕ್ಕಿಂತ ಹೆಚ್ಚಿದ್ದುದನ್ನು, ಇವು ಆಲ್ಕೋಹಾಲ್ ಅನ್ನು ಉತ್ಪಾದಿಸುವ ವಿಶೇಷ ಗುಣದವಾಗಿದ್ದುದನ್ನು ಗಮನಿಸಿದರು. ಅನಂತರ ಈ ಬ್ಯಾಕ್ಟೀರಿಯಾಗಳನ್ನು ಇಲಿಗಳಿಗೆ ಆಹಾರದೊಟ್ಟಿಗೆ ಸೇರಿಸಿ ನೀಡಿ ಪರೀಕ್ಷಿಸಿದಾಗ ಇಲಿಗಳ ರಕ್ತದಲ್ಲಿಯೂ ಆಲ್ಕೋಹಾಲಿನ ಪ್ರಮಾಣ ಹೆಚ್ಚಾಗಿತ್ತು. ಅಂದರೆ ಕ್ಲೆಪ್ಸಿಯೆಲ್ಲ ಬ್ಯಾಕ್ಟೀರಿಯಾದಿಂದಾಗಿ ಸ್ವಮತ್ತತೆ ಬರುತ್ತಿರಬಹುದು ಎಂದು ಇವರು ತರ್ಕಿಸಿದ್ದರು. ಇದೀಗ ಅಮೆರಿಕದ ಮ್ಯಾಸಚೂಸೆಟ್ಸ್ ವೈದ್ಯಕೀಯ ವಿಶ್ವವಿದ್ಯಾನಿಲಯದ ಸೋಂಕು ರೋಗಗಳ ತಜ್ಞೆ ಎಲಿಜಬೆತ್ ಹೂಮನ್ ಮತ್ತು ಸಂಗಡಿಗರು ಕ್ಲೆಪ್ಸಿಯೆಲ್ಲ ಹೇಗೆ ಸ್ವಮತ್ತರಿಗೆ ಮತ್ತೇರಿಸುತ್ತದೆ ಎಂದು ಪತ್ತೆ ಮಾಡಿದ್ದಾರೆ. ಇವರು 22 ಸ್ವಮತ್ತತೆ ಇರುವ ವ್ಯಕ್ತಿಗಳು ಹಾಗೂ ಅಂತಹ ದೋಷವಿಲ್ಲದ 21 ವ್ಯಕ್ತಿಗಳನ್ನು ಅಧ್ಯಯನ ಮಾಡಿ ಹೋಲಿಸಿದ್ದಾರೆ. ಇವರೆಲ್ಲರ ಮಲದಿಂದ ಬ್ಯಾಕ್ಟೀರಿಯಾಗಳನ್ನು ತೆಗೆದು ಕೃಷಿ ಮಾಡಿದ್ದಾರೆ. ಹೀಗೆ ಪರೀಕ್ಷಿಸಿದಾಗ ಸ್ವಮತ್ತತೆ ಹೆಚ್ಚಿದ ಸಂದರ್ಭದಲ್ಲಿ ಸಂಗ್ರಹಿಸಿದ ಮಲದ ಮಾದರಿಗಳು ಮಾತ್ರವೇ ಅತಿ ಹೆಚ್ಚು ಆಲ್ಕೋಹಾಲ್ ಅನ್ನು ಉತ್ಪಾದಿಸಿದ್ದವು. ಉಳಿದ ಸಂದರ್ಭಗಳಲ್ಲಿ ಆಲ್ಕೋಹಾಲ್ ಉತ್ಪಾದನೆ ಸಾಧಾರಣವಾಗಿತ್ತು. ಅಂದರೆ ಇದು ಕೆಲವು ಸಂದರ್ಭಗಳಲ್ಲಿ ಮಾತ್ರವೇ ಕಾಣಿಸುವ ದೋಷ. ಜೊತೆಗೆ ಆ ಸಂದರ್ಭದಲ್ಲಿ ಕರುಳಿನಲ್ಲಿರುವ ಸೂಕ್ಷ್ಮಜೀವಿಗಳ ಸ್ವರೂಪವನ್ನು ಅವಲಂಬಿಸಿ ಇರಬಹುದು. ಈ ಮಲದ ಮಾದರಿಗಳಲ್ಲಿ ದೊರೆತ DNAಯನ್ನು ಆಧರಿಸಿ ಮಲದಲ್ಲಿ ಯಾವ್ಯಾವ ಸೂಕ್ಷ್ಮಜೀವಿಗಳು ಎಷ್ಟೆಷ್ಟು ಇರಬಹುದು ಎಂದು ಹೂಮನ್ ತಂಡ ಲೆಕ್ಕ ಹಾಕಿತು. ಅದರ ಪ್ರಕಾರ ಸ್ವಮತ್ತರ ಮಲದಲ್ಲಿ ಆಲ್ಕೋಹಾಲ್ ಅನ್ನು ಉತ್ಪಾದಿಸಬಲ್ಲ ಎಶ್ಚೇಷಿಯಾ ಕೋಲಿ ಹಾಗೂ ಕ್ಲೆಪ್ಸಿಯೆಲ್ಲ ಕುಲದ ಬ್ಯಾಕ್ಟೀರಿಯಾಗಳ ಪ್ರಮಾಣ ಉಳಿದ ಮಾದರಿಗಳಲ್ಲಿದ್ದುದಕ್ಕಿಂತಲೂ ಹೆಚ್ಚಿತ್ತು. ಹಾಗೆಯೇ ಈ ಮಲದ ಮಾದರಿಗಳಲ್ಲಿ ನಡೆಯುತ್ತಿರುವ ವಿವಿಧ ರಾಸಾಯನಿಕ ಚಟುವಟಿಕೆಗಳನ್ನು ಇವರು ಪಟ್ಟಿ ಮಾಡಿದ್ದಾರೆ. ಅವುಗಳಲ್ಲಿ ಇಥನಾಲ್ ಉತ್ಪಾದನೆಗೆ ಅಗತ್ಯವಾಗುವ ಜೀನ್ಗಳ ಪ್ರಮಾಣವು ಹೆಚ್ಚಿದ್ದುದನ್ನು ಗಮನಿಸಿದ್ದಾರೆ. ಅಂದರೆ ಈ ಕ್ರಿಯೆಗಳು ಹೆಚ್ಚು ನಡೆಯುವಂತಹ ಎಸ್ಚೆರಿಷಿಯಾ ಹಾಗೂ ಕ್ಲೆಬ್ಸಿಯಲ್ಲ ಬ್ಯಾಕ್ಟೀರಿಯಾ ತಳಿಗಳು ಸ್ವಮತ್ತರಲ್ಲಿ ಇದೆ. ಆದ್ದರಿಂದಲೇ ಅವರಲ್ಲಿ ಆಲ್ಕೋಹಾಲ್ ಪ್ರಮಾಣ ಹೆಚ್ಚಾಗಿದೆ ಎನ್ನುವುದು ಇವರ ತರ್ಕ. ಇದನ್ನು ತಿದ್ದಬಹುದೇ? ಮಲದೊಟ್ಟಿಗೆ ಬ್ಯಾಕ್ಟೀರಿಯಾಗಳನ್ನು ಕೊಲ್ಲುವ ಔಷಧಗಳ ಜೊತೆಗೆ ಬೆರೆಸಿ ಕೃಷಿ ಮಾಡಿದಾಗ ಸ್ವಮತ್ತರ ಮಲವು ಆಲ್ಕೋಹಾಲ್ ಅನ್ನು ಕಡಿಮೆ ಪ್ರಮಾಣದಲ್ಲಿ ತಯಾರಿಸಿಟ್ಟು. ಹಾಗೆಯೇ ಪರೀಕ್ಷೆಗೆ ಒಳಪಟ್ಟ 22 ಸ್ವಮತ್ತ ರೋಗಿಗಳಲ್ಲಿ ಒಬ್ಬರಿಗೆ ಬೇರೊಬ್ಬರ ಆರೋಗ್ಯವಂತರ ಮಲದಲ್ಲಿದ್ದ ಬ್ಯಾಕ್ಟೀರಿಯಾಗಳನ್ನು ಚಿಕಿತ್ಸೆಯಾಗಿ ನೀಡಿಯೂ ಇವರು ಪರೀಕ್ಷಿಸಿದರು. ಹೀಗೆ ಮಲ ಚಿಕಿತ್ಸೆಯನ್ನು ನೀಡಿದ ವ್ಯಕ್ತಿಯಲ್ಲಿ ಆಲ್ಕೋಹಾಲ್ ಉತ್ಪಾದನೆಯ ಪ್ರಮಾಣ ಕಡಿಮೆಯಾಯಿತು ಎಂದು ಹ್ಯೂಮನ್ ತಂಡ ದಾಖಲಿಸಿದೆ. ಆದರೆ ಕೆಲವರಲ್ಲಷ್ಟೇ ಈ ಮತ್ತಜನಕ ಬ್ಯಾಕ್ಟೀರಿಯಾಗಳ ಪ್ರಮಾಣ ಹೆಚ್ಚುವುದೇಕೆ? ಅದು ಆಹಾರದ ಪ್ರಭಾವವೋ, ಹೊಸ ತಳಿಯ ಬ್ಯಾಕ್ಟೀರಿಯಾಗಳ ಸೋಂಕು, ಅಥವಾ ಆ ವ್ಯಕ್ತಿಗಳ ತಳಿಗುಣಗಳ ಪ್ರಭಾವವೋ ಎನ್ನುವುದು ಇನ್ನೂ ಅರ್ಥವಾಗದ ವಿಷಯ. ಅದೇನೇ ಇರಲಿ, ಕಾಸು ಖರ್ಚಿಲ್ಲದೆ ಕಿಕ್ ಸಿಗುತ್ತದೆ ಎನ್ನುವುದು ಎಷ್ಟು ವಿಶೇಷ ಅಲ್ಲವೇ?
0: ಚುಟುಕು ಚುರುಕು.
2: ನಾಯಿಗಳು ಕಲಿಯುವ ಮಾತು. ನಾಯಿಗಳಿಗೆ ಮಾತು ಬರುತ್ತದೆಯೇ? ಮಾತು ಬರದೇ ಇರಬಹುದು, ಆದರೆ ನಮ್ಮ ಭಾಷೆ ಸ್ವಲ್ಪವಾದರೂ ಅರ್ಥವಾಗುತ್ತದೆ. ಅದಕ್ಕೆ ಡಾಗ್ ಶೋಗಳಲ್ಲಿ ನಾಯಿಗಳು ಯಾವ ಒಡೆಯರ ಮಾತನ್ನು ಎಷ್ಟು ಕೇಳುತ್ತವೆ ಎನ್ನುವುದನ್ನು ಪ್ರಶಸ್ತಿಗೆ ಪರಿಗಣಿಸುತ್ತಾರೆ. ಆದರೆ ಅವುಗಳಿಗೆ ಕಲಿಸದಲ್ಲದೆ ಮಾತು ತಿಳಿಯುವುದೇ? ಹೌದಂತೆ, ಅಕ್ಕ ಪಕ್ಕದಲ್ಲಿರುವವರ ಮಾತುಗಳನ್ನು ಕೇಳಿಸಿಕೊಂಡು ನಾಯಿಗಳು ಭಾಷೆಯನ್ನು ಅರ್ಥ ಮಾಡಿಕೊಳ್ಳಬಲ್ಲವಂತೆ. ಶಿಸ್ತಿನಿಂದ ಬಿಸ್ಕತ್ತು ಹಾಕಿಯೋ ಏಟು ಕೊಟ್ಟೋ ಕಲಿಸಿದ ಮಾತುಗಳನ್ನಷ್ಟೇ ಅಲ್ಲದೆ, ಒಡೆಯರು ಮತ್ತೊಬ್ಬರ ಜೊತೆಗೆ ಮಾತನಾಡುವಾಗ ಆ ಸಂಭಾಷಣೆಯನ್ನು ಕೇಳಿಯೇ ಹೊಸ ಪದಗಳನ್ನು ಕಲಿಯಬಲ್ಲುವಂತೆ. ಹಾಗೆಂದು ಇತ್ತೀಚೆಗೆ ಆಸ್ಟ್ರಿಯಾದ ನಡವಳಿಕೆ ತಜ್ಞ ಶಾನಿ ಡ್ರಾರ್ ಮತ್ತು ಸಂಗಡಿಗರು ಪತ್ತೆ ಮಾಡಿದ್ದಾರೆ. 1.5 ವರ್ಷದ ಮಗುವಿಗಿಂತ ಚೆನ್ನಾಗಿ ಮಾತುಗಳನ್ನು ಕೇಳಿಸಿಕೊಂಡು ನಾಯಿಗಳು ಹೊಸ ಪದಗಳನ್ನು ಕಲಿಯಬಲ್ಲವಂತೆ.
3: ಪ್ರಿಯ ಕೇಳುಗರೆ, ಇದುವರೆಗೂ ವಿಜ್ಞಾನ ಜಾಣ ಸುದ್ದಿಯಲ್ಲಿ ಕಾಸಿಲ್ಲದೆ ಕುಡಿತದ ಕಿಕ್ ಕುರಿತು ಕೇಳಿದಿರಿ. ಕಾರ್ಯಕ್ರಮದ ರಚನೆ ಮೈಸೂರಿನ CFTRIನ ನಿವೃತ್ತ ಹಿರಿಯ ವಿಜ್ಞಾನಿಗಳಾದ ಡಾ. ಕೊಳ್ಳೇಗಾಲ ಶರ್ಮರವರು. ಪ್ರಸ್ತುತಿ ಜಮಿನಿ AI ಕೃತಕ ಧ್ವನಿಗಳು.

0: ನಮ್ಮ ಬಾನುಲಿ ಕೇಂದ್ರದಿಂದ ಇನ್ನು ಮುಂದೆ ಜೀವನ ಪಾಠಶಾಲೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿಬರೋಣ.
1: ಇಚ್ಛೆ, ಆಸೆ, ಅಪೇಕ್ಷೆ, ಆಕಾಂಕ್ಷೆ, ಇವೇ ನಮ್ಮ ಮಾನವ ಸಮಾಜದ ಚಲನಶಕ್ತಿಗಳು. ಹೌದಲ್ಲವೇ? ನಿಮ್ಮನ್ನು ಯಾರಾದರೊಬ್ಬರು ನೀವು ಯಾರು ಎಂದು ಕೇಳಿದರೆ ನಿಮ್ಮ ಉತ್ತರವೇನಿರಬಹುದೆಂದು ಯೋಚನೆ ಮಾಡಿ. ನಿಮಗೆ ತಕ್ಷಣಕ್ಕೆ ತಿಳಿದು ಬರುತ್ತದೆ ನಿಮ್ಮ ಇಚ್ಛೆಗಳೇ ನಿಮ್ಮ ಜೀವನದ ವ್ಯಾಖ್ಯಾನ ಎನ್ನುವುದು. ಏನನ್ನೋ ಪಡೆದುಕೊಂಡ ಸಾರ್ಥಕತೆ, ಏನನ್ನೋ ಪಡೆದುಕೊಳ್ಳಲಾಗದ ನಿರರ್ಥಕತೆಯೇ ನಿಮ್ಮ ನಿಜವಾದ ಪರಿಚಯ. ಹಲವರ ಜೀವನದ ರೀತಿ ಗೊತ್ತೇನು? ಒಳಗಿನಿಂದ ತಮ್ಮನ್ನು ತಾವು ಕೊಂದುಕೊಳ್ಳುತ್ತಲೇ ಇದ್ದರೂ ತಮ್ಮ ಇಚ್ಛೆಗಳನ್ನು ಕೊಂದುಕೊಳ್ಳುವುದು ಸಾಧ್ಯವೇ ಇಲ್ಲ. ಆಸೆ ಅವರನ್ನು ಮರೀಚಿಕೆಯ ಹಿಂದೆ ಓಡುವ ಜಿಂಕೆಯಂತೆ ಓಡಿಸುತ್ತದೆ. ಆದರೆ ಈ ಆಸೆ ಆಕಾಂಕ್ಷೆಗಳ ಗರ್ಭದಲ್ಲೇ ಜ್ಞಾನದ ಪ್ರಕಾಶವಿರುವುದು. ಹೇಗೆ? ಎಲ್ಲಿ ಆಸೆಗಳು ಅಪೂರ್ಣವಾಗುತ್ತವೆಯೋ, ಚೂರಾಗುತ್ತವೆಯೋ, ಅಲ್ಲಿಂದಲೇ ಜ್ಞಾನದ ಕಿರಣಗಳು ಮನುಷ್ಯನ ಹೃದಯವನ್ನು ಪ್ರವೇಶಿಸುತ್ತವೆ ಅಲ್ಲವೇ? ಇಲ್ಲ, ಇದು ಕೇವಲ ಆಸೆಗಳ ಸಂಘರ್ಷದ ಕಥೆಯಲ್ಲ. ಇದು ಕೇವಲ ಮಹತ್ವಾಕಾಂಕ್ಷೆಯಿಂದ ಜನ್ಮ ತಾಳಿದ ಭಯ ಹಾಗೂ ರಕ್ತಪಾತದ ಕಥೆಯೂ ಅಲ್ಲ. ಇದು ಆಸೆ ಆಕಾಂಕ್ಷೆಗಳ ಗರ್ಭದಿಂದ ಹುಟ್ಟಿದ ಜ್ಞಾನದ ಕಥೆ. ನಾನು ವಾಸುದೇವ ಕೃಷ್ಣ ಈ ಯಾತ್ರೆಯಲ್ಲಿ ಪಾಲ್ಗೊಳ್ಳಲು ನಿಮಗೆಲ್ಲರಿಗೂ ಆಮಂತ್ರಣ ನೀಡುತ್ತಿದ್ದೇನೆ. ಇದು ನಿಮಗೆ ಜೀವನದ ಮರ್ಮವನ್ನು ಕಲಿಸುತ್ತದೆ, ಮನುಷ್ಯ ಧರ್ಮವನ್ನು ಕಲಿಸುತ್ತದೆ, ಕೆಸರಿನಿಂದ ಮೇಲೆದ್ದು ಕಮಲವಾಗುವ ಕರ್ಮವನ್ನು ಕಲಿಸುತ್ತದೆ. ಈ ಯಾತ್ರೆಯ ಹೆಸರೇ ಮಹಾ

ಮಕ್ಕಳ ಭವಿಷ್ಯವನ್ನು ಸುಖಮಯವಾಗಿರುವಂತೆ ಮಾಡುವುದು ಪ್ರತಿ ತಂದೆ ತಾಯಿಯರ ಪ್ರಥಮ ಕರ್ತವ್ಯವಾಗಿರುತ್ತದೆ. ನೀವು ಯಾರನ್ನು ಈ ಭೂಮಿಯ ಮೇಲೆ ತಂದಿರೋ ಹಾಗೂ ಯಾರ ಕರ್ಮದಿಂದ ಈ ಜಗತ್ತು ನಿಮ್ಮನ್ನು ಗುರುತಿಸುವುದೋ ಅವರ ಭವಿಷ್ಯದ ಸುಖದ ಜಾತ್ರೆ ಮಹತ್ವವಾದ ಕೆಲಸ. ಬೇರೆ ಏನಿರಲು ಸಾಧ್ಯ? ಆದರೆ ಸುಖ ಮತ್ತು ಸುರಕ್ಷತೆ ಇವುಗಳು ಮನುಷ್ಯನ ಕರ್ಮದಿಂದ ಪ್ರಾಪ್ತವಾಗುವುದಲ್ಲವೇ? ತಂದೆ ತಾಯಿ ಕೊಟ್ಟ ಒಳ್ಳೆಯ ಅಥವಾ ಕೆಟ್ಟ ಸಂಸ್ಕಾರ, ಅವರು ಕೊಟ್ಟ ಯೋಗ್ಯ ಅಥವಾ ಅಯೋಗ್ಯ ವಿದ್ಯಾಭ್ಯಾಸ, ಇವೇ ಇಂದಿನ ಎಲ್ಲ ಕರ್ಮ ಫಲಗಳ ಮೌಲ್ಯವಲ್ಲವೇ? ಸಂಸ್ಕಾರ ಹಾಗೂ ವಿದ್ಯೆಯಿಂದಲೇ ವ್ಯಕ್ತಿತ್ವ ನಿರ್ಧಾರವಾಗುವುದು. ಅರ್ಥಾತ್ ತಂದೆ ತಾಯಿ ಮಕ್ಕಳ ಭವಿಷ್ಯವನ್ನು ಹೇಗೆ ಸೃಷ್ಟಿಸುತ್ತಾರೋ ಹಾಗೆ ಆಗುತ್ತದೆ ಅವರ ಭವಿಷ್ಯ. ಆದರೂ ಹೆಚ್ಚಿನ ತಂದೆ ತಾಯಿಯರು ತಮ್ಮ ಮಕ್ಕಳ ಭವಿಷ್ಯವನ್ನು ಸುರಕ್ಷಿತವಾಗಿಸುವ ಕಾಳಜಿಯಲ್ಲಿ ಅವರ ವ್ಯಕ್ತಿತ್ವ ನಿರ್ಮಾಣವನ್ನು ಮರೆತೇ ಬಿಡುತ್ತಾರೆ. ವಾಸ್ತವದಲ್ಲಿ ತಂದೆ ತಾಯಿ ಮಕ್ಕಳ ಭವಿಷ್ಯದ ಬಗೆಗೆ ಯೋಚಿಸುತ್ತಾರೆ. ಇದರಿಂದ ಅವರ ಮಕ್ಕಳಿಗೆ ಯಾವ ಲಾಭವೂ ಆಗದು. ಆದರೆ ಯಾವ ತಂದೆ ತಾಯಿ ಮಕ್ಕಳ ಭವಿಷ್ಯವನ್ನಲ್ಲ ವ್ಯಕ್ತಿತ್ವದ ನಿರ್ಮಾಣ ಮಾಡುವರೋ ಅಂಥ ಮಕ್ಕಳ ಆದರವನ್ನು ಇಡೀ ಪ್ರಪಂಚವೇ ಮಾಡುತ್ತದೆ. ನೀವೇ ಯೋಚಿಸಿ ನೋಡಿ.

ಕೆಲವು ಬಾರಿ ಒಂದು ಘಟನೆ ಮನುಷ್ಯನ ಎಲ್ಲ ಯೋಜನೆಗಳನ್ನು ಒಡೆದು ಹಾಕುತ್ತದೆ. ಆಘಾತವನ್ನೇ ತನ್ನ ಜೀವನದ ಕೇಂದ್ರವೆಂದು ತಿಳಿದು ಬಿಡುತ್ತಾನೆ. ಆದರೆ ಭವಿಷ್ಯ ಮನುಷ್ಯನ ಯೋಜನೆಯ ಆಧಾರದ ಮೇಲೆ ನಿರ್ಮಿತವಾಗುತ್ತದೆಯೇ? ಇಲ್ಲ. ಯಾವ ರೀತಿ ಪರ್ವತ ಶಿಖರದ ಮೇಲೆ ಪ್ರಪ್ರಥಮವಾಗಿ ಏರುವವನು ಆ ಪರ್ವತದ ಬುಡದಲ್ಲಿ ಕುಳಿತು ಯೋಜನೆಯೊಂದನ್ನು ಮಾಡಿದರೆ ಅದೇ ಯೋಜನೆ ಅವನನ್ನು ಶಿಖರದ ತುದಿಯವರೆಗೂ ಕರೆದೊಯ್ಯಬಲ್ಲದೆ? ಇಲ್ಲ. ವಾಸ್ತವದಲ್ಲಿ ಅವನು ಹೇಗೆ ಮೇಲೇರುತ್ತಾ ಹೋಗುತ್ತಾನೋ ಹಾಗೆ ಅವನಿಗೆ ಹೊಸ ಸಮಸ್ಯೆಗಳು, ಹೊಸ ತಿರಸ್ಕಾರಗಳು, ನಿರ್ಬಂಧನೆಗಳು ಎದುರಾಗುತ್ತವೆ. ಪ್ರತಿ ಹಂತದಲ್ಲೂ ಅವನು ತನ್ನ ಮುಂದಿನ ದಾರಿಯ ನಿರ್ಣಯವನ್ನು ಮಾಡುತ್ತಾ ಹೋಗುತ್ತಾನೆ. ಪ್ರತಿ ಹಂತದಲ್ಲೂ ಅವನು ತನ್ನ ಯೋಜನೆಗಳನ್ನು ಬದಲಿಸಬೇಕಾಗುತ್ತದೆ. ಹಳೆಯ ಯೋಜನೆ ಅವನನ್ನು ಕಂದಕಕ್ಕೆ ತಳ್ಳಬಹುದು. ಪರ್ವತವನ್ನು ಯೋಗ್ಯವಾಗಿಸುವಂತೆ ಮಾಡುವುದು ಅಸಾಧ್ಯ. ಕೇವಲ ತನ್ನನ್ನು ಪರ್ವತಕ್ಕೆ ಯೋಗ್ಯನಾಗಿಸಬಹುದು. ಈಗ ನಮ್ಮ ಜೀವನವು ಹಾಗೆಯೇ ಅಲ್ಲವೇ? ಮನುಷ್ಯ ಜೀವನದಲ್ಲಿ ಯಾವಾಗ ಒಂದು ಸಮಸ್ಯೆಯನ್ನು ಮತ್ತು ನಿರ್ಬಂಧನೆಯನ್ನು ಕೇಂದ್ರವೆಂದು ಪರಿಗಣಿಸುವನೋ, ತನ್ನ ಜೀವನದ ವೇಗವನ್ನೇ ತಡೆದುಕೊಂಡು ಬಿಡುವನೋ, ಆಗ ಅವನು ಜೀವನದಲ್ಲಿ ಯಶಸ್ವಿಯಾಗುವುದಿಲ್ಲ. ಸುಖ ಶಾಂತಿಗಳ ಪ್ರಾಪ್ತಿಯು ಅವನಿಗೆ ಆಗುವುದಿಲ್ಲ. ಅರ್ಥಾತ್ ಜೀವನವನ್ನು ತನಗೆ ಯೋಗ್ಯವಾಗುವಂತೆ ಮಾಡುವ ಬದಲು ತನ್ನನ್ನು ತಾನೇ ಜೀವನಕ್ಕೆ ಯೋಗ್ಯವಾಗಿಸುವುದೇ ಯಶಸ್ಸು ಹಾಗೂ ಸುಖದೆಡೆಗೆ ಇರುವ ಏಕೈಕ ಮಾರ್ಗವಲ್ಲವೇ? ನೀವೇ ಯೋಚಿಸಿ. ಜ್ಞಾನಪ್ರಾಪ್ತಿ ಯಾವಾಗಲೂ ಸಮರ್ಪಣೆಯಿಂದ ಆಗುತ್ತದೆ. ಇದು ನಮಗೆಲ್ಲ ತಿಳಿದಿದೆ. ಆದರೆ ಸಮರ್ಪಣೆಯ ವಾಸ್ತವಿಕ ಮಹತ್ವವೇನು? ನಾವು ಎಂದಾದರೂ ಯೋಚಿಸಿದ್ದೇವೆಯೇ? ಮನುಷ್ಯನ ಮನಸ್ಸು ಜ್ಞಾನಪ್ರಾಪ್ತಿಗಾಗಿ ವಿಭಿನ್ನ ಅಡಚಣೆಗಳನ್ನು ಹುಟ್ಟುಹಾಕುತ್ತಿರುತ್ತದೆ. ಕೆಲವೊಮ್ಮೆ ಇನ್ನೊಬ್ಬ ವಿದ್ಯಾರ್ಥಿಯ ಮೇಲೆ ಅಸೂಯೆ ಉಂಟಾಗುತ್ತದೆ. ಕೆಲವೊಮ್ಮೆ ಕಲಿಸಿದ ಪಾಠಗಳ ಮೇಲೆಯೇ ಸಂದೇಹ ಹುಟ್ಟುತ್ತದೆ. ಇನ್ನು ಕೆಲವೊಮ್ಮೆ ಗುರುಗಳು ನೀಡಿದ ಶಿಕ್ಷೆ ಮನಸ್ಸಿನಲ್ಲಿ ಅಹಂಕಾರ ತುಂಬಿಸುತ್ತದೆ. ಅಲ್ಲವೇ? ಹೀಗೆ ಆಗುವುದಿಲ್ಲವೇ? ಅರಿವಿಲ್ಲದೆ ಎಂತೆಂಥ ಯೋಚನೆಗಳು ಮನಸ್ಸನ್ನು ಚಂಚಲಗೊಳಿಸುತ್ತವೆ. ಮನಸ್ಸಿನ ಇದೇ ಅಯೋಗ್ಯ ಸ್ಥಿತಿಯ ಕಾರಣದಿಂದ ನಮಗೆ ಜ್ಞಾನ ಪ್ರಾಪ್ತಿಯಾಗುವುದಿಲ್ಲ. ಮನಸ್ಸಿನ ಯೋಗ್ಯ ಸ್ಥಿತಿ ಕೇವಲ ಸಮರ್ಪಣೆಯಿಂದ ಸಾಧ್ಯವಾಗುತ್ತದೆ. ಸಮರ್ಪಣೆ ಮನುಷ್ಯನ ಅಹಂಕಾರವನ್ನು ನಾಶ ಮಾಡುತ್ತದೆ. ಅಸೂಯೆ, ಮಹತ್ವಾಕಾಂಕ್ಷೆ ಭಾವನೆಗಳನ್ನು ದೂರ ಮಾಡಿ ಹೃದಯವನ್ನು ಶಾಂತಗೊಳಿಸಿ ಹಾಗೂ ಮನಸ್ಸನ್ನು ಏಕಾಗ್ರಗೊಳಿಸುತ್ತದೆ. ವಾಸ್ತವದಲ್ಲಿ ಈಶ್ವರನ ಸೃಷ್ಟಿಯಲ್ಲಿ ಜ್ಞಾನಕ್ಕೆ ಮಿತಿಯೇ ಇಲ್ಲ. ಹಾಗೆಯೇ ಜ್ಞಾನಿಗಳಿಗೂ. ಗುರು ದತ್ತಾತ್ರೇಯರು ಗೋವು ಹಾಗೂ ಶ್ವಾನದಿಂದಲೂ ಜ್ಞಾನ ಪ್ರಾಪ್ತಿ ಪಡೆದಿದ್ದರು. ಅರ್ಥಾತ್ ವಿಷಯ ಬ್ರಹ್ಮಜ್ಞಾನದ್ದಾಗಿರಲಿ, ಜೀವನದ ಜ್ಞಾನದ್ದಾಗಿರಲಿ, ಅಥವಾ ಗುರುಕುಲದಲ್ಲಿ ಪ್ರಾಪ್ತಿಯಾಗುವ ಜ್ಞಾನದ್ದಾಗಿರಲಿ, ಅದರ ಪ್ರಾಪ್ತಿಗಾಗಿ ಗುರುವಿಗಿಂತ ಅಧಿಕ ಮಹತ್ವ ಆ ಗುರುವಿಗೆ ನಮ್ಮ ಸಮರ್ಪಣೆ. ಇದು ಸತ್ಯವಲ್ಲವೇ? ನೀವೇ ಯೋಚಿಸಿ ನೋಡಿ. ಒಬ್ಬನೇ ಗುರುವಿನ ಬಳಿ ವಿದ್ಯೆ ಕಲಿಯುವ ಎಲ್ಲಾ ಶಿಷ್ಯರು ಒಂದೇ ಸಮನಾದ ವಿದ್ಯೆಯನ್ನು ಪಡೆಯಲಾಗುವುದಿಲ್ಲ. ಎಲ್ಲಾ ಶಿಷ್ಯಂದಿರು ಗುರುವಿನ ಮಾತು ಕೇಳುವಂತೆ ಹಾಗೂ ಅವರ ಪೂಜೆ ಮಾಡುವಂತೆ ಅವಶ್ಯವಾಗಿ ಕಾಣುತ್ತಾರೆ. ಆದರೆ ಒಂದೇ ಸಮನಾದ ವಿದ್ಯೆಯನ್ನು ಪಡೆಯಲಾಗುವುದಿಲ್ಲ. ಹಾಗೇಕೆ ಆಗುತ್ತದೆ ಎಂದು ನೀವು ಯೋಚಿಸಿದ್ದೀರಾ? ಸತ್ಯವೇನೆಂದರೆ ವಿದ್ಯೆಯನ್ನು ಪಡೆಯಲಾಗದ ಶಿಷ್ಯಂದಿರು ಸಮರ್ಪಣಾ ಮನೋಭಾವದ ತೋರಿಕೆಯನ್ನು ಮಾಡುತ್ತಾರೆ. ಆದರೆ ಸಮರ್ಪಣಾ ಮನೋಭಾವದ ಅರ್ಥ ತಿಳಿದುಕೊಳ್ಳುವುದಿಲ್ಲ. ಗುರುವಿನ ಚರಣದಲ್ಲಿ ಹೂ ಹಾಕುವುದರಿಂದ ಅಥವಾ ಗುರುವಿನ ಆದೇಶ ಪಾಲಿಸುವುದರಿಂದ ಸಮರ್ಪಣಾ ಮನೋಭಾವ ಸಾಬೀತಾಗುವುದೇ? ಇಲ್ಲ. ಸಮರ್ಪಣಾ ಮನೋಭಾವದ ಅರ್ಥ ಗುರುವಿನ ಮನಸ್ಸಿನಲ್ಲಿ ಯಾವುದೇ ಸಂದೇಹ ಬರಕೂಡದು. ಗುರುವಿನ ಬಾಯಿಯಿಂದ ಆದೇಶ ಹೊರಬರುವುದಕ್ಕೂ ಮೊದಲೇ ಶಿಷ್ಯರು ಆ ಕಾರ್ಯವನ್ನು ಪೂರ್ಣಗೊಳಿಸಬೇಕು. ಗುರುವಿನ ವಿಚಾರದ ಜೊತೆಗೆ ಶಿಷ್ಯನ ವಿಚಾರ ಒಂದಾಗಬೇಕು. ಶಿಷ್ಯ ಎಲ್ಲಿಯವರೆಗೂ ತನ್ನ ಗುರುವಿನಲ್ಲಿ ಬ್ರಹ್ಮ, ವಿಷ್ಣು, ಮಹೇಶ್ವರರ ರೂಪವನ್ನು ನೋಡುವುದಿಲ್ಲವೋ ಅಲ್ಲಿಯವರೆಗೂ ಅವರ ಸಮರ್ಪಣಾ ಭಾವ ಸತ್ಯವಾದುದಲ್ಲ. ವಾಸ್ತವವಾಗಿ ಸಮರ್ಪಣಾ ಮನೋಭಾವ ಕಾರ್ಯದ ಹೆಸರಲ್ಲ. ಸಮರ್ಪಣಾ ಭಾವ ಹೃದಯದ ಭಾವನೆ ಹಾಗೂ ಮನಸ್ಸಿನ ಸ್ಥಿತಿಯ ಹೆಸರು. ಅರ್ಥಾತ್ ನಮ್ಮ ಅಜ್ಞಾನದಲ್ಲಿ ದೋಷ ಕೇವಲ ನಮ್ಮ ಮನಸ್ಸಿನದಲ್ಲವೇ?
ನೀವೇ ಯೋಚಿಸಿ ನೋಡಿ. ಭವಿಷ್ಯದ ಇನ್ನೊಂದು ಹೆಸರೇ ಸಂಘರ್ಷ. ಮನಸ್ಸಿನಲ್ಲಿ ಒಂದು ಆಸೆ ಮೂಡಿ ಅದು ಪರಿಪೂರ್ಣವಾಗದಿದ್ದರೆ ಮನಸ್ಸು ಭವಿಷ್ಯದ ಯೋಚನೆಯನ್ನು ಮಾಡುತ್ತದೆ. ಭವಿಷ್ಯದಲ್ಲಿ ಆಸೆ ಪೂರ್ಣವಾಗುವುದು ಎಂಬ ಕಲ್ಪನೆ ಮಾಡಿಕೊಳ್ಳುತ್ತಿರುತ್ತದೆ. ಆದರೆ ಜೀವನ ಭವಿಷ್ಯದಲ್ಲಿಯೂ ಇಲ್ಲ, ಭೂತದಲ್ಲಿಯೂ ಇಲ್ಲ. ಜೀವನವೆಂದರೆ ಈ ಕ್ಷಣ ಮಾತ್ರ. ಅರ್ಥಾತ್ ಈ ಕ್ಷಣದ ಅನುಭವವೇ ಜೀವನದ ಅನುಭವ. ನಮಗೆ ಇದು ಗೊತ್ತಿದ್ದರೂ ಕೂಡ ಇಷ್ಟು ಸಣ್ಣ ಸತ್ಯವನ್ನು ನಾವು ಅರ್ಥ ಮಾಡಿಕೊಳ್ಳುವುದಿಲ್ಲ. ನಾವು ಕಳೆದು ಹೋದ ಸಮಯದ ನೆನಪಿನ ರಾಶಿ ಹಾಕಿಕೊಂಡು ಕುಳಿತುಕೊಂಡಿರುತ್ತೇವೆ. ಮುಂಬರುವ ಸಮಯಕ್ಕಾಗಿ ಯೋಜನೆಗಳನ್ನು ಹಾಕುತ್ತಿರುತ್ತೇವೆ. ಆದರೆ ಜೀವನ ಕಳೆದು ಹೋಗಿರುತ್ತದೆ. ಒಂದು ಸತ್ಯವನ್ನು ನಾವು ಮನಸ್ಸಿಗೆ ತೆಗೆದುಕೊಳ್ಳುವುದು ಉಚಿತ. ನಾವು ಭವಿಷ್ಯವನ್ನು ನೋಡಲು ಆಗುವುದಿಲ್ಲ, ಭವಿಷ್ಯವನ್ನು ನಿರ್ಮಿಸಲು ಆಗುವುದಿಲ್ಲ. ನಾವು ಕೇವಲ ಧೈರ್ಯ ಹಾಗೂ ಸಾಹಸದೊಂದಿಗೆ ವಿಷಯವನ್ನು ಆಲಿಂಗಿಸಬಹುದು, ಭವಿಷ್ಯವನ್ನು ಸ್ವಾಗತಿಸಬಹುದು. ಹಾಗಾದಲ್ಲಿ ಜೀವನದ ಪ್ರತಿ ಕ್ಷಣವು ಜೀವನದಿಂದ ತುಂಬಿಕೊಳ್ಳುತ್ತದೆ.

ಅನಂತವಾಗಿ ಪ್ರೀತಿ ಜ್ಞಾನ ಸಂಪತ್ತುಗಳನ್ನು ಕೊಟ್ಟಿದ್ದೀರಿ. ಆದರೆ ಅದರ ಜೊತೆಗೆ ಅವರ ಮನಸ್ಸನ್ನು ಅಶುದ್ಧಗೊಳಿಸುವ ಪೂರ್ವಾಗ್ರಹವನ್ನು ಕೊಟ್ಟಿಲ್ಲವೇ? ಕೆಟ್ಟದ್ದು ಒಳ್ಳೆಯದರ ಪೂರ್ವ ನಿರ್ಧಾರಿತ ಅರ್ಥವನ್ನು ಹೇಳಿಲ್ಲವೇ? ವ್ಯಕ್ತಿಗೆ ವ್ಯಕ್ತಿಯೊಂದಿಗೆ, ಸಮಾಜಕ್ಕೆ ಸಮಾಜದೊಂದಿಗೆ, ರಾಷ್ಟ್ರಕ್ಕೆ ರಾಷ್ಟ್ರದೊಂದಿಗೆ ಸಂಘರ್ಷ, ಇವು ಪೂರ್ವಾಗ್ರಹಗಳಿಂದ ನಿರ್ಮಾಣವಲ್ಲವೇ? ಹತ್ಯೆ, ಮೃತ್ಯು, ರಕ್ತಪಾತ ಇದೇ ಪೂರ್ವಾಗ್ರಹಗಳಿಂದ ಹುಟ್ಟುತ್ತವಲ್ಲವೇ? ಅರ್ಥಾತ್ ತಂದೆ ತಾಯಿ ತಮ್ಮ ಮಕ್ಕಳಿಗೆ ಜನ್ಮದ ಜೊತೆ ಮೃತ್ಯುವಿನ ದಾನವನ್ನೂ ಕೊಡುತ್ತಾರೆ. ಪ್ರೀತಿಯ ಬೆಳಕಿನ ಜೊತೆ ಜೊತೆಗೆ ದ್ವೇಷದ ಅಂಧಕಾರವನ್ನೂ ಕೊಡುತ್ತಾರೆ. ಅಂಧಕಾರ ಮನಸ್ಸಿನ, ಹೃದಯದ ಅಥವಾ ವಾಸ್ತವದ್ದಾಗಲಿ, ಇದರಿಂದ ಕೇವಲ ಭಯ ಪ್ರಾಪ್ತವಾಗುವುದು. ಕೇವಲ ಭಯ. ನೀವೇ ಯೋಚಿಸಿ ನೋಡಿ, ಮನುಷ್ಯನ ಹೃದಯದಲ್ಲಿ ಭಯದ ಸಾಮ್ರಾಜ್ಯ ನಿರಂತರವಾಗಿರುತ್ತದೆ. ಒಮ್ಮೆ ಸಂಪತ್ತನ್ನು ಕಳೆದುಕೊಳ್ಳುವ ಭಯ, ಮತ್ತೊಮ್ಮೆ ಅಪಮಾನದ ಭಯ, ಇನ್ನೊಮ್ಮೆ ತಮ್ಮವರನ್ನು ಕಳೆದುಕೊಳ್ಳುವ ಭಯ. ಆದ್ದರಿಂದ ಭಯದ ಇರುವಿಕೆ ಸ್ವಾಭಾವಿಕ ಎಂದೇ ಅನಿಸುವುದು. ನೀವು ಯೋಚಿಸಿರುವಿರಾ, ಯಾವ ಸ್ಥಿತಿ ಅಥವಾ ವಸ್ತು ಭಯದ ಹುಟ್ಟಿಗೆ ಕಾರಣವಾಗುವುದೋ ಅದರಿಂದಲೇ ದುಃಖ ಉಂಟಾಗುವುದೇ? ಇಲ್ಲ, ಹಾಗೆ ಯಾವ ನಿಯಮವೂ ಇಲ್ಲ. ಎಲ್ಲರ ಅನುಭವ ಹೇಳುವುದೇನೆಂದರೆ, ಭಯ ಹೊಂದುವುದರಿಂದ ಭವಿಷ್ಯದ ದುಃಖವು ನಿವಾರಣೆಯಾಗುವುದಿಲ್ಲ. ಭಯವೆಂದರೆ ಮುಂದೆ ಬರಲಿರುವ ದುಃಖದ ಕಲ್ಪನೆ ಮಾತ್ರ, ವಾಸ್ತವದೊಂದಿಗೆ ಇದಕ್ಕೆ ಯಾವುದೇ ಸಂಬಂಧವಿಲ್ಲ. ಭಯವೆಂದರೆ ಕೇವಲ ಭಯ ಮಾತ್ರವೇ? ಭಯವೆಂದರೆ ಕೇವಲ ಕಲ್ಪನೆ ಮಾತ್ರ ಅಲ್ಲವೇ? ಇದರಿಂದ ಮುಕ್ತರಾಗಿ ನಿರ್ಭೀತರಾಗುವುದು ಅಷ್ಟು ಕಷ್ಟವೇ? ಅವಶ್ಯವಾಗಿ ಯೋಚಿಸಿ ನೋಡಿ. ಜಗತ್ತಿನಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೂ ಒಂದು ತರಹದ ದುರ್ಬಲತೆ ಅವಶ್ಯವಾಗಿ ಇರುತ್ತದೆ. ಒಬ್ಬ ವೇಗವಾಗಿ ಓಡಲಾರ, ಮಗದೊಬ್ಬ ಹೆಚ್ಚು ಭಾರ ಎತ್ತಲಾರ. ಯಾರೋ ಗುಣವಾಗದ ರೋಗದಿಂದ ಪೀಡಿತನಾದರೆ ಇನ್ಯಾರಿಗೂ ಓದಿದ ಪಾಠಗಳು ನೆನಪಾಗುವುದೇ ಇಲ್ಲ. ಹೀಗೆ ಅನೇಕ ಉದಾಹರಣೆಗಳಿವೆ. ಎಲ್ಲವೂ ಯಾರಿಗೆ ಪ್ರಾಪ್ತವಾಗಿವೆಯೋ, ನಿಮಗೆ ಅಂಥವರ ಪರಿಚಯವಿದೆಯೇ? ನಾವು ಜೀವನದ ಒಂದು ದುರ್ಬಲತೆಯನ್ನು ಜೀವನದ ಕೇಂದ್ರವೆಂದೇ ಬದುಕುತ್ತೇವೆ. ಈ ಕಾರಣದಿಂದ ಹೃದಯದಲ್ಲಿ ದುಃಖ ಹಾಗೂ ಅಸಮಾಧಾನವಿರುತ್ತದೆ. ದುರ್ಬಲತೆ ಮನುಷ್ಯನಿಗೆ ಜನ್ಮದಿಂದ ಅಥವಾ ಸಂಯೋಗದಿಂದ ಪ್ರಾಪ್ತವಾಗುತ್ತದೆ. ಆದರೆ ದುರ್ಬಲತೆಯನ್ನು ಮನುಷ್ಯನ ಮನಸ್ಸು ತನ್ನ ಘನತೆಯನ್ನಾಗಿಸುತ್ತದೆ. ಆದರೆ ಕೆಲವು ವ್ಯಕ್ತಿಗಳಿರುತ್ತಾರೆ, ಅವರು ತಮ್ಮ ಪ್ರಯತ್ನ ಹಾಗೂ ಶ್ರಮದಿಂದ ದುರ್ಬಲತೆಯನ್ನು ಪರಾಜಯಗೊಳಿಸುತ್ತಾರೆ. ಈ ಇಬ್ಬರಿಗೂ ಅಂತಹ ವ್ಯತ್ಯಾಸವೇನಿದೆ? ನೀವೆಂದಾದರೂ ಯೋಚಿಸಿರುವಿರಾ? ಸರಳ ಉತ್ತರವಿದೆ ಈ ಪ್ರಶ್ನೆಗೆ. ಯಾವ ವ್ಯಕ್ತಿ ದುರ್ಬಲತೆಯಿಂದ ಸೋಲುವುದಿಲ್ಲವೋ, ಯಾರು ಪ್ರಯತ್ನ ಪಡುವ ಸಾಹಸವನ್ನು ಹೊಂದಿರುವರೋ, ಅವರು ದುರ್ಬಲತೆಯನ್ನ ಮೀರಿ ಬೆಳೆಯುತ್ತಾರೆ. ಅರ್ಥಾತ್ ದುರ್ಬಲತೆಯನ್ನ ಖಂಡಿತವಾಗಿಯೂ ಈಶ್ವರ ಕೊಟ್ಟಿರುತ್ತಾನೆ, ಆದರೆ ಘನತೆಯನ್ನು ಮನುಷ್ಯನೇ ನಿರ್ಮಿಸಿಕೊಳ್ಳಬೇಕು. ನೀವೇ ಯೋಚಿಸಿ ನೋಡಿ. ಮನುಷ್ಯನ ಎಲ್ಲ ಸಂಬಂಧಗಳ ಆಧಾರವೇ ನಿರೀಕ್ಷೆ. ಪತಿ ಹೇಗಿರಬೇಕು? ಜೀವನವನ್ನು ಸುಖ ಸಂತೋಷಗಳಿಂದ ತುಂಬಬೇಕು. ಪತ್ನಿ ಹೇಗಿರಬೇಕು? ನನಗಾಗಿಯೇ ಸಮರ್ಪಿತಳಾಗಿರಬೇಕು. ಮಕ್ಕಳು ಹೇಗಿರಬೇಕು? ನನ್ನ ಸೇವೆ ಮಾಡಬೇಕು, ನನ್ನ ಆಜ್ಞೆ ಪಾಲಿಸಬೇಕು. ಮನುಷ್ಯ ಯಾರನ್ನು ಪ್ರೀತಿಸುತ್ತಾನೆ ಎಂದರೆ ನಿರೀಕ್ಷೆಗಳನ್ನು ಪೂರೈಸುವವರನ್ನು. ಈ ನಿರೀಕ್ಷೆಯ ಗುಣವೇ ಹುಸಿ ಹೋಗುವುದು. ಹೇಗೆ? ಈ ನಿರೀಕ್ಷೆಯು ಮನುಷ್ಯನ ಮೆದುಳಿನಲ್ಲಿ ಹುಟ್ಟುತ್ತದೆ. ಯಾವುದೇ ವ್ಯಕ್ತಿ ಅವನ ನಿರೀಕ್ಷೆಗಳ ಬಗೆಗೆ ತಿಳಿದುಕೊಳ್ಳುವ ಸಾಧ್ಯತೆ ಇಲ್ಲ. ಪೂರ್ತಿಗೊಳಿಸಬಹುದಾದ ಪ್ರಾಮಾಣಿಕ ನಿರೀಕ್ಷೆಗಳಿದ್ದರೂ ಮನುಷ್ಯ ಯಾರ ನಿರೀಕ್ಷೆಗಳನ್ನು ಪೂರ್ತಿಗೊಳಿಸಲಾರ? ಹಾಗೂ ಅಲ್ಲಿ ಹುಟ್ಟುವುದೇ ಸಂಘರ್ಷ. ಎಲ್ಲ ಸಂಬಂಧಗಳು ಸಂಘರ್ಷದಲ್ಲಿ ಬದಲಾಗಿ ಬಿಡುತ್ತವೆ. ಆದರೆ ಮನುಷ್ಯ ನಿರೀಕ್ಷೆಗಳನ್ನು ಸಂಬಂಧದ ಆಧಾರ ಮಾಡದಿದ್ದರೆ ಹಾಗೂ ಸಂಬಂಧವನ್ನೇ ಆಧಾರ ಎಂಬುದನ್ನು ಸ್ವೀಕರಿಸಿದರೆ ಈ ಜೀವನ ಎಂಬುದು ಸುಖ ಶಾಂತಿಗಳಿಂದ ತುಂಬಿಕೊಳ್ಳುವುದಿಲ್ಲವೇ?

0: ನೀವೇ ಯೋಚಿಸಿ ನೋಡಿ, ಶ್ರೇಷ್ಠತೆಯ ಅರ್ಥವೇನು? ಶ್ರೇಷ್ಠತೆಯ ಅರ್ಥ ಬೇರೆಯವರಿಗಿಂತ ಹೆಚ್ಚಿನ ಜ್ಞಾನಪ್ರಾಪ್ತಿ, ಅರ್ಥಾತ್ ಮೌಲ್ಯ. ಸ್ವತಃ ಎಷ್ಟು ಜ್ಞಾನ ಪಡೆದೆ ಎಂಬುದಕ್ಕಿಲ್ಲ, ಮೌಲ್ಯ ನೀವು ಪಡೆದ ಜ್ಞಾನ ಬೇರೆಯವರಿಗಿಂತ ಎಷ್ಟು ಅಧಿಕವಾಗಿದೆ ಎನ್ನುವುದರಲ್ಲಿದೆ. ಅರ್ಥಾತ್ ಶ್ರೇಷ್ಠತೆಯ ಆಸೆಯು ಜ್ಞಾನಪ್ರಾಪ್ತಿಯನ್ನು ಒಂದು ಸ್ಪರ್ಧೆಯನ್ನಾಗಿಸಿಬಿಡುತ್ತದೆ. ಸ್ಪರ್ಧೆಯಲ್ಲಿ ವಿಜಯ ಅಂತಿಮವಾಗಿ ಎಂದಾಗುತ್ತದೆ? ಸ್ವಲ್ಪ ಸಮಯಕ್ಕೆ ಶ್ರೇಷ್ಠನನ್ನಾಗಿಸಬಹುದು, ಆದರೆ ಶಾಶ್ವತವಾಗಿ ಯಾರೂ ಶ್ರೇಷ್ಠರಲ್ಲ. ಮತ್ತದೇ ಅಸಮಾಧಾನ, ನೋವು ಹಾಗೂ ಸಂಘರ್ಷ ಹುಟ್ಟಿಕೊಳ್ಳುತ್ತದೆ. ಆದರೆ ಶ್ರೇಷ್ಠರಾಗಿರುವುದಕ್ಕೆ ಬದಲಾಗಿ ಉತ್ತಮರಾಗಿರುವ ಪ್ರಯತ್ನ ಮಾಡಿದರೆ ಏನಾಗುವುದು? ಉತ್ತಮರಾಗುವುದು ಎಂದರೆ ಎಷ್ಟು ಪ್ರಾಪ್ತಿ ಮಾಡಲು ಯೋಗ್ಯವೋ ಅಷ್ಟನ್ನೂ ಪ್ರಾಪ್ತಿ ಮಾಡಿಕೊಳ್ಳುವುದು. ಬೇರೆಯವರಿಗಿಂತ ಹೆಚ್ಚು ಪಡೆಯುವ ಇಚ್ಛೆಯಿಂದಲ್ಲ, ಕೇವಲ ಆತ್ಮತೃಪ್ತಿಗಾಗಿ ಮಾತ್ರ ಪ್ರಾಪ್ತಿ ಮಾಡಿಕೊಳ್ಳುವುದು. ಉತ್ತಮರಾಗುವ ಮಾರ್ಗದಲ್ಲಿ ಬೇರೆಯವರೊಂದಿಗೆ ಸ್ಪರ್ಧೆ ಇರುವುದಿಲ್ಲ, ನಮ್ಮೊಂದಿಗೆ ನಮಗೆ ಸ್ಪರ್ಧೆ ಇರುತ್ತದೆ. ಅರ್ಥಾತ್ ಉತ್ತಮರಾಗಲು ಪ್ರಯತ್ನಿಸುವವರಿಗೆ ತಡವಾಗಿಯಾದರೂ ಎಲ್ಲ ಜ್ಞಾನ ಪ್ರಾಪ್ತವಾಗುತ್ತದೆ. ಪ್ರಯತ್ನ ಪಡದೇ ಅವನು ಶ್ರೇಷ್ಠನಾಗಿ ಬಿಡುತ್ತಾನೆ. ಆದರೆ ಯಾರು ಶ್ರೇಷ್ಠನಾಗುವ ಪ್ರಯತ್ನ ಮಾಡುತ್ತಾನೋ ಅವನು ಶ್ರೇಷ್ಠನಾಗುವನೋ? ಇಲ್ಲವೋ? ಉತ್ತಮನಂತೂ ಎಂದೂ ಆಗಲಾರ.
1: ಸಮಯದ ಆರಂಭದಿಂದಲೇ ಒಂದು ಪ್ರಶ್ನೆ ಮನುಷ್ಯನನ್ನು ಸದಾ ಕಾಡುತ್ತಿದೆ. ತಾನು ತನ್ನ ಸಂಬಂಧದಲ್ಲಿ ಅದೆಷ್ಟು ಹೆಚ್ಚು ಸುಖ, ಅದೆಷ್ಟು ಕಡಿಮೆ ದುಃಖ ಹೇಗೆ ಸಾಧಿಸಬೇಕು ಎಂಬುದನ್ನು. ನಿಮ್ಮ ಸಂಬಂಧಗಳೆಲ್ಲವೂ ನಿಮಗೆ ಪರಿಪೂರ್ಣ ಸಂತೋಷ ಕೊಟ್ಟಿವೆಯೇ? ಯೋಚಿಸಿ ನೋಡಿ, ನಮ್ಮ ಜೀವನ ಸಂಬಂಧಗಳ ಮೇಲೆ ಆಧಾರಿತವಾಗಿದೆ. ನಮ್ಮ ಸುರಕ್ಷತೆ ಸಂಬಂಧಗಳ ಮೇಲೆಯೇ ಆಧಾರಿತವಾಗಿದೆ. ಆದ್ದರಿಂದಲೇ ನಮ್ಮ ಜೀವನದ ಎಲ್ಲ ಸುಖಗಳ ಆಧಾರವು ಸಂಬಂಧವೇ ಆಗಿದೆ. ಆದರೂ ನಮಗೆ ಸಂಬಂಧದಲ್ಲೇ ಹೆಚ್ಚಾಗಿ ದುಃಖವೇಕೆ ದೊರೆಯುತ್ತದೆ? ಯಾವಾಗಲೂ ಘರ್ಷಣೆಗಳು ಸಂಬಂಧದಿಂದಲೇ ಏಕೆ ಉತ್ಪತ್ತಿಯಾಗುತ್ತವೆ ಎಂದಾದರೂ ಯೋಚಿಸಿದ್ದೀರಾ? ಯಾವಾಗ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯ ವಿಚಾರವನ್ನು ಸ್ವೀಕರಿಸುವುದಿಲ್ಲವೋ ಅದರಲ್ಲಿ ಪರಿವರ್ತನೆ ಮಾಡುವ ಪ್ರಯತ್ನ ಮಾಡುತ್ತಾನೆ, ಆಗಲೇ ಘರ್ಷಣೆ ಹುಟ್ಟಿಕೊಳ್ಳುವುದು. ಅರ್ಥ ಎಷ್ಟು ಹೆಚ್ಚು ನಿರಾಕರಣೆಯೋ ಅಷ್ಟೇ ಹೆಚ್ಚು ಘರ್ಷಣೆ, ಎಷ್ಟು ಹೆಚ್ಚು ಸ್ವೀಕಾರವೋ ಅಷ್ಟೇ ಹೆಚ್ಚು ಸುಖ. ಇದೇ ವಾಸ್ತವವಲ್ಲವೇ? ಒಂದು ವೇಳೆ ಮನುಷ್ಯ ತನ್ನ ನಿರೀಕ್ಷೆಗಳ ಮೇಲೆ ಅಂಕುಶ ಹಾಕಿ ತನ್ನ ವಿಚಾರಗಳನ್ನು ಬೇರಾವುದೋ ಒಬ್ಬ ವ್ಯಕ್ತಿಯ ಪರಿವರ್ತನೆ ಬದಲು ತನ್ನ ಅಂತರಂಗದಲ್ಲೇ ಪರಿವರ್ತನೆ ಮಾಡಿಕೊಳ್ಳುವ ಪ್ರಯತ್ನ ಮಾಡಿದರೆ ನಾವು ಸಂಬಂಧಗಳಲ್ಲಿ ಸಂತೋಷವನ್ನು ಹುಡುಕುವುದು ಇಷ್ಟು ಕಷ್ಟವಾಗುವುದೇ? ಅರ್ಥಾತ್ ಸ್ವೀಕಾರ ಭಾವವೇ ಸಂಬಂಧದ ವಾಸ್ತವಿಕ ಅರ್ಥವಲ್ಲವೇ? ನೀವೇ ಯೋಚಿಸಿ ನೋಡಿ.
2: ಪ್ರಿಯ ಕೇಳುಗರೆ, ಇದುವರೆಗೂ ಜೀವನ ಪಾಠಶಾಲೆ ಕಾರ್ಯಕ್ರಮವನ್ನು ಕೇಳಿದಿರಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಹೆಮ್ಮೆಯ ಸಮುದಾಯ ಬಾನುಲಿ ಕೇಂದ್ರ JSS ರೇಡಿಯೋ 91.2 FM ಕಂಪನಾಂಕದಲ್ಲಿ ಮೈಸೂರಿನ ಊಟಿ ರಸ್ತೆಯಲ್ಲಿರುವ JSS ಕಲಾ ವಾಣಿಜ್ಯ ಮತ್ತು ವಿಜ್ಞಾನ ಕಾಲೇಜಿನಿಂದ ಪ್ರಸಾರವಾಗುತ್ತಿದೆ.

ಪ್ರಿಯ ಕೇಳುಗರೆ, ಇದುವರೆಗೂ ಸುಮಧುರ ಭಕ್ತಿಗೀತೆಗಳನ್ನು ಕೇಳಿದಿರಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಹೆಮ್ಮೆಯ ಸಮುದಾಯ ಬಾನುಲಿ ಕೇಂದ್ರ JSS ರೇಡಿಯೋ 91.2 FM ಕಂಪನಾಂಕದಲ್ಲಿ ಮೈಸೂರಿನ ಊಟಿ ರಸ್ತೆಯಲ್ಲಿರುವ JSS ಕಲಾ, ವಾಣಿಜ್ಯ ಮತ್ತು ವಿಜ್ಞಾನ ಕಾಲೇಜಿನಿಂದ ಪ್ರಸಾರವಾಗುತ್ತಿದೆ.

ಪ್ರಿಯ ಕೇಳುಗರೆ, ಇಲ್ಲಿಗೆ ನಮ್ಮ ಬೆಳಗಿನ ಪ್ರಸಾರವನ್ನು ಮುಕ್ತಾಯ ಮಾಡುತ್ತಿದ್ದೇವೆ. ನಮ್ಮ ಮುಂದಿನ ಪ್ರಸಾರದ ಸಮಯ ಸಂಜೆ 6 ಗಂಟೆಗೆ. ನಮ್ಮ ಕಾರ್ಯಕ್ರಮಗಳ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳಿದ್ದಲ್ಲಿ ನಮ್ಮ ನಿಲಯದ ದೂರವಾಣಿ ಸಂಖ್ಯೆ 8 9 6 7 2 5 9 1 2 ಈ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ತಿಳಿಸಬಹುದು ಅಥವಾ ಸಂದೇಶವನ್ನು ಕಳುಹಿಸಬಹುದು. ಅಲ್ಲದೆ ನಮ್ಮ ಬಾನುಲಿಯ ಎಲ್ಲ ಕಾರ್ಯಕ್ರಮಗಳನ್ನು ಮೊಬೈಲ್ ಆ್ಯಪ್ ಮೂಲಕವೂ ಸಹ ಕೇಳಬಹುದು. ನಿಮ್ಮ ಆಂಡ್ರಾಯ್ಡ್ ಫೋನಿನಲ್ಲಿರುವ ಪ್ಲೇಸ್ಟೋರ್ಗೆ ಹೋಗಿ JSS ರೇಡಿಯೋ ಎಂದು ಟೈಪ್ ಮಾಡಿ ಅಲ್ಲಿ ಕಾಣುವ JSS ರೇಡಿಯೋ ಆ್ಯಪನ್ನು ಇನ್ಸ್ಟಾಲ್ ಮಾಡುವ ಮೂಲಕ ವಿಶ್ವದ ಯಾವುದೇ ಮೂಲೆಯಲ್ಲಾದರೂ ನಮ್ಮ JSS ರೇಡಿಯೋವನ್ನು ಕೇಳಬಹುದು. ನಮಸ್ಕಾರ, ಶುಭ ದಿನ.

ಸಮುದಾಯದ ಉನ್ನತಿಗೆ, ಚೈತನ್ಯ ವರ್ಧನೆಗೆ ಇದು ನಿಮ್ಮ ಸತ್ವಧ್ವನಿ. ಇದು ನಿಮ್ಮ ಸತ್ವಧ್ವನಿ.

0: ಪ್ರೀತಿಯ ಜೆಎಸ್ಎಸ್ ರೇಡಿಯೋ 91.2 ಎಫ್ಎಂ ಕೇಳುಗರಿಗೆಲ್ಲ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳೆಯ ಶಿವಕುಮಾರ್. ಪರೀಕ್ಷಾ ಸಮಯ 2026 ವಿಶೇಷ ಸರಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಶ್ರೋತೃಗಳೇ, ಈ ಸರಣಿ ಕಾರ್ಯಕ್ರಮದಲ್ಲಿ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳ ಪರೀಕ್ಷಾ ವಿಚಾರದಲ್ಲಿ ಇರುವ ಭಯ, ಆತಂಕ ಮತ್ತು ಗೊಂದಲಗಳನ್ನು ನಿವಾರಿಸಿ ಪ್ರತಿಯೊಬ್ಬರೂ ಉತ್ತೀರ್ಣರಾಗುವ ಹಾಗೂ ಉನ್ನತ ಶ್ರೇಣಿ ಪಡೆಯುವ ಉದ್ದೇಶದಿಂದ ಆರಂಭವಾಗಿರುವ ಈ ಸರಣಿ ಕಾರ್ಯಕ್ರಮದಲ್ಲಿ ಈ ದಿನ ನಾವು ಮಾತನಾಡಲಿದ್ದೀವಿ ಎಸ್ಎಸ್ಎಲ್ಸಿ ಪಠ್ಯಪುಸ್ತಕಗಳಲ್ಲಿ ಒಂದಾದ ವಿಜ್ಞಾನ ವಿಷಯ ಕುರಿತು. ಈ ವಿಷಯ ಕುರಿತು ಮಾತನಾಡಲಿಕ್ಕೆ ಈ ದಿನ ನಮ್ಮ ಜೊತೆಗಿದ್ದಾರೆ ಒಂಟಿಕೊಪ್ಪಲಿನ ಸರ್ಕಾರಿ ಪ್ರೌಢಶಾಲೆಯ ವಿಜ್ಞಾನ ಶಿಕ್ಷಕರಾದ ಶ್ರೀ ಬಸವರಾಜರವರು ಹಾಗೂ ನಂಜನಗೂಡು ತಾಲೂಕಿನ ಹೆಡೆತಲೆ ಸರ್ಕಾರಿ ಪ್ರೌಢಶಾಲೆಯ ವಿಜ್ಞಾನ ಶಿಕ್ಷಕರಾದ ಶ್ರೀ ಎಸ್ ಅರ್ಷರವರು. ಇವರು ಇನ್ನು 1 ಗಂಟೆಗಳ ಕಾಲ ನಮ್ಮ ಜೊತೆಗಿರುತ್ತಾರೆ. 2026 ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷೆಯ ವಿಜ್ಞಾನ ವಿಷಯ ಕುರಿತು, ಅದರ ಪೂರ್ವ ಸಿದ್ಧತೆ ಕುರಿತು ನಮ್ಮ ಜೊತೆ ಹಂಚಿಕೊಳ್ತಾರೆ. ಹಾಗಾಗಿ ವಿದ್ಯಾರ್ಥಿಗಳು ಎಸ್ಎಸ್ಎಲ್ಸಿಯ ವಿಜ್ಞಾನ ಪರೀಕ್ಷೆಯಲ್ಲಿ ಯಶಸ್ವಿಯಾಗಿ ಅಂಕ ಪಡೆಯಲು ಅಥವಾ ಫಲಿತಾಂಶವನ್ನು ಪಡೆಯಲು ಯಾವುದೇ ಪ್ರಶ್ನೆಗಳು ಅಥವಾ ಅನುಮಾನಗಳು ಇದ್ದಲ್ಲಿ ಕರೆ ಮಾಡಿ ನೇರವಾಗಿ ತಜ್ಞ ಶಿಕ್ಷಕರ ಜೊತೆ ಮಾತನಾಡಬಹುದು. ಆದರೆ ಮೊದಲ ಅರ್ಧ ಗಂಟೆ ಶಿಕ್ಷಕರು ಕೊಡುವ ಸಲಹೆಗಳನ್ನು ಆಲಿಸಿ ನಂತರ ಅರ್ಧ ಗಂಟೆಗಳ ಕಾಲ ತಮ್ಮ ಪ್ರಶ್ನೆಗಳು ಅಥವಾ ಸಂದೇಹಗಳು ಇದ್ದಲ್ಲಿ ಕೇಳಬಹುದು. ಅದಕ್ಕಾಗಿ ನೀವು ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆ 8926725912. ಮತ್ತೊಂದು ದೂರವಾಣಿ ಸಂಖ್ಯೆ 0821254563. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ.
1: ಧನ್ಯವಾದ
2: ಸರ್.
0: ಬಹಳ ಸಂತೋಷ ಆಗುತ್ತೆ ತಾವಿಬ್ಬರು ಬಿಡು ಮಾಡಿಕೊಂಡು ನಮ್ಮ ರೇಡಿಯೋ ಕೇಂದ್ರಕ್ಕೆ ಬಂದಿದ್ದೀರಿ. ಸಾಮಾನ್ಯವಾಗಿ ಎಸ್ಎಸ್ಎಲ್ಸಿ ಮಕ್ಕಳಿಗೆ ಆಯಾಯ ಶಿಕ್ಷಕರು ಪಾಠ ಮಾಡೇ ಮಾಡ್ತಾರೆ, ಎಲ್ಲ ಶಿಕ್ಷಕರು ಚೆನ್ನಾಗಿ ಪಾಠ ಮಾಡ್ತಾರೆ. ಆದರೆ ಕೆಲವು ಶಾಲೆಗಳಲ್ಲಿ ಕೆಲವು ಶಿಕ್ಷಕರ ಕೊರತೆ ಇರ್ಬೋದು, ಅಥವಾ ಮಕ್ಕಳಿಗೆ ಇನ್ನೊಬ್ಬರ ಮಾತಿನಲ್ಲಿ ಕೇಳುವಾಗ ಬೇರೆ ಆಕರ್ಷಣೆ ಕೂಡ ಇರ್ಬೋದು. ಎಲ್ಲವನ್ನ ನೀಗಿಸಿ ಒಟ್ಟಾರೆ ತಮ್ಮ ಫಲಿತಾಂಶದಲ್ಲಿ ಹೆಚ್ಚಿಸುವಂಥದ್ದು ಅಥವಾ ತಮ್ಮ ಶ್ರೇಣಿಯಲ್ಲಿ ಉನ್ನತ ಅಂಕಗಳನ್ನು ತಗೊಳ್ಳುವಂಥ ನಿಟ್ಟಿನಲ್ಲಿ ನಮ್ಮ ಹಲವು ಪ್ರಯತ್ನಗಳಲ್ಲಿ ಒಂದು ಈ ಒಂದು ರೇಡಿಯೋ ಕಾರ್ಯಕ್ರಮ. ಸೊ ಈ ಕಾರ್ಯಕ್ರಮದಲ್ಲಿ ಬಿಡುವು ಮಾಡ್ಕೊಂಡಿದ್ದೀರಿ, ಹಾಗಾಗಿ ನಮ್ಮ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಮತ್ತೊಮ್ಮೆ ಬಯಸ್ತೇನೆ ಸರ್.
1: ಧನ್ಯವಾದಗಳು ಸರ್.
0: ಸರ್, ಕಳೆದ ವರ್ಷ ಅದರ ಹಿಂದಿನ ವರ್ಷ ಕೂಡ ಈ ಸರಣಿ ಕಾರ್ಯಕ್ರಮವನ್ನು ನಾವು ಮಾಡಿದ್ವಿ. ಆದರೆ ಆ ವರ್ಷಕ್ಕೂ ಈ ವರ್ಷಕ್ಕೂ ಸಾಕಷ್ಟು ಕೆಲವು ಬದಲಾವಣೆಗಳನ್ನು ನಾವು ನೋಡ್ತಾ ಇದ್ವಿ. ಆ ನಿಟ್ಟಿನಲ್ಲಿ ಕೇಳೋದಾದರೆ ಈ ವರ್ಷ ಪರೀಕ್ಷೆ ವಿಧಾನದಲ್ಲಿ ಆಗಿರುವಂತಹ ಕೆಲವು ಬದಲಾವಣೆಗಳನ್ನು ಹಂಚಿಕೊಳ್ಳಬಹುದು ಬಸವರಾಜ್ ಸರ್?
1: ಹೌದು, ಈಗಾಗಲೇ ಕಳೆದ ಸಾಲಿನ ತನಕ ಅಂದರೆ 25ನೇ ವರ್ಷದ ಪರೀಕ್ಷೆ ತನಕ ಥೀಮ್ ವೈಸ್ ಅಂಕಗಳ ಹಂಚಿಕೆ ಆಗಿತ್ತು. ಈಗ ಒಟ್ಟಾರೆ ರಸಾಯನಶಾಸ್ತ್ರ ಅಂದರೆ ಒಂದೇ ಥೀಮ್ ಅಡಿಯಲ್ಲಿ 25 ಅಂಕಗಳನ್ನು ನೀಡ್ತಾ ಇದ್ರು. ಫಿಸಿಕ್ಸ್ ಅಲ್ಲಿ 2 ಭಾಗ ಮಾಡಿ 2 ಥೀಮ್ಗೋಸ್ಕರ 2-2 ಅಂಕಗಳನ್ನು ನಿಗದಿ ಮಾಡಿದ್ರು. ಈ ವರ್ಷ ವಿಶೇಷವಾಗಿ ಹೇಳಬೇಕಂತಂದ್ರೆ ಪ್ರತಿ ಪಾಠಕ್ಕೂ ಕೂಡ ಅದರದೇ ಆದಂತಹ ಅಂಕಗಳನ್ನು ಹಂಚಿಕೆ ಮಾಡಿದ್ದಾರೆ. ಆದ್ರಿಂದ ಈಗಾಗಲೇ ಬಿಟ್ಟಿರುವಂತಹ ನೀಲನಕಾಶೆ ಬ್ಲೂ ಪ್ರಿಂಟ್ ಏನಿದೆ ಅದರ ಪ್ರಕಾರ ಪ್ರತಿ ಚಾಪ್ಟರ್ಗೂ ಇಂತಷ್ಟೇ ಅಂಕಗಳು ಅಂತಿದೆ, ಅಂತಷ್ಟೇ ಅಂಕಗಳಿಗೆ ಪ್ರಶ್ನೆಗಳು ಬರುತ್ತೆ. ಇದು ವಿಶೇಷವಾಗಿ ಆಗಿರ್ತಕ್ಕಂಥದ್ದು ಈ ವರ್ಷ.
0: ಎಸ್ ಸರ್. ಹರ್ಷ ಸರ್
2: ಹೇಳಿ ಸರ್.
0: ಈ ವರ್ಷದಲ್ಲಿ ಮಕ್ಕಳು ಕನಿಷ್ಠ ಅಂಕಗಳನ್ನು ಪಡ್ಕೊಳ್ಬೇಕಾದ್ರೆ ಅಥವಾ ಗರಿಷ್ಠ ಅಂಕಗಳನ್ನು ಪಡ್ಕೊಳ್ಬೇಕಾದ್ರೆ ಹಲವು ಪ್ರಯತ್ನಗಳನ್ನು ಮಾಡ್ತಾ ಇರ್ತಾರೆ. ಆದರೆ ಈ ವರ್ಷ ಏನಾದರೂ ಕನಿಷ್ಠ ಅಂಕಗಳು ಏನು ಪರೀಕ್ಷೆಯಲ್ಲಿ ಪಾಸ್ ಆಗಲಿಕ್ಕೆ ಏನಾದರೂ ವ್ಯತ್ಯಾಸಗಳಾಗಿದೆಯಾ?
2: ಹೌದು, ತುಂಬ ಬದಲಾವಣೆಯನ್ನು ಈ ವರ್ಷ ಈ ಶೈಕ್ಷಣಿಕ ವರ್ಷದಲ್ಲಿ ನಾವು ಕಾಣ್ತಾ ಇದ್ದೇವೆ. ಈ ಮುಂಚೆ ಏನಿತ್ತು ಅಂತಂದರೆ 2 ರೀತಿಯಾದಂತಹ ಅಂಕಗಳನ್ನು ನಾವು ಪಡ್ಕೊಳ್ತೀವಿ. ಒಂದು ಆಂತರಿಕ ಅಂಕಗಳು ಅಂತ ಇಂಟರ್ನಲ್ ಮಾರ್ಕ್ಸ್ ಇರುತ್ತೆ, ಇನ್ನು ಉಳಿದಿದ್ದು 80 ಅಂಕಗಳಿಗೆ ಉತ್ತರಗಳನ್ನು ಬರೆದು ಅದರಲ್ಲಿ ಇಷ್ಟು ಅಂಕಗಳನ್ನು ಪಡ್ಕೊಳ್ಳುವಂತಹದ್ದು ಇರುತ್ತೆ. ಇದರಲ್ಲಿ ಮುಂಚೆ ಹೇಗಿತ್ತು ಅಂತಂದ್ರೆ ಕನಿಷ್ಠ 80 ಅಂಕಗಳಿಗೆ 28 ಅಂಕಗಳನ್ನು ಪಡಿಲೇಬೇಕಿತ್ತು. ಅದಲ್ಲದೆ ಇಂಟರ್ನಲ್ ಚಾಯ್ಸ್ ಸೇರಿ ಒಟ್ಟು 35 ಅಂಕಗಳ ಗಡಿಯನ್ನು ದಾಟ

0: ಬೇಕಿತ್ತು. ಆದ್ರೆ ಈಗ ಆ ರೀತಿ ಆಗಿಲ್ಲ. ನೂರಕ್ಕೆ ಈಗ 33 ಅಂಕಗಳನ್ನ ಪಡ್ಕೊಂಡ್ರೆ ಆ ವಿದ್ಯಾರ್ಥಿ ಉತ್ತೀರ್ಣ ಅಂತ ಘೋಷಿಸಲಾಗುತ್ತೆ.
1: ಎರಡನ್ನು ಸೇರಿ
0: ಎಕ್ಸ್ಟರ್ನಲ್ ಇಂಟರ್ನಲ್ ಇಲ್ಲ. ಮೊದಲು ಅದನ್ನ ಹೇಳಿದ್ದು, ಮೊದ್ಲಾದ್ರೆ ಎಕ್ಸ್ಟರ್ನಲ್ ಅಂತ ಅಂದ್ರೆ 80 ಅಂಕಗಳಿಗೆ ಬರೀತಿದ್ರಲ್ಲ, ಅದರಲ್ಲಿ ಕನಿಷ್ಠ 28 ಅಂಕಗಳನ್ನ ಗಳಿಸಲೇಬೇಕಿತ್ತು. ಆದ್ರೆ ಈಗ ಆ ರೀತಿ ಯಾವುದೇ ರೀತಿಯಾದಂತಹ ನಿರ್ಬಂಧಗಳು ಇಲ್ಲ. ಎರಡನ್ನೂ ಸೇರಿ ಶಾಲೆಯಲ್ಲಿ ಪಡೆಯುವಂತಹ ಆಂತರಿಕ ಅಂಕಗಳು ಅಂದ್ರೆ ಇಂಟರ್ನಲ್ ಚಾಯ್ಸ್ ಮಾರ್ಕ್ಸ್ ಏನಿರುತ್ತೆ ಅದಕ್ಕೆ ಮತ್ತೆ ಎಕ್ಸ್ಟರ್ನಲ್ ಎರಡೂ ಸೇರಿ 33 ಅಂಕಗಳನ್ನ ಪಡ್ಕೊಂಡ್ರೆ ಆತನನ್ನ ಉತ್ತೀರ್ಣನಾಗಿರುವಂತಹ ವಿದ್ಯಾರ್ಥಿ ಅಂತ ನಾವು ಘೋಷಿಸಬಹುದು. ಇದು ವಿದ್ಯಾರ್ಥಿಗಳಿಗೆ ತುಂಬಾ ಅನುಕೂಲ
1: ಆಗಿದೆ. ಬಸವರಾಜ್ ಸರ್, ಸರಿ ಈಗ ಏನಾದ್ರು ಪಠ್ಯವಾರು ಅಂಕಗಳ ಹಂಚಿಕೆಯಲ್ಲಿ ಬದಲಾವಣೆ ಇದೆಯಾ? ಹೇಗೆ?
2: ಈಗಾಗಲೇ ಹೇಳಿದಾಗೆ ಥೀಮ್ ವೈಸ್ ಅಂಕಗಳ ಹಂಚಿಕೆ ಇತ್ತು ಮೊದಲು, ಈಗ ಪಠ್ಯವಾರು ಅಂಕಗಳ ಹಂಚಿಕೆ ಆಗಿದೆ. ಹರ್ಷ ಸರ್ ಒಂದ್ಸಾರಿ ಹೇಳಿದ್ರಲ್ಲ, ಈಗ 33 ಅಂತೇಳಿ ಮಕ್ಕಳು ಗಮನದಲ್ಲಿ ಇಟ್ಕೋಬೇಕು. ನಮ್ಮ 33 ಇಂಟರ್ನಲ್ ಇರೋದೇ ಬರೀ 20. ಅದಕ್ಕೋಸ್ಕರ ಎಕ್ಸ್ಟರ್ನಲ್ ಬಗ್ಗೆ ನಾವು ಹೆಚ್ಚು ಅದಕ್ಕೂ ಆದ್ಯತೆಯನ್ನು ಕೊಡಬೇಕು. ಅದರ ಜೊತೆಗೆ ಈ ಪಠ್ಯವಾರು ಅಂಕಗಳು ಹಂಚಿಕೆ ಆಗಿದೆ. ಈಗ ಉದಾಹರಣೆಗೆ ರಸಾಯನಶಾಸ್ತ್ರದಲ್ಲಿ ಒಟ್ಟಾರೆ 25 ಇತ್ತು, ಅದರಲ್ಲಿ ಯಾವ ಚಾಪ್ಟರ್ಗೆ ಎಷ್ಟು ಬರುತ್ತೆ ಅಂತೇಳಿ ನಾವು ಗೆಸ್ ಮಾಡುವಂಗಿರ್ಲಿಲ್ಲ ಮೊದಲು. ಈಗೇನಾಗಿದೆ, ರಸಾಯನಶಾಸ್ತ್ರದಲ್ಲಿ ಕೆಮಿಸ್ಟ್ರಿಯಲ್ಲಿ ಫಸ್ಟ್ ಚಾಪ್ಟರ್ ಇದೆ, ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು ಅಂತೇಳಿ 4 ಅಂಕ ನಿಗದಿಯಾಗಿದೆ. 4 ಅಂಕಕ್ಕೆ ಬರಲೇಬೇಕು, ಹೆಚ್ಚು ಆಗೋದಿಲ್ಲ ಕಡಿಮೆನೂ ಆಗೋದಿಲ್ಲ. ಆಮ್ಲ ಪ್ರತ್ಯಾಮ್ಲಗಳು ಅಂತಿದೆ, ಅದಕ್ಕೆ 6 ಅಂಕಗಳು ನಿಗದಿಯಾಗಿದೆ, 6 ಅಂಕಗಳು ಕೇಳಲೇಬೇಕು. ಅದೇ ರೀತಿ ಲೋಹಗಳು ಇದೆ, ಅದಕ್ಕೆ 7 ಅಂಕ ಇದೆ, 7 ಅಂಕಕ್ಕೆ ಕೇಳಲೇಬೇಕು. ಕಾರ್ಬನ್ ಮತ್ತು ಅದರ ಸಂಯುಕ್ತ ಇದೆ, 8 ಅಂಕ ಇದೆ, 8 ಅಂಕಕ್ಕೆ ಕೇಳಲೇಬೇಕು. ಇದಲ್ಲದೆ ಆಲ್ರೆಡಿ ನಮಗೆ ನೀಲನಕಾಶೆ ಏನು ಬಿಟ್ಟಿದ್ದಾರೆ ಬ್ಲೂ ಪ್ರಿಂಟ್ ಅಲ್ಲಿ, ಈಗ ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು ಅನ್ನೋ ಪಾಠದಲ್ಲಿ 4 ಅಂಕ ಇದ್ರೂ 1 ಮಾರ್ಕ್ಸ್ ದೇ ಕ್ವಶನ್, 1 3 ಅಂಕಕ್ಕೆ 1 ಕ್ವಶನ್, ಅದು ಫಿಕ್ಸ್. ಅದರಲ್ಲೂ ಚೇಂಜಸ್ ಇಲ್ಲ. 1 ಮಾರ್ಕ್ಸ್ ಅಲ್ಲಿ ಮಾತ್ರ ಮಲ್ಟಿಪಲ್ ಚಾಯ್ಸ್ ಇರ್ಬೋದು ಅಥವಾ 1 ಮಾರ್ಕ್ಸ್ ಕ್ವಶನ್ ಇರ್ಬೋದು ಡೈರೆಕ್ಟ್. ಅದು ಬಿಟ್ರೆ 3 ಅಂಕದ್ದು ಅಂದ್ರೆ 3 ಅಂಕದ್ದು ನಿಗದಿಯಾಗಿದೆ ಈಗ ಆಲ್ರೆಡಿ. ಅದಕ್ಕೋಸ್ಕರ ಅವರು ಯಾವ್ಯಾವ ಕ್ವಶನ್ ಅಂತೇಳಿ ಈ 3 ಅಂಕದ ಕ್ವಶನ್ ಹೇಗೆ ಓದಬೇಕು ಅಂತ ಕೂಡ ನಾವು ಇದು ಮಾಡಬಹುದು. ಅದೇ ತರ ಜೀವಶಾಸ್ತ್ರದಲ್ಲಿ ಜೀವಕ್ರಿಯೆಗಳು ಪಾಠಕ್ಕೆ 8 ಅಂಕ ಇದೆ, ನಿಯಂತ್ರಣ ಮತ್ತು ಸಹಭಾಗಿತ್ವ ಅಂತಿದೆ, ಕಂಟ್ರೋಲ್ ಅಂಡ್ ಕೋಆರ್ಡಿನೇಷನ್ 6 ಅಂಕ ಇದೆ, ಔಡು ಆರ್ಗನಿಸಮ್ ರೀಪ್ರೊಡ್ಯೂಸ್ ಅಂತ ಇದೆ, ಸಂತಾನೋತ್ಪತ್ತಿ ಪಠ್ಯಕ್ಕೆ ಸಂಬಂಧಪಟ್ಟಂಗೆ 7 ಅಂಕ ಇದೆ, ಅನುವಂಶೀಯತೆ ಹೆರಿಡಿಟಿ ಚಾಪ್ಟರ್ಗೆ 4 ಅಂಕ ಇದೆ, ಅವರ್ ಎನ್ವೈರನ್ಮೆಂಟ್ ನಮ್ಮ ಪರಿಸರ ಪಠ್ಯಕ್ಕೆ 3 ಅಂಕ ಇದೆ. ಈ ರೀತಿ ಪ್ರತಿ ಚಾಪ್ಟರ್ಗೂ ಕೂಡ ತನ್ನದೇ ಆದಂತಹ ಅಂಕಗಳನ್ನು ಈಗಾಗಲೇ ನಿಗದಿ ಮಾಡೋದ್ರಿಂದ ನಾವು ಮೊದಲಿಗಿಂತ ಸ್ವಲ್ಪ ಗೆಸ್ ಮಾಡ್ಬೋದು ಯಾವ್ಯಾವ ರೀತಿ ಕ್ವಶನ್ಸ್ಗಳು, ಯಾವ ಚಾಪ್ಟರ್ ಅಲ್ಲಿ ಎಷ್ಟು ಬರುತ್ತೆ, ಯಾವ ಚಾಪ್ಟರ್ ನ ನಾನು ಎಷ್ಟು ಓದಬೇಕು ಅನ್ನೋದು ಕೂಡ ಮಕ್ಕಳು ಒಂದಷ್ಟು
1: ಮನದಟ್ಟಾಗುತ್ತೆ. ಸರ್ ಸರ್ ಹೇಳಿದ ಹಾಗೆ ಈಗ ಒಂದು ಈ ವಿಜ್ಞಾನ ಅಂದಾಗ 3 ಭಾಗಗಳಾಗುತ್ತೆ, ಪಾರ್ಟ್ ಎ ಬಿ ಸಿ. ಸೊ ಅದರಲ್ಲಿ ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಜೀವಶಾಸ್ತ್ರ. ಸೊ ಈ 3 ಭಾಗಕ್ಕೆ ಹೇಗೆ ಅಂಕಗಳು ನಿಗದಿಯಾಗಿದೆ?
0: ಹೌದು ಸರ್, ಈಗ ಮುಖ್ಯವಾಗಿ ನಾವು ವಿಜ್ಞಾನ ಪ್ರಶ್ನೆ ಪತ್ರಿಕೆ ಅಂತ ತಗೊಂಡಾಗ ಮೊದಲ ಭಾಗವಾಗಿ ನಾವು ಭೌತಶಾಸ್ತ್ರವನ್ನು ನೋಡ್ತೀವಿ, ಅಂದ್ರೆ ಪಾರ್ಟ್ ಎ ಅಂತ ಕರಿತೀವಲ್ಲ. ಇದು ಇದಕ್ಕೆ ಈಗ ಸರ್ಕಾರ ನಿಯಮ ಮಾಡಿರುವಂತಹದ್ದು 27 ಅಂಕಗಳನ್ನ, ಆನಂತರ ಬರುವಂತಹದ್ದು ರಾಸಾಯನಶಾಸ್ತ್ರ ಇದಕ್ಕೆ 25 ಅಂಕಗಳನ್ನ ನಿಗದಿಪಡಿಸಿದ್ದಾರೆ, ಹಾಗೆ ಜೀವಶಾಸ್ತ್ರಕ್ಕೆ 28 ಅಂಕಗಳನ್ನ ನಿಗದಿಪಡಿಸಿದ್ದಾರೆ. ಸೊ ಒಟ್ಟಾರೆಯಾಗಿ 80 ಅಂಕಗಳನ್ನ ನಾವು ನಿರೀಕ್ಷೆ ಮಾಡಬಹುದು. ಇದರಲ್ಲಿ ಬಸವರಾಜ್ ಸರ್ ಹೇಳ್ತಿದ್ರಲ್ಲ ಹಾಗೆ ಈ ಬ್ಲೂ ಪ್ರಿಂಟ್ ನಲ್ಲಿ ಸರ್ ಚಾಪ್ಟರ್ ವೈಸ್ ನಾವು ಇಷ್ಟಿಷ್ಟೇ ಅಂಕಗಳು ಅನ್ನುವಂತಹದನ್ನ ನಾವು ಗಮನಿಸಿದ್ವಿ. ಅದರಲ್ಲಿ ಅವರು ಸೂಕ್ಷ್ಮವಾಗಿ ಹೇಳಿದ್ರು, ವಿದ್ಯಾರ್ಥಿಗಳು ಈಗ ಪರೀಕ್ಷೆಗೆ ತಯಾರಾಗ್ತಾ ಇರೋದ್ರಿಂದ ನಾನು ಹೇಗೆ ಓದಬೇಕು ಅನ್ನುವಂತಹದನ್ನ. ಉದಾಹರಣೆಗೆ ಅವರು ಕೆಮಿಸ್ಟ್ರಿ ಬಯಾಲಜಿಲಿ ಒಂದೊಂದು ಪ್ರಶ್ನೆಗಳನ್ನ ತೆಗೆದುಕೊಂಡು ಒಂದೊಂದು ಪಾಠಗಳನ್ನ ತೆಗೆದುಕೊಂಡು ಹೇಳಿದ್ರು. ಅದೇ ರೀತಿಯಲ್ಲಿ ಫಿಸಿಕ್ಸ್ ಅಲ್ಲಿ ತಗೊಳ್ಳೋದಾದ್ರೆ ಈಗ ವಿದ್ಯುಚ್ಛಕ್ತಿ ಅಂತ ಒಂದು ಪಾಠ ಇದೆ, ಆ ಘಟಕದಲ್ಲಿ ನಾವು 8 ಅಂಕಗಳನ್ನ ನಿರೀಕ್ಷೆ ಮಾಡಬಹುದು. ಈಗ 8 ಅಂಕ ಅಂದ್ರೆ ಹೇಗೆ ಬೇಕಾದರೂ 8 ಅಂಕಗಳನ್ನ ಕೊಡ್ತಾರಾ? ಇಲ್ಲ, ಮಗುಗೆ ಈಗಲೂ ಕೂಡ ನಿರ್ದಿಷ್ಟತೆಯನ್ನ ಸರ್ಕಾರ ಮತ್ತೆ ನಮ್ಮ ಮಂಡಳಿ ಕೊಟ್ಟಿದೆ. ಯಾವ ರೀತಿ ನಿರ್ದಿಷ್ಟತೆ? ಈಗ ಉದಾಹರಣೆಗೆ ಅದರಲ್ಲಿ 1 ಅಂಕದ 2 ಪ್ರಶ್ನೆಗಳು ಬರುತ್ತೆ. ಈಗ ನೋಡಿ ಮಗುಗೆ ಎಷ್ಟು ಸುಲಭ ಆಯ್ತು ಅಂತಂದ್ರೆ, ಒಂದೊಂದು ಅಂಕದ್ದು ಯಾವ್ದು ಬರುತ್ತೆ ಅನ್ನುವಂತಹದನ್ನ ಲಿಸ್ಟ್ ಔಟ್ ಮಾಡಿಕೊಂಡ್ರೆ ಆ ಚಾಪ್ಟರ್ ಅಲ್ಲಿ 2 ಪ್ರಶ್ನೆ ಗ್ಯಾರಂಟಿ ಬರುತ್ತೆ. ಗ್ಯಾರಂಟಿ ಒಂದೊಂದು ಅಂಕದ 2 ಪ್ರಶ್ನೆ. ನಂತರ 2 ಅಂಕದ 1 ಪ್ರಶ್ನೆ ಬಂದೇ ಬರುತ್ತೆ. ಸೊ ಅಲ್ಲಿಗೆ ಎರಡಂಕದ ಆ ಪಾಠದಲ್ಲಿ ಯಾವ್ದ್ಯಾವ್ದು ಇದೆ ಅಂತ ನೋಡ್ಕೊಂಡ್ರೆ ಒಂದು ಪ್ರಶ್ನೆ ಗ್ಯಾರಂಟಿ ಆಯ್ತು. ಅದೇ ರೀತಿಯಲ್ಲಿ ಗಮನಿಸಬೇಕಾದಂತಹ ಅಂಶ ಅಂದ್ರೆ ಯಾವ ತರಹದ್ದು ಬರೋದಿಲ್ಲ, ಮೂರು ಅಂಕದ ಪ್ರಶ್ನೆ ಬರೋದೇ ಇಲ್ಲ. ವಿದ್ಯುಚ್ಛಕ್ತಿ ಪಾಠದಲ್ಲಿ ಮೂರು ಅಂಕದ ಪ್ರಶ್ನೆ ಇಲ್ಲವೇ ಇಲ್ಲ, ನಾಲ್ಕು ಅಂಕದ ಪ್ರಶ್ನೆ ಒಂದಿದೆ. ಸೊ ಹಾಗಾದ್ರೆ ನಾಲ್ಕು ಅಂಕದ ಪ್ರಶ್ನೆಯನ್ನ ಏನನ್ನ ಕೇಳಬಹುದು ಅಂತ ಆ ಶಿಕ್ಷಕರೊಡನೆ ಚರ್ಚೆ ಮಾಡ್ತಾ ಹೋದಾಗ ಆತನಿಗೆ ಈ ರೀತಿಯಾದಂತಹ ಪ್ರಶ್ನೆಗಳನ್ನೇ ನಾನು ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗತ್ತೆ ಅನ್ನುವಂತಹ ನಿರ್ದಿಷ್ಟತೆ ಮಗುಗೆ ಸುಲಭವಾಗಿ ಗೊತ್ತಾಗುತ್ತೆ.
1: ಇನ್ನೊಂದು ಸ್ಪಷ್ಟತೆಗೋಸ್ಕರ, ಈಗ ಮೊದಲನೇ ಚಾಪ್ಟರ್ ಇದರಲ್ಲಿ ಒಂದು ಅಂಕ ಮಾತ್ರ ಕೇಳೋದು, ಎರಡನೇ ಚಾಪ್ಟರ್ ಇದರಲ್ಲಿ ಎರಡು ಅಂಕದ ಮಾತ್ರ ಕೇಳ್ತಾರೆ,
0: ಹೌದು,
1: ಇನ್ನೊಂದು ಮೂರನೇ ಚಾಪ್ಟರ್ ಇದ್ರೆ ನಾಲ್ಕು ಅಂಕ ಮಾತ್ರ ಕೇಳ್ತಾರೆ, ಈ ತರ ನಾವು ಖಾತ್ರಿ ಮಾಡ್ಕೋಬಹುದು. ಮೊದಲಾದ್ರೆ ಒಂದನೇ ಚಾಪ್ಟರ್ ಅಲ್ಲಿ ಮೂರದು ಕೇಳಬಹುದಿತ್ತು, ಎರಡು ಕೇಳಬಹುದಿತ್ತು, ಒಂದು ಕೇಳಬಹುದಿತ್ತು,
0: ಹೌದು.
1: ಈ ಸಲ ಅದನ್ನ ಸ್ಪೆಸಿಫೈ
0: ಮಾಡಿದ್ದಾರೆ. ಜೊತೆಗೆ ಇನ್ನೊಂದೇನಂದ್ರೆ ಮೊದಲು ಥೀಮ್ ಇತ್ತು ಸರ್, ಥೀಮ್ ಇದ್ದಾಗ ಹೇಳದ್ನಲ್ಲ ವಿದ್ಯುಚ್ಛಕ್ತಿ ಎನ್ನುವಂತಹ ಥೀಮ್ನಲ್ಲೇ ಎರಡು ಪಾಠಗಳನ್ನ ಹಾಕ್ತಿದ್ರು. ಆ ಎರಡು ಥೀಮ್ ಅಲ್ಲಿ ಯಾವ ರೀತಿಯ ಪ್ರಶ್ನೆಗಳನ್ನ, ಎಷ್ಟು ಅಂಕದ ಪ್ರಶ್ನೆಗಳನ್ನ ಯಾವ ಚಾಪ್ಟರ್ ನಲ್ಲಿ ತಗೊಳ್ತೀವಿ ಎನ್ನುವಂತಹದ್ದು ನಿರ್ದಿಷ್ಟತೆ ಮಕ್ಕಳಿಗೂ ಹೇಳಕ್ ಆಗ್ತಿರ್ಲಿಲ್ಲ. ನಾವು ಈಗ ನಮ್ಗೆ ನೀಲಿನಕಾಶೆ ಬಂದಿರೋದ್ರಿಂದ, ಬ್ಲೂ ಪ್ರಿಂಟ್ ಇರೋದ್ರಿಂದ ಇದು ತುಂಬಾ ಸುಲಭ ಆಗುತ್ತೆ. ಸೊ ಪರೀಕ್ಷೆಗೆ ತಯಾರಾಗಬೇಕಾದ್ರೆ ಈ ಬ್ಲೂ ಪ್ರಿಂಟ್ ಅನ್ನುವಂತಹದ್ದು ಪ್ರಮುಖ ಪಾತ್ರವನ್ನು ವಹಿಸುತ್ತೆ, ತಯಾರಿ ಮಾಡಬೇಕಾದ್ರೆ ಮತ್ತೆ ತಯಾರಿ ಆಗಬೇಕಾದ್ರೆ. ಆ ನಿಟ್ಟಿನಲ್ಲಿ ನಾವು ಬ್ಲೂ ಪ್ರಿಂಟ್ನ ಶಿಸ್ತುಬದ್ಧವಾಗಿ ಅನಾಲಿಸಿಸ್ ಮಾಡಿದ್ರೆ ಖಂಡಿತವಾಗಿ ಇಂತಿಂಥ ಚಾಪ್ಟರ್ಗಳಲ್ಲಿ ಈ ರೀತಿಯಾದಂತಹ ಪ್ರಶ್ನೆಗಳಿಗೆ ನಾನು ರೆಡಿ ಆಗಬೇಕು ಅನ್ನುವಂತಹದ್ದು ವಿದ್ಯಾರ್ಥಿಗೂ ಗೊತ್ತಾಗುತ್ತೆ, ಮತ್ತೆ ಶಿಕ್ಷಕರಿಗೂ ಹೇಗೆ ತಯಾರು ಮಾಡಬೇಕು ಅನ್ನುವಂತಹ ಒಂದು ಗುರಿ ಕೂಡ ಸಿಗುತ್ತೆ.
1: ಈ ನೀಲಿನ ಕಾಸೆ ಬಗ್ಗೆ ಹೇಳ್ತಾ ಇದ್ರು, ಈ ನೀಲಿನ ಕಾಸೆಯನ್ನು ಪ್ರತಿಯೊಬ್ಬ ಮಕ್ಕಳಿಗೂ ಸಿಗುತ್ತೆ, ಇದು ಈ ಪ್ರಕಾರವಾಗಿಯೇ ಹೇಗೆ?
2: ಹೌದು, ಇದು ಬೋರ್ಡ್ ಅವರ ಆಶಯ. ನಮ್ಮ ಏನ್ SSLC ಬೋರ್ಡ್ ಇದೆ, ಆ ಡೈರೆಕ್ಟರ್ ಸಹಿತವಾಗಿ ಎಲ್ಲಾ ಟ್ರೈನಿಂಗ್ ಗಳಲ್ಲೂ ಹೇಳಿದ್ದಾರೆ. KSEAB ಅನ್ನುವಂತ ವೆಬ್ಸೈಟ್ ಹೋದ್ರೆ ಅಲ್ಲಿ ಸ್ಟೂಡೆಂಟ್ ಕಾರ್ನರ್ ಅಂತ ಇದೆ, ವಿದ್ಯಾರ್ಥಿ ಅಂಕಣ ಅಂತೇಳಿ. ಇದು ವಿಶೇಷವಾಗಿ ನಮ್ಮ ರಾಜ್ಯದಲ್ಲಿ ಎಲ್ಲ ಪ್ರತಿಯೊಬ್ಬ ನಾಗರಿಕರಿಗೂ ಕೂಡ ದೊರಕುತ್ತೆ. ಅದು ಓಪನ್ ಸೋರ್ಸ್. ಅವನು ವಿದ್ಯಾರ್ಥಿ ಅಂಕಣಕ್ಕೆ ಹೋಗಿ ತನಗೆ ಈ ವರ್ಷದ ಬ್ಲೂ ಪ್ರಿಂಟ್ ಬೇಕಾ, ಯಾವ ಚಾಪ್ಟರ್ ಯಾವ್ದು ಬೇಕು, ಸಬ್ಜೆಕ್ಟ್ ಯಾವ್ದು ಬೇಕು, ಅಥವಾ ಯಾವ ಭಾಷೆಯಲ್ಲಿ ಬೇಕು, ಮೀಡಿಯಂ ಕನ್ನಡ ಮೀಡಿಯಂ ಬೇಕಾ, ಇಂಗ್ಲಿಷ್ ಮೀಡಿಯಂ ಬೇಕಾ, ಉರ್ದು ಮೀಡಿಯಂ ಬೇಕಾ, ಯಾವ ಮೀಡಿಯಂ ಬೇಕಾದ್ರೂ ಅವ್ನು ಡೌನ್ಲೋಡ್ ಮಾಡ್ಬೋದು. ಮಾಡೆಲ್ ಕ್ವಶನ್ಸ್ ಬೇಕಾ, ಪೇಪರ್ ಬೇಕಾ, ಅದನ್ನ ಡೌನ್ಲೋಡ್ ಮಾಡ್ಬೋದು. ಅದಕ್ಕೆ ಕೀ ಆನ್ಸರ್ ಬೇಕಾ, ಡೌನ್ಲೋಡ್ ಮಾಡ್ಬೋದು. ಅವರೆಲ್ಲವನ್ನ ವಿಶೇಷವಾಗಿ ಅಪ್ಲೋಡ್ ಮಾಡಿರೋದ್ರಿಂದ ಮಕ್ಕಳು ದಯಮಾಡಿ KSEAB ಅನ್ನುವಂತಹ ವೆಬ್ಸೈಟ್ಗೆ ಹೋಗಿ ವಿದ್ಯಾರ್ಥಿ ಅಂಕಣಕ್ಕೆ ಹೋದ್ರೆ ಅವ್ರಿಗೆ ಎಲ್ಲಾ ರೀತಿಯ ಮಾಹಿತಿನೂ ಸಿಗುತ್ತೆ. ಬ್ಲೂ ಪ್ರಿಂಟ್ ಸಿಗುತ್ತೆ, ಮಾಡೆಲ್ ಕ್ವಶನ್ ಪೇಪರ್ ಸಿಗುತ್ತೆ, ಹಳೆ ಕ್ವಶನ್ ಪೇಪರ್ಸ್ ಸಿಗ್ತವೆ, ಔಟ್ ಆಫ್ ಔಟ್ ತೆಗೆದಿರ್ತಕ್ಕಂತಹ ಹಳೆಯ ವಿದ್ಯಾರ್ಥಿಗಳ ಆನ್ಸರ್ ಪೇಪರ್ ಕೂಡ ಹಾಕಿದ್ದಾರೆ. ಅದಕ್ಕೋಸ್ಕರ ನಾನು ಹೇಗೆ ಬರಿಬೇಕು
1: ಅನ್ನೋದು ಗೊತ್ತಾಗ್ಬೇಕು.
2: ಆನ್ಸರ್ ನಾನು ಈ ಕ್ವಶನ್ಗೆ ಹೀಗೆ ಬರೆದ್ರೆ ಔಟ್ ಆಫ್ ಔಟ್ ಸಿಗುತ್ತಾ, ಫುಲ್ ಮಾರ್ಕ್ಸ್ ಅನ್ನೋದ್ರ ಬಗ್ಗೆ, ಈಗ ಡಯಾಗ್ರಾಮ್ ಹೇಗೆ ಬರಿಬೇಕು, ಎಲ್ಲನೂ ಕೂಡ ವಿಶೇಷವಾಗಿ ನಮ್ಮ ಬೋರ್ಡ್ ಅವರು ಹಾಕಿರೋದ್ರಿಂದ ದಯಮಾಡಿ ಎಲ್ಲಾ ಮಕ್ಕಳು ಪೇರೆಂಟ್ಸ್ ಅದನ್ನ ಒಂದ್ಸಾರಿ ಸರ್ಚ್ ಮಾಡಿದ್ರೆ ಅವ್ರಿಗೆ ಮಾಹಿತಿ ಸಿಗುತ್ತೆ.
1: ಓಕೆ ಸರ್, ಎಸ್ ಸರ್. ಹರ್ಷ ಸರ್, ಈಗ ಒಟ್ಟು ಪ್ರಶ್ನೆಗಳು ಎಷ್ಟಿರ್ತವೆ, ಅದರಲ್ಲಿ ಆಂತರಿಕ ಆಯ್ಕೆಗಳ ಬಗ್ಗೆ ಏನಾದರೂ ವಿಶೇಷತೆ ಇದೆಯಾ?
0: ಖಂಡಿತವಾಗಿ ಸರ್. ಈಗ ಈ ವರ್ಷದಲ್ಲಿ ನಮಗೆ ಆಂತರಿಕ ಆಯ್ಕೆಗಳು ಪ್ರಶ್ನೆಗಳೇನಿದೆ ಅದರಲ್ಲಿ ಸ್ವಲ್ಪ ಬದಲಾವಣೆಯನ್ನು ನಾವು ಕಾಣಬಹುದು. 38 ಒಟ್ಟು ಪ್ರಶ್ನೆಗಳು ಬರುತ್ತೆ ವಿದ್ಯಾರ್ಥಿಗಳಿಗೆ. ಅದರಲ್ಲಿ ಈಗ ಆಂತರಿಕ ಆಯ್ಕೆಗಳಿಗೆ ಯಾವ ಯಾವ ಮಾರ್ಕ್ಸಲ್ಲಿ ಆಂತರಿಕ ಆಯ್ಕೆಗಳು ಬರುತ್ತೆ ಅನ್ನುವಂತಹದ್ದು ತಿಳ್ಕೊಳ್ಳೋದು ತುಂಬಾ ಪ್ರಮುಖ. ಇದರಲ್ಲಿ ಎರಡು ಅಂಕಗಳಿಗೆ ಎರಡು ಪ್ರಶ್ನೆಗಳಿಗೆ ಆಂತರಿಕ ಆಯ್ಕೆಗಳನ್ನು ನೀಡಲಾಗುತ್ತೆ. ಒಟ್ಟು 8 ಪ್ರಶ್ನೆಗಳಿರುತ್ತೆ. ಆ 8 ಪ್ರಶ್ನೆಗಳಲ್ಲಿ ಯಾವುದಾದರೂ 2 ಪ್ರಶ್ನೆಗಳಿಗೆ ಮಾತ್ರ ಆಂತರಿಕ ಆಯ್ಕೆ ನೀಡಲಾಗುತ್ತೆ. ಇದರಲ್ಲಿ ವಿದ್ಯಾರ್ಥಿಗಳಿಗೆ ಯಾವುದೇ ಅನುಮಾನ ಬೇಡ ಅಥವಾ ಕನ್ಫ್ಯೂಷನ್ಸ್ ಬೇಡ. ಅಂದ್ರೆ 10 ಪ್ರಶ್ನೆಗಳನ್ನ ಕೊಟ್ಬಿಟ್ಟು ಯಾವುದಾದ್ರೂ 8 ಬರೀರಿ ಅಂತ ಕೇಳ್ತಾರ? ಖಂಡಿತ ಇಲ್ಲ, ಆ ರೀತಿಯಾಗಿ ಕೇಳೋದಿಲ್ಲ. ಅಲ್ಲಿರೋದು 8 ಪ್ರಶ್ನೆಗಳು. ಆದ್ರೆ ಅಲ್ಲಿರುವಂತಹ ಯಾವುದೋ 2 ಪ್ರಶ್ನೆಗಳಲ್ಲಿ ಮಾತ್ರ ಇದನ್ನ ಬಿಟ್ಟು ಇನ್ನೊಂದನ್ನ ಬರೀಬಹುದು ಅನ್ನುವಂತಹ ಆಯ್ಕೆಯನ್ನ ಕೊಡ್ತಾರೆ. ಸೊ ಹಾಗಾಗಿ 2 ಅಂಕದ್ದು ಒಟ್ಟು 2 ಪ್ರಶ್ನೆಗಳಿರುತ್ತೆ. ಹಾಗೆ 3 ಅಂಕದ್ದು 4 ಆಯ್ಕೆಗಳಿರುತ್ತೆ. ಇದು ವಿದ್ಯಾರ್ಥಿಗಳಿಗೆ ತುಂಬಾ ಉಪಯೋಗ ಬರುವಂತಹ ಒಂದು ಭಾಗ ಅಂತ ನಾನು ಭಾವಿಸ್ತೀನಿ. ಯಾಕೆಂದ್ರೆ 3 ಅಂಕಗಳಲ್ಲೇ ಅತಿ ಹೆಚ್ಚು ಅಂಕಗಳನ್ನ ಪಡೆಯೋದಿಕ್ಕೆ ವಿದ್ಯಾರ್ಥಿಗಳಿಗೆ ಸಹಕಾರ ಆಗುವಂಥದ್ದು. 4 ಇಂಟರ್ನಲ್ ಚಾಯ್ಸ್ ಇದೆ ಅಂತಂದ್ರೆ ಮಗುಗೆ ಅವಕಾಶಗಳು ಹೆಚ್ಚು ಸಿಕ್ತು ಬರೆಯೋದಿಕ್ಕೆ. ಅದಲ್ಲದೆ 4 ಅಂಕಗಳಲ್ಲಿ 2 ಇಂಟರ್ನಲ್ ಚಾಯ್ಸ್ ಇರುತ್ತೆ. 4 ಅಂಕಗಳಲ್ಲಿ 4 ಪ್ರಶ್ನೆ ಬರುತ್ತೆ, 4 ಪ್ರಶ್ನೆಗಳಲ್ಲಿ 2 ಆಯ್ಕೆ ಸಿಕ್ಕುತ್ತೆ. ಸೊ ಅಲ್ಲಿಗೆ ಒಟ್ಟು 6 ಪ್ರಶ್ನೆಗಳು ಸಿಕ್ತಾಗ ಆಯ್ತು. ಯಾವ್ದಾದ್ರೂ ಸ್ಟೂಡೆಂಟ್ಗೆ ನನಗೆ ಒಂದು ಅನುಮಾನ ಬಂತು ಅಂದ್ರೆ ಬೇಡ, ಅದ್ ಬಿಟ್ಟು ಇನ್ನೊಂದಕ್ಕೆ ಹೋಗ್ತೀನಿ ಅನ್ನುವಂತಹ ಆಯ್ಕೆ ಇರುತ್ತೆ. ಇಷ್ಟು ಮಾತ್ರ ಅಲ್ಲದೆ 5 ಅಂಕಗಳಲ್ಲಿ ಒಂದು ಚಾಯ್ಸ್ ಇರುತ್ತೆ. ಒಂದೇ ಪ್ರಶ್ನೆ ಬರೋದು 5 ಅಂಕದ್ದು, 2 ಪ್ರಶ್ನೆ ಕೊಟ್ಟಿರ್ತಾರೆ, ಆ 2 ಇದನ್ನ ಬರೀರಿ ಅಥವಾ ಅದನ್ನ ಬರೀರಿ ಅಂತ ಹೇಳಿರ್ತಾರೆ. ಇನ್ನೊಂದು ಪ್ರಮುಖವಾಗಿ ಗಮನಿಸಬೇಕಾದ ಅಂಶ ಅಂತಂದ್ರೆ ಈ 5 ಅಂಕಗಳ ಇಂಟರ್ನಲ್ ಚಾಯ್ಸ್ ಇದೆಯಲ್ಲ, ಇದು ಭೌತಶಾಸ್ತ್ರದಿಂದ ಬರೋದಿಲ್ಲ. ಇದೊಂದು ನಾವು ಗಮನಿಸಬೇಕಾದಂತಹ ಮುಖ್ಯವಾದಂತಹ ಅಂಶ. ಇನ್ನು ಉಳಿದ ಹಾಗಾದ್ರೆ ಭೌತಶಾಸ್ತ್ರದಲ್ಲಿ ಇನ್ನೆಲ್ಲಿ ಇಂಟರ್ನಲ್ ಚಾಯ್ಸ್ ಬರುತ್ತೆ ಅಂತ ಹೇಳೋದಾದ್ರೆ 2 ಅಂಕಗಳಲ್ಲಿ ಇಂಟರ್ನಲ್ ಚಾಯ್ಸ್ ಇರುತ್ತೆ, 3 ಅಂಕಗಳಲ್ಲಿ ಮತ್ತು 4 ಅಂಕಗಳಲ್ಲಿ. 5 ಅಂಕಗಳಿಗೆ ಭೌತಶಾಸ್ತ್ರದ ಪ್ರಶ್ನೆಯನ್ನ ಕೊಡೋದೇ ಇಲ್ಲ.
1: ಏನಿದ್ರು ರಾಸಾಯನ ಶಾಸ್ತ್ರ ಜೀವಶಾಸ್ತ್ರದಲ್ಲಿ ಬರುತ್ತೆ.
0: ಹೌದು ಸರ್.
1: ಎಸ್ ಸರ್, ಎಸ್ ಸರ್, ಎಸ್ ಸರ್. ಬಸವರಾಜ್ ಸರ್, ಒಂದು ಇಂಟರ್ನಲ್ ಆಯ್ಕೆಗಳ ಬಗ್ಗೆ ಹೇಳಿದ್ರು, ಇದು ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳಿಗೆ ಸಹಾಯ ಕೂಡ ಹೆಚ್ಚು ಆಗುತ್ತೆ. ಹಾಗೇನೆ ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳು ಇನ್ನೇನೆಲ್ಲ ಗಮನಿಸಬೇಕಾದಂತ ಅಂಶಗಳಿದೆ ಅಂತ.
2: ಹೌದು ಸರ್ ಹೇಳಿದಾಗೆ ಆಂತರಿಕ ಆಯ್ಕೆಗಳೇನಿತ್ತು ಇಂಟರ್ನಲ್ ಚಾಯ್ಸ್, ಲಾಸ್ಟ್ ಇಯರ್ ತನಕ ಓನ್ಲಿ 20 ಮಾರ್ಕ್ಸ್ ಮಾತ್ರ ಇತ್ತು. 2 ಇರ್ತಿತ್ತು, 3 ಇರ್ತಿತ್ತು, 4 1 ಮಾತ್ರ ಇರ್ತಿತ್ತು. ಈ ವರ್ಷ ಅದನ್ನು ಹೆಚ್ಚು ಮಾಡಿದ್ದಾರೆ, 4 ಅಂಕದ್ದು 2 ಮಾಡಿದ್ದಾರೆ, 5 ಅಂಕದ್ದು ಎಕ್ಸ್ಟ್ರಾ ಇದು. 5 ಅಂಕದ್ದು ಇರಲೇ ಇಲ್ಲ ಚಾಯ್ಸ್, ಬಟ್ ಈ ವರ್ಷ ಹೊಸದಾಗಿ ಕೊಟ್ಟಿರೋದ್ರಿಂದ 9 ಅಂಕ ಹೆಚ್ಚಿಗೆ ಕ್ವಶನ್ ಬಂದಂಗಾಯ್ತು. ಅಂದ್ರೆ ಯಾವ್ದಾದ್ರು ನನಗೆ ಗೊತ್ತಿಲ್ಲ ಅಂದ್ರೆ ಇನ್ನೊಂದು. ಮತ್ತೆ ಮಕ್ಕಳು ಇನ್ನೊಂದು ವಿಶೇಷವಾಗಿ ಗಮನಿಸಬೇಕಾಗಿರ್ತಕ್ಕಂಥದ್ದೇನು, ಅದರಲ್ಲೂ ವಿಜ್ಞಾನದಲ್ಲಿ, ವಿಜ್ಞಾನದಲ್ಲಿ ಇಂಟರ್ನಲ್ ಚಾಯ್ಸ್ ಕೊಟ್ಟಿರ್ತಾರೆ 4 ಎಂದಾಗ, ಈಗ ಯಾವುದೋ ಒಂದು 25th ಕ್ವಶನ್ ಇದೆ ಅಂದಾಗ 25th ಕ್ವಶನ್ ಅಲ್ಲಿ ಫಸ್ಟ್ ಕ್ವಶನ್ ಎ 2 ಬಿ 2 ಅಂತ ಇರುತ್ತೆ. ಇದು ಮಿಸ್ ಮಾಡ್ತಾರೆ ಮಕ್ಕಳು, ಅದಕ್ಕೋಸ್ಕರ ಹೇಳ್ತಾ ಇರೋದು. 6 ಚಾಯ್ಸ್ ಕ್ವಶನ್ ಕೊಟ್ಟು ಎ ಬಿ ಇರುತ್ತೆ, ಮಕ್ಕಳೇನ್ ಮಾಡ್ತಾರೆ ಫಸ್ಟ್ 1 ಅಲ್ಲಿರೋದು ಎ ಈಸಿ, ಸೆಕೆಂಡ್ 1 ಅಲ್ಲಿರೋದು ಬಿ ಈಸಿ. ಈ ರೀತಿ ಬರೆಯೋ ಹಾಗಿಲ್ಲ, ಫಸ್ಟ್ ಕ್ವಶನ್ ಅಲ್ಲಿರುವಂತ ಎ ಬಿನೇ ಬರೀಬೇಕು. ಎ ಅನ್ನೋದು 2 ಬಿ ಅನ್ನೋದು 2 ಇರುತ್ತೆ, ಅದನ್ನೇ ತಗೋಬೇಕು ಅವರು. ಓ ಫಸ್ಟ್ 1 ಅಲ್ಲಿರೋದು ಎ ಬರೆದ್ ಬಿಟ್ಟು ಸೆಕೆಂಡ್ 1 ಅಲ್ಲಿರೋದು ಬಿ ಬರೆದ್ರೆ ಅದ್ರ ವ್ಯಾಲ್ಯೂ ಆಗೋದಿಲ್ಲ. ಅದಕ್ಕೋಸ್ಕರ ನೀವು ಇಂಟರ್ನಲ್ ಚಾಯ್ಸ್ ಅನ್ನ ನೀವು ಸೆಲೆಕ್ಟ್ ಮಾಡಿ ಬರೆಯುವಾಗ ಒಂದು ಕ್ವಶನ್ ಇದ್ರೆ ಆ ಕ್ವಶನ್ ಅಲ್ಲಿರುವಂತದ್ದನ್ನೇ ಬರೀಬೇಕು. ಇನ್ನೊಂದು ಆಪ್ಷನ್ ಚಾಯ್ಸ್ ಕ್ವಶನ್ ಅಲ್ಲಿರೋದು ಇನ್ನೊಂದನ್ನ ಮಿಕ್ಸ್ ಮಾಡಿ ಬರೆದ್ರೆ ಅದು ತಪ್ಪಾಗುತ್ತೆ, ದಯಮಾಡಿ ಅದನ್ನ ವಿಶೇಷವಾಗಿ ಗಮನಿಸಬೇಕು. ನೀವು ಹೇಳಿದಾಗೆ ಈ ಹಿಂದು ಅಂದ್ರೆ ಕಲಿಕೆಯಲ್ಲಿ ಕಡಿಮೆ ಸಾಮರ್ಥ್ಯ ಇರತಕ್ಕಂತ ಮಕ್ಕಳು ಮತ್ತೆ ಕಲಿಕೆಯಲ್ಲಿ ಹೆಚ್ಚು ಸಾಮರ್ಥ್ಯ ಇರತಕ್ಕಂತ ಮಕ್ಕಳು ಇಬ್ಬರಿಗೂ ಕೂಡ ಅಂದ್ರೆ ಇಬ್ಬರಿಗೂ ಕೂಡ ಅನುಕೂಲಕವಾಗುವಂತಹ ಕ್ವಶನ್ ಪೇಪರ್ಸ್ ಗಳನ್ನ ಈಗ ಫ್ರೇಮ್ ಮಾಡ್ತಾ ಇರೋದು. ಅಂದ್ರೆ ಈ ಏನ್ ಇಂಟರ್ನಲ್ ಚಾಯ್ಸ್ ಜಾಸ್ತಿ ಮಾಡ್ತಿರ್ತಕ್ಕಂಥದ್ದು, ಬ್ಲೂ ಪ್ರಿಂಟ್ ಅನ್ನ ಈಗ ಆಲ್ರೆಡಿ ಬಿಟ್ಟಿರ್ತಕ್ಕಂಥದ್ದು, ಇದು ಇಬ್ಬರಿಗೂ ಅನುಕೂಲ ಆಗ್ತಕ್ಕಂಥದ್ದು. ಯಾವುದೇ ರೀತಿ ಗೊಂದಲ ಆಗಬಾರ್ದು ಮಕ್ಕಳಿಗೆ, ಅವ್ರಿಗೆ ಯಾವುದೋ ಒಂದು ಕನಿಷ್ಠ ಅಂಕಗಳನ್ನ ತೆಗೆಯುವಂತ ಸಾಮರ್ಥ್ಯಕ್ಕೂ ಕೂಡ ಅನುಕೂಲ ಆಗುವಂತಹ ಕ್ವಶನ್ ಪೇಪರ್ ನ ಬ್ಲೂ ಪ್ರಿಂಟ್ ಅನ್ನ ಕಳಿಸಿದ್ದಾರೆ. ಇದನ್ನು ಫಾಲೋ ಮಾಡಿದ್ರೆ ಖಂಡಿತ ಎಲ್ಲರೂ ಪಾಸ್ ಆಗ್ಬೋದು.
1: ಎಸ್ ಸರ್, ಇಂಟರ್ನಲ್ ಅಂಕಗಳು 20 ಏನು ಗಮನಿಸಿ ಹೆಚ್ಚು ನೀಡಲಾಗುತ್ತೆ ಅಂತ.
0: ಸರ್, ಇದರಲ್ಲಿ ಮುಖ್ಯವಾಗಿ ಇನ್ನೊಂದು ಅಂಶ ಸೇರಿಸೋದಕ್ಕೆ ಇಷ್ಟಪಡ್ತೇನೆ. ಈ 5 ಅಂಕದ ಪ್ರಶ್ನೆ ಭೌತಶಾಸ್ತ್ರದಲ್ಲಿ ಕೊಡಲ್ಲ ಅಂತ ಹೇಳಿದೆ, ಹಾಗಾದ್ರೆ ಇನ್ಯಾವುದ್ರಲ್ಲಿ ಕೊಡಬಹುದು ಅಂತಂದ್ರೆ ಅದನ್ನು ಕೂಡ ಅವರು ನಿರ್ದಿಷ್ಟತೆಯನ್ನು ಕೊಟ್ಟಿದ್ದಾರೆ, ಜೀವಶಾಸ್ತ್ರದಲ್ಲಿ ಮಾತ್ರ ಬರುತ್ತೆ ಸರ್. ಜೀವಿಗಳು ಹೇಗೆ ಸಂತಾನೋತ್ಪತ್ತಿ ನಡೆಸುತ್ತವೆ ಅನ್ನುವಂತಹ ಒಂದು ಪಾಠ ಇದೆ, ಆ ಘಟಕದಲ್ಲೇ ಬರುತ್ತೆ.
1: ಹಾಗಿದ್ರೆ 2-3 ಒಂದು ಘಟಕ
0: ಫಿಕ್ಸ್ ಆಯ್ತು ಸರ್. ಮಗುಗೆ ನೋಡಿ, ಈಗ 5 ಅಂಕದಕ್ಕೆ ಆ ಚಾಪ್ಟರ್ ನನಗೆ ಬರುತ್ತೆ ಅನ್ನುವಂತಹದ್ದು ಗೊತ್ತಾಗ್ಬಿಟ್ರೆ ಅದರಲ್ಲಿ ಎಷ್ಟೆಲ್ಲ ರೆಡಿ ಆಗೋದಕ್ಕೆ ನಾನು ಪ್ರಯತ್ನ ಪಡ್ತೀನೋ 5 ಅಂಕಗಳನ್ನ ಅಲ್ಲಿ ತೆಗೆದುಕೊಳ್ಬಹುದು ಅನ್ನುವಂತಹದ್ದು ಗೊತ್ತಾಗುತ್ತೆ. ಹಾ ಸರ್, ಇಂಟರ್ನಲ್ ಚಾಯ್ಸ್ ಗೆ ಹೇಗೆ ರೆಡಿ ಆಗಬೇಕು,
1: ಅಲ್ಲ ಮೀನ್ಸ್ ಇಂಟರ್ನಲ್ ಅಂಕಗಳನ್ನ ಕೊಡುವಾಗ ಏನೆಲ್ಲ ಗಮನಿಸಿ ಅಂಕಗಳು
0: ಹೇಳ್ತೀನಿ ಸರ್. ಈಗ 3 ಅಂಕದ ಒಂದು ಪ್ರಶ್ನೆ ಇರುತ್ತೆ, 3 ಅಂಕದ ಪ್ರಶ್ನೆಯನ್ನ ನಾನು ರಚನೆ ಮಾಡ್ಬೇಕಾದ್ರೆ ಒಬ್ಬ ಶಿಕ್ಷಕನಾಗಿ ಕ್ವಶನ್ ಪೇಪರ್ ಅಲ್ಲಿ ಡಿಸೈನ್ ಮಾಡ್ಬೇಕಾದ್ರೆ ಏನನ್ನೆಲ್ಲ ಗಮನಿಸ್ತೇನೆ ನಾನು, 3 ಅಂಕದ ಒಂದೇ ಪ್ರಶ್ನೆ ನೇರವಾಗಿ ಬರೋದಕ್ಕೆ ಸಾಧ್ಯತೆ ಇದೆಯಾ? ಖಂಡಿತ ಕೆಲವು ಘಟಕಗಳಲ್ಲಿ ಸಾಧ್ಯತೆ ಇದೆ. ಒಂದೇ ಪ್ರಶ್ನೆಯನ್ನ ಕೊಟ್ಟು ಆನ್ಸರ್ ಮಾಡಿ ಅಂತ ಹೇಳ್ತಾರೆ. ಉದಾಹರಣೆಗೆ ಸರ್ ಅಂತಂದ್ರೆ, ಉದಾಹರಣೆಗೆ ಫಿಸಿಕ್ಸ್ ನಲ್ಲಿ ಬರುವಂತಹ ಕೆಲವು ಪ್ರಾಬ್ಲಮ್ಸ್, ಕೆಲವು ಚಿತ್ರಗಳು, ರೇಖಾಚಿತ್ರಗಳು, ರೇ ಡಯಾಗ್ರಾಮ್ಸ್ ಅಂತ ಕೇಳ್ತೀವಿ, ಇಂತಹದ್ದೆಲ್ಲ ನೇರವಾಗಿ ಒಂದೇ ಪ್ರಶ್ನೆ ಇರುತ್ತೆ, 3 ಅಂಕಗಳಿಗಿರುತ್ತೆ. ಅಥವಾ 3 ಅಂಕಗಳನ್ನ ಸ್ಪ್ಲಿಟ್ ಮಾಡ್ತಾರೆ, ವಿಭಾಗ ಮಾಡ್ಕೋತಾರೆ. ಹೇಗೆ ವಿಭಾಗ ಮಾಡಬಹುದು? 1 ಅಂಕ 2 ಅಂಕ ಅನ್ನೋ ರೀತಿಯಲ್ಲಿ. ಸೊ ಒಂದೇ ಘಟಕದಿಂದ ತೆಗೆದುಕೊಳ್ತಾರೆ ಮುಖ್ಯವಾಗಿ, ಅದೊಂದು ಗಮನಿಸಬೇಕಾದಂತಹ ಅಂಶ. ಮೂರು ಅಂಕದ ಪ್ರಶ್ನೆಗಳು ಸ್ಪ್ಲಿಟ್ ಆಗಿದೆ, ಎರಡು ಪ್ರಶ್ನೆಗಳು ಬಂದಿದೆ ಅಂದ್ರೆ ಒಂದು ಪಾಠದಿಂದ ಒಂದು, ಇನ್ನೊಂದು ಪಾಠದಿಂದ ಒಂದು, ಆ ರೀತಿ ತೆಗೆದುಕೊಳ್ಳೋದಿಲ್ಲ. ಒಂದೇ ಘಟಕದಿಂದ ತಗೊಂಡು ಅದರಲ್ಲಿ ಸ್ಪ್ಲಿಟ್ ಅನ್ನ ಮಾಡ್ತಾರೆ, ಒಂದು ಅಂಕ ಮತ್ತೆ ಎರಡು ಅಂಕ ಅನ್ನುವಂತಹದ್ದು. ಈಗ ನಾಲ್ಕು ಅಂಕ ಬಂತು ಅಂದ್ರೆ ಒಂದು ಅಂಕ, ಒಂದು ಅಂಕ, ಎರಡು ಅಂಕ, ನಾಲ್ಕಾಯ್ತು, ಅಥವಾ ಎರಡು ಪ್ಲಸ್ ಎರಡು, ಈ ರೀತಿ ಸ್ಪ್ಲಿಟ್ ಆಗುತ್ತೆ. ಮುಖ್ಯವಾಗಿ ನಾಲ್ಕು ಮತ್ತೆ ಐದು ಅಂಕದ ಪ್ರಶ್ನೆಗಳು ಬರುತ್ತಲ್ಲ, ಇದರಲ್ಲಿ ಒಂದೇ ಪ್ರಶ್ನೆಯನ್ನ ಕೇಳೋದಿಲ್ಲ ಸರ್. ಅಂತಹ ದೊಡ್ಡ ಪ್ರಶ್ನೆಗೆ ಉತ್ತರಿಸುವಂತಹ ಯಾವುದೇ ಪ್ರಶ್ನೆ ನಮ್ಮಲ್ಲಿ ಹುಟ್ಟು ಹಾಕಿಲ್ಲ. ಹಾಗಾಗಿ ಮೂರು ಅಂಕದ ಪ್ರಶ್ನೆಯಲ್ಲಿ ಮಾತ್ರ ನಾವು ಒಂದು ಅಂಕದ ಅಂದ್ರೆ ಒಂದೇ ಪ್ರಶ್ನೆಯನ್ನ ನಿರೀಕ್ಷೆ ಮಾಡಬಹುದೇ ಹೊರತು ನಾಲ್ಕು ಅಂಕದ ಒಂದೇ ಒಂದು ಪ್ರಶ್ನೆ ಬರುತ್ತೆ ಇಲ್ಲ ಸರ್. ನಾಲ್ಕು ಅಂಕದ ಪ್ರಶ್ನೆಗಳು ಐದು ಅಂಕದ ಪ್ರಶ್ನೆಗಳು ಸ್ಪ್ಲಿಟ್ ಆಗುತ್ತೆ. ಇದರಲ್ಲೂ ಕೂಡ ಒಂದು ಪ್ರಶ್ನೆಯನ್ನ ಯಾವ ವಿಭಾಗಕ್ಕೆ ನಾವು ಸೇರಿಸ್ಕೊಳ್ತೀವಿ ಎನ್ನುವಂಥದ್ದು. ಯಾವ ವಿಭಾಗಕ್ಕೆ ಅಂದ್ರೇನು, ಈಗ ನಾವು ಪ್ರಶ್ನೆ ಪತ್ರಿಕೆಯನ್ನ ರಚನೆ ಮಾಡಬೇಕಾದ್ರೆ ಅದರ ಕ್ಲಿಷ್ಟತೆಯ ಆಧಾರದ ಮೇಲೆ ಪ್ರಶ್ನೆಗಳು ರಚನೆ ಆಗುತ್ತೆ. ಕ್ಲಿಷ್ಟತೆಯ ಮಟ್ಟ ಅಂತಂದ್ರೆ ಹೇಗೆ, ಉದಾಹರಣೆಗೆ ಸುಲಭವಾಗಿರುವಂತಹ ಪ್ರಶ್ನೆಗಳು ಎಷ್ಟು ಬರಬಹುದು ಸರ್, 24 ಅಂಕಗಳಿಗೆ ಇರುತ್ತೆ ಸರ್, ಸುಲಭವಾಗಿ ವಿದ್ಯಾರ್ಥಿಗಳು ಉತ್ತರಿಸುವಂಥದ್ದು. ಹಾಗೆ ಸಾಧಾರಣವಾಗಿ ತುಂಬಾ ಸುಲಭನೂ ಇಲ್ಲ, ತುಂಬಾ ಕಷ್ಟನೂ ಅಲ್ಲ ಅನ್ನುವಂತಹದ್ದು ಒಂದು 40 ಅಂಕಗಳಿಗೆ ಬರುತ್ತೆ ಸರ್, 50%. ಹಾಗೆ ಕಠಿಣವಾಗಿ ಬರುವಂತಹ ಪ್ರಶ್ನೆಗಳು ಎಷ್ಟಿರುತ್ತೆ? ಸೊ ಕಠಿಣ ಅಂತ ಅಂದ್ರೆ ನಾವು ಕಾನ್ಸೆಪ್ಟ್ ವೈಸ್ ಕಠಿಣ ಅಂತ ನೋಡ್ತೀವಿ. ಮಕ್ಕಳಿಗೆ ಕಠಿಣ, ಓದುವಂತಹ ಮಗುಗೆ ಎಲ್ಲವೂ ಈಸಿ, ಓದದಿರೋ ಮಗುಗೆ ಎಲ್ಲವೂ ಕಷ್ಟ. ಬಟ್ ಕ್ವಶನ್ ವೈಸ್ ನಾವು ಟೀಚರ್ ಡಿಸೈಡ್ ಮಾಡಬೇಕಾದ್ರೆ ಈ ಪ್ರಶ್ನೆಗೆ ಮಗು ಉತ್ತರಿಸೋದಕ್ಕೆ ಕಷ್ಟ ಅಂತ ಅನ್ಸುತ್ತೆ. ಆ ಆಧಾರದ ಮೇಲೆ 16 ಅಂಕಗಳಿಗೆ ಕಷ್ಟ ಇರುತ್ತೆ ಸರ್. ಇದನ್ನ ಫಸ್ಟ್ ಪ್ರಮುಖವಾಗಿ ಗಮನಿಸಿಕೊಂಡು ನಾವು ಪ್ರಶ್ನೆಗಳನ್ನ ತಯಾರಿಸ್ತೇವೆ. ಯಾವುದೇ ಒಂದು ಇಂಟರ್ನಲ್ ಚಾಯ್ಸ್ ಕ್ವಶನ್ ಅನ್ನ ಈಗ ಈ ಮೂರು ಆಧಾರದ ಮೇಲೆ ತುಂಬಾ ಸುಲಭವಾಗಿ ಕೊಡಬೇಕು ಅಂತ ಅಂದಾಗ ಎರಡೂ ಪ್ರಶ್ನೆಗಳು ಅದರಲ್ಲಿ ಸುಲಭವಾದದ್ದನ್ನೇ ಆಯ್ಕೆ ಮಾಡ್ಕೊಂಡಿರ್ತೀವಿ. ಈಗ ಒಂದು ಅಂಕದೊಂದು, ಎರಡು ಅಂಕದೊಂದು ಇರುತ್ತೆ, ಎರಡೂ ಕೂಡ ಸುಲಭತೆ ತಗೊಂಡಿರ್ತೀವಿ. ಅದರಲ್ಲೇನಾದ್ರೂ ನಾವು ಕಠಿಣವಾಗಿ ಇರುವಂತಹದ್ದೇನಾದ್ರೂ ನಾವು ಗಮನಿಸೋದೇ ಆದ್ರೆ ಎರಡೂ ಪ್ರಶ್ನೆಗಳು ಕಠಿಣತೆಗೆ ಸಂಬಂಧಪಟ್ಟಿರುತ್ತೆ. ಸೊ ಈ ರೀತಿಯಾಗಿ ಇಂಟರ್ನಲ್ ಚಾಯ್ಸ್ ಅನ್ನ ನಾವು ಗಮನಿಸ್ತಾ ಹೋಗ್ತೀವಿ ಸರ್.
1: ಎಸ್ ಸರ್, ಎಸ್ ಸರ್. ಸರ್, ಹಾಗೇನೆ ಚಿತ್ರಗಳ ಸಂಖ್ಯೆಯಲ್ಲಿ ಏನಾದ್ರು ವ್ಯತ್ಯಾಸ ಆಗಿದೆ?
2: ಹೌದು, ಬಿಫೋರ್ ಲಾಸ್ಟ್ ಇಯರ್ಗಿಂತ ಈಗಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ಚಿತ್ರಗಳ ಸಂಖ್ಯೆ ತುಂಬ ಕಡಿಮೆ ಮಾಡಿದ್ದಾರೆ. ರಸಾಯನಶಾಸ್ತ್ರದಲ್ಲಿ ಕೇವಲ 4 ಚಿತ್ರಗಳನ್ನು ಮಾತ್ರ ನೇರವಾಗಿ ಬರೆಯೋದಕ್ಕೆ ಕೇಳೋದು. ಅದರಲ್ಲಿ ಮೊದಲನೇ ಚಾಪ್ಟರ್ಲ್ಲಿ ಇರತಕ್ಕಂತಹ ನೀರಿನ ವಿದ್ಯುತ್ ವಿಭಜನೀಯತೆ, ಎಲೆಕ್ಟ್ರಾಲಿಸ್ ಆಫ್ ವಾಟರ್ ಅಂತ ಇದೆ, ಅದೊಂದು. ಎರಡನೇ ಪಾಠದಲ್ಲಿ ಸತುವು ಸಾರರಿಕ್ತ ಸಲ್ಫ್ಯೂರಿಕ್ ಆಮ್ಲದೊಡನೆ ವರ್ತಿಸಿ ಹೈಡ್ರೋಜನ್ ಬಿಡುಗಡೆಯಾಗುವುದನ್ನು ಪರೀಕ್ಷೆ ಮಾಡುವಂತಹ ಚಿತ್ರ ಎರಡನೇ ಚಾಪ್ಟರ್ಲ್ಲಿ. ಮೂರನೇ ಚಾಪ್ಟರ್ ಲೋಹಗಳು ಮತ್ತು ಅಲೋಹಗಳು ಪಾಠದಲ್ಲಿ ಎರಡು ಚಿತ್ರ ಇದೆ, ಹಬೆಯೊಂದಿಗೆ ಲೋಹದ ವರ್ತನೆಯ ಚಿತ್ರ ಒಂದು, ತಾಮ್ರದ ವಿದ್ಯುತ್ ವಿಭಜನೀಯತೆ ಚಿತ್ರ ಒಂದು. ಇವು 4 ಚಿತ್ರವನ್ನು ಯಾರು ಚೆನ್ನಾಗಿ ಕಲ್ತ್ಕೊಂಡಿರ್ತಾರೋ ಅವರಿಗೆ ಕನಿಷ್ಠ 3 ಅಂಕ ಸಿಕ್ಕೇ ಸಿಗುತ್ತೆ. 4 ಬರ್ಬೋದು, ಕನಿಷ್ಠ 3 ಅಂಕ. ರಸಾಯನಶಾಸ್ತ್ರದಲ್ಲಿ ಟೋಟಲ್ 12 ಅಂಕಕ್ಕೆ ಚಿತ್ರ ಇದೆ, ನೇರವಾಗಿ ಕೇಳುವಂತಹ ಚಿತ್ರಗಳು 12 ಅಂಕ. ಇನ್ನು ಜೀವಶಾಸ್ತ್ರದಲ್ಲಿ ಕೇವಲ 5 ಚಿತ್ರಗಳು, 5 ಚಿತ್ರ ಕಲ್ತಿದ್ದಾನೆ ಅಂದರೆ ಕನಿಷ್ಠ 3 ಅಂಕ, 4 ಅಂಕಕ್ಕೂ ಇರುತ್ತೆ ಕನಿಷ್ಠ, ನಾನು ಹೇಳ್ತಾ ಇರೋದು. ಒಂದು ವ್ಯತ್ಯಾಸ ಆಗ್ಬೋದು ಅಷ್ಟೇ, ಒಮ್ಮೆ 5 ಅಂಕಕ್ಕೂ ಬರ್ಬೋದು, ಜೀವಶಾಸ್ತ್ರದಲ್ಲಿ 5 ಅಂಕಕ್ಕೂ ಕೊಡ್ಬೋದು, ಬಟ್ ರೇರ್ ಕೇಸಲ್ಲಿ 3 ಕನಿಷ್ಠ ಇರುತ್ತೆ. ಅದರಲ್ಲಿ ನಮಗೆ ಮಾನವನ ಹೃದಯದ ಚಿತ್ರ ಹೊಂದಿದೆ, ಪತ್ರರಂಧ್ರದ ಚಿತ್ರ ಹೊಂದಿದೆ ಮೊದಲನೇ ಪಾಠದಲ್ಲೇ, ನೆಫ್ರಾನ್ನ ಚಿತ್ರ ಇದೆ, ಮಿದುಳಿನ ಎರಡನೇ ಚಾಪ್ಟರ್ಗೆ ಹೋದರೆ ಮಿದುಳಿನ ಚಿತ್ರ ಇದೆ, ಸಂತಾನೋತ್ಪತ್ತಿ ಪಾಠಕ್ಕೆ ಹೋದರೆ ಶಲಾಕಾಗದ ಮೇಲೆ ಪರಾಗದ ಮೊಳಕೆಯ ಚಿತ್ರ ಇದೆ. 5 ಚಿತ್ರ ಇರೋದು, 5 ಚಿತ್ರವನ್ನು ಕಲಿತು ಗುರುತಿಸೋದನ್ನು ಕಲ್ತ್ಕೊಬಿಟ್ರೆ ಅವನಿಗೆ ಕನಿಷ್ಠ 3 ಸಿಕ್ಕೇ ಸಿಗುತ್ತೆ. ಗರಿಷ್ಠ 4 ಇರ್ಬೋದು, 5 ಆಗ್ಬೋದು, ಬಟ್ ಕನಿಷ್ಠ 3. ರಸಾಯನಶಾಸ್ತ್ರದಲ್ಲಿ 3 ಇದ್ದರೆ ಇದರಲ್ಲಿ 4 ಇರ್ಬೋದು, ರಸಾಯನಶಾಸ್ತ್ರದಲ್ಲಿ 4 ಇದ್ರೆ ಇದರಲ್ಲಿ 4, ಆ ಥರ ಏನಾದ್ರು ವ್ಯತ್ಯಾಸ ಆಗ್ಬೋದು, ಕನಿಷ್ಠ ಅಂತ ಸಿಗುತ್ತೆ, ಒಟ್ಟಾರೆ 12.
1: ಎಸ್ ಸರ್,
0: ಹೌದು. ಹಾಗೆ ಭೌತಶಾಸ್ತ್ರದಲ್ಲೂ ಕೂಡ ಇಂತಿಷ್ಟೇ ಚಿತ್ರಗಳಿಗೆ ನಾವು ನಿಗದಿಪಡಿಸ್ಕೊಡ್ಬಹುದು. ಕೆಲವು 1 ಅಂಕಗಳಿಗೆ ಚಿತ್ರಗಳನ್ನು ಕೊಡೋ ಸಾಧ್ಯತೆ ಇದೆ, ಭೌತಶಾಸ್ತ್ರದಲ್ಲಿ ಮಾತ್ರ ಇದು ಸಾಧ್ಯ ಆಗೋದು. ಯಾವುದು ಅಂತಂದರೆ ಈ ವಿದ್ಯುನ್ಮಂಡಲ ಸರ್ಕ್ಯೂಟ್ಗಳಲ್ಲಿ ಕೆಲವು ನಾವು ಡಿವೈಸ್ಗಳನ್ನು ಯೂಸ್ ಮಾಡ್ತೀವಿ, ರೆಸಿಸ್ಟರ್ಸ್ಗಳನ್ನ ಯೂಸ್ ಮಾಡ್ತೀವಿ, ಮತ್ತು ರಿಯೋಸ್ಟಾಟ್ ಯೂಸ್ ಮಾಡ್ತೀವಿ. ಇದಕ್ಕೆ ವಿದ್ಯುತ್ ಸಂಕೇತಗಳ ಚಿತ್ರಗಳಿದೆ, ಇದು 1 ಅಂಕಕ್ಕೆ ಕೊಡುವಂತಹ ಚಿತ್ರಗಳು ಬರುತ್ತೆ. ಇದಲ್ಲದೆ ಅದೇ ವಿದ್ಯುಚ್ಛಕ್ತಿ ಪಾಠಕ್ಕೆ ಸಂಬಂಧಪಟ್ಟ ಹಾಗೆ ಸರಣಿ ಮಂಡಲ, ಮತ್ತು ಸಮಾಂತರ ಮಂಡಲ ಅನ್ನುವಂತಹದ್ದು, ಅಂದರೆ ಸೀರೀಸ್ ಆ್ಯಂಡ್ ಪ್ಯಾರಲಲ್ ಸರ್ಕ್ಯೂಟ್ಸ್, ಇದಕ್ಕೆ ಸಂಬಂಧಪಟ್ಟ ಹಾಗೆ ಚಿತ್ರಗಳನ್ನು ನಾವು ನಿರೀಕ್ಷೆ ಮಾಡಬಹುದು. ಹಾಗೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಅಂತ ಒಂದು ಚಾಪ್ಟರ್ ಇದೆ, ವಿದ್ಯುತ್ ಕಾಂತೀಯ ಪ್ರೇರಣೆಗೆ ಸಂಬಂಧಪಟ್ಟ ಹಾಗೆ. ಅದರಲ್ಲೂ ಕೂಡ ಈ ದಂಡಕಾಂತದ ಸುತ್ತ ಇರುವಂತಹ ಕಾಂತೀಯ ಬಲರೇಖೆಗಳು, ಇದಕ್ಕೆ ಸಂಬಂಧಪಟ್ಟ ಹಾಗೆ ಚಿತ್ರ. ಮತ್ತು ಅದೇ ರೀತಿಯಲ್ಲಿ ನಾವು ರೇ ಡಯಾಗ್ರಾಮ್ಗಳನ್ನು ಗಮನಿಸ್ತೇವೆ, ಅದರಲ್ಲಿ ಲೆನ್ಸ್ ಮತ್ತು ಮಿರರ್ಸ್ ಎರಡೂ ಕೂಡ ಇದೆ. ಲೆನ್ಸಲ್ಲಿ ಎರಡು ಟೈಪ್ ಇದೆ, ಕಾನ್ವೆಕ್ಸ್ ಲೆನ್ಸ್ ಮತ್ತು ಕಾನ್ಕೇವ್, ಪೀನ ಮತ್ತು ನಿಮ್ನ ಮಸೂರ ಅಂತ. ಇದಕ್ಕೆ ಸಂಬಂಧಪಟ್ಟಂತಹ ಬಿಂಬೋತ್ಪತ್ತಿಯ ಚಿತ್ರಗಳು ರೇ ಡಯಾಗ್ರಾಮ್ಸ್ ಅಂತ ಹೇಳ್ತೀವಿ, ಅದು ಅದನ್ನು ಕೇಳ್ತಾರೆ ಮುಖ್ಯವಾಗಿ. ಅದೇ ರೀತಿಯಲ್ಲಿ ಮಿರರ್ಸ್ಗೂ ಕೂಡ, ಅಂದರೆ ದರ್ಪಣಗಳಿಗೂ ಸಂಬಂಧಪಟ್ಟ ಹಾಗೆ ಕಾನ್ವೆಕ್ಸ್ ಮತ್ತು ಕಾನ್ಕೇವ್, ಪೀನ ಮತ್ತು ನಿಮ್ನ ಎರಡೂ ಕೂಡ ದರ್ಪಣಗಳಿವೆ, ಅದಕ್ಕೆ ಸಂಬಂಧಪಟ್ಟ ಹಾಗೆ ರೇ ಡಯಾಗ್ರಾಮ್ಗಳನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಇಷ್ಟು ಮಾತ್ರ ಅಲ್ಲದೆ ಒಂದು ಮತ್ತೊಂದು ಪ್ರಶ್ನೆ ಚಿತ್ರ ಇದೆ, ಅದೇನಂತಂದರೆ ಅಶ್ರಗದಲ್ಲಿ ಹೇಗೆ ವರ್ಣ ವಿಭಜನೆ ಆಗುತ್ತೆ ಮತ್ತು ಪುನರುತ್ಪತ್ತಿ ಹೇಗಾಗುತ್ತೆ ಅನ್ನುವಂತಹದ್ದು ಒಂದು ಚಿತ್ರ ಇದೆ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಕೇಳ್ತಾರೆ. ಇಷ್ಟು ಮಾತ್ರ ಅಲ್ಲದೆ ಸರ್, ಚಿತ್ರಗಳನ್ನು ಬರೆಯೋದಕ್ಕೆ ಕೇಳೋದು ಮಾತ್ರ ಅಲ್ಲ, ಚಿತ್ರವನ್ನು ಕೊಟ್ಬಿಟ್ಟು ಅದರಲ್ಲಿರುವಂತಹ ಪ್ರಯೋಗವನ್ನು ವಿವರಿಸಿ ಅನ್ನುವಂತಹ ಹೊಸ ನಮೂನೆಯ ಪ್ರಶ್ನೆಗಳನ್ನು ಕೂಡ ಇತ್ತೀಚೆಗೆ ನಾವು ಕಾಣ್ತಾ ಇದ್ದೇವೆ. ಮೊದಲೇನಾಗ್ತಿತ್ತು ಅಂದರೆ ಚಿತ್ರ ಬರೀರಿ, ಚಿತ್ರ ಬರೆದ್ರೆ ಮಾರ್ಕ್ಸ್ ಇತ್ತು. ಈಗ ಹಾಗಿಲ್ಲ. ಈಗ ಉದಾಹರಣೆಗೆ ಹೇಳೋದಾದರೆ ಕಾಂತಕ್ಷೇತ್ರದಲ್ಲಿ ಇರುವಂತಹ ವಿದ್ಯುತ್ ಕಾಂತೀಯ ಪ್ರವಾಹ ಇದೆಯಲ್ಲ, ಅದು ಅನುಭವಿಸುವಂತಹ ಬಲ, ಇದನ್ನು ಎಕ್ಸ್ಪ್ಲೈನ್ ಮಾಡುವಂತಹ ಒಂದು ಪ್ರಯೋಗ ಇದೆ ಟೆಕ್ಸ್ಟ್ ಬುಕ್ನಲ್ಲಿ, ಅದನ್ನು ನಾವು ಪಾಠ ಕೂಡ ಮಾಡಿರ್ತೀವಿ. ಇದು ಹೇಗಾಗುತ್ತೆ ಅನ್ನುವಂತಹದನ್ನು ವಿವರಿಸಿ ಅಂತ ಕೇಳಿದ್ದಾರೆ. ಸೊ ಅಲ್ಲಿ ವಿದ್ಯಾರ್ಥಿ ಕೇವಲ ವಿವರಿಸ್ಬಿಟ್ರೂ ಮಾರ್ಕ್ಸ್ ಇರುತ್ತೆ, ಇಲ್ಲ ಅದಕ್ಕೊಂದು ಚಿತ್ರವನ್ನು ಹಾಕ್ಕೊಂಡು ವಿವರಿಸಿದ್ರೆ, ಚಿತ್ರ ಹಾಕಿದ್ರೆ ಅದಕ್ಕೆ ಇಂತಿಷ್ಟು ಅಂಕಗಳು ಅಂತ ಸಿಕ್ಕೋಯ್ತು. ವಿವರಣೆ ಬರೆದ್ರೆ ಇನ್ನೂ ಇದೆ, ಚಿತ್ರ ಬರೀಲೇಬೇಕು ಅನ್ನುವಂತಹದ್ದೇನಿಲ್ಲ, ಬಟ್ ಬರೆದ್ರೆ ಅಲ್ಲೇ ಅಂಕಗಳು ಸಿಕ್ತು. ನಾವು ಚಿತ್ರದ ಪ್ರಶ್ನೆ ಅಲ್ಲದೇ ಇದ್ರೂ ಚಿತ್ರವನ್ನು ಉಪಯೋಗಿಸ್ಕೊಂಡ್ರೆ ಇಲ್ಲಿ ಅಂಕಗಳನ್ನು ತೆಗೆದುಕೊಳ್ಳುವಂತಹ ಸಾಕಷ್ಟು ಅವಕಾಶಗಳು ಪ್ರಶ್ನೆ ಪತ್ರಿಕೆಯಲ್ಲಿ ಸಿಗುತ್ತವೆ ಸರ್.
1: ಎಸ್ ಸರ್, ಎಸ್ ಸರ್. ಹಾಗೇನೆ ಎಲ್ ಬಿ ಎ ಬಗ್ಗೆ ಹೆಚ್ಚು ಗಮನ ಕೊಡಬೇಕು ಅಂತ ಹೇಳ್ತೀರಿ ಸಾಮಾನ್ಯ, ಅದ್ರ ಬಗ್ಗೆ ದಯಮಾಡಿ.
2: ಹೌದು, ಈಗಾಗಲೇ ಕಳೆದ ಸಾಲಿನ ತನಕ 2025 ತನಕ ಎಲ್ಲ ವಿದ್ಯಾರ್ಥಿಗಳು, ಪೋಷಕರು, ಶಿಕ್ಷಕರು ತಮ್ಮ ಮಕ್ಕಳು 10ನೇ ತರಗತಿಗೆ ಬಂದ ತಕ್ಷಣ ಎಲ್ಲೆಲ್ಲಿ ನಾನು ಸೋರ್ಸ್ ಹುಡುಕಬೇಕು, ಯಾವ ಗೈಡ್ ತಗೋಬೇಕು ಮತ್ತು ಇನ್ನೇನೆಲ್ಲ ಹುಡುಕ್ಬೇಕು ಅಂತ ಹುಡುಕ್ತಾ ಇದ್ರು. ಈಗ ಅದನ್ನು ನಿವಾರಣೆ ಮಾಡಿದೆ. ಈಗ ಎಲ್ ಬಿ ಎ ಇರೋದ್ರಿಂದ, ಎಲ್ ಬಿ ಎ ಅನ್ನೋದು ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಅಂತೇಳಿ, ಪ್ರತಿ ಅಧ್ಯಾಯವಾರು ಘಟಕವಾರು ಪರೀಕ್ಷೆ ಮಾಡಬೇಕಾದಂತಹ ಪ್ರಶ್ನೆಗಳನ್ನು ಸರ್ಕಾರದಿಂದನೇ, ಅಂದರೆ ನಮ್ಮ ಎಜುಕೇಷನ್ ಡಿಪಾರ್ಟ್ಮೆಂಟಿಂದನೇ ಬಿಟ್ಟಿರೋದ್ರಿಂದ ನಾವು ಅದನ್ನು ಬಳಸ್ಕೋಬೋದು. ಅದನ್ನು ಬಳಸಿ ಪ್ರತಿ ಘಟಕದಲ್ಲಿರತಕ್ಕಂಥ ಪ್ರಶ್ನೆಗಳನ್ನು ನಾವು ಅಭ್ಯಾಸ ಮಾಡಿದ್ರೆ ನಮ್ಮ ಪರೀಕ್ಷೆಗೆ ಉತ್ತಮ ಫಲಿತಾಂಶ ಪಡೆಯೋದಕ್ಕೆ ಅನುಕೂಲ ಅಂತೂ ಆಗುತ್ತೆ.
0: ಜೊತೆಗೆ ಎಲ್ ಬಿ ಎ ಅಂತ ಅಂದ ತಕ್ಷಣ ಸರ್, ಫಸ್ಟ್ ಆಫ್ ಆಲ್ ಫಿಸಿಕ್ಸ್ ಬಗ್ಗೆ ಹೇಳೋದಾದರೆ, ಒಟ್ಟು ಅದರಲ್ಲಿ 318 ಪ್ರಶ್ನೆಗಳನ್ನು ರಚನೆ ಮಾಡಿದ್ದಾರೆ ಸರ್. ಇದನ್ನು ರಾಜ್ಯಾದ್ಯಂತ ಉತ್ತಮ ಶಿಕ್ಷಕರನ್ನು ಉಪಯೋಗಿಸ್ಕೊಂಡು ಈ ಎಲ್ ಬಿ ಎನ್ನು ತಯಾರಿಸಲಾಗಿದೆ. 318 ಪ್ರಶ್ನೆಗಳು 4 ಪಾಠದಿಂದ, 4 ಘಟಕಗಳಿಂದ, ಎಲೆಕ್ಟ್ರಿಸಿಟಿಯಲ್ಲಿ 106, ಹಾಗೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನಲ್ಲಿ 51, ಬೆಳಕಿನ ಪಾಠಕ್ಕೆ ಸಂಬಂಧಪಟ್ಟ ಹಾಗೆ ಪ್ರತಿಫಲನ ಮತ್ತು ವಕ್ರೀಭವನ ಪಾಠದಲ್ಲಿ 97, ಹಾಗೆ ಹ್ಯೂಮನ್ ಐ ಆ್ಯಂಡ್ ದ ಕಲರ್ಫುಲ್ ವರ್ಲ್ಡ್ ಅಂತ ಇದೆ, ಅದರಲ್ಲಿ 64 ಪ್ರಶ್ನೆಗಳು. ಇಷ್ಟು ಪ್ರಶ್ನೆಗಳನ್ನು ನಾನು ಅಧ್ಯಯನ ಮಾಡೋದಕ್ಕೆ ಮೊದಲು ಎಲ್ಲೆಲ್ಲೋ ಹುಡ್ಕೊಂಡು ಹೋಗಬೇಕಿತ್ತು ಸರ್. ಜೊತೆಗೆ ನಾನು ಹುಡುಕುವಂತಹ ಬೇರೆ ನಮೂನೆಯ ಸೋರ್ಸಸ್ಸಲ್ಲಿ ಅದರ ಅಧಿಕೃತತೆ, ಅಂದರೆ ಆ ಪ್ರಶ್ನೆಯ ವ್ಯಾಲಿಡಿಟಿ ನಾವು ಗ್ಯಾರಂಟಿ ಕೊಡೋಕೆ ಆಗ್ತಿರಲಿಲ್ಲ. ಪ್ರಶ್ನೆ ಎಷ್ಟು ಬೇಕಾದರೂ ರಚನೆ ಮಾಡ್ಬೋದು, ಆದರೆ ಅದು ಪರೀಕ್ಷೆಗೆ ಬರುತ್ತಾ, ಈ ನಮೂನೆಯ ಪ್ರಶ್ನೆಗಳು ಬರುತ್ತವಾ ಇಲ್ಲವಾ ಅನ್ನುವಂತಹದ್ದು ಮುಖ್ಯ ಆಗುತ್ತೆ. ಈಗ ನಮ್ಮ ಮಂಡಳಿಯವರೇ ಇದನ್ನು ಬಿಟ್ಟಿರೋದ್ರಿಂದ ಇವು ಅಧಿಕೃತವಾದಂತಹ ಪ್ರಶ್ನೆಯ ನಮೂನೆಗಳಾಗಿರುತ್ತವೆ. ಇದನ್ನು ನಾವು ಉಪಯೋಗಿಸ್ಕೊಂಡ್ರೆ ಖಂಡಿತವಾಗಿ ಉತ್ತಮ ರೀತಿಯಲ್ಲಿ ಅಂಕಗಳನ್ನು ಪಡೆಯೋದಕ್ಕೆ ನಮಗೆ ಸಹಾಯ ಆಗೇ ಆಗುತ್ತೆ ಸರ್.
1: ಎಸ್ ಸರ್, ಎಸ್ ಸರ್. ಇಲ್ಲಿ ವಿದ್ಯಾರ್ಥಿಗಳಲ್ಲಿ ನಾವು ಎರಡು ನೋಡ್ತೀವಿ, ಆವಾಗಲೇ ಹೇಳಿದಂಗೆ ಕಲಿಕೆಯಲ್ಲಿ ಸಾಮರ್ಥ್ಯ ಕಡಿಮೆ ಇರುವಂಥವ್ರು, ಕಲಿಕೆಯಲ್ಲಿ ಸಾಮರ್ಥ್ಯ ಹೆಚ್ಚಿರುವಂಥವ್ರು. ಸೊ ಹೆಚ್ಚು ಕಲಿಕೆಯಲ್ಲಿ ಸಾಮರ್ಥ್ಯ ಕಡಿಮೆ ಇರುವಂಥವ್ರು ಕನಿಷ್ಠ ಉತ್ತೀರ್ಣ ಆಗಲಿಕ್ಕೆ ಸಾಕಷ್ಟು ಅವಕಾಶಗಳು ಎಂತೂ ತಾವು ಹೇಳಿದ್ದಾರೆ. ಈಗ ಔಟ್ ಆಫ್ ಔಟ್ ತಗೋಬೇಕು, ನಾನು ಹೆಚ್ಚಿನ ಶ್ರೇಣಿ ತಗೋಬೇಕು ಅಂತ ಹೇಳೋರಿಗೆ ಏನೆಲ್ಲ ಅಂಶಗಳನ್ನು ತಾವು ಹೇಳ್ತೀರಿ? ಎಸ್ ಸರ್, ಹೇಳಿ ಸರ್. ಬಸವರಾಜ್ ಸರ್.
2: ಹೌದು, ಈಗ ನಾವು ಯಾರು ಅತ್ಯುನ್ನತ ಶ್ರೇಣಿಯಲ್ಲಿ, ಅಂದರೆ ಔಟ್ ಆಫ್ ಔಟ್, ನಾನು ಔಟ್ ಆಫ್ ಔಟ್ 80 ತಗೋಬೇಕು ಎಕ್ಸ್ಟರ್ನಲಲ್ಲಿ ಅಂತೇನು ಆಸೆ ಇದೆಯಾ ಮಕ್ಕಳು, ಅವರು ಈ ಟೆಕ್ಸ್ಟ್ ಬುಕ್ ಅಂತ ಏನಿದೆ ನಮಗೀಗ ಪಠ್ಯಪುಸ್ತಕ, ಪಠ್ಯ ಪುಸ್ತಕದಲ್ಲಿರುವಂತಹ ಎಲ್ಲಾ ಪರಿಕಲ್ಪನೆಗಳನ್ನು ಮನನ ಮಾಡಲೇಬೇಕು. ಅವ್ರು ಯಾವುದೇ ಸೋರ್ಸ್ ಇರ್ಬೋದು, ನಮ್ಮ ಎಲ್ ಬಿ ಎ ಇರ್ಬೋದು ಅಥವಾ ಮತ್ತೆ ಯಾವುದು ಮಾಡೆಲ್ ಕ್ವಶನ್ ಪೇಪರ್ಸ್ ಇರ್ಬೋದು, ಪ್ರಿಪರೇಟರಿ ಕ್ವಶನ್ ಪೇಪರ್ ಬೇಕು, ಅದೆಲ್ಲವನ್ನ ಸೇರಿ ನಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿರುವಂತಹ ಪ್ರತಿಯೊಂದು ಪರಿಕಲ್ಪನೆಗಳನ್ನ ಆಳವಾಗಿ ತಿಳ್ಕೊಂಡಿದ್ರೆ ಅವ್ರು ಯಾವುದೇ ರೀತಿಯ ಪ್ರಶ್ನೆಗಳನ್ನ ಕೊಟ್ಟಾಗ್ಲೂ ಕೂಡ ಬರೆಯುವಂತ ಸಾಮರ್ಥ್ಯವನ್ನ ಗಳಿಸ್ಬೋದು. ನಾನು ಇದಕ್ಕೆ ಅಂತೇಳಿ ರಿಸ್ಟ್ರಿಕ್ಷನ್ ಆಗಬಾರ್ದು. ಚಿತ್ರಗಳು, ಚಿತ್ರ ಎಲ್ಲ ಗೊತ್ತಿದೆ, ಪ್ರಾಬ್ಲಮ್ಸ್ ಇದೆ ನನಗೆ ಗೊತ್ತಿದೆ, ಈಕ್ವೇಶನ್ಸ್ಗಳು ಗೊತ್ತಿದೆ, ಈ ರೀತಿ ಪ್ರತಿಯೊಂದು ಕಾನ್ಸೆಪ್ಟನ್ನು ಅವನು ತನ್ನದೇ ಆದಂಥ ಒಂದು ರೀತಿಯಲ್ಲಿ ಮೈಂಡ್ ಮ್ಯಾಪ್ ಹಾಕ್ಕೊಂಡು ಅದನ್ನು ಪ್ರತಿಯೊಂದನ್ನು ಅವನು ಅಭ್ಯಾಸ ಮಾಡ್ತಾ ಹೋದರೆ ಅವನಿಗೆ 80-90 ಅಂಕಗಳನ್ನು ತೆಗೆದುಕೊಳ್ಳುವಂಥ ಸಾಮರ್ಥ್ಯವನ್ನು ಗಳಿಸ್ಕೋಬೇಕಾಗುತ್ತೆ. ಈಗ ಭೌತಶಾಸ್ತ್ರದಲ್ಲಿ ಈಗ ಹರ್ಷ ಸರ್ ಅಷ್ಟೊತ್ತಿಂದ ಹೇಳ್ತಾ ಇದ್ದಾರೆ, ಅದರಲ್ಲಿ ಹೇಗೆ ಹೇಳಬೇಕು ಅನ್ನೋದು ಕೂಡ ಅವರು ತಿಳಿಸ್ತಾರೆ.
0: ಹಾಗೆ ಮುಖ್ಯವಾಗಿ ಇದನ್ನು ಗಮನಿಸಬೇಕಾದಂತಹ ಮುಖ್ಯವಾದ ಅಂಶ ಏನಂತಂದರೆ, ಮಕ್ಕಳೇ ಇದುವರೆಗೂ ಬಂದಿರುವಂತಹ ರಿಸಲ್ಟ್ನಲ್ಲಿ 100-100 ತೆಗೆದುಕೊಳ್ಳುವಂತಹ ವಿಷಯದಲ್ಲಿ ಅತಿ ಕಡಿಮೆ ಮಕ್ಕಳು 100-100 ತೆಗೆದುಕೊಂಡಿರುವಂತಹದ್ದು ವಿಜ್ಞಾನದಲ್ಲೇ. ಅಲ್ಲಿಗೆ ವಿಜ್ಞಾನ ಪ್ರಶ್ನೆ ಪತ್ರಿಕೆಯ ಕ್ಲಿಷ್ಟತೆಯನ್ನು ನಾವಿಲ್ಲಿ ನೋಡಬಹುದಾಗಿದೆ. ಇತರೆ ಪ್ರಶ್ನೆ ಪತ್ರಿಕೆಗಳಿಗೆ ಹೋಲಿಕೆ ಮಾಡಿದಾಗ ವಿಜ್ಞಾನ ಪ್ರಶ್ನೆ ಪತ್ರಿಕೆಯ ಕ್ಲಿಷ್ಟತೆಯನ್ನು ನಾವು ಗಮನಿಸಬಹುದಾಗಿದೆ. ಹಾಗಾಗಿ ಔಟ್ ಆಫ್ ಔಟ್ ತೆಗಿತೀನಿ ಅಂದರೆ 80-80 ತೆಗಿತೀನಿ ಅಂದಾಗ ನನಗೆ ಈಗ ಏನು ಅನುಕೂಲ ಇದೆ? ಈಗ ಆಲ್ರೆಡಿ ಬಸವರಾಜ್ ಸರ್ ಹೇಳಿದ್ರು ಟೆಕ್ಸ್ಟ್ ಬುಕ್ಕನ್ನು ಮುಖ್ಯವಾಗಿ ಓಹೋ ನಾವು ನೋಡಬೇಕು ಅಂತ. ಅದು ಸತ್ಯವಾದ ಮಾತು. ಯಾರು ಟೆಕ್ಸ್ಟ್ ಬುಕ್ಕನ್ನು ಓದ್ತಾರೆ ಅವರಿಗೆ ಈ ಅವಕಾಶ ಹೆಚ್ಚಿದೆ ಸರ್. ಅಷ್ಟು ಮಾತ್ರ ಅಲ್ಲದೆ ಮಕ್ಕಳೇ, ನೀವು ಮಾಡಬೇಕಾಗಿರುವಂತಹ ಮತ್ತೊಂದು, ಎಲ್ಲೆಲ್ಲಿಂದ ನಾನು ಪ್ರಶ್ನೆಗಳನ್ನು ಹುಡುಕೋದಕ್ಕೆ ಸಾಧ್ಯ ಆ ಕೆಲಸವನ್ನು ಮಾಡ್ಕೋಬೇಕು. ಅದಕ್ಕೆ ನಿಮಗೆ ಪೂರಕವಾಗಿ ಎಲ್ ಬಿ ಎ ಸಿಕ್ಕಿದೆ. ಹಾಗಾದರೆ ಸರ್, ನಾನು ಎಲ್ ಬಿ ಎಯನ್ನು ಓದ್ಬಿಟ್ರೆ ಈ ಔಟ್ ಆಫ್ ಔಟ್ ತೆಗೆಯೋದಕ್ಕೆ ಸಾಧ್ಯವಾ? ಖಂಡಿತವಾಗಿ ಮಕ್ಕಳೇ, ಎಲ್ ಬಿ ಎಯನ್ನು ನೀವು ಓದಬೇಕಾದ್ರೆ ಅದರಲ್ಲಿರುವಂತಹ ಪ್ರಶ್ನೆಗಳನ್ನು ನೀವು ಗಮನಿಸಿದ್ದೇ ಆದರೆ, ಒಂದು ಕೆಲವು ಪ್ರಶ್ನೆಗಳನ್ನು ಉತ್ತರಿಸಬೇಕಾದ್ರೆ ನೀವು ಅದರ ಆಳವನ್ನು ಹೊಕ್ಕಿ ತಿಳ್ಕೊಂಡಿರಬೇಕಾಗಿರುತ್ತೆ. ಅಂತಹ ಹಲವಾರು ಪ್ರಶ್ನೆಗಳನ್ನು ನಮ್ಮ ಮಂಡಳಿ ಎಲ್ ಬಿ ಎನ ತಯಾರಿಸೋದ್ರ ಮುಖಾಂತರ ಮಾಡಿದೆ ಸರ್. ಎಷ್ಟು ಸಾಧ್ಯವೋ ಅಷ್ಟು ಆಳವನ್ನು ಹೊಕ್ಕಿ ನಾವು ಪ್ರಶ್ನೆಗಳನ್ನು ತಯಾರಿಸಿದ್ದಾರೆ ನಮ್ಮ ಶಿಕ್ಷಕರು. ಹಾಗಿದ ಮೇಲೆ ಇಡೀ ಸಂಪೂರ್ಣ ಪಾಠದ ಘಟಕದ ನಮಗೆ ಪೂರ್ಣ ಮಾಹಿತಿ ಆ ಒಂದು ಎಲ್ ಬಿ ಎನ ಸಾಲ್ವ್ ಮಾಡೋದ್ರಲ್ಲಿ ಆಗುತ್ತೆ. ಹಾಗಾಗಿ ಈ ರೀತಿಯಾಗಿ ನಾವು 80 ಅಂಕಗಳಿಗೆ ಪ್ರಯತ್ನ ಪಡಬೇಕು. ಜೊತೆಗೆ ಅದರಲ್ಲಿ ಅಪ್ಲಿಕೇಶನ್ಸ್ ಲೆವೆಲ್ ಕ್ವಶನ್ಸ್ ಅಂತ ಬರುತ್ತೆ. ಅಪ್ಲಿಕೇಶನ್ಸ್ ಲೆವೆಲ್ ಕ್ವಶನ್ಸ್ ಅಂದರೆ ಏನು ಮಕ್ಕಳೇ? ಮುಖ್ಯವಾಗಿ ಇದನ್ನು ಸರಿಯಾಗಿ ನೀವು ಗಮನಿಸಬೇಕು, ಅಥವಾ ಶಿಕ್ಷಕರು ಕೂಡ. ಅಪ್ಲಿಕೇಶನ್ಸ್ ಲೆವೆಲ್ ಕ್ವಶನ್ಸ್ ಅಂದ್ರೇನು? ಅನ್ವಯಿಕ ಪ್ರಶ್ನೆಗಳು ಅಂದ್ರೇನು? ಇದುವರೆಗೂ ಭೂಮಿಯ ಮೇಲೆ ಸೃಷ್ಟಿ ಆಗದೇ ಇರುವಂತಹ ಪ್ರಶ್ನೆಗಳು ಸರ್. ಇದುವರೆಗೂ ಸೃಷ್ಟಿ ಆಗಿಲ್ಲ ಅಂದರೆ ಅರ್ಥ ಏನು? ಎಲ್ಲ ಬಹುತೇಕರಲ್ಲಿ ಒಂದಿರುವಂತಹ ಅನುಮಾನ ಏನಂದರೆ, ಅಪ್ಲಿಕೇಶನ್ಸ್ ಲೆವೆಲ್ ಕ್ವಶನ್ ಅಂತಂದರೆ ಯಾವುದು ಸಿ ಬಿ ಎಸ್ ಸಿ ಬೋರ್ಡಲ್ಲಿರುವಂತಹ ಒಂದು ಕ್ವಶನನ್ನು ತೆಗೆದು ಇಲ್ಲಿಗೆ ಕೊಟ್ಬಿಡೋದು, ಐ ಸಿ ಎಸ್ ಸಿ ಬೋರ್ಡಲ್ಲಿರುವಂತಹ ಟಫ್ ಕ್ವಶನ್ನ ತೆಗೆದು ಇಲ್ಲಿಗೆ ಹಾಕ್ಬಿಡೋದು, ಅಥವಾ ಇನ್ಯಾವುದೋ ಒಂದು ಬುಕ್ನಲ್ಲಿ ಬಂದಿತ್ತು ಔಟರ್ ಸೋರ್ಸಲ್ಲಿ ಅಲ್ಲಿರುವಂತಹ ಟಫ್ ಕ್ವಶನ್ನ ತೆಗೆದು ಹಾಕೋದು. ಖಂಡಿತ ಅಲ್ಲ. ಅಪ್ಲಿಕೇಶನ್ಸ್ ಲೆವೆಲ್ ಕ್ವಶನ್ ಅಂತಂದರೆ ಅದು ಈ ಪರೀಕ್ಷೆಗೋಸ್ಕರನೇ ಹೊಸದಾಗಿ ಜನ್ಮ ತಾಳುವಂತಹ ಪ್ರಶ್ನೆ. ಆದರೆ ಆ ಪ್ರಶ್ನೆ ನಮ್ಮ ಘಟಕದಲ್ಲಿರುವಂತಹ ಪರಿಕಲ್ಪನೆಗಳನ್ನೇ ಒಳಗೊಂಡಿರುತ್ತೆ. ಇದು ಮುಖ್ಯವಾಗಿ ತಿಳ್ಕೊಳ್ಬೇಕು. ನೀವು ಎಲ್ ಬಿ ಎಲ್ಲಿರುವಂತಹ ಪ್ರಶ್ನೆಗಳನ್ನು ಶಿಸ್ತುಬದ್ಧವಾಗಿ ನೀವು ಅಧ್ಯಯನ ಮಾಡಿದ್ದೇ ಆಗಲಿ, ಆದಲ್ಲಿ ಅಂತಹ ಹೊಸ ಪ್ರಶ್ನೆಗಳಿಗೂ ಉತ್ತರಿಸಬಲ್ಲಂತಹ ಸಾಮರ್ಥ್ಯ ನಿಮಗೆ ಸಿಕ್ಕತ್ತೆ ಮಕ್ಕಳೇ. ಖಂಡಿತವಾಗಿ ಸರ್, ಖಂಡಿತವಾಗಿ ಅದು ಮಕ್ಕಳು ಮಾಡಬೇಕಾಗಿರೋಂಥದ್ದು. ನಾನು 80-80 ತೆಗಿತೀನಿ ಅಂದರೆ ತರಗತಿಯಲ್ಲಿ ಶಿಸ್ತುಬದ್ಧನಾಗಿ ಆತನ ಅಧ್ಯಯನ ಇರಬೇಕು, ಮನೆಯಲ್ಲೂ ಕೂಡ ಆ ಶಿಸ್ತನ್ನು ಕಾಪಾಡಿಕೊಳ್ಬೇಕು, ಜೊತೆಗೆ ಆತ ಟೆಕ್ಸ್ಟ್ ಬುಕ್ಕನ್ನು ಒಂದು ಅಕ್ಷರ ಕೂಡ ಬಿಡದೆ ಇರೋ ಹಾಗೆ ಓದಬೇಕು ಅಂತ ಹೇಳೋದಿಲ್ಲ, ಅಧ್ಯಯನ ಮಾಡಬೇಕು ಅಂತ ಹೇಳ್ತೀನಿ ಸರ್. ಓದೋದಕ್ಕೂ ಅಧ್ಯಯನ ಮಾಡೋದಕ್ಕೂ ತುಂಬಾ ವ್ಯತ್ಯಾಸ ಇರುತ್ತೆ.
1: ಬಸರಾ ಸರ್, ಇವತ್ತು ಇನ್ನು ಮಾರ್ಚಲ್ಲಿ ಏನೋ ಎಕ್ಸಾಮ್ ಬರುತ್ತೆ ಅಂತ ಅನಿಸುತ್ತೆ. ಕೆಲವು ಮಕ್ಕಳು ಇವತ್ತಿಂದನೂ ಸೀರಿಯಸ್ ಆಗಿ ತಗೊಳ್ತೇನೆ ಇರೋ ಮಕ್ಕಳು ಇದ್ದಾರೆ ಇವತ್ತವರೆಗೂ. ಇವತ್ತಿಂದ ನಾನು ಸೀರಿಯಸ್ ಆಗಿ ತಗೊಳ್ತೀನಿ, ಕನಿಷ್ಠ ನಾನು ಪಾಸ್ ಆಗೇ ಆಗ್ತೀನಿ, ಯಾಕಂದರೆ ಮುಂದಿನ ಕ್ಲಾಸ್ಗೆ ಹೋಗಬೇಕಲ್ಲ, ಸೊ ಆವಾಗಲೇ ಹೆಚ್ಚು ಬೆಳವಣಿಗೆ ಆಗಲಿಕ್ಕೆ ಸಾಧ್ಯ. ಸೊ ಹಾಗಾಗಿ ಅಂಥ ಮಕ್ಕಳು ಇವತ್ತಿಂದ ಏನು ಮಾಡಬೇಕಾಗುತ್ತೆ?
2: ಹೌದು ನೋಡಿ, ಇವತ್ತಿಂದ ಇವತ್ತು ತನಕ ಏನೂ ಕಲ್ತಿಲ್ಲ ಅಂದ್ರೂ ಉಳಿದ ದಿನಗಳಲ್ಲಿ ಚಿತ್ರಗಳನ್ನು ಕಡ್ಡಾಯವಾಗಿ ಕಲಿಬೇಕು. ಬರೆಯುವಂಥ ಚಿತ್ರಗಳು 12 ಅಂಕಕ್ಕೆ ಇರೋದರಿಂದ ಅವನು 12 ಅಂಕದಲ್ಲಿ ಕನಿಷ್ಠ 10 ತಗೋತೀನಿ ಅನ್ನುವಂಥ ಸಾಮರ್ಥ್ಯ ಇರಬೇಕು ಅವನಿಗೆ ಕನಿಷ್ಠ. ಏನಾದ್ರು ಮಿಸ್ ಆಯಿತು, ಗುರುಸೋದು ಅಥವಾ ಮಿಸ್ ಆದರೂ ಕೂಡ 2 ಬಿಟ್ಟರು 10 ತಗೊಳ್ಳೇಬೇಕು, 10 ಬರುತ್ತೆ. ಈಗ ಅದೇ ರೀತಿ ನಮ್ಮ ಜೀವಶಾಸ್ತ್ರದಲ್ಲಿ ಸಂತಾನೋತ್ಪತ್ತಿ ಪಾಠ ಇದೆ, ಜೀವಿಗಳು ಹೇಗೆ ಸಂತಾನೋತ್ಪತ್ತಿ ನಡೆಸುತ್ತವೆ ಅಂತೇಳಿ ಸರ್ ಈಗ ಆಲ್ರೆಡಿ ಡಿಸ್ಕಸ್ ಮಾಡ್ತಾ ಇದ್ರು. ಸರ್ ಐದು ಅಂಕದ ಪ್ರಶ್ನೆ ಬರುತ್ತೆ, ತುಂಬಾ ಸುಲಭವಾದಂತಹ ಪ್ರಶ್ನೆಗಳೇ ಇರೋದಲ್ಲಿ. ನಮ್ಮ ದಿನನಿತ್ಯ ನಮ್ಮ ಜೀವನದಲ್ಲಿ ನಡೆಯುವಂತಹ ಹಲವಾರು ಘಟನೆಗಳಿಗೆ ಸಂಬಂಧಿಸಿದಂತಹ ಪ್ರಶ್ನೆಗಳು ಬರುತ್ತೆ. ಉದಾಹರಣೆಗೆ ಗರ್ಭನಿರೋಧಕ ವಿಧಾನಗಳು ಅಂತ.

0: ಜರ ಇವನ ಕಾರ್ಯ ಏನು, ಪ್ಲಾಸೆಂಟ್ ವಾಟ್ ಈಸ್ ದ ಫಂಕ್ಷನ್ ಆಫ್ ಪ್ಲಾಸೆಂಟಾ ಅಂತಿದೆ. ತಾಯಿ ಎಲ್ಲ ಬೈತಾ ಇರ್ತಾರೆ ನನ್ನ ರಕ್ತ ಹಚ್ಕೊಂಡು ಉಂಟುಬಿಟ್ಟೆ ಅಂತ ಅಲ್ವಾ. ಈಗ ಭ್ರೂಣಕ್ಕೆ ಎಲ್ಲಿಂದ ಬರುತ್ತೆ ಆಹಾರ? ನಮ್ಮ ತಾಯಿಯ ಜರಾಯುನಿಂದ ಬರುತ್ತೆ. ಹೊಕ್ಕಳ ಬಳ್ಳಿ ಅಂತೀವಲ್ಲ, ಅದಕ್ಕೊಂದು ಜರಾಯು ಅಂತ ಕನೆಕ್ಷನ್ ಇರುತ್ತೆ. ಏನು ಏನು ಕೆಲಸ ಅದರದ್ದು? ಭ್ರೂಣಕ್ಕೆ ಆಹಾರವನ್ನು ಸಾಗಿಸುತ್ತೆ ಎಲ್ಲಿಂದ? ತಾಯಿಯಿಂದ. ಮತ್ತೆ ಅಲ್ಲಿ ತ್ಯಾಜ್ಯ ಉತ್ಪತ್ತಿ ಆದರೆ ಭ್ರೂಣದಲ್ಲಿ ವಾಪಸ್ ಕಳಿಸುತ್ತೆ. ಅಷ್ಟು ಬರೆದ್ರು ಎರಡಂಕ. ಈ ರೀತಿ ಆ ಚಾಪ್ಟರ್ಲ್ಲಿ ಕನಿಷ್ಠ 5-7 ಅಂಕ ಇದೆ ಟೋಟಲ್. 7 ಅಂಕದಲ್ಲಿ ಕನಿಷ್ಠ 2 ತಗೊಂಡ್ರೂ ಆಯಿತು. ಈ ರೀತಿ ಪ್ರತಿ ಚಾಪ್ಟರ್ಲ್ಲೂ ನಾವು ಒಂದೊಂದನ್ನು ಹೆಕ್ಕಿ ತೆಗಿತಾ ಹೋದರೆ ತುಂಬ ಸುಲಭವಾದಂಥ ಪ್ರಶ್ನೆಗಳಿವೆ. ಅದನ್ನು ಕಲಿತರೆ ಮಕ್ಕಳು ಖಂಡಿತ 80-30 ಅಂಕ ತಗೋಬೋದು.
1: ಎಸ್ ಎಸ್ ಸರ್, ಓಕೆನೆ. ಹಾಗೆಯೇ ಒಂದು ಚಾಪ್ಟರ್ ವೈಸ್ ಹೇಳಿದ್ರಿ, ಇನ್ನೊಂದು ಭಾಗವಾರು ಅಂದರೆ ಪಾರ್ಟ್ 1, ಪಾರ್ಟ್ A, ಪಾರ್ಟ್ ಬಿ, ಪಾರ್ಟ್ ಸಿ ಇದೆ. ಈ ಉದಾಹರಣೆಗೆ ಪಾರ್ಟ್ ಎ ಅಂದರೆ ಭೌತಶಾಸ್ತ್ರ, 27 ಅಂಕಗಳು ಅದರೊಂದರಲ್ಲೇ ಇದೆ. ಸೊ 27 ಅಂಕಗಳಲ್ಲಿ ಕನಿಷ್ಠ ಅಂಕಗಳನ್ನು ತಗೊಳಕ್ಕೆ ಏನೆಲ್ಲ ಅವಕಾಶಗಳಿದೆ
2: ಸರ್? ನಾವು ಮುಖ್ಯವಾಗಿ 2 ರೀತಿಯಲ್ಲಿ ಅಧ್ಯಯನ ಮಾಡಿಸ್ತೀವಿ ಮಕ್ಕಳಿಗೆ. ತುಂಬ ಚೆನ್ನಾಗಿ ಓದಂತಹ ಮಕ್ಕಳು ಇಲ್ಲ, ಕಲಿಯೋದಕ್ಕೆ ತುಂಬಾ ಕಷ್ಟಪಡ್ತಾ ಇರೋಂತಹ ಮಕ್ಕಳು, ನನಗೆ ಏನೂ ಆಗೋದಿಲ್ಲ, ನಾನು ಫೇಲ್ ಆಗ್ತೀನಿ ಅನ್ನುವಂತಹ ಭಯ ಪಡುವಂತಹ ಮಗುವಿಗೆ ಒಂದು ಕಾನ್ಫಿಡೆನ್ಸ್ ಅನ್ನ ನಾವು ಫಸ್ಟ್ ಕೊಡಬೇಕಾಗುತ್ತೆ. ನೀನ್ ಫೇಲ್ ಆಗೋದೇ ಕಷ್ಟ ಅಂತ ನಾನು ಹೇಳ್ತೇನೆ. ಪಾಸ್ ಆಗೋದು ಕಷ್ಟ ಅಲ್ಲ, ನಾನು ಮಗುಗೆ ಕೊಡಬೇಕಾಗಿರೋದು ನೀನ್ ಫೇಲ್ ಆಗೋದು ಕಷ್ಟ ಕಣೋ. ಹೌದಾ ಸರ್? ಅಲ್ಲ ಸರ್, ಪಾಸ್ ಆಗೋದಕ್ಕೆ ಕಷ್ಟ ಅಂತ ಹೇಳ್ತಾರೆ. ಇಲ್ಲ ಇಲ್ಲ, ಫೇಲ್ ಆಗೋದೇ ಕಷ್ಟ ಕಣೋ. ಯಾಕೆ ನೋಡು, ಇಷ್ಟು ಸಿಂಪಲ್ ಸಿಂಪಲ್ ಎಲ್ಲ ಇದೆ, ಇದನ್ನ ನಿನ್ ಕೈಲಿ ಮಾಡೋಕ್ಕಾಗಲ್ವೇನೋ. ಸೊ ಆ ಉದ್ದೇಶ ಇಟ್ಕೊಂಡೆ ಸರ್ ಪ್ರಸಕ್ತ ವರ್ಷವನ್ನ ನಾವು 0 Fail ಅನ್ನುವಂತಹ ಒಂದು ಟೈಟಲ್ ಅನ್ನ ಕೊಟ್ಕೊಂಡು ಈ ವರ್ಷ ಪರೀಕ್ಷಾ ಮಂಡಳಿ ಪರೀಕ್ಷೆಯನ್ನು ನಡೆಸ್ತಾ ಇದೆ. ಸಾಧ್ಯವಾದಷ್ಟು ಮಟ್ಟಿಗೆ ಈ ವರ್ಷ ಒಬ್ಬ ವಿದ್ಯಾರ್ಥಿಯು ಕೂಡ, ಕರ್ನಾಟಕದಾದ್ಯಂತ ಒಬ್ಬ ವಿದ್ಯಾರ್ಥಿಯು ಕೂಡ ಅನುತ್ತೀರ್ಣನಾಗಬಾರದು. ಆ ನಿಟ್ಟಿನಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಕೈಗೊಂಡು ಹಲವಾರು ರೀತಿಯಲ್ಲಿ ಪ್ರಯತ್ನಗಳನ್ನು ಮಾಡ್ತಾ ಇದೆ. 1-2 ಅಂಕದಲ್ಲಿ ಫೇಲ್ ಆದಂತಹ ಮಗು ತನ್ನ ಜೀವನವನ್ನೇ ಈ ವಿದ್ಯೆಯಿಂದ ಕಳ್ಕೊಳ್ಳೋದು ಬೇಡ ಅನ್ನುವಂತಹ ನಿಟ್ಟಿನಲ್ಲಿ 0 Fail ಅನ್ನುವಂತಹ ಒಂದು ಟೈಟಲ್ ಅನ್ನು ಇಟ್ಕೊಂಡು ಈ ವರ್ಷ ಕಾರ್ಯನಿರ್ವಹಿಸ್ತಾ ಇದ್ದೀವಿ. ಆ ನಿಟ್ಟಿನಲ್ಲಿ ಹಾಗಾದ್ರೆ ನಾನು ಫಿಸಿಕ್ಸ್ನಲ್ಲಿ ಏನು ಮಾಡಬೇಕು ಅನ್ನುವಂತಹ ಪ್ರಶ್ನೆಯನ್ನು ನೀವು ಕೇಳಿದ್ರಿ ಸ್ಟೂಡೆಂಟು. ಮುಖ್ಯವಾಗಿ ಮಕ್ಕಳೇ, ನನಗೆ ಫೇಲ್ ಆಗ್ತೀನಿ ಅನ್ನೋಂತಹ ಭಯ ಇದ್ದರೆ ಫಸ್ಟ್ ಆಫ್ ಆಲ್ ಆ ಭಯವನ್ನು ಬಿಡಿ. ಆ ಭಯವನ್ನು ಬಿಡೋದು ಹೇಗೆ, ಯಾವಾಗ ನನಗೆ ಭಯ ಹೋಗುತ್ತೆ ಅಂದರೆ ಈ ರೀತಿ ನಾನು ಹೇಳುವಂತಹದ್ದನ್ನು ಫಾಲೋ ಮಾಡಿ. ಈಗಾಗಲೇ ಬಸವರಾಜ್ ಸರ್ ಹೇಳಿದರೆ ಚಿತ್ರಗಳನ್ನು ನೀವು ನೋಡಿಕೊಂಡಿದ್ದೆ ಆದರೆ ಕರೆಕ್ಟಾಗಿ ಇಷ್ಟು ಅಂಕಗಳನ್ನು ನಾನು ಪಡ್ಕೊಳ್ಳಬಹುದು, ಕನಿಷ್ಠ 10 ಅಂಕಗಳು ಪಡ್ಕೋಬಹುದು ಸರ್ ಚಿತ್ರದಲ್ಲಿ. ಅದಾದ ಮೇಲೆ ನಾನು ಮುಂದೆ ಏನು ಮಾಡಬೇಕು ನೋಡಿ, ಪ್ರತಿ ಪಾಠಗಳಲ್ಲಿ ಘಟಕಗಳಲ್ಲಿ ಬರುವಂತಹ ನಿರೂಪಣೆಗಳು ಅಥವಾ ವ್ಯಾಖ್ಯಾನಗಳು ಅಂತ ಇರುತ್ತೆ. ಸಿಂಪಲ್, ಜೌಲ್ನ ಉಷ್ಣೋತ್ಪಾದನಾ ನಿಯಮವನ್ನು ನಿರೂಪಿಸಿ, ಓಂನ ನಿಯಮವನ್ನು ನಿರೂಪಿಸಿ, ವಕ್ರೀಭವನ ಸೂಚ್ಯಂಕ ಅಂದರೆ ಏನು, ಈ ರೀತಿ ಸಿಂಪಲ್ ಪ್ರಶ್ನೆಗಳನ್ನು ಈಗ ಆಲ್ರೆಡಿ ನಿಮ್ಮ ಶಿಕ್ಷಕರು ನಿಮಗೆ ಬರೆಸಿದರೆ ಅದನ್ನು ಕೂಡ ಬಗ್ಗೆ ಹೇಳ್ಕೊಟ್ಟಿದ್ದಾರೆ. ಇಂತಹ ಪ್ರಶ್ನೆಗಳನ್ನು ಫಸ್ಟ್ ಆಯ್ಕೆ ಮಾಡ್ಕೊಳ್ಳಿ, ಅದಷ್ಟನ್ನು ಫಸ್ಟ್ ಕಲ್ತ್ಕೊಳ್ಳಿ. ಅದಾದ ಮೇಲೆ ಸರಳವಾಗಿರೋಂತಹದ್ದು ಯಾವುದಿರುತ್ತೆ, ಕೆಲವು ಗುಣಲಕ್ಷಣಗಳು ಬರುತ್ತೆ ಹಲವಾರು. ಈಗ ಉದಾಹರಣೆಗೆ ಕಾಂತೀಯ ಬಲರೇಖೆಗಳ ಗುಣಲಕ್ಷಣಗಳೇನು, ವಾಟ್ ಆರ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಮ್ಯಾಗ್ನೆಟಿಕ್ ಲೈನ್ಸ್ ಆಫ್ ಫೋರ್ಸ್ ಅಂತ ಹೇಳ್ತೀವಿ. ಇದ್ರದ್ದು ಗುಣಲಕ್ಷಣ ತುಂಬ ಸುಲಭ ಇದೆ ಸರ್, ಇದು ಕಷ್ಟಪಡುವಂಥದ್ದಲ್ಲ. ಬಹುತೇಕ ಪರೀಕ್ಷೆಗಳಲ್ಲಿ ಕೇಳಿರುವಂತಹ ಪ್ರಶ್ನೆಯೂ ಕೂಡ ಹೌದು. ಅಷ್ಟಲ್ಲದೆ ಒಂದು ರೋಧಕದ ರೋಧವನ್ನು ಅವಲಂಬಿಸಿರುವಂತಹ ಅಂಶಗಳ್ಯಾವುವು, ವಾಟ್ ಆರ್ ದ ಫ್ಯಾಕ್ಟರ್ಸ್ ದಟ್ ಇನ್ಫ್ಲೂಯೆನ್ಸಸ್ ದ ರೆಸಿಸ್ಟೆನ್ಸ್ ಆಫ್ ಅ ರೆಸಿಸ್ಟರ್ಸ್ ಅಂತ ಹೇಳ್ತೀವಿ. 4 ಸಿಂಪಲ್ ಪಾಯಿಂಟ್ಗಳು ಸರ್, ಒಂದೊಂದು ಪದ ಬರೆದ್ರೆ ಸಾಕು, 2 ಅಂಕ ತಗೊಳ್ಬಹುದು. ಇಂತಹದನ್ನು ಫಸ್ಟ್ ಆಯ್ಕೆ ಮಾಡ್ಕೊಳ್ಳಿ. ಇದಲ್ಲದೆ ನಾವು ಕೆಲವು ಸ್ವಲ್ಪ ಉನ್ನತ ಮಟ್ಟಕ್ಕೆ ಒಂಚೂರು ಮೇಲ್ಮಟ್ಟಕ್ಕೆ ಹೋಗೋದಾದರೆ ವ್ಯತ್ಯಾಸಗಳನ್ನು ಗಮನಿಸಿ ಅನ್ನುವಂಥದ್ದು ಬರೆಯಿರಿ ಅಂತ ಕೊಟ್ಟೆ ಕೊಡ್ತಾರೆ. ಯಾವ ಥರ ವ್ಯತ್ಯಾಸ ಸರ್? ಕಾನ್ವೆಕ್ಸ್ ಲೆನ್ಸ್ಗೂ ಕಾನ್ಕೇವ್ ಲೆನ್ಸ್ಗೂ ಇರೋಂಥ ವ್ಯತ್ಯಾಸ ಏನು, ಇದನ್ನು ಕೇಳ್ತಾರೆ. ಮತ್ತು ಸರಣಿ ಜೋಡಣೆ ಮತ್ತು ಸಮಾಂತರ ಜೋಡಣೆ, ಸೀರೀಸ್ ಆ್ಯಂಡ್ ಪ್ಯಾರಲ್ ಸರ್ಕ್ಯೂಟಲ್ಲಿ ಏನು ಡಿಫ್ರೆನ್ಸ್ ಇದೆ, ಈ ಥರದ ವ್ಯತ್ಯಾಸಗಳು ಕೆಲವೇ ಕೆಲವಿವೆ, ಲಿಸ್ಟ್ ಔಟ್ ಮಾಡ್ಕೊಳ್ಳಿ. ಇದಕ್ಕೆ ಹೆಚ್ಚಿನ ಎಫರ್ಟ್ ಹಾಕುವಂಥ ಅವಶ್ಯಕತೆ ಇಲ್ಲ. ಇದೆಲ್ಲ ಒಂದು ಕಡೆ ಲಿಸ್ಟ್ ಮಾಡಿಕೊಂಡ್ರೆ ನಾನು ಸುಲಭವಾಗಿ ಇಷ್ಟನ್ನು ಕಲ್ತ್ಕೊಂಡ್ರೆ ನಾವು ಬರೆಯೋದಕ್ಕೆ ಈಸಿ ಆಗುತ್ತೆ. ಇನ್ನೂ ಸ್ವಲ್ಪ ಮೀರಿ ನಾನೇನಾದರೂ ಒಂಚೂರು ಹೋಗ್ತೀನಿ ಅಂತಂದರೆ ಫಾರ್ಮುಲಾಗಳಿವೆ. ಪ್ರತಿ ಚಾಪ್ಟರ್ಲ್ಲೂ ನೀವು ಒಂದೊಂದೇ ಫಾರ್ಮುಲಾ ಅಂತ ಎತ್ಕೊಂಡ್ರೆ ಸರ್ ಕನಿಷ್ಠ 1 ಅಥವಾ 2 ಫಾರ್ಮುಲಾ ಬಂದೇ ಬರುತ್ತೆ ಸರ್. ಒಂದು ನೇರವಾಗಿ ಫಾರ್ಮುಲಾ ಕೇಳೋಂತಹ ಚಾನ್ಸಸ್ ಅಧಿಕೃತವಾಗಿರುತ್ತೆ ಫಿಸಿಕ್ಸ್ನಲ್ಲಿ. ಎರಡನೇದು, ಈ ಫಾರ್ಮುಲಾ ಕಲ್ತ ತಕ್ಷಣ ಅಲ್ಲಿ ಕೇಳಲಿಲ್ಲ ಅಂದರೆ ಅದು ಉಪಯೋಗಕ್ಕೆ ಬರಲ್ಲ ಅಂತ ಅಲ್ಲ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಪ್ರಾಬ್ಲಮ್ ಕೂಡ ಇರುತ್ತೆ, ಸಮಸ್ಯೆ ಕೂಡ. ಅದರಲ್ಲಿ ನೀವು ಒಂದಷ್ಟು ಡೇಟಾವನ್ನು ಅಲ್ಲಿ ಪ್ರಶ್ನೆಯನ್ನು ಓದ್ಕೊಂಡಿರೋಂತಹ ದತ್ತಾಂಶ ಬರೆದು ಸೂಕ್ತ ಫಾರ್ಮುಲಾ ಹಾಕಿದ್ರೆ ಅದಕ್ಕೆ ಅಂಕ ಕೊಡ್ತೀವಿ.

0: ಸರ್ ವ್ಯಾಲ್ಯೂಯೇಷನ್ನಲ್ಲಿ. ಸೊ ನೀವು ಅಲ್ಲೂ ಕೂಡ ಅಂಕಗಳನ್ನು ತೆಗೆದುಕೊಳ್ಳೋದಕ್ಕೆ ಅವಕಾಶ ಸಿಕ್ಕುತ್ತೆ. ಸೊ ಈ ರೀತಿಯಾಗಿ ನಾವು ಬಿಲೋ ಆವರೇಜ್ ಮಕ್ಕಳು ಅಂದರೆ ನನಗೆ ಫೇಲ್ ಆಗ್ತೀನಿ ಅನ್ನೋಂತಹ ಭಯ ಇರೋಂಥ ಮಗು ಇಷ್ಟು ಸುಲಭವಾಗಿ ನಾವು ಹೋಗಬಹುದು.
1: ಎಸ್ ಸರ್, ಎಸ್ ಸರ್, ಬಸವರಾಜ್ ಸರ್, ಇವತ್ತಿಂದ ಮಕ್ಕಳು ಎರಡು ರೀತಿನೂ, ಒಂದು ಈಗ ಕನಿಷ್ಠ ಪಾಸ್ ಆಗಬೇಕು ಅಂತ ಇರೋ ಮಕ್ಕಳು ಮತ್ತು ಔಟ್ ಆಫ್ ಔಟ್ ತೆಗಿಬೇಕು ಅಂತಿರೋ ಮಕ್ಕಳು ಇಬ್ಬರೂ ಹೇಗೆ ಒಂದು ಟೈಮ್ ಟೇಬಲ್ನ ಜೋಡಿಸ್ಕೊಳ್ಬೇಕು, ಈ ಪರೀಕ್ಷಾ ಸಮಯದಲ್ಲಿ ಅವರು ಹೇಗೆ ಅವರ ನಡವಳಿಕೆಗಳು ಅಥವಾ ಅವ್ರ ದಿನಚರಿಗಳು ಇರಬೇಕು ಅಂತ ಅನಿಸುತ್ತೆ.
2: ಹೌದು, ಈಗ ಈಗಾಗಲೇ ಓದಿಲ್ಲ ಅನ್ನುವ ಮಕ್ಕಳು ಮತ್ತು ಈಗ ಆಲ್ರೆಡಿ ಓದಿ ಈಗ 80-75 ಆಯ್ತಾ ಇದೆ, ಇನ್ನೂ ಒಂದು 5 ಅಂಕ ಜಾಸ್ತಿ ಆಗಬೇಕು, ಔಟ್ ಆಫ್ ಔಟ್ ಬರಬೇಕು ಅಂತೇಳಿ, ಈಗ ಅವ್ರಿಗೆ ಈಗ ಆಲ್ರೆಡಿ 6 ಸಬ್ಜೆಕ್ಟಿಂದ ಯಾವುದು ಕ್ಲಿಷ್ಟ ಯಾವುದು ಸುಲಭ ಅಂತೇಳಿ ಡಿಸೈಡ್ ಮಾಡಿರ್ತಾರೆ ಚೆನ್ನಾಗಿ ಓದಿರೋ ಮಕ್ಕಳು, ಈಗ ಮ್ಯಾಥ್ಸ ಸೈನ್ಸ ಅಂತೇಳಿ. ಅದರ ಆಧಾರದಲ್ಲಿ ನಾನು ಇದುವರೆಗೆ ಎಷ್ಟು ಟೈಮ್ ಕೊಟ್ಟೆ, ಸೈನ್ಸ್ ಕಷ್ಟ ಆಗಿದ್ರೆ ಸೈನ್ಸ್ಗೆ ಅವನು ಡೈಲಿ 1 ಅವರ್ ಕೊಡ್ತಾ ಇದ್ರ, ಅದನ್ನು ನಾನು ಹೆಚ್ಚಿಗೆ ಮಾಡಬೇಕಾ ಈ ಸಬ್ಜೆಕ್ಟ್ಗೆ ಅನ್ನೋದನ್ನು ಮೊದಲು ನೋಡ್ಕೋಬೇಕು. ಅದಾದ ನಂತರ ಇದುವರೆಗೆ ನನ್ನ ಟೀಚರಿಂದ ಏನೆಲ್ಲ ಪಡ್ಕೊಂಡೆ ನಾನು, ಅಂದರೆ ನಾನು ಅದರಿಂದ ಗಳಿಸಿರೋದೇನು, ನಾನು ಯಾವ ಅಂಶಗಳಲ್ಲಿ ನಾನು ಕಷ್ಟಪಡ್ತಾ ಇದ್ದೀನಿ, ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕಾಗ್ತಾ ಇಲ್ವಾ, 3 ಮಾರ್ಕ್ಸ್ ಹೋಗಿರೋದೆಲ್ಲಿ ಫಸ್ಟ್ ಪ್ರಿಪ್ರೇಟ್ರಿಲಿ, 75 ತೊಗೊಂಡಿದ್ದಾನೆ, 5 ಮಾರ್ಕ್ಸ್ ಎಲ್ಲೋಗಿದೆ ನನಗೆ, ಅದನ್ನು ಮೊದಲು ಅವನು ಗಮನಿಸಬೇಕು. ಅದಾದಮೇಲೆ ಅಂತಹ ಒಂದು ಅಂಶಗಳನ್ನೇ ಇಟ್ಕೊಂಡು ಮುಂದಿನ ದಿನಗಳಲ್ಲಿ ಅದಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನು ಹೆಚ್ಚು ಅಭ್ಯಾಸ ಮಾಡಿದ್ರೆ ಅವನಿಗೆ ಔಟ್ ಆಫ್ ಔಟ್ ತೊಗೊಳಕ್ಕಾಗುತ್ತೆ. ಈ ಕನಿಷ್ಠ ಕಲಿಕೆಯ ಮಕ್ಕಳು ಏನಿದ್ದಾರೆ, ಈಗ ತುಂಬ ಕಷ್ಟ ಆಗಿದೆ, ಈಗ ಫಸ್ಟ್ ಪ್ರಿಪರೇಟರಿಲಿ ನನಗೆ ತುಂಬ ಕಡಿಮೆ ಬಂದಿದೆಯಪ್ಪ, ಇನ್ನು ಮುಂದೆ ಏನು ಮಾಡೋದು ಅನ್ನುವ ಮಕ್ಕಳು, ಅವರು ಕೂಡ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂಗೆ ಟೈಮ್ ಶೆಡ್ಯೂಲ್ ಇರಬೇಕು ಅವರಿಗೆ. ಈಗ ಇದುವರೆಗೆ ಅವರು ಬರೀ 2 ಅವರ್ಸ್ ಓದ್ತಾ ಇದ್ರು ಪರ್ ಡೇ, ಕೂತ್ಕೋತಾ ಇರಲಿಲ್ಲ. ಆಗ ಹೆಚ್ಚು ಈಗ 2 ಅವರ್ಸ್ ಓದಿನಿ ನಾನು, 20-25 ಮಾರ್ಕ್ಸ್ ತೊಗೊಂಡಿದ್ದೀನಿ ಅಂದಮೇಲೆ ಅದನ್ನು ಡಬಲ್ ಮಾಡಿಬಿಟ್ರೆ ಕಾನ್ಫಿಡೆನ್ಸ್ ಬರಬೇಕು ಮಕ್ಕಳಿಗೆ, ಓ ನಾನು ಇಷ್ಟು ಕಡಿಮೆ ಓದಿನ ಇಷ್ಟು ಮಾರ್ಕ್ಸ್ ತೊಗೊಂಡಿದ್ದೀನಿ, ಇನ್ನೊಂದು ಸ್ವಲ್ಪ ಜಾಸ್ತಿ ಮಾಡಿದ್ರೆ ನಾನು ಖಂಡಿತ ಅವನಿಗಿಂತ ಜಾಸ್ತಿ ಬರುತ್ತೆ ನನಗೆ ಮಾರ್ಕ್ಸ್ ಅಂತ ಅವ್ರ ಟೈಮ್ ಶೆಡ್ಯೂಲನ್ನು ಈಗ 1/2 ಗಂಟೆ ಓದ್ತಾ ಇದ್ದಾನೆ ಪರ್ ಸಬ್ಜೆಕ್ಟ್ ಅಂದರೆ 1 ಅವರ್ಗೆ ಹೆಚ್ಚಿಗೆ ಮಾಡಬೇಕಾಗುತ್ತೆ. ಬಟ್ ಅದನ್ನು ಅವನು ಶೆಡ್ಯೂಲ್ ಹಾಕ್ಕೊಳ್ಳುವಾಗ ಸೈಂಟಿಫಿಕ್ ಆಗಿ ಅಂದರೆ ವೈಜ್ಞಾನಿಕವಾಗಿ ನನಗೆ ಇಷ್ಟು ಓದಬೇಕು ಎಷ್ಟು ಓದಬೇಕು ಅನ್ನೋದನ್ನು ಅವರವರ ಟೀಚರ್ಗೆ ಸಂಬಂಧಪಟ್ಟಿರುತ್ತೆ. ಅಂದರೆ ಎಲ್ಲ ಮಕ್ಕಳು ಒಂದೇ ರೀತಿ ಇರೋದಿಲ್ಲ, ಎಲ್ಲ ಶಾಲೆಯಲ್ಲೂ ಆ ಏರಿಯಾದಲ್ಲಿ ಆ ಶಾಲೆಯಲ್ಲಿ ಇರ್ತಕ್ಕಂಥ ಶಿಕ್ಷಕರು ಅವ್ರಿಗೆ ಟೈಮ್ ಶೆಡ್ಯೂಲ್ ಅನ್ನ ಇಷ್ಟು ಅಂತ ಹಾಕೊಟ್ರೆ ಖಂಡಿತ ಅನುಕೂಲ ಆಗುತ್ತೆ. ಇದು ಎಲ್ಲರಿಗೂ ಜನರಲೈಸ್ ಮಾಡೋದು ಕಷ್ಟ, ಹೀಗೆ ಇರಬೇಕು ಅಂತೇಳಿ ಎಬೋ ಆವರೇಜ್ ಮಕ್ಕಳಿಗೆ ಹೇಳ್ಬೋದು. ಈಗ ಬಿಲೋ ಅಂದ್ರೆ ಕನಿಷ್ಠ ಕಲಿಕೆ ಮಕ್ಕಳಿಗೆ ಅವನಿಗೆ ಸಂಬಂಧಪಟ್ಟಂತಹ ಶಿಕ್ಷಕರು ಅವ್ರಿಗೆ ಒದಗಿಸಿದ್ರೆ ತುಂಬಾ ಅನುಕೂಲ.
0: ಸರ್, ಖಂಡಿತವಾಗಿ ಹೌದು, ಅವರು ಹೇಳಿದಂತಹ ಅಷ್ಟು ಇದನ್ನ ನಾವು ಪಾಲಿಸಬೇಕಾಗುತ್ತೆ. ಜೊತೆಗೆ ಒಂದು ಟೈಮ್ ಟೇಬಲ್ ಅನ್ನು ಹಾಕೊಡ್ಬೇಕಾದ್ರೆ ಅಥವಾ ನಾನು ಸ್ಟೂಡೆಂಟ್ ಆಗಿ ಹಾಕೋಬೇಕಾದ್ರೆ ಪಕ್ಕದವನು ಯಾರೋ ಈ ತರ ಹಾಕೊಂಡಿದ್ದಾನೆ ಅಂತ ನಾನು ಹಾಕೊಳಕ್ಕಾಗಲ್ಲ ಸರ್. ಅವನ ಬುದ್ಧಿಮಟ್ಟ ಬೇರೆ ಇರುತ್ತೆ, ಅವನ ಮನೆಯ ಪರಿಸರ ಬೇರೆ ಇರುತ್ತೆ. ಹಾಗಾಗಿ ನನ್ನ ಮನೆಯ ಪರಿಸರಕ್ಕೆ ತಕ್ಕ ಹಾಗೆ ನನ್ನ ಬುದ್ಧಿಮಟ್ಟದಕ್ಕೆ ತಕ್ಕಂತೆ ನಾನು ಈ ಒಂದು ಫ್ಲೆಕ್ಸಿಬಿಲಿಟಿಯನ್ನು ತಂದ್ಕೋಬೇಕಾಗುತ್ತೆ. ತುಂಬಾ ಚೆನ್ನಾಗಿ ಓದೋ ಹುಡುಗ ಕಡಿಮೆ ಓದಿದ್ರೆ ಸಾಕು, ಅವನ್ ಬರೀ 1 ಅವರ್ ಓದ್ತಾನೆ ಅಂದ್ಬಿಟ್ಟು ನಾನು 1 ಅವರ್ ಓದ್ತೀನಿ ಸಾಕು, ಸಾಧ್ಯ ಇಲ್ಲ ಸರ್. ಬಿಲೋ ಆವರೇಜ್ ಸ್ಟೂಡೆಂಟ್ ಎಫರ್ಟ್ ಹೆಚ್ಚಾಗಿ ಹಾಕಬೇಕಾಗತ್ತೆ. ಹಾಗಾಗಿ ನನ್ನ ಈ ಯೋಜನೆ ಏನಿದೆ, ಈ ಯೋಜನೆಯನ್ನ ಇವತ್ತಿನಿಂದ ನಾನು ಖಂಡಿತ ಬದಲಾಯಿಸ್ಕೊಳ್ಳೇಬೇಕು. ಜೊತೆಗೆ ಟೈಮ್ ಟೇಬಲ್ ಹಾಕೊಂಡು ಓದಿದ ತಕ್ಷಣ ಬಂದು ಬಿಡುತ್ತಾ? ಖಂಡಿತ ಇಲ್ಲ. ನೀವು ಶಿಕ್ಷಕರೊಡನೆ ಇನ್ನು ಮುಂದಕ್ಕೆ ಚರ್ಚೆಯನ್ನು ಹೆಚ್ಚಾಗಿ ಮಾಡಬೇಕು. ತರಗತಿಗಳಲ್ಲಿ ಅಧ್ಯಯನ ಮಾಡಬೇಕಾದ್ರೆ, ಪಾಠಗಳು ನಡಿಬೇಕಾದ್ರೆ ಚರ್ಚೆಯನ್ನು ತುಂಬಾ ಕಡಿಮೆ ಮಾಡ್ತಾರೆ ಮಕ್ಕಳು. ಆಕ್ಚುಲ್ ಆಗಿ ಕ್ಲಾಸ್ ರೂಮಲ್ಲಿ ಹೆಚ್ಚು ಚರ್ಚೆ ನಡಿಬೇಕು, ತುಂಬಾ ಕಡಿಮೆ ಮಾಡ್ತಾರೆ. ನಮಗೆ ಒಂದು ಸಿಲೆಬಸ್ ಅನ್ನು ಮುಗಿಸ್ಬೇಕು ಅನ್ನುವಂತಹ ಧಾಟಿಯಲ್ಲಿ ನಾವು ಕೂಡ ಪಾಠ ಮಾಡ್ತಾ ಇರ್ತೀವಿ. ಚರ್ಚೆಗಳಿಗೆ ಅವಕಾಶ ಕಡಿಮೆ ಸಿಕ್ಕಬಹುದು ಮಗುಗೆ, ಅಥವಾ ಅವನಿಗೆ ಏನಾದರೂ ಒಂದು ಹಿಂಡ್ರೆನ್ಸ್ ಇರುತ್ತೆ ಕೇಳೋದಕ್ಕೆ ಭಯ ಈ ರೀತಿ. ಈಗ ನಿಮಗೆ ಇನ್ನೂ 60-65 ದಿವಸಗಳು ಸಮಯ ಇದೆ. ಶಿಕ್ಷಕರೊಡನೆ ಚರ್ಚೆ ಮಾಡಿ, ಪ್ರಶ್ನೆಗಳನ್ನು ನೀವು ಹೇಗೆ ಅಧ್ಯಯನ ಮಾಡಬೇಕು ಅನ್ನುವಂತಹದ್ದಂದರೆ, ಪ್ರಶ್ನೆಯನ್ನು ಓದ್ಕೊಂಡು ಅದರಲ್ಲಿ ಬೈ ಹಾರ್ಟ್ ಮಾಡಿದ್ರೆ ಖಂಡಿತವಾಗಿ ಮಕ್ಕಳೇ ಸಾಧ್ಯ ಇಲ್ಲ. ವಿಜ್ಞಾನ, ಗಣಿತ ಮತ್ತು ಸಮಾಜ, ಈ ಮೂರನ್ನು ನಾವು ಕೋರ್ ಸಬ್ಜೆಕ್ಟ್ಸ್ ಅಂತೀವಿ ಸರ್. ಇದನ್ನು ಬೈ ಹಾರ್ಟ್ ಮಾಡಿ ಕಲಿಯೋದಕ್ಕೆ ಸಾಧ್ಯ ಇಲ್ಲ ಮಕ್ಕಳೇ. ಹಾಗಾದರೆ ಏನು ಮಾಡಬೇಕು? ಯಾವುದೋ ಒಂದು ಸಣ್ಣ ಪ್ರಶ್ನೆ ಬಂತು, ಇದರ ಅರ್ಥವನ್ನು ತಿಳ್ಕೊಂಡು ಓದಿ, ಗೊತ್ತಾಗ್ಲಿಲ್ವಾ, ಶಿಕ್ಷಕರೊಡನೆ ಚರ್ಚಿಸಿ, ಆಗ ನಿಮಗೆ ಅದರ ಅರ್ಥ ಹೇಳ್ತಾರೆ. ಜೊತೆಗೆ ನಮ್ಮದ್ರಲ್ಲಿ ಅಂದ್ರೆ ಈ ವಿಜ್ಞಾನ ವಿಷಯದಲ್ಲಿ ಹೇಗೆ ಅಂದ್ರೆ, ನಮಗೆ ಉತ್ತರ ಬೇಕು ಸರ್. ನೀವು ಉತ್ತರವನ್ನ ಅರ್ಥಪೂರ್ಣವಾಗಿ ಬರೆದಿದ್ರೆ ಸಾಕು ನಮಗೆ. ವಾಕ್ಯ ರಚನೆ ಇದಕ್ಕೆ ನಮ್ಮಲ್ಲಿ ಹೆಚ್ಚಿನ ಗಮನ ಇಲ್ಲ. ನಮಗೆ ಉತ್ತರ ಇದ್ರೆ ಸಾಕು ಸರ್,
1: ಅವನಿಗೆ ಅದು ಕಾನ್ಸೆಪ್ಟ್ ಗೊತ್ತಿದೆ ಅಂತ,
0: ಕಾನ್ಸೆಪ್ಟ್ ಗೊತ್ತಿದೆ ಅಂದ್ರೆ ಗೊತ್ತಾಗುತ್ತೆ. ಹಾಗೆ ವ್ಯಾಲ್ಯೂಯೇಷನ್ ನಾವೇ ಹೋಗ್ತೀವಿ ಸರ್, ನಾವೇ ವ್ಯಾಲ್ಯೂಯೇಷನ್ ಮಾಡ್ಬೇಕಾದ್ರೆ ನಾವು ನೋಡುವಂತಹದ್ದು ಬರೆದಿರುವಂತಹ ಉತ್ತರದಲ್ಲಿ ಪರಿಕಲ್ಪನೆ ಒಳಗೊಂಡಿದೆಯಾ ಅಂತ ನೋಡ್ತೀವಿ. ಪದಗಳನ್ನ ಸಾಮಾನ್ಯ ಪದಗಳನ್ನ ಹಾಗೆ ಬರೆದು ಬಿಡ್ತಾರೆ. ಉದಾಹರಣೆಗೆ ಹೇಳೋದಾದ್ರೆ ಮಕ್ಕಳೇ, ಈಗ ಬೆಳಕಿನ ವಕ್ರೀಭವನ ಅಂದ್ರೇನು ಅಂತ ಒಂದು ಪ್ರಶ್ನೆ ಕೇಳಿದ್ರೆ, ಬೆಳಕು ಒಂದು ಮಾಧ್ಯಮದಿಂದ ಇನ್ನೊಂದು ಮಾಧ್ಯಮಕ್ಕೆ ಹೋದಾಗ ಅದು ತನ್ನ ಮಾಧ್ಯಮದ ದಿಕ್ಕನ್ನ, ಪ್ರಸರಣ ದಿಕ್ಕನ್ನ ಬದಲಾಯಿಸುತ್ತೆ. ಇದು ಒಂದು ಸ್ಟ್ಯಾಂಡರ್ಡ್ ಆಗಿರುವಂತಹ ಉತ್ತರ ಸರ್. ಕೆಲವು ಮಕ್ಕಳು ಕಾನ್ಸೆಪ್ಟ್ ಅರ್ಥ ಆಗಿದೆ ಸರ್, ಬೆಳಕು ಒಂದ್ ಕಡೆಯಿಂದ ಒಂದು ಮಾಧ್ಯಮದಿಂದ ಇನ್ನೊಂದು ಮಾಧ್ಯಮಕ್ಕೆ ಹೋದಾಗ ಬೆಂಡ್ ಆಗುತ್ತೆ ಅಂತ ಬರೀತಾರೆ. ಬೆಂಡ್ ಆಗುತ್ತೆ ಅಂದ್ರೆ ಬೆಂಡ್ ಅಂತದ್ದು ಇಂಗ್ಲಿಷ್ ಪದ, ಆದ್ರೆ ಸರ್ ಅದಕ್ಕೆ ಅಂಕ ಇದೆ. ಯಾಕಂತಂದ್ರೆ ನನಗೆ ಬೇಕಾಗಿರೋದು ಆತನಿಗೆ ಪರಿಕಲ್ಪನೆ ಅರ್ಥ ಆಗಿದೆಯಾ ಅಂತ. ಹಾಗಾಗಿ ಮಕ್ಕಳೇ, ಕಾನ್ಸೆಪ್ಟ್ ಅನ್ನ ಟೀಚರ್ಸ್ ಗಳಲ್ಲಿ ಹೇಳಿಸ್ಕೊಂಡು ನೀವು ಅರ್ಥ ಮಾಡಿಕೊಂಡ್ರೆ ನೆನಪಲ್ಲಿ ಉಳಿಯುತ್ತೆ. ಬೈ ಹಾರ್ಟ್ ಮಾಡುವಂತ ಅವಶ್ಯಕತೆ ಇಲ್ಲ. ಈ ಬೈ ಹಾರ್ಟ್ ಎಲ್ಲಿ ಮಾಡ್ತೀವಿ? ಲ್ಯಾಂಗ್ವೇಜಸ್ ಅಲ್ಲಿ, ಭಾಷೆಯಲ್ಲಿ. ಆ ಭಾಷೆಗೆ ತಕ್ಕ ಹಾಗೆ ವಾಕ್ಯ ರಚನೆ, ಪದಗಳ ಪ್ರಯೋಗ ಇರಲೇಬೇಕು ನಮ್ಮಲ್ಲಿ. ಅದು ಇರಬೇಕು, ಅದು ಇಲ್ಲದ ಮಾತ್ರಕ್ಕೆ ಇಲ್ಲ ಅಂತಂದ್ರೆ ವಾಕ್ಯ ರಚನೆ ಆಗೋದಿಲ್ಲ. ಆದರೆ ಅಷ್ಟು ಒತ್ತನ್ನು ನಾವು ಗಮನಿಸೋದಿಲ್ಲ, ನಮಗೆ ಉತ್ತರ ಮುಖ್ಯ. ಹಾಗಾಗಿ ಮಕ್ಕಳೇ, ಪ್ರತಿಯೊಂದು ಪ್ರಶ್ನೆಯನ್ನು ನಾನು ಕೂತ್ಕೊಂಡು ಬೈ ಹಾರ್ಟ್ ಮಾಡಿ ಮಾಡಿ ಕಲಿತೀನಿ ಅಂದರೆ ನಿಮಗೆ ಸಕ್ಸಸ್ ಆಗೋದು ಕಡಿಮೆ ಮಕ್ಕಳೇ. ಇನ್ನು 60 ದಿನಗಳು ನಿಮ್ಮ ಶಿಕ್ಷಕರೊಂದಿಗೆ ಚರ್ಚಿಸ್ಕೊಂಡು ಕಲಿತಾ ಬನ್ನಿ.
1: ಒಂದು ಬೈ ಹಾರ್ಟ್ ಮಾಡೋದ್ರ ಬಗ್ಗೆ ಹರ್ಷ ಸರ್ ಹೇಳಿದರು. ಹಾಗೆಯೇ ಇನ್ನೂ ಕೆಲವು ಮಕ್ಕಳು ಆ ಪ್ರಶ್ನೆ ನನಗೆ ಅರ್ಥ ಆಗದೇ ಕನ್ಫ್ಯೂಸ್ ಮಾಡಿಕೊಂಡು ಯಾವುದೋ ಪ್ರಶ್ನೆ ಅಂತ ಏನೋ ಅರ್ಥ ಮಾಡಿಕೊಂಡು ಉತ್ತರ ಬರೆದು ಬಿಡುವ ಸಾಧ್ಯತೆಗಳು ಹೆಚ್ಚು ಇದೆ. ಸೊ ಈ ಪ್ರಶ್ನೆಯನ್ನು ಅರ್ಥ ಮಾಡ್ಕೊಂಡು ಬರೆಯೋದು ಎಷ್ಟು ಮುಖ್ಯ, ಹೇಗೆ ಅದನ್ನ ಬಗ್ಗೆ?
2: ಹೌದು, ಈಗ ನಮ್ಮ ವಿಜ್ಞಾನ ವಿಷಯದಲ್ಲಿ ಇದೊಂದು ದೊಡ್ಡ ಸಮಸ್ಯೆ ಮಕ್ಕಳಿಗೆ. ಯಾಕೆ ಅಂತ ಹೇಳಿದ್ರೆ, ಈಗ ಆಲ್ರೆಡಿ ಕ್ವಶನ್ ಪೇಪರ್ಸ್ ನೋಡಿದ್ದಾರೆ, ಅಲ್ಲಿ 3 ಲೈನ್ ಇರುತ್ತೆ ಕ್ವಶನ್, ಅದಕ್ಕೆ ಒಂದೇ ಲೈನ್, ಒನ್ ಲೈನ್ ಸಾಕಷ್ಟು, ಅಥವಾ ಒನ್ ವರ್ಡು ಆಗ್ಬೋದು ಒಂದೊಂದು ಕೆಲವು ಸಂದರ್ಭಗಳಲ್ಲಿ. ಆ 3 ಲೈನ್ ಕ್ವಶನ್ಗೆ ಒನ್ ವರ್ಡ್ ಆನ್ಸರು ಇರುತ್ತೆ. ದಯಮಾಡಿ ಮಕ್ಕಳೇ, ಪ್ರಶ್ನೆಯನ್ನು ನೋಡಿದ ತಕ್ಷಣ ಗಾಬರಿ ಆಗೋದು ನಿಲ್ಲಿಸ್ಬೇಕು. ಮೊದಲು ಗಾಬರಿ ಆಗಬಾರ್ದು,
1: ಹೌದು,
2: ನಿಧಾನವಾಗಿ. ಅದಕ್ಕೋಸ್ಕರನೇ ಮಂಡಳಿಯವರು ನಮ್ಮ ಕೋರ್ ಸಬ್ಜೆಕ್ಟ್ ಅಥವಾ ಇತರ ಸಬ್ಜೆಕ್ಟ್ಗಳಿಗೆ 3.5 ಗಂಟೆ ಕೊಟ್ಟಿದ್ದಾರೆ. 3 ಗಂಟೆ ಬರೆಯೋದಕ್ಕಾದರೆ 1.5 ಗಂಟೆ ಓದೋದಕ್ಕೋಸ್ಕರ ಮೊದಲು ಪ್ರಶ್ನೆಯನ್ನು ಓದಬೇಕು. ಯಾವುದೇ ಪ್ರಶ್ನೆ ಗೊಂದಲ ಇದ್ದರೆ ಅದನ್ನು ಮತ್ತೆ ಅದಕ್ಕೆ ಹೋಗಿ ತಕ್ಷಣ ಅದನ್ನು ಮತ್ತೆ ರಿಪೀಟ್ ಮಾಡೋದು ಬೇಡ. ಮೊದಲು ಯಾವುದು ಸುಲಭವಾದಂಥ ಪ್ರಶ್ನೆಗಳಿದೆಯೋ ಅದನ್ನು ಅಟೆಂಡ್ ಮಾಡಬೇಕು. ನಂತರ ಆ ಪ್ರಶ್ನೆಯನ್ನು, ಯಾವುದು ಇವರಿಗೆ ಕಷ್ಟ ಆಯಿತು ಅಥವಾ ಅರ್ಥ ಆಗಲಿಲ್ವೋ, ಆ ಪ್ರಶ್ನೆಯನ್ನು ಯಾವ ಪಾಠದ್ದು ಅಂತ ಮೊದಲು ತಿಳ್ಕೋಬೇಕು. ನಮ್ಮ ಮಕ್ಕಳಿಗೆ ಯಾವ ಪಾಠ ಅಂತ ಗೊತ್ತಿರೋದಿಲ್ಲ, ಪಾಠದ ಹೆಸರು ಗೊತ್ತಾಯ್ತಾ, ಕಾನ್ಸೆಪ್ಟ್ ಗೊತ್ತು ಅಂತ. ಉದಾಹರಣೆಗೆ ಅವರಿಗೆ ಆಮ್ಲ ಪ್ರತ್ಯಾಮ್ಲಗಳ ಪಾಠದಲ್ಲಿ ಯಾವುದೋ ಕ್ವಶನ್ ಕೇಳಿರ್ತಾರೆ, ಆ ಪಾಠದ್ದ ಅಂತ ಗೊತ್ತಾದಾಗ ಆಮ್ಲ ಪ್ರತ್ಯಾಮ್ಲದ ಗುಣ ತಲೆಗೆ ಬರುತ್ತೆ.
1: ಕರೆಕ್ಟ್,
2: ಅಟ್ಲೀಸ್ಟ್ ಅದಕ್ಕೆ ಸಂಬಂಧಪಟ್ಟಂತಹ ಉತ್ತರ ಬರಿಬೋದು. ಅವನಿಗೆ ಆ ಕಾನ್ಸೆಪ್ಟ್ ಏನು ಅಂತಲೇ ಗೊತ್ತಿಲ್ಲ ಅಂದರೆ ಯಾವ ಉತ್ತರ ಬರೆಯೋಕ್ಕಾಗೋದಿಲ್ಲ. ದಯಮಾಡಿ ಮಕ್ಕಳೇ, ನಿಮಗೆ ಲಾಸ್ಟ್ ಇಯರ್ ಕೂಡ ಹೇಳಿದ್ದೀನಿ, ಪ್ರತಿ ಪಾಠವನ್ನು ಹೇಗೆ ಅರ್ಥ ಮಾಡ್ಕೋಬೇಕು. ನೀವು ಬೆಳಕು ಕಂಡು ಬಿಟ್ಟ ತಕ್ಷಣ ನನಗೆ ಏನಾದ್ರು ಕಾಣಬೇಕು ಅಂದರೆ ಬೆಳಕು ಬೇಕು, ಓ ಬೆಳಕು ಪಾಠ ಇದೆ ಅಲ್ವಾ. ನೆಕ್ಸ್ಟ್ ಬೆಳಕಿದ್ರೆ ಕಾಣಿಸೋದಿಲ್ಲ, ಕಣ್ಣು ಬೇಕು, ಮಾನವನ ಕಣ್ಣು ಪಾಠ ಇದೆ. ಸೂರ್ಯನ ಬೆಳಕಿಲ್ಲದೆ ಹೋದಾಗ ಮನೇಲಿ ಏನೋ ಹಾಕೋತೀವಿ, ವಿದ್ಯುಚ್ಛಕ್ತಿ ಹಾಕೋತೀವಿ, ವಿದ್ಯುಚ್ಛಕ್ತಿ ಪಾಠ ಇದೆ. ವಿದ್ಯುಚ್ಛಕ್ತಿ ತರಿಸ್ಬೇಕಾದ್ರೆ ಬೇರೆ ಆ ಥರದ್ದು ಏನಾದರೂ ಒಂದು ತಮ್ಮದೇ ಆದಂಥ ಒಂದು ಕಾನ್ಸೆಪ್ಚುವಲೈಸಸ್ ಮಾಡಿಕೊಂಡು ಅರ್ಥ ಮಾಡಿಕೊಂಡ್ರೆ ತಕ್ಷಣ ಕ್ವಶನ್ ಅರ್ಥ ಆಗುತ್ತೆ. ಕ್ವಶನ್ ಅರ್ಥ ಆದ ತಕ್ಷಣ ನನಗೆ ಕಾನ್ಸೆಪ್ಟ್ ಗೊತ್ತಾಗುತ್ತೆ. ಈ ರೀತಿಯಾಗಿ ದಯಮಾಡಿ ಯಾರೂ ಕೂಡ ಪ್ರಶ್ನೆ ಲಾಂಗ್ ಆಗಿದೆ ಕ್ವಶನ್ ಅಂತೇಳಿ ಅದಕ್ಕೆ ಗಾಬರಿ ಆಗೋದು ಬೇಡ. ಅದು ಸಿಂಪಲ್ ಕ್ವಶನ್ ಆಗಿರುತ್ತೆ, ಬಟ್ ಅದು ನಿಮ್ಗೆ ಅರ್ಥ ಆಗಬೇಕು. ಈ ಕೆಮಿಸ್ಟ್ರಿಯಲ್ಲಿ ಈಗ ಪ್ರಿಪರೇಟರಿ ಇದೆ, ಬರೀ 1 ಮಾರ್ಕ್ಸ್, ಅದಕ್ಕೆ 4 ಲೈನ್ ಇದೆ, ಸ್ಟೆಪ್ ಹಾಕಿ ಎ ಬಿ ಸಿ ಡಿ ಹಾಕಿ ಪಿ ಎಚ್ ವ್ಯಾಲ್ಯೂ ಕೊಟ್ಟು ಅದು ಆಮೇಲೆ ಈ ಸಬ್ ಕ್ವಶನ್ 2, 1 ಮಾರ್ಕ್ಸ್ಗೆ ಸಬ್ ಕ್ವಶನ್ 2 ಇವೆ. ದಯಮಾಡಿ ನಮ್ಮ ವಿಜ್ಞಾನ ವಿಷಯದಲ್ಲಿ ಯಾರೂ ಕೂಡ ಗಾಬರಿ ಆಗುವಂತ ಅವಶ್ಯಕತೆ ಇಲ್ಲ. ಅರ್ಥ ಆಗಿರುತ್ತೆ ನಿಮಗೆ, ಗಾಬರಿ ಆಗಿ ಮರ್ತೋಯ್ತದೆ. ಗಾಬರಿ ಆಗಬೇಡಿ, ನಿಧಾನಕ್ಕೆ ಯೋಚನೆ ಮಾಡಿ.
1: ಎಷ್ಟು ಸಲ ಆತಂಕ ಭಯ ಆದಾಗ ಇರೋದು ಕೂಡ ಮರ್ತೋಗುತ್ತೆ, ಬ್ಲಾಂಕ್ ಆಗ್ಬಿಡ್ತೀವಿ. ಸೊ ಹಾಗಾಗಿ ಅದ್ರ ಬಗ್ಗೆ ಗಾಬರಿ ಆಗಬೇಡಿ ಅಂತ ತಾವೇನು ಹೇಳಕ್ ಇಷ್ಟಪಡ್ತೀವಿ?
0: ಹೌದು ಸರ್, ಖಂಡಿತವಾಗಿ ಈ ವಿಚಾರದಲ್ಲಿ ಭಯ ಬೇಡ ಮಕ್ಕಳೇ. ಹೌದು, ನಿಮಗೆ ಅನಿಸಿದೆ ಈಗ ವಿಜ್ಞಾನ ಕಷ್ಟ ಅಂತ, ರಿಸಲ್ಟನ್ನು ನೋಡ್ತೀರಾ, ಮಾರ್ಕ್ಸನ್ನು ನೋಡಿದಾಗ, ಇತರ ವಿಷಯಗಳಿಗೆ ನೋಡಿಸಿದಾಗ ವಿಜ್ಞಾನದಲ್ಲಿ ಕಮ್ಮಿ ಬರ್ತಾ ಇದೆ ಅಂತ ಎಷ್ಟೋ ಸಲ ಅನಿಸ್ಬೋದು. ಕಾರಣ ಇಷ್ಟೇ ಮಕ್ಕಳೇ, ಏನಂತಂದರೆ ನಾನು ಒಂದು ಪ್ರಶ್ನೆಯನ್ನು ಅದಷ್ಟೇ ಅಂತ ಸೀಮಿತ ಮಾಡಿಕೊಂಡು ಓದ್ಬಿಡ್ತೀನಿ. ಒಂದು ಚೂರು ಆಚೆ ಈಚೆ ಒಂದು ಚೂರು ಯೋಚನೆ ಮಾಡಿದರೆ ಖಂಡಿತವಾಗಿ ನನಗೆ ಸುಲಭ ಆಗುತ್ತೆ. ಫ್ಯೂಸ್ ಅಂತ ಬರುತ್ತೆ ಸರ್, ಮನೆಯಲ್ಲಿ ನಾವೆಲ್ಲ ಫ್ಯೂಸ್ ಯೂಸ್ ಮಾಡ್ತೀವಲ್ಲ ಎಲೆಕ್ಟ್ರಿಕ್ಕಲ್ಲಿ, ಈ ಫ್ಯೂಸ್ ಬಗ್ಗೆ ಪ್ರಶ್ನೆ ಏನಿರುತ್ತೆ, ಫ್ಯೂಸ್ನ ಉಪಯೋಗ ಏನು ಅಂತ ಇರುತ್ತೆ. ಮಗು ಅಷ್ಟಕ್ಕೆ ರೆಡಿ ಆಗ್ತಾನೆ ಸರ್, ಅದನ್ನೇ ಕೇಳಿದ್ರೆ ಅವನು ಎಕ್ಸಾಮಲ್ಲಿ ಬರೀತಾನೆ. ಅದರಲ್ಲಿ ಒಂದು ಚೂರ್ ಟ್ವಿಸ್ಟ್, ಫ್ಯೂಸ್ ಅನ್ನ ಲೈವ್ ವೈರ್ಗೆ ಹಾಕಿರ್ತೀವಿ, ನ್ಯೂಟ್ರಲ್ ವೈರ್ಗೆ ಯಾಕೆ ಹಾಕಬಾರ್ದು ಅಂತ ಕೇಳಿದ್ರೆ ಅವನಿಗೆ ಗೊತ್ತಿಲ್ಲ ಉತ್ತರ. ಅಲ್ಲಿಗೆ ಅವನೇನ್ ಮಾಡ್ದ ಅಂತಂದ್ರೆ, ಫ್ಯೂಸ್ ಎಂದರೇನು ಒಂದ್ ಲೈನ್ ಓದ್ಕೊಂಡ ಹೊರತು ಸುತ್ತಮುತ್ತ ಒಂದ್ ಚೂರ್ ಚೆಕ್ ಮಾಡ್ಬೇಕು ಮಕ್ಳೆ, ಈ ಫ್ಯೂಸ್ ಸಂಬಂಧಪಟ್ಟ ಇನ್ನೆಷ್ಟು ಅರ್ಥ ಮಾಡ್ಕೊಳ್ಳೋದಕ್ ನನಗೆ ಸಾಧ್ಯ ಆಗುತ್ತೆ. ಫ್ಯೂಸ್ ಲೈವ್ ವೈರ್ ಅಲ್ಲಿ ಹಾಕಬೇಕು, ಯಾಕೆ ಹಾಕ್ಬೇಕು, ಅದರಲ್ಲೇ ಕರೆಂಟ್ ಬರೋದು, ಏನಾದ್ರೂ ಹೆಚ್ಚಿನ ವೋಲ್ಟೇಜ್ ಬಂದ ತಕ್ಷಣ ಅಲ್ಲೇ ಬ್ರೇಕ್ ಆಗ್ಬೇಕು. ನ್ಯೂಟ್ರಲ್ ಅಲ್ಲಿ ಹಾಕಿದ್ರೆ ಏನಾದ್ರೂ ಪ್ರಯೋಜನ ಇದೆಯಾ, ಖಂಡಿತ ಪ್ರಯೋಜನ ಇಲ್ಲ. ನ್ಯೂಟ್ರಲ್ ವೈರಲ್ಲಿ ಕರೆಂಟೇ ಬರಲ್ಲ, ಬರಲ್ಲ ಅಂತಂದ್ಮೇಲೆ ಅಲ್ಲಿಗೆ ಫ್ಯೂಸ್ ಹಾಕೊಂಡು ಪ್ರಯೋಜನ ಏನು? ಇಷ್ಟು ನೋಡಿ, ಇಷ್ಟು ಅರ್ಥ ಮಾಡ್ಕೊಂಡ್ರೆ ಫ್ಯೂಸ್ ಬಗ್ಗೆ ಏನೇ ಟ್ವಿಸ್ಟ್ ಮಾಡಿದ್ರು ಈಸಿಯಾಗಿ ಆನ್ಸರ್ ಮಾಡ್ಬೋದು. ಬಟ್ ನಮ್ಮ ಮಕ್ಕಳೇನ್ ಮಾಡ್ತಾರೆ ಗೊತ್ತಾ, ಫ್ಯೂಸ್ ಎಂದರೇನು ಅಷ್ಟೇ ರೆಡಿ ಆಗ್ತಾರೆ. ಅಂದ್ರೆ ಇದು ನಾನು ತುಂಬಾ ಚೆನ್ನಾಗಿ ಓದೋ ಮಕ್ಕಳ ಬಗ್ಗೆ ಮಾತಾಡ್ತಾ ಇಲ್ಲ, ಯಾರು ಪಾಪ ಪಾಸ್ ಆಗೋದಕ್ಕೆ ಕಷ್ಟ ಅಂತ ಪರಿತಾಪ ಪಡ್ತಾ ಇರ್ತಾರೋ ಅಂತಹ ಮಕ್ಕಳ ಬಗ್ಗೆ ಹೇಳ್ತಾ ಇದ್ದೀನಿ. ಆದ್ರಿಂದ ಮಕ್ಕಳೇ, ನೀವು ಕಲ್ತಿರ್ತೀರಾ, ಆದ್ರೆ ಆಚೆ ಈಚೆನೂ ಒಂದು ಚೂರು ನೀವು ಟಚ್ ಮಾಡ್ಕೊಂಡು ಹೋದ್ರೆ ಆಗ ನಿಮಗೆ ಭಯ ಹೋಗುತ್ತೆ.
1: ಒಂದು ಕಲಿಯೋದು ಹೇಗೆ, ಮತ್ತೆ ಈ ವರ್ಷ ಎಲ್ಲ ಏನೆಲ್ಲ ಬದಲಾವಣೆಗಳನ್ನು ತಂದಿದ್ದಾರೆ, ಕನಿಷ್ಠ ಮಕ್ಕಳು ಒಬ್ಬರು ಕೂಡ ಫೇಲ್ ಆಗಬಾರ್ದು, ಎಲ್ಲರೂ ಪಾಸ್ ಆಗಬೇಕು, ಆ ನಿಟ್ಟಿನಲ್ಲಿ ಒಂದು ಕ್ವಶನ್ ಪ್ಯಾಟರ್ನ ಚೇಂಜ್ ಮಾಡಿದ್ದೀರಿ ಅಥವಾ ನೀಲಿ ನಕಾಶೆಯನ್ನು ರೆಡಿ ಮಾಡಿದ್ದೀರಿ. ಅದರ ಬಹುಮುಖ್ಯ ಉದ್ದೇಶ ಯಾವ ಮಕ್ಕಳು ಕೂಡ ವಿದ್ಯಾಭ್ಯಾಸದಿಂದ ಹಿಂದುಳಿಬಾರ್ದು, SSLCಗೆ ತಮ್ಮ ವಿದ್ಯಾಭ್ಯಾಸವನ್ನು ಮೊಟಕುಗೊಳಿಸ್ಕೋಬಾರ್ದು, ನಂತರ SSLC ನಂತರ PUC ಡಿಗ್ರಿಗೆ ಹೋದರೆ ಅವರ ಜೀವನವೇ ಬದಲಾಗುವ ಸಾಧ್ಯತೆಗಳು ಹೆಚ್ಚಿದೆ, ಎಷ್ಟೋ ಉದಾಹರಣೆಗಳನ್ನು ನಾವು ನೋಡಿದ್ದೀವಿ. ಹಾಗಾಗಿ ಆ ಮಕ್ಕಳು ಆ ಒಂದು ಸರ್ಕಲಲ್ಲಿ ಹಿಂದೆ ಉಳಿದು ಬಿಟ್ಟರೆ ಬಹುಶಃ ಅವರು ಮಾಡಬೇಕಾಗಿರೋದನ್ನ ಮಾಡ್ಲಿಕ್ಕೆ ಸಾಧ್ಯ ಆಗಲ್ಲ. ಹಾಗಾಗಿ ಆ ಒಂದು ಹಂತವನ್ನು ಮುಂದಿನ ಹಂತಕ್ಕೆ ತಲುಪಿಸ್ಲಿಕ್ಕೆ ಬಹುಶಃ ಸಾಕಷ್ಟು ಪ್ರಯತ್ನಗಳನ್ನು ತಮ್ಮ ಶಿಕ್ಷಕರು ಮಾಡ್ತಾ ಇದ್ದೀರಿ, ಹಾಗೆಯೇ ಇಲಾಖೆಯೇ ಕೂಡ ಈ ರೀತಿಯ ಒಂದು ವ್ಯವಸ್ಥೆಯನ್ನು ಮಾಡಿದೆ ಸರ್. ಖಂಡಿತವಾಗ್ಲೂ ಈ ವರ್ಷ ಮಕ್ಕಳು ಹೆಚ್ಚಿನ ಒಂದು ಫಲಿತಾಂಶವನ್ನು ತರುತ್ತಾರೆ ಅಂತ ನನಗೂ ಕೂಡ ಅನಿಸುತ್ತೆ ಸರ್. ಸರ್, ಒಟ್ಟಾರೆ ಹೇಳೋದಾದರೆ ತಾವು ನಮ್ಮ ಕೇಳುಗರಿಗೆ ಅಥವಾ ಪೋಷಕರಿಗೆ ನಮ್ಮ ವಿದ್ಯಾರ್ಥಿಗಳಿಗೆ ಏನು ಸಲಹೆ ಕೊಡೋಕೆ ಇಷ್ಟಪಡ್ತೀರಿ ಬಸವರಾಜ್ ಸರ್?
2: ಹೌದು, ಪೋಷಕರು ತಮ್ಮ ಮಕ್ಕಳಿಗೆ ಈಗಾಗಲೇ 10ನೇ ತರಗತಿ ಇರೋದರಿಂದ ಆಗಿನಿಂದ ಹಾಕದೇ ಇರತಕ್ಕಂತಹ ಒತ್ತಡವನ್ನು ತಕ್ಷಣ ಈ ವರ್ಷದಲ್ಲೇ ಇದ್ದಿದ್ದಾಗೆ ಹಾಕೋದು ಬೇಡ.
1: ಹೌದು,
2: ಅದು ನಿಧಾನಕ್ಕಾದರೆ ಚೆನ್ನಾಗಿರುತ್ತೆ,
1: ಗ್ರ್ಯಾಜುವಲ್
2: ಆಗಿ ಇನ್ಕ್ರೀಸ್ ಆದರೆ. ಕೆಲವು ಮಗಳು ಈಗ ಪ್ರಿಪರೇಟರಿ ಆಗಿದೆ ಅಂದ ತಕ್ಷಣ ಏನೋ ಮಾರ್ಕ್ಸ್ ಕಡಿಮೆ ಬಂತು ಅಥವಾ ಫೇಲ್ ಮಾರ್ಕ್ಸ್ ಬಂತು ಅಂದ ತಕ್ಷಣ ಅವನನ್ನು ತುಂಬ
1: ಒತ್ತಡ,
2: ಹೀನಾಯ ಅಂದರೆ ಬೇರೆ ರೀತಿ ಅವನನ್ನು ಏನೂ ಮಾಡದೆ ಇನ್ನು ಉಳಿದ ದಿನಗಳಲ್ಲಿ ಏನು ಮಾಡಬೇಕು ಅನ್ನೋದನ್ನು ದಯಮಾಡಿ ಪೋಷಕರು ಶಿಕ್ಷಕರೊಂದಿಗೆ ಚರ್ಚೆ ಮಾಡಬೇಕು. ಇದು ಆಗ್ತಾ ಇಲ್ಲ ಇಡೀ ನಮ್ಮ ವ್ಯವಸ್ಥೆಯಲ್ಲಿ. ಪೋಷಕರು ಬಂದು ತಮ್ಮ ಮಕ್ಕಳ ಬಗ್ಗೆ ಇದುವರೆಗೆ ಏನಾಗಿದೆ, ಈಗ ಮುಂದೆ ಓದಿಸೋದಕ್ಕೆ ನಾನು ಏನು ಮಾಡ್ಬೇಕು ಹೇಳಿ ಅಂತ ಹೇಳಿದ್ರೆ ಆ ಮಗುನೂ ಕಲಿತಾನೆ ಮತ್ತೆ ಟೀಚರ್ಗೂ ಕೂಡ ಹೆಲ್ಪ್ ಆಗುತ್ತೆ.
1: ಅಂದ್ರೆ ಈ ಹಂತದಲ್ಲಿ ಅವನೇನು ಫಲಿತಾಂಶ ಇದೆ, ಆ ಫಲಿತಾಂಶಕ್ಕಿಂತ ಹೆಚ್ಚಿನ ಫಲಿತಾಂಶವನ್ನು ಪಡ್ಕೊಬೇಕು ಅಂದ್ರೆ ಅವನ ಹಳ್ಳಿಗಳಿದ್ದಾನೆ, ಇನ್ನೇನು ಮಾಡ್ಬೋದು ಅನ್ನೋ ಒಂದು ಮೋಟಿವೇಶನ್ ರೀತಿಯಲ್ಲಿ ಅವ್ರಿಗೆ ಮಾಡಿದ್ರೆ
2: ಇದು ಬೇಕಾಗಿರೋದು ಮಕ್ಕಳಿಗೆ. ನಾವು ಅವರನ್ನ ಹೀಗೆ ಅಳಿಬಾರದು, ಇಷ್ಟೇ ತಗೊಂಡಿರೋದು ಅಂತೇಳಿ ನಾವು ಟೀಚರ್ ಆದವರು ಅಷ್ಟೇ ಪೋಷಕರು ಅಷ್ಟೇ. ಈಗ ನೀನು ಇದು ಇಷ್ಟು ಓದಿನೇ ನೀನು 20 ತಗೊಂಡಿದ್ಯಾ ಅಂದಮೇಲೆ ಇನ್ನು 60 ದಿನದಲ್ಲಿ ಇನ್ನೊಂದು ಸ್ವಲ್ಪ ಹೋಗ್ಬಿಟ್ರೆ 40 ಮೇಲೆ ಹೋಗ್ಬಿಡ್ತಿ ಯಾಕಣೋ ಅಂತೇಳಿ ಯಾವಾಗ ಬೆನ್ ತಡತೀವೋ ಅವನು ಕನಿಷ್ಠ 40 ಹೋಗ್ದವರು 30 ಬರ್ತಾನೆ. ಅಪ್ರೋಚ್ ಬದಲಾಗಬೇಕು ಅಂದ್ರೆ ನಾವು ಯಾರನ್ನೂ ಈಗ ಮಕ್ಕಳನ್ನ ನಾವು ದೈಹಿಕವಾಗಿ ಆ ರೀತಿ ಹೇಳಿ ಕಲಿಸೋದು ಕಷ್ಟ. ಅದಕ್ಕೋಸ್ಕರ ದಯಮಾಡಿ ನಾವು ಮತ್ತೆ ಪೋಷಕರು ಇಬ್ರು ಒಟ್ಟುಗೂಡಿದ್ರೆ ಎಲ್ಲಾ ಮಕ್ಕಳೂ ತುಂಬಾ ಉನ್ನತ ಶ್ರೇಣಿಯಲ್ಲೇ ಪಾಸ್ ಆಗ್ತಾರೆ. ಇದು ಹಿಂದಿನಿಂದನೂ ಆಗ್ಬೇಕು, ಬಟ್ ಈಗ ಆಗಿಲ್ಲ ಅಂದ್ರೂ ಯಾರು ಬೇಜಾರು ಮಾಡ್ಕೊಳ್ಳೋದು ಬೇಡ. ಇವತ್ತಿಂದ ಪ್ರಾರಂಭ ಆದ್ರೂ ನಮ್ಮ ಮಕ್ಕಳು ಕನಿಷ್ಠ 50% 80-40 ಅಂಕ ತಗೊಳ್ಳೋದ್ರಲ್ಲಿ ಏನು ಅನುಮಾನ ಇಲ್ಲ.
1: ಅವ್ರಿಗೆ ಒಂದು ಉತ್ತೇಜನ ಅಥವಾ ಒಂದು ಒಂದು ಉತ್ಸಾಹದ ಮಾತನ್ನಾಡಿದ್ರೆ ಬಹುಶಃ ಅದೇ ಒಂದಷ್ಟು ಮೋಟಿವೇಶನ್ ಆಗ್ಬಿಡ್ಬೋದು. ಅಂದ್ರೆ ನೀ ಕಡಿಮೆ ತಗೊಂಡಿದೆ ಅಂತ ಬಯೋ ಬದಲಾಗಿ ಇಷ್ಟು ತಗೊಂಡಿದೆಯಾ ಇನ್ನೂ ತಗೋತೀಯ ಅಂತ ಅವ್ರನ್ನೇನಾದ್ರು ಉರಿದಿಂಬಿಸ್ಬಿಟ್ರೆ
2: ಈಗ ಹೇಗೆ ಓದ್ತಿದ್ದ ಅಂತ ತಿಳ್ಕೊಬೇಕು. ನೀ ನೋಡಪ್ಪ ಈ ರೀತಿ ಓದ್ತಾ ಇದೆ, ಇಷ್ಟೇ ಓದ್ತಾ ಇದ್ದದ್ದು ನೋಡಿ, ಇನ್ಮೇಲೆ ಇನ್ನೊಂದಿಷ್ಟೇ ಅರ್ಧ ಗಂಟೆ ಓದ್ತಿದ್ದಲ್ಲ, ಕಾಲು ಗಂಟೆ ಹೆಚ್ಚು ಮಾಡಿಬಿಟ್ರೆ ನೋಡು ಪಕ್ಕದವನಿಗಿಂತ ಜಾಸ್ತಿ ಆಗ್ಬಿಡ್ತೀಯ. ಆ ಥರ ನಾವು ಅವನಿಗಿಂತ ಕಡಿಮೆ ಆಯ್ತೀಯಾ ಅಂತ ನಾವು ಇದು ಮಾಡಬಾರ್ದು. ಈಗ ನೋಡು ಅವನಿಗಿಂತ ಜಾಸ್ತಿ ಬಂದ್ಬಿಟ್ರೆ ಈ ಥರ ಆಗುತ್ತೆ ಕಣೋ ಅಂತೇಳಿ ಹೇಳಿದ ತಕ್ಷಣ ಅವನಿಗೆ ಫ್ರೆಂಡ್ಸಿಂದ ಓ ಹೌದು ಅಂತೇಳಿ ಖುಷಿ ಆಯ್ತಾನೆ. ಇಲ್ಲ ಅಂದರೆ ತುಂಬ ಇದು ನಮ್ಮ ಅನುಭವದಲ್ಲಿ ಹೇಳ್ತಾ ಇರೋದು, ದಯಮಾಡಿ ಎಲ್ಲ ಪೋಷಕರು ಶಿಕ್ಷಕರು ಇದನ್ನು ಫಾಲೋ ಮಾಡಬೇಕಂತ ನನ್ನ ಅನಿಸಿಕೆ.
1: ಸರ್ ಖಂಡಿತ ಸರ್ ಖಂಡಿತ ಹರ್ಷ ಸರ್.
0: ಹಾಂ ಸರ್. ಸರ್ ಮುಖ್ಯವಾಗಿ ಮಕ್ಕಳಿಗೆ ಈಗ ಆಲ್ರೆಡಿ ಬಸವರಾಜ್ ಕೊಟ್ಟಂತಹ ಟಿಪ್ಸ್ ಅನ್ನು ಇಟ್ಕೊಳ್ಳಿ. ಎರಡನೇದು ಮಕ್ಕಳೇ ಈಗ ಮೂರು ಪ್ರಿಪರೇಟರಿಗಳು ನಿಮಗೆ ಬರುತ್ತೆ. ಈ ಪ್ರಿಪರೇಟರಿಯನ್ನು ಮಾಡುವಂತಹ ಉದ್ದೇಶವೇ ನಿಮಗೆ ನಿಮ್ಮ ಮಟ್ಟವನ್ನು ಅಲ್ಲಲ್ಲೇ ಜ್ಞಾಪನ ಮಾಡೋದಕ್ಕೆ. ಅಂದರೆ ಈಗ ಫಸ್ಟ್ ಪ್ರಿಪರೇಟರಿಯಲ್ಲಿ ನೀವು ಎಷ್ಟೋ ಅಂಕಗಳನ್ನು ಪಡ್ಕೊಂಡಿದ್ದೀರಿ ಮಕ್ಕಳೇ, ಅಂಕ ಕಡಿಮೆ ಬಂತು ಅಂದ ತಕ್ಷಣ ಬೇಜಾರಾಗೋದು ಬೇಡ. ಯಾಕೆ ಗೊತ್ತಾ, ಡಿಸೆಂಬರ್ನಲ್ಲಿ ನಾವು ಸಿಲೆಬಸ್ ಮುಗಿಸಿದ್ದೀವಿ, ಏಕಾಏಕಿ 6 ದಿವಸಗಳಲ್ಲೇ ಒಂದು ಪರೀಕ್ಷೆ ಬಂದುಬಿಡ್ತು. ನೀವು ತಯಾರಿದ್ದರೋ ತಯಾರಿರಲಿಲ್ವೋ ನಮಗೆ ಗೊತ್ತಿಲ್ಲ, ಆದರೆ 6 ದಿವಸಗಳ ತಯಾರಿಗೆ ಸಮಯ ಕಡಿಮೆ ಇರಬಹುದು ಕೆಲವು ಮಕ್ಕಳಿಗೆ. ಹಾಗಾಗಿ ಅಲ್ಲಿ ಬಂದಿರುವಂತಹ ಅಂಕವನ್ನು ಮಾನವ ದಂಡವಾಗಿ ಇಟ್ಕೊಳ್ಳೋದು ಬೇಡ. ಇದು ನನಗೆ ಒಂದು ಸೂಚಕ, ನಾನು ಕಡಿಮೆ ತೆಗೆದಿದ್ದೀನಿ ಅಂದರೆ ಹಾಗಾದರೆ ನೆಕ್ಸ್ಟ್ ಪ್ರಿಪರೇಟರಿ ಈ ತಿಂಗಳ ಅಂತ್ಯದಲ್ಲಿ ಪ್ರಾರಂಭ ಆಗುತ್ತೆ, ಅಲ್ಲಿಗೆ ನಾನು ಇನ್ನೆಷ್ಟು ತಯಾರಿ ಮಾಡ್ಕೋಬೇಕು, ನನ್ನ ತಯಾರಿಗೆ ನನಗೆ ಸಹಕಾರ ಕೊಡೋರು ಯಾರು, ಇದನ್ನು ಯೋಚನೆ ಮಾಡಿ. ಒಂದು ನಿಮ್ಮ ಗೆಳೆಯರಾಗಿರ್ತಾರೆ, ನಿಮ್ಮ ಶಿಕ್ಷಕರಾಗಿರ್ತಾರೆ, ನಿಮ್ಮ ಪೇರೆಂಟ್ಸ್ ಆಗಿರ್ತಾರೆ. ಸೊ ಈ ಮೂರರಲ್ಲಿ ನನಗೆ ಸಹಕಾರ ಎಲ್ಲಿಂದ ಸಿಕ್ಕುತ್ತೆ ಅನ್ನುವಂತಹದ್ದನ್ನು ಯೋಚನೆ ಮಾಡಿ, ಈ ಸಹಕಾರಗಳನ್ನು ಪಡ್ಕೊಳ್ಳಿ. ನಂತರ ತೀರ್ಮಾನ ಮಾಡ್ಕೊಳ್ಳಿ, ಮೊದಲನೇ ಪೂರ್ವಸಿದ್ಧತಾ ಪರೀಕ್ಷೆಗಿನ್ನ ಎರಡನೇ ಪೂರ್ವಸಿದ್ಧತಾ ಪರೀಕ್ಷೆಯಲ್ಲಿ ಹೆಚ್ಚಿನ ಅಂಕಗಳನ್ನು ನಾನು ಪಡೆಯೋದಕ್ಕೆ ಸಾಧ್ಯ ಅನ್ನುವಂಥದ್ದು. ಅದಕ್ಕೆ ತಯಾರಿ ಮಾಡಿ ಮತ್ತೆ ನೋಡಿ. ಎರಡನೇ ರಿಸಲ್ಟ್ ಬಂದಾಗ ಪ್ರಿಪರೇಟರಿದು ಮತ್ತೆ ನಿಮಗೆ ಗೊತ್ತಾಗುತ್ತೆ ಇನ್ನೆಲ್ಲಿ ನಾನು ಬಿಟ್ಟಿದ್ದೀನಿ ಅನ್ನುವಂಥದ್ದು. ಅದನ್ನು ಸರಿದೂಗಿಸ್ಕೊಳ್ಳೋದಕ್ಕೆ ಮೂರನೇ ಪ್ರಿಪರೇಟರಿ ಇದೆ. ಹಂತ ಹಂತವಾಗಿ ಮಕ್ಕಳೇ ನೀವು ಒಂದೊಂದೇ ಸ್ಟೆಪ್ಸ್ಗಳನ್ನು ಮೇಲೆ ಹಿಡ್ತಾ ಹೋದರೆ ಆಟೋಮ್ಯಾಟಿಕಲಿ ಫೈನಲ್ ಎಕ್ಸಾಮಿನೇಷನ್ಗೆ ಒಳ್ಳೆಯ ಅಂಕಗಳನ್ನೇ ಮಕ್ಕಳೇ ಪಡ್ಕೊಳ್ಬಹುದು. ವಿಜ್ಞಾನ ಅನ್ನುವಂತಹದ್ದೇನು ಅದೊಂದು ಭೂತ ಅಲ್ಲ, ಅದು ಸರಳವಾಗೇ ಇರುತ್ತೆ. ನಾವು ಹೇಗೆ ಅದನ್ನು ನಿವಾರಿಸ್ಕೊಳ್ಳೋದು, ಆ ಸಮಸ್ಯೆಯನ್ನು ನಿವಾರಿಸ್ಕೊಳ್ತೀವೋ ಆ ಪ್ರಯತ್ನದ ಮೇಲೆ ಅದು ಭೂತವಾಗಿ ಅಥವಾ ದೈವವಾಗಿ ನಮಗೆ ಕಾಣಬಹುದು ಅಷ್ಟೇ.
1: ಬಹಳ ಸಂತೋಷ ಸರ್, ಸಾಕಷ್ಟು ವಿಚಾರಗಳನ್ನು ಹಂಚಿಕೊಂಡ್ರಿ. ಖಂಡಿತ ನನ್ನ ಮಕ್ಕಳಿಗೆ ಏನು ಕಲಿಕೆಯಲ್ಲಿ ಸಾಮರ್ಥ್ಯ ಕಡಿಮೆ ಇರೋಂಥವ್ರು ಅಂದ್ಕೊಳ್ತೀವಿ ಹಾಗೂ ಸಾಮರ್ಥ್ಯ ಹೆಚ್ಚಿರೋರು ಅಂದ್ಕೊಳ್ತೀವಿ, ಎಲ್ಲರಿಗೂ ಕೂಡ ಇದು ಬಹು ಮುಖ್ಯವಾಗಿ ಅದು ಅನುಕೂಲ ಆಗಿರುತ್ತೆ ಅಂತ ನಾನು ಭಾವಿಸ್ಕೊಳ್ತೀನಿ ಸರ್. ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕಾಗಿ, ತಮ್ಮ ಎಲ್ಲ ಅನುಭವಗಳನ್ನು ಹಂಚಿಕೊಂಡಿದ್ದಕ್ಕಾಗಿ, ನಮ್ಮ ವಿದ್ಯಾರ್ಥಿಗಳ ಪರವಾಗಿ, ಕೇಳುಗರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು ಸರ್.
0: ಧನ್ಯವಾದಗಳು ಸರ್.
1: ಶ್ರೋತೃಗಳೇ, ಇಷ್ಟೊತ್ತು ತಾವು ಕೇಳ್ತಾ ಇದ್ರಿ ಪರೀಕ್ಷಾ ಸಮಯ 2026 ವಿಶೇಷ ಸರಣಿ ಕಾರ್ಯಕ್ರಮದಲ್ಲಿ ವಿಜ್ಞಾನ ವಿಷಯ ಕುರಿತು ನಾವು ಮಾತನಾಡ್ತಾ ಇದ್ವಿ. ಇಷ್ಟೊತ್ತು ನಮ್ಮ ಜೊತೆ ಮಾತನಾಡಿದವರು ಒಂಟಿಕೊಪ್ಪಲಿನ ಸರ್ಕಾರಿ ಪ್ರೌಢಶಾಲೆಯ ವಿಜ್ಞಾನ ಶಿಕ್ಷಕರಾದ ಶ್ರೀ ಬಸವರಾಜರವರು ಹಾಗೂ ನಂಜನಗೂಡು ತಾಲೂಕಿನ ಹೆಡೆತಲೆ ಸರ್ಕಾರಿ ಪ್ರೌಢಶಾಲೆಯ ವಿಜ್ಞಾನ ಶಿಕ್ಷಕರಾದ ಶ್ರೀ ಎಸ್ ಅರ್ಷರವರು. ಇದು ಇವತ್ತಿನ ಕಾರ್ಯಕ್ರಮ. ಮತ್ತೊಂದು ಕಾರ್ಯಕ್ರಮ ಜೊತೆ ಮುಂದಿನ ಶುಕ್ರವಾರ ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.
3: ಸಮುದಾಯದ ಉನ್ನತಿಗೆ, ಚೈತನ್ಯ ವರ್ಧನೆಗೆ ಇದು ನಿಮ್ಮ ಸತ್ವಧ್ವನಿ. ಇದು ನಿಮ್ಮ ಸತ್ವಧ್ವನಿ.

0: ಪ್ರೀತಿಯ ಜೆಎಸ್ಎಸ್ ರೇಡಿಯೋ 91.2 ಎಫ್ಎಂ ಕೇಳುಗರಿಗೆಲ್ಲ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳೆಯ ಶಿವಕುಮಾರ್. ಪರೀಕ್ಷಾ ಸಮಯ ವಿಶೇಷ ಸರಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಶ್ರೋತೃಗಳೇ, ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗಾಗಿ ಆರಂಭಿಸಿರುವ ಈ ಪರೀಕ್ಷಾ ಸಮಯ ವಿಶೇಷ ಕಾರ್ಯಕ್ರಮದಲ್ಲಿ ಪ್ರತಿ ಶುಕ್ರವಾರ ಒಂದೊಂದು ವಿಷಯ ಕುರಿತು ಮಾತನಾಡ್ತಾ ಬರ್ತಾ ಇದ್ದೀವಿ. ಈ ವಿಷಯ ಕುರಿತು ತಜ್ಞ ಶಿಕ್ಷಕರು ಆಯಾಯ ವಿಷಯಕ್ಕೆ ಸಂಬಂಧಿಸಿದಂತೆ ಭಾಗವಹಿಸುತ್ತಾರೆ. ಆ ವಿಷಯ ಕುರಿತು ವಿದ್ಯಾರ್ಥಿಗಳಿಗಿರುವಂತಹ ಅನುಮಾನಗಳು, ಗೊಂದಲಗಳ ಕುರಿತು ನಮ್ಮ ಜೊತೆ ಹಂಚಿಕೊಳ್ತಾರೆ. ಈ ಎಲ್ಲ ವಿಷಯಗಳ ಕುರಿತಂತೆ ಮಕ್ಕಳು ಮೊದಲ ಅರ್ಧ ಗಂಟೆ ಕಾರ್ಯಕ್ರಮವನ್ನು ಆಲಿಸಿ ಕೊನೆಯ ಅರ್ಧ ಗಂಟೆ ತಮ್ಮ ಅನುಮಾನಗಳು ಅಥವಾ ಪ್ರಶ್ನೆಗಳಿದ್ದಲ್ಲಿ ಕರೆ ಮಾಡಿ ನೇರವಾಗಿ ನಮ್ಮ ತಜ್ಞರ ಜೊತೆ ಮಾತನಾಡಬಹುದು. ಹಾಗೆಯೇ ಈ ದಿನ ನಾವು ಹಿಂದಿ ವಿಷಯ ಕುರಿತು ಮಾತನಾಡ್ತಾ ಇದ್ದೀವಿ. ಈ ಹಿಂದಿ ವಿಷಯ ಕುರಿತು ಮಾತನಾಡಲಿಕ್ಕೆ ಇಂದು ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ವಿಜಿ, ಹಿಂದಿ ಶಿಕ್ಷಕರು ಸರ್ಕಾರಿ ಪ್ರೌಢಶಾಲೆ ಒಂಟಿಕೊಪ್ಪಲ್ ಮೈಸೂರು, ಮತ್ತು ಶ್ರೀ ನವೀದ್, ಹಿಂದಿ ಶಿಕ್ಷಕರು ಸರ್ಕಾರಿ ಪ್ರೌಢಶಾಲೆ ಕೇತುಪುರ ಟಿ ನರಸೀಪುರ ತಾಲೂಕು ಮೈಸೂರು ಜಿಲ್ಲೆ. ಇವರು ಇನ್ನು ಒಂದು ಗಂಟೆಗಳ ಕಾಲ ನಮ್ಮ ಜೊತೆಗಿರ್ತಾರೆ. ಹಿಂದಿ ಪರೀಕ್ಷೆ ಕುರಿತಂತೆ ಮಕ್ಕಳಿಗೆ ಒಂದಷ್ಟು ಸಲಹೆಗಳನ್ನು ನಮ್ಮ ಜೊತೆ ಹಂಚಿಕೊಳ್ತಾರೆ. ಈ ವರ್ಷ ಆಗಿರುವಂತಹ ಕೆಲವು ಬದಲಾವಣೆಗಳ ಕುರಿತು ಮತ್ತು ಪ್ರಶ್ನೆ ಪತ್ರಿಕೆಗಳ ಮಾದರಿ ಕುರಿತು, ಹಾಗೆಯೇ ಮಕ್ಕಳು ಹೇಗೆ ಓದಬೇಕು, ಹೇಗೆ ಬರೀಬೇಕು, ಹೇಗೆ ಹೆಚ್ಚಿನ ಅಂಕಗಳನ್ನು ಪಡೆದುಕೊಳ್ಳಬಹುದು, ಈ ಎಲ್ಲ ವಿಚಾರಗಳ ಕುರಿತು ನಮ್ಮ ಜೊತೆ ಹಂಚಿಕೊಳ್ತಾರೆ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ.
1: ನಮಸ್ಕಾರ ಸರ್.
0: ಥ್ಯಾಂಕ್ ಯು. ತಮಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಸರ್, ಈ ಪರೀಕ್ಷಾ ಸಮಯ 2026 ನಾವು ಒಂದೊಂದು ವಿಷಯಗಳ ಕುರಿತು ಕಾರ್ಯಕ್ರಮವನ್ನು ಮಾಡ್ತಾ ಬರ್ತಾ ಇದ್ದೀವಿ. ಸೊ ಈ ದಿನ ಹಿಂದಿ ಪರೀಕ್ಷೆ ಕುರಿತಂತೆ ನಾವು ಮಾತನಾಡ್ತಾ ಇದ್ದೀವಿ. ಸರ್, ಮೊದಲಿಗೆ ಈ ಹಿಂದಿ ಪರೀಕ್ಷೆಯಲ್ಲಿ ಅಥವಾ ಈ ವರ್ಷದ SSLC ಪರೀಕ್ಷೆಯಲ್ಲಿ ಪ್ರಶ್ನೆ ಪತ್ರಿಕೆಯಲ್ಲಿ ಏನಾದರೂ ಬದಲಾವಣೆಗಳು ಆಗಿದೆಯಾ? ಹಾಗಿದ್ರೆ ಈ ಪಠ್ಯವಾರು ಬದಲಾವಣೆಗಳ ಕುರಿತು ಹಂಚಿಕೊಳ್ಬೋದಾ ವಿಜಿ ಸರ್?
1: ಹಂಚ್ಕೊಬೋದು ಸರ್. ನಮ್ಮ ತೃತೀಯ ಭಾಷೆ ಹಿಂದಿ ವಿಷಯದಲ್ಲಿ ಸರ್ 7 ವಿಷಯಗಳು ಬರ್ತದೆ. ಒಂದು ಗದ್ಯ ಪಾಠ, ಮತ್ತೊಂದು ಪದ್ಯ ಪಾಠ, ವ್ಯಾಕರಣ ಪಾಠ, ಪೂರಕ ಪಾಠ, ಅನುವಾದ ಪಾಠ, ಅಪಠಿತ ಗದ್ಯಾಂಶ, ನಿಬಂಧ, ಪತ್ರಲೇಖನ ಅಂತ ಹೇಳಿ ಈ 7 ವಿಷಯಗಳಿಗೆ ಅಂಕಗಳನ್ನು ಹಂಚಿಕೆ ಮಾಡಿದ್ದಾರೆ ಸರ್. ಇದರಲ್ಲಿ ಗದ್ಯ ಪಾಠಕ್ಕೆ 20 ಅಂಕಗಳನ್ನು ಮೀಸಲು ಮಾಡ್ಕೊಂಡಿದ್ದಾರೆ. ಇದೆಲ್ಲ ಮಕ್ಕಳಿಗೆ ಗಾನ ಪರಿಚಯ ಆಗಿದೆ ಸರ್. ಗದ್ಯ ಪಾಠಕ್ಕೆ 32 ಅಂಕಗಳನ್ನ ನಿರ್ದಿಷ್ಟಪಡಿಸಿಕೊಂಡಿದ್ದಾರೆ. ಪೂರಕ ಪಾಠಕ್ಕೆ 4 ಅಂಕಗಳನ್ನ ನಿರ್ದಿಷ್ಟ ಮಾಡ್ಕೊಂಡಿದ್ದಾರೆ. ಇಲ್ಲಿ ಅನುವಾದ ಪಾಠಕ್ಕೆ 3 ಅಂಕ ಇರುತ್ತೆ, ಅಪಠಿತ ಗದ್ಯಾಂಶಕ್ಕೆ 4 ಅಂಕ ಇರುತ್ತೆ, ನಿಬಂಧ ಪಾಠಕ್ಕೆ 4 ಅಂಕ ಇರುತ್ತೆ, ಪತ್ರಲೇಖನಕ್ಕೆ 5 ಅಂಕ ಇರುತ್ತೆ ಸರ್. ಇದನ್ನ ನಾವು 3 ಭಾಗವಾಗಿ ಮಾಡ್ಕೋಬಹುದು. ಒಂದು ಪದ್ಯ ಪಾಠ, ಗದ್ಯ ಪಾಠ, ಆದ್ಮೇಲೆ ಪೂರಕ ಪಾಠ, ಅನುವಾದ, ಅಪಠಿತ ಗದ್ಯಾಂಶ, ನಿಬಂಧ, ಪತ್ರಲೇಖನ ಅಂತೇಳಿ ಒಂದು ಗ್ರೂಪ್ ಮಾಡ್ಕೋಬಹುದು. ಇಲ್ಲಿ ಯೋಚನೆ ಮಾಡಿದಂತ ಸಂದರ್ಭದಲ್ಲಿ ಸರ್, ನಮ್ಮಲ್ಲಿ ಪದ್ಯ ಪಾಠಕ್ಕೆ 20 ಅಂಕಗಳನ್ನ ಇಟ್ಕೊಂಡಿದಾರಲ್ಲ, ಈ 20 ಅಂಕಗಳಲ್ಲಿ ನಮ್ಮಲ್ಲಿ 6 ಪದ್ಯಗಳಿದೆ. ಪರೀಕ್ಷೆಗೆ 6 ಪದ್ಯಗಳಿಂದ ಕೇವಲ 9 ಪ್ರಶ್ನೆಗಳು ಬರ್ತದೆ. 20 ಅಂಕವನ್ನ ಸರಳವಾಗಿ ಪಡ್ಕೋಬಹುದು. ಪರೀಕ್ಷೆಯಲ್ಲಿ 9 ಪ್ರಶ್ನೆಗಳು 6 ಪದ್ಯಕ್ಕೆ ಮಾತ್ರ ಬರ್ತವೆ. ಮತ್ತೆ ಗದ್ಯ ಪಾಠದಲ್ಲಿ ಒಟ್ಟು ನಮಗೆ 11 ಪಾಠಗಳಿದೆ, ಅದರಲ್ಲಿ ಬರೋ ಪ್ರಶ್ನೆಗಳು 15, 32 ಅಂಕ ಇರ್ತದೆ. ಇದಲ್ಲದೆ ಈ ಪೂರಕ ಪಾಠದಲ್ಲಿ 4 ಅಂಕ ಬರುತ್ತೆ. ಅನುವಾದ, ನಿಬಂಧ, ಅಪಠಿತ ಗದ್ಯಾಂಶ ಮತ್ತೆ ಪತ್ರಲೇಖನ ಈ ಒಟ್ಟು ನೋಡಿಕೊಂಡ್ರೆ 6 ಪ್ರಶ್ನೆ ಇರ್ತದೆ, 20 ಅಂಕ ಬರುತ್ತೆ. ಇದರಲ್ಲಿ ಮಕ್ಕಳು ಸರಳವಾಗಿ ಪರೀಕ್ಷೆಯಲ್ಲಿ ಪಾಸ್ ಆಗೋದಕ್ಕೆ ಗದ್ಯ ಭಾಗ ನೋಡ್ಕೊಂಡ್ರು 32 ಅಂಕ ಬರುತ್ತೆ, ಕೇವಲ ಪದ್ಯ ಪಾಠವನ್ನ ಓದ್ಕೊಂಡ್ರೆ 20 ಅಂಕ ಬರುತ್ತೆ. ನಾನು ಹೇಳ್ದಂಗೆ ಪೂರಕ ಪಾಠ, ಅನುವಾದ, ನಿಬಂಧ ಇದನ್ನ ನೋಡ್ಕೊಂಡ್ರು 20 ಅಂಕ ಬರುತ್ತೆ. ಇದ್ರ ಜೊತೆಗೆ ವ್ಯಾಕರಣ 8 ಅಂಕ ಬರುತ್ತೆ. ನೀವು ಪದ್ಯ ಪಾಠವನ್ನ ಓದ್ಕೊಂಡು ವ್ಯಾಕರಣ ನೋಡ್ಕೊಂಡ್ರೆ 28 ಅಂಕ ಬರುತ್ತೆ. ಗದ್ಯ ಪಾಠವನ್ನ ಓದ್ಕೊಂಡು ನೀವು ವ್ಯಾಕರಣ ನೋಡ್ಕೊಂಡ್ರೆ 40 ಅಂಕ ಬರುತ್ತೆ. ನೀವು ಪೂರಕ ಪಾಠ ಇತರೆ ನೋಡಿಕೊಂಡು ವ್ಯಾಕರಣ ನೋಡಿಕೊಂಡ್ರು 28. ಈ ರೀತಿ ನಾವು ಹಂಚಿಕೆ ಮಾಡಿಕೊಂಡು ಓದ್ಕೋಬಹುದು, ಮಕ್ಕಳಿಗೆ ಲಾಭ ಆಗುತ್ತೆ. ಮತ್ತೆ ಇಲ್ಲಿ ಯಾವ ರೀತಿ ಅಂಕ ವಿಭಜನೆ ಮಾಡಿಕೊಂಡಿದ್ದಾರೆ ಅಂದ್ರೆ, ನಮ್ಮಲ್ಲಿ ಕಾಶ್ಮೀರಿ ಸೇವ್ ಅಂತ ಒಂದು ಪಾಠ ಇದೆ. ಇದಕ್ಕೆ ಮೂರು ಅಂಕಗಳನ್ನು ನಿರ್ದಿಷ್ಟಪಡಿಸ್ಕೊಂಡಿದ್ದಾರೆ. ಇದರಲ್ಲಿ ಬರೋಂಥ ಪ್ರಶ್ನೆ ಒಂದಂಕದ ಪ್ರಶ್ನೆ ಬರುತ್ತೆ, ಎರಡಂಕದ ಪ್ರಶ್ನೆ ಬರುತ್ತೆ. ಸಾಮಾನ್ಯವಾಗಿ ಸರಿ ನಮಗೆ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಕೊಟ್ಟಿದ್ದಾರಲ್ಲ, ಆ ನಾಲ್ಕು ಪ್ರಶ್ನೆ ಪತ್ರಿಕೆಗಳು ಮತ್ತು ಈಗಾಗಲೇ ನಮ್ಮಲ್ಲಿ ಎರಡು ಪೂರ್ವ ಸಿದ್ಧತಾ ಪರೀಕ್ಷೆಗಳು ಆದವು. ಆ ಎರಡು ಪೂರ್ವಸಭಾ ಸಿದ್ಧತಾ ಪರೀಕ್ಷೆ ಮತ್ತು ಆ ನಾಲ್ಕು ಪ್ರಶ್ನೆ ಪತ್ರಿಕೆಗಳನ್ನು ನೋಡಿದ್ರೆ ಸಾಮಾನ್ಯವಾಗಿ ಈ ಪಾಠದ ಪ್ರಶ್ನೆಗಳು 9 ಮತ್ತು 17 ಪ್ರಶ್ನೆ ಸಂಖ್ಯೆ ಹಾಗೆ ಇರ್ತದೆ. 9ನೇ ಪ್ರಶ್ನೆ ಒಂದಂಕಕ್ಕೆ ಬರುತ್ತೆ, 17ನೇ ಪ್ರಶ್ನೆಯಲ್ಲಿ ಎರಡಂಕಕ್ಕೆ ಬರುತ್ತೆ ಈ ಪಾಠದಲ್ಲಿ. ಈ ಥರ ಸರಳೀಕರಣನೂ ಒಂದು ಸ್ವಲ್ಪ ಅನುಕೂಲ ಆಗುತ್ತೆ. ಮತ್ತೆ ಮಕ್ಕಳು ಇದಾದ್ಮೇಲೆ ಗಿಲ್ಲು ಪಾಠದಲ್ಲಿ ನಮಗೆ 3 ಅಂಕದ ಪ್ರಶ್ನೆ ಇರ್ತದೆ, ಕೇವಲ 3 ಅಂಕದ ಪ್ರಶ್ನೆನೇ ಕೇಳ್ತಾರೆ, ಬೇರೆ ಯಾವುದೇ ಪ್ರಶ್ನೆ ಇರಲ್ಲ ಅದರಲ್ಲಿ. ಇದರಲ್ಲಿ ಪ್ರಶ್ನೆ ಸಂಖ್ಯೆ 25 ಆಗಿರ್ತದೆ ಇದು ಯಾವಾಗಲೂ. ಈ ಸಾರಿ ಮಾಡಲ್ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿದಾಗ ಇದಾದ್ಮೇಲೆ ಮೇರಾ ಬಚ್ಪನ್ ಅಂತ ಪಾಠ ಇದೆ ನಮ್ಮ, ಇದರಲ್ಲಿ 3 ಅಂಕಕ್ಕೆ ನಿರ್ದಿಷ್ಟಪಡಿಸ್ಕೊಂಡಿದ್ದಾರೆ. ಇದರಲ್ಲೂ 1 ಅಂಕ ಮತ್ತು 2 ಅಂಕದ ಪ್ರಶ್ನೆಗಳು ಬರ್ತದೆ. ಇದರಲ್ಲಿ ಸಹ 1 ಅಂಕದ ಪ್ರಶ್ನೆ ಸಾಮಾನ್ಯವಾಗಿ 13ನೇ ಪ್ರಶ್ನೆ ಆಗಿರ್ತದೆ, 2 ಅಂಕದ ಪ್ರಶ್ನೆ 18 ಆಗಿರ್ತದೆ. ಆ ಪ್ರಶ್ನೆ ಪತ್ರಿಕೆಯಲ್ಲಿ ಆ 18ನೇ ಪ್ರಶ್ನೆ ಯಾವ್ದಪ್ಪ ಅಂದ್ರೆ ಮೇರಾ ಬಚ್ಪನ್ ಅಂತಾನೆ ಇರದೆ ಗೊತ್ತಾಗುತ್ತೆ, ಆ ತರ ಏನು ಗೊಂದಲ ಆಗಲ್ಲ. ಬಸಂತ್ ಕಿ ಸಚ್ಚಾಯಿ ಯಾವಾಗಲೂ 4 ಅಂಕದ ಪ್ರಶ್ನೆ ಇದೆ ಈ ಬಾರಿ, ಅದು ಯಾವಾಗಲೂ 34ನೇ ನಂಬರ್ನ ಪ್ರಶ್ನೆನೇ ಆಗಿರ್ತದೆ ಈ ಬಾರಿ. 34ನೇ ನಂಬರ್ನ ಪ್ರಶ್ನೆನೇ ಆಗಿರ್ತದೆ. ಸರಳವಾಗಿ ಮಕ್ಕಳು ಅದು ಓದ್ಕೊಂಡ್ರೆ, ಓದಿ ಅರ್ಥ ಮಾಡ್ಕೊಂಡಿದ್ರೆ ಆ 34ನೇ ಪ್ರಶ್ನೆ ಯಾವಾಗಲೂ ಈ ಸಾರಿ ಬರುವಂತ ಪ್ರಶ್ನೆ ಪತ್ರಿಕೆಯಲ್ಲಿ 34ನೇ ನಂಬರ್ಗೆ ಉತ್ತರ ಬರೀತಾ ಇರದೆ. ಮಗು ಏನೋ ಅಷ್ಟೊಂದು ಗೊಂದಲ ಮಾಡ್ಕೋಬೇಕಾಗಿಲ್ಲ. 34ನೇ ಪ್ರಶ್ನೆ ಯಾವುದು ಅಂದ್ರೆ ಬಸಂತ್ ಕಿ ಸಚ್ಚಾಯಿ ಅಂತ ಗೊತ್ತಾಗ್ಬಿಡುತ್ತೆ, ಆ ಪಾಠದಿಂದ ಬಂದಿರ್ತದೆ. ಎರಡು ಪ್ರಶ್ನೆಗಳಿರ್ತದೆ. ಇಂಟರ್ನೆಟ್ ಕ್ರಾಂತಿಯಲ್ಲೂ ಸಹ 3 ಅಂಕದ ಪ್ರಶ್ನೆ ಇರ್ತದೆ. ಈ ಪ್ರಶ್ನೆ 26ನೇ ಪ್ರಶ್ನೆಯಾಗಿ ಹೊರಹೊಮ್ಮುತ್ತೆ ಪ್ರಶ್ನೆ ಪತ್ರಿಕೆಯಲ್ಲಿ. ಮತ್ತೆ ಇದಾದ ನಂತರ ಇಮಾನ್ದಾರ ಅಂಕೆ ಸಮ್ಮೇಳನ ಅಂತ ಇದೆ ನಮ್ಮಲ್ಲಿ, ಇದು 2 ಅಂಕದ ಪ್ರಶ್ನೆಯಾಗಿರ್ತದೆ. ಇದು 19ನೇ ಪ್ರಶ್ನೆ ಸಂಖ್ಯೆ ಆಗಿರ್ತದೆ ಪರೀಕ್ಷೆಗೆ. ಮತ್ತೆ ದುನಿಯಾ ಮೇ ಪೆಹಲಾ ಮಕಾನ್ ಪ್ರಶ್ನೆಯಲ್ಲಿ ಇದರಲ್ಲಿ 11 ಅಂಕದ ಪ್ರಶ್ನೆಗಳು 2 ಬರುತ್ತೆ. ಇದರಲ್ಲಿ 2 ಅಂಕದ ಪ್ರಶ್ನೆ ಇರಲ್ಲ, 3 ಅಂಕದ ಪ್ರಶ್ನೆ ಇರಲ್ಲ, 4 ಅಂಕದ ಪ್ರಶ್ನೆ ಇರಲ್ಲ, ಕೇವಲ 2 ಅಂಕದ ಪ್ರಶ್ನೆ ಇರ್ತದೆ. ಇದರಲ್ಲಿ ಒಂದು ಅನುರೂಪತ ಬರುತ್ತೆ, ಏಕವಾಕ್ಯಮೇ ಉತ್ತರಲಿಕ್ಕಿ ಅನ್ನೋದ್ರಲ್ಲಿ ಬರುತ್ತೆ. ಇದು ಸಾಮಾನ್ಯವಾಗಿ 10 ಮತ್ತು 14ನೇ ಪ್ರಶ್ನೆ ಸಂಖ್ಯೆ ಆಗಿರ್ತದೆ. ಮತ್ತೆ ರೋಬೋಟ್ ಅಂತ ಬರುತ್ತೆ ಸರ್ ನಮ್ಮಲ್ಲಿ. ರೋಬೋಟ್ ಪಾಠಕ್ಕೆ 3 ಅಂಕಗಳನ್ನು ನಿರ್ದಿಷ್ಟಪಡಿಸ್ಕೊಂಡಿದ್ದಾರೆ. ಪ್ರಶ್ನೆ ಪತ್ರಿಕೆಯಲ್ಲಿ ಇದು 27ನೇ ಪ್ರಶ್ನೆ ಆಗಿ ಬರುತ್ತೆ. ಮತ್ತೆ ಇದಾದ ನಂತರ ಮೈಲಾಕಿ ಸಾಹಸಗಾಥ ಅಂತ ಒಂದು ಪಾಠ ಇದೆ, ಇದು 3 ಅಂಕದ ಪ್ರಶ್ನೆಯಾಗಿರ್ತದೆ. ಇದು 28ನೇ ಪ್ರಶ್ನೆಯಾಗಿ ಬಂದಿದೆ ಸರ್. ನಾನು ಈ ಅಧ್ಯಯನ ಮಾಡಿದ ಪ್ರಕಾರ ಮಾಡಲ್ ಕ್ವಶನ್ ಪೇಪರ್ಸು ಮತ್ತು ಈಗ ಪೂರ್ವ ಸಿದ್ಧತಾ ಪರೀಕ್ಷೆಯಲ್ಲಿ ನಾನು ಅಧ್ಯಯನ ಮಾಡಿದಾಗ ಮಕ್ಕಳಿಗೆ ಇದೆಲ್ಲ ಪ್ರಶ್ನೆ ಸಂಖ್ಯೆಗಳನ್ನ ಗುರುತಾಕೊಂಡ್ಬಿಟ್ರೆ ಯಾವ್ಯಾವ ಪಾಠದಲ್ಲಿ ಎಷ್ಟನೇ ಪ್ರಶ್ನೆ ಸಂಖ್ಯೆಗೆ ನಾನು ಓದ್ಕೊಂಡಿದ್ದನ್ನು ಬರೀಬೋದು, ಗೊಂದಲ ಆಗೋದಿಲ್ಲ ಮಗುಗೆ, ಯಾವ ಪಾಠದ್ದಿರ್ಬೋದು ಯಾವ ಪಾಠದ್ದಿರ್ಬೋದು ಅಂತ ಯೋಚನೆ ಮಾಡಬೇಕಾಗಿಲ್ಲ. ನೇರವಾಗಿ ಆ ಪಾಠದ
2: ಈಗ ಒಂದು ಅಂದಾಜು ಸಿಕ್ಕಿರುತ್ತೆ, ಇಷ್ಟೇ ಪ್ರಶ್ನೆ ಇಷ್ಟೇ ಅಂತ
1: ಪಾಠದ್ದೇ ಅಂತ ಗ್ಯಾರಂಟಿ ಆಗ್ಬಿಡುತ್ತೆ ಮಗುಗೆ, ಕಷ್ಟ ಆಗಲ್ಲ ಮಗುಗೆ. ಮತ್ತೆ ನೋಡಿ ಇದಾದ್ಮೇಲೆ ಕರ್ನಾಟಕ ಸಂಪದ ಅಂತಿದೆ, ಇದನ್ನು ಸಾಮಾನ್ಯವರಿಗೆ ಇಲ್ಲಿವರೆಗೆ 4 ಅಂಕದ ಪ್ರಶ್ನೆ ಕೇಳ್ತೀನಿ, ಈ ಬಾರಿಯೂ 4 ಅಂಕ ಆ ಪಾಠಕ್ಕೆ ವೈಟೇಜ್ ಇದೆ. ಇದರಲ್ಲಿ 1 ಅಂಕದ ಮತ್ತೆ 3 ಅಂಕದ ಪ್ರಶ್ನೆಗಳು ಬರ್ತದೆ. ಇದು 11ನೇ ಪ್ರಶ್ನೆ 1 ಅಂಕದ ಪ್ರಶ್ನೆ ಆದ್ರೆ 3 ಅಂಕದ ಪ್ರಶ್ನೆ 29 ಆಗಿರ್ತದೆ ಕರ್ನಾಟಕ ಸಂಪದದಿಂದ. ಮತ್ತೆ ಬಾಲಶಕ್ತಿಯಲ್ಲಿ ಒಂದು ಪ್ರಶ್ನೆ ಬರ್ತದೆ 2 ಅಂಕದ್ದು, ಇದು ಸಾಮಾನ್ಯವಾಗಿ 20ನೇ ಪ್ರಶ್ನೆ ಸಂಖ್ಯೆ ಆಗಿರ್ತದೆ. ಈ ರೀತಿ ನಮ್ಮಲ್ಲಿ ಗದ್ಯಪಾಠದಿಂದ 15 ಪ್ರಶ್ನೆಗಳು ಬರ್ತದೆ, 32 ಅಂಕ ಇರುತ್ತೆ. ಈಗ ನಾನು ಹೇಳ್ದಂತ ನೋಡಿ ಇನ್ನೊಂದು ಬಾರಿ ನೆನೆಸಕ್ಕೆ ಇಷ್ಟಪಡ್ತೀನಿ. ಕಾಶ್ಮೀರಿ ಸೇಬ್ನಲ್ಲಿ 9, 17ನೇ ಪ್ರಶ್ನೆ ಆಗಿರ್ತದೆ. ಗಿಲ್ಲು ಪಾಠದಲ್ಲಿ 25ನೇ ಪ್ರಶ್ನೆ ಕ್ವಶನ್ ಪೇಪರ್ನಲ್ಲಿ ಆಗಿರ್ತದೆ. ಮೇರಾ ಬಚ್ಪನ್ನಲ್ಲಿ 13, 18ನೇ ಪ್ರಶ್ನೆ ಆಗಿರ್ತದೆ. ಬಸಂತ್ ಕಿ ಸಚ್ಚಾಯಿ 34ನೇ ಪ್ರಶ್ನೆಯಲ್ಲೇ ಬರುತ್ತೆ. ಇಂಟರ್ನೆಟ್ ಕ್ರಾಂತಿ 26ನೇ ಪ್ರಶ್ನೆ ಆಗಿರ್ತದೆ. ಇಮಾನ್ದಾರಂಕೆ ಸಮ್ಮೇಳನ 19ನೇ ಪ್ರಶ್ನೆಯಲ್ಲಿ ಇರ್ತದೆ. ದುನಿಯಾ ಮೇ ಪೆಹಲ ಮಕಾನ್ 10, 14ನೇ ಪ್ರಶ್ನೆ ಆಗಿರ್ತದೆ. ರೋಬೋಟ್ 27ನೇ ಪ್ರಶ್ನೆ ಆಗಿರ್ತದೆ. ಮೈಲಾಕಿ ಸಾಹಸಗಾಥ 28ನೇ ಪ್ರಶ್ನೆ ಆಗಿರ್ತದೆ. ಕರ್ನಾಟಕ ಸಂಪದ 11, 29 ಆಗಿರ್ತದೆ. ಬಾಲಶಕ್ತಿ 20ನೇ ಪ್ರಶ್ನೆ ಸಂಖ್ಯೆ ಆಗಿರ್ತದೆ.
2: ಇದು ಬಹುಶಃ ತಾವು ಸಾಕಷ್ಟು ಒಂದು ಕ್ಲೂಗಳನ್ನು ಕೊಟ್ಟಿದ್ದೀರಿ ಮಕ್ಕಳಿಗೆ ಸುಲಭವಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಹೇಗೆ ಸಾಧ್ಯತೆಗಳಿದೆ ಅನ್ನೋದ್ರ ಕುರಿತು ಹೇಳಿದಿರಿ ಸರ್.
1: ಯಾಕೆ ಇದನ್ನ ನಾನು ಹೇಳ್ತಾ ಇದ್ದೀನಿ ಅಂದರೆ ಕೆಲವು ಸಂದರ್ಭದಲ್ಲಿ ಮಕ್ಕಳು ಯಾವ ಪಾಠದ ನಮ್ಮಲ್ಲಿ ಪ್ರಾಕೃತಿಕ ಸೌಂದರ್ಯ ವರ್ಣನ ಕಿಜಿ ಅಂತ ಒಂದು ಪ್ರಶ್ನೆ ಕೇಳ್ತಾರೆ. ಇದು ಕರ್ನಾಟಕ ಸಂಪದ ಅನ್ನೋ ಪಾಠದಲ್ಲೂ ಆ ಶಬ್ದ ಬಳಕೆ ಆಗುತ್ತೆ. ಮಾತೃಭೂಮಿ ಅನ್ನುವಂಥ ಪದ್ಯ ಭಾಗದಲ್ಲೂ ಈ ಶಬ್ದ ಬಳಕೆ ಆಗ್ಬಿಡ್ತದೆ. ಕರ್ನಾಟಕ ಸಂಪದ ಪ್ರಾಕೃತಿಕ ಸೌಂದರ್ಯಕ ವರ್ಣನ ಕಿಜಿ ಅಂತ ಇಟ್ಕೊನ ಅಲ್ಲಿ ಕರ್ನಾಟಕ ಅಂತಿರುತ್ತೆ, ಮಾತೃಭೂಮಿ ಅಂತಿರುತ್ತೆ. ಆದರೂ ಪ್ರಶ್ನೆ ಸಂಖ್ಯೆ ಇದ್ದಾಗ ಇದು ಕರ್ನಾಟಕ ಸಂಪದನದ್ದೇ ಅಂತ ಗೊತ್ತಾಗತ್ತೆ, ಅದು ಮಾತೃಭೂಮಿ ಇದೆ ಅಂತಲೂ ಗೊತ್ತಾಗತ್ತೆ. ಇದರ ಜೊತೆಗೆ ನೋಡಿ, ಪದ್ಯ ಭಾಗದಲ್ಲಿ ನಮ್ಮ ಮಾತೃಭೂಮಿಯಲ್ಲಿ ಮೂರಂಕದ ಪ್ರಶ್ನೆ ಇರ್ತದೆ. ಇದು ನಾನು ಅಧ್ಯಯನ ಮಾಡಿದೆ, 30ನೇ ಪ್ರಶ್ನೆನೇ ಆಗಿರ್ತದದು ಮಾತೃಭೂಮಿ ಪದ್ಯದಿಂದ. ಮತ್ತೆ ಇನ್ನೊಂದು ಅಭಿನವ ಮನುಷ್ಯ ಅಂತಿದೆ, ಇದರಲ್ಲಿ 3 ಅಂಕಕ್ಕೆ ಕೇಳ್ತಾರೆ, 1 ಮತ್ತು 2 ಅಂಕದ ಪ್ರಶ್ನೆ ಇದೆ. ಇದನ್ನು ನೋಡಿದೆ ನಾನು. 15ನೇ ಪ್ರಶ್ನೆ, 21ನೇ ಪ್ರಶ್ನೆ ಪ್ರಶ್ನೆ ಪತ್ರಿಕೆಯಲ್ಲಿ ಅಭಿನವ ಮನುಷ್ಯದೇ ಇರುತ್ತೆ.
2: ಓಕೆ, ಅಂದ್ರೆ ಈ ಮಾದರಿ ಪ್ರಶ್ನೆಗಳು ನೋಡಿಕೊಂಡ್ರೆ ಬಹುಶಃ ಒಂದು ಅಂದಾಜು ಸಿಗುತ್ತೆ ಅಂತ ತಾವು
1: ಬ್ಯಾಲೆನ್ಸ್ ಆಗ್ಬಿಡುತ್ತೆ. 4 ಪ್ರಶ್ನೆ ಪತ್ರಿಕೆ ಪರೀಕ್ಷೆ, ಈಗ ನಮ್ದು 2 ಆಗಿದೆ, ಇನ್ನೊಂದು ಪರೀಕ್ಷೆ ಇದೆ. ಒಟ್ಟು 7 ಪ್ರಶ್ನೆ ಪತ್ರಿಕೆಗಳನ್ನ ಸ್ವಲ್ಪ ಅಧ್ಯಯನ ಮಾಡಿಬಿಟ್ಟು ಸ್ವಲ್ಪ ಮಕ್ಕಳು ಒಂದು ಆಕ್ಷನ್ ಪ್ಲಾನ್ ರೀತಿ ಮಾಡ್ಕೊಂಡ್ಬಿಟ್ರೆ ಬಹಳ ಸರಳ ಆಗುತ್ತೆ ಮಕ್ಕಳಿಗೆ. ಮತ್ತೆ ತುಳಸಿಕೆ ದೋಯೆ ಅಂತಿದೆ ನಮ್ಮಲ್ಲಿ, ಇದು ಯಾವಾಗ್ಲೂ 32ನೇ ಪ್ರಶ್ನೆ ಆಗೇ ಇರ್ತದೆ. ದೋಯೆ ಭಾವಾರ್ಥಲಿಕಿ ಅಂತ 3 ಅಂಕ ಬರುತ್ತೆ. ಮತ್ತೆ ಇದರಲ್ಲಿ 1 ಅಂಕದ ಪ್ರಶ್ನೆ ಕೇಳ್ತಾರೆ ಇದರಲ್ಲೂ. ಮತ್ತೆ ಇದಾದ್ಮೇಲೆ ಸಮೈಕಿ ಪಹಚಾನ್ ಅಂತ ನೋಡಿ, 31ನೇ ಪ್ರಶ್ನೆ. ಇದು ಯಾವಾಗ್ಲೂ 31ನೇ ಪ್ರಶ್ನೆ, ಸಮೈಕ ಮಹತ್ವ ಅನ್ನೋದ್ರ ಮೇಲೆ ಪ್ರಶ್ನೆ ಕೇಳ್ತಾರೆ. ಇದು ಒಂದಿರುತ್ತೆ. ಸೂರ್ಶ್ಯಾಮ ಯಾವಾಗ್ಲೂ 1 ಮತ್ತು 2 ಅಂಕದ ಪ್ರಶ್ನೆ ಇದೆ. 23, 22ನೇ ಪ್ರಶ್ನೆ 2 ಅಂಕದಾಗಿರ್ತದೆ. ನೋಡಿ, ನಮ್ಮಲ್ಲಿ ಪದ್ಯ ಭಾಗದಲ್ಲಿ 20, 21, 22 ಪದ್ಯ ಭಾಗದಲ್ಲಿ ಮಾತೃಭೂಮಿ 21 ಮತ್ತು 22 ಯಾವಾಗಲೂ ಸೂರ್ಶ್ಯಾಮಲಿರ್ತದೆ. 30 ಮತ್ತು 31, 32 ತುಳಸಿದೋಯೆ ಮೇಲಿರುತ್ತೆ. 30 ಮಾತೃಭೂಮಿ ಮೇಲಿರುತ್ತೆ. ಈ ರೀತಿ ಒಂದು ಸ್ವಲ್ಪ ಮಕ್ಕಳು ಪ್ಲಾನ್ ಮಾಡಿ ಓದ್ಕೊಂಡ್ಬಿಟ್ರೆ ಬಹಳ ಸರಳ.
2: ಅಂದ್ರೆ 6 ಪದ್ಯಗಳು 6 ಗದ್ಯಗಳು
1: 6 ಪದ್ಯಗಳು 11 ಗದ್ಯ 2 ಪೂರಕ ಪಾಠ. ನೋಡಿ, 23 ಮತ್ತು 24ನೇ ಪ್ರಶ್ನೆ ಯಾವಾಗ್ಲೂ ಪೂರಕ ಪಾಠದಲ್ಲಿ ಆಗಿರ್ತದೆ. 23ನೇ ಪ್ರಶ್ನೆ ಪ್ರಶ್ನೆ ಪತ್ರಿಕೆಯಲ್ಲಿ ಶನಿ ಗ್ರಹದಿಂದಲೇ ಇರ್ತದೆ. ಶನಿ ಸಪ್ತಿ ಸುಂದರ ಗ್ರಹ ಅಂತ ನಮ್ಮಲ್ಲಿ ಒಂದು ಪೂರಕ ಪಾಠ ಇದೆ, ಅದರಿಂದ ಇರುತ್ತೆ. 24ನೇ ಪ್ರಶ್ನೆ ಸತ್ಯಕಿ ಮಹಿಮತ ನಾಗರಿಕೊಂಕೆ ಕರ್ತವ್ಯ ಅಂತ ಪೂರಕ ಪಾಠದಲ್ಲೇ ಇರುತ್ತೆ, 2-2 ಅಂಕಗಳಿಗೆ ಇರ್ತದೆ. ಈ ತರ ಮಕ್ಕಳು ಪ್ರಶ್ನೆ ಸಂಖ್ಯೆಗಳನ್ನ ಸ್ವಲ್ಪ ಲೆಕ್ಕ ಹಾಕೊಂಡ್ರು ಕೆಲಸ ಮಾಡಿದ್ರೆ ಬಹಳ ಮಕ್ಕಳಿಗೆ ಅನುಕೂಲ ಆಗುತ್ತೆ. ಈ ರೀತಿ ವೇಟೇಜ್ ಇರುತ್ತೆ.
2: ಅಂದ್ರೆ ಈ ವರ್ಷ ಸಾಕಷ್ಟು ಬದಲಾವಣೆಗಳು ಆಗಿದೆ. ಎಸ್ ಸರ್, ಅದನ್ನ ಮುಂದುವರಿಸ್ತೀನಿ. ನವೀದ್ ಸರ್, ಸರ್ ಹೇಳ್ತಾ ಇದ್ರು ಯಾವ ಯಾವ ಪದ್ಯ ಅಥವಾ ಗದ್ಯ ಭಾಗಗಳಿಂದ 8ನೇ ಪ್ರಶ್ನೆಗಳಾಗಿ ಬರುವ ಸಾಧ್ಯತೆಗಳಿದೆ ಅನ್ನುವ ಎಲ್ಲ ಒಂದಷ್ಟು ಕ್ಲೂಗಳನ್ನ ಮಕ್ಕಳಿಗೆ ನೀಡ್ತಾ ಇದ್ರು. ಸೊ ಈ ರೀತಿಯ ಬದಲಾವಣೆಗಳನ್ನು ನಾವು ಗಮನಿಸುವಾಗ ಈ ವರ್ಷ ಈ ಹಿಂದಿ ಪಠ್ಯ ಪುಸ್ತಕದಲ್ಲಿ ಅಥವಾ ಪ್ರಶ್ನಾವಳಿಗಳಲ್ಲಿ ಏನೆಲ್ಲ ಸಾಮಾನ್ಯ ಬದಲಾವಣೆಗಳನ್ನು, ಪ್ರಮುಖ ಬದಲಾವಣೆಗಳನ್ನು ನಾವು ಕಂಡಿದ್ದೀವಿ ಅಂತ?
3: ಸರ್, ಮೊದಲನೇದಾಗಿ ಪರೀಕ್ಷೆ ಎಂಬ ಹಬ್ಬವನ್ನು ಸಡಗರದಿಂದ ಆಚರಿಸಲು ಹೊರಟಿರುವಂಥ ಎಲ್ಲ ಮಕ್ಕಳಿಗೆ ಶುಭಕಾಮನೆಗಳನ್ನು ತಿಳಿಸ್ತಾ, ಬಹುಶಃ ನಮ್ಮ ಶಾಲಾ ಪರೀಕ್ಷಾ ಮಂಡಳಿ ಏನಿದೆಯೋ ಅದು ಕಳೆದ ವರ್ಷಗಳಿಗೆ ನಾವು ಹೋಲಿಸ್ಕೊಂಡ್ರೆ ಈ ವರ್ಷ ನಮಗೆ ಸ್ಪಷ್ಟವಾದ ಒಂದು ದಿಕ್ಸೂಚಿಯನ್ನು ಕೊಟ್ಟಿದೆ. ನಮ್ಮ ಮುಂದೆ ಇಲಾಖೆ ಈಗಾಗಲೇ ನಮಗೆ ಒಂದು ಲೆಸನ್ ವೈಸ್ ಒಂದು ವೈಟೇಜನ್ನು ಕೊಟ್ಟಿದೆ. ಯಾವ ಪಾಠದಲ್ಲಿ 8 ಅಂಕಗಳು ಪ್ರಶ್ನೆಗಳು ಬರ್ಬೋದು, ಎಲ್ಲಿ ದೀರ್ಘ ಉತ್ತರಗಳನ್ನ ಬಯಸುವಂಥ ಪ್ರಶ್ನೆಗಳು ಬರ್ತದೆ, ಎಲ್ಲಿ ಲಘು ಉತ್ತರಗಳನ್ನ ಬಯಸುವಂಥ ಪ್ರಶ್ನೆಗಳು ಬರುತ್ತೆ ಅನ್ನೋದನ್ನು ಈಗ ಆಲ್ರೆಡಿ ಕೊಟ್ಟಿದೆ. ಜೊತೆಗೆ 4 ಮಾಡಲ್ ಕ್ವಶನ್ ಪೇಪರ್ ಬಿಟ್ಟಿದೆ. ಇದರೊಂದಿಗೆ 2 ರಾಜ್ಯ ಮಟ್ಟದ ಪೂರ್ವ ಸಿದ್ಧತಾ ಪರೀಕ್ಷೆಗಳು ಈಗ ಆಲ್ರೆಡಿ ನಾವು ಮಾಡಿದ್ವಿ ಸರ್. ಬಹುಶಃ ನಾನು ನನ್ನ ಅನುಭವದಲ್ಲಿ ಹೇಳೋದಾದ್ರೆ ಈ ಏನ್ ಮಾಡೆಲ್ ಕ್ವಶನ್ ಪೇಪರ್ಗಳಿದೆಯೋ ಮತ್ತೆ ಏನ್ ರಾಜ್ಯ ಮಟ್ಟದ ಪೂರ್ವ ಸಿದ್ಧತಾ ಪರೀಕ್ಷೆ ಪ್ರಶ್ನೆ ಪತ್ರಿಕೆಗಳಿದೆಯೋ ಇದನ್ನ ಒಮ್ಮೆ ಅವಲೋಕನವನ್ನ ಮಾಡಿದಾಗ ಸರ್ ಹೇಳಿದಾಗೆ ಅದೇ ಕ್ರಮ ಸಂಖ್ಯೆಯ ಪ್ರಶ್ನೆಗಳು ಇದೆ. ಕಳೆದ ವರ್ಷಕ್ಕೆ ಹೋಲಿಸ್ಕೊಂಡ್ರೆ ಯಾವ ಪ್ರಶ್ನೆ ಎಲ್ಲಿ ಬರುತ್ತೆ ಎನ್ನುವಂತಹ ಯಾವುದೇ ಒಂದು ನಿಖರವಾದಂತಹ ಒಂದು ಮಾಹಿತಿ ಇರಲಿಲ್ಲ. ಆದರೆ ನಮ್ಮ ಮುಂದೆ ಈ ಸರಿ ತುಂಬ ಸುಲಭವಾಗಿ ನಮ್ಮ ಇಲಾಖೆ ಇದನ್ನು ಮಾಡಿಕೊಟ್ಟಿದೆ. ನಮಗೆ ಒಂದು ನಮ್ಮ ಗುರಿ ಎಲ್ಲಿಗೆ ತಲುಪಬೇಕು, ಅದನ್ನು ಹೇಗೆ ಹೋಗಬೇಕು ಎನ್ನುವಂಥ ಸ್ಪಷ್ಟ ಮಾರ್ಗದರ್ಶನವನ್ನು ನೀಡ್ತಾ ಇದೆ. ಹಾಗಾಗಿ ಏನು ಈ ಬದಲಾವಣೆ ಆಗಿದೆಯೋ ಲೆಸನ್ ವೈಸ್ ವೆಯ್ಟೇಜು ನೀಡುವಂತಹ ಕೆಲಸ ಏನಾಗಿದೆಯೋ ಅದನ್ನು ಎಲ್ಲ ಮಕ್ಕಳು ಮೊದಲು ಮನದಟ್ಟು ಮಾಡ್ಕೊಳ್ಬೇಕು. ಮನದಟ್ಟು ಮಾಡಿಕೊಂಡು ಯಾವ ಕ್ರಮ ಸಂಖ್ಯೆಯ ಪ್ರಶ್ನೆ ಯಾವ ಪಾಠದಲ್ಲಿ ಬರುತ್ತೆ, ಆ ಪ್ರಶ್ನೆಯ ಉತ್ತರವನ್ನು ಹೇಗೆ ಬರೀಬೇಕು, ದೀರ್ಘ ಉತ್ತರವನ್ನು ಬಯಸುವಂಥ ಪ್ರಶ್ನೆಗಳಿಗೆ ಉತ್ತರವನ್ನು ಬರವಣಿಗೆ ಅಭ್ಯಾಸವನ್ನು ಸತತವಾಗಿ ನಿರಂತರವಾಗಿ ಮಗು ಮಾಡಿದ್ದೇ ಆದಲ್ಲಿ ಖಂಡಿತವಾಗ್ಲೂ ದೀರ್ಘ ಉತ್ತರದ ಅಂಕಗಳು ಪೂರ್ಣವಾಗಿ ಪಡೀಲಿಕ್ಕೆ ಸಾಧ್ಯ. ಜೊತೆಗೆ ಸರ್ ತುಂಬ ಸುಲಭವಾಗಿ ಹೇಳಿದ್ದಾರೆ ಸರ್, ಯಾವ ಮಕ್ಕಳು ತುಂಬ ಹಿಂದಿ ಕಷ್ಟ ಅಂತಾರೋ ಅವರು ಸುಲಭವಾಗಿ ಪತ್ರ ಲೇಖನ, ಈ ಕಂಠ ಇರುವಂತಹ ಕಂಠಪಾಠದ ಪೊಯಮು ಹಾಗೂ ಸರಳವಾದಂತಹ ಪದ್ಯಭಾಗದ ಪ್ರಶ್ನೆಗಳನ್ನೇ ಕಲ್ತ್ಕೊಂಡ್ರು, ಒಂದೊಂದು ಎರಡೆರಡು ಪ್ರಶ್ನೆಗಳನ್ನೇ ಕಲ್ತ್ಕೊಂಡ್ರು ತುಂಬ ಸುಲಭವಾಗಿ 32 ಅಂಕಗಳಿಂದ 40 ಅಂಕಗಳನ್ನ ಸುಲಭವಾಗಿ ಪಡ್ಕೊಳ್ಬಹುದು ಸರ್. ಅಂತ ವ್ಯವಸ್ಥೆ ಈ ರೀತಿ ಈ ಸರಿ ಇರೋದ್ರಿಂದ ಅದರ ಸದುಪಯೋಗವನ್ನ ಮಕ್ಕಳು ಮಾಡ್ಕೊಳ್ಬೇಕು, ನಿರಂತರವಾಗಿ ಒಂದು ಪುನರ್ಮನನ ಮಾಡ್ಕೊಳ್ಬೇಕು.
2: ಅಂದ್ರೆ ಒಂದು ಕಳೆದ ಬಾರಿಗೆ ಹೋಲಿಸಿದರೆ ಈ ಬಾರಿ ಬಹಳ ಸ್ಪಷ್ಟವಾಗಿ ಈ ಪಾಠದಿಂದ ಅಥವಾ ಈ ಪದ್ಯದಿಂದ ಇಂಥ ಪ್ರಶ್ನೆಗಳು ಬಂದೇ ಬರುತ್ತವೆ. ಅದರಲ್ಲೂ ವಿಶೇಷವಾಗಿ ಇಷ್ಟು ಅಂಕಗಳ ಪ್ರಶ್ನೆಗಳು ಬರುತ್ತೆ ಅಂತಲೂ ಕೂಡ ಸ್ಪಷ್ಟವಾಗಿ ಹೇಳಿರೋದ್ರಿಂದ ಮಕ್ಕಳಿಗೆ ಒಂದು ಅಂದಾಜು ಸಿಗುತ್ತೆ, ಏನೇನು ಓದ್ಕೊಳ್ಬೋದು ಅಂತ ಸಿಗುತ್ತೆ. ಹಾಗೆಯೇ ಈ ವರ್ಷ ಹಿಂದಿ ವಿಷಯಕ್ಕೆ ಸಂಬಂಧಿಸಿದಂತೆ ಎಷ್ಟು ಅಂಕಗಳು ಪಾಸ್ ಆಗುವ ಅಂಕಗಳು ಅಥವಾ ಪರ್ಸೆಂಟೇಜ್ ಅಂತಾರೆ?
3: ಈಗ ಏನು ಇಲ್ಲಿವರೆಗೆ ಏನು ಮಾಹಿತಿ ಇದೆಯೋ ಅದು 33 ಅಂಕಗಳನ್ನ ನಾವು ಆಂತರಿಕ ಮೌಲ್ಯಮಾಪನ ಮತ್ತು ಬಾಹ್ಯ ಮೌಲ್ಯಮಾಪನ ಪರೀಕ್ಷೆ ಮತ್ತು ನಾವೇನು ಇಂಟರ್ನಲ್ ಅಸೆಸ್ಮೆಂಟ್ ಕೊಟ್ಟಿರ್ತೀವೋ ಅವೆರಡರಿಂದ 33 ತೆಗೆದ್ರೆ ಸಾಕು ಮಗು ಅನ್ನುವಂಥದ್ದು ಇದೆ ಸರ್. ನಾನು ಏನಪ್ಪ ಹೇಳಲಿಕ್ಕೆ ಬಯಸ್ತೀನಿ ಅಂದರೆ ಬಹುಶಃ ಇದೊಂದು ಒಳ್ಳೆ ಸುವರ್ಣಾವಕಾಶ ಮಕ್ಕಳಿಗೆ ಅತ್ಯಂತ ಹೆಚ್ಚು ಅಂಕಗಳನ್ನ ನಿಖರವಾಗಿ ಪಡೀಲಿಕ್ಕೆ ಸುಲಭವಾಗಿ ಪಡೀಲಿಕ್ಕೆ ನಮ್ಮ ಮುಂದೆ ಒಂದು ಮಾರ್ಗದರ್ಶನ ರೆಡಿಯಾಗಿದೆ ಸರ್. ಅದರ ಸದುಪಯೋಗವನ್ನು ಮಾಡಿದ್ದೇ ಆದಲ್ಲಿ ಒಳ್ಳೆ ಅಂಕಗಳು ಬರುತ್ತೆ ಸರ್. ಈಗ ಸರ್ ಹೇಳ್ತಾ ಇದ್ರು ಮಾತೃಭೂಮಿಲಿ ಇಲ್ಲಿ 3 ಅಂಕಕ್ಕೆ ಬರುವಂತ ಪ್ರಶ್ನೆಗಳು, ಮಾತೃಭೂಮಿಗೆ ಪ್ರಕೃತಿ ಸೌಂದರ್ಯಕ ವರ್ಣನ್ ಕಿಜಿಯೇ ಅಥವಾ ಮಾತೃಭೂಮಿಗೆ ಸ್ವರೂಪಕ ವರ್ಣನ್ ಕಿಜಿ, ಇವೆರಡು ಪ್ರಶ್ನೆಗಳಲ್ಲಿ ಒಂದು ಪ್ರಶ್ನೆ ಖಂಡಿತವಾಗ್ಲೂ ಬರುತ್ತೆ ಸರ್. ಹಾಗಾಗಿ ಈ ಪ್ರಶ್ನೆಗಳನ್ನ ಸ್ವಲ್ಪ ಗಮನವನ್ನ ಕೊಟ್ಟು ಬರವಣಿಗೆ ಮಾಡಿದ್ರೆ ಮಕ್ಕಳಿಗೆ ಅಂಕಗಳು ಪೂರ್ಣ ಅಂಕಗಳು ಸಿಗ್ತದೆ. ನೆಕ್ಸ್ಟ್ ಅಭಿನವ ಮನುಷ್ಯ 2ನೇ ಪೊಯಮ್ ಇದೆ. ಇಲ್ಲಿ ದಿನಕರ್ ಜಿಕೆ ಅನುಸಾರ ಮಾನವ ಕಾ ಸಹಿ ಪರಿಚಯ ಕೈಸೆ ಪಹಚಾನ್ ಸಕ್ತೆ ಹೇ ಕೈಸೆ ಹೋತಾ ಹೇ, ಇದ್ರ ಜೊತೆಗೆ ಒಂದು ಭೌತಿಕ ಸಾಧನ ಅಭಿನವ ಮನುಷ್ಯನ ಒಂದು ಭೌತಿಕ ಸಾಧನ ಅಥವಾ ಪ್ರಕೃತಿ ಪರ್ ಸರ್ವತ್ರ ಹೈ ವಿಜಯ್ ಪುರುಷ ಆಸೀನ್ ಇಸ್ಕ ಆಶಯ ಸ್ಪಷ್ಟ ಕಿಜಿ ಅಂತ 2 ಅಂಕಕ್ಕೆ ಪ್ರಶ್ನೆಗಳು ಕೇಳ್ತಾರೆ ಸರ್. ಅದನ್ನು ಮಕ್ಕಳು ಒಂಚೂರು ಹೆಚ್ಚು ಗಮನವನ್ನು ಕೊಟ್ಟರೆ ಸುಲಭವಾಗಿ ಅಂಕಗಳನ್ನ ಪಡೆಯಬಹುದು. ಜೊತೆಗೆ ತುಳಸಿಕೆ ದೊಹೇಲಿ ನಮ್ಮ ಮುಂದೆ ಈಗ ಆಲ್ರೆಡಿ ನಮ್ಮ ಮುಂದೆ ಇದೆ, ಇದು 4 ಅಂಕಗಳು ಬರುವಂತಹ ಒಂದು ಚಾನ್ಸಸ್ ಇರೋದ್ರಿಂದ 1 ಅಂಕದ ಒಂದು ಪ್ರಶ್ನೋತ್ತರ ಮತ್ತು 3 ಅಂಕದ ಒಂದು ದೊಹೆಯನ್ನ ಕೇಳ್ತಾರೆ. ಸಾಮಾನ್ಯವಾಗಿ ಸರ್ ನಾವು ತರಗತಿಯಲ್ಲಿ ಮಗುಗೆ ಯಾರು ಸ್ವಲ್ಪ ಕಲಿಕೆಯಲ್ಲಿ ಹಿಂದುಳಿದಿದ್ದಾರೋ ಆ ಮಕ್ಕಳಿಗೆ ನಾವು ಏನು ಹೇಳ್ತೀವಿ, ಮೊದಲನೇ ದೋಹೆ ಮತ್ತು 3ನೇ ದೋಹೆ ಮತ್ತು 5ನೇ ದೋಹೆ ಬಗ್ಗೆ ಹೆಚ್ಚು ಗಮನವನ್ನು ಕೊಡಿ, ಈ ದೋಹೆಗಳು ಬರುವಂತಹ ಸಂಭಾವನೆಗಳು ಹೆಚ್ಚಿರೋದ್ರಿಂದ ಅದನ್ನು ನಾವು ನಿರಂತರವಾಗಿ ತರಗತಿಗಳಲ್ಲಿ ಅಭ್ಯಾಸ ಮಾಡಿಸ್ತೀವಿ ಸರ್. ಜೊತೆಗೆ ಸಮಯಕ್ಕೆ ಪಹಚಾನ್ ಆ ಪದ್ಯಭಾಗದ ಒಟ್ಟು ಆಶಯ ಏನಿದೆಯೋ ಸಾರಾಂಶ ಏನಿದೆಯೋ ಒಂದು 5-6 ಅಂಶಗಳನ್ನು ಸುಲಭವಾಗಿ ಸಮಯದ ಸದುಪಯೋಗದ ಬಗ್ಗೆ ಮಕ್ಕಳು ಸಮಯದ ಒಂದು ಹೇಗೆ ಅದನ್ನು ಯುಟಿಲೈಸ್ ಮಾಡ್ಕೊಳ್ಬೇಕು ಅಂತ ಬರೆದು ಸಾಮಾನ್ಯ ಪ್ರಶ್ನೆ ಸರ್ ಇದು.
2: ಎಸ್ ಸರ್, ಖಂಡಿತ ಒಂದಷ್ಟು ಟೆಕ್ನಿಕ್ಸ್ ಬಗ್ಗೆ ಖಂಡಿತ ಕೇಳ್ತೀನಿ. ಅದರಲ್ಲಿ ಸಾಮಾನ್ಯ ವಿದ್ಯಾರ್ಥಿಗಳಿಗೂ ಅಥವಾ ಹೆಚ್ಚು ಅಂಕಗಳು ತಗೋಬೇಕು ಔಟ್ ಆಫ್ ಅವರ್ ತಗೋಬೇಕು ಅಂದ್ರವ್ರಿಗೆ ತಂತ್ರಗಳ ಬಗ್ಗೆ ಖಂಡಿತ ತವನ್ನ ಕೇಳ್ತೀನಿ ಸರ್. ಹಾಗೇನೆ ವಿಜಿ ಸರ್, ಸಾಮಾನ್ಯವಾಗಿ ಈ 6 ವಿಷಯಗಳಲ್ಲಿ ನಾವು ನೋಡುವಾಗ ಮಕ್ಕಳಿಗೆ ಬಹುತೇಕ ಮಕ್ಕಳಿಗೆ ಹಿಂದಿ ಕಷ್ಟ ಅನ್ನೋ ಒಂದು ಭಾವನೆ ಇದೆ. ಸೊ ಯಾಕೆ ಈ ಹಿಂದಿ ಕಷ್ಟ ಅಂತ ಅನಿಸುತ್ತೆ? ಅಂತ ಕಷ್ಟ ಅನ್ನೋ ಮಕ್ಕಳಿಗೆ ತಾವು ಏನು ಹೇಳಕ್ಕೆ ಇಷ್ಟಪಡ್ತೀರಿ?
1: ಈ ಹಿಂದಿ ವಿಷಯ ಏನು ಕಷ್ಟ ಇಲ್ಲ, ಇದು ಕನ್ನಡ ಭಾಷೆ ಕಲ್ತಿದಂಥ ವಿದ್ಯಾರ್ಥಿಗೆ ಹಿಂದಿ ಬಹಳ ಸುಲಭ. ಯಾಕೆ ಅಂದರೆ ಕನ್ನಡ ಭಾಷೆಯನ್ನೇ ಹೋಲುತ್ತೆ, ಶಬ್ದ ಭಂಡಾರಗಳಾಗಲಿ ಓದೋ ಅಕ್ಷರಗಳಾಗಲಿ, ಅದಕ್ಕೆ ಎಲ್ಲೋ ಒಂದು ಸಣ್ಣ ಪುಟ್ಟ ವ್ಯತ್ಯಾಸ ಬಿಟ್ಟರೆ ಬೇರೇನು ಚೇಂಜ್ ಇಲ್ಲ. ಆದರೆ ಮಕ್ಕಳಲ್ಲಿ ಅದನ್ನು ಅಭ್ಯಾಸ ಓದು ಬರಹನ ಕಲಿಸ್ಬೇಕು, ಕಲ್ತ್ಕೋಬೇಕು. ಕಲ್ತ್ಕೊಂಡ್ರೆ ಹಿಂದಿ ಏನೋ ಅಷ್ಟೊಂದು, ಯಾಕೆಂದರೆ ಕನ್ನಡದಲ್ಲಿ ಬಳಸುವಂಥ ಎಷ್ಟೋ ಶಬ್ದಗಳು ಹಿಂದಿಯಲ್ಲೂ ಬಳಕೆ ಆಗುತ್ತೆ, ಹಿಂದಿಯಲ್ಲಿ ಬಳಸುವಂಥ ಎಷ್ಟೋ ಶಬ್ದಗಳು ಕನ್ನಡದಲ್ಲೂ ಬಳಕೆಯಾಗುತ್ತೆ. ಆ ಶಬ್ದ ಭಂಡಾರನ ಸರಿಯಾಗಿ ಬಳಸ್ಕೊಂಡ್ರೆ ಹಿಂದಿಯ ಒಂದು ಸ್ವರೂಪ ಗೊತ್ತಾಗ್ಬಿಟ್ರೆ ಏನು ಹಿಂದಿ ಕಷ್ಟ ಇಲ್ಲ, ಆದರೆ ಮಕ್ಕಳಲ್ಲಿ ಅದರ ಬಗ್ಗೆ ಕಲಿಯುವಂತ ಆಸಕ್ತಿ ಒಂದು ಮೂಡಬೇಕು. ಕನ್ನಡದ ಅಕ್ಷರಗಳನ್ನು ಚೆನ್ನಾಗಿ ಪರಿಚಯ ಮಾಡ್ಕೊಂಡು ಅದರ ಮೂಲಕ ಹಿಂದಿ ಅಕ್ಷರಗಳನ್ನು ಕಾಗುಣಿತನ ಪರಿಚಯ ಮಾಡಿಕೊಂಡ್ರೆ ಓದೋದು ಬಹಳಷ್ಟು ಸಮಯ ಬೇಕಿಲ್ಲ, ಬಹಳ ಸರಳವಾಗಿ ಬಹಳ ಬೇಗ ಕಲ್ತ್ಕೊಂಡ್ರೆ. ಮಕ್ಕಳಿಗೆ ಅಕ್ಷರದ ಪರಿಚಯ ಕಾಗುಣಿತದ ಪರಿಚಯ ಗೊತ್ತಾಗ್ಬಿಟ್ರೆ ಓದೋದು ಬಹಳ ಸರಳ. ಇದರ ಅಭ್ಯಾಸ ಫಸ್ಟ್ ಆಗ್ಬಿಟ್ರೆ ಮಕ್ಕಳಿಗೆ ಓದು ಬರಹದ ಕಷ್ಟವೇ ಇಲ್ಲ.
2: ಖಂಡಿತ, ತಾವು ಹೇಳಿದ್ರಿ ಮಕ್ಕಳ ಆಸಕ್ತಿ ಮೇಲೆ ಹೋಗುತ್ತೆ ಅಂತ. ಬಹುಶಃ ಎಲ್ಲವೂ ಎಲ್ಲಾ ಕ್ಷೇತ್ರದಲ್ಲೂ ಆಸಕ್ತಿ ಮೇಲೆ ನಿರ್ಧಾರ ಆಗುತ್ತೆ. ಬಹುಶಃ ಆಸಕ್ತಿಯನ್ನು ವಹಿಸಿದ್ರೆ ಇದು ಕೂಡ ಸುಲಭ ಆಗುತ್ತೆ ಅಂತ ತಾವು ಹೇಳ್ತಾ ಇದ್ರಿ. ಎಸ್ ಸರ್, ಹಾಗೇನೇ ಈ ಪರೀಕ್ಷೆಯಲ್ಲಿ ಏನೇನೆಲ್ಲ ಓದ್ಕೊಳ್ಬಹುದು, ಸಾಧ್ಯತೆಗಳೇನಿದೆ, ಯಾವೆಲ್ಲ ಪ್ರಶ್ನೆಗಳು ಬರುತ್ತೆ, ಎಷ್ಟು ಅಂಕಗಳಿಗೆ ಬರುತ್ತೆ, ಎಲ್ಲವನ್ನ ತಾವು ಹೇಳಿದ್ರಿ. ಆದರೆ ಈ ಪರೀಕ್ಷೆ ಬರೆಯುವಾಗ ಮಕ್ಕಳು ಗೊಂದಲಕ್ಕೀಡಾಗ್ತಾರೆ ಅಥವಾ ಭಯ ಪಡ್ತಾರೆ, ಏನೋ ಒಂದಷ್ಟು ಸಮಸ್ಯೆಗಳಿಂದ ಪರೀಕ್ಷೆ ಬರೆಯೋದ್ರಲ್ಲಿ ಸ್ವಲ್ಪ ಎಡಬಿಡ್ತಾರೆ, ಅಂತ ಮಕ್ಕಳಿಗೆ ಈ ಪರೀಕ್ಷೆ ಬರೆಯುವಂಥ ತಂತ್ರಗಳ ಕುರಿತು ತಾವೇನಾದರೂ ಹೇಳ್ಬೋದು?
1: ಫಲಿತಾಂಶ ಏನೇ ಇರಲಿ ಧೈರ್ಯ ಕಳ್ಕೋಬೇಡದು ಮಕ್ಕಳು. ಯಾಕೆ ಅಂದ್ರೆ ಇದೊಂದು ಕಾಗದ ತುಂಡು ಭವಿಷ್ಯ ನಿರ್ಧರಿಸೋದಿಲ್ಲ ಅಲ್ವಾ. ಯುದ್ಧದ ಮೈದಾನದಲ್ಲಿ ವೀರರು ಬೀಳ್ತಾರೆ ಅಲ್ವಾ, ಈ ಯುದ್ಧದಲ್ಲಿ ವೀರರೇ ಕೆಳಗೆ ಬೀಳೋದು, ಹೋರಾಟ ಮಾಡಿದ್ರೆ ಬೀಳೋದು. ಯಾಕೆ ಅದಕ್ಕಾಗಿ ಮಕ್ಕಳೇನು ಎದುರ್ಕೋಬೇಕಾಗಿಲ್ಲ. ಪರೀಕ್ಷೆ ಪರ್ಯಂತದ್ರಲ್ಲಿ ಮಕ್ಕಳಿಗೆ ಅಭ್ಯಾಸ ಬೇಕು. ನಾನೀಗ ಹೇಳಿದೆ ಪ್ರಶ್ನೆ ಸಂಖ್ಯೆಗಳು ಇಂಥದ್ದು ಇಂಥದ್ದೇ ಇರ್ತದೆ, ಇಂಥ ಪಾಠಕ್ಕೆ ಇರುತ್ತೆ, ಇದನ್ನು ನೋಡ್ಕೊಳ್ಳಿ ಅಂದರೆ ಮಕ್ಕಳಲ್ಲಿ ಆತ್ಮವಿಶ್ವಾಸ ಹೆಚ್ಚುತ್ತೆ, ಅದರಲ್ಲಿ ಏನು ಗೊಂದಲ ಆಗೋದಿಲ್ಲ. ಯಾಕೆ ಅಂದರೆ ಅವ್ರು ಪ್ರಶ್ನೆ ಸಂಖ್ಯೆ ನೋಡಿದಟ್ಕನ ಈ ಪಾಠದ್ದು ಅಂತ ಗೊತ್ತಾಗ್ಬಿಡುತ್ತೆ. ಈಗ ನೋಡಿ ಮಕ್ಕಳು ಏನಪ್ಪ ಮಾಡಬೇಕು ಅಂದರೆ ಯಾವುದು ಗೊತ್ತಿರ್ತದೆ ಮೊದಲು ಸರಳವಾಗಿ ಇದನ್ನು ಗುರುತಾಕೊಂಡು ಮೊದಲು ಅದನ್ನು ಬರೆಯುವಂಥ ಪ್ರಯತ್ನ ಮಾಡಬೇಕು. ಆಮೇಲೆ ಉತ್ತರ ಬರೆಯುವಾಗ ಮಕ್ಕಳು ಗಮನ ಇಟ್ಕೋಬೇಕಾದ ಏನಪ್ಪ ಅಂತ ಹೇಳಿದ್ರೆ ಎರಡು ವಾಕ್ಯದಲ್ಲಿ ಉತ್ತರ ಬರೀರಿ ಅನ್ನೋದಕ್ಕೆ ನಾಲ್ಕೈದು ವಾಕ್ಯ ಬರೀತಾರೆ. ನಿರ್ದಿಷ್ಟವಾಗಿ ನಿಶ್ಚಿತವಾಗಿ ಅಲ್ಲಿ ಎರಡು ಮೂರು ವಾಕ್ಯದಲ್ಲಿ ಉತ್ತರ ಬರೀರಿ ಅಂತ ಕೇಳಿದ್ರೆ ಮಿನಿಮಮ್ ಎರಡರಲ್ಲೇ ಬರೀಬೇಕು. ಆ ಎರಡರಲ್ಲಿ ಆ ಪ್ರಶ್ನೆಗೆ ಉತ್ತರವನ್ನು ಕೊಡೋದಕ್ಕೆ ಸಾಧ್ಯ ಆಗಲಿಲ್ಲ ಅಂದಾಗ ಮೂರನೇ ವಾಕ್ಯ ಬಳಸ್ಕೋಬೇಕು. ನಮ್ಮ ಮಕ್ಕಳು ಏನು ಮಾಡ್ತಾರೆ ಅಂದರೆ ಗೊತ್ತಿರೋದೆಲ್ಲನೂ ಬರೆಯೋಕೆ ಹೋಗಿ ಸುಮ್ಮನೆ ಸಮಯನೂ ಕಳ್ಕೊಳ್ತಾರೆ, ಮಾಡ್ಕೋಬಾರ್ದು ಆ ರೀತಿ ಮಾಡಬಾರ್ದು. ನಮ್ಮಲ್ಲಿ ನೋಡಿ, ನೀವು ನೋಡಿ, ನಮ್ಮಲ್ಲಿ ಒಂದೇ ಶಬ್ದದಲ್ಲಿ ಬರೆಯುವಂಥದ್ದು 8 ಪ್ರಶ್ನೆ ಇದೆ, ಇನ್ನೊಂದು ಅನುರೂಪತದನು 4 ಪ್ರಶ್ನೆ ಇದೆ, 12. ಒಂದೊಂದು ವಾಕ್ಯದಲ್ಲಿ ಬರೆಯೋದು 4 ಪ್ರಶ್ನೆ ಇದೆ, 12, 4, 16. ಎರಡು ವಾಕ್ಯದಲ್ಲಿ ಉತ್ತರ ಬರೀರಿ ಅನ್ನೋದು 8 ಪ್ರಶ್ನೆ ಇದೆ, 16, 16, 32. ಮೂರು ವಾಕ್ಯದಲ್ಲಿ ಉತ್ತರ ಬರೀರಿ ಅನ್ನೋದು 9 ಪ್ರಶ್ನೆ ಇದೆ, 27 ವಾಕ್ಯ ಬರೆಯೋದು. 4 ಅಂಕದಲ್ಲಿ ಪ್ರಶ್ನೆ ಬರೀ 4 ವಾಕ್ಯದಲ್ಲಿ ಬರೀರಿ ಅನ್ನೋದು 1 ಪ್ರಶ್ನೆ ಇದೆ, ಪದ್ಯ 1, 4 8 ಅಂಕ ಇದೆ ನೋಡಿ. ಮನನ ಮಾಡ್ಕೋಬೇಕು ಅಲ್ಲಿ 16, 8 ಶಬ್ದ, 8 ವಾಕ್ಯ, ತಿರ್ಗಾ 16 ವಾಕ್ಯ, 27 ವಾಕ್ಯ, 27, 16, 33, 43 ವಾಕ್ಯ, 43, 4, 47 ವಾಕ್ಯ ಬರೆದ್ರೆ ಸುಮಾರು ಪ್ರಶ್ನೆ ಉತ್ತರ ಆಗಿ ಹೋಗಿತ್ತು ಅಲ್ವಾ. ಯಾವುದನ್ನು ಎಷ್ಟು ಬರಿಬೇಕು, ಯಾವ ಪ್ರಶ್ನೆಗೆ ಎಷ್ಟು ಉತ್ತರ ಬರೆದ್ರೆ ಸಾಕು ಅನ್ನೋದನ್ನು ಸ್ವಲ್ಪ ಅಭ್ಯಾಸ ಮಾಡಿ ಮಕ್ಕಳು. ಆ ಪದಗಳನ್ನು ಗಮನ ಇಟ್ಕೊಂಡು ಅವನ ವಾಕ್ಯದಲ್ಲಿ ಪ್ರಯೋಗ ಮಾಡುವಂಥ ಒಂದು ಪ್ರವೃತ್ತಿಯನ್ನು ಇಟ್ಕೊಂಡ್ಬಿಟ್ರೆ, ಈಗ ನಮ್ಮಲ್ಲಿ ಉದಾಹರಣೆಗೆ ಮೊದಲನೇ ಪದ್ಯ ಇದೆ, ಪ್ರಾಕೃತಿಕ ಸೌಂದರ್ಯಕ ವರ್ಣನ್ ಕಿಜಿ ಅಂತ ಕೇಳ್ತಾರೆ. ಇಲ್ಲಿ ಏನಿಲ್ಲ, ನಮ್ಮ ಮಕ್ಕಳು ಫಲ್ ಫೂಲ್ ವನ ಉಪವನ್ ಖನಿಜ ಅನ್ನೋ 3 ಶಬ್ದ ನೆನಪಿಟ್ಕೊಂಡು ವಾಕ್ಯ ಪ್ರಯೋಗ ಮಾಡಿ ಸ್ಪಷ್ಟವಾಗಿ ಹೇಳ್ಬಿಟ್ರೆ ಅರ್ಥ ಆಗಿದ್ರೆ
2: ಅಷ್ಟೇ
1: ಬಂತಲ್ಲ, 2-3 ಅಂಕ ಬರುತ್ತೆ. ಮಕ್ಕಳು ಏನಪ್ಪ ಮಾಡಬೇಕು ಅಂದ್ರೆ ಇಂಟ್ಸ್ ಅನ್ನ ರೆಡಿ ಮಾಡ್ಕೋಬೇಕು, ಪಾಯಿಂಟ್ಸ್ ಅನ್ನ ರೆಡಿ ಮಾಡ್ಕೋಬೇಕು. ಈ ಪಾಯಿಂಟ್ಸ್ ಅನ್ನ ಯಾವ ರೀತಿ ಪ್ರೆಸೆಂಟೇಷನ್ ಮಾಡಬೇಕು ವಾಕ್ಯದಲ್ಲಿ ಅನ್ನೋ ಅಂತ ಗೊತ್ತಾಗ್ಬಿಟ್ರೆ ಈ ಬಾರಿ ಪರೀಕ್ಷೆ ಅಂತೂ ಮಕ್ಕಳಿಗೆ ತುಂಬಾ ಸರಳ. ಯಾಕೆಂದ್ರೆ ಈಗಾಗಲೇ ಮಾಡೆಲ್ ಪೇಪರ್ಗಳಲ್ಲಿ ಕೊಟ್ಟಿದ್ದಾರೆ, ಶಿಕ್ಷಕರೆಲ್ಲ ಬಹಳ ಪ್ರಯತ್ನ ಮಾಡಿ ಅದನ್ನೆಲ್ಲ ಅನಾಲಿಸಿಸ್ ಮಾಡಿ ಹೇಳ್ಕೊಟ್ಟಿದ್ದಾರೆ. ಮತ್ತೆ ನಾವು ಈ ತರ ಎಲ್ಲ ಸುಮಾರು ಕಾರ್ಯಕ್ರಮಗಳು ಇದೆ, ಮಕ್ಕಳಿಗೆ ಭಾರಿ ಭಾರಿ ಅಭ್ಯಾಸ
2: ಮಾಡಿಸಿದ್ದಾರೆ.
1: ಅದರಲ್ಲೂ ಕಲಿಕೆಯಲ್ಲಿ ಸ್ವಲ್ಪ ಹಿಂದಿರುವಂತ ಮಕ್ಕಳು ಕೇವಲ 4 ಪಾಠ ನೋಡ್ಕೊಂಡ್ಬಿಟ್ರೆ ಪಾಸ್ ಆಗ್ಬಿಡ್ತಾರೆ ಸರ್. ಒಂದು ಬಸಂತ್ ಕಿ ಸಚ್ಚಲ್ಲಿ 2 ಪ್ರಶ್ನೆ ಬರುತ್ತೆ, ಯಾವ್ದಾದ್ರು ಒಂದು ಪ್ರಶ್ನೆನ ಚೆನ್ನಾಗಿ ಕಲ್ತ್ಕೊಂಡಿದ್ರೆ 4 ಅಂಕ ಬರುತ್ತೆ. 4 ವಾಕ್ಯ 3 ವಾಕ್ಯ 3 ರಿಂದ 4 ವಾಕ್ಯ ಕಲ್ತ್ಕೊಂಡ್ರೆ ಮತ್ತೊಂದು ತುಳಸಿ ದ್ವಯನಲ್ಲಿ 1, 3, 5 ಅಂತ ಭಾವಾರ್ಥ ಕೇಳ್ತಾರೆ. ಆ ಮೂರು ಪದ್ಯನ ಅಲ್ಲೇ ಇರ್ತದೆ ಉತ್ತರ, ಬೇರೆಲ್ಲೂ ಬರೆಯಂಗಿಲ್ಲ. ಆ ಕವಿ ಹೆಸರು ಆ ಪದ್ಯದ ಅರ್ಥನ ಅಲ್ಲೇ ಇರುತ್ತೆ, ಅದನ್ನು ಸ್ವಲ್ಪ ಅರ್ಥ ಮಾಡ್ಕೊಂಡು ಬರೆದ್ರೆ 3 ಅಂಕ ಬರುತ್ತೆ ಸರ್. ಇದಾದ್ಮೇಲೆ ಪದ್ಯ 4 ಸಾಲು ಕಂಠಪಾಠ ಮಾಡ್ಕೊಂಡ್ರೆ 4 ಅಂಕ ಬರುತ್ತೆ ಸರ್. ನೋಡಿ ಎಷ್ಟು ಕರ್ನಾಟಕ ಸಂಪದದಲ್ಲಿ ಒಂದು ವಾಸ್ತುಕಲಾ ಶಿಲ್ಪಕಲಾ ಬಗ್ಗೆ ಬಾದಾಮಿ, ಐಹೊಳೆ, ಪಟ್ಟದಕಲ್ಲು ಈ ರೀತಿ ಶಬ್ದಗಳನ್ನ ಬಳಕೆ ಮಾಡಿಕೊಂಡು ಬೆಳಗಲ್ಕೆ ಗಮ್ಮಟೇಶ್ವರ ಮೂರ್ತಿ, ಸೋಮನಾಥಪುರ ಈ ರೀತಿ ಶಬ್ದಗಳನ್ನ ಬಳಕೆ ಮಾಡಿಕೊಂಡು ಒಂದು 4 ವಾಕ್ಯ ಬರೆದ್ರೆ 3 ಅಂಕ ಬರುತ್ತೆ ಸರ್. ನೋಡಿ 16 ಅಂಕ ಬಂದ್ಬಿಡ್ತು, ಪಾಸ್ ಆಗ್ಬಿಡ್ತಾನೆ. ಎರಡೇ ಪಾಠ, ಎರಡು ಪದ್ಯದ ಕಡೆ ಹೆಚ್ಚು ಗಮನ ಕೊಟ್ಟರೆ ಮಗು ಪಾಸ್ ಆಗ್ಬಿಡ್ತಾನೆ. ಇದ್ರ ಜೊತೆಗೆ ಈಗಾಗಲೇ ನಮ್ಮ ಎಲ್ಲಾ ಶಿಕ್ಷಕರು ಚುಟ್ಟಿ ಪತ್ರಿಕೆ 5 ಅಂಕ ಬರ್ತದೆ ಅಂತೇಳಿ ಅದು ಬಂದೇ ಬರ್ತದೆ. 16, 5, 21 ಅಂಕ ಆಗ್ಬಿಡ್ತು. ನೋಡಿ 8 ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಇದೆ. ವ್ಯಾಕರಣ ಸಾಮಾನ್ಯ ಭಾಷಾ ಜ್ಞಾನ ಇದ್ರೆ, ಹಿಂದಿ ಭಾಷಾ ಜ್ಞಾನ ಇದ್ರೆ ಸಾಮಾನ್ಯವಾಗಿ 24 ಅಂಕ ಬರುತ್ತೆ ಸರ್. ನಮ್ಮಲ್ಲಿ ಮೂಲ ವ್ಯಾಕರಣದ ಮೂಲ ನಿಯಮಗಳು ಗೊತ್ತಿದ್ರೆ 8 ಅಂಕ ಬರುತ್ತೆ. ಒಂದು ಪತ್ರಲೇಖನ ಬರೆದ್ರೆ 5 ಅಂಕ ಬರುತ್ತೆ. ನಿಬಂಧದ ಭಾಷೆ ತನಗೆ ಗೊತ್ತಿರೋಂಥ ವಿಚಾರ ಪ್ರೆಸೆಂಟೇಷನ್ ಮಾಡಿದ್ರೆ 4 ಅಂಕ ಬರುತ್ತೆ. ಅಲ್ಲೇ ಇರೋಂಥ ಪ್ಯಾಸೇಜ್ ಬರೆದ್ರೆ 4 ಅಂಕ ಬರುತ್ತೆ. ಅಲ್ಲೇ ಇರೋಂಥ ಹಿಂದಿ ವಾಕ್ಯಗಳನ್ನ ಅನುವಾದ ಮಾಡಿದ್ರೆ 3 ಅಂಕ ಬರುತ್ತೆ. 24 ಅಂಕ ಬರುತ್ತೆ ಸರ್. ನೋಡಿ 4 ಪಾಠ ಓದ್ಕೊಂಡ್ರು 24 ಅಂಕ ಬರುತ್ತೆ. ಟೆಕ್ಸ್ಟ್ ಬುಕ್ ಇಲ್ದೇನು 24 ಅಂಕ ತಗೋಬಹುದು. 4 ಪಾಠ ಓದ್ಕೊಂಡ್ರು 16 ಅಂಕ ತಗೋಬಹುದು. ಮಕ್ಕಳಿಗೆ ಭಾಷೆಯ ಸ್ವಲ್ಪ ಪರಿಚಯ ಇದ್ರೆ ಬಹಳ ಸರಳವಾಗಿ ಅಂಕಗಳನ್ನು ಗಳಿಸ್ಬೋದು ಸರ್. ಅದಕ್ಕೆ ಯಾವ ಮಗು ಸ್ವಲ್ಪ ಹಿಂದಿದೆ ಆ ಮಗುಗೆ ಈ 4 ಪಾಠಗಳ ಕಡೆ ಬಸಂತ್ ಕಿಸಚ್ಚಲ್ಲಿ ಒಂದೇ ಪ್ರಶ್ನೆನ ಅತಿ ಹೆಚ್ಚಾಗಿ ಕಲಿಸ್ಕೊಟ್ರೆ, ಕರ್ನಾಟಕ ಸಂಪದದಲ್ಲಿ 1-2-3 ಪ್ರಶ್ನೆನ ಕಲಿಸ್ಕೊಟ್ರೆ, ತುಳಸಿ ದೊಯಲ್ಲಿ 3 ದೊಯ್ಯನ ಹೇಗೆ ಅರ್ಥ ಬರೆಯೋದು ಅಂತ ಕಲಿಸ್ಕೊಟ್ರೆ, ಕೋಶಿಶ್ ಕರ್ನೆ ವಾಲಂಕಿ ಕವಿ ಹಾರನ ಯುವತಿ ಅನ್ನೋ ಪದ್ಯ 4 ಸಾಲನ್ನ ಕಂಠಪಾಠ ಮಾಡಿದ್ರೆ 16 ಅಂಕ ಪಡ್ಕೊಬಿಡ್ತಾನೆ, ಅವ್ನು ಪಾಸ್ ಆಗ್ಬಿಡ್ತಾನೆ ಸರ್. ಈ ಬಾರಿ ಬಹಳ ಸರಳ ಇದೆ
2: ಸರ್. ನವೀದ್ ಸರ್, ಈ ಪಠ್ಯ ಪುಸ್ತಕ ಕ್ರಮಗಳನ್ನು ನಾನು ಒಂದು 4 ಭಾಗ ಮಾಡ್ಕೊಳ್ಳೋಣ ಅಂತ ಅಂದರೆ, ಲೈಕ್ ಗದ್ಯ ಭಾಗ, ಪದ್ಯ ಭಾಗ ಅಥವಾ ವ್ಯಾಕರಣ, ಪ್ರಬಂಧ ಮತ್ತು ಪತ್ರ. ಸೊ ಇದನ್ನು ಮಕ್ಕಳು ಈ 4 ಭಾಗಗಳನ್ನು ಹೇಗೆ ಓದ್ಕೊಂಡ್ರೆ ಕನಿಷ್ಠ ನಾವು ಪಾಸ್ ಆಗುವಂಥ ಮಕ್ಕಳು ಅಥವಾ ಹೆಚ್ಚು ಅಂಕ ಪಡೆಯುವಂಥ ಮಕ್ಕಳು ಹೇಗೆ ಇದನ್ನು ಓದ್ಕೊಳ್ಳೋಕ್ಕೆ ಪ್ರತಿದಿನ ಹೇಗೆ ಸಮಯನ ಮೀಸಲಿಡ್ಬೋದು ಅಂತ
3: ಸರ್. ಪ್ರತಿದಿನ ಕನಿಷ್ಠ ಪಕ್ಷ ಪ್ರತಿಯೊಂದು ವಿಷಯವನ್ನು ಕನಿಷ್ಠ ಪಕ್ಷ 1 ಗಂಟೆ ಗಮನ ಕೊಟ್ಟರೆ ಮಕ್ಕಳು ಖಂಡಿತವಾಗ್ಲು ಪ್ರಥಮ ಶ್ರೇಣಿಯಲ್ಲಿ ಪಾಸ್ ಆಗ್ತಾರೆ ಸರ್ ಹೇಳ್ತಾ ಇದ್ರು ಅವರ ಅನುಭವದಲ್ಲಿ. ಜೊತೆಗೆ ನಾನು ತರಗತಿ ಶಿಕ್ಷಕನಾಗಿ ನಾನು ಮಕ್ಕಳಲ್ಲಿ ನೋಡಿರೋದು ಏನಪ್ಪ ಅಂದ್ರೆ, ಈಗ ಆಲ್ರೆಡಿ ನಾವು ರಾಜ್ಯ ಮಟ್ಟದ ಪೂರ್ವ ಸಿದ್ಧತಾ ಪರೀಕ್ಷೆಗಳನ್ನ ಮಾಡಿದ್ದೀವಿ. ಎಲ್ ಬಿ ಎ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ಗಳು ಕೂಡ ನಿರಂತರವಾಗಿ ತರಗತಿಗಳಲ್ಲಿ ನಡೆದಿದೆ ಸರ್. ಇವೆಲ್ಲ ನಿರಂತರ ಅಭ್ಯಾಸದಿಂದ ಏನಪ್ಪ ಆಗಿದೆ ಅಂದ್ರೆ ಮಕ್ಕಳಲ್ಲಿ ಒಂದು ಆತ್ಮವಿಶ್ವಾಸ ನಾನು ನೋಡಿದ್ದೀನಿ ಸರ್. ಜೊತೆಗೆ ಆ ಮಾನಸಿಕವಾಗಿ ಅವರೆಲ್ಲ ಒಂದು ಪೂರ್ವ ಸಿದ್ಧತೆ ಪೂರ್ಣವಾಗಿ ಪಡ್ಕೊಳ್ಳಕ್ಕೆ ಇವೆಲ್ಲ ರಾಜ್ಯ ಮಟ್ಟದ ಪೂರ್ವ ಸಿದ್ಧತಾ ಪರೀಕ್ಷೆಗಳಾಗಿರ್ಬೋದು ಅಥವಾ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ಗಳಾಗಿರ್ಬೋದು, ಯೂನಿಟ್ ಟೆಸ್ಟ್ಗಳಾಗಿರ್ಬೋದು ಅಥವಾ ಕಲಿಕಾ ಖಾತ್ರಿ ಪರೀಕ್ಷೆಗಳಾಗಿರ್ಬೋದು, ಇವೆಲ್ಲವೂ ಪೂರ್ವಕವಾಗಿ ಮಕ್ಕಳ ಒಂದು ಸ್ಥೈರ್ಯವನ್ನು ಈಗ ಆಲ್ರೆಡಿ ತುಂಬಿದೆ ಸರ್. ಸರ್ ಹೇಳ್ತಾ ಇದ್ರು ಪದ್ಯ ಭಾಗದಲ್ಲಿ ಒಂದಿಷ್ಟು ಪೊಯಮ್ಗಳ ಪ್ರಶ್ನೋತ್ತರಗಳನ್ನ ಕಲ್ತ್ಕೊಂಡ್ರೆ ಈಸಿಯಾಗಿ 20 ಅಂಕಗಳು ಬರ್ತದೆ. ಪತ್ರಲೇಖನದಲ್ಲಿ 5 ಅಂಕ ಬರುತ್ತದೆ. ಒಂದು ಗದ್ಯಾಂಶವನ್ನ ರೀಡ್ ಮಾಡಿ ಅಲ್ಲಿ ಬರುವಂತ 4 ಪ್ರಶ್ನೆಗಳಿಗೆ ತುಂಬಾ ಸುಲಭವಾಗಿ 4 ಅಂಕಗಳನ್ನ ಪಡ್ಕೊಳ್ಬಹುದು. ವ್ಯಾಕರಣದಲ್ಲಿ ಸಂಧಿ ಸಮಾಸಗಳ ಬಗ್ಗೆ ಇರುವಂತ ಸಾಮಾನ್ಯ ನಿಯಮಗಳನ್ನ ಅರ್ಥೈಸ್ಕೊಂಡ್ರೆ ಸುಲಭವಾಗಿ ಆ ಸಂಧಿ ಸಮಾಸಗಳಲ್ಲಿ ಮತ್ತು ಪ್ರೇರಣಾರ್ಥಕ ಕ್ರಿಯಾಪದಗಳಲ್ಲಿ ಅಂಕಗಳನ್ನ ಪಡ್ಕೊಳ್ಬಹುದು ಸರ್. ಜೊತೆಗೆ ಪಠ್ಯ ಪುಸ್ತಕದಲ್ಲಿ ಏನು ಇದಾಗಿದೆಯೋ ಪ್ರಯೋಗ ಆಗಿದೆಯೋ ಅಂತಹ ವಿಲೋಮ ಶಬ್ದಗಳನ್ನ, ಅನ್ಯಲಿಂಗ, ಅನ್ಯವಚನ ಪದಗಳು, ಆಮೇಲೆ ವಿರಾಮ ಚಿಹ್ನೆಗಳು, ವಿಶೇಷವಾಗಿ ಪೂರ್ಣ ವಿರಾಮ, ಪ್ರಶ್ನಾರ್ಥಕ ವಿರಾಮ ಚಿಹ್ನೆ ಅಥವಾ ವಿಸ್ಮಯಾದಿ ಬೋಧಕ ವಿರಾಮ ಚಿಹ್ನೆ, ಅಲ್ಪ ವಿರಾಮ, ಈ ಒಂದಿಷ್ಟನ್ನ ಸ್ವಲ್ಪ ಮಕ್ಕಳು ಹೆಚ್ಚು ಗಮನವನ್ನು ಕೊಟ್ಟರೆ ಸುಲಭವಾಗಿ ವ್ಯಾಕರಣ ಅಂಶಗಳಲ್ಲಿ 8-8 ಅಂಕಗಳನ್ನ ಪಡ್ಕೊಳ್ಬಹುದು ಸರ್. ಜೊತೆಗೆ ಸರ್ ಹೇಳ್ತಾ ಇದ್ರು ಹೆಚ್ಚು ದೀರ್ಘ ಉತ್ತರ ಬಯಸುವಂತ ಪಾಠಗಳು ಯಾವಿದೆಯೋ ಅಲ್ಲಿ ನಿಖರವಾಗಿ ಇದೇ ಪ್ರಶ್ನೆ ರಿಪೀಟ್ ಆಗಿರೋದ್ರಿಂದ ನಮ್ಮ ಮಾಡೆಲ್ ಕ್ವಶನ್ ಪೇಪರ್ ಆಗಿರ್ಬೋದು, ರಾಜ್ಯ ಮಟ್ಟದ ಪೂರ್ವ ಸಿದ್ಧತೆ ಪ್ರಶ್ನೆ ಪತ್ರಿಕೆಗಳು ನಾವು ನೋಡ್ತಾ ಇದ್ದೀವಿ, ಅದದೇ ಪ್ರಶ್ನೆ ಬರ್ತಾ ಇದೆ. ಹಾಗಾಗಿ ಪ್ರತಿ ದೀರ್ಘ ಉತ್ತರ ಬಯಸುವಂತ ಪಾಠಗಳಲ್ಲಿ ಸರ್ ಯಾವ ಒಂದು 2

ಸ್ನೇಹಿತರೆ, ಅಜ್ಞಾನವೆಂಬ ಕತ್ತಲೆಯನ್ನು ಕಳೆದು ಬದುಕಿನಲ್ಲಿ ಸುಜ್ಞಾನವೆಂಬ ಜ್ಯೋತಿಯನ್ನು ಬೆಳಗಿಸಲು ಬನ್ನಿ ಕೇಳೋಣ ಕರುಣಾಳುಬ ಬೆಳಕೆ.

ಇದೊಂದು ಸತ್ಯ ಘಟನೆ. ಇದು ಒಬ್ಬ ಪುಟ್ಟ ಹುಡುಗನ ಕತೆ. ಅವನಿಗೆ ಸುಮಾರು 13 ವರ್ಷ ವಯಸ್ಸು. ಅವನು ಆ ವಯಸ್ಸಿನ ಬಾಲಕರ ಹಾಗೆ ಇದ್ದವನು. ಯಾವ ವಿಶೇಷತೆಯೂ ಕಾಣ್ತಿರಲಿಲ್ಲ. ಒಂದು ದಿನ ರಾತ್ರಿ ಆತ ದೂರದರ್ಶನದ ಕಾರ್ಯಕ್ರಮವನ್ನ ನೋಡ್ತಿರುವಾಗ ವಾರ್ತೆಯ ಒಂದು ತುಣುಕು ಅವನ ಮನಸ್ಸನ್ನು ಬಲವಾಗಿ ಹಿಡಿತು. ತಾನು ಬದುಕಿದ್ದ ಫಿಲಿಡೆಲ್ಫಿಯಾ ಪ್ರದೇಶದ ಸುತ್ತಮುತ್ತ ಇದ್ದ ಅನೇಕ ಮನೆಮಾರು ಇಲ್ಲದ ಜನ ಹೇಗೆ ರಸ್ತೆಯ ಬದಿಯಲ್ಲಿ ಬದುಕ್ತಿದ್ದಾರೆ ಅನ್ನೋದನ್ನ ತೋರಿಸ್ತಾ ಇದ್ರು. ರಾತ್ರಿ ಚಳಿ ಕೊರಿತಿದ್ದಾಗ ಹೊದ್ಕೊಳ್ಳೋಕೆ ಏನೂ ಇಲ್ಲದೆ ಕೈಗಳನ್ನು ಮೊಣಕಾಲು ಸಂದಿಯಲ್ಲಿ ತೂರಿಸ್ಕೊಂಡು ದೇಹವನ್ನೆಲ್ಲ ಮುದ್ದೆ ಮಾಡಿಕೊಂಡು ಕಟಕಟನೆ ನಡುಗುತ್ತಿದ್ದ ಆ ಜನರ ಕಷ್ಟವನ್ನ ವಿವರಿಸ್ತಾ ಇರೋದನ್ನ ಟ್ರೆವರ್ ಕಂಡ. ಆ ದಿನ ರಾತ್ರಿ ಅವನಿಗೆ ನಿದ್ದೆ ಬರಲಿಲ್ಲ. ತಲೆಯಲ್ಲಿ ಯೋಚನೆ ಪ್ರಾರಂಭ ಆಯಿತು. ತನಗೆ ಬೆಚ್ಚನೆಯ ಮನೆಯಿದೆ, ತಂದೆ ತಾಯಿ ಸ್ಥಿತಿವಂತರು, ಇವನಿಗೆ ಬೇಕಾದಷ್ಟು ಬೆಚ್ಚನೆಯ ಬಟ್ಟೆಗಳಿವೆ. ಆದ್ರೆ ಪಾಪ, ಆ ರಸ್ತೆ ಬದಿಗೆ ಮಲ್ಕೊಂಡವ್ರಿಗೆ ಇದಾವುದೂ ಇಲ್ಲ. ಉಳಿದ ಹುಡುಗರ ಹಾಗೆ ಟಿವಿ ನೋಡಿ ನೋಡಿದ್ದನ್ನ ಮರ್ತ್ ಬಿಡಬಹುದಾಗಿತ್ತು. ಆದ್ರೆ ಯಾಕೋ ಟ್ರೆವರ್ನಿಗೆ ಸಮಾಧಾನನೇ ಆಗಲಿಲ್ಲ. ತಾನು ಅವರಿಗೆ ಹೇಗೆ ಸಹಾಯ ಮಾಡಬಹುದು ಅಂತ ಯೋಚನೆ ಮಾಡತೊಡಗ್ದ. ಆಗ ಅವನಿಗೆ ನೆನಪಾಯ್ತು, ತಮ್ಮ ಕಾರಿನ ಗ್ಯಾರೇಜ್ನಲ್ಲಿ ತಾವು ಬಳಸದೇ ಇದ್ದ ಬಳಸಿ ಬಿಟ್ಟ ಅನೇಕ ರಗ್ಗುಗಳಿವೆ, ಹೊದಿಕೆಗಳಿವೆ ಎಂದು. ತಂದೆಯ ಬಳಿಗೆ ಹೋಗಿ ಅವನ್ನು ಆ ಬಡ ಜನರಿಗೆ ಕೊಡಬಹುದೇ ಅಂತ ಕೇಳ್ದ. ತಂದೆಗೆ ಆಶ್ಚರ್ಯ. ತಮಗೆ ಹೊಳೆಯದ ಈ ವಿಚಾರ ಮಗುವಿಗೆ ಬಂದದ್ದು ತುಂಬಾ ಸಂತೋಷ ಆಯಿತು. ತಂದೆ ಮಗ ಸೇರಿ ಎಲ್ಲಾ ಬಟ್ಟೆಗಳನ್ನ ಗುಡ್ಡೆ ಹಾಕೊಂಡು ಕಾರಲ್ಲಿ ಹೋಗಿ ಆ ಜನರಿಗೆ ಕೊಟ್ಟು ಬಂದ್ರು. ಆದ್ರೆ ಅಷ್ಟೊಂದು ಜನಕ್ಕೆ ಇಷ್ಟೇ ಹೊದಿಕೆಗಳು ಹೇಗೆ ಸಾಕಾಗತ್ತೆ? ರಾತ್ರಿ ಆ ಹುಡುಗನಿಗೆ ಸ್ವಲ್ಪ ತೃಪ್ತಿ ಅನ್ಸಿದ್ರು. ಹೊದಿಕೆ ಸಿಗದೆ ಹೋದ ಜನರ ಮುಖದಲ್ಲಿನ ನಿರಾಸೆ ಅವನನ್ನ ಕಾಡತೊಡಗಿತು. ಈ ಕೊಡುವುದರಲ್ಲಿರುವ ಸಂತೋಷ ಸಾಂಕ್ರಾಮಿಕವಾದದ್ದು, ಮತ್ತೆ ಮತ್ತೆ ಹಾಗೆ ಮಾಡುವಂತೆ ಪ್ರೇರೇಪಿಸುತ್ತೆ. ಮರುದಿನ ಟ್ರೆವರ್ ತನ್ನ ಮನೆಯ ಹತ್ತಿರವೇ ಇದ್ದ ದೊಡ್ಡ ಅಂಗಡಿ ಮತ್ತು ಇತರ ಸಾರ್ವಜನಿಕ ಸ್ಥಳಗಳಿಗೆ ಹೋಗಿ ಅಲ್ಲಿ ಪುಟ್ಟ ಪುಟ್ಟ ಬೋರ್ಡ್ಗಳನ್ನ ತನ್ನ ಕೈಯಿಂದಲೇ ಬರೆದು ಅಂಟಿಸ್ತ. ಆ ಬೋರ್ಡಲ್ಲಿ ಯಾರಾದ್ರೂ ಬಟ್ಟೆಗಳನ್ನ, ಈ ಹೊದಿಕೆಗಳನ್ನ ಅನಾಥ ಜನರಿಗೆ ದಾನ ಮಾಡೋದಾದ್ರೆ ತಲುಪಿಸಬೇಕೆಂದು ಕೇಳಿಕೊಂಡು ತನ್ನ ಮನೆಯ ವಿಳಾಸವನ್ನು ನೀಡಿದ್ದ. ಜಗತ್ತಿನಲ್ಲಿ ಕರುಣೆಯುಳ್ಳ, ಸಹಾಯ ಮಾಡುವ ಮನಸ್ಸುಳ್ಳ ಜನ ಸಾಕಷ್ಟಿದ್ದಾರೆ. ಆದ್ರೆ ಅವರಿಗೆ ಎಲ್ಲಿ ಯಾರಿಗೆ ಸಹಾಯ ಮಾಡಬೇಕೆಂಬ ವಿಷಯ ತಿಳಿದಿಲ್ಲ. ಮರುದಿನ ಮತ್ತು ಮತ್ತೆರಡು ದಿನಗಳಲ್ಲಿ ಟ್ರೆವರ್ನ ಮನೆಯ ಗ್ಯಾರೇಜ್ನಲ್ಲಿ ಹಿಡಿಸಲಾಗದಷ್ಟು ಬಟ್ಟೆಗಳು ಬಂದವು. ಅವುಗಳನ್ನ ತೆಗೆದುಕೊಂಡು ಹೋಗಿ ದೀನರಿಗೆ ಹಂಚಿ ಬಂದ. ಆದ್ರೆ ಈ ಸಹಾಯ ಮಾಡಲು ಬಯಸುವ ಜನರ ಪ್ರವಾಹ ನಿಲ್ಲೇ ಇಲ್ಲ. ಟ್ರೆವರ್ನ ತಂದೆ ಇದಕ್ಕಾಗಿ ಮತ್ತೊಂದು ಕಟ್ಟಡವನ್ನೇ ಬಾಡಿಗೆಗೆ ತೆಗೆದುಕೊಳ್ಬೇಕಾಯ್ತು. ಅದಾದ ನಂತರ ಮತ್ತೊಂದು ಕಟ್ಟಡ, ಆಮೇಲೆ ಮತ್ತೊಂದು, ಹೀಗೆಯೇ ಬೆಳೆಯುತ್ತಾ ಹೋಯ್ತು. ತಮಗೆ ಆಶ್ಚರ್ಯವಾಗ್ಬೋದು, ಈಗ ಫಿಲಿಡೆಲ್ಫಿಯಾ ಪ್ರದೇಶದಲ್ಲಿ ಹೀಗೆ ನಿರ್ಗತಿಕರಿಗೆ ಸಹಾಯ ಮಾಡಲು ಆಹಾರ ಮತ್ತು ಹೊದಿಕೆಗಳ ಸಂಗ್ರಹಕ್ಕೆ ಹಲವಾರು ವಿಶೇಷ ಗೋದಾಮುಗಳ ನಿರ್ಮಾಣವಾಗಿದೆ. ದೀನರ ದೇಹಗಳಿಗೆ ಹೊದಿಕೆ ದೊರೆತಿದೆ, ಹೊಟ್ಟೆಗೆ ಆಹಾರ ದೊರೀತಾ ಇದೆ. ಇದೆಲ್ಲ ಸಾಧ್ಯವಾದದ್ದು ಒಬ್ಬ ಪುಟ್ಟ ಹುಡುಗನ ಹೃದಯದ ತುಡಿತದಿಂದ. ಕೇಳಿದ್ರಲ್ಲ ಬಂಧುಗಳೇ, ನಾನೊಬ್ಬನೇ ಏನ್ ಮಾಡಬಲ್ಲೆ? ಜಗತ್ತಿನಲ್ಲಿ ಎಷ್ಟೊಂದು ಜನ ದೀನರಿದ್ದಾರೆ, ತೊಂದರೆಗೆ ಒಳಗಾದವರಿದ್ದಾರೆ. ನನ್ನಿಂದ ಏನಾದೀತು ಎಂದು ಕೈಚೆಲ್ಲಿ ಕುಳಿತುಕೊಳ್ಬೇಕು ಅನ್ನಿಸ್ದಾಗ ಪುಟ್ಟ ಬಾಲಕ ಟ್ರೆವರ್ನ ಚಿತ್ರ, ಅವನ ಪರಿಶ್ರಮ ಕಣ್ಮುಂದೆ ಬರಬೇಕು. ನಾನು ಒಬ್ಬನೇ ಏನೂ ಮಾಡಲಾರೆ, ಆದ್ರೆ ಏನಾದ್ರೂ ಮಾಡಲೇಬೇಕೆಂದು ಒಬ್ಬನೇ ಮನಸ್ಸು ಮಾಡಿದ್ರೆ ನೂರಾರು ಸಾವಿರಾರು ಕೈಗಳು ಜೊತೆಗೂಡಿಯಾವು, ಅಸಾಧ್ಯವನ್ನ ಸಾಧ್ಯ ಮಾಡಿಸುತ್ತೆ.

ಬನ್ನ ಬವಣೆಗಳ ತಾ ನೆನಿತೆನಿತು ಪಟ್ಟಿರೆಯುಂ. ಅನೇಕ ಕಷ್ಟಗಳನ್ನ ತೊಂದರೆಗಳನ್ನ ತಾನು ಎಷ್ಟೇ ಪಟ್ಟಿರಲಿ ಅನುಭವಿಸಿರಲಿ, ಇನ್ನೊಮ್ಮೆ ಮತ್ತೊಮ್ಮೆ ಹೊಸ ಸಾಹಸಗಳಿಂ, ಇನ್ನೊಮ್ಮೆ ಮತ್ತೊಮ್ಮೆ ಮತ್ತೆ ಮತ್ತೆ ಹೊಸ ಹೊಸ ಸಾಹಸಗಳಿಂದ ಪರಾಕ್ರಮಗಳಿಂದ

ಆತ್ಮದ್ದು ನೈಜವಾಗಿರತಕ್ಕಂತಹ ಗುಣ. ಅದಕ್ಕೆ ಎಷ್ಟೇ ಕಷ್ಟ ಆದರೂ ಕೂಡ ಹೊಸ ಸಾಹಸಗಳಿಂದ ಹೊಸ ಹೊಸ ಪ್ರಯತ್ನದಲ್ಲಿಯೇ ಮನುಷ್ಯ ಮುಂದುವರಿತಾ ಇರ್ತಾನೆ. ಚಿನ್ಮಯತೆ ಆತ್ಮದ ಗುಣ.

ಸತು ಚಿತು ಆನಂದ ಮೂರು ಪದ್ಯಗಳಲ್ಲಿ ಮೂರು ಗುಣಗಳನ್ನು ಹೇಳ್ತಾರೆ. ಮೌನದೊಳು ಮಾತಿನೊಳು ಹಾಸ್ಯದೊಳು

ಅಳನು ಅರಸುತಿಹನು ಆನಂದವು ಆತ್ಮಗುಣ ಮಂಕುತಿಮ್ಮ. ಮನುಷ್ಯ ಹೇಗೋ ತನ್ನನ್ನು ತಾನು ಸಮಾಧಾನ ಪಡಿಸ್ಕೊಳ್ತಾ ಇರ್ತಾನೆ, ಕೆಲವೊಮ್ಮೆ ಮೌನದಲ್ಲಿಯೋ, ಇನ್ನು ಕೆಲವೊಮ್ಮೆ ಮಾತನಾಡುವುದರ ಮೂಲಕವೋ, ಇನ್ನು ಕೆಲವೊಮ್ಮೆ ಹಾಸ್ಯ ಮಾಡುವುದರ ಮೂಲಕವೋ, ಮತ್ತೊಮ್ಮೆ ಹಾಡು ಹೇಳುವುದರ ಮೂಲಕವೋ, ಇನ್ನೊಮ್ಮೆ ಪ್ರೀತಿಯನ್ನು ತೋರಿಸುವುದರಿಂದಲೋ, ಅಥವಾ ಮತ್ತೆ ಪರಾಕ್ರಮವನ್ನು ತೋರುವುದರಿಂದಲೋ, ಗೆಲುವನ್ನು ಪಡೆಯುವುದರಿಂದಲೋ, ಹೇಗೋ ಏನೋ ಎಂತೋ ಏನೋ ಹೇಗೋ ಮನುಷ್ಯ ಸಮಾಧಾನಗಳನ್ನು ಅರಸುತಿಹನು, ತನ್ನಲ್ಲಿಯೇ ತಾನು ಸಮಾಧಾನವನ್ನು ಹುಡುಕ್ತಾ ಇರ್ತಾನೆ. ಯಾಕೆ ಅಂದರೆ ಆನಂದವು ಆತ್ಮಗುಣ, ಆನಂದ ಪಡುವುದಿದೆಯಲ್ಲ ಅದು ಆತ್ಮದ ನೈಜವಾದ ಗುಣ. ಆತ್ಮದ ಗುಣಗಳು ಮೂರು, ಸತ್, ಚಿತ್, ಆನಂದ. ಇವಿಷ್ಟು ಕೂಡ ಆತ್ಮಕ್ಕೆ ಸಂಬಂಧಿಸಿದ ಗುಣಗಳು. ಆದ್ದರಿಂದ ಮನುಷ್ಯ ನಿರಂತರವಾಗಿ ಸತ್ವಕ್ಕೆ, ಚಿತ್ತಿಗೆ ಮತ್ತು ಆನಂದಕ್ಕೆ ಯಾವಾಗಲೂ ಕೂಡ ಪ್ರಯತ್ನ ಪಡ್ತಾನೆ ಅದನ್ನು ಪಡೀಲಿಕ್ಕೆ.

ಮಾಯೇ ನಿಚ್ಚ ವಿಳೆಯಾಲೆ ಮನೆ ಮಂಕುತಿಮ್ಮ ಸಚ್ಚಿದಾನಂದಂಗಳ್.

ನಿಚ್ಚವು ಇಳೆಯು ಆಲೆಮನೆ ಮಕುತಿಮ್ಮ. ಸತ್ ಚಿತ್ ಆನಂದಂಗಳ್, ಸತ್ ಚಿತ್ ಆನಂದ, ಈ ಮೂರು ಆತ್ಮದ ಸ್ವಭಾವ ಸಿದ್ಧವಾದ ನೈಜವಾದ ರಸಗಳು. ಜೀವನದ ಮಾಯಿಕತೆ ಈ ಮಾಯಾಜಾಲ, ಮಾಯಾಭಾವ, ಅದನ್ನ ಸಚ್ಚಿದಾನಂದಗಳನ್ನ ಬಚ್ಚಿಡುವುದು, ಅಡಗಿಸಿಡುತ್ತೆ. ಈ ಮಾಯೆಯಿಂದಾಗಿ ಆತ್ಮದ ಸತ್ ಚಿತ್ ಆನಂದಗಳು ನಮಗೆ ಅನುಭವಕ್ಕೆ ಬರುವುದಿಲ್ಲ. ಇಕ್ಷುವಲ್ ಜೀವ, ಈ ಜೀವ ಎಂಬುದು ಕಬ್ಬಿನ ಜಲ್ಲ ಇದ್ದ ಹಾಗೆ. ಗಾಣದವಲ್ ಜಗನ್ಮಾಯೆ, ಈ ಜಗತ್ತಿನ ಮಾಯೆ ಎಂಬುದು ಗಾಣ. ಪ್ರತಿಯೊಂದು ಜೀವವೂ ಕೂಡ ಮಾಯೆ ಎಂಬ ಗಾಣದಲ್ಲಿ ಅರೆದು ಬರಬೇಕಾಗತ್ತೆ. ಅದರಿಂದ ನಿಚ್ಚ ಅಂದರೆ ನಿತ್ಯವೂ ಇಳೆ ಈ ಭೂಮಿ ಆಲೆ ಮನೆ ಇದ್ದ ಹಾಗೆ ನಿರಂತರವಾಗಿ ಗಾಣದಲ್ಲಿ ಜೀವಿಗಳು ಅರೆಯಲ್ಪಡ್ತವೆ. ಇದು ನಿರಂತರವಾಗಿ ನಡೆಯುವಂಥದ್ದು. ನಿತ್ಯವೂ ಈ ಭೂಮಿಯೇ ಒಂದು ಆಲೆಮನೆಯಾಗಿದೆ.

ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳೆಯ ರಮೇಶ್. ಈ ದಿನದ ಚಿಂತನಧಾರೆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಪ್ರಿಯ ಕೇಳುಗರೆ, ಈ ದಿನದ ವಿಷಯ ದೇವರ ದರ್ಶನ ಹೇಗೆ ಸಾಧ್ಯ? ಆತ್ಮೀಯರೇ, ತಲೆಯ ಮೇಲಿನ ಹೊರೆಯನ್ನು ಇಳಿಸುವುದರೊಂದಿಗೆ ಬೆಟ್ಟವನ್ನು ಹೇಗೆ ಸುಲಲಿತವಾಗಿ ಏರಬಹುದೋ, ಹಾಗೆಯೇ ಮನಸ್ಸಿನೊಳಗೆ ಹೊರೆಯಾಗಿರುವಂತಹ ಅರಿಷ್ಟ್ವರ್ಗಗಳನ್ನು ಕಳೆದುಕೊಂಡರೆ ದೈವಿ ದರ್ಶನ ಸಾಧ್ಯ. ಪ್ರತಿದಿನ ಸಂತರನ್ನು ಒಬ್ಬ ಕಳ್ಳ ಭೇಟಿಯಾಗಿ ಅವರ ದರ್ಶನ ಪಡೆಯುತ್ತಿರುತ್ತಾನೆ. ಆತ ಕಳ್ಳನಾಗಿದ್ದರೂ ಧರ್ಮ ಮನಸ್ಕನಾಗಿದ್ದ. ನನಗೆ ದೇವರನ್ನು ತೋರಿಸಿ ಎಂದು ಆತ ಸಂತರಲ್ಲಿ ಪ್ರಾರ್ಥಿಸುತ್ತಿರುತ್ತಾನೆ. ಸಂತರು ದೇವರು ಕುರಿತಾದ ಕಳ್ಳನ ಆತುರ ಕುತೂಹಲ ಪಕ್ವವಾಗುವವರೆಗೆ ಕಾದುಕೊಂಡಿದ್ದರು. ಅವರು ಇವತ್ತು, ನಾಳೆ, ನಾಡಿದ್ದು ಎಂದು ದಿನಗಳನ್ನು ಮುಂದೂಡುತ್ತಲಿದ್ದರು. ದಿನೇ ದಿನೇ ಕಳ್ಳನ ಆಗ್ರಹ ಹೆಚ್ಚಾಗತೊಡಗಿತು. ದೇವರ ದರ್ಶನಕ್ಕೆ ಕಳ್ಳ ಮಾನಸಿಕವಾಗಿ ಸಿದ್ಧನಾಗಿದ್ದಾನೆ ಎಂದು ಸಂತರಿಗೆ ವಿದಿತವಾಯಿತು. ಕರಗದ ಕಬ್ಬಿಣವು ಕರಗುತ್ತದೆ, ಆದರೆ ಅದು ಚೆನ್ನಾಗಿ ಕಾಯುವವರೆಗೆ ಕಾಯಬೇಕು. ಒಂದು ದಿನ ಸಂತರು ಕಳ್ಳನನ್ನು ಹತ್ತಿರಕ್ಕೆ ಕರೆದು ಹೇಳ್ತಾರೆ, ಇವತ್ತು ನಾನು ನಿನಗೆ ದೇವರನ್ನು ತೋರಿಸುತ್ತೇನೆ. ದೇವರನ್ನು ನೋಡಬೇಕೆಂದರೆ ಅದು ಅಲ್ಲಿ ಎತ್ತರದ ಆ ಬೆಟ್ಟವಿದೆಯಲ್ಲ, ಅದರ ತುದಿಯವರೆಗೆ ನೀನು ನನ್ನ ಜೊತೆ ನಡೆದುಕೊಂಡು ಬರಬೇಕು. ಹಾಗೆ ನೀನು ನನ್ನ ಜೊತೆಯಲ್ಲಿ ನಡೆದು ಬರುವಾಗ ನಾನು ಆರು ಭಾಗವಾಗಿ ಕಲ್ಲುಗಳನ್ನು ನಿನ್ನ ತಲೆಯ ಮೇಲೆ ಇರಿಸುತ್ತೇನೆ. ಅವುಗಳನ್ನು ತಲೆಯ ಮೇಲೆ ಹೊತ್ತುಕೊಂಡು ನಡೆಯಬೇಕು. ಒಂದಷ್ಟು ಕಷ್ಟದ ಕೆಲಸವೇ ಸರಿ. ತಲೆಯ ಮೇಲೆ ಭಾರವಾದ ಆರು ಕಲ್ಲುಗಳನ್ನು ಹೊತ್ತುಕೊಂಡು ಬೆಟ್ಟವನ್ನೇರುವುದು ಸುಲಭದ ಕೆಲಸವಲ್ಲ, ಮತ್ತೊಮ್ಮೆ ಯೋಚಿಸು ಎಂದ. ಕಳ್ಳ ಹೇಳ್ತಾನೆ, ಸ್ವಾಮಿ, ಅದೆಷ್ಟೇ ಕಷ್ಟವಾದರೂ ಸರಿ ನಾನು ದೇವರನ್ನು ನೋಡಲೇಬೇಕು ಎಂದ. ಸಂತರು ಭಾರವಾದ ಆರು ಕಲ್ಲುಗಳನ್ನು ಎತ್ತಿ ಕಳ್ಳನ ತಲೆಯ ಮೇಲೆ ಇಡುತ್ತಾರೆ. ಕಲ್ಲುಗಳ ಭಾರಕ್ಕೆ ಕಳ್ಳನ ದೇಹ ಒಂದಷ್ಟು ಒಯ್ದಾಡುತ್ತದೆ. ಕಳ್ಳ ಸುಧಾರಿಸಿಕೊಳ್ಳುತ್ತಾನೆ. ಆತ ಸಂತರ ಜೊತೆಯಲ್ಲಿ ಬೆಟ್ಟವನ್ನು ಏರತೊಡಗುತ್ತಾನೆ. ಸಂತರು ಮುಂದೆ, ಕಳ್ಳ ಹಿಂದೆ, ಹೀಗೆ ಒಂದಷ್ಟು ದೂರ ಕ್ರಮಿಸುವಷ್ಟರಲ್ಲಿ ಕಳ್ಳನಿಗೆ ಆಯಾಸವೆನಿಸುತ್ತದೆ. ಆತ ಏದುಸಿರು ಬಿಡುತ್ತಿರುತ್ತಾನೆ. ಭಾರವಾದ ಕಲ್ಲುಗಳನ್ನು ತಲೆಯ ಮೇಲೆ ಹೊತ್ತುಕೊಂಡು ಬೆಟ್ಟವನ್ನೇರುವುದು ಅಷ್ಟು ಸುಲಭವೇ? ಕಳ್ಳನಿಗೆ ಕಷ್ಟವೆನಿಸತೊಡಗಿತು. ಇನ್ನೇನು ತೀರಾ ಆಗುತ್ತಿಲ್ಲವೆಂದಾಗ ಆತ ಸಂತರಲ್ಲಿ ಅರಕೆ ಮಾಡಿಕೊಳ್ಳುತ್ತಾನೆ. ಇಷ್ಟೊಂದು ಭಾರವನ್ನು ಹೊತ್ತುಕೊಂಡು ಬೆಟ್ಟವನ್ನೇರುವುದು ನನ್ನಿಂದ ಆಗುವುದಿಲ್ಲ ಎಂದು ಹೇಳುತ್ತಾನೆ. ಸಂತರು ಆತನ ತಲೆಯ ಮೇಲಿಂದ ಒಂದು ಕಲ್ಲನ್ನು ತೆಗೆದು ಆಚೆ ಎಸೆಯುತ್ತಾರೆ. ಕಳ್ಳನಿಗೆ ಒಂದಷ್ಟು ಹಗುರವೆನಿಸುತ್ತದೆ. ಆತ ಮತ್ತೆ ಸಂತರ ಜೊತೆಯಲ್ಲಿ ಹೆಜ್ಜೆ ಹಾಕತೊಡಗುತ್ತಾನೆ. ಇನ್ನೊಂದಷ್ಟು ದೂರ ನಡೆಯುವುದರಲ್ಲಿ ಆತನಿಗೆ ಮತ್ತೆ ಭಾರ ಹೆಚ್ಚಾಗಿ ಸುಸ್ತು ಎನಿಸತೊಡಗಿತು. ಆತ ಸಂತರಲ್ಲಿ ವಿನಂತಿಸುತ್ತಾನೆ. ಸಂತರು ಆತನ ತಲೆಯ ಮೇಲಿಂದ ಮತ್ತೊಂದು ಕಲ್ಲನ್ನು ತೆಗೆದುಕೊಂಡು ಆಚೆ ಎಸೆಯುತ್ತಾರೆ. ಮತ್ತೊಂದಷ್ಟು ದೂರವನ್ನು ಕ್ರಮಿಸುವಷ್ಟರಲ್ಲಿ ತಲೆಯ ಮೇಲಿನ ಒಂದೊಂದು ಕಲ್ಲು ಕೂಡ ಆತನಿಗೆ ತುಂಬ ಭಾರವೆನಿಸತೊಡಗುತ್ತದೆ. ಆತ ಸಂತರಲ್ಲಿ ಬೇಡಿಕೊಳ್ಳುತ್ತಾನೆ. ಸಂತರು ಒಂದೊಂದಾಗಿ ಆತನ ತಲೆಯ ಮೇಲಿನ ಕಲ್ಲುಗಳನ್ನು ಎತ್ತಿ ಆಚೆಗೆಸೆಯುತ್ತಾ ಆತನ ತಲೆ ಭಾರವನ್ನು ಕಡಿಮೆ ಮಾಡುತ್ತಾ ಹೋಗುತ್ತಾರೆ. ಸಂತರ ತಲೆಯ ಮೇಲೆ ಭಾರವಿರಲಿಲ್ಲ. ಅವರು ಸುಲಭವಾಗಿ ಬೆಟ್ಟವೆನ್ನೇರುತ್ತಿದ್ದರು. ಆದರೆ ತಲೆಯ ಮೇಲೆ ಭಾರ ಹೊತ್ತು ಕಳ್ಳನಿಗೆ ಮುಂದೆ ನಡೆಯುವುದು ಸಾಧ್ಯವಾಗುತ್ತಿಲ್ಲ. ಇನ್ನೇನು ಕಳ್ಳ ಆಗುವುದೇ ಇಲ್ಲ ಎಂದಾಗ ಸಂತರು ಕಳ್ಳನ ತಲೆಯ ಮೇಲಿಂದ ಕೊನೆಯ ಕಲ್ಲನ್ನು ಕೂಡ ತೆಗೆದು ಆಚೆ ಎಸೆಯುತ್ತಾರೆ. ಕಳ್ಳನಿಗೆ ಖುಷಿಯೋ ಖುಷಿ. ಇನ್ನೇನು ಬೆಟ್ಟದ ತುದಿ ಸಮೀಪಿಸಿತು ಎಂದಾಗ ಕಳ್ಳನ ತಲೆಯ ಮೇಲೆ ಕಲ್ಲುಗಳೇ ಇರಲಿಲ್ಲ. ಆತ ನಿರಾಳವಾಗಿ ಬೆಟ್ಟದ ತುದಿಯನ್ನೇರಿ ನಿಂತುಕೊಂಡಿರುತ್ತಾನೆ. ಬೆಟ್ಟದ ತುದಿಯ ಮೇಲೆ ನಿಂತು ಪ್ರಕೃತಿಯ ರಮಣೀಯ ಸೌಂದರ್ಯವನ್ನು ನೋಡುತ್ತಲೇ ಆತನ ಆಯಾಸವೆಲ್ಲ ಪರಿಹಾರವಾಗುತ್ತದೆ. ಬೆಟ್ಟದ ತುದಿಯ ಮೇಲೆ ನಿಂತ ಆತ ಪ್ರಕೃತಿಯ ಅವರ್ಣನೀಯ ಚೆಲುವನ್ನು ಕಂಡು ಮಂತ್ರಮುಗ್ಧನಾಗುತ್ತಾನೆ. ಬೆಟ್ಟದಂಗಳದಲ್ಲಿ ನಿಂತ ಆತ ಬೆಳ್ಳಿ ಮೋಡಗಳ ಚೆಲುವ ಚಿತ್ತಾರವನ್ನು ಕಂಡು ಸಂಭ್ರಮಿಸುತ್ತಾನೆ. ಪ್ರಕೃತಿಯ ಮಧ್ಯದಲ್ಲಿ ದೇವರ ದರ್ಶನವಾಗುತ್ತದೆ. ಆತನಿಗೆ ದಿವ್ಯತೆಯ ಅನುಭವವಾಗುತ್ತದೆ. ಆಗ ಸಂತರು ಆತನ ಮೈದಡವೆ ಹೇಳ್ತಾರೆ, ಭಾರವನ್ನು ಕಳೆದುಕೊಂಡಾಗಲೇ ದೇವರ ದರ್ಶನ ಸಾಧ್ಯ. ಒಂದು ಕ್ಷಣ ಯೋಚಿಸು. ಭಾರವಾದ ಆ ಆರು ಕಲ್ಲುಗಳನ್ನು ತಲೆಯ ಮೇಲೆ ಹೊತ್ತುಕೊಂಡು ಬೆಟ್ಟದ ಮೇಲೇರಿ ಬರುವುದು ಸಾಧ್ಯವಿತ್ತೆ? ಎಲ್ಲಿಯವರೆಗೆ ನಮ್ಮ ತಲೆಯ ಮೇಲೆ ಭಾರವಿರುತ್ತದೆಯೋ ಅಲ್ಲಿಯವರೆಗೆ ನಾವು ಬೆಟ್ಟವನ್ನು ಏರುವ ಯೋಚನೆಯನ್ನು ಕೂಡ ಮಾಡುವುದಿಲ್ಲ. ಇನ್ನು ಭಾರವನ್ನು ಹೊತ್ತುಕೊಂಡೇ ಮೇಲೇರಬೇಕೆಂದರೆ ಅದು ಸಾಧ್ಯವಿಲ್ಲದ ಮಾತು. ಹೊರಗಿನ ಭಾರದ ಕಲ್ಲುಗಳನ್ನು ಹೊತ್ತುಕೊಂಡು ಮೇಲೇರುವುದು ಹೇಗೆ ಸಾಧ್ಯವಿಲ್ಲವೋ, ಅದೇ ರೀತಿ ನಮ್ಮೊಳಗೆ ನಾವು ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರವೆಂಬ ಆರು ಭಾರವಾದ ಕಲ್ಲುಗಳನ್ನು ಹೊತ್ತುಕೊಂಡಿದ್ದೇವೆ. ಅವು ನಮಗೆ ದೇವರ ದರ್ಶನ ಮಾಡಲು ಬಿಡುವುದಿಲ್ಲ. ಆ ಆರು ಮನೋವಿಕಾರಗಳಿಂದ ಮುಕ್ತರಾದಾಗಲೇ ದೈವಿ ದರ್ಶನ ಸಾಧ್ಯ ಎಂಬುದಾಗಿ ಸಂತರು ಹೇಳ್ತಾರೆ. ಆತ್ಮೀಯರೇ, ಹೌದು,
ತಲೆಯ ಮೇಲಿನ ಭಾರವಾದ ಕಲ್ಲುಗಳನ್ನು ಸುಲಭವಾಗಿ ಆಚೆ ಎಸೆದು ಬಿಡಬಹುದು. ಆದರೆ ನಾವು ನಮ್ಮ ಮನಸ್ಸಿನಲ್ಲಿ ಹೊತ್ತುಕೊಂಡಂತಹ ಈ ಕಾಮ, ಕ್ರೋಧ, ಲೋಭ, ಮೋಹ, ಮದಮತ್ಸರಗಳೆಂಬಂತಹ ಈ ಆರು ಕಲ್ಲುಗಳನ್ನು ಎತ್ತಿ ಆಚೆಗೆ ಎಸೆಯುವುದು ಅಷ್ಟು ಸುಲಭವಲ್ಲ. ಅದಕ್ಕೆ ಸಾಧನೆ ಬೇಕು. ಕಾಮ ಕ್ರೋಧಗಳ ಭಾರವದು ಅಂತಿಂತಹ ಭಾರವಲ್ಲ, ಅದು ಯಮಭಾರ. ಅದೆಂತಹ ಅತಿರಥ ಮಹಾರಥರನ್ನು ಕೂಡ ತಲ್ಲಣಿಸುವಂತೆ ಮಾಡುತ್ತದೆ. ಒಂದು ವಿಚಿತ್ರ ಸತ್ಯವೆಂದರೆ ಪ್ರತಿಯೊಬ್ಬ ಮನುಷ್ಯನು ಕೂಡ ಕಾಮ ಕ್ರೋಧಗಳೆಂಬ ಈ ಆರು ಬಂಡೆಗಲ್ಲುಗಳನ್ನು ತನ್ನ ತನು ಮನ ಮತಿಗಳ ಮೇಲೆ ಭಾರ ಹೇರಿಕೊಂಡು ತಿರುಗಾಡುತ್ತಿರುತ್ತಾನೆ. ಆದರೂ ಅವು ತುಂಬ ಭಾರ, ಯಮಭಾರ ಎಂದು ಯಾರ ಮುಂದೆಯೂ ಕೂಡ ಆತ ಬಾಯಿ ಬಿಡುವುದಿಲ್ಲ. ಹಾಗಾಗಿಯೇ ಯಡಿಯೂರು ಶ್ರೀ ಸಿದ್ಧಲಿಂಗೇಶ್ವರರು ತಮ್ಮ ಅದೊಂದು ವಚನದಲ್ಲಿ ಹೇಳ್ತಾರೆ, ಕಾಮದಿಂದ ಕರಗಿದೆನಯ್ಯ, ಕ್ರೋಧದಿಂದ ಕೊರಗಿದೆನಯ್ಯ, ಲೋಭ ಮೋಹಗಳಿಂದ ಅತಿ ನೊಂದೆನಯ್ಯ, ಮದ ಮತ್ಸರಗಳಿಂದ ಬೆದೆ ಬೆದೆನೆ ಬೆಂದೆನಯ್ಯ, ಅಹಂಕಾರ ಮಮಕಾರದಿಂದ ಮತಿ ಮಂದನಾಗಿರ್ದೆನಯ್ಯ, ಅಹಂಕಾರ ಇದು ಕಾರಣ ಎನ್ನ ಕಾಮಾದಿ ಅರಿಷ್ಟ್ವರ್ಗಂಗಳನ್ನು ಕಳೆದು ಮಮಕಾರಂಗಳ ಮಣಿಸಿ ನಿರಹಂಕಾರಿ ಎನಿಸಿದೆನಯ್ಯ ಮಹಾಲಿಂಗ ಗುರು ಶಿವಸಿದ್ಧೇಶ್ವರ ಪ್ರಭುವಿ ಎಂಬುದಾಗಿ ಹೇಳ್ತಾರೆ. ಎಲ್ಲವನ್ನು ಪ್ರಾಂಜಲವಾಗಿ ಹೇಳುವ ಪ್ರಾಮಾಣಿಕ ಮನಸ್ಥಿತಿ ಇಲ್ಲದ ಕಾರಣ ಜನರು ಈ ಕಾಮ ಕ್ರೋಧ ಉಪದ್ರವಗಳನ್ನು ಸಹಿಸಿಕೊಂಡು ತಮಗೇನು ಆಗಿಯೇ ಇಲ್ಲ ಮತ್ತು ತಾವು ಕಾಮ ಕ್ರೋಮಾದಿಗಳಿಂದ ಬಂಧಿತವಿಲ್ಲವೆಂಬಂತೆ ಇರುತ್ತಾರೆ. ಹಾಗಾಗಿ ಇವುಗಳೆಲ್ಲವನ್ನು ನಾವು ಅರ್ಥ ಮಾಡಿಕೊಂಡು ದೇವರ ದರ್ಶನವನ್ನು ಪಡಿಬೇಕು ಅಂದರೆ ನಮ್ಮಲ್ಲಿರುವಂತಹ ಅರಿಷ್ಟ್ವರ್ಗಗಳ ನಿಯಂತ್ರಣವಾಗಬೇಕು. ನಮ್ಮ ಆಂತರಿಕ ಹೊರೆಯನ್ನು ಕಳೆದು ಮನಸ್ಸಿನಲ್ಲಿ ನಿರಾಳತೆಯನ್ನು, ಶಾಂತತೆಯನ್ನು, ಶುದ್ಧತೆಯನ್ನು ಕಾಪಾಡಿಕೊಳ್ಬೇಕು. ಈ ಎಲ್ಲ ಅರಿಷ್ಟ್ವರ್ಗಗಳನ್ನು ನಮ್ಮ ನಿಯಂತ್ರಣದಲ್ಲಿಟ್ಟುಕೊಂಡು ಮುನ್ನಡೆದಾಗ ಮಾತ್ರ ನಮ್ಮ ಬದುಕಿನಲ್ಲಿ ದೇವರ ದರ್ಶನವಾಗಲಿಕ್ಕೆ ಸಾಧ್ಯವಾಗುತ್ತದೆ ಅಂತಕ್ಕಂತಹ ಸಲಹೆಗಳೊಂದಿಗೆ ಇವತ್ತಿನ ಕಾರ್ಯಕ್ರಮಕ್ಕೆ ವಿರಾಮ ಹೇಳ್ತೇನೆ. ಮತ್ತೊಂದು ಕಾರ್ಯಕ್ರಮದ ಜೊತೆ ತಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ನಮಸ್ಕಾರ.

ಸಮಸ್ತ ಕೇಳುಗರಿಗೆ ನಮಸ್ಕಾರ. ಇಂದಿನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಈ ದಿನ ನಾವು ಧ್ಯಾನ ಶ್ಲೋಕದ 4ನೇ ಶ್ಲೋಕದ ಬಗ್ಗೆ ತಿಳಿಯೋಣ. ಈ ಒಂದು ಶ್ಲೋಕದಲ್ಲಿ ಉಪನಿಷತ್ತುಗಳು ಮತ್ತು ಅದರ ಮೂಲಕ ಬರುವಂತಹ ತತ್ವವನ್ನ ಸಂಗ್ರಹಿಸಿ ಸಂಕೀರ್ಣವಾಗಿರುವಂತಹ ತತ್ವಗಳನ್ನ ಸುಲಭ ಮಾರ್ಗದಲ್ಲಿ ಈ ಗೋಪಾಲನಂದನ ಎಂದು ಕರೆಸಿಕೊಳ್ಳುವಂತಹ ಶ್ರೀಕೃಷ್ಣ ಹೇಗೆ ಅದನ್ನು ಹಾಲಿನ ಮೂಲಕ ನಮ್ಮೆಲ್ಲರಿಗೂ ಧಾರೆ ಎರೆದಿದ್ದಾನೆ ಎಂಬುವಂತಹ ಒಂದು ಮಾತನ್ನ ಈ ಶ್ಲೋಕದಲ್ಲಿ ತಿಳಿಸಿದ್ದಾರೆ. ಆ ಶ್ಲೋಕದ ಸಂಪೂರ್ಣ ವಿವರಣೆಯನ್ನ ತಿಳಿಯೋಣ.

ಉಪನಿಷತ್ತುಗಳೇ ಹಸುಗಳು, ಇದರ ಹಾಲನ್ನು ಕರೆಯುವವನೇ ಗೋಪಾಲನಂದನ. ಇನ್ನು ಪಾರ್ಥನೇ ಕರು, ಮಹತ್ತಾದ ಗೀತಾಮೃತವೇ ಹಾಲು, ಅದನ್ನು ಪಾನ ಮಾಡುವವರೇ ಸಜ್ಜನರು. ಇಲ್ಲಿ ಉಪನಿಷತ್ತುಗಳನ್ನ ಹಸುಗಳಿಗೆ ಹೋಲಿಸಿದ್ದಾರೆ. ಉಪನಿಷತ್ತಿನ ಸಾರವೇ ಅದರ ಹಾಲಿನಲ್ಲಿದೆ. ಉಪನಿಷತ್ತು ಓದಿ ತಿಳಿದುಕೊಳ್ಳಲು ಕೊಂಚ ಕಷ್ಟ. ಅದಕ್ಕಾಗಿಯೇ ಕೃಷ್ಣನು ಅದನ್ನು ಕರೆದು ಅದರ ಸಾರವನ್ನು ಸಂಗ್ರಹಿಸಿ ನಮಗೆ ನೀಡುತ್ತಿದ್ದಾನೆ. ಭಗವದ್ಗೀತೆ ಬರುವುದು ಮಹಾಭಾರತದ ಮಧ್ಯದಲ್ಲಿ. ಮಹಾಭಾರತವನ್ನು ಪಂಚಮ ವೇದ ಎಂತಲೇ ಕರೆಯುತ್ತಾರೆ. ವೇದ ವೇದಾಂತದಲ್ಲಿ ಅಡಗಿರುವಂತಹ ಗಹನವಾದ ತತ್ವಗಳನ್ನೆಲ್ಲ ಸುಲಭವಾಗಿ ಸಾಮಾನ್ಯರಿಗೂ ಕೂಡ ಅರ್ಥವಾಗುವಂತೆ ಹೇಳುವಂಥದ್ದು, ಅದನ್ನು ಯಾರು ಬೇಕಾದರೂ ಕೂಡ ಓದಿ ಅರ್ಥೈಸಿಕೊಳ್ಳುವಂತಹ ಕಾರ್ಯ ಈ ಮೂಲಕ ನಡೆದಿದೆ. ಉಪನಿಷತ್ತಿನಿಂದ ಆಗಬೇಕಾದ ಕೆಲಸವನ್ನು ಮಹಾಭಾರತ ಮತ್ತು ಅದನ್ನು ಜನಸಾಮಾನ್ಯರಿಗೆ ಅರಿಯುವಂತೆ ಮಾಡುವಂತಹ ಕೆಲಸವೇ ಈ ಭಗವದ್ಗೀತೆಯಲ್ಲಿ ನಡೆದಿರುವಂಥದ್ದು. ಅಲ್ಲಿರುವ ಹಾಲನ್ನು ಕರೆಯುವವನು ಕೃಷ್ಣ. ಯಾರನ್ನು ಪೂರ್ಣಾವತಾರವೆಂದು ಕರೆಯುವೆವೋ ಅಂತಹ ಶ್ರೀಕೃಷ್ಣನೇ ಇಲ್ಲಿ ಉಪನಿಷತ್ತುಗಳಿಂದ ಎಲ್ಲರಿಗೆ ಏನು ಬೇಕೋ ಅದನ್ನ ಕೊಡುತ್ತಿದ್ದಾನೆ. ಅವನಿಗೆ ಮನುಷ್ಯ ವಿಕಾಸದ ಏಣಿಯಲ್ಲಿ ಯಾವ ಯಾವ ಮೆಟ್ಟಿಲಿನಲ್ಲಿ ಇದ್ದಾನೆಂಬುದು ಚೆನ್ನಾಗಿ ತಿಳಿದಿರುತ್ತದೆ. ದ್ವೈತ, ಅದ್ವೈತ, ವಿಶಿಷ್ಟಾದ್ವೈತ ಮುಂತಾದ ತತ್ವಗಳ ಸಮನ್ವಯವೇ ಈ ಹಾಲು. ಭಕ್ತರು, ಕರ್ಮಿಗಳು, ಜ್ಞಾನಿಗಳು ಅವರು ಯಾವ ಧರ್ಮಕ್ಕೆ ಸೇರಿದರೂ ಚಿಂತೆಯಿಲ್ಲ, ಅವರನ್ನೆಲ್ಲ ಈ ಹಾಲು ಪೋಷಿಸುತ್ತದೆ. ಅದರ ಕರುವೇ ಅರ್ಜುನ. ಹಾಲನ್ನು ಕರೆಯುವುದಕ್ಕೆ ಒಂದು ನಿಮಿತ್ತ ಇರಬೇಕು. ಅದೇ ಅರ್ಜುನನ ಸಂದೇಹ. ಅನುಮಾನ, ಸಂದೇಹ ಇಲ್ಲದೇ ಇದ್ದರೆ ತಿಳಿದುಕೊಳ್ಳಲು ಆಸಕ್ತಿಯೇ ಇರುವುದಿಲ್ಲ. ಅನುಮಾನ, ಸಂದೇಹ ಎಂಬ ಅಂಕುಶ ನಮ್ಮನ್ನು ತಿವಿಯುತ್ತಿದ್ದರೆ ಮಾತ್ರ ನಾವು ತಿಳಿದುಕೊಳ್ಳಲು ಮುಂದುವರಿಯುತ್ತೇವೆ. ಅರ್ಜುನನು ಕೂಡ ಇಂತಹ ಒಂದು ಪರಿಸ್ಥಿತಿಯಲ್ಲಿ ಸಿಲುಕಿದ್ದಾನೆ. ಅದಕ್ಕಾಗಿ ಗೀತಾಮೃತವನ್ನ ಅವನಿಗೆ ಕೊಡಬೇಕಾಗಿದೆ. ಆದರೆ ಇಲ್ಲಿ ಅವನಿಗೆ ಮಾತ್ರ ಅದು ಮೀಸಲಾಗಿಲ್ಲ. ಭಗವಂತನು ಯಾವುದನ್ನು ಅವನಿಗೆ ನೀಡಿದನೋ ಅದು ಅಕ್ಷಯ ಪಾತ್ರೆಯಂತಿರುವ ಗೀತೆಯಲ್ಲಿ ಎಂದಿಗೂ ಕಡಿಮೆಯಾಗದೆ ಎಲ್ಲರೂ ಅನುಭವಿಸುವಂತೆ ಅದನ್ನು ಈ ಪ್ರಪಂಚಕ್ಕೆ ನೀಡಿದ್ದಾನೆ. ದಾರಿ ತೋರುವವನಿಗಾಗಿ ಕಾತರದಿಂದ ನಿಂತು ಬೇಡುತ್ತಿರುವ ನಾವುಗಳು ಆ ಅಮೃತತ್ವವನ್ನ ಸ್ವೀಕರಿಸಿ ಅರ್ಜುನನ ಪರಿಸ್ಥಿತಿಯಂತೆ ನಾವು ಈ ಬದುಕೆಂಬ ಯುದ್ಧದಲ್ಲಿ ಇರುತ್ತೇವೆ. ಅಂತಹ ಯುದ್ಧವನ್ನ ಮೀರಿ ಅದರಲ್ಲಿ ಗೆಲುವನ್ನು ಸಾಧಿಸಿ ಯಶಸ್ಸುಗೊಳಿಸುವುದು ಹೇಗೆ ಎಂದು ಅರ್ಜುನನು ಇಲ್ಲಿ ನಮ್ಮೆಲ್ಲರ ಪ್ರತಿನಿಧಿಯಂತೆ ಇದ್ದಾನೆ. ಭಗವಂತ ಎಲ್ಲ ಮಾನವ ಕೋಟಿಗೆ ಅದರ ಸಂದೇಶವನ್ನ ನೀಡ್ತಾ ಇದ್ದಾನೆ. ಆ ಸಂದೇಶವನ್ನ ನೀಡುವಂತಹ ಒಂದು ಮನೋಭಾವದಿಂದ, ಅದನ್ನ ಸ್ವೀಕರಿಸುವಂತಹ ಮನೋಭಾವದ ಮೂಲಕ ನಾವು ಅದನ್ನ ಪಡೆದುಕೊಳ್ಳಬೇಕಿದೆ. ಅದಕ್ಕೆ ಮುದ್ದುರಾಮ ಏನ್ ಹೇಳ್ತಾ ಇದ್ದಾನೆ ಕೇಳೋಣ ಬನ್ನಿ. ಮುದ್ದು ಮುದ್ದಾಗಿರುವ ಮಗು ಮೊಗದ ಮುಗ್ಧತೆಗೆ, ಮುದ್ದು ಮುದ್ದಾಗಿರುವ ಮಗು ಮೊಗದ ಮುಗ್ಧತೆಗೆ.

ಅಂಬೆಗಾಲಿಡುತ್ತ ಸಂತಸವನ್ನ ತಂದಿರುವಂತಹ ಕೃಷ್ಣ ಈ ಲೋಕದ ನೆಲೆಯಲ್ಲಿ ಆ ಕೃಷ್ಣನಿಗೂ ಮೀರಿದಂತಹ ಸರಿಸಾಟಿ ಮತ್ತಿನ್ಯಾವುದಿದೆ? ಆ ಮೊಗದ ಮುಗ್ಧತೆಗೆ, ಆ ಮಾತಿನ ಕಡು ಚಾಟಿಗೆ ಮತ್ತೊಂದು ಸಾಟಿ ಇಲ್ಲ. ಅಂತಹ ಕೃಷ್ಣನನ್ನ ನೆನೆದು ನಮಿಸಬೇಕಾಗಿದೆ ಎಂಬ ಮಾತನ್ನ ಮುದ್ದುರಾಮನೂ ಕೂಡ ಈ ಭಗವದ್ಗೀತೆಯ ಧ್ಯಾನ ಶ್ಲೋಕಕ್ಕೆ ಪೂರಕವಾಗಿ ನುಡಿಯುತ್ತಿದ್ದಾನೆ. ಅತ್ತ ಕಡೆ ಸದಾ ನಮ್ಮ ಚಿತ್ತ ಹರಿಸೋಣ. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು.

ಬಂಧುಗಳೇ, ಈ ದಿನ ನಾವು ಧ್ಯಾನ ಶ್ಲೋಕದ 4ನೇ ಶ್ಲೋಕದ ಮೂಲಕ ಇಡೀ ಉಪನಿಷತ್ತುಗಳನ್ನ ಹಸುಗಳಿಗೆ ಹೋಲಿಸಿ, ಆ ಹಸುಗಳಿಂದ ಗೋಪಾಲನಂದನ ಅಂದರೆ ಶ್ರೀಕೃಷ್ಣ ಹಾಲನ್ನು ಕರೆದು ಪಾರ್ಥನೆ ಆ ಒಂದು ಹಾಲಿಗೆ ಕರುವಾಗಿ ಇಡೀ ಒಂದು ಗೀತಾಮೃತವನ್ನ ಹಾಲಿನ ಹಾಗೆ ನಮಗೆ ನೀಡಿ ಅದನ್ನು ನಮ್ಮಂತಹ ಎಲ್ಲ ಒಂದು ಸಮಸ್ತ ಜಗತ್ತಿನ ಜನತೆಗೆ ನೀಡಿರುವಂತಹವನು ಶ್ರೀಕೃಷ್ಣ. ಅದನ್ನು ಪಾನ ಮಾಡುವಂತಹವರು ನೀವೆಲ್ಲ ಕೇಳುಗರು. ಹೀಗೆ ಪ್ರತಿಯೊಂದು ಶ್ಲೋಕದಲ್ಲಿ ನಾವು ಈ ಗೀತಾಮೃತವನ್ನ ಪಾನದಂತೆ ಸ್ವೀಕರಿಸೋಣ ಎಂಬ ಮಾತಿನ ಮೂಲಕ ಇಂದಿನ ಶ್ಲೋಕಕ್ಕೆ ಇತಿಶ್ರೀ ಹಾಡುತ್ತಿದ್ದೇನೆ.

0: ನಮಸ್ಕಾರ, ಇದು ಜಾಣಸುದ್ದಿ, ವಿಜ್ಞಾನ ವಿಚಾರ ಹಾಗೂ ವಿಸ್ಮಯಗಳ ಧ್ವನಿ ಪತ್ರಿಕೆ. ಪ್ರತಿವಾರ ನಿಮಗಾಗಿ ಹೊಸ ಜ್ಞಾನ.
1: ಕೇಳು ಕೇಳು ಕೇಳು ಜಾಣ.

0: ಜಾಣ.
1: ಇಂದಿನ ಜಾಣ ಸುದ್ದಿಯಲ್ಲಿ ನೀವು ಕೇಳುವಿರಿ, ಈರುಳ್ಳಿ ಮತ್ತು ಕಣ್ಣೀರು.
2: ಈರುಳ್ಳಿ ಮತ್ತು ಕಣ್ಣೀರು. ಉಪ್ಪು ತಿಂದವನು ನೀರು ಕುಡಿಯಲೇಬೇಕು ಎನ್ನುವುದು ಗಾದೆ. ಇದಕ್ಕೆ ಸರಿಸಮನಾದ ಇನ್ನೊಂದು ಗಾದೆಯೆಂದರೆ, ಈರುಳ್ಳಿ ತಿನ್ನಬೇಕು ಅಂದ ಮೇಲೆ ಕಣ್ಣೀರು ಸುರಿಸಲೇಬೇಕು. ಇದು ಗಾದೆಯಲ್ಲ ಬಿಡಿ, ಆದರೆ ಗಾದೆಗಳಿಗಿಂತಲೂ ಸತ್ಯವಾದ ಮಾತು. ಏಕೆಂದರೆ ಕಣ್ಣೀರು ಸುರಿಯದಂತೆ ಈರುಳ್ಳಿಯನ್ನು ಕತ್ತರಿಸುವುದು ಅಸಾಧ್ಯ. ಇದು ಎಷ್ಟರ ಮಟ್ಟಿಗೆ ಸತ್ಯವಾದ ಮಾತು ಎಂದರೆ, ಶಾಲಾ ಕಾಲೇಜುಗಳಲ್ಲಿ ಕೆಮಿಸ್ಟ್ರಿ ತರಗತಿಗಳಲ್ಲಿ ಈರುಳ್ಳಿಯಲ್ಲಿರುವ ಕಣ್ಣೀರು ತರಿಸುವಂತಹ ರಾಸಾಯನಿಕ ಯಾವುದು ಎಂಬ ಪ್ರಶ್ನೆ ಇದ್ದೇ ಇರುತ್ತದೆ. ಈ ಪ್ರಶ್ನೆಗೆ ಸರಿಯುತ್ತರ ಹೇಳುವವರು ಕೂಡ ಕಣ್ಣೀರು ಸುರಿಯದಂತೆ ಈರುಳ್ಳಿಯನ್ನು ಕತ್ತರಿಸುವುದು ಸಾಧ್ಯವೇ ಎನ್ನುವ ಪ್ರಶ್ನೆಗೆ ಬಹುಶಃ ಉತ್ತರಿಸಲಾರರು. ಇದು ಈರುಳ್ಳಿಯಿಂದಾಗಿ ಕಣ್ಣೀರು ಸುರಿಯುವುದರ ಕೆಮಿಸ್ಟ್ರಿ. ಆದರೆ ಅದರ ಹಿಂದೆ ಫಿಸಿಕ್ಸು ಇದೆಯಂತೆ. ಅದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡರೆ ಬಹುಶಃ ಈರುಳ್ಳಿಯನ್ನು ಕಣ್ಣೀರು ಸುರಿಯದಂತೆ ಕತ್ತರಿಸುವುದು ಸಾಧ್ಯವಾಗಬಹುದಂತೆ. ಹಾಗೆಂದು ಅಮೆರಿಕಾದ ಕಾರ್ನೆಲ್ ವಿಶ್ವವಿದ್ಯಾನಿಲಯದ ಜೈವಿಕ ಹಾಗೂ ಪಾರಿಸಾರಿಕ ಇಂಜಿನಿಯರಿಂಗ್ ವಿಭಾಗದ ಸಂಹೋನ್ ಯಂಗ್ ಮತ್ತು ಸಂಗಡಿಗರು ಪತ್ತೆ ಮಾಡಿದ್ದಾರೆ. ಈರುಳ್ಳಿಯನ್ನು ಕತ್ತರಿಸುವ ಚಾಕು ಎಷ್ಟು ಮೊನಚಾಗಿದೆ ಹಾಗೂ ಈರುಳ್ಳಿಯನ್ನು ಕತ್ತರಿಸುವ ವಿಧಾನಗಳು ಕಣ್ಣೀರು ಹೆಚ್ಚು ಸುರಿಯುತ್ತದೆಯೋ ಕಡಿಮೆ ಸುರಿಯುತ್ತದೆಯೋ ಎನ್ನುವುದಕ್ಕೆ ಕಾರಣವಂತೆ. ಈರುಳ್ಳಿ ಮತ್ತು ಬೆಳ್ಳುಳ್ಳಿ ನಮ್ಮೂರ ತರಕಾರಿಗಳಲ್ಲ, ದೂರದ ಅಮೆರಿಕದಿಂದ ಆಮದಾಗಿ ಬಂದಂಥವು. ಆದರೂ ನಮ್ಮ ಅಡುಗೆಯಲ್ಲಿ ಹಾಸುಹೊಕ್ಕಾಗಿ ಬಿಟ್ಟಿರುವ ಹತ್ತಾರು ತರಕಾರಿಗಳಲ್ಲಿ ಪ್ರಮುಖವಾದಂಥವು. ನಮ್ಮದೇ ಊರಿನ ಹೆಮ್ಮೆಯೆಂದು ಚಪ್ಪರಿಸಿಕೊಂಡು ತಿನ್ನುವ ಮಸಾಲೆ ದೋಸೆ, ಮದ್ದೂರು ವಡೆಗಳಲ್ಲಿ ಈರುಳ್ಳಿಯದ್ದೇ ಮುಖ್ಯ ಪಾತ್ರ. ಈರುಳ್ಳಿಯನ್ನು ಬಳಸದ ಅಡುಗೆ ಎಂದರೆ ಅಪರೂಪದ ಅಡುಗೆ ಎನ್ನುವಂತೆ ಇವು ಮಾಡಿಬಿಟ್ಟಿವೆ. ಅಷ್ಟು ಜನಪ್ರಿಯವಾದ ಈರುಳ್ಳಿಯ ಬಗ್ಗೆ ಎರಡು ದೂರುಗಳಿವೆ. ಮೊದಲನೆಯದು, ಕತ್ತರಿಸುವಾಗ ಎಂತಹ ಗೆಂಡದೆಯನ್ನು ಕಣ್ಣೀರು ಸುರಿಸುವಂತೆ ಮಾಡುವ ಅದರ ಸ್ವಭಾವ. ಹಾಗೂ ಎರಡನೆಯದು, ಈರುಳ್ಳಿಯದ್ದು ಅಥವಾ ಬೆಳ್ಳುಳ್ಳಿಯ ಅಡುಗೆ ತಿಂದ ನಂತರ ಬೆವರಿನ ವಾಸನೆಯನ್ನು ಬದಲಾಯಿಸುವ ಪರಿ. ಈರುಳ್ಳಿ ಅಥವಾ ಬೆಳ್ಳುಳ್ಳಿ ತಿಂದಿದ್ದಾರೆಯೋ ಎಂದು ಕೇಳುವ ಪ್ರಶ್ನೆಯೇ ಬೇಕಿಲ್ಲ. ಮಾರು ದೂರದಿಂದಲೇ ಅದರ ವಾಸನೆ ಬಡಿಯುತ್ತದೆ. ಈ ಎರಡು ದೂರುಗಳಿಗೂ ಕಾರಣ ಈರುಳ್ಳಿಯಲ್ಲಿರುವ ಗಂಧಕದ ಕೆಲವು ರಾಸಾಯನಿಕಗಳು. ಈರುಳ್ಳಿಯ ಪರಿಚಯವಾಗಿ ನೂರಾರು ವರ್ಷಗಳೇ ಆಗಿದ್ದರು. ಕಣ್ಣೀರು ಸುರಿಸುವ ಆ ರಾಸಾಯನಿಕ ಯಾವುದು ಎಂದು ಪತ್ತೆಯಾಗಿದ್ದು ಕೇವಲ 50 ವರ್ಷಗಳ ಹಿಂದೆ. ಅದುವರೆಗಿಗೂ ಅದೊಂದು ಗಂಧಕದ ಅಂಶವಿರುವ ರಾಸಾಯನಿಕ ಎಂದಷ್ಟೇ ಗೊತ್ತಿತ್ತು. ಅಂತಹ ಹತ್ತಾರು ರಾಸಾಯನಿಕಗಳು ಈರುಳ್ಳಿಯಲ್ಲಿ ಯಥೇಚ್ಛವಾಗಿವೆ. ಆದರೆ ಅವುಗಳಲ್ಲಿ ಕಣ್ಣೀರನ್ನು ತರಿಸುವುದು ಯಾವುದು ಎಂಬುದು ಸ್ಪಷ್ಟವಾಗಿರಲಿಲ್ಲ. 1971 ಇಸವಿಯಲ್ಲಿ ಅಮೆರಿಕಾದ ಇಂಟರ್ನ್ಯಾಷನಲ್ ಫ್ಲೇವರ್ಸ್ ಆ್ಯಂಡ್ ಫ್ರೇಗ್ರೆನ್ಸಸ್ ಕಂಪನಿಯ ವಿಜ್ಞಾನಿ ಮೈಕೆಲ್ ಬ್ರಾಡ್ನಿಚ್ ಮೊತ್ತ ಮೊದಲ ಬಾರಿಗೆ ಇದು ಯಾವ ರಾಸಾಯನಿಕ ಎಂಬುದನ್ನು ಪತ್ತೆ ಮಾಡಿದ. ಇದನ್ನು ಪ್ರೊಪೇನ್ ಥಯೋಲ್ ಎಸ್ ಆಕ್ಸೈಡ್ ಎಂದು ಗುರುತಿಸಲಾಗಿದೆ. ಪ್ರೊಪೇನ್ ಥಯೋಲ್ ಎಸ್ ಆಕ್ಸೈಡು ಈರುಳ್ಳಿಯಲ್ಲಿರುವ ಹಲವಾರು ಗಂಧಕದ ರಾಸಾಯನಿಕಗಳಲ್ಲಿ ಒಂದು. ಇವೆಲ್ಲವೂ ಬಲು ಶೀಘ್ರವಾಗಿ ಆವಿಯಾಗುವಂಥವು. ಗಾಳಿಗೆ ತೆರೆದೊಡನೆ ಹರಡಿಕೊಳ್ಳುತ್ತವೆ. ಹೀಗೆ ಗಾಳಿಯಲ್ಲಿ ತೇಲಿಬರುವ ರಾಸಾಯನಿಕ ಕಣ್ಣಿನಂಚಿನಲ್ಲಿರುವ ನರಗಳನ್ನು ತಾಕಿದಾಗ ಅವುಗಳನ್ನು ಉರಿಸುತ್ತದೆ. ಉರಿಯುವ ನರಗಳು ಕಣ್ಣೀರು ಸುರಿಸುವಂತೆ ಸೂಚಿಸುವುದರಿಂದ ಕಣ್ಣು ಧಾರಾಕಾರವಾಗಿ ನೀರನ್ನು ಹರಿಸುತ್ತದೆ. ಈ ರಾಸಾಯನಿಕವನ್ನು ಕಣ್ಣಿಗೆ ತಾಕದಂತೆ ತಡೆಯುವುದರಿಂದ ಕಣ್ಣೀರು ಬಾರದಂತೆ ತಡೆಯಬಹುದು. ಈಗಾಗಲೇ ಇಂತಹ ಹಲವು ಜುಗಾಡು ಉಪಾಯಗಳನ್ನು ಬಳಸಲಾಗುತ್ತಿದೆ. ಈರುಳ್ಳಿಯನ್ನು ರೆಫ್ರಿಜರೇಟರ್ನಲ್ಲಿ ಇಟ್ಟು ತಣಿಸಿದರೆ ಅದರಿಂದ ಹೊಮ್ಮುವುದನ್ನು ಕಡಿಮೆ ಮಾಡಬಹುದು. ಅಥವಾ ಈರುಳ್ಳಿಯನ್ನು ನೀರಿನೊಳಗಿಟ್ಟು ಸ್ವಲ್ಪ ಸಮಯದ ನಂತರ ಹೊರತೆಗೆದು ಕತ್ತರಿಸುವವರು ಇದ್ದಾರೆ. ನೀರಿನೊಳಗಿಟ್ಟೇ ಕತ್ತರಿಸಿದರೂ ಕಣ್ಣಿಗೆ ಉರಿತಾಗುವುದಿಲ್ಲ ಎನ್ನುವ ಮಾತಿದೆ. ಚಾಕುವನ್ನು ಹರಿತ ಮಾಡಿಸಿ ಈರುಳ್ಳಿಯನ್ನು ಕೊಯ್ದರೂ ಕಣ್ಣೀರು ಸುರಿಯುವುದು ಕಡಿಮೆ ಎನ್ನುವ ಮಾತೂ ಇದೆ. ಇವೆಲ್ಲವೂ ಕೇವಲ ಉಪಚಾರದ ಕ್ರಮಗಳು. ಏನೆಲ್ಲ ಮಾಡಿದರೂ ಈರುಳ್ಳಿಯನ್ನು ಕತ್ತರಿಸುವಾಗ ಕಣ್ಣೀರು ಸುರಿಯೇ ಸುರಿಯುತ್ತದೆ. ಏಕೆ ಹಾಗೆ ಎನ್ನುವುದು ಎಂಗವರ ಪ್ರಶ್ನೆ. ಇದಕ್ಕಾಗಿ ಇವರು ಈರುಳ್ಳಿಯನ್ನು ಕತ್ತರಿಸಿಯೇ ಪ್ರಯೋಗಗಳನ್ನು ಮಾಡಿದ್ದಾರೆ. ಉದ್ದೇಶ ಇಷ್ಟೇ: ಈರುಳ್ಳಿಯನ್ನು ಕತ್ತರಿಸುವಾಗ ಅದರಿಂದ ಪ್ರೊಪೇನ್ ಇಥನಾಲ್ ಎಸ್ ಆಕ್ಸೈಡು ಹೆಚ್ಚು ಹೊಮ್ಮುವಂತೆ ಪ್ರಭಾವಿಸುವ ಅಂಶಗಳು ಯಾವುವು? ಚಾಕು ಹರಿತವಾಗಿದ್ದಾಗ ಹೆಚ್ಚು ರಾಸಾಯನಿಕ ಹೊಮ್ಮುತ್ತದೆಯೋ, ಮೊಂಡಾಗಿದ್ದಾಗಲೋ? ಅಥವಾ ಕತ್ತರಿಸುವ ರೀತಿಯಿಂದಲೂ ರಾಸಾಯನಿಕ ಹೊಮ್ಮುವುದು ಹೆಚ್ಚು ಕಡಿಮೆಯಾಗಬಹುದು? ವಿಧವಿಧವಾಗಿ ಹರಿತವಾಗಿರುವ ಚಾಕುಗಳನ್ನು ಬಳಸಿಕೊಂಡು ಈರುಳ್ಳಿಯನ್ನು ಕತ್ತರಿಸಿ ಯಂಗ್ ಪರೀಕ್ಷಿಸಿದ್ದಾರೆ. ಕತ್ತರಿಸುವಾಗ ಹೈಸ್ಪೀಡ್ ವಿಡಿಯೋ ಕ್ಯಾಮರಾ ಬಳಸಿ ಚಿತ್ರಗಳನ್ನು ತೆಗೆದಿದ್ದಾರೆ. ಈ ಚಿತ್ರಗಳು ಕತ್ತರಿಸುವಾಗ ಈರುಳ್ಳಿಯಿಂದ ಹನಿಗಳು ಹೇಗೆ ಹಾರುತ್ತವೆ ಎಂಬುದನ್ನು ಸೂಚಿಸುತ್ತವೆ. ಅದೇ ವೇಳೆ ಈರುಳ್ಳಿಯ ಮೇಲೆ ಚಾಕು ಒತ್ತುವ ಬಲ ಎಷ್ಟು ಎಂದು ಕೂಡ ಅಳೆದಿದ್ದಾರೆ. ವೇಗವಾಗಿಯೂ ನಿಧಾನವಾಗಿಯೂ ಕತ್ತರಿಸಿ ನೋಡಿದ್ದಾರೆ. ಚಾಕು ಬೀಳುವ ವೇಗ ಈರುಳ್ಳಿಯ ಮೇಲೆ ಬೀಳುವ ಒತ್ತಡವನ್ನು ಸೂಚಿಸುತ್ತಷ್ಟೇ. ವಿವಿಧ ವೇಗದಲ್ಲಿ ಕತ್ತರಿಸಿದಾಗ ಹಾರುವ ಹನಿಗಳ ಸಂಖ್ಯೆ, ಅವುಗಳು ಚಲಿಸುವ ದೂರವನ್ನು ವಿಡಿಯೋ ಚಿತ್ರಗಳಿಂದ ಲೆಕ್ಕ ಹಾಕಿದ್ದಾರೆ. ಇವೆಲ್ಲವನ್ನು ಒಂದಕ್ಕೊಂದು ತಾಳೆ ಹಾಕಿ ನೋಡಿ ಎಷ್ಟು ಬಲ ಬಿದ್ದಾಗ ಅತಿ ಕಡಿಮೆ ಹನಿಗಳು ಚಿಮ್ಮುತ್ತವೆ ಎಂದು ಗಣಿಸಬಹುದು. ಹಾಗೆ ಗಣಿಸಿದಾಗ ಚಾಕು ಅತಿ ಚೂಪಾಗಿದ್ದಾಗ ಹಾಗೂ ಅದು ಅತಿ ವೇಗದಿಂದ ಕತ್ತರಿಸಿದಾಗ ಹನಿಗಳು ಹೆಚ್ಚು ಚಿಮ್ಮುತ್ತವೆ. ಅದೇ ಚಾಕು ಹರಿತವಾಗಿದ್ದು ನಿಧಾನವಾಗಿ ಕತ್ತರಿಸಿದಾಗ ಚಿಮ್ಮುವ ಹನಿಗಳ ಸಂಖ್ಯೆ ಕಡಿಮೆ. ಮೊಂಡು ಚಾಕುವಿನಿಂದ ಆತುರಾತುರಿಂದ ಕತ್ತರಿಸಿದಾಗ ದೊಡ್ಡ ದೊಡ್ಡ ಹನಿಗಳು ಹೆಚ್ಚೆಚ್ಚು ದೂರ ಚಿಮ್ಮುತ್ತವೆ ಎಂದು ಇವರು ಗುರುತಿಸಿದರು. ಇದರ ಅರ್ಥ ಇಷ್ಟೇ: ಚೆನ್ನಾಗಿ ಹರಿತವಾಗಿರುವ ಚಾಕುವಿನಿಂದ ನಿಧಾನವಾಗಿ ಈರುಳ್ಳಿಯನ್ನು ಕತ್ತರಿಸಿದರೆ ಕಣ್ಣೀರು ಹೊಮ್ಮುವುದು ಕಡಿಮೆ. ಅಯ್ಯೋ, ಈಗಾಗಲೇ ಕಣ್ಣೀರು ಬಾರದಂತೆ ಈರುಳ್ಳಿಯನ್ನು ತಣಿಸಿ ಕತ್ತರಿಸುತ್ತಿದ್ದೇವಲ್ಲ, ಇದರಿಂದೇನು ಪ್ರಯೋಜನ ಎಂದಿರಾ? ಈರುಳ್ಳಿಯಷ್ಟೇ ಅಲ್ಲ, ಯಾವುದೇ ತರಕಾರಿಯನ್ನು ಕತ್ತರಿಸುವಾಗಲೂ ಹೀಗೆಯೇ ಹನಿಗಳು ಚಿಮ್ಮುತ್ತವೆ. ಅಡುಗೆ ಮನೆಯನ್ನು ಮಲಿನಗೊಳಿಸುತ್ತವೆ, ಅದನ್ನಾದರೂ ತಡೆಯಬಹುದಲ್ಲ ಎನ್ನುವುದು ಇವರ ಅನಿಸಿಕೆ. ಹಾ, ಅಷ್ಟೆಲ್ಲಾ ಕಷ್ಟ ಯಾಕೆ? ಪ್ರೊಪೇನ್ ಇಥನಲ್ ಎಸ್ ಆಕ್ಸೈಡ್ ಅನ್ನು ತಯಾರಿಸದ ಈರುಳ್ಳಿ ತಲಿಯನ್ನೇ ತಯಾರಿಸಿಬಿಟ್ಟರೆ ಚಾಕು ಮೊಂಡಾಗಿದ್ದರೂ ಹರಿತವಾಗಿದ್ದರೂ ಕಣ್ಣೀರು ಬರುವುದಿಲ್ಲವಲ್ಲ ಎಂದಿರಾ? ಆ ಪ್ರಯತ್ನಗಳು ನಡೆದಿವೆ. ಜೈವಿಕ ತಂತ್ರಜ್ಞಾನವನ್ನು ಬಳಸಿ 5 ವರ್ಷಗಳ ಹಿಂದೆ ಈ ರಾಸಾಯನಿಕವನ್ನು ತಯಾರಿಸುವ ಅಗತ್ಯವಿರುವ ಎಂಜಿಮ್ ಇಲ್ಲದ ಈರುಳ್ಳಿಯನ್ನು ತಯಾರಿಸಲಾಗಿತ್ತು. ಅದಿನ್ನು ಮಾರುಕಟ್ಟೆಗೆ ಬರಬೇಕಷ್ಟೇ. ಯಂಗ್ ಅವರ ಸಂಶೋಧನೆಯನ್ನು ಪ್ರೊಸೀಡಿಂಗ್ಸ್ ಆಫ್ ನ್ಯಾಷನಲ್ ಅಕಾಡೆಮಿ ಸೈನ್ಸಸ್ ಪತ್ರಿಕೆಯ ಇತ್ತೀಚಿನ ಸಂಚಿಕೆ ಪ್ರಕಟಿಸಿದೆ.
1: ಚುಟುಕು ಚುರುಕು.
0: ಮಾಂಸ ತಿನ್ನುವ ಸಗಣಿ ದುಂಬಿಗಳು. ಸಗಣಿಯನ್ನ ಉಂಡೆ ಮಾಡಿಕೊಂಡು ಹೋಗುವ ದುಂಬಿಗಳನ್ನ ನೋಡಿದ್ದೀರಿಯಲ್ಲ. ಆ ಸಗಣಿಯ ಉಂಡೆಗಳು ದುಂಬಿಯ ಲಾರೋಗಳ ಮನೆ ಹಾಗೂ ಊಟ. ಹೀಗಾಗಿ ಈ ದುಂಬಿಗಳ ಲಾರೋಗಳೆಲ್ಲವೂ ಕೂಡ ಸಸ್ಯಹಾರಿಗಳು ಎಂದು ಭಾವಿಸಲಾಗಿತ್ತು. ಆದರೆ ಹಾಗಿಲ್ಲವಂತೆ. ದಕ್ಷಿಣ ಅಮೆರಿಕದ ಪೆರುವಿನಲ್ಲಿ ಇರುವ ದುಂಬಿಗಳು 3 ಕೋಟಿ ವರ್ಷದಿಂದಲೂ ಶವಗಳನ್ನು ತಿನ್ನುತ್ತಾ ಬಂದಿವೆಯಂತೆ. ಈ ದುಂಬಿಗಳಲ್ಲಿ ಕೆಲವು ಪ್ರಾಣಿ ಪಕ್ಷಿಗಳ ಕೊಳೆತ ಶವಗಳಲ್ಲಿ ಸಗಣಿಯ ಉಂಡೆಯನ್ನ ಅಡಗಿಸುತ್ತಿದ್ದುದು ಗೊತ್ತಿತ್ತು. ಆದರೆ ಈ ಅಭ್ಯಾಸ 3 ಕೋಟಿ ವರ್ಷಗಳಷ್ಟು ಹಳೆಯದೋ ಎಂದು ತಿಳಿದಿರಲಿಲ್ಲ. ಇತ್ತೀಚೆಗೆ ಪೆರು, ಚಿಲಿ ಹಾಗೂ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ದೊರೆತ ಫಾಸಿಲುಗಳನ್ನು ಅಧ್ಯಯನ ಮಾಡಿದಾಗ ಹಲವು ಸಗಣಿಯುಂಡೆಯಂತಹ ಫಾಸಿಲುಗಳಲ್ಲಿ ಮಾಂಸದ ಅಂಶವೂ ಇದ್ದದ್ದು ತಿಳಿದು ಬಂದಿದೆ. ಅಂದರೆ ಈ ದುಂಬಿಗಳು ಎಂದಿನಿಂದಲೂ ಶವಗಳನ್ನು ಆಹಾರವಾಗಿ ಬಳಸುತ್ತದೆ. ಪರಶುರಾಮ ಹಾಗೂ ದುಂಬಿಯ ಕಥೆಯ ನೆನಪಾಗುತ್ತಲ್ಲವೇ?

0: ವಾರದ ಕತೆ ನಮ್ಮ ಕೇಳುಗರ ಜೊತೆ ಕೇಳಿ ಪ್ರತಿ ಭಾನುವಾರ ಬೆಳಗ್ಗೆ 7:45 ಇದು ಜೆಎಸ್ಎಸ್ ರೇಡಿಯೋ ಪ್ರಸ್ತುತಪಡಿಸುತ್ತಿರುವ ಯಶೋಗಾಥೆಗಳ ಸರಣಿ ಕಾರ್ಯಕ್ರಮ. ವಾರದ ಕತೆ ನಮ್ಮ ಕೇಳುಗರ ಜೊತೆ.
1: ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ನಾನು ನಿಮ್ಮ ಬಾಂಧುಳಿಗಳೆಯ ರಮೇಶ್. ಇಂದಿನ ವಾರದ ಕಥೆ ನಮ್ಮ ಕೇಳುಗರ ಜೊತೆ ವಿಶೇಷ ಕಾರ್ಯಕ್ರಮದಲ್ಲಿ ಇನ್ಫೋಸಿಸ್ ನಾರಾಯಣಮೂರ್ತಿರವರ ಜೀವನದ ಪಾಠಗಳ ಕುರಿತು ಒಂದಷ್ಟು ವಿಚಾರಗಳನ್ನು ಹಂಚಿಕೊಳ್ತೇನೆ. ಆತ್ಮೀಯರೇ, ಸಾಧಕನಿಗೆ ಅಸಾಧ್ಯವಾದದ್ದು ಯಾವುದಿಲ್ಲ ಎಂಬುದಕ್ಕೆ ನಾವು ಹಲವಾರು ನಿದರ್ಶನಗಳನ್ನು, ವ್ಯಕ್ತಿಗಳನ್ನು ಅಥವಾ ಚಾರಿತ್ರ್ಯಗಳನ್ನು ನೋಡಿದ್ದೇವೆ. ನಾವು ಮಾಡುವಂತಹ ಕೆಲಸವನ್ನು ಶ್ರದ್ಧೆಯಿಂದ, ಪ್ರಾಮಾಣಿಕತೆಯಿಂದ, ನಿಷ್ಠತೆಯಿಂದ, ಫಲವನ್ನು ನಿರೀಕ್ಷಿಸದೆ ಮಾಡಿದಾಗ ನಾವು ಅಂದುಕೊಂಡಂತಹ ಕೆಲಸ ಯಶಸ್ವಿದಾಯಕವಾಗುತ್ತೆ, ಜೊತೆಗೆ ಗುರಿಯನ್ನು ತಲುಪಲಿಕ್ಕೆ ಸಹಕಾರಿಯಾಗುತ್ತೆ. ನಮಗೆಲ್ಲ ಗೊತ್ತಿರುವ ಹಾಗೆ ಇಂದಿಗೆ ಬೆಳೆದಿರುವಂತಹ ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ಇನ್ಫೋಸಿಸ್ ಕಂಪನಿಯು ಕೂಡ ಒಂದು. ಇನ್ಫೋಸಿಸ್ ಕಂಪನಿಯ ಸಂಸ್ಥಾಪಕರಾದಂತಹ ನಾರಾಯಣಮೂರ್ತಿಯವರು ತಮ್ಮ ಬದುಕಿನಲ್ಲಿ ತಾವು ಕಂಡುಕೊಂಡಂತಹ, ತಾವು ಅಳವಡಿಸಿಕೊಂಡಂತಹ ಒಂದಷ್ಟು ವಿಚಾರಗಳು ಅವರನ್ನು ಬದುಕಿನಲ್ಲಿ ಉನ್ನತ ಮಟ್ಟಕ್ಕೆ ಕೊಂಡೊಯ್ಯಲಿಕ್ಕೆ ಸಾಧ್ಯವಾಯಿತು. ಸಮಾಜದಲ್ಲಿ ಇಂದು ಗೆಲುವು ಕಾಣುತ್ತಿರುವಂತಹ ಜನರು ಈ ಹಿಂದೆ ಅನೇಕ ಅವಮಾನಗಳನ್ನು ಎದುರಿಸಿ ಪರಿಶ್ರಮದಿಂದಲೇ ಉನ್ನತ ಸ್ಥಾನಮಾನವನ್ನು ಪಡೆದಿರುತ್ತಾರೆ ಎಂದು ಹೇಳಬಹುದು. ಅದರಲ್ಲಿ ನಮ್ಮ ದೇಶದಲ್ಲಿ ಪ್ರಮುಖವಾಗಿ ನಿಲ್ಲುವುದು ಇನ್ಫೋಸಿಸ್ ಒಡೆಯ ಎನ್ಆರ್ ನಾರಾಯಣಮೂರ್ತಿರವರು. ಇವರು 1981 ಇನ್ಫೋಸಿಸನ್ನು ಆರಂಭಿಸಿದಾಗ ಆ ಕಂಪನಿಯ ಷೇರು NSE -2.63 ಹಾಗೆಯೇ ಇದರ 6 ಇತರ ಸಹ ಸಂಸ್ಥಾಪಕರು, ಉದ್ಯಮಿಗಳು ಭಾರತದಲ್ಲಿ ಹೆಸರುವಾಸಿಯಾಗಿರಲಿಲ್ಲ. ಹಾಗಾದರೆ ಅವರು ಭಾರತದಲ್ಲಿ ಐಟಿ ಕ್ರಾಂತಿಗಳಾಗಿ ಹೇಗೆ ಹೊರಹೊಮ್ಮಿದ್ರು? ಇತ್ತೀಚೆಗೆ ಪ್ರಕಟವಾದಂತಹ ಸ್ಟಾರ್ಟ್ಅಪ್ ಕಂಪಾಸ್ ಪುಸ್ತಕದ ಮುನ್ನುಡಿಯಲ್ಲಿ 75 ಬಿಲಿಯನೇರ್ ನಾರಾಯಣಮೂರ್ತಿ ತಮ್ಮ ಉದ್ಯಮದ ಯಶಸ್ಸಿನ ಮಂತ್ರವನ್ನು ಹಂಚಿಕೊಂಡಿದ್ದಾರೆ. ಉದ್ಯಮಕ್ಕೆ ಬಂದ ಆರಂಭಿಕ ದಿನಗಳಲ್ಲಿ ಒಬ್ಬ ಉದ್ಯಮಿಯಾಗಿ ಕಲಿತ ಪಾಠಗಳನ್ನು ಹಂಚಿಕೊಂಡಿದ್ದಾರೆ. ಹಾಗೆಯೇ ತಮ್ಮ ಬಿಡುವಿನ ಸಮಯದಲ್ಲಿ ಆರ್ಥಿಕತೆಗೆ ಸಂಬಂಧಿಸಿದ ಪಾಠಗಳನ್ನು ತೆಗೆದುಕೊಳ್ಳುವುದನ್ನು ಅವರು ಯಾವಾಗಲೂ ಆಯ್ಕೆ ಮಾಡ್ತಾರೆ. ಇನ್ಫೋಸಿಸ್ಗೆ ಸಂಬಂಧಿಸಿದ ಭಿನ್ನಾಭಿಪ್ರಾಯಗಳನ್ನು ಕುರಿತು ಯಾರ ಜೊತೆಗೂ ಕೂಡ ಅವರು ಹಂಚಿಕೊಳ್ತಾ ಇರಲಿಲ್ಲ. ತಮಗೆ ತಾವೇ ಒಂದು ನಿಯಮಗಳನ್ನು ಹಾಕ್ಕೊಂಡಿದ್ದರು. ಮೊದಲನೆಯದು ಮೌಲ್ಯಗಳನ್ನು ದೈನಂದಿನ ಜೀವನದಲ್ಲಿ ಅಭ್ಯಾಸ ಮಾಡುವುದರ ಮಹತ್ವ. ನಾರಾಯಣಮೂರ್ತಿಯವರು ಮತ್ತು ಇನ್ಫೋಸಿಸ್ ತಂಡ ಕಲಿತ ಮೊದಲ ಮತ್ತು ಮುಖ್ಯ ಪಾಠವೆಂದರೆ ಮೌಲ್ಯಗಳನ್ನು ವ್ಯಕ್ತಪಡಿಸುವ ಮತ್ತು ಅವುಗಳನ್ನು ದೈನಂದಿನ ಜೀವನದಲ್ಲಿ ಅಭ್ಯಾಸ ಮಾಡುವ ಮಹತ್ವದ ಪಾಠವನ್ನು ಹೇಳ್ತಾರೆ. ಮೌಲ್ಯಗಳು ವಾಣಿಜ್ಯೋದ್ಯಮಿಗಳ ನಿರ್ಧಾರದ ಆಧಾರದ ಸ್ತಂಭಗಳು. ನಮ್ಮ ವೈಯಕ್ತಿಕ ಆಸಕ್ತಿಗಿಂತ ಕಂಪನಿಯ ಹಿತಾಸಕ್ತಿಯನ್ನು ನೋಡುವುದು ಮತ್ತು ನಮ್ಮ ಮೌಲ್ಯ ವ್ಯವಸ್ಥೆಯ ಮೊದಲ ಮತ್ತು ಪ್ರಮುಖ ಸಿದ್ಧಾಂತವಾಗಿದೆ ಎಂಬುದಾಗಿ ಹೇಳ್ತಾರೆ. ಎರಡನೇದಾಗಿ, ಉದ್ಯಮದಲ್ಲಿ ಆರಂಭಿಕ ದಿನಗಳಲ್ಲಿ ಸೋಲು ಬರುವುದು ಸಾಮಾನ್ಯ. ಅವುಗಳನ್ನು ಮುಕ್ತ ಹೃದಯದಿಂದ ಒಪ್ಪಿಕೊಂಡು ಅವುಗಳಲ್ಲಿ ಆದ ತಪ್ಪುಗಳನ್ನು ತಿದ್ದಿಕೊಂಡು ಮುಂದಿನ ಹೆಜ್ಜೆಯನ್ನು ಎಚ್ಚರಿಕೆಯಿಂದ ಇರಿಸಬೇಕು. ಮಾರ್ಕೆಟಿನಲ್ಲಿ ಈಗ ಯಾವ ಟ್ರೇಡ್ ನಡೆಯುತ್ತಿದೆ ಎಂಬುದರ ಕಡೆ ಕೂಡ ಗಮನವಿಟ್ಟಿರಬೇಕು. ಮೂರನೇದಾಗಿ, ನಾವು ಮಾಡುತ್ತಿರುವ ಕೆಲಸ ಮತ್ತು ಕಂಪನಿಯ ಹಿತಾಸಕ್ತಿಯನ್ನು ಕಾಪಾಡುತ್ತೇವೆಯೇ ಎಂಬ ಪ್ರಶ್ನೆಯನ್ನು ಕೇಳಿಕೊಳ್ಳುತ್ತಿರಬೇಕು. ಇವರು ಆರಂಭಿಸಿದಂತಹ ಸಾಫ್ಟ್ ನೋರಿಕ್ ಉತ್ತಮ ದೇಶೀಯ ಮಾರುಕಟ್ಟೆಯನ್ನು ಹೊಂದಿರಲಿಲ್ಲ ಹಾಗೂ ಅದನ್ನು ಮರುಸ್ಥಾಪಿಸಲು, ವೇಗವಾಗಿ ಸ್ಥಾಪಿಸಲು ಕಾರ್ಯನಿರ್ವಹಿಸಲಿಲ್ಲ. ಹಾಗಾಗಿ ಅದನ್ನು ಕೇವಲ 9 ಅವರು ಮುಚ್ಚಿದ್ರು. ಆ ಹಳೆ ದಿನಗಳನ್ನು ಅವರು ನೆನಪು ಮಾಡಿಕೊಳ್ತಾರೆ. ಅದೃಷ್ಟವು ಹೇಗೆ ನಮ್ಮ ಪ್ರಭಾವ ಬೀರಬಲ್ಲದು ಎಂಬುದಕ್ಕೆ ಇವರೇ ಉದಾಹರಣೆ. ಏಕೆಂದರೆ ನನ್ನ ಅನೇಕ ಸ್ನೇಹಿತರು ನನಗಿಂತ ಜಾಣರಾಗಿದ್ದರು, ನನಗಿಂತ ಉತ್ತಮವಾದ ಉದ್ಯಮ ಐಡಿಯಾಗಳನ್ನು ಹೊಂದಿದ್ದರು. ಆದರೆ ಅವರು ಅನಿರೀಕ್ಷಿತವಾಗಿ ಬಂದ ಸವಾಲುಗಳಲ್ಲಿ ಉತ್ತಮ ನಿರ್ಧಾರವನ್ನು ತೆಗೆದುಕೊಳ್ಳದೆ ಸೋಲಿನ ದಾರಿಯಲ್ಲಿ ನಡೆದರು. ಆದರೆ ನಾನು ಆ ದೇವರ ಕೃಪೆಯಿಂದ ಕಷ್ಟದ ಪರಿಸ್ಥಿತಿಯಲ್ಲಿ ಉತ್ತಮ ನಿರ್ಧಾರವನ್ನು ಮಾಡಿ ಗೆಲುವು ಸಾಧಿಸಿದೆ ಎಂಬುದಾಗಿ ಹೇಳ್ತಾರೆ. ಅಂದರೆ ಅದೃಷ್ಟವು ಹೇಗೆ ತಮಗೆ ಪ್ರಭಾವವನ್ನು ಬೀರಬಲ್ಲದು ಎಂಬುದಕ್ಕೆ ಅವರು ನೀಡಿದಂತಹ 4 ಮಾರ್ಗ, ಗ್ರಾಹಕರನ್ನು ನಮ್ಮತ್ತ ಸೆಳೆಯುವುದು. ಇಂದು ಮಾರ್ಕೆಟ್ ಸ್ಪರ್ಧೆಯು ಒಂದು ಅತ್ಯುತ್ತಮ ನಿರ್ವಹಣೆ ಶಾಲೆ ಎಂದು ದಿವಂಗತ ಕೈಗಾರಿಕೋದ್ಯಮಿ ರಾಹುಲ್ ಬಜಾಜ್ ಹೇಳಿದ್ದಾರೆ. ರಾಹುಲ್ ಬಜಾಜ್ ಹೇಳಿರುವ ಪ್ರಕಾರ, ಮಾರ್ಕೆಟ್ ಸ್ಪರ್ಧೆಯು ನಮಗೆ ಹೇಗೆ ಗ್ರಾಹಕರನ್ನು ನಮ್ಮತ್ತ ಸೆಳೆಯುವ ಹಾಗೆ ಮಾಡಬೇಕು ಎಂಬುದನ್ನು ತಿಳಿಸಿಕೊಡುತ್ತದೆ ಎಂದು ಹೇಳ್ತಾರೆ. ನಮ್ಮಲ್ಲಿ ಉತ್ತಮ ನಾಯಕತ್ವ ಗುಣಗಳನ್ನು ಬೆಳೆಸಿಕೊಳ್ಳುವುದು. ನಮ್ಮ ಬದುಕಿನಲ್ಲಿ ಉತ್ತಮ ನಾಯಕತ್ವ ಗುಣಗಳು ನಮ್ಮನ್ನು ಉತ್ತಮ ಯಶಸ್ಸಿನೆಡೆಗೆ ಕೊಂಡೊಯ್ಯುತ್ತದೆ. ಈ ವಾಣಿಜ್ಯೋದ್ಯಮದಲ್ಲಿ ತುಂಬ ಮುಖ್ಯ. ಯಾರ ಮೇಲೆ ಯಾರ ಜೊತೆ ಹೇಗೆ ಮಾತನಾಡಬೇಕು, ಯಾರನ್ನು ಹೇಗೆ ನಿಭಾಯಿಸಬೇಕು, ಯಾರಿಗೆ ಯಾವ ಕೆಲಸ ನೀಡಿದರೆ ಅವರು ಅದನ್ನು ಉತ್ತಮವಾಗಿ ಮಾಡಿ ಮುಗಿಸುವವರು ಎಂಬ ವಿಷಯಗಳ ಕುರಿತು ಸ್ಪಷ್ಟ ಅರಿವು ಉದ್ಯಮಿಗಳಾದ ನಮಗೆ ಇರಬೇಕಾದದ್ದು ಅವಶ್ಯಕ ಎಂದು ಹೇಳ್ತಾರೆ. ಕಚೇರಿಯಲ್ಲಿನ ಸಮಸ್ಯೆಗಳ ಬಗ್ಗೆ ನಮ್ಮ ಸಹ ಸಂಸ್ಥಾಪಕರಲ್ಲಿ ಯಾವುದೇ ಭಿನ್ನಾಭಿಪ್ರಾಯಗಳಿದ್ದರೂ ಆ ವಿಷಯಗಳನ್ನು ನಮ್ಮಲ್ಲಿ ಯಾರು ತಮ್ಮ ನಮ್ಮ ಪತಿಗಳು ಅಥವಾ ಪತ್ನಿಯರೊಂದಿಗೆ ಚರ್ಚಿಸಬಾರದು ಎಂದು ಅವರು ನಿರ್ಧರಿಸ್ತಾರೆ. ಅದನ್ನು ಕಟ್ಟುನಿಟ್ಟಾಗಿ ಕೂಡ ಪಾಲಿಸ್ತಾರೆ. ಇದಕ್ಕೆ ಕಾರಣ ತುಂಬ ಸರಳವೆಂದರೆ ನಮ್ಮ ಸಂಗಾತಿಗಳು ಸಮಸ್ಯೆಗಳನ್ನು ಪ್ರತ್ಯೇಕವಾಗಿ ನೋಡಬಹುದು ಮತ್ತು ಇದು ಇನ್ನೂ ಅನೇಕ ಸಮಸ್ಯೆಗಳನ್ನು ಹುಟ್ಟುಹಾಕಬಹುದು ಎನ್ನುತ್ತಾರೆ. ಒಂದು ಕಂಪನಿಯಲ್ಲಿ ಒಂದು ಸಮಯಕ್ಕೆ ಒಬ್ಬನೇ ನಾಯಕನಿರಬೇಕಾದದ್ದು ಇಲ್ಲಿ ಅಗತ್ಯ ಕ್ರಮವಾಗಿದೆ. ಅನೇಕ ನಾಯಕರು ಒಂದೇ ಸಮಯದಲ್ಲಿ ಅಧಿಕಾರದಲ್ಲಿದ್ದಾಗ ಅಲ್ಲಿ ಭಿನ್ನಾಭಿಪ್ರಾಯಗಳು ಹೆಚ್ಚಾಗಿ ಕೆಲಸಗಳು ಮುಂದೆ ಸಾಗುವುದಿಲ್ಲ. ಅದರ ಬದಲಾಗಿ ಒಬ್ಬ ನಾಯಕನಿದ್ದು ಕಂಪನಿ ಕೆಲಸಗಳ ಬಗ್ಗೆ ಎಲ್ಲರಿಂದಲೂ ಅಭಿಪ್ರಾಯವನ್ನು ಸಂಗ್ರಹಿಸಿ ಉತ್ತಮವಾದ ಆಯ್ಕೆ ಮಾಡಿಕೊಳ್ಳಬಹುದು. ಇದು ಅವರ ಬದುಕಿನ 8ನೇ ಪಾಠವಾಗಿತ್ತು. ಸಾಮರ್ಥ್ಯ ಮತ್ತು ಉತ್ತಮ ಮೌಲ್ಯ ವ್ಯವಸ್ಥೆಯು ಯಶಸ್ವಿಯ ಜ್ಞಾನ ಎಂಬುದಾಗಿ ಹೇಳ್ತಾರೆ. ಮೂರ್ತಿಯವರು ಕಲಿತ 9ನೇ ಮತ್ತು ಕೊನೆಯ ಪಾಠವು ಸಾಮರ್ಥ್ಯ ಮತ್ತು ಉತ್ತಮ ಮೌಲ್ಯ ವ್ಯವಸ್ಥೆಯು ಯಶಸ್ವಿ ಜ್ಞಾನ ಕಂಪನಿಯ ಅತ್ಯಗತ್ಯ ಅಂಶವಾಗಿದೆ ಮತ್ತು ಇದು ಬುದ್ಧಿವಂತಿಕೆಯಿಂದ ನಡೆಸಲ್ಪಡುತ್ತದೆ, ಮೌಲ್ಯಗಳಿಂದ ನಡೆಸಲ್ಪಡುತ್ತದೆ ಎಂಬುದು ಇನ್ಫೋಸಿಸ್ನ ಟ್ಯಾಗ್ಲೈನ್ ಕೂಡ ಆಗಿದೆ. ಹಾಗಾಗಿ ಈ ಕಂಪನಿ ಕಟ್ಟುವುದಕ್ಕೆ ಬಹಳಷ್ಟು ಶ್ರಮಪಟ್ಟಿದ್ದೇವೆ. ಅದಕ್ಕೆ ಇಂದು ಸಂಸ್ಥಾಪಕ ತಂಡದ 6 ಸದಸ್ಯರಲ್ಲಿ ಪ್ರತಿಯೊಬ್ಬರನ್ನು ಕೂಡ ಬಿಲಿಯನೇರ್ಗಳನ್ನಾಗಿ ಮಾಡಿದೆ. ಈ ತಂಡದ ಬಗ್ಗೆ ನನಗೆ ತುಂಬ ಹೆಮ್ಮೆ ಇದೆ ಎಂಬುದಾಗಿ ಹೇಳ್ತಾರೆ. ಹಾಗಾಗಿ ಇಂತಹ ಸಾಧಕರ ಮಹನೀಯ ವ್ಯಕ್ತಿಗಳ ಬದುಕಿನ ಮೌಲ್ಯಗಳನ್ನು ನಾವು ಅಳವಡಿಸಿಕೊಂಡು ಒಂದು ಸಂಸ್ಥೆ ಮುನ್ನಡಿಬೇಕಾದರೆ ನಾವು ಏನೆಲ್ಲ ಮಾನದಂಡಗಳನ್ನು ಇಟ್ಕೊಳ್ಬೇಕು, ನಮ್ಮ ಸಾಮರ್ಥ್ಯ ಹೇಗಿರಬೇಕು, ಮೌಲ್ಯಗಳು ಹೇಗಿರಬೇಕು, ಕಂಪನಿಯಲ್ಲಿ ಕೆಲಸ ಮಾಡುವವರ ಸಹೋದ್ಯೋಗಿಗಳ ಅಭಿಪ್ರಾಯ ಹೇಗಿರಬೇಕು, ಸಮಸ್ಯೆಗಳನ್ನು ಪರಿಹರಿಸಲಿಕ್ಕೆ ನಾವೇನೆಲ್ಲ ಮಾರ್ಗಗಳನ್ನು ಹುಡುಕಬೇಕು, ಉತ್ತಮ ನಾಯಕತ್ವ ಗುಣಗಳನ್ನು ಬೆಳೆಸಿಕೊಂಡಾಗ ಕಂಪನಿ ಹೇಗೆ ಬೆಳವಣಿಗೆ ಆಗುತ್ತದೆ, ಗ್ರಾಹಕರನ್ನು ನಮ್ಮತ್ತ ಸೆಳೆದಾಗ ನಮ್ಮ ಕಂಪನಿ ಹೇಗೆ ಉತ್ತಮವಾಗಿ ಬೆಳೆಯುತ್ತದೆ, ನಮ್ಮಲ್ಲಾದಂತಹ ಎಡವು ತೊಡವುಗಳು ನಮ್ಮ ಅದೃಷ್ಟವನ್ನು ಹೇಗೆ ಬದಲಾವಣೆಯನ್ನು ಮಾಡ್ತವೆ, ನಮ್ಮ ಕೆಲಸವನ್ನು ಆಗಾಗ ನಾವು ಚೆಕ್ ಮಾಡಿಕೊಳ್ತಾ ಎಲ್ಲಿ ತಪ್ಪಿದೆಯೋ ಅದನ್ನು ಸರಿಪಡಿಸ್ಕೊಳ್ತಾ ನಾವು ಮುಂದೆ ಹೋದಾಗ ನಮ್ಮ ಕಂಪನಿಯಾಗಲಿ ನಾವು ಮಾಡುವಂಥ ಕೆಲಸವಾಗಲಿ ಉತ್ತಮ ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯವಾಗುತ್ತದೆ. ಆರಂಭಿಕ ದಿನಗಳಲ್ಲಿ ಸೋಲುಗಳು ಬರುವಂತಹದ್ದು ಸಾಮಾನ್ಯ. ಅವುಗಳನ್ನೇ ನಾವು ಮಾನದಂಡವನ್ನಾಗಿ ಇಟ್ಕೊಂಡು ಎಲ್ಲಿ ಎಡವಿದ್ದೇವೋ ಅಲ್ಲಿ ನಾವು ಸರಿಪಡಿಸಿಕೊಳ್ಳುವಂತಹ ಕೆಲಸವನ್ನು ಮಾಡ್ತಾ ಮುಂದೆ ಹೋದಾಗ ನಮ್ಮ ಕೆಲಸ ಯಶಸ್ವಿದಾಯಕವಾಗುತ್ತೆ, ನಾವು ಅಂದುಕೊಂಡಂತಹ ಗುರಿಯನ್ನು ತಲುಪಲಿಕ್ಕೆ ಸಾಧ್ಯವಾಗುತ್ತದೆ. ಮೌಲ್ಯಗಳನ್ನು ಪ್ರತಿನಿತ್ಯ ದೈನಂದಿನ ಜೀವನದಲ್ಲಿ ಅಭ್ಯಾಸವನ್ನು ಮಾಡ್ತಾ ಮುಂದೆ ಹೋದಾಗ ಉತ್ತಮ ಸಾಧಕ ವ್ಯಕ್ತಿಗಳಾಗಿ ಹೊರಹೊಮ್ಮಲಿಕ್ಕೆ ಸಾಧ್ಯವಾಗುತ್ತದೆ ಅಂತಕ್ಕಂತಹ ಸಲಹೆಗಳೊಂದಿಗೆ ಇವತ್ತಿನ ಕಾರ್ಯಕ್ರಮಕ್ಕೆ ವಿರಾಮ ಹೇಳ್ತೇನೆ. ಮುಂದಿನ ವಾರ ಮತ್ತೊಂದು ಕಾರ್ಯಕ್ರಮದ ಜೊತೆ ತಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ನಮಸ್ಕಾರ.
0: ವಾರದ ಕತೆ ನಮ್ಮ ಕೇಳುಗರ ಜೊತೆ ಕೇಳಿ ಪ್ರತಿ ಭಾನುವಾರ ಬೆಳಗ್ಗೆ 7:45 ಇದು ಜೆಎಸ್ಎಸ್ ರೇಡಿಯೋ ಪ್ರಸ್ತುತಪಡಿಸುತ್ತಿರುವ ಯಶೋಗಾಥೆಗಳ ಸರಣಿ ಕಾರ್ಯಕ್ರಮ. ವಾರದ ಕತೆ ನಮ್ಮ ಕೇಳುಗರ ಜೊತೆ.

0: ವಾರದ ಕತೆ ನಮ್ಮ ಕೇಳುಗರ ಜೊತೆ ಕೇಳಿ ಪ್ರತಿ ಭಾನುವಾರ ಬೆಳಗ್ಗೆ 7:45 ಇದು ಜೆಎಸ್ಎಸ್ ರೇಡಿಯೋ ಪ್ರಸ್ತುತಪಡಿಸುತ್ತಿರುವ ಯಶೋಗಾಥೆಗಳ ಸರಣಿ ಕಾರ್ಯಕ್ರಮ. ವಾರದ ಕತೆ ನಮ್ಮ ಕೇಳುಗರ ಜೊತೆ.
1: ಆತ್ಮೀಯ ಜೆಎಸ್ಎಸ್ ರೇಡಿಯೋ 91.2 FM ಕೇಳುಗರಿಗೆಲ್ಲ ನಮಸ್ಕಾರ. ನಾನು ನಿಮ್ಮ ಬಾಂಧವಿ ಗೆಳೆಯ ರಮೇಶ್. ಈ ದಿನದ ವಾರದ ಕಥೆ ನಮ್ಮ ಕೇಳುಗರ ಜೊತೆ ವಿಶೇಷ ಕಾರ್ಯಕ್ರಮದಲ್ಲಿ ಲೆನಿನ್ ರವರ ಕೃತಜ್ಞತಾ ಮನೋಭಾವ ಕುರಿತು ಅರಿಯೋಣ. ಆತ್ಮೀಯರೇ, ಪ್ಯಾರಿಸ್ ನಗರದ ಪ್ರಸಿದ್ಧ ಹೋಟೆಲ್ ಒಂದರ ಮುಂದೆ ವ್ಯಕ್ತಿಯೊಬ್ಬ ನಿಂತುಕೊಂಡಿದ್ದಾನೆ. ಆತನ ಮುಖ ಬಿಳಿಚಿಕೊಂಡಿದೆ. ದೇಹದಲ್ಲಿ ಒಂಚೂರು ತ್ರಾಣವಿಲ್ಲ. ಕಣ್ಣುಗಳು ಕಳೆಗುಂದಿವೆ. ಹೊಟ್ಟೆಯಲ್ಲಿ ಹಸಿವು ಬೊಬ್ಬಿರಿದು ಅಬ್ಬರಿಸಿಕೊಂಡಿದೆ. ಆ ವ್ಯಕ್ತಿ ಹೋಟೆಲ್ ಒಳಗಡೆ ಹೋಗುವುದೋ ಅಥವಾ ಬೇಡವೋ ಎಂಬ ಯೋಚನೆಯಲ್ಲಿದ್ದಾನೆ. ಬರಿದಾದ ಹೊಟ್ಟೆ ಒಳಗಡೆ ಹೋಗು ಎನ್ನುತ್ತಿದೆ, ಆದರೆ ಬರಿದಾದ ಜೇಬು ಒಳಗಡೆ ಹೋಗುವುದು ಬೇಡ ಎನ್ನುತ್ತಿದೆ. ಹೊಟ್ಟೆ ಜೇಬುಗಳ ಮಧ್ಯದಲ್ಲಿ ಅಗ್ಗಜಗ್ಗಾಟ ನಡೆದಿದೆ. ಕೊನೆಗೆ ಉದರವಾಣಿಗೆ ಕಿವಿಯಾದ ವ್ಯಕ್ತಿ ಇನ್ನಿಲ್ಲದ ಧೈರ್ಯವನ್ನು ಮಾಡಿಕೊಂಡು ಹೋಟೆಲ್ ಒಳಗೆ ಹೋಗುತ್ತಾನೆ. ಮೂಲೆಯಲ್ಲಿನ ಟೇಬಲ್ ಬಳಿ ಕುರ್ಚಿನೆಳೆದುಕೊಂಡು ಕುಳಿತ ವ್ಯಕ್ತಿಯು ಮಾಣಿ ಬರುತ್ತಲೇ ಒಂದು ಫುಲ್ ಮೀಲ್ಸ್ ಜೊತೆಯಲ್ಲಿ ಬಿಸಿ ಬಿಸಿ ತಾಜಾ ಆಗಿ ಇರೋದನ್ನೆಲ್ಲ ತರೋದಕ್ಕೆ ಆರ್ಡರ್ ಮಾಡುತ್ತಾನೆ. ಜೇಬಿನಲ್ಲಿ ಕಾಸಿಲ್ಲ ಎಂಬ ವಿಷಯ ಈತನಿಗೆ ಗೊತ್ತು. ಅದು ಮಾಣಿಗೇನು ಗೊತ್ತು? ಮಾಣಿಯು ಗ್ರಾಹಕ ಆರ್ಡರ್ ಮಾಡಿದ್ದನ್ನೆಲ್ಲವನ್ನು ಕೂಡ ತಂದುಕೊಡುತ್ತಾನೆ. ಆತ ಗಬಗಬನೆ ಊಟ ಮಾಡುತ್ತಾನೆ. ವ್ಯಕ್ತಿಯ ಆತುರ ನೋಡಿ ಮಾಣಿ ಮನಸ್ಸಿನಲ್ಲಿಯೇ ಅಯ್ಯೋ ಪಾಪ, ತುಂಬ ಹಸಿದಿದ್ದಾನೆ ಎಂದುಕೊಳ್ಳುತ್ತಾನೆ. 3-4 ದಿನಗಳಿಂದ ಅನ್ನ ಕಾಣದ ಹೊಟ್ಟೆಯದು. ಸಾಕ್ಷಾತ್ ಬಕಾಸುರನಾಗಿತ್ತು. ಊಟ ಮುಗಿಯಿತು, ಆದರೆ ಇನ್ನೂ ಬಿಲ್ ಭರಿಸಬೇಕಲ್ಲ, ಏನು ಮಾಡೋದು? ವ್ಯಕ್ತಿ ಸನ್ನೆ ಮಾಡಿ ಮಾಣಿಯನ್ನ ಹತ್ತಿರಕ್ಕೆ ಕರೆದು ಬಿಸಿಧ್ವನಿಯಲ್ಲಿ ಹೇಳ್ತಾನೆ, ನನ್ನ ಬಳಿ ಹಣವಿಲ್ಲ, ತುಂಬ ಹಸಿದುಕೊಂಡಿದ್ದೆ, ಭಂಡಧೈರ್ಯ ಮಾಡಿ ಬಂದು ಉಂಡಿದ್ದೇನೆ. ನಾನು ಈ ಊರಿಗೆ ಹೊಸಬ, ನಾನು ಈ ದೇಶದ ನಾಗರಿಕನಲ್ಲ, ನಾನು ರಷ್ಯಾ ದೇಶದವ. ಯಾವುದೋ ಒಂದು ರಾಜಕೀಯ ಕಾರಣಕ್ಕಾಗಿ ನನ್ನ ದೇಶದಿಂದ ನಾನು ಬಹಿಷ್ಕೃತನಾಗಿದ್ದೇನೆ. ನಿನ್ನ ದೇಶವನ್ನು ಆಶ್ರಯಿಸಿ ಬಂದಿದ್ದೇನೆ. ನನ್ನ ಪರಿಚಯದವರಾರೂ ಇಲ್ಲಿ ಇಲ್ಲ. ನೀನು ಒಳ್ಳೆಯವನ ಹಾಗೆ ಕಾಣುತ್ತಿದ್ದೀಯ. ನಿನ್ನಲ್ಲಿ ವಿನಂತಿಸುತ್ತೇನೆ, ನನ್ನ ಊಟದ ಬಿಲ್ಲನ್ನು ನೀನೇ ಕಟ್ಟಿಬಿಡು. ನನಗೆ ಸಾಲ ಕೊಟ್ಟಿದ್ದೇನೆ ಎಂದುಕೋ. ಒಂದಲ್ಲ ಒಂದು ದಿನ ನಾನು ನಿನ್ನ ಋಣ ಸಂದಾಯ ಮಾಡುತ್ತೇನೆ. ಸದ್ಯ ನೀನೇ ನನ್ನ ಆಪ್ತ ಬಾಂಧವ, ನೀನು ನನಗೆ ಸಹಾಯ ಮಾಡಬಹುದು ಎಂದು ನನ್ನ ಅಂತರಾತ್ಮ ಹೇಳಿತು. ಆದ್ದರಿಂದ ನಿನ್ನನ್ನು ಕೇಳುತ್ತಿದ್ದೇನೆ ಎಂಬುದಾಗಿ ಆ ಹಸಿದ ವ್ಯಕ್ತಿ ಹೇಳ್ತಾನೆ. ಮಾಣಿ ಆಶ್ಚರ್ಯದಿಂದ ವ್ಯಕ್ತಿಯನ್ನು ನೋಡುತ್ತಾ, ಮಾಣಿಗೆ ವ್ಯಕ್ತಿಯ ಮಾತುಗಳಲ್ಲಿ ಯಾವುದೇ ರೀತಿಯ ಮೋಸ ವಂಚನೆ ಕಂಡುಬರುವುದಿಲ್ಲ. ಆತ ಪ್ರಾಮಾಣಿಕವಾಗಿ ನನ್ನ ಮುಂದೆ ವಿನಂತಿಸಿಕೊಳ್ಳುತ್ತಿದ್ದಾನೆ. ಈತನಿಗೆ ಸಹಾಯ ಮಾಡುವುದರಲ್ಲಿ ಅರ್ಥವಿದೆ. ಈತನ ಊಟದ ಬಿಲ್ಲನ್ನು ಕಟ್ಟಿದರೆ ಇವತ್ತಿನ ದುಡಿಮೆಯ ದುಡ್ಡು ಸಿಕ್ಕುವುದಿಲ್ಲ, ಆದರೆ ಓರ್ವ ಹಸಿದ ವ್ಯಕ್ತಿಯ ಹಸಿವನ್ನು ನೀಗಿಸಿದ ತೃಪ್ತಿ ಸಿಗುತ್ತದೆ ಎಂದು ಯೋಚಿಸಿದ ಮಾಣಿ. ಚಿಂತೆ ಮಾಡಬೇಡ, ನಿಶ್ಚಿಂತವಾಗಿರು, ನಾನು ನಿನ್ನ ಊಟದ ಬಿಲ್ಲನ್ನು ಕೌಂಟರ್ನಲ್ಲಿ ಕಟ್ಟುತ್ತೇನೆ. ಇನ್ಯಾವುದೋ ಒಂದು ದಿನ ನನ್ನ ಹಣವನ್ನು ವಾಪಸ್ಸು ಮಾಡುತ್ತೇನೆ ಎಂದು ಹೇಳುತ್ತಿರುವೆ. ಅದು ಎಷ್ಟು ಮಾತ್ರಕ್ಕೆ ಸತ್ಯವೋ ಗೊತ್ತಿಲ್ಲ. ನೀನು ಸ್ವತಃ ಅಸುರಕ್ಷಿತ ಸ್ಥಿತಿಯಲ್ಲಿರುವೆ. ಅದೇನೇ ಇರಲಿ, ನಾನು ನಿನಗೆ ಅಪರಿಚಿತನಾದರೂ ನನ್ನಲ್ಲಿ ಆಪ್ತನನ್ನು ಗುರುತಿಸಿ ಸಹಾಯ ಮಾಡೆಂದು ವಿನಂತಿಸಿಕೊಂಡಿರುವೆ. ಅದು ಅಲ್ಲದೆ ನನ್ನ ದೇಶಕ್ಕೆ ಆಶ್ರಯವನ್ನು ಬಯಸಿ ಬಂದಿರುವೆ. ವಿದೇಶಿಯರಿಗೆ ನನ್ನ ದೇಶದಲ್ಲಿ ಊಟೋಪಚಾರಕ್ಕೆ ತೊಂದರೆಯಾಗದಂತೆ ನೋಡಿಕೊಳ್ಳಬೇಕು ಎಂದು ನನ್ನ ರಾಷ್ಟ್ರಧರ್ಮ ಹೇಳುತ್ತದೆ. ನಾನು ಮಾಣಿಯಾದರೇನಂತೆ? ನಾನು ಮೊದಲು ಫ್ರಾನ್ಸ್ ದೇಶದ ನಾಗರಿಕ, ನಂತರ ನಾನು ಮಾಣಿ. ಮಾಣಿಯಾದರೇನು? ಮಾಲೀಕನಾದರೇನು? ದೇಶ ಎಲ್ಲರದು ತಾನೆ. ನನ್ನ ದೇಶದ ಘನತೆ ಗೌರವಕ್ಕೆ ಚ್ಯುತಿ ಬಾರದಂತೆ ನೋಡಿಕೊಳ್ಳುವುದು ನನ್ನ ಕರ್ತವ್ಯ. ನಾನು ಸಂತೋಷದಿಂದ ನಿನ್ನ ಊಟದ ಬಿಲ್ಲನ್ನು ಕಟ್ಟುತ್ತೇನೆ. ನೀನು ಕಳವಳಪಡಬೇಡ ಎಂದು ಹೇಳುತ್ತಾನೆ ಆ ಮಾಣಿ. ಆ ವ್ಯಕ್ತಿ ಮಾಣಿಗೆ ಕೃತಜ್ಞತೆಯನ್ನು ಹೇಳಿ ಹೊರಟು ಹೋಗುತ್ತಾನೆ. ಈ ಘಟನೆ ಜರುಗಿ ಹಲವಾರು ವರ್ಷಗಳು ಕಳೆದು ಹೋಗುತ್ತವೆ. ಅದೊಂದು ದಿನ ಮಾಣಿಯ ಬಳಿಗೆ ರಷ್ಯಾ ದೇಶದ ರಾಯಭಾರಿ ಬರುತ್ತಾನೆ. ರಾಯಭಾರಿಯ ಕೈಯಲ್ಲಿ ದೊಡ್ಡ ತಟ್ಟೆ ಇದೆ. ತಟ್ಟೆ ತುಂಬೆಲ್ಲ ಸಿಹಿ ಖಾದ್ಯಗಳಿವೆ, ಗಿಫ್ಟ್ ಬಾಕ್ಸ್ಗಳಿವೆ, ಹಣದ ದೊಡ್ಡ ಚೀಲವಿದೆ, ಜೊತೆಯಲ್ಲಿ ಒಂದು ಪತ್ರವಿದೆ. ರಾಯಭಾರಿ ಹಿಡಿದುಕೊಂಡಿದ್ದ ತಟ್ಟೆಯಿಂದ ಮಾಣಿ ಬೇರೆ ಏನನ್ನು ತೆಗೆದುಕೊಳ್ಳದೆ ಪತ್ರವನ್ನು ಮಾತ್ರ ಎತ್ತಿಕೊಳ್ಳುತ್ತಾನೆ. ಅದು ರಷ್ಯಾ ದೇಶದ ಮಹಾನಾಯಕ ವ್ಲಾಡಿಮಿರ್ ಲೆನಿನ್ ರವರ ಪತ್ರ. ಅದು ರಷ್ಯಾದ ಝರ್ ಸಾಮ್ರಾಜ್ಯಶಾಹಿಗೊಂದು ಕೊನೆ ಹಾಡಿದ ಲೆನಿನ್ರ ಪತ್ರ. ಅದು ಮಾರ್ಕ್ಸ್ ವಾದಿಯೊಬ್ಬ ಬರೀ ಮಾರ್ಕ್ಸ್ ವಾದಿಯಾಗಿ ಉಳಿದುಕೊಳ್ಳದೆ ಲೆನಿನ್ ವಾದವಾಗಿ ಬೆಳೆದು ನಿಂತ ಲೆನಿನ್ನ ಪತ್ರ. ಅದು ಸೋವಿಯತ್ ಒಕ್ಕೂಟದ ವಿಶ್ವ ಪ್ರಸಿದ್ಧ ಸರ್ವಶ್ರೇಷ್ಠ ಮಹಾಶಾಸಕನ ಪತ್ರ. ಆತ್ಮೀರೆ, 1917 ಮಾರ್ಚ್ 8 ರಿಂದ 1923 ಜೂನ್ 16 ರವರೆಗೆ ಒಟ್ಟು 6 ವರ್ಷ 3 ತಿಂಗಳು 8 ದಿನಗಳ ಕಾಲ ನಡೆದ ರಷ್ಯನ್ ಕ್ರಾಂತಿಯು ವ್ಲಾಡಿಮಿರ್ ಇಲಿ ಇಚ್ ಉಲ್ಯಾನೋವ್ನನ್ನು ಲೆನಿನ್ ದಿ ಗ್ರೇಟ್ ಆಗಿ ರೂಪಿಸುತ್ತದೆ. ಈ ಕ್ರಾಂತಿ ಜಗತ್ತು ಲೆನಿನ್ನನ್ನು ತುಸಿ ಗ್ರೇಟ್ ಹೋ ಎಂದು ಹೇಳುವ ಹಾಗೆ ಮಾಡುತ್ತದೆ. ಪತ್ರವನ್ನು ನೋಡಿ ಆ ಮಾಣಿ ಮೂಕ ವಿಸ್ಮಿತನಾಗುತ್ತಾನೆ. ಲೆನಿನ್ ಕಾಗದದಲ್ಲಿ ಬರೆದಿದ್ದಾನೆ, ಅವತ್ತು ಹಸಿದ ಹೊಟ್ಟೆಗೆ ಅನ್ನವನ್ನು ನೀಡಿ ನನ್ನನ್ನು ಬದುಕಿಸಿದ ಮಹಾನುಭಾವ ನೀನು. ಅವತ್ತು ನನ್ನ ಊಟದ ಬಿಲ್ ಚುಕ್ತಾ ಮಾಡಿ ನನ್ನ ಮರ್ಯಾದೆಯನ್ನು ಕಾಪಾಡಿದೆ. ನೀನು ಮಾಡಿದ ಉಪಕಾರವನ್ನು ನಾನೆಂದು ಮರೆಯಲಾರೆ. ಒಂದಷ್ಟು ಹಣವನ್ನು ಕಳಿಸಿರುವೆ, ಇದನ್ನು ಸ್ವೀಕರಿಸುವ ಮೂಲಕ ನನ್ನನ್ನು ಧನ್ಯವಾಗಿಸು ಎಂದು. ಈ ಪತ್ರವನ್ನು ಓದುತ್ತಲೇ ಮಾಣಿಯ ಕಣ್ಣುಗಳಲ್ಲಿ ಅಶ್ರುಧಾರೆ ಸುರಿಯುತ್ತದೆ. ಪತ್ರವೊಂದನ್ನು ಮಾತ್ರ ಸ್ವೀಕರಿಸಿದ ಮಾಣಿ ದುಡ್ಡು ತಟ್ಟೆಯನ್ನು ಹಿಂತಿರುಗಿಸುತ್ತಾ ಹೇಳ್ತಾನೆ, ನನಗಿದೆಲ್ಲ ಬೇಡ. ಲೆನಿನ್ ಅಷ್ಟೊಂದು ದೊಡ್ಡ ವ್ಯಕ್ತಿಯಾಗಿ ಬೆಳೆದರೂ ನನ್ನನ್ನು ಹಾಗೂ ನಾನು ಮಾಡಿದ ಒಂದು ಸಣ್ಣ ಉಪಕಾರವನ್ನು ಮರೆತಿಲ್ಲವಲ್ಲ. ಅದಕ್ಕಿಂತ ದೊಡ್ಡದು ಇನ್ನೇನಿದೆ? ಕೃತಜ್ಞತೆ ಎನ್ನುವ ಕೊಡುಗೆಗಿಂತ ಬೇರೆ ಕೊಡುಗೆ ಈ ಜಗತ್ತಿನಲ್ಲಿ ಇನ್ನೇನುಂಟು? ಲೆನಿನ್ನಂತಹ ಮಹಾನುಭಾವನಿಗೆ ಒಂದೊತ್ತು ಊಟ ಮಾಡಿಸಿದ ಭಾಗ್ಯ ನನ್ನದು ಎಂಬ ಸಂತೋಷ ಸಾಕೆನಗೆ. ಅಷ್ಟಕ್ಕೂ ಅವತ್ತು ನಾನು ಊಟದ ಬಿಲ್ ಕಟ್ಟಿರುವುದು ಲೆನಿನ್ಗಲ್ಲ, ಓರ್ವ ಹಸಿದ ವ್ಯಕ್ತಿಗೆ. ಲೆನಿನ್ನ ಕೃತಜ್ಞತೆ ಶಿರೋಧಾರ್ಯವಾದದ್ದು, ಅದನ್ನು ಅಭಿನಂದಿಸುತ್ತೇನೆ ಎಂಬುದಾಗಿ ಆ ಮಾಣಿ ಮತ್ತೆ ಹೇಳಿ ಕಳಿಸುತ್ತಾನೆ. ಆತ್ಮೀಯರೇ, ಒಬ್ಬ ವ್ಯಕ್ತಿ ಒಂದು ಸ್ಥಿತಿಯಿಂದ ಅಥವಾ ಒಂದು ಪರಿಸ್ಥಿತಿಯಿಂದ ಬೇರೆ ಪರಿಸ್ಥಿತಿಗೆ ಹೋಗಬಹುದು. ಆ ಹಿಂದೆ ಇದ್ದಂತಹ ಪರಿಸ್ಥಿತಿಯನ್ನು, ಸಂದರ್ಭಗಳನ್ನು ನಾವು ಮರೆಯುವುದು ಮನುಷ್ಯ ಧರ್ಮವಲ್ಲ. ನಾವು ಎಂತಹ ದೊಡ್ಡ ವ್ಯಕ್ತಿಯಾಗಿ ಬೆಳವಣಿಗೆಯನ್ನು ಹೊಂದರೂ ಕೂಡ ಹಿಂದೆ ಬಂದಂತಹ ಹಾದಿಯನ್ನು ಯಾರೂ ಕೂಡ ಮರೆಯಬಾರದು. ನಮ್ಮ ಬದುಕಿನ ಹಾದಿಯಲ್ಲಿ ಹಲವಾರು ಜನರು ಒಂದಲ್ಲ ಒಂದು ರೀತಿಯಲ್ಲಿ ಸಹಾಯ ಮಾಡುತ್ತಿರುತ್ತಾರೆ. ನಾವೆಷ್ಟೇ ಎತ್ತರಕ್ಕೆ ಏರಿದರೂ ಅಂತಹವರನ್ನು ಮರೆಯಬಾರದು, ಅಹಂಕಾರ ತೋರಬಾರದು ಎಂಬ ಸಂದೇಶವನ್ನು ಇಂತಹ ಲೆನಿನ್ರವರ ಬದುಕಿನ ಕಥನದಲ್ಲಿ ನಾವು ತಿಳಿಯಬಹುದಾಗಿದೆ. ಹಾಗಾಗಿ ಸಮುದಾಯದಲ್ಲಿರುವಂತಹ ಪ್ರತಿಯೊಬ್ಬ ವ್ಯಕ್ತಿಯು ಇಂತಹ ಮಹಾನ್ ವ್ಯಕ್ತಿಗಳ ವಿಚಾರಧಾರೆಗಳನ್ನು ನಮ್ಮ ಬದುಕಿನಲ್ಲಿ ಅಳವಡಿಸಿಕೊಂಡು ನಾವು ಮುಂದೆ ಹೋದಾಗ ಕೃತಜ್ಞತಾ ಮನೋಭಾವ ಎಂಬ ಪದಕ್ಕೆ ಮಹತ್ತರವಾದಂತಹ ಅರ್ಥ ಸಿಗುತ್ತದೆ ಅಂತಕ್ಕಂತಹ ಸಲಹೆಗಳೊಂದಿಗೆ ಇವತ್ತಿನ ಕಾರ್ಯಕ್ರಮಕ್ಕೆ ವಿರಾಮವನ್ನು ಹೇಳ್ತೇನೆ. ಮತ್ತೊಂದು ಕಾರ್ಯಕ್ರಮದ ಜೊತೆ ತಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.
0: ವಾರದ ಕತೆ ನಮ್ಮ ಕೇಳುಗರ ಜೊತೆ ಕೇಳಿ ಪ್ರತಿ ಭಾನುವಾರ ಬೆಳಗ್ಗೆ 7:45 ಇದು ಜೆಎಸ್ಎಸ್ ರೇಡಿಯೋ ಪ್ರಸ್ತುತಪಡಿಸುತ್ತಿರುವ ಯಶೋಗಾಥೆಗಳ ಸರಣಿ ಕಾರ್ಯಕ್ರಮ. ವಾರದ ಕತೆ ನಮ್ಮ ಕೇಳುಗರ ಜೊತೆ.

ಸ್ನೇಹಿತರೆ, ಅಜ್ಞಾನವೆಂಬ ಕತ್ತಲೆಯನ್ನು ಕಳೆದು ಬದುಕಿನಲ್ಲಿ ಸುಜ್ಞಾನವೆಂಬ ಜ್ಯೋತಿಯನ್ನು ಬೆಳಗಿಸಲು ಬನ್ನಿ ಕೇಳೋಣ ಕರುಣಾಳು ಬಾ ಬೆಳಕೆ.

ಒಂದಾನೊಂದು ಕಾಲದಲ್ಲಿ ಒಂದಾನೊಂದು ದೇಶದಲ್ಲಿ ಕಚೇರಿಗಳು ಬೆಳಿಗ್ಗೆ 9:00 ತೆರೆತಿದ್ವು. ಕೆಲಸಗಾರರು ಬಂದು ಮೇಜು ಕುರ್ಚಿಗಳನ್ನ ಸ್ವಚ್ಛ ಮಾಡಿ ಕಾಗದ ಪತ್ರಗಳನ್ನ ಓರಣವಾಗಿ ಜೋಡಿಸ್ತಿದ್ರು. 10:00 ಆಫೀಸಿನ ಕೆಲಸ ಪ್ರಾರಂಭ ಆಗ್ತಾ ಇತ್ತು. ಸಿಬ್ಬಂದಿ ವರ್ಗದವರು ತಮ್ಮ ತಮ್ಮ ಸ್ಥಳಗಳಲ್ಲಿ ಕುಳಿತು ಶ್ರಮ ವಹಿಸಿ ಕೆಲಸ ಮಾಡ್ತಾ ಇದ್ರು. ಮಧ್ಯಾಹ್ನ 1:15 ಊಟ ಮುಗಿಸಿ ಮತ್ತೆ ಕೆಲಸ. ಸಂಜೆ 5:30 ತಮ್ಮ ನಿಗದಿತ ಕೆಲಸವನ್ನ ಮುಗಿಸಿ ಮೇಲೇಳ್ತಾ ಇದ್ರು. ತಮ್ಮ ದಿನದ ಕರ್ತವ್ಯವನ್ನು ಮುಗಿಸಿದೆವು ಎಂಬ ತೃಪ್ತಿ ಅವರಿಗಿರ್ತಿತ್ತು. ಅವರ ಮೇಲಿನವರಿಗೂ ಕೆಲಸದಲ್ಲಿ ಸಂತೋಷವಿರ್ತಿತ್ತು. ಮನೆಗೆ ಬರುವಾಗ ನವಿಲಿನ ನಡಿಗೆ. ದಾರಿಯಲ್ಲಿ ಹೆಂಡತಿಯ ಮುಡಿಗೊಂದು ಮೊಳ ಮಲ್ಲಿಗೆ ತಂದರೆ ಮತ್ತಷ್ಟು ಸಂತೋಷ. ಕಚೇರಿಯ ಕೆಲಸ ಮನೆಗೆ ಬರ್ತಿರ್ಲಿಲ್ಲ, ಅಲ್ಲಿಯದು ಅಲ್ಲಿಗೆ ಇರ್ತಿತ್ತು. ಮನೆಯಲ್ಲಿ ಹೆಂಡತಿ ಮಕ್ಕಳೊಂದಿಗೆ ನಗು ವಿಹಾರ. ಸಂಜೆಗೆ ಎಲ್ಲರೂ ಒಂದೆಡೆಗೆ ಕುಳಿತು ಊಟ ಹರಟೆ. ನಂತರ ಅದು ವಿಶ್ರಾಂತಿಯ ಸಮಯ. ಇದೆಲ್ಲಿಯೋ ಕೇಳಿದ ಕತೆ ಅಂತ ಅನ್ಸ್ತಾ ಇದೆಯೇ? ಇರ್ಲಿ, ಮತ್ತೆ ಕತೆಗೆ ಬರೋಣ. ಪಶ್ಚಿಮ ದೇಶಗಳಿಂದ ಕೆಲ ಪ್ರವಾಸಿಗಳು ಇಡೀ ಪ್ರಪಂಚವನ್ನು ಒಂದು ಹೊಳೆ ಹೊಳೆಯುವ ಪೆಟ್ಟಿಗೆಯಲ್ಲಿ ತುಂಬಿಕೊಂಡು ತಗೊಂಡು ಬರ್ತಾರೆ. ಅದನ್ನು ಜನ ಕಂಪ್ಯೂಟರ್ ಅಂತ ಕರೆದ್ರು. ಅದರೊಳಗೆ ಇಂಟರ್ನೆಟ್ ಎಂಬ ಹೂರಣವನ್ನ ತುಂಬಿಸಿದ್ರು. ಇದರ ಜೊತೆಗೆ ಹೆಂಡತಿಯನ್ನ ಬಿಟ್ಟರು ಇದನ್ನು ಬಿಡಲಾರೆನೆಂಬಂತಹ ಉಪಕರಣವನ್ನ ತಂದ್ರು. ಜನ ಅದನ್ನ ಮೊಬೈಲ್ ಫೋನ್ ಅಂತ ಗುರುತಿಸಿದ್ರು. ಇವೆಲ್ಲ ನೌಕರಿ ಮಾಡುವವರ ಕೈ ಸೇರಿದ್ವು. ಆಗ ಅವರೆಲ್ಲ ಈ ಉಪಕರಣವನ್ನು ಬಳಸುವಲ್ಲಿ ಉತ್ಸಾಹ ತೋರಿದ್ರು. ಅಕ್ಷರಗಳನ್ನು ಸಂಖ್ಯೆಗಳನ್ನು ಬಡಿಬಡಿದು ಪೆಟ್ಟಿಗೆಯೊಳಗೆ ತುಂಬಿಸಿದ್ರು. ಅವರಿಗೆ ಅದೇನು ಸಂತೋಷ! ಮಾಲೀಕರು ಮೇಲಾಧಿಕಾರಿಗಳು ಸಂತೋಷಪಟ್ರು. ಈಗ ಮೊದಲಿಗಿಂತ 10 ಪಟ್ಟು ಕೆಲಸ ಹೆಚ್ಚಾಗ್ತಾ ಇದೆ. ಜಗತ್ತು ತುಂಬಾ ವೇಗವಾಗಿ ಮುಂದುವರಿಯುತ್ತಿದೆ ಅಂತ ಸಂಭ್ರಮಿಸಿದ್ರು. ನಂತರ ದೊಡ್ಡ ಪೆಟ್ಟಿಗೆ ಮಾಯವಾಗಿ ಚೀಲದಲ್ಲಿ ತುಂಬಿಕೊಂಡು ಹೆಗಲಿಗೆ ತಗಲಿಸಿಕೊಂಡು ಹೋಗುವ ಪುಸ್ತಕದ ಕಾರದ ಪೆಟ್ಟಿಗೆಗಳು ಬಂದ್ವು. ಅವುಗಳನ್ನ ಲ್ಯಾಪ್ಟಾಪ್ ಅಂತ ಕರೆದ್ರು. ಜನರ ಮಾಲೀಕರ ಉತ್ಸಾಹ ಹೆಚ್ಚಾಯ್ತು. ಆಫೀಸ್ನಲ್ಲಿ ಕೆಲಸ ಮುಗಿದ ತಕ್ಷಣ ಅದನ್ನ ಚೀಲಕ್ಕೆ ಸೇರಿಸಿಕೊಂಡು ಮನೆಗೆ ನಡೆದು ಮತ್ತೆ ಮನೆಯಲ್ಲಿ ಕೆಲಸ. ಇಲ್ಲಿ ಹೆಂಡತಿಯ ಮಲ್ಲಿಗೆಯ ಮಾಲೆ ಮರೆಯಾಯ್ತು ನೋಡಿ. ರಾತ್ರಿ ಎಲ್ಲರೊಡನೆ ಮಾಡುತ್ತಿದ್ದ ಊಟ ದೂರ ಆಯಿತು. ಪೆಟ್ಟಿಗೆಯ ಮುಂದೆ ಕುಳಿತು ಪರದೆಯನ್ನು ನೋಡುತ್ತಾ ನೋಡುತ್ತಾ ಕಣ್ಣಿನ ಕನ್ನಡಕಗಳು ದಪ್ಪವಾದ್ವು. ಹೊಟ್ಟೆ ಮುಂದೆ ಬಂದಿತು. ಮಾತ್ರೆಗಳ ಸಂಖ್ಯೆ ಹೆಚ್ಚಾಯ್ತು. ಬರಬರುತ್ತಾ ನಿದ್ರೆ ಅಪರೂಪವಾಯ್ತು. ಮನಸ್ಸಿನ ಶಾಂತತೆ ಕಡಿಮೆಯಾಗಿ ಮನೆಯ ಜನರೊಂದಿಗಿನ ಹೊಂದಾಣಿಕೆ ಹಿಂದೆ ಉಳಿತು. ವಿವಾಹಗಳು ಮುರಿಯತೊಡಗದ್ವು. ಆತ್ಮಹತ್ಯೆಗಳು ಅಪರೂಪವಾಗಿ ಉಳಿಲಿಲ್ಲ. ಇದು ಇಂದಿನ ಕೆಲಸದ ಕತೆ. ಬಂಧುಗಳೇ, ಈ ಕತೆ ಕೇಳ್ತಾ ಇದ್ರೆ ಯಾವುದು ಸರಿ? ಕೆಲಸ ಮಾಡದಿರುವುದು ಆಲಸ್ಯತನ ಮಾನವನ ಸ್ವಭಾವಕ್ಕೆ ನಾಚಿಕೆಯ ವಿಷಯ. ಆದರೆ ಎಷ್ಟು ಕೆಲಸ ಸರಿ? ಎಷ್ಟು ಕಾಲ ಈ ಧಾವಂತ, ಈ ಉಸಿರು ಬಿಗಿ ಹಿಡಿದು ಓಡುವ ಪರಿ? ಹೀಗೆ ಉಸಿರು ಬಿಗಿ ಹಿಡಿದು ಓಡುತ್ತಾ ಓಡುತ್ತಾ ಉಸಿರಾಡೋದನ್ನೇ ಮರ್ತ್ಬಿಡ್ತೇವೇನೋ. ಎಲ್ಲವೂ ಒತ್ತಡದ ಬದುಕು. ಈ ಒತ್ತಡ ನಮ್ಮ ಜೀವನವನ್ನೇ ಒಡೆದೀತು. ಕೊನೆಗೊಂದು ಪ್ರಶ್ನೆ ಮೂಡುತ್ತೆ ನಮ್ಮಲ್ಲಿ. ನಮ್ಮ ಸಂತೋಷದ ಬದುಕಿಗೆ ಕೆಲಸವೋ ಕೆಲಸಕ್ಕಾಗಿ ಬದುಕೋ ಗೊತ್ತಿಲ್ಲ. ತೀರ್ಮಾನ ಮತ್ತೆ ಆಯ್ಕೆ ನಮ್ದೇ.

0: ಸುಪ್ರಸಿದ್ಧ ವಚನಕಾರರ ನುಡಿಮುತ್ತುಗಳು.
1: ಬಸವಣ್ಣನವರ ವಚನದ ಸಾಲು: ಧೃತಿಗೆಟ್ಟು ಅನ್ಯರ ಬೇಡದಂತೆ, ಮತಿಗೆಟ್ಟು ಪರರುವ ಹೊಗಳದಂತೆ, ಪರಸತಿಯರ ರತಿಗೆ ಮನಹಾರದಂತೆ ಎನ್ನ ಪ್ರತಿಪಾಲಿಸು ಕೂಡಲ ಸಂಗಮ ದೇವ. ಧೃತಿಗೆಟ್ಟು ಅನ್ಯರ ಬೇಡದಂತೆ, ಮತಿಗೆಟ್ಟು ಪರರುವ ಹೊಗಳದಂತೆ, ಪರಸತಿಯರ ರತಿಗೆ ಮನಹಾರದಂತೆ ಎನ್ನ ಪ್ರತಿಪಾಲಿಸು ಕೂಡಲ ಸಂಗಮ ದೇವ. ಕೂಡಲ ಸಂಗಮ ದೇವನಲ್ಲಿ ಬಸವಣ್ಣರು ಮೊರೆ ಇಡ್ತಾ ಇದ್ದಾರೆ. ಇದು ಕೇವಲ ಬಸವಣ್ಣನವರ ಮೊರೆ ಮಾತ್ರವಲ್ಲ, ಯಾವ ವ್ಯಕ್ತಿ ತನ್ನ ಬದುಕನ್ನ ಉತ್ತಮವಾಗಿ ರೂಪಿಸಿಕೊಳ್ಳಬೇಕು ಅಂತ ಆಸೆ ಪಡ್ತಾನೋ ಆ ಎಲ್ಲ ವ್ಯಕ್ತಿಗಳ ಮೊರೆಯೂ ಕೂಡ ಇದಾಗಿದೆ. ಧೃತಿ ಕೆಟ್ಟು, ಧೃತಿ ಅಂದ್ರೆ ಧೈರ್ಯ, ಕೆಚ್ಚು, ಮನಸ್ಸಿನ ಸ್ಥಿರತೆ. ಧೃತಿ ಕೆಟ್ಟು ಮನಸ್ಸಿನ ಈ ಧೈರ್ಯವನ್ನ, ದೃಢಚಿತ್ತವನ್ನ ಕಳೆದುಕೊಂಡು ಅನ್ಯರ ಬೇಡದಂತೆ. ಅಪ್ಪ, ಜೀವಮಾನದಲ್ಲಿ ನನ್ನ ಈ ಮನಸ್ಸಿನ ಧೈರ್ಯವನ್ನ, ನಾನು ಚೆನ್ನಾಗಿ ಬಾಳುತ್ತೇನೆ ಅನ್ನತಕ್ಕಂಥ ಈ ಒಂದು ಮನೋಬಲವನ್ನು ಕಳ್ಕೊಂಡು ಅನ್ಯರ ಬೇಡದಂತೆ, ಬೇರೆಯವರ ಮುಂದೆ ಕೈಯೊಡ್ಡಿ ಯಾಚಿಸದಂತೆ, ಜೀವನದಲ್ಲಿ ಬರುವ ಎಡರು ತೊಡರುಗಳಿಂದಾಗಿ ಮಾನಸಿಕವಾಗಿ ಕುಗ್ಗಿ ಕುಸಿದು ದೀನತೆಯಿಂದ ಇತರರ ಮುಂದೆ ಕೈಯೊಡ್ಡಿ ಬಾಳದಂತೆ, ಮತಿಗೆಟ್ಟು ಪರರುವ ಹೊಗಳದಂತೆ. ಮತಿ ಅಂದ್ರೆ ಬುದ್ಧಿ, ಕೆಟ್ಟು ಬುದ್ಧಿ ಹಾಳಾಗಿ ಅಂದ್ರೆ ಭಾವಾರ್ಥ ಮಾನಸಿಕವಾಗಿರ್ತಕ್ಕಂಥ ಸಮತೋಲನವನ್ನ ಕಳ್ಕೊಂಡು ತಿಳಿಗೇಡಿಯಾಗಿ ಮೂರ್ಖನಾಗಿ ಮತಿಗೆಟ್ಟು ಪರರುವ ಹೊಗಳದಂತೆ. ಪರರುವ ಅನ್ನಿಂದ್ರೆ ಅನ್ಯರನ್ನ, ಯಾರು ಅಧಿಕಾರದ ಗದ್ದುಗೆಯಲ್ಲಿ ಉನ್ನತ ಸ್ಥಾನದಲ್ಲಿದ್ದಾರೋ ಅಂಥವರನ್ನ, ಸಿರಿ ಸಂಪದಗಳಲ್ಲಿ ಓಲಾಡ್ತಾ ಇರ್ತಕ್ಕಂಥವ್ರನ್ನ, ಅಂಥ ವ್ಯಕ್ತಿಗಳನ್ನ ಹೊಗಳದಂತೆ. ಅಪ್ಪ, ನಾನು ನನ್ನ ಆತ್ಮಗೌರವವನ್ನ ಕಳ್ಕೊಂಡು ಯಾವುದನ್ನೋ ಪಡಿಬೇಕು ಅನ್ನತಕ್ಕಂಥ ಆಸೆಗಾಗಿ ಉಳ್ಳವರ ಮುಂದೆ ಕರವೊಂಡಿ ನಾನು ಅವರ ಬೇಡ್ತಾ ಅವರನ್ನ ಹಾಡಿ ಹೊಗಳ್ತಾ ಇರದಂತೆ ಮಾಡು. ನೋಡಿ, ಮತಿಗೆಟ್ಟು ಪರರ ಹೊಗಳದಂತೆ. ವ್ಯಕ್ತಿಯು ತನ್ನ ಅಗತ್ಯವನ್ನ, ಆಸೆಯನ್ನ ಈಡೇರಿಸಿಕೊಳ್ಳುವ ಉದ್ದೇಶದಿಂದ ಇತರರನ್ನು ಕೊಂಡಾಡುತ್ತಾ ತನ್ನ ವಿವೇಕವನ್ನು ಮತ್ತು ವ್ಯಕ್ತಿತ್ವವನ್ನು ಕಳೆದುಕೊಂಡು ಬಾಳದಂತೆ, ಪರಸತಿಯರ ರತಿಗೆ ಮನಹಾರದಂತೆ. ಪರಸತಿಯರ ಅನ್ಯ ಹೆಣ್ಣು ಮಕ್ಕಳ ರತಿಗೆ, ಕಾಮದ ಸಂಬಂಧಕ್ಕೆ ಮನ ಹಾರದಂತೆ. ನನ್ನ ಮನಸ್ಸು ಹಾರು ಅಂದ್ರೆ ಹಂಬಲಿಸು, ಅಪೇಕ್ಷೆ ಪಡು, ಅಪೇಕ್ಷೆ ಪಡದಂತೆ. ಸಮಾಜದ ಒಪ್ಪಿತ ನಿಯಮಗಳ ಚೌಕಟ್ಟಿನ ಹೊರಗೆ ಮತ್ತೊಂದು ಹೆಣ್ಣನ್ನು ಪಡೆಯಬೇಕು ಅನ್ನತಕ್ಕಂತ ಕೆಟ್ಟ ಕಾಮನೆ ನನ್ನ ಮೈ ಮನಗಳಲ್ಲಿ ಬಾರದಂತೆ, ಅಂತ ಕೆಟ್ಟ ಆಸೆ ಮೂಡದಂತೆ. ಬೇರೆಯವರ ಹೆಂಡತಿಯರೊಡನೆ ಕಾಮದ ನಂಟನ್ನು ಪಡೆಯಬೇಕೆಂಬ ಹಂಬಲಕ್ಕೆ ಒಳಗಾಗದಂತೆ, ಮಾನಸಿಕ ತುಡಿತಕ್ಕೆ ಬಲಿಯಾಗದಂತೆ ಎನ್ನ ಪ್ರತಿಪಾಲಿಸು ಕೂಡಲ ಸಂಗಮ ದೇವ. ನನ್ನನ್ನ ಪ್ರತಿಪಾಲಿಸು, ಪ್ರತಿಪಾಲಿಸು ಅಂದ್ರೆ ಕಾಪಾಡು, ರಕ್ಷಿಸೋ ಕೂಡಲ ಸಂಗಮ ದೇವ. ನೋಡಿ, ನಾವು ದೇವರ ಮುಂದೆ ಹೋಗಿ ಬೇಡ್ಕೊಳ್ಳೋದು ಏನನ್ನ ಬೇಡ್ಕೊಳ್ತೀವಿ? ಅಪ್ಪ, ನನಗೆ ಅದು ಒಳ್ಳೇದು ಮಾಡು, ಇದು ಒಳ್ಳೇದು ಮಾಡು, ಆ ಆಸ್ತಿ ಕೊಡು, ಈ ಸಂಪತ್ತು ಕೊಡು, ಇಂಥ ಉದ್ಯೋಗ ಕೊಡು, ಈ ರೀತಿ ನಮ್ಮಗಳ ಬೇಡಿಕೆ ಇದಾಗುತ್ತೆ. ಆದರೆ ಬಸವಣ್ಣ ಅಥವಾ ಬಸವಣ್ಣನವರ ರೀತಿಯಲ್ಲಿ ತನ್ನ ಸಾಮಾಜಿಕ ವ್ಯಕ್ತಿತ್ವವನ್ನು ಉತ್ತಮಪಡಿಸಿಕೊಳ್ಳಬೇಕು ಅನ್ನತಕ್ಕಂಥ ಅವನು ದೇವರಲ್ಲಿ ಯಾವುದನ್ನು ಮೊರೆ ಇಡ್ತಾ ಇದ್ದಾನೆ ಅಂತಂದರೆ, ಒಳಿತು ಕೆಡುಕಿನ ಒಳಮಿಡಿತಗಳಿಂದ ತುಡಿಯುವ ಮನಸ್ಸಿನ ತುಯಿದಾಟವನ್ನು ನಿಯಂತ್ರಿಸಿಕೊಂಡು ಒಳ್ಳೆಯ ನಡೆನುಡಿಗಳಿಂದ ಬಾಳಲು ಬೇಕಾದ ಅರಿವು ಮತ್ತು ಎಚ್ಚರವನ್ನು ಹೊಂದುವುದಕ್ಕಾಗಿ ವ್ಯಕ್ತಿಯು ಕೂಡಲ ಸಂಗಮ ದೇವನಲ್ಲಿ ಮೊರೆ ಇಡುತ್ತಿದ್ದಾನೆ. ಧೃತಿಗೆಟ್ಟು ಅನ್ಯರ ಬೇಡದಂತೆ, ಮತಿಗೆಟ್ಟು ಪರರುವ ಹೊಗಳದಂತೆ, ಪರಸತಿಯರ ರತಿಗೆ ಮನ ಹಾರದಂತೆ ಎನ್ನ ಪ್ರತಿಪಾಲಿಸು ಕೂಡಲ ಸಂಗಮ ದೇವ. ಸಾರ ಸಜ್ಜನರ ಸಂಗ ಲೇಸು ಕಂಡಯ್ಯ, ದೂರ ದುರ್ಜನರ ಸಂಗವದು ಭಂಗವಯ್ಯ. ಸಾರ ಸಜ್ಜನರ ಸಂಗ ಲೇಸು ಕಂಡಯ್ಯ, ದೂರ ದುರ್ಜನರ ಸಂಗವದು ಭಂಗವಯ್ಯ. ಸಾರ ಅಂದರೆ ಒಳ್ಳೆಯದು, ಉತ್ತಮವಾದುದು. ಸಜ್ಜನರ ಸಂಗ ಲೇಸು ಕಂಡಯ್ಯ, ಸಜ್ಜನರು ಅಂದರೆ ಯಾರು? ಉತ್ತಮರು, ಒಳ್ಳೆಯ ನಡೆನುಡಿಯನ್ನು ಉಳ್ಳವರು. ಒಳ್ಳೆಯ ನಡೆನುಡಿ ಉಳ್ಳವರ ಸಂಗ, ಒಡನಾಟ, ವ್ಯವಹಾರ, ಅವರೊಡನೆ ನಾವು ಪಡೆಯುವಂಥ ಆತ್ಮೀಯವಾದ ನಂಟು ಲೇಸು ಕಂಡಯ್ಯ. ಲೇಸು ಅಂದರೆ ಒಳ್ಳೆಯದು. ಯಾವತ್ತೂ ನಾವು ಒಳ್ಳೆಯವರ ಸಹವಾಸ ಮಾಡಬೇಕು, ಒಳ್ಳೆಯವರ ಜೊತೆಯಲ್ಲಿ ವ್ಯವಹರಿಸಬೇಕು. ಯಾತಕ್ಕೆ ಅಂತಂದರೆ ಒಳ್ಳೆಯವರ ಜೊತೆಯಲ್ಲಿ ವ್ಯವಹರಿಸುವಾಗ ಅವರ ಒಳ್ಳೆಯತನಗಳು ಕೂಡ ನಮ್ಮ ಬದುಕಿಗೆ ಬರ್ತವೆ, ನಮ್ಮ ನಡೆನುಡಿಗಳು ಕೂಡ ಉತ್ತಮವಾಗುತ್ತೆ. ದೂರ, ಇಲ್ಲಿ ದೂರ ಅಂದರೆ ಕೆಟ್ಟದ್ದು, ಹೀನತರವಾದದ್ದು. ದುರ್ಜನರ ಸಂಗವದು ಭಂಗವಯ್ಯ, ದುರ್ಜನರು ಕೇಡಿಗಳು, ನೀಚರು, ಕೆಟ್ಟ ಕೆಟ್ಟ ಕಾರ್ಯಗಳನ್ನೇ ಮಾಡುವಂಥ ವ್ಯಕ್ತಿಗಳು. ದುರ್ಜನರ ಸಂಗವದು, ಅವರು ಸಂಗ ಮಾಡಿದ್ರೆ ಅವ್ರ ಜೊತೆಯಲ್ಲಿ ವ್ಯವಹರಿಸಿದ್ರೆ ಅದು ಭಂಗವಯ್ಯ. ಭಂಗ ಅಂದರೆ ಹಾನಿ, ಕೇಡು. ಯಾವತ್ತಿದ್ರೂ ಕೂಡ ನಮಗದು ಕೇಡನ್ನ ಮಾಡ್ತದೆ. ನೋಡಿ, ನಮಗೆ ಈ ದೇಹವನ್ನು ತಂದೆ ತಾಯಿಗಳು ಕೊಡ್ತಾರೆ. ಅನಂತರ ಬೆಳೀತಾ ಬೆಳೀತಾ ಬೆಳೀತಾ ಗುರು ಹಿರಿಯರಿಂದ ನಾವು ಬದುಕಿನ ಮಾರ್ಗದರ್ಶನವನ್ನು ಪಡಿತೀವಿ. ಆದರೆ ನಿಜಕ್ಕೂ ನಮ್ಮ ವ್ಯಕ್ತಿತ್ವ ರೂಪುಗೊಳ್ಳುವುದೇ ನಾವು ಮಾಡುವ ಸಹವಾಸದಿಂದ. ಅಲ್ಲಿಗೆ ನಾವು ಒಳ್ಳೆಯವರ ಸಹವಾಸವನ್ನು ಮಾಡಿದ್ರೆ, ಸಂಘವನ್ನು ಮಾಡಿದ್ರೆ ನಮ್ಮ ಬದುಕು ಒಳ್ಳೆಯದಾಗುತ್ತೆ, ಕೆಟ್ಟವರ ಸಹವಾಸವನ್ನು ಮಾಡಿದ್ರೆ ಕೆಟ್ಟದ್ದಾಗುತ್ತೆ. ನೋಡಿ, ಅದನ್ನು ಒಳ್ಳೆಯ ನಡೆನುಡಿಯುಳ್ಳವರ ಜೊತೆಗಿನ ಗೆಳೆತನ, ಒಡನಾಟ, ವ್ಯವಹಾರ ವ್ಯಕ್ತಿಗೆ ಜೀವನದಲ್ಲಿ ಒಳಿತಿನ ದಾರಿಯಲ್ಲಿ ಸಾಗುವಂತೆ ಮಾಡಿ ಒಲವು, ನಲಿವು, ಆನಂದವನ್ನು ನೀಡುತ್ತದೆ. ಅದೇ ದುರ್ಜನರ ಸಂಘವದು ಭಂಗವಯ್ಯ. ಕೆಟ್ಟ ನಡೆನುಡಿಯುಳ್ಳವರ ಗೆಳೆತನ, ಒಡನಾಟ, ವ್ಯವಹಾರವು ವ್ಯಕ್ತಿಗೆ ಎಂದಿದ್ದರೂ ಇಂದಲ್ಲ ನಾಳೆ ಹಾನಿ, ಕೇಡು, ಸಾವು, ನೋವನ್ನು ತರುತ್ತದೆ ಮತ್ತು ಸಮಾಜದಲ್ಲಿ ನಾಲ್ಕು ಮಂದಿಯ ಮುಂದೆ ಅಪಮಾನದಿಂದ ತಲೆ ತಗ್ಗಿಸುವಂಥ ಸನ್ನಿವೇಶ ಬರ್ತದೆ. ಆದ್ದರಿಂದ ಸಜ್ಜನರ ಸಂಘಕ್ಕೆ ಹತ್ತಿರವಾಗಿರಬೇಕು, ದುರ್ಜನರ ಸಂಘದಿಂದ ದೂರವಾಗಿರಬೇಕು. ಆದ್ದರಿಂದ ಕೆಟ್ಟ ನಡೆನುಡಿಯುಳ್ಳವರಿಂದ ದೂರವಿರಬೇಕು, ಒಳ್ಳೆಯ ನಡೆನುಡಿಯುಳ್ಳವರ ಹತ್ತಿರ ಇರಬೇಕು. ಸಾರ ಸಜ್ಜನರ ಸಂಘ ಲೇಸು ಕಂಡಯ್ಯ, ದೂರ ದುರ್ಜನರ ಸಂಘವದು ಭಂಗವಯ್ಯ.

0: ಪ್ರೀತಿಯ ಜೆಎಸ್ಎಸ್ ರೇಡಿಯೋ 91.2 ಎಫ್ಎಂ ಕೇಳುಗರಿಗೆಲ್ಲ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳೆಯ ಶಿವಕುಮಾರ್. ಪ್ರತಿಭಾವಿಲಾಸ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇಂದಿನ ಪ್ರತಿಭಾವಿಲಾಸ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಕ್ರೀಡಾ ಕ್ಷೇತ್ರದಲ್ಲಿ ಸಾಧನೆ ಮಾಡಿ ಗೌರವ ಡಾಕ್ಟರೇಟ್ ಪಡೆದ ಮೈಸೂರಿನ ದೇವರಾಜ ಪೊಲೀಸ್ ಠಾಣೆಯ ಹೆಡ್ ಕಾನ್ಸ್ಟೇಬಲ್ ಹಾಗೂ ನಮ್ಮ ವನಸಿರಿ ನಾಡಿನ ಪ್ರತಿಭೆಯಾದ MD ನಾಗೇಂದ್ರರವರು. ಬನ್ನಿ, ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ.
1: ಧನ್ಯವಾದಗಳು ಸರ್.
0: ಮೊದಲಿಗೆ ತಮಗೆ ಅಭಿನಂದನೆಗಳು. ಗೌರವ ಡಾಕ್ಟರೇಟ್ ಪದವಿ ಪಡ್ಕೊಂಡಿದ್ದಕ್ಕಾಗಿ ಬಹಳ ಸಂತೋಷ ಆಗುತ್ತೆ. ಯಾಕಂದರೆ ನಮ್ಮ ಹಳೆ ಮೈಸೂರಿನ ಭಾಗದಲ್ಲಿ ಬಹುಶಃ ಮೊದಲ ಡಾಕ್ಟರೇಟ್ ಪದವಿ ಈ ಕ್ರೀಡಾ ಕ್ಷೇತ್ರಕ್ಕೆ ಅಂತ ನಾನು ಭಾವಿಸ್ಕೊಳ್ತೀನಿ ಸರ್.
1: ಖಂಡಿತ ಖಂಡಿತ ಸರ್.
0: ಹಾಗಾಗಿ ಮತ್ತೊಮ್ಮೆ ತಮಗೆ ನಮ್ಮ ಎಲ್ಲ ಕೇಳುಗರ ಪರವಾಗಿ ಮತ್ತು ಮೈಸೂರಿನ ಜನತೆಯ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಸರ್.
1: ಥ್ಯಾಂಕ್ ಯು ಸರ್.
0: ಸರ್, ಈ ಎಲ್ಲ ನಿಮ್ಮ ಕ್ರೀಡಾ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಕಾರಣಕ್ಕಾಗಿ ಹಲವು ಪ್ರಶಸ್ತಿಗಳನ್ನು ಪುರಸ್ಕಾರಗಳನ್ನು ನೀಡಿದೆ, ಜೊತೆಗೆ ಗೌರವ ಡಾಕ್ಟರೇಟ್ ಕೂಡ ನೀಡಿ ಗೌರವಿಸಲಾಗಿದೆ. ಈ ಎಲ್ಲ ವಿಚಾರಗಳನ್ನು ಮಾತನಾಡಲಿಕ್ಕೆ ಮುಂಚೆ ತಮ್ಮ ಒಂದು ಕುಟುಂಬದ ಸಣ್ಣ ಪರಿಚಯನ ತಾವು ಮಾಡ್ಬೋದಾ ಅಂತ.
1: ಖಂಡಿತ ಸರ್. ನಮ್ಮದು HDKOTE ತಾಲೂಕು, ಈಗ ಸರ್ಗೂರಿಂದ ಪ್ರತ್ಯೇಕವಾಗಿ ಸರ್ಗೂರು ತಾಲೂಕು ಆಗಿ ಮುಳ್ಳೂರು ಗ್ರಾಮ ಅಂತ ಬರ್ತದೆ, ಬಹುಶಃ ಕಾಡಂಚಿನ ಗ್ರಾಮ. ಆ ಮುಳ್ಳೂರು ಗ್ರಾಮದಲ್ಲಿ ನಮ್ಮ ತಾಯಿ ಹೆಸರು ಚಿನ್ನಮ್ಮ, ತಂದೆ ಹೆಸರು ದಾಸೆ ಅಂತೇಳಿ. ನಮ್ಮ ತಂದೆ ತಾಯಿಗಳಿಗೆ 3 ಜನ ಮಕ್ಕಳಿದ್ವಿ. ಬಾಲ್ಯದಲ್ಲಿ ಕೂಡ ನಮ್ಮ ಕ್ರೀಡೆ ಬಗ್ಗೆ ಸ್ವಲ್ಪ ಆಸಕ್ತಿ ಇತ್ತು. ಕ್ರೀಡಾ ಆಸಕ್ತಿ ಏನೇ ಇದ್ರೂ ಕೂಡ ಬಡತನ ನಮ್ಮೆಲ್ಲರನ್ನೂ ಕಡ್ತಾ ಇತ್ತು. ಹಾಗೆ ಬಹುಶಃ ನನ್ನ ತಂದೆ ತಾಯಿಯರಿಗೆ, ನಮ್ಮ ತಂದೆ ಒಂದು 4 ಅಥವಾ 5 ಕ್ಲಾಸ್ ಓದಿರ್ಬೋದು, ಬಹುಶಃ ನನ್ನ ತಾಯಿ ಒಂದು ಅಕ್ಷರನೂ ಕೂಡ ಕಲ್ತಿಲ್ಲ. ಒಂದು ಅಕ್ಷರ ಕಲಿದೇ ಇದ್ರು ನನ್ನ ಮಕ್ಕಳು ಏನಾದ್ರು ಅಕ್ಷರ ಕಲಿತು ಸಮಾಜದಲ್ಲಿ ಏನಾದ್ರು ಒಂದು ಸ್ಥಾನಮಾನದಲ್ಲಿ ಇರಬೇಕಲ್ಲ ಅನ್ನೋ ಒಂದು ತಾಯಿ ಒಂದು ಆಲೋಚನೆಯಿಂದ, ಒಂದು ಸಹಕಾರದಿಂದ ನಾನು ನನ್ನ ಕೊನೆಯ ಮಗನಾಗಿ ನಮ್ಮ ತಾಯಿಗೆ, ನಮ್ಮ ಇಬ್ಬರು ಅಣ್ಣಂದರು ಜವಾಬ್ದಾರಿ ವಹಿಸ್ಕೊಂಡು ನನ್ನ ಎಜುಕೇಷನ್ಗೆ ಬೆನ್ನೆಲುಬಾಗಿ ನಿಂತಿದ್ರು. ಹಾಗೆ ನಮ್ಮ ತಂದೆ ತಾಯಿಯ ಒಂದು ಪ್ರೋತ್ಸಾಹ ಮತ್ತು ಇಬ್ಬರು ಒಡ ಹುಟ್ಟಿದ ಅಣ್ಣಿಂದರ ಸಹಕಾರದಿಂದ ಇವತ್ತು ನಾನು ಒಬ್ಬ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಬ್ಬ ಕ್ರೀಡಾಪಟುವಾಗಿ ಸರ್ಕಾರಿ ನೌಕರಿಯನ್ನು ಕೂಡ ಪಡ್ಕೊಂಡು ಗೌರವ ಡಾಕ್ಟರೇಟನ್ನು ಪಡ್ಕೊಂಡಿದ್ದೀನಿ. ಇವೆಲ್ಲ ಮೂಲ ಕಾರಣ ಅಂದರೆ ನನ್ನ ಜನ್ಮದಾತರು, ನನ್ನ ತಂದೆ ತಾಯಿ ಮತ್ತು ಇಬ್ಬರು ಒಡ ಹುಟ್ಟಿದ ಅಣ್ಣಿಂದರು. ಪ್ರಸ್ತುತ ನನ್ನ ಮಡದು ಕೂಡ. ಹೌದು ಸರ್.
0: ಅಲ್ಲ, ಬಹಳ ಸಂತೋಷ ಆಗುತ್ತೆ. ಯಾಕೆಂದರೆ ತಾವು ಹೇಳಿದ್ರೆ HDKOTE ತಾಲೂಕು, ಈಗ ಸರಗೂರು ತಾಲೂಕು, ಅದು ಅಂತಹ ಊರಿನಿಂದ ಬಂದು ಮುಳ್ಳೂರು ಗ್ರಾಮದಿಂದ ಬಂದು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗಿ 25 ಹೆಚ್ಚು ಪದಕಗಳನ್ನು ಪಡಿತಾರೆ ಅಂತ ಅಂದರೆ ಬಹುಶಃ ಇದು ಒಂದು ದೊಡ್ಡ ಸಾಧನೆ ಕೂಡ.
1: ಖಂಡಿತ, ನಾನು ನಿರೀಕ್ಷೆ ಕೂಡ ಮಾಡಿರಲಿಲ್ಲ ಸರ್. ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗ್ತಾ ಇದ್ದೀನಿ, ಇಂಡಿಯನ್ ಜರ್ಸಿನ ಹಾಕ್ತೀನಿ, ಫ್ಲೈಟ್ ಎಲ್ಲ ಓಡಾಡ್ತೀನಿ ಮತ್ತು ಈ ಸಮಾಜದಲ್ಲಿ ನಾನು ಐಡೆಂಟಿಫಿಕೇಶನ್ ಆಗ್ತೀನಿ ಕೂಡ ನನ್ನ ಕನಸಲ್ಲೂ ಕೂಡ ನಾನು ನಿರೀಕ್ಷೆ ಮಾಡಿರಲಿಲ್ಲ. ಬದಲಾದ ಒಂದು ಕಾಲಘಟ್ಟದಲ್ಲಿ ಯಾವ ಟೈಮ್ಲಿ ಏನೇನಾಗಬೇಕು ಅದು ಅನ್ಎಕ್ಸ್ಪೆಕ್ಟೆಡ್ ಆಗಾಯಿತು.
0: ಅನ್ಎಕ್ಸ್ಪೆಕ್ಟೆಡ್ ಅನ್ನೋದಕ್ಕಿಂತ ನಿರಂತರ ಪರಿಶ್ರಮ, ಶ್ರದ್ಧೆ ನಮ್ಮ ಜೊತೆಗಿದ್ದರೆ ಪ್ರತಿಫಲ ಯಾವಾಗಲಾದರೂ ಒಂದು ಸಲ ಸಿಗುತ್ತೆ.
1: ಖಂಡಿತ,
0: ಪರಿಶ್ರಮದ ಜೊತೆ ಹೋಗ್ತಾ ಇದ್ರೆ ಪ್ರತಿಫಲ ದೇವರು ಕೊಡ್ತಾನೆ.
1: ಖಂಡಿತ
0: ಖಂಡಿತ, ದೇವರು ಕೊಡ್ತಾರೆ, ಜನರು ಕೊಡ್ತಾರೆ.
1: ಖಂಡಿತ.
0: ಸೊ ಬಹುಶಃ ಆ ಕಾರಣಕ್ಕಾಗಿ ನಿಮಗೆ ಈ ಎಲ್ಲ ಪ್ರಶಸ್ತಿಗಳು ಹಾಗೂ ಈ ಗೌರವ ಡಾಕ್ಟರೇಟ್ ಪದವಿ ಕೂಡ ಸಿಕ್ಕಿರೋದಂತ ನಾನು ಭಾವಿಸ್ಕೊಳ್ತೇನೆ
1: ಸರ್.
0: ಹೇಗೆ ಸರ್ ಈ ಕ್ರೀಡಾ ಮನೋಭಾವ ಅಥವಾ ಈ ಕ್ರೀಡೆ ಸ್ಪರ್ಧೆ ಅನ್ನೋದು ಆರಂಭ ಆಗಿದೆ ಯಾವಾಗ ತಮಗೆ?
1: ಬಹುಶಃ ನನಗೆ ಪ್ರಾಥಮಿಕ ಶಿಕ್ಷಣದಕ್ಕಿಂತ ಹೆಚ್ಚು ನನಗೆ ಆಕರ್ಷಣೆ ಒಳಗಾಗಿದ್ದು ಅಂದರೆ ನಾನು ಪ್ರೌಢಶಾಲಾ ಮಟ್ಟದಲ್ಲಿ ನಾನು ವಿದ್ಯಾಭ್ಯಾಸ ಮಾಡ್ತಿದ್ದಂಥ ಸಂದರ್ಭದಲ್ಲಿ, ಬಹುಶಃ ಈ ಸಂದರ್ಭದಲ್ಲಿ ಇವತ್ತಿಗೂ ಕೂಡ ನಾನು ನೆನೆಸ್ಕೊತಾ ಇದ್ದೀನಿ, ನಾನು ಮುಂದೆನೂ ಕೂಡ ನೆನೆಸ್ಕೊತಾ ಇದ್ದೀನಿ. ಒಬ್ಬ ದೈಹಿಕ ಶಿಕ್ಷಕರು ಇದು ರಾಮಪ್ರಸಾದ್ ಅಂತೇಳಿ, ನಮ್ಮ ಸರ್ಗೂರು ಪಟ್ಟಣದವರೇ. ಬಹುಶಃ ಇವತ್ತು ಫಿಸಿಕಲ್ ಎಜುಕೇಷನಲ್ಲಿ ಅವರು ಡೈರೆಕ್ಟರ್ ಕೂಡ ಆಗಿದ್ದಾರೆ. ಅವರು ಕೊಟ್ಟಂಥ, ಅವರು ಕಲಿಸಿದಂಥ ರೀತಿ, ಶಿಸ್ತು, ಅವರು ಮತ್ತು ಜೀವನದ ಗುರಿ ಹೆಂಗಿರಬೇಕು, ನಾವು ಯಾವ ರೀತಿ ನಾವು ತೊಡಗಿಸ್ಕೊಳ್ಬೇಕು, ಆ ವ್ಯಕ್ತಿ ಆ ಮಾಸ್ಟ್ರು ನಮ್ಗೆ ಕಲಿಸ್ಕೊಟ್ಟಂಥ ರೀತಿ, ನಾವು ಅವ್ರ ಮೇಲೆ ಇರ್ತಕ್ಕಂಥ ಒಂದು ಪ್ರೀತಿ ವಿಶ್ವಾಸ, ನಾವು ಕ್ರೀಡೆಯಲ್ಲಿ ನಾವು ನಮ್ಮನ್ನು ನಾನು ತೊಡಗಿಸ್ಕೊಳ್ಳಿಕ್ಕೆ ಮೂಲ ಕಾರಣ ಹೈಸ್ಕೂಲ್ ಮಟ್ಟದಲ್ಲಿ ಬಹುಶಃ ನಮ್ಮ ಗೌರವಾನ್ವಿತ

0: ರಾಮಪ್ರಸಾದ್ ಸರು ಈಗಲೂ ಕೂಡ ನೆನೆಸ್ಕೊತಾ ಇದ್ದೀನಿ. ಒಂದು ಅವರ ಒಂದು ಪ್ರೀತಿ ವಿಶ್ವಾಸ ಒಡನಾಟ ನಂಗೆ ಸಿಕ್ತಿಲ್ಲ ಅಂದರೆ ನನ್ನ ಕ್ರೀಡೆಯಲ್ಲಿ ಇಷ್ಟೊಂದು ನನ್ನ ಅಟ್ಯಾಚ್ಮೆಂಟ್ ಆಗಲಿ ಇರಲಿಕ್ಕೆ ಆಗ್ತಾಯಿರಲಿಲ್ಲ ಅಂತ. ಬಹುಶಃ ಹೈಸ್ಕೂಲ್ ಮಾಡಿದಂತ ನನಗೆ ಕ್ರೀಡೆ ಬಗ್ಗೆ ಜಾಸ್ತಿ ಒಲವು
1: ಅಲ್ಲಿಂದನೆ ಆರಂಭ ಆಗುತ್ತೆ ಸರ್. ಅಲ್ಲ, ಒಂದು ನಿಮ್ಮ ಕ್ರೀಡೆ ಆರಂಭ ಆಯಿತು ಅನ್ನೋದನ್ನು ಹೇಳೋದ್ರ ಜೊತೆ ಆ ಕ್ರೀಡೆ ಹಿಂದೆ ಒಂದು ಸಾಧನೆ ಹಿಂದೆ ಒಬ್ಬ ಗುರು ಇರ್ತಾನೆ ಅನ್ನೋ ಸಂದೇಶ ಕೂಡ ಇದರಲ್ಲಿ ಸಿಕ್ತು ನನಗೆ.
0: ಖಂಡಿತ ಸರ್.
1: ಒಬ್ಬ ವಿದ್ಯಾರ್ಥಿ ಕೇವಲ ಅಂಕಗಳನ್ನು ಗಳಿಸೋದಷ್ಟೇ ಅಲ್ಲ, ಅವನಲ್ಲಿರುವಂಥ ಸಾಮರ್ಥ್ಯ ಒಳಗಡೆ ಏನಿದೆ ಆ ಸಾಮರ್ಥ್ಯವನ್ನು ಗುರುತಿಸಿ ಅದಕ್ಕೆ ಉತ್ತೇಜನ ನೀಡಿದಾಗ ನಿಮ್ಮಂಥ ಪ್ರತಿಭೆಗಳು ಉಟ್ಕೊಳ್ತಾರೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ ಅಂತ ನಾನು ಅಂದ್ಕೊಳ್ತೀನಿ ಸರ್.
0: ಬಹಳಷ್ಟು ವರ್ಷಗಳ ನಂತರ ನಾನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮೆಡಲ್ ಮಾಡಿ ಗೌರವ ಡಾಕ್ಟ್ರೇಟನ್ನು ಪಡೆದಂಥ ಸಂದರ್ಭದಲ್ಲಿ ನಮ್ಮ ನನಗೆ ವಿದ್ಯಾ ಕಲಿಸಿದಂಥ ಮೊದಲ ದೈಹಿಕ ಶಿಕ್ಷಕರು ಮತ್ತು ಅವರಲ್ಲಿರ್ತಕ್ಕಂಥ ಸ್ಥಾನಕ್ಕೆ ಸ್ಥಳಕ್ಕೆ ನನ್ನನ್ನು ಕರೆಸ್ಕೊಂಡು ನಿನ್ನಲ್ಲಿ ಈ ಥರ ಪ್ರತಿಭೆ ಇರುತ್ತೆ ಅಂತ ನಾನು ನಿರೀಕ್ಷೆ ಮಾಡಲಿಲ್ಲ. ನೀವು ನಾನು ಹೇಳ್ತಕ್ಕಂಥ ಒಂದು ಗೈಡೆನ್ಸ್ನ ಫಾಲೋ ಮಾಡಿಕೊಂಡು ಈ ಒಂದು ಎತ್ತರಕ್ಕೆ ಬೆಳೆದಿದೆ ಅಂದರೆ ನಿಜವಾಗ್ಲೂ ನನ್ನ ಒಂದು ಸ್ಟೂಡೆಂಟ್ ಅಂತ ಹೇಳ್ಕೊಳ್ಳಿಕ್ಕೆ ಹೆಮ್ಮೆಯಿಂದ ಹೇಳ್ತಿದ್ದೀನಿ ಅಂತ ಆ ಒಂದು ನಮ್ಮ ದೈಹಿಕ ಶಿಕ್ಷಕರು ಅವರಿರ್ತಕ್ಕಂಥ ಸ್ಥಾನಕ್ಕೆ ಕರೆದು ಆ ಸ್ಥಳಕ್ಕೆ ಕರೆದು ನನ್ನ ಒಂದು ಗೌರವ ಕೊಟ್ಟಿದ್ರು. ಬಹುಶಃ ಅದು ನನ್ನ ಜೀವನದಲ್ಲಿ ಎಂದಿಗೂ ಮರೆಯಲಾದಂಥ ಒಂದು ಘಟನೆ.
1: ಬಹುಶಃ ನಿಷ್ಕಲ್ಮಸ ಮನಸ್ಸಿನಿಂದ ಅರಸೋರು, ಪ್ರೀತಿಸೋರು, ಉತ್ತೇಜಿಸೋರು ಮೊದಲಿಗೆ ಪೋಷಕರು ಬರ್ತಾರೆ, ತಂದೆ ತಾಯಿ, ನಂತರ ಗುರುಗಳೇ ಬರುವುದು. ಸೊ ಅಂಥ ಗುರುಗಳಿಗೆ ಇಂಥ ಶಿಷ್ಯರು ಸಿಕ್ಕಿದಾಗ, ಅವರು ಸಾಧನೆ ಮಾಡಿದಾಗ ಬಹುಶಃ ತಮ್ಮ ವೃತ್ತಿ ಸಾರ್ಥಕ ಆಯಿತು ಅಂತೇನೋ, ತಮ್ಮ ಬದುಕು ಸಾರ್ಥಕ ಆಯ್ತು ಏನೋ ಅಂತ ಅನಿಸುತ್ತೆ.
0: ಖಂಡಿತ ಸರ್. ಪ್ರತಿಯೊಬ್ಬ ವ್ಯಕ್ತಿ ಜೀವನದಲ್ಲಿ ಎಂದಿಗೂ ಮರೆಯಲಾಗದಂತಹ ಇಬ್ಬರು ವ್ಯಕ್ತಿಗಳು ನಾನು ಕಣ್ಣಿಗೆ, ನನ್ನ 44-45 ವರ್ಷದಲ್ಲಿ ಇಬ್ಬರು ವ್ಯಕ್ತಿಗಳಂದರೆ ಜನ್ಮ ಕೊಟ್ಟ ತಂದೆ ತಾಯಿಗಳು, ವಿದ್ಯೆ ಕಲಿಸಿದ ಗುರುಗಳು. ಅವರಿಬ್ಬರ ಋಣನ ಪ್ರತಿಯೊಬ್ಬ ವ್ಯಕ್ತಿ ಜೀವನದಲ್ಲಿ ಎಂದಿಗೂ ತೀರಿಸಲಾಗದು. ತೀರಿಸಲಾಗದ ಋಣ ಅಂದರೆ ವೆರಿಟಿಸ್.
1: ಖಂಡಿತ, ಬಹುಶಃ ಅವರೆಲ್ಲರ ಆಶೀರ್ವಾದ ಕೂಡ ಇದರಲ್ಲಿ ಕೌಂಟ್ ಆಗಿದೆ ಅಂತ ನಾನು ಭಾವಿಸ್ಕೊಳ್ತೇನೆ. ನೀವು ಆ ಮಟ್ಟಕ್ಕೆ
0: ಖಂಡಿತ ಖಂಡಿತ.
1: ಎಸ್ ಸರ್, ಒಂದು ತಾವು ಹೈಸ್ಕೂಲ್ ಹಂತದಲ್ಲೇ ತಮಗೆ ಈ ಕ್ರೀಡೆಯಲ್ಲಿ ಆಸಕ್ತಿ ಇತ್ತು, ಅದಕ್ಕೆ ಪೂರಕವಾದ ಶಿಕ್ಷಕರು ಸಿಕ್ಕಿದ್ರು, ಉತ್ತೇಜನ ಮಾಡಿದ್ರು, ಆ ಹಂತದಲ್ಲೇ ನಿಮ್ಮದು ಕ್ರೀಡೆ ಸ್ಪರ್ಧೆ ಮನೋಭಾವ ಆರಂಭ ಆಯಿತು. ನಂತರ ತಾವು ಪೊಲೀಸ್ ಇಲಾಖೆಗೆ ಯಾವಾಗ ಸೇರಿಕೊಂಡ್ರಿ?
0: 2007 ಲಾಸ್ಟ್ ಕೊನೆಯ ನನ್ನ ಏಜು ಮಿತಿ ಮೀರಿತ್ತು ಇಲಾಖೆಗೆ ಸೇರ್ಪಡೆ ಆಗಂಥ ಕೊನೆಯ ಒಂದು ಗಳಿಗೆಲಿ 2005 ಒಂದೇ ನನ್ನ ಜೀವನದಲ್ಲಿ ತುಂಬ ದುಃಖ ಅಂತ ಪುಟ್ಟ ಸಂದರ್ಭ ಅಂದರೆ 2005 ನಾನು ಫೈನಲ್ ಇಯರ್ ಬಿ ಎ ಓದ್ತಾ ಇದ್ದೆ ಮೈಸೂರು ಮಹಾರಾಜ ಕಾಲೇಜಲ್ಲಿ. ಒಂದೇ ಅಂಕಗಳಿಂದ ಪೊಲೀಸ್ ಇಲಾಖೆಗೆ ವಂಚಿತನಾಗಿದ್ದೆ. ನಾನು ಇಷ್ಟಪಟ್ಟು ಇಲಾಖೆಗೆ ಹೋಗಲೇಬೇಕು ಅನ್ನೋ ಒಂದು ಗುರಿ ನನ್ನಲ್ಲಿತ್ತು. ಅದು 2005 ಒಂದು ಮಾರ್ಕ್ಸಿಂದ ನನ್ನ ಮಿಸ್ ಆದಾಗ ನನ್ನ ಜೀವನ ಇಷ್ಟೇನಾ, ಜೀವನ ನಶ್ವರ, ಜೀವನ ಮುಂದೆ ಏನು ಮಾಡೋಕ್ಕಾಗಲ್ಲ. ಫಸ್ಟು ನಮ್ಮ ಎಲ್ಲ ಸಮಸ್ಯೆಗಳ ಪರಿಹಾರ ಒಂದು ಸರ್ಕಾರಿ ನೌಕರನ ಪಡ್ಕೊಳ್ಬೇಕು. ಅದು ಸರ್ಕಾರಿ ನೌಕರ ಪಡ್ಕೊಳ್ಬೇಕು ಅಂದರೆ ಫಸ್ಟು ಇಲಾಖೆಗಳಿದ್ದಾವೆ, ಅದನ್ನು ಇಷ್ಟಪಟ್ಟು ಇಲಾಖೆಗೆ ಹೋಗಬೇಕು ಅನೇಕ ಕಾರಣ ಇದೆ. ಇಷ್ಟಪಟ್ಟು ಇಲಾಖೆಗೆ ಇಲಾಖೆ ಏನಕ್ಕೋಸ್ಕರ ನಾನು ಬಂದೆ,
1: ಆಯ್ಕೆ ಮಾಡ್ಕೊಂಡು
0: ಇಲಾಖೆಗೆ ಹೋಗ್ಲೇಬೇಕಲ್ಲ, ಒಂದು ಕೊನೆಯ ಹಂತದಲ್ಲಿ ನನಗೆ ಅವಕಾಶ ವಂಚಿತ ಆಯ್ತಲ್ಲ ಅನ್ನೊಂದು ತುಂಬ ಬೇಸರ ಇತ್ತು. ಆ ನಂತರ ಸಂದರ್ಭದಲ್ಲಿ ಭಾಳಷ್ಟು ಆತ್ಮೀಯರು ಕೆಲವು ಒಡನಾಟದಿಂದ ದೂತಿಗಿಡದೆ ಕಂಟಿನ್ಯೂಸ್ ಆಗಿ 2 ಶ್ರಮ ಪಟ್ಟೆ. 2005 2007 ತನಕ ನಿರಂತರ ಪರಿಶ್ರಮ ಪಟ್ಟು 2007 ಮತ್ತೆ ನಾನು ಇಷ್ಟಪಟ್ಟು ಇಲಾಖೆಗೆ ಸೇರ್ಕೊಂಡೆ ಸರ್.
1: ಎಸ್, ಮೊದಲದಾಗಿ ನೀವು ಇಷ್ಟಪಟ್ಟಿದ್ದು ಕ್ರೀಡೆ, ನಂತರ ಇಷ್ಟಪಟ್ಟಿದ್ದು ಈ ಪೊಲೀಸ್ ಇಲಾಖೆ. ಸೊ ಎರಡೂ ಕೂಡ ತಮ್ಮ ಜೊತೆ ಒಲಿಯಿತು, ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಕೂಡ ಸಿಕ್ತು. ಆದರೆ ಆರಂಭದಿಂದ ಇಷ್ಟಪಟ್ಟಂತಹ ನಿಮ್ಮ ಕ್ರೀಡೆ ಮನೋಭಾವಕ್ಕೆ ಮತ್ತಷ್ಟು ಪುಷ್ಟಿ ಸಿಗ್ತಿದ್ದೆ ಯಾವಾಗ? ಹೇಗೆ ಈ ಇಲಾಖೆಗೆ ಸೇರಿಕೊಂಡ ನಂತರವೂ ತಾವು ಕ್ರೀಡೆಯಲ್ಲಿ ಮುಂದುವರಿದ ಬಗ್ಗೆ ಹೇಗೆ?
0: ಖಂಡಿತ, ನಾನು ಇವತ್ತು ಈ ಸ್ಥಾನಮಾನದಲ್ಲಿದ್ದೀನಿ. ಕಳೆದ 18 ವರ್ಷಗಳಿಂದ ಪೊಲೀಸ್ ಇಲಾಖೆಯಲ್ಲಿದ್ದೀನಿ. ನನ್ನ ಬದುಕಿಗೆ ಒಂದು ಗೌರವ ಮತ್ತು ಸ್ವಾಭಿಮಾನ ತಂದುಕೊಟ್ಟದ್ದು ನಾನು ಇಷ್ಟಪಟ್ಟ ನನ್ನ ಇಲಾಖೆ, ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಗೆ. ಮತ್ತು ನನಗೆ ಆ ಕ್ರೀಡೆಗೆ ಸಹಕರಿಸ್ತದ್ದು 2017 ಫಸ್ಟು ಸ್ಟೇಟ್ ಮಿಡ್ಲ್ ಆಗಿದ್ದು. ಅಲ್ಲಿಂದ ಇಲ್ಲಿ ತನಕ ಮುಂದೆ ನನ್ನ ಜೀವನದ ಗುರಿ ಏನಿದೆ ಇಡೀ ಇಲಾಖೆಗೆ ಮತ್ತು ಇಡೀ ಸಮಾಜಕ್ಕೆ ಇಡೀ ರಾಜ್ಯಕ್ಕೆ ನಾನು ಏನೋ ಒಂದು ಸಂದೇಶ ಕೊಡಬೇಕು, ನನಗೆ ಏನೋ ಒಂದು ಸರ್ವಿಸ್ ಮಾಡಬೇಕು ಅಂತ ಇದ್ದೀನಿ. ಎಲ್ಲಕ್ಕೂ ಮೂಲ ಕಾರಣ ನನ್ನ ಪೊಲೀಸ್ ಇಲಾಖೆ ಹಿರಿಯ ಅಧಿಕಾರಿಗಳ ಸಹಕಾರ. ಬಹುಶಃ ಆ ಹಿರಿಯ ಅಧಿಕಾರ ಸಹಕಾರ ಇಲ್ಲಾಂದ್ರೂ ಕೂಡ ನಾವು ಯಾವುದೇ ಒಂದು ಸ್ಟೇಟ್ ಮೀಟ್ಗೆ ಆಗ್ಬೋದು, ನ್ಯಾಷನಲ್ ಮೀಟ್ಗೆ ಆಗ್ಬೋದು, ಇಂಟರ್ನ್ಯಾಷನಲ್ ಮೀಟ್ಗೆ ಆಗ್ಬೋದು, ಮತ್ತು ಅನೇಕ ಅವಾರ್ಡ್ ಪ್ರೋಗ್ರಾಮ್ಗೆ ಹೋಗಬೇಕಂಥ ಸನ್ನಿವೇಶಗಳು ಇರ್ಬೋದು. ಅಂತಹ ಸಂದರ್ಭದಲ್ಲಿ ನಮ್ಮ ಹಿರಿಯ ಅಧಿಕಾರಿಗಳು ನನ್ನ ಮೇಲೆ ಭಾಳಷ್ಟು ಒಂದು ಪ್ರೀತಿ ವಿಶ್ವಾಸ ಒಂದು ನಂಬಿಕೆ ಇಟ್ಕೊಂಡು ಪ್ರತಿಯೊಂದು ಸ್ಪರ್ಧೆಗೂ ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಸರ್ ನಾನು ಹೋಗ್ತಾ ಇದ್ದೀನಿ ಪ್ರಿಪ್ರೇಷನ್ ಮಾಡ್ಕೋಬೇಕು ಇಂಥ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೀನಿ ಯಾವತ್ತಕ್ಕೂ ನನಗೆ ಕೂಡ
1: ಇಲ್ಲ ಅಂದಿಲ್ಲ
0: ಇಲ್ಲ ಅಂದಿಲ್ಲ ಪರ್ಮಿಷನ್ ಕೊಡ್ತಾ ಇದ್ದಾರೆ ಸಹಕಾರ ಮಾಡ್ತಾ ಇದ್ದಾರೆ ಬಹುಶಃ ಅವ್ರ ಸಹಕಾರ ನನಗೆ ಈ ಸ್ಥಾನಮಾನದಲ್ಲಿ ಕೂರಿಸ್ಕೊಂಡಿದೆ.
1: ಖಂಡಿತ ಸರ್, ಒಂದು ಸಾಧನೆ ಮಾಡಬೇಕಾದ್ರೆ ನಮ್ಮ ಅಧಿಕಾರಿಗಳ ಅದರಲ್ಲೂ ನಿಮ್ಮ ಅಂಥ ಇಲಾಖೆಯಲ್ಲಿ ನಿಮ್ಮಂಥ ಅಧಿಕಾರಿಗಳ ಸಹಕಾರ ಬೆಂಬಲ ಖಂಡಿತ ಹೋಗಬೇಕಾಗತ್ತೆ. ಅದನ್ನು ನೀಡಿರೋದಕ್ಕೆ ಬಹುಶಃ ನೀವು ಈ ಹಂತಕ್ಕೆ ಸಾಧನೆ ಮಾಡಿದಿರಿ ಅಂತ ನಾನು ಕೂಡ ಅಂದ್ಕೊಳ್ತೀನಿ. ಎಸ್ ಸರ್. ಸರ್, ಒಂದು 2017 ತಮ್ಮ ಈ ಕ್ರೀಡೆ ಸ್ಪರ್ಧೆ ಶುರುವಾಯಿತು ಪೊಲೀಸ್ ಇಲಾಖೆಗೆ ಬಂದ ನಂತರ ಅಂತ ಹೇಳಿದ್ರಿ, ಹೇಗೆ ಯಾವ ಯಾವ ಹಂತದಲ್ಲಿ ತಾವು ಭಾಗವಹಿಸಿದ್ರಿ, ಇದುವರೆಗೂ ಎಷ್ಟು ಪದಕಗಳನ್ನು ಯಾವ ರೀತಿ ಪದಕಗಳನ್ನು ತಾವು ಪಡೆಯಲಿಕ್ಕೆ ಸಾಧ್ಯ ಆಗಿದೆ?
0: ಸರ್, ನಾನು ಅಥ್ಲೆಟಿಕ್ಸ್ ಒಂದು ಕ್ರೀಡಾಂಗಣ ಬರ್ತೀನಿ ಅನ್ನೋದೊಂದು ಅದೊಂದು ರೋಚಕ ಕಥೆಯಾಗಿತ್ತು. ನಾನು ಬರ್ತೀನಿ ಅಥ್ಲೆಟಿಕ್ಸ್ ಅಂದ್ರೆ ನನಗೆ ಏನೂ ಅಂತ ಗೊತ್ತಿಲ್ಲ, ಮತ್ತು ಟ್ರ್ಯಾಕ್ ಇವೆಂಟ್ ಅಂದ್ರೆ ಏನೂ ಅಂತ ಗೊತ್ತಿಲ್ಲ, ಸ್ಪೈಕ್ಸ್ ಅಂದರೂ ಕೂಡ ಏನೂ ಅಂತ ಗೊತ್ತಿರಲಿಲ್ಲ. ನಾವು 2007 ಪೊಲೀಸ್ ಇಲಾಖೆಗೆ ಸೇರ್ಪಡೆ ಆದಾಗ ಫಸ್ಟು ಬೆಂಗಳೂರು ಸಿಟಿ ಅಪಾಯಿಂಟ್ ಆಗಿದ್ದು, ಬೆಂಗಳೂರು ಸಿಟಿ ಅಪಾಯಿಂಟ್ ಆಗಿ ಅನಂತರ ಕೆಲವು ಕಾರಣಾಂತರಗಳಿಂದ ಅಲ್ಲಿ ಒತ್ತಡನ ನಿವಾರಿಸ್ಕೋಬೇಕು, ಸಮಾಜಕ್ಕನ ಏನಾದ್ರು ಒಂದು ಸಾಧನೆ ಮಾಡಬೇಕು, ಸಮಾಜಕ್ಕನ ಏನಾದ್ರು ಕೊಡುಗೆ ಕೊಡಬೇಕು, ನಾನು ಭಾಳಷ್ಟು ಕಷ್ಟಗಳನ್ನು ಎದುರಿಸಿ ನಾನು ಎಜುಕೇಷನ್ ಮಾಡಿದ್ದೀನಿ ಮತ್ತು ಕೆಲಸನೇ ಗಿಟ್ಸ್ಕೊಂಡಿದ್ದೀನಿ. ಇಷ್ಟೆಲ್ಲ ಆದರೂ ಕೂಡ ಒಂದು ಗೌರವಯುತವಾದ ಬದುಕು ಈಗ ನಂಗೆ ನಿರ್ಮಾಣ ಆಗಿದೆ. ಇಲ್ಲಿಂದ ಆರಂಭದ ಜೀವನದಲ್ಲಿ ಸಮಾಜಕ್ಕೆ ನಾನು ಏನಾದ್ರು ಕೊಡುಗೆ ಕೊಡಬೇಕು, ಯಾರಾದರೂ ನಮ್ಮ ಸ್ನೇಹಿತರುಗಳಿಗೆ ನಾನು ಒಂದು ಮಾರ್ಗದರ್ಶನ ಮಾಡಬೇಕು, ಒಂದು ಆಲೋಚನೆ ಇಟ್ಕೊಂಡು ಬೆಂಗಳೂರಿಂದ ಮೈಸೂರು ನಗರಕ್ಕೆ ಫಸ್ಟ್ ವರ್ಗಾವಣೆ ಆಗಿದೆ. ನಮ್ಮ ಮೈಸೂರು ನಗರಕ್ಕೆ ವರ್ಗಾವಣೆ ಆದ ನಂತರ ನಮ್ಮ ಪ್ರತಿ ವರ್ಷ ಪೊಲೀಸ್ ವಾರ್ಷಿಕ ಕ್ರೀಡಾಕೂಟ ಅಂತ ನಡೆಯುತ್ತೆ. ಡಿಸೆಂಬರ್ ಅಥವಾ ಜನವರಿ ತಿಂಗಳಲ್ಲಿ ಪ್ರತಿ ವರ್ಷ ಪೊಲೀಸ್ ವಾರ್ಷಿಕ ಕ್ರೀಡಾಕೂಟ ನಡೀತದೆ. ಆ ಕ್ರೀಡಾಕೂಟ ಪ್ರತಿ ವರ್ಷ ನಾನು ಆರಂಭದಿಂದ ನಾನು ಹೈಸ್ಕೂಲಿಂದ ಕಾಲೇಜಿನಿಂದ ನಂತರ ಡಿಗ್ರಿ ಓದ್ತಿದ್ದ ಸಂದರ್ಭದಲ್ಲಿ ಕೂಡ ವಾಲಿಬಾಲು ನನಗೆ ಹೆಚ್ಚಿನ ಕ್ರೀಡೆ ಆಗಿತ್ತು. ಬಹುಶಃ ಇವತ್ತು ನನಗೆ ನಾನೊಬ್ಬ ಪೊಲೀಸ್ನ ಸೆಲೆಕ್ಟ್ ಆಗಿದೆ ಅನ್ನೋಕ್ಕೆ ಮೂಲ ಕಾರಣ ವಾಲಿಬಾಲು. ವಾಲಿಬಾಲ್ ನನಗೆ ಈಗಲೂ ಕೂಡ ವಾಲಿಬಾಲ್ ನನಗೆ ಇಷ್ಟವಾದ ತುಂಬ ಕ್ರೀಡೆ. ಅದು ಬದಲಾದ ಕಾಲಘಟ್ಟದಲ್ಲಿ ನಾನು ಈಗ ಅಥ್ಲೆಟಿಕ್ಸ್ ಪ್ರತಿ ವರ್ಷ ಸ್ಟೇಟ್ ಮೀಟಲ್ಲಿ ನಾವು ವಾಲಿಬಾಲಲ್ಲಿ ಹೋಗ್ತಾ ಇದ್ದೆ ಪೊಲೀಸ್ ರಾಜ್ಯ ಮಟ್ಟದ ಪೊಲೀಸ್ ಕ್ರೀಡಾಕೂಟಕ್ಕೆ, ಮತ್ತು ದಸರಾ ಕ್ರೀಡಾಕೂಟಕ್ಕೆ, ಮತ್ತು ನಮ್ಮ ಇಲಾಖೆಯ ಕೆಲವು ಕ್ರೀಡಾಕೂಟಗಳಲ್ಲಿ ಬರೀ ವಾಲಿಬಾಲಲ್ಲೇ ಸ್ಪರ್ಧೆ ಮಾಡ್ತಾ ಇದ್ದೆ. ಆ ವರ್ಷ ಏನು ಒಂದು ಅಚಾನಕ್ಕಾಗಿ ಎಲ್ಲ 100 meter ಇವೆಂಟ್ ಇತ್ತು. ಅದು 100 meter ಇವೆಂಟನ್ನು ನಮ್ಮ ಪೊಲೀಸ್ ಕ್ರೀಡಾಕೂಟದಲ್ಲಿ ಗೆಸ್ಟ್ಗಳ ಮುಂದೆ ಓಡಿಸ್ತಾ ಇದ್ರು. ನಾನು ಗೆಸ್ಟ್ಗಳ ಮುಂದೆ ಓಡೋದು ಅದೊಂಥರ ಖುಷಿ, ಮಿಡ್ಲ್ ಆಗಲಿ ಬಿಡ್ಲಿ ಓಡೋಣ, ಅವ್ರ ಮುಂದೆ ಏನಾದ್ರು ಒಂದು ಪದಕ ತಗೋಣ, ಮಿಡ್ಲ್ ತಗೋಣ, ನಾನು ಕೂಡ ಒಂದು ನೋಟೆಡ್ ಆಗೋಣ, ಪ್ರಯತ್ನ ಮಾಡಿದ್ವಿ. ಆ ಪ್ರಯತ್ನ ವಿಫಲ ಆಯಿತು. ವಿಫಲ ಆದಾಗ ಆ ಸಂದರ್ಭದಲ್ಲಿ ನಮ್ಮ ದೇವರಾಜ ಪೊಲೀಸ್ ಠಾಣೆಯಲ್ಲಿ ಇರ್ತಕ್ಕಂಥ ಶ್ರೀತ ನಾಗೇಶ್ ಸರ್ ಅವರು ಕರೆದು ನನಗೆ ಒಂದು ಮಾತು ಹೇಳಿದ್ರು, ನಿಮಗೆ ಸ್ಪೋರ್ಟ್ಸು ನಿನಗೆ ಅನ್ಫಿಟ್ಟು, ನಿನಗೂ ಸ್ಪೋರ್ಟ್ಸ್ಗೂ ಆಗಿ ಬರೋದಿಲ್ಲ, ಒಂದು ಇಲಾಖೆ ಒಳ್ಳೆ ಇಲಾಖೆಗೆ ಸೇರಿದೀಯಾ, ಕೆಲಸ ಸಿಕ್ಕಿದೆ, ಸಾಂಸಾರಿಕ ಜೀವನದಲ್ಲಿ ಕಾಲಿಟ್ಟಿದೀಯಾ, ಅನುಕೂಲ ವ್ಯವಸ್ಥೆ ಇದೆ, ನೀನು ಸ್ಪೋರ್ಟ್ಸ್ ನಿಂಗೆ ಆಗೋದಿಲ್ಲ, ನಿಮ್ಮ ಪಾಡಿಗೆ ನೀನು ಡ್ಯೂಟಿ ಮಾಡೋದು ಒಳ್ಳೆಯದು. ಬಹುಶಃ ಆ ಪುಣ್ಯಾತ್ಮರು ನಮ್ಮ ಗೌರವಾನ್ವಿತ ನಾಗೇಶ್ ಸಾಹೇಬರು ಹೇಳಿದಂಥ ಮಾತು ನನಗೆ ಇವತ್ತು ಬಹಳಷ್ಟು ಸ್ಫೂರ್ತಿ ಅಂತ ಅಂದ್ಕೊಟ್ಟಿದೆ. ನಾನು ಯಾಕೇನು ಸ್ಪೋರ್ಟ್ಸ್ಗೆ ನನಗೆ ಆಗ ಬರಲ್ಲ, ನನ್ನ ಫಿಟ್ನೆಸ್ ಇಲ್ಲ ಅನ್ನೋ ಒಂದು ಕಾರಣಕ್ಕೋಸ್ಕರ ಅವ್ರು ಹೇಳಿರ್ಬೋದಾ, 3 ವರ್ಷ 32 ವರ್ಷದಲ್ಲಿ ಅವರು ಅಂದದ್ದು, 35ನೇ ವರ್ಷದ ತನಕ 3 ವರ್ಷ ನಿರಂತರ ಆಗಿ ಫಿಟ್ನೆಸ್ ಮಾಡ್ತಾ ಸಡನ್ ಅಚಾನಕ್ಕಾಗಿ ಒಂದು ಕ್ಲಬ್ಗೆ ಸೇರ್ಕೊಂಡಿದ್ವಿ. ನನ್ನ ಫಸ್ಟ್ ಅಥ್ಲೆಟಿಕ್ಸ್ ಕೋಚ್ ಸಂದೀಪ್ ಅಂತೇಳಿ, ಅಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇರ್ಬೇಕಾದ್ರೆ ಸರ್ ಮಕ್ಕಳು ಓಡ್ತಾ ಇದಾರೆ, ನಾನು ಓಡ್ತೀನಿ, ಅದೇನೋ ಅವರು ಸ್ಪೈಕ್ಸ್ ಅದೇನೋ ಮುಳ್ಳು ಅಂತ ಹಾಕತ್ತಾರೆ ಸರ್, ಇಲ್ಲ ಅದು ಮುಳ್ಳಲ್ಲ ರೀ ಅದು ಸ್ಪೈಕ್ಸು ಸರ್, ಯಾಕೆ ಹಾಕ್ತಾರೆ ಸರ್, ಅದು ಸಿಂಥೆಟಿಕ್ ಅದು ಹಾಕ್ಬೇಕು, ಅದು ಹಾಕೊಂಡ್ರೆ ಅದು ಸ್ಪೀಡ್ ಬರುತ್ತೆ ಸರ್, ನಾನು ಹಾಕೋ ಓಡ್ತೀನಿ, ನಿನ್ಗೆ ಸದ್ಯಕ್ಕೆ ಇದ್ದು ಬೇಡ, ಯಾಕಂದ್ರೆ ನಾನು ಟ್ರ್ಯಾಕಲ್ಲಿ ಓಡ್ತೀನಿ ಸರ್, ಓಡು ಅಂತ. ನನ್ನ ಸ್ನೇಹಿತ ಒಬ್ಬ ಇದ್ದ ಸೂರ್ಯ ಅಂತೇಳಿ, ಅವ್ರೀಗ ಎಮ್ ಇ ಜಿಲ್ಲೆ ಸ್ಪೋರ್ಟ್ಸ್ ಅಪಾಯಿಂಟ್ಮೆಂಟ್ ಆದ, ಅವನು 400 ಮೇನ್ ಇವೆಂಟ್ ಒಂದು ಮೈಸೂರಲ್ಲಿ ನಾನು ಕಣ್ಣಿಗೆ ತುಂಬ 400 3 ಜನ ಇದ್ರಿ, ಅಗ್ನೀಶ್ ಅಂತೇಳಿ ಅವರು ಮೈಸೂರಲ್ಲಿ ಬೆಸ್ಟ್ 400 ಅನ್ನೋರು, ಇನ್ನೊಬ್ಬರು ಸೂರ್ಯ ಅಂತೇಳಿ, ಮತ್ತು ಇವಾಗ ಪ್ರೆಸೆಂಟು ನಮ್ಮ ಕ್ಲಬಲ್ಲಿ ಗುರುಪ್ರಸಾದ್ ಅಂತೀರಿ, ಮೈಸೂರಲ್ಲಿ ನಾನು ಕಣ್ಣಿಗೆ 48 ಅನ್ನೋರು, 48 ಸೆಕೆಂಡಲ್ಲಿ 400 ಓಡ್ತಾ ಇದ್ರು ಅವ್ರು. 3 ಜನ ನನ್ನ ಮೇನ್ ಇವೆಂಟು 400 ಆಡೋದ್ರಿಂದ ಅವ್ರ 3 ಜನ ಜೊತೆಗೆ ನನ್ನ ಒಳ್ಳೆಯ ಒಂದು ಸಂಬಂಧ ಬೆಳೀತು. ಅವನ ಜೊತೆಗೆ ಒಡನಾಟ ಇದ್ರಿಂದ ನಾನು ಕೂಡ ಅಚಾನಕ್ಕಾಗಿ 400 ಆಯ್ಕೆ ಮಾಡ್ಕೊಂಡು ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಮಾಡ್ತಾ ಫಸ್ಟ್ 2017 ಫಸ್ಟ್ ಸ್ಟೇಟ್ ಮೆಡಲು ಬೆಂಗಳೂರು ಹೊಸಕೋಟೆ ಕ್ರೀಡಾಂಗಣಕ್ಕೆ ಹೋದಾಗ ಫಸ್ಟ್ ಥರ್ಡ್ ಪ್ಲೇಸ್ ಆಯಿತು, ಬ್ರಾನ್ಸ್ ಮೆಡಲ್ ಆಯಿತು. 1.3 ಕೊಟ್ಟಿದ್ದು 400. ನಂತರ ಅಲ್ಲಿಂದ 2017 ನಿರಂತರವಾಗಿ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಮಾಡ್ತಾ ಮಾಡ್ತಾ ನನ್ನ ಪರ್ಸನಲ್ ಬೆಸ್ಟ್ ಟೈಮ್ ಬಂದು 53.04 ಬಂತು.
1: 400 meters.
0: ಅದು ನನ್ನ ಟಾರ್ಗೆಟ್ ಏನಿತ್ತು, ಜಗತ್ತು ಕಂಡ ಈ ದೇಶವನ್ನು ಇಡೀ ವಿಶ್ವಕ್ಕೆ ಪರಿಚಯಿಸಿದಂತಹ ಸಹೋದರಿ ಹಿಮಾ ದಾಸ್ ಮೇಡಮ್ ಡಿ ವಿ ಎಸ್ ಪಿ ಆಗಿ ಡೈರೆಕ್ಟ್ ಡಿ ವಿ ಎಸ್ ಪಿ ಆಗಿ ನೇಮಕ ಮಾಡ್ಕಿರ್ತಕ್ಕಂಥ ಅಸ್ಸಾಂ ಸರ್ಕಾರ ನೇಮಕವಾಗಿರ್ತಕ್ಕಂಥ ಹಿಮಾ ದಾಸ್ ಮೇಡಮ್ ಅವರು 50 changes ಕೊಡಿದರು. ವರ್ಲ್ಡ್ ಚಾಂಪಿಯನ್, 100 world champion ಅಲ್ಲಿ ಇಂಡಿಯಾಕ್ಕೆ ಇಡೀ ನಮ್ಮ ದೇಶಕ್ಕೆ ಮೊಟ್ಟ ಮೊದಲು ಟ್ರ್ಯಾಕ್ ಇವೆಂಟ್ ನಲ್ಲಿ ಪದಕ ತಂದುಕೊಟ್ಟಂತ ಏಕೈಕ ಕ್ರೀಡಾಪಟು ಸಹೋದರಿ ಹಿಮಾ ದಾಸ್ ಮೇಡಮ್ ಅವರು. ಅವ್ರ ಟೈಮಿಂಗ್ಸ್ ಹತ್ತಿರ ಹೋಗ್ಬೇಕು ಅನ್ನೋ ಒಂದು ಗುರಿ ಆಲೋಚನೆ ಇತ್ತು. ಕೆಲಸದ ಒತ್ತಡ, ಸಾಂಸಾರಿಕ ಜೀವನದ ಒತ್ತಡ, ಹಾಗೆ ಆ ಸ್ಥಾನಕ್ಕೂ 53 ಇದೆ, 50-51 ಬಂದರೆ ನಾನು ಕೂಡ ವರ್ಲ್ಡ್ ಚಾಂಪಿಯನ್ಗೆ ಹೋಗ್ಬೇಕು ಅನ್ನೋ ಒಂದು ದೊಡ್ಡ ಕನಸಿತ್ತು. 51 ಓಡಿದರೆ ವರ್ಲ್ಡ್ ಚಾಂಪಿಯನ್ಲಿ ನಾನು ಫೈನಲ್ಲಿ ಇರ್ತಾ ಇದೆ. ಇಡೀ ಸೀನಿಯರ್ ವರ್ಲ್ಡ್ ಚಾಂಪಿಯನ್ನು ನಾವು ಹಿರಿಯರ ಕ್ರೀಡಾಕೂಟ ಅಂತ ಏನು ಹೇಳ್ತೀವಿ, ಕರ್ನಾಟಕದವರು ಇದುವರೆಗೂ ಕೂಡ ಟ್ರ್ಯಾಕ್ ಇವೆಂಟ್ಲಿ ಯಾರು ಕೂಡ ಫೈನಲ್ಸ್ ಕುಂತಿರಲಿಲ್ಲ. ಆ ಫೈನಲ್ಸ್ ಕುಂತರೆ ಅದು ಇಡೀ ಇಲಾಖೆಗೆ, ಇದೇ ರಾಜ್ಯಕ್ಕೆ ಒಂದು ದಾಖಲೆ ಆಗ್ತಿತ್ತು. ಆ ದಾಖಲೆ ಮಾಡಬೇಕು ಅನ್ನೋದು ಹಿಮಾ ದಾಸ್ ಮೇಡಮ್ನ ನಾನು ಇನ್ಸ್ಪೈರ್ ತಗೊಂಡು 53 to 53 ಬಂದೆ. ಅದಾದ ನಂತರ ಈಗ ರೀಸೆಂಟ್ ನಡೆದಂತ ಏಷ್ಯನ್ ಮೀಟ್ ಅಲ್ಲಿ ಪ್ರಿಪರೇಷನ್ ಮಾಡುವಂತ ಒಂದು ಸಂದರ್ಭದಲ್ಲಿ ಸ್ವಲ್ಪ ಅಚಾನಕ್ ಆಗಿ ಸ್ವಲ್ಪ ಇಂಜುರಿ ಆಯಿತು. ಇಂಜಿನಿಯರ್ ಈಗ ಆದಷ್ಟು ಬೇಗ ರಿಕವರಿ ಮಾಡ್ತಾ ಇದ್ದೀನಿ, ಮತ್ತೆ ಗ್ರೌಂಡ್ಗೆ ಇಳಿದೇ ಹೇಳ್ತೀನಿ, ಆಲ್ರೆಡಿ ಇಳಿತಾ ಇದ್ದೀನಿ, ಈಗ ಇಳಿತಾ ಇದ್ದೀನಿ, ಫಿಟ್ನೆಸ್ ಮಾಡ್ತಾ ಇದ್ದೀನಿ, ಟ್ರ್ಯಾಕ್ ಇವೆಂಟ್ ಮತ್ತೆ ಮಾಡ್ತಾ ಇದ್ದೀನಿ, ನನ್ನ ಬೆಸ್ಟ್ ಪರ್ಫಾರ್ಮೆನ್ಸ್ ಟೈಮಿಂಗ್ಸ್ನ ಮತ್ತೆ ರೀಚ್ ಆಗಿ ನನ್ಗೆ ಕ್ರೀಡಾ ಜೀವನಕ್ಕೆ ನಾನು ನಿವೃತ್ತಿನ ಮಾಡ್ತೀನಿ.
1: ಸೂಪರ್. ನೋಡಿ, ಇಷ್ಟೊತ್ತು ನೀವು ಮಾತನಾಡಿದಾಗ ನಾನು ಎರಡು ಬಹಳ ಒಳ್ಳೆ ವಿಚಾರಗಳನ್ನು ನಾನು ಅಳವಡಿಸ್ಕೊಳ್ಬೇಕು ಅಥವಾ ನಮ್ಮ ಕೇಳುಗರು ಅಳವಡಿಸ್ಕೊಳ್ಬೇಕು ಅಂತ ಅನಿಸುತ್ತೆ. ಒಂದು, ಯಾರೋ ಒಬ್ಬ ವ್ಯಕ್ತಿ ಅಥವಾ ಮೇಲಧಿಕಾರಿ ನಿನ್ನ ಕೈಲಿ ಆಗಲ್ಲ, ನಿನಗೆ ಸಾಮರ್ಥ್ಯ ಆ ಲೈನಲ್ಲಿ ಇಲ್ಲ ಅಂತ ಅಂದಾಗ ಯಾರಾದರೂ ಅದನ್ನು ನೆಗೆಟಿವ್ ಆಗಿ ತೊಗೊಂಡು ಹೌದಲ್ವಾ ಅಂತ ಸುಮ್ಮನೆ ಬಿಟ್ಬಿಡ್ತಾರೆ. ಬಟ್ ಅದನ್ನು ನೀವು ಚಾಲೆಂಜ್ ಆಗಿ ತೊಗೊಂಡು, ಸ್ಪೋರ್ಟಿವ್ ಆಗಿ ತೊಗೊಂಡು ಅದನ್ನು ಮತ್ತೆ ವಿತಿನ್ 3 years ಇದ್ದು ಮತ್ತೆ ಪಿಕಪ್ ಆಗ್ತೀರಿ, ಅದು ಒಂದು. ಎರಡನೇದು, ನಾವು ಮಾಡುವಂತಹ ಸ್ನೇಹ ಸಹವಾಸಗಳು, ಯಾವ ಸ್ನೇಹಿತರನ್ನ ನಾವು ಮಾಡ್ಕೊಳ್ತೀವಿ ಸೊ ಆ ರೀತಿಯಲ್ಲಿ ನಾವು ಬೆಳಿತೀವಿ ಅನ್ನೋಕ್ಕೆ ನೀವು ಮಾಡ್ಕೊಂಡಂಥ 3-4 ಸ್ನೇಹಿತರು, ಆ ಒಂದು ಸ್ನೇಹಿತರ ಒಂದು ಸಹವಾಸದಿಂದ ಬಹುಶಃ ಈ ಒಂದು ಅಥ್ಲೆಟಿಕ್ಸ್ 400 meters ಓಟಕ್ಕೆ ಉತ್ತೇಜನ ಸಿಕ್ತು ಅಂತ ಅನ್ಕೊಂಡು.
0: ಸ್ನೇಹಿತರ ಸಹವಾಸ ಅನ್ನೋದಕ್ಕಿಂತ ಹೇಳಿದ ತಕ್ಷಣ ನಂಗೆ ನೆನಪಾಗೋದು, ಬಹುಶಃ ನನಗೆ ತಂದೆ ತಾಯಿ ಜನ್ಮ ಕೊಡ್ತಾರೆ, ನನ್ನ ಬದುಕು ಕೊಟ್ಟವರು ನನ್ನ ಸ್ನೇಹಿತರು, ನನ್ನ ಎಜುಕೇಷನ್ಗೆ ಆಗಲಿ, ನಂತರ ನನ್ನ ಸ್ಪೋರ್ಟ್ಸ್ ಲೈಫ್ಗೆ ಆಗಲಿ, ನಾನು ಈ ಒಂದು ಸ್ಥಾನಮಾನದಲ್ಲಿ ಇದ್ದೀನಿ, ಒಬ್ಬ ಅಂತಾರಾಷ್ಟ್ರೀಯ ಕ್ರೀಡಾಪಟು ಆಗಿದ್ದೀನಿ, ಡಾಕ್ಟ್ರೇಟು ಪಡ್ಕೊಂಡಿದ್ದೀನಿ, ಇಡೀ ಸಮಾಜದಲ್ಲಿ ಇಡೀ ಇಲಾಖೆಯಲ್ಲಿ ಡಾಕ್ಟರ್ MD ನಾಗೇಂದ್ರ, ಸ್ಪೋರ್ಟ್ಸ್ ನಾಗೇಂದ್ರ ಅಂತ ಐಡೆಂಟಿಫಿಕೇಶನ್ ಆಗಿದ್ದೀನಿ. ಅದಕ್ಕೆ ಮೂಲ ಕಾರಣ ನನ್ನ ಸ್ನೇಹಿತರು ಮತ್ತು ಕ್ರೀಡಾಪ್ರೇಮಿಗಳು ಕೊಟ್ಟಂಥ ಒಂದು ಆರ್ಥಿಕವಾದ ಬಹುದೊಡ್ಡ ಆರ್ಥಿಕ ಶಕ್ತಿ.
1: ನೋಡಿ, ಇದೇ ನೋಡಿ, ನೀವು ಇದೇನು ಮಾತನಾಡುವಾಗ ನನಗೆ ಅನಿಸುತ್ತೆ ಬಹಳ ಭಾವೋದ್ವೇಗ ಆದರೆ ಅಂತ ಅನ್ಕೋತೀನಿ. ಸ್ನೇಹಿತರು ಅಂದಾಗ ಅಥವಾ ಯಾವುದಾದ್ರು ಸಂದರ್ಭದಲ್ಲಿ ನನಗೆ ಸಹಾಯ ಮಾಡಿದವ್ರು ನಾನು ನೆನೆಸ್ಕೊಳ್ಳೋದಿದೆಯಲ್ಲ, ಇದು ಎಲ್ಲ ಜನರಿಗೂ ಬರೋದಿಲ್ಲ. ಬಟ್ ಅವ್ರನ್ನ ನೆನೆಸ್ಕೊಳ್ಳುವಾಗ ನಿಮ್ಮ ಕಣ್ಣಲ್ಲಿ ನೀರು ನಾನು ನೋಡ್ತಾ ಇದ್ದೀನಿ ಈಗ. ಅಲ್ಲ, ಇದು ಬೇಕು ಮನುಷ್ಯನಿಗೆ. ಬಹುಶಃ ಇದ್ದಾಗಲೇ ಮೇಲ್ಮಟ್ಟಕ್ಕೆ ಹೋಗ್ಲಿಕ್ಕೆ ಸಾಧ್ಯ. ಆ ಬಹುಶಃ ಇಂತಹ ಕೃತಜ್ಞತೆ ಭಾವ ಕೂಡ ನಿಮ್ಮನ್ನು ಅಂತಾರಾಷ್ಟ್ರೀಯ ಮಟ್ಟಕ್ಕೆ.
0: ನಾನು ಯಾವಾಗಲೂ ನಾನು ಅನೇಕವಾಗಿ ನನಗೆ ತುಂಬ ಮನಸ್ಸಿಗೆ ಇಂಪಾದಂಥ ಸಂದರ್ಭದಲ್ಲಿ ಕೇಳ್ಕೊಳ್ಳೋದು ಒಂದೇ, ಐ ಲವ್ ಮೈ ಸ್ಪೋರ್ಟ್ಸ್, ಐ ಲವ್ ಮೈ ಫ್ಯಾಮಿಲಿ, ಐ ಲವ್ ಮೈ ಫ್ರೆಂಡ್ಸ್. ಮೂರು
1: ಸರ್ ಖಂಡಿತವಲ್ಲ, ಜೊತೆ ಜೊತೆಯಲ್ಲಿ ಇದ್ದಾಗಲೇ ಚೆಂದ ಬದುಕು ಸರ್. ಎಸ್ ಸರ್, ನಾವೇನೇ ಸಾಧನೆ ಮಾಡಿದ್ರು ಇವೆಲ್ಲ ಒಟ್ಟಿಗೆ ಇದ್ದಾಗ ಅದಕ್ಕಿನ್ನಷ್ಟು ಮೆರುಗು ಸಿಗುತ್ತೆ ಅಂತ. ಎಸ್ ಸರ್, ಎಸ್ ಸರ್. ಸರ್, ಇದುವರೆಗೂ ಬಹುಶಃ ಸಾವು ಒಂದು 100-125 ಪದಕಗಳನ್ನು ಪಡ್ಕೊಂಡಿದ್ದೀರಿ, ಅದರಲ್ಲೂ ವಿಶೇಷವಾಗಿ ಅಂತಾರಾಷ್ಟ್ರೀಯ ಪದಕಗಳನ್ನೇ 25 ಪದಕಗಳನ್ನು ಪಡ್ಕೊಂಡಿದ್ದೀರಿ. ಸೊ ಈ ಎಲ್ಲ ಪದಕಗಳು ಸಿಗುವಾಗ ನಿಮ್ಗೇನು ಅನಿಸುತ್ತೆ ಆ ಸಂದರ್ಭಗಳು?
0: ಸ ನಿರಂತರವಾದ ಒಂದು ಪರಿಶ್ರಮ, ಶಿಸ್ತು, ಬದ್ಧತೆ, ಒಂದು ಗುರಿ ತೋರಿಸುವಂಥ ಗುರು, ಬದ್ಧತೆ ನಮ್ಮಲ್ಲಿ, ಒಂದು ಸೋಲು ಗೆಲುವು ಬಂದಾಗ ಅದನ್ನು ಸಮಾನವಾಗಿ ಸ್ವೀಕರಿಸಿ ಮುನ್ನಡೆಯುವಂಥ ಒಂದು ಸಂದರ್ಭ, ಇವುಗಳೆಲ್ಲನೂ ನನ್ನ ಜೀವನದಲ್ಲಿ ಅಳವಡಿಸ್ಕೊಂಡು ಅಷ್ಟು ಕ್ರೀಡಾಕೂಟಕ್ಕೆ ಹೋದಾಗ ಕೆಲವು ಇವೆಂಟ್ಗಳಲ್ಲಿ ಸೋಲಾಗಿರ್ಬೋದು, ಕೆಲವು ಇವೆಂಟ್ಗಳಲ್ಲಿ ಗೆಲುವಾಗಿರ್ಬೋದು, ಅದನ್ನೆಲ್ಲ ನಾನು ಸರಿದೂಗಿಸ್ಕೊಂಡು ಸ್ಟೇಟು, ನ್ಯಾಷನಲ್ಲು, ಇಂಟರ್ನ್ಯಾಷನಲ್ಲು, ಏಷ್ಯನ್ ಮೆಡ್ಲು, ಬಹುಶಃ ಇಲ್ಲಿ ತನಕ ಒಟ್ಟಾರೆಯಾಗಿ 115 ಹೆಚ್ಚು ಮೆಡ್ಲ್ಗಳನ್ನು ನಾನು ಪಡ್ಕೊಂಡಿದ್ದೀನಿ ಸರ್.
1: ಭಾಳ ಸಂತೋಷ ಸರ್. ಬಹುಶಃ ಅದೇ ಕಾರಣಕ್ಕೆ ಇಂತಹ ಸಾಧನೆ ಮಾಡಿದ ನಿಮಗೆ ಹಲವು ಸಂಸ್ಥೆಗಳು ಗುರುತಿಸಿ ಸಾಕಷ್ಟು ಪ್ರಶಸ್ತಿ ಪುರಸ್ಕಾರಗಳನ್ನು ನೀಡಿದೆ ತಮಗೆ. ಅದರಲ್ಲಿ ಕೆಲವನ್ನು ನಾನು ನೆನಪಿಸ್ಕೊಳ್ಳೋದಾದರೆ ದಕ್ಷಿಣ ಕೇಸರಿ ಅವಾರ್ಡ್ ನಿಮಗೆ ಸಿಕ್ಕಿದೆ, ಮತ್ತು ಪದಕಗಳ ಸರದಾರ ಅಂತ ಅವಾರ್ಡ್ ಸಿಕ್ಕಿದೆ, ಮತ್ತು ಸೇವಾ ಭೂಷಣ ಪ್ರಶಸ್ತಿ, ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ, ಮಾತೃಭೂಮಿ ಸೇವಾರತ್ನ ಪ್ರಶಸ್ತಿ, ಹೀಗೆ ಹಲವು ಪ್ರಶಸ್ತಿಗಳನ್ನು ನೀಡಿ ಗೌರವಿಸಿದ್ದಾರೆ ಸರ್. ಬಹುಶಃ ಈ ಎಲ್ಲ ಪ್ರಶಸ್ತಿ ಗೌರವಗಳನ್ನು ನೋಡಿದಾಗ ನೀವು ಆ ಹೈಸ್ಕೂಲ್ ಹಂತದಲ್ಲಿ ಕಂಡಂಥ ಕನಸುಗೂ ಇವತ್ತಿಗೂ ಏನು ಅನಿಸುತ್ತೆ? ಯಾವ ರೀತಿ
0: ಹೈಸ್ಕೂಲ್ ಹಂತದಲ್ಲಿ ಇರಬೇಕಾದ್ರೆ ನನ್ನ ಕನಸುಗಳನ್ನು ಕಟ್ಟಿಕೊಂಡಿರಲಿಲ್ಲ. ಪಿ ಯು ಸಿ ಓದಂಥ ಸಂದರ್ಭದಲ್ಲಿ, ಪಿ ಯು ಸಿ ಮುಗಿಸಿ ಬಿ ಎ ಓದಂಥ ಸಂದರ್ಭದಲ್ಲಿ ನನ್ನ ಬದುಕಿಗೆ ಸ್ವಲ್ಪ ಟರ್ನಿಂಗ್ ಬಂತು. ಜೀವನದಲ್ಲಿ ಏನಾದರೂ ಒಂದು ನಮ್ಮ ಮನೆ ಪರಿಸ್ಥಿತಿಯನ್ನು ತಿಳ್ಕೊಂಡು ಒಂದು ಒಂದು ಕೆಲಸ ಗಿಟ್ಸ್ಕೋಬೇಕು, ಕೆಲಸ ಗಿಟ್ಸ್ಕೋಬೇಕು ಅಂದರೆ ಯಾವ ಕೆಲಸ ಗಿಟ್ಸ್ಕೋಬೇಕು, ನಾವು ಇಷ್ಟಪಟ್ಟ ಇಲಾಖೆಗೆ ನಾವು ಹೋಗಬೇಕು, ಸಮಾಜದಲ್ಲಿ ಒಂದು ಗೌರವ ಸಂಪಾದನೆ ಮಾಡಬೇಕು, ತಂದೆ ತಾಯಿಗಳು ನಮ್ಮನ್ನು ಕಷ್ಟಪಟ್ಟು ಓದಿಸಿದರೆ ಅವರು ನೋಡ್ಕೋಬೇಕು, ನಮ್ಗೆ ಸ್ಥಾನಮಾನ ಬಂದಿದ್ದೀವಿ ಅಂದರೆ ನಮ್ಗೆ ಯಾರು ನಮ್ಗೆ ಸಹಾಯ ತೋರಿಸಿದ್ರು ಅವ್ರಿಗೊಂದು ಕೃತಜ್ಞತೆ ಇರಬೇಕು, ಒಂದು ಇದೆಲ್ಲ ಒಂದು ತಿಳ್ಕೊಂಡು ನಾನು ಇಲ್ಲಿ ತನಕ.
1: ಖಂಡಿತ. ಯಾಕೆ ಈ ಪ್ರಶ್ನೆ ಕೇಳಿದೆ ಅಂದರೆ, ಬಹುಶಃ ಈ ಶಾಲಾ ಹಂತದಲ್ಲಿ, ಪ್ರಾಥಮಿಕ ಅಥವಾ ಪ್ರೌಢಶಾಲೆ ಹಂತದಲ್ಲಿ ಒಂದು ಮಗುವಿನ ಒಳಗಡೆ ಏನಿದೆ ಅಂತ ಗೊತ್ತೇ ಆಗೋದಿಲ್ಲ. ಆದರೆ ಅವನ ಸಾಮರ್ಥ್ಯವನ್ನು ಯಾವುದೋ ಒಂದು ಹಂತದಲ್ಲಿ ಗುರುತಿಸಿದರೆ ಬಹುಶಃ ಈ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪದಕಗಳನ್ನು ಗೆಲ್ಲುವಂತಹ ಒಂದು ಸಾಮರ್ಥ್ಯ ಅವನ ಒಳಗಡೆ ಇದೆ ಅನ್ನೋದು ಗೊತ್ತಾಗುತ್ತೆ. ಸೊ ಹಾಗಾಗಿ ಪ್ರತಿಯೊಬ್ಬ ವಿದ್ಯಾರ್ಥಿಯನ್ನು, ಪ್ರತಿಯೊಂದು ಮಗುವನ್ನು ಒಳಗಡೆ ಇರುವಂಥ ಶಕ್ತಿಯನ್ನು ಹುಡುಕುವಂಥ ಕೆಲಸ ಪ್ರತಿ ಶಿಕ್ಷಕನಲ್ಲಾಗಬೇಕು ಹಾಗೂ ಪ್ರತಿ ಪೋಷಕನಲ್ಲೂ ಕೂಡ ಆಗಬೇಕು ಅಂತ ನಾನು ಭಾವಿಸ್ಕೊಳ್ತೀನಿ ಸರ್.
0: ಧನ್ಯವಾದಗಳು ಸರ್. ಪ್ರಾಥಮಿಕ ಅಂತ ಅಂತಾಗ ಬಂದಾಗ ನನಗೆ ತಕ್ಷಣ ನೆನಪಾಗ್ತಕ್ಕಂಥದ್ದು ಎಸ್ ಎಲ್ ಸಿ ಮುಗಿದ ನಂತರ 20 ವರ್ಷಗಳ ನಂತರ ನಾವು ಎಲ್ಲ ನಮ್ಮ ಹಳೆಯ ವಿದ್ಯಾರ್ಥಿಗಳು ಸೇರಿಕೊಂಡು, ವಿದ್ಯಾರ್ಥಿ ವಿದ್ಯಾರ್ಥಿನಿಗಳು ಎಲ್ಲ ಸೇರಿಕೊಂಡು ಒಂದು ಕಾರ್ಯಕ್ರಮ ಮಾಡಿದ್ವಿ ನಾವು ಓದಂಥ ನಮ್ಮಳೂರು ಹೈಸ್ಕೂಲಲ್ಲಿ. ವೇದಿಕೆ ಕಾರ್ಯಕ್ರಮ ಮಾಡ್ತಿರ್ಬೇಕಾದ್ರೆ ನಮ್ಮ ಭಾಳಷ್ಟು ಟೀಚರ್ಗಳು ಹೇಳಿದ್ರು, ಪ್ರೈಮರಿ ಟೀಚರ್ಗಳು ಹೇಳಿದ್ರು, ಹೈಸ್ಕೂಲ್ ಟೀಚರ್ಗಳು ಹೇಳಿದ್ರು, ನಾಗೇಂದ್ರ ಯಾರಪ್ಪ ನೀ ನಾಗೇಂದ್ರ, ಆಗಿದ್ದ ನಾಗೇಂದ್ರನ ಬೇರೆ, ಈಗಿರೋ ನಾಗೇಂದ್ರನ ಬೇರೆ, ನಿನ್ನಲ್ಲಿ ಈ ರೀತಿಯ ಪ್ರತಿಭೆ ಇರ್ತಿದೆ, ನೀನು ಇಷ್ಟೊಂದು ಸ್ಪೋರ್ಟ್ಸನ್ನು ಪಾಸಿಟಿವ್ ಆಗಿ ತಗೋತೀಯ, ನಾವು ಹೇಳಿದ ಮಾತೆಲ್ಲ ನೀವು ಅಡಾಪ್ಟ್ ಮಾಡ್ಕೋತೀಯ, ಕೆಲವರು ಯಾರು ಏನು ಹೇಳಿ ಅದನ್ನು ಪಾಸಿಟಿವ್ ಆಗಿ ತಗೋತೀಯ, ನೆಗೆಟಿವ್ ಆಗಿ ತಗೋತೀಯ, ಎಲ್ಲರನ್ನು ಈಕ್ವಲ್ ಆಗಿ ತಗೊಂಡು ನಿಮ್ಗೆ ಯಾವುದನ್ನು ಅಕ್ಸೆಪ್ಟ್ ಮಾಡ್ಕೋಬೇಕು ಅದನ್ನ ಅಕ್ಸೆಪ್ಟ್ ಮಾಡಿಕೊಂಡು ನೆಗೆಟಿವ್ ಆಗಿರೋದನ್ನೆಲ್ಲ ಬಿಟ್ಟು ಈ ಸ್ಥಾನದಲ್ಲಿದ್ದೀಯ ಅಂದರೆ ನಾವು ಯಾರು ಕೂಡ ಶಿಕ್ಷಕರು ಕೂಡ ಯಾರೂ ನಿರೀಕ್ಷೆ ಮಾಡಿರಲ್ಲ. ಅವತ್ತಿನ ನಾಗೇಂದ್ರನ ಬೇರೆ, ಇವತ್ತಿನ ನಾಗೇಂದ್ರ ಬೇರೆ ಅಂತ ಒಂದು ಮಾತುಗಳು ಗುರುಗಳಿಂದ ಬರಬೇಕು, ನಮ್ಗೆ ಇಷ್ಟು ಆನಂದ ಆಗಿರಬಹುದು.
1: ಖಂಡಿತ ಬದುಕು ಸಾರ್ಥಕ ಅಂತ ಅನ್ಸುತ್ತೆ ಸರ್.
0: ಖಂಡಿತ
1: ಸರ್. ಎಸ್ ಸರ್. ಒಂದು, ಈ ಎಲ್ಲ ಪ್ರಶಸ್ತಿಗಳ ಸನ್ಮಾನಗಳು ಪುರಸ್ಕಾರಗಳು ಸಿಕ್ಕಿದವು, ಅದರ ಜೊತೆ ಬಹಳ ಇನ್ನೊಂದು ವಿಶೇಷವಾದ ಪ್ರಶಸ್ತಿ ಸನ್ಮಾನ ಅಥವಾ ಗೌರವ ಸಿಗುತ್ತೆ, ಅದೇ ಈ ಗೌರವ ಡಾಕ್ಟರೇಟ್ ಪದವಿ. ಈ ಕುರಿತು ಹಂಚಿಕೊಳ್ಳೋದಾದ್ರೆ
0: ಸರ್, ನನಗೆ ಚೆನ್ನೈ ಗ್ಲೋಬಲ್ ಯೂನಿವರ್ಸಿಟಿಯಿಂದ ಇತ್ತೀಚೆಗೆ ಒಂದು 6-7 ತಿಂಗಳುಗಳನ್ನು ಹಿಂದೆ ಗೌರವ ಡಾಕ್ಟರೇಟ್ಗೆ ಒಂದು ಮಾಹಿತಿಯನ್ನೇ ಕೇಳಿದ್ರು ಸರ್, ನಿಮ್ಮದು ಬಯೋಡಾಟ ಕಳಿಸಿ, ನಾವು ಗ್ಲೋಬಲ್ ಯೂನಿವರ್ಸಿಟಿಯಿಂದ ಒಂದು ಸೆನೆಟ್ ಕಮಿಟಿಲಿ ನಿಮ್ಮ ಬಗ್ಗೆ ಸ್ಪೋರ್ಟ್ಸಲ್ಲಿ ಡಿಸ್ಕಸ್ ಆಗಿದೆ, ನೀವು ಮಾಹಿತಿಗಳನ್ನ ಹಂಚ್ಕೊಂಡ್ರೆ ಅದು ಮೀಟಿಂಗ್ಲಿ ಪ್ರಸ್ತಾಪ ಮಾಡ್ತೀವಿ, ಅನಂತರ ನಿಮ್ಗೆ ಮಾಹಿತಿ ಕನ್ವೆ ಮಾಡ್ತೀವಿ ಅಂತ. ನಾನು ಇಲ್ಲಿರ ತನಕ ಬಂದಿರತಕ್ಕಂಥ ಸ್ಟೇಟು, ನ್ಯಾಷನಲ್, ಇಂಟರ್ನ್ಯಾಷನಲ್ ಮತ್ತು ಬೇರೆ ಬೇರೆ ಅವಾರ್ಡ್ಗಳು ಎಲ್ಲ ಒಂದು PDF ಮಾಡಿ ಕಳಿಸಿ ಅವ್ರಿಗೆ. ಸ್ವಲ್ಪ ಒಂದು 15-20 ದಿನಗಳ ನಂತರ ಮತ್ತೆ ಆ ಕಡೆಯಿಂದ ಫೋನ್ ಕರೆ ಬರುತ್ತೆ, ಸರ್ ನೀವು ಚೆನ್ನೈ ಯೂನಿವರ್ಸಿಟಿಲಿ ಡಾಕ್ಟರೇಟ್ಗೆ ಆಯ್ಕೆ ಆಗಿದ್ದೀರಿ, ತಾವು ಈ ಕಾರ್ಯಕ್ರಮಕ್ಕೆ ಬಂದು ಗೌರವ ಡಾಕ್ಟರ್ನ ಸ್ವೀಕಾರ ಮಾಡ್ತೀರಾ? ಖಂಡಿತ ಮೇಡಮ್, ನಾವು ತಮ್ಮ ಒಂದು ಸಂಸ್ಥೆಯಿಂದ ನನಗೊಂದು ಆಯ್ಕೆ ಆಗಿರೋ ಬಗ್ಗೆ ಒಂದು ಲೆಟರ್ ಕಳಿಸಿ, ನಮ್ಮ ಹಿರಿಯ ಅಧಿಕಾರಿಗಳಿಗೆ ಮಾಹಿತಿಯನ್ನು ತಿಳಿಸಿ ನಾನು ಖಂಡಿತ ನಾ ಕಾರ್ಯಕ್ರಮಕ್ಕೆ ಬರ್ತೀನಿ ಅಂತ ಹೇಳಿದಾಗ ಅವರು ಸಡನ್ಲಿ ಅವರು ಸೆಲೆಕ್ಷನ್ ಆಯ್ಕೆ ಪತ್ರವನ್ನು ಕಳಿಸಿದ್ರು. ಆ ಪತ್ರನ ತೆಗೆದುಕೊಂಡು ನಮ್ಮ ಹಿರಿಯ ಆಫೀಸರ್ ಹತ್ರ ಹೋಗಿ, ಸರ್ ಹಿಂಗೆ ಒಂದು ಡಾಕ್ಟರೇಟ್ಗೆ ಕರೆದಿದ್ದಾರೆ ಚೆನ್ನೈ ಯೂನಿವರ್ಸಿಟಿಯಿಂದ, ತಾವು ಹೋಗಲಿಕ್ಕೆ ತಾವು ಅನುಮತಿ ಕೊಡ್ತೀರಾ? ಇಷ್ಟೊಂದು ಖುಷಿ ಆದರು, ನೀವು ಗೌರವ ಡಾಕ್ಟರೇಟು ನಿಮಗೆ ಸಿಗ್ತಾ ಇದೆಯಾ? ನನ್ನ ಇಲಾಖೆ ನನ್ನ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಒಬ್ಬ ಸಿಬ್ಬಂದಿಗೆ ಸಿಗ್ತಾ ಇದೆ, ಖಂಡಿತ ನೀವು ಎಂಥ ಒತ್ತಡ ಇರಲಿ, ಯಾವುದೇ ರೀತಿಯ ಬಂದೋಬಸ್ತಿರಲಿ, ಆ ಒಂದು ಕಾರ್ಯಕ್ರಮಕ್ಕೆ ಹೋಗಿ ಬಾ, ಶುಭವಾಗಲಿ ಅಂತ ನಮ್ಮ ಹಿರಿಯ ಅಧಿಕಾರಿಗಳು, ಕಮಿಷನರ್ ಮೇಡಮ್ ಆಗಿರ್ಬೋದು, DCP ಆಗಿರ್ಬೋದು, DCP ಸಾಹೇಬ್ಗಳಾಗಿರ್ಬೋದು, ನಮ್ಮ ಠಾಣೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ನಮ್ಮ ಇನ್ಸ್ಪೆಕ್ಟರ್ ಸಾಹೇಬ್ಗಳು ಎಲ್ಲರ ಒಂದು ಸಹಕಾರ ಕಂಡು ಆ ಸಹಕಾರ ಕೊಟ್ಟಿದ್ದಕ್ಕೆ ಆ ಒಂದು ಕಾರ್ಯಕ್ರಮಕ್ಕೆ ಹೋದಿ. ಅದ್ಭುತವಾದ ಕಾರ್ಯಕ್ರಮ, ನನ್ನ ಜೀವನದಲ್ಲಿ ನಾನು ಕಂಡಂಥ ಒಂದು ಗೌರವಯುತವಾದ, ಬಹಳ ಅರ್ಥಗರ್ಭಿತವಾದ ಆ ಸ್ಟೇಜ್ನಲ್ಲಿ ಇರ್ತಕ್ಕಂಥ ಒಂದು VIPs ಗಳು ನೋಡ್ತಾ, ಅಂತ VIPs ಎದುರುಗಡೆ ಡಾಕ್ಟರೇಟ್ ಪಡ್ಕೊಂಡಿದ್ನಲ್ಲ, ಜೀವನ ಒಂದು ಸಾರ್ಥಕ ಆಗ್ತೇನೋ,
1: ಖಂಡಿತ ಖಂಡಿತ
0: ಇಲಾಖೆಗೆ ಒಂದು ಗೌರವ ತಂದ್ಕೊಟ್ಟೇನೋ ಅನಿಸ್ತೈತಿ.
1: ಸರಿ, ಖಂಡಿತವಾಗ್ಲೂ ನಮ್ಮ ಜೀವಮಾನದಲ್ಲಿ ನಾವು ಅನಿರೀಕ್ಷಿತವಾಗಿ ಸಿಕ್ಕಂತಹ ಸನ್ಮಾನಗಳು, ಗೌರವಗಳು ಬಹಳ ಖುಷಿ ಕೊಡುತ್ತೆ. ಹಾಗೆಯೇ ನಮ್ಮ ನಾವು ಪಟ್ಟಂತಹ ಪರಿಶ್ರಮಗಳಿಗೂ ಕೂಡ ಪ್ರತಿಫಲ ಸಿಗುತ್ತೆ. ಇವೆರಡು ಸಿಕ್ಕಾಗಲೂ ಕೂಡ ಭಾಳ ಸಂತೋಷ ಆಗುತ್ತೆ ಸರ್. ಅಥವಾ ತಮಗೆರಡೂ ಕೂಡ ಸಿಕ್ಕಿದೆ, ನಮಗೆ ಭಾಳ ಸಂತೋಷ ಆಗುತ್ತೆ. ತಾವು ನಮ್ಮ ಹಳೆ ಮೈಸೂರಿನ ಭಾಗದಲ್ಲಿ ಈ ಕ್ರೀಡಾಕ್ಷೇತ್ರದಲ್ಲಿ ಮೊದಲೇ ಡಾಕ್ಟರೇಟ್ ಪದವಿ ಪಡ್ಕೊಂಡವರು ಅನ್ನೋದಕ್ಕೆ ಮತ್ತಷ್ಟು ಖುಷಿ ಆಗುತ್ತೆ ಸರ್. ಸರ್, ತಮ್ಮ ಮುಂದಿನ ಗುರಿ ಬಗ್ಗೆ
0: ನಾನು ಮೊದಲೇ ಹೇಳಿದೆ. ಈಗ ಕ್ರೀಡಾಕ್ಷೇತ್ರದಲ್ಲಿ ನಾನು ಫೀಲ್ಡೆಲ್ಲ ಇರೋದ್ರಿಂದ ಬಹಳಷ್ಟು ಪ್ರತಿಯೊಬ್ಬ ಕ್ರೀಡಾಪಟುಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮೆಡಲ್ ಮಾಡಬೇಕು, ನಮ್ಮ ಈ ದೇಶದ ಒಂದು ಬಾವುಟವನ್ನು ವಿಶ್ವ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎತ್ತಿ ಹಿಡಿಬೇಕು ಅನ್ನೋ ಆಸೆ ಇರುತ್ತೆ. ಹಾಗೆ ನಾನೊಬ್ಬ ಕ್ರೀಡಾಪಟುವಾಗಿ ಆಲ್ರೆಡಿ ಬಹಳಷ್ಟು 25 ಹೆಚ್ಚು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮೆಡಲ್ಗಳನ್ನು ಮಾಡಿದ್ದೇನೆ. ಏಷ್ಯನ್ ಕೂಡ ಫಿಲಿಪೈನ್ಸ್ನಲ್ಲಿ ನಡೆದಂಥ ಏಷ್ಯನ್ ಕ್ರೀಡಾಕೂಟದಲ್ಲಿ ಒಂದು ಸಿಲ್ವರ್ ಮೆಡಲ್ ಮಾಡ್ತೀನಿ. ನಮ್ಮ ಹಿರಿಯರ ವರ್ಲ್ಡ್ ಚಾಂಪಿಯನ್ ಕ್ರೀಡಾಕೂಟಕ್ಕೆ ಹೋಗಬೇಕು, ಅಲ್ಲಿ ಒಂದು ಭಾರತ ಒಂದು ಬಾವುಟವನ್ನು ಎತ್ತಿ ಹಿಡಿಬೇಕು. ಭಾರತ ಬಾವುಟವನ್ನು ಎತ್ತಿ ಹಿಡಿಬೇಕಾದ್ರೆ ನನ್ನ ಶಕ್ತಿ ಸಾಮರ್ಥ್ಯವನ್ನು ಕೂಡ ತೋರಿಸ್ಬೇಕು. ಇಡೀ ದೇಶಕ್ಕೆ, ಇಡೀ ವಿಶ್ವಕ್ಕೆ, ಅಂದರೆ ಅಷ್ಟು ವಿಶ್ವ ಮಟ್ಟದಲ್ಲಿ ನಾವು ಪಾರ್ಟಿಸಿಪೇಟ್ ಮಾಡ್ತೀವಿ ಅನ್ನೋ ಸಂದರ್ಭದಲ್ಲಿ ಬಹಳಷ್ಟು ವರ್ಷಗಳ ಒಂದು ಪರಿಶ್ರಮ ಬೇಕಾಗುತ್ತೆ. ಆ ಒಂದು ಪರಿಶ್ರಮಕ್ಕೆ ನನ್ನ ಕುಟುಂಬ ಮತ್ತು ನನ್ನ ಸ್ನೇಹಿತರು ಮತ್ತು ನನ್ನ ಇಲಾಖೆ ಯಾವ ಥರ ಸಹಕಾರ ಕೊಡುತ್ತೆ ಅದು ಮುಂದಿನ ನಿರ್ಧಾರ ಆಗುತ್ತೆ.
1: ಸರ್, ಖಂಡಿತ ಆಸೆ ಅಂತೂ ಇದೆ ಭಾರತದ ಭೂಪಟದಲ್ಲಿ, ಅದು ನಮ್ಮ ಬಾವುಟವನ್ನು ಎತ್ತಿ ಹಿಡಿಬೇಕು, ವಿಶ್ವ ಅದನ್ನು ಗುರುತಿಸಬೇಕು, ಆ ಗುರುತಿಸುವಿಕೆ ಹಿಡಿಬೇಕು, ವಿಶ್ವ ಅದನ್ನು ಗುರುತಿಸಬೇಕು, ಆ ಗುರುತಿಸುವಿಕೆಗೆ ನನಗೆ ತೃಪ್ತಿ ಸಿಗಬೇಕು ಅನ್ನೋ ಒಂದು ಆಲೋಚನೆಗಳಿದೆಯಲ್ಲ. ಖಂಡಿತ ಇಷ್ಟು ದಿನ ನೀವು ಪ್ರಯತ್ನ ಮಾಡಿದಿರಿ, ಆ ಪ್ರಯತ್ನಕ್ಕೆ ಪ್ರತಿಫಲ ಸಿಕ್ಕಿದೆ. ಈ ಪ್ರಯತ್ನಕ್ಕೂ ಈ ನಿಮ್ಮ ಆಲೋಚನೆಗೂ ಖಂಡಿತವಾಗಲೂ ಒಂದು ಗುರಿ ತಲುಪ್ತೀರಿ ಅಂತ ನಾನು ಭಾವಿಸ್ಕೊಳ್ತೀನಿ ಸರ್. ಕೊನೆಯದಾಗಿ ನಮ್ಮ ಕೇಳುಗರಿಗೆ ಮತ್ತು ಯುವಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ
0: ಸರ್? ಇಂದಿನ ಯುಗ ಮೊಬೈಲ್ ಯುಗ, ವಿದ್ಯಾರ್ಥಿಗಳೇ ಆಗ್ಬೋದು, ಕ್ರೀಡಾಪಟುಗಳೇ ಆಗ್ಬೋದು, ಪ್ರತಿಯೊಂದು ಹಂತದಲ್ಲೂ ಕೂಡ ಈಗ ಉದಾಹರಣೆಗೆ ವಿದ್ಯಾರ್ಥಿಗಳು ಅಂತ ಬಂದಾಗ ಅದರಲ್ಲಿ ಪಾರ್ಟ್ ಆಫ್ ಸ್ಟೂಡೆಂಟು ಮತ್ತು ಕ್ರೀಡಾಪಟುಗಳು ಇರ್ತಾರೆ. ಸ್ಕೂಲು ಕಾಲೇಜುಗಳಲ್ಲಿ ಮೊಬೈಲ್ ನಿಷೇಧ ಅಂತ ಆಡಳಿತ ಮಂಡಳಿಯವರು ಕೂಡ ನಿಷೇಧ ಮಾಡಿದರೂ ಕೂಡ ಹೇಗಾದರೂ ಮಾಡಿ ಮೊಬೈಲ್ ಯೂಸ್ ಮಾಡತಕ್ಕಂಥದ್ದು, ಮತ್ತು ಮೊಬೈಲ್ಗೆ ಜಾಸ್ತಿ ಅಡಾಪ್ಟ್ ಆಗಿರ್ತಕ್ಕಂಥದ್ದು, ಆ ಮೊಬೈಲ್ ಬರ್ತಕ್ಕಂಥ ನೆಗೆಟಿವ್ ಥಾಟ್ಸ್ಗಳ ಬಗ್ಗೆ ಆಕರ್ಷಣೆ ಒಳಗಾಗಿರ್ತಕ್ಕಂಥದ್ದು. ಒಬ್ಬ ಕ್ರೀಡಾಪಟುಗಳು ಕೂಡ ಅಷ್ಟೇ, ಈಗ ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ, ಮೊಬೈಲ್ ನೋಡ್ತಾ ಇರ್ತಾರೆ, ಪ್ರಾಕ್ಟೀಸ್ ಮುಗಿದ್ಮೇಲಾದರೂ ಮೊಬೈಲ್ ನೋಡ್ತಾ ಇರ್ತಾರೆ, ಜಾಸ್ತಿ ಕೂಡ ಮೊಬೈಲಿಗೆ ಅಡಾಪ್ಟ್ ಆಗ್ಬಿಡ್ತಾರೆ. ಈ ಒಂದು ಯುಗದಲ್ಲಿ ವಿದ್ಯಾರ್ಥಿಗಳಿಗೆ ಆಗ್ಬೋದು, ಕ್ರೀಡಾಪಟುಗಳಿಗೆ ಆಗ್ಬೋದು, ಜಾಸ್ತಿ ಮೊಬೈಲಿಂದ ಹೊರತುಪಡಿಸಿ ಯಾವುದೋ ವ್ಯಕ್ತಿ ಜೀವನದಲ್ಲಿ ಏನಾದ್ರು ಒಂದು ಗುರಿಯನ್ನು ತಲುಪಬೇಕಾದ್ರೆ ಆ ಮೊಬೈಲಿಂದ ಬಹುತೇಕ ಅದರಲ್ಲಿ ಪಾಸಿಟಿವ್ ಎಷ್ಟಿದೆ, ನೆಗೆಟಿವ್ ತುಂಬ ಅಷ್ಟಾಗಿದೆ. ಪ್ರತಿಯೊಬ್ಬ ಮನುಷ್ಯ ನೆಗೆಟಿವ್ ಜಾಸ್ತಿ ಆಕರ್ಷಣೆ ಒಳಗಾಗ್ತಾನೆ, ಪಾಸಿಟಿವ್ಗೆ ಆಕರ್ಷಣೆ ಆಗೋದು ತುಂಬ ಕಡಿಮೆ. ಹಾಗೆ ಮೊಬೈಲಿಂದ ಸ್ವಲ್ಪ ದೂರ ಇಟ್ಟು ತಾವು ಜೀವನದಲ್ಲಿ ಏನೋ ಒಂದು ಗುರಿ ಸಾಧಿಸಬೇಕು, ಆ ಗುರಿನ ಅದ್ರ ಕಡೆ ಹೆಚ್ಚಿಗೆ ಗಮನ ಕೊಡಬೇಕು, ನಿರಂತರವಾಗಿ ಅವರು ಪರಿಶ್ರಮ ಪಡಬೇಕು. ಮತ್ತು ಒಂದು ವ್ಯಕ್ತಿ ಗುರಿ ಇಟ್ಕೊಂಡಾಗ ಗುರಿ ತೋರಿಸುವಂಥ ಗುರುನೂ ಕೂಡ ಇರಬೇಕು, ಮತ್ತು ನಿರಂತರ ಒಂದು ಪರಿಶ್ರಮನೂ ಇರಬೇಕು. ಆ ಒಂದು ನಿರಂತರ ಪರಿಶ್ರಮ ಗುರಿ ತೋರಿಸುವಂಥ ಗುರು ಇದ್ದಾಗ ಜೀವನದಲ್ಲಿ ಇಂದಲ್ಲ ನಾಳೆ ಫಲ ಸಿಕ್ಕೇ ಸಿಗುತ್ತೆ. ಸಾಹಿತ್ಯ ದೇವೇಂದ್ರ ಮಾಧವ ಸಾಹೇಬರು ಒಂದು, ನಾನು ಅಷ್ಟೇ ಅನೇಕ ಸಾರಿ ನಾವು ಕೆಲವು ಸಾಹಿತ್ಯ ಕೃತಿ ಓದಂತ ಸಂದರ್ಭದಲ್ಲಿ ದೇವೇಂದ್ರ ಮಾಧವ ಸಾಹೇಬರು ಒಂದು ಮಾತು ಹೇಳಿದರೆ, ಎದೆಗೆ ಬಿದ್ದ ಅಕ್ಷರ ಭೂಮಿಗೆ ಬಿದ್ದ ಬೀಜ ಇಂದಲ್ಲ ನಾಳೆ ಫಲ ಕೊಟ್ಟು ಕೊಡುತ್ತಂತ. ಬಹುಶಃ ಅಂಥ ಒಂದು ಮಾತು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಾವು ನಿರಂತರವಾದ ಒಂದು ಪರಿಶ್ರಮ ಇದ್ದರೆ ಇಂದಲ್ಲ ನಾಳೆ ಗೆಲುವು ಸಿಕ್ಕೇ ಸಿಗುತ್ತೆ ಅನ್ನೋದು ಕೇಳುಗರಿಗೆ ಮತ್ತು ನಮ್ಮೆಲ್ಲ ಕ್ರೀಡಾಪಟುಗಳಿಗೆ ನಾವೊಂದು ಸಂದೇಶ ಕೊಡೋದು ಒಂದು ನನ್ನ ಒಂದು ಕೋರಿಕೆ. ನಿರಂತರವಾದ ಪರಿಶ್ರಮ ಇರಲಿ, ಸೋಲು ಗೆಲುಗಳನ್ನು ಸಮಾನವಾಗಿ ಸ್ವೀಕರಿಸಿ ನೀವು ಕಂಟಿನ್ಯೂಟಿಗೆ ಪ್ರಾಕ್ಟೀಸ್ ಮಾಡಿ ಅಂತ ಹೇಳಲಿಕ್ಕೆ ಬಯಸ್ತೀನಿ ಸರ್.
1: ಎಸ್ ಸರ್, ಖಂಡಿತ ಸರ್. ಖಂಡಿತ, ಬಹಳ ಸಂತೋಷ ತಾವು ಒಂದು ಮಾತನ್ನು ಹೇಳಿದ್ರಿ. ಎಲ್ಲರ ಹತ್ರನೂ ಸಾಮರ್ಥ್ಯ ಇರುತ್ತೆ, ಆದರೆ ಇವತ್ತಿನ ದಿನಮಾನಗಳಲ್ಲಿ ಅವರನ್ನು ಡಿಸ್ಟ್ರಾಕ್ಷನ್ ಮಾಡ್ತಾರೋ ಅಥವಾ ವಿಚಲಿತ ಚಂಚಲತೆಗೊಳಿಸ್ತಾರೋಂಥದ್ದು ಮೊಬೈಲು. ಆ ಮೊಬೈಲನ್ನು ಎಷ್ಟು ಬೇಕೋ ಅಷ್ಟನ್ನು ಬಳಸಿ, ಸೊ ಮಿತವಾಗಿ ಬಳಸಿ, ಉಳಿದಂಥ ಸಮಯವನ್ನು ಈ ಬೇರೆ ಬೇರೆ ನಿಮ್ಮ ಕ್ರೀಡೆಗಳಲ್ಲಿ ತೊಡಗಿಸ್ಕೊಳ್ಳಿ. ನಿಮಗೆ ಯಾವ ಕ್ಷೇತ್ರ ಇಷ್ಟನೋ ಆ ಕ್ಷೇತ್ರದಲ್ಲಿ ತೊಡಗಿಸ್ಕೊಳ್ಳಿ. ಪರಿಶ್ರಮ ಪಡೋದ್ರ ಮೂಲಕ ಖಂಡಿತವಾಗಲೂ ನಿಮ್ಮ ಗುರಿಯನ್ನು ಸಾಧಿಸ್ಬೋದು ಅನ್ನೋ ಒಂದು ಸಂದೇಶವನ್ನು ನೀಡಿದ್ದೀರಿ ಸರ್. ಧನ್ಯವಾದಗಳು ಸರ್. ಈ ಎಲ್ಲ ಅನುಭವಗಳ ಜೊತೆ ಖಂಡಿತವಾಗಲೂ ನಮ್ಮ ಯುವಕರಿಗೆ ಒಂದು ಪ್ರೇರಣೆಯನ್ನು ನೀಡಿದಿರಿ ಅಂತ ನಾನು ಭಾವಿಸ್ಕೊಳ್ತೀನಿ ಸರ್. ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕಾಗಿ ತಮ್ಮ ಎಲ್ಲ

0: ಅನುಭವಗಳನ್ನು ಹಂಚಿಕೊಂಡಿದ್ದಕ್ಕಾಗಿ ನಮ್ಮ ಕೇಳುಗರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು ಸರ್.
1: ಧನ್ಯವಾದಗಳು ಸರ್.
0: ಶ್ರೋತೃಗಳೇ, ಇಷ್ಟೊತ್ತು ತಾವು ಕೇಳ್ತಾ ಇದ್ರಿ ಪ್ರತಿಭಾವಿಲಾಸ ಕಾರ್ಯಕ್ರಮದಲ್ಲಿ ಕ್ರೀಡಾ ಕ್ಷೇತ್ರದಲ್ಲಿ ಸಾಧನೆ ಮಾಡಿ ಗೌರವ ಡಾಕ್ಟರೇಟ್ ಪಡೆದಂತಹ ನಮ್ಮ ಮೈಸೂರಿನ ದೇವರಾಜ ಪೊಲೀಸ್ ಠಾಣೆಯ ಹೆಡ್ ಕಾನ್ಸ್ಟೇಬಲ್ ಹಾಗೂ ನಮ್ಮ ವನಸಿರಿ ನಾಡಿನ ಪ್ರತಿಭೆಯಾದ MD ನಾಗೇಂದ್ರರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಇದು. ಇವತ್ತಿನ ಕಾರ್ಯಕ್ರಮ ಮತ್ತೊಂದು ಕಾರ್ಯಕ್ರಮ ಜೊತೆ ತಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.

ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳೆಯ ರಮೇಶ್. ಈ ದಿನದ ಚಿಂತನಧಾರೆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಪ್ರಿಯ ಕೇಳುಗರೆ, ಈ ದಿನದ ವಿಷಯ ಬದುಕಿನ ತಿರುಳು. ಆತ್ಮೀಯರೇ, ದೇವನಿರ್ಮಿತ ಈ ಜಗತ್ತಿನಲ್ಲಿ ಮಾನವನಿಗೆ ವಿಶೇಷ ಗೌರವವಿದೆ. ಅದಕ್ಕೆ ಕಾರಣ ಅವನ ಬದುಕಿನ ರೀತಿ, ವಿಶೇಷ ಜ್ಞಾನ ಕೂಡ. ಮನುಷ್ಯನ ಮನಸ್ಸೇ ಅವನ ಗೌರವಕ್ಕೆ ಕಾರಣವಾಗಿದೆ. ದೇವರು ನಾಚುವ ರೀತಿಯಲ್ಲಿ ಹೊಸದೊಂದು ಜಗತ್ತನ್ನು ನಿರ್ಮಿಸುವಂತಹ ಸಾಹಸದಲ್ಲಿ ತೊಡಗಿದ್ದಾನೆ. ಸೃಷ್ಟಿಗೆ ಪ್ರತಿಸೃಷ್ಟಿಯನ್ನು ಮಾಡುವಲ್ಲಿ ತನ್ನ ಜಾಣ್ಮೆಯನ್ನು ಮೆರೆದಿದ್ದಾನೆ. ಭೌತಿಕವಾಗಿ ವೈಜ್ಞಾನಿಕವಾಗಿ ಹೆಮ್ಮರವಾಗಿ ಬೆಳೆದಿದ್ದಾನೆ. ಇವನ ಸಾಧನೆಗಳು ಆಕಾಶದೆತ್ತರವಾಗಿ ಬೆಳೆದು ದೇವರೇ ಹೌಹಾರುವಂತಾಗಿದೆ ಆಧುನಿಕ ಮಾನವನ ಈ ಜಗತ್ತು. ಭೌತಿಕವಾಗಿ ಹಾಗೂ ವೈಜ್ಞಾನಿಕವಾಗಿ ಬೆಳೆಯುವುದು ಬದುಕಿನ ತಿರುಳಲ್ಲ, ಆಧ್ಯಾತ್ಮಿಕವಾಗಿ ಬೆಳೆಯಬೇಕಾದದ್ದು, ಆಧ್ಯಾತ್ಮಿಕವಾಗಿ ಸಾಧಿಸಬೇಕಾದದ್ದು ಇಂದಿನ ಅವಶ್ಯಕತೆಗಳಲ್ಲೊಂದಾಗಿದೆ. ಅಧ್ಯಾತ್ಮವಿಲ್ಲದ ಮಾನವನ ಬದುಕಿನ ತಿರುಳು ಜನನದಿಂದ ಮರಣದವರೆಗಿನ ಬರೀ ಪಯಣವಾಗುತ್ತದೆ. ಮಾನವ ಸಾರ್ಥಕತೆ ಅಡಗಿರುವುದೇ ಅಧ್ಯಾತ್ಮದಲ್ಲಿ. ಸಾವಿಲ್ಲದ ಬದುಕೇ ನಿಜವಾದ ಸಾರ್ಥಕ ಬದುಕು. ಅಂತಹ ಸಾರ್ಥಕ ಬದುಕಿನ ಮಹಾಮಾರ್ಗವನ್ನು ಅನುಕ್ರಮಿಸಬೇಕಾದದ್ದು ನಮ್ಮ ಅವಶ್ಯಕತೆಯಾಗಬೇಕು. ಪ್ರಾಣಿಗಳಂತೆ ಹುಟ್ಟಿ ಪ್ರಾಣಿಗಳಂತೆ ತಿಂದುಂಡು ತೇಗಿ ಕೊನೆಗೊಂದು ದಿನ ಸಾವಿನಲ್ಲಿ ಅಂತ್ಯವಾಗುವುದು ಸರಿಯಲ್ಲ. ಮಾನವನಿಗೂ ಪ್ರಾಣಿಗೂ ಅಂತರವಿಲ್ಲದಂತಾಗುತ್ತದೆ. ವಿಶೇಷವಾದಂತಹ ಪ್ರಾಣಿಯಾದ ಮಾನವನು ತನ್ನ ಬದುಕನ್ನು ಕೂಡ ವಿಶೇಷವಾಗಿ ಬಾಳಬೇಕಾಗಿದೆ. ಅದನ್ನೇ DVG ಗುಂಡಪ್ಪನವರು ತಮ್ಮ ಕಗ್ಗದಲ್ಲಿ ಹೇಳಿರುವಂತಹದ್ದು. ಬೆಟ್ಟದಡಿಯಲ್ಲಿ ಹುಲ್ಲಿನಂತೆ ಬೆಳೆದು ಹಸುವಿಗೆ ಆಹಾರವಾಗಿ ಮಾನವನಿಗೆ ಶಕ್ತಿದಾಯಕ ಅಮೃತವಾಗಿ ಬಾಳುವ ಚಿಗುರು ಹುಲ್ಲಿನಂತೆ ನಮ್ಮ ಬದುಕು ಸಾಗಬೇಕು. ಮನೆಯಂಗಳದಲ್ಲಿ ಬೆಳೆದ ಮಲ್ಲಿಗೆಯ ಕಂಟಿಯಲ್ಲಿ ಅರಳಿದ ಮಲ್ಲಿಗೆಯಂತೆ ನಮ್ಮ ಬದುಕು ಘಮಘಮಿಸುವಂತಿರಬೇಕು. ಎಲ್ಲರ ಮನವನ್ನು ಆಕರ್ಷಿಸುವಂತೆ ನಮ್ಮ ವ್ಯಕ್ತಿತ್ವವನ್ನು ಶುಭ್ರವಾಗಿಸಿಕೊಳ್ಳಬೇಕು. ಗುಡುಗು ಸಿಡಿಲು ಮಳೆಗಾಳಿಗೆ ಬೆಚ್ಚದೆ ಬೆವರದೆ ನಿರ್ಭೀತ ನಡೆ ನಮ್ಮದಾಗಬೇಕು. ಬೆಲ್ಲ ಸಕ್ಕರೆಯಂತೆ ಸರ್ವರಿಗೂ ಬೇಕಾಗಿ ದೀನರಿಗೆ ದುರ್ಬಲರಿಗೆ ದಿವ್ಯ ಶಕ್ತಿಯಾಗುವ ನಮ್ಮ ಜೀವನ ಕ್ರಮ ಸಾಗಬೇಕು. ಅದರಂತೆ ಎಲ್ಲರೊಳಗೊಂದಾಗುವ ಸಮನ್ವಯ ಸಮತಾಭಾವ ನಮ್ಮಲ್ಲಿ ಮೈಗೂಡಬೇಕು. ಅಂದಾಗ ಮಾತ್ರ ಮಾನವನ ಬದುಕು ಸುಂದರವಾಗಲಿಕ್ಕೆ ಸಾಧ್ಯವಾಗುತ್ತದೆ ಎಂಬುದನ್ನು DV ಗುಂಡಪ್ಪನವರು ತಮ್ಮ ಮಂಕುತಿಮ್ಮನ ಕಗ್ಗದಲ್ಲಿ ಹೇಳ್ತಾರೆ. ಹಾಗೆ ಬಸವಣ್ಣನವರು ಕೂಡ ಹೇಳ್ತಾರೆ, ಕಾಡಿನಲ್ಲಿ ಓಡಾಡುವ ಹುಲು ಪ್ರಾಣಿ ಮೊಲವು ಸತ್ತಾಗಲೂ ತಾನು ಇನ್ನೊಬ್ಬರಿಗೆ ಆಹಾರವಾಗುವ ಬಗ್ಗೆ ನಿಜವಾಗಿಯೂ ಮೆಚ್ಚುವಂತಹದ್ದು. ನೆಲವನ್ನು ಆಳುವ ಭೂಪತಿಯು ಸತ್ತಾಗ ಅವನ ಹೆಣವನ್ನು ಕಡಿಮೆ ಹಣಕ್ಕೆ ಮಾರಲು ಹೊರಟರೆ ಯಾರು ಆ ಹೆಣವನ್ನು ಕೊಂಡುಕೊಳ್ಳುವುದಿಲ್ಲ. ಅಂದರೆ ಬದುಕಿನ ತಿರುಳು ಇರುವ ಉಸಿರಿನ ಮೇಲೆ ನಿಂತಿದೆ. ಈ ನರನ ಬಾಳು ಮೊಲಕ್ಕಿಂತಲೂ ಕೀಳಾಗಿದೆ. ಅಂದರೆ ಇಂತಹ ಬದುಕನ್ನು ಉಸಿರು ಬಸಿರು ಬಿಟ್ಟು ಹೋಗುವ ಮೊದಲು ಬದುಕಿನ ತಿರುಳು ನಮಗೆ ಗೊತ್ತಾಗಬೇಕು ಎಂಬುದಾಗಿ ಬಸವಣ್ಣನವರು ಹೇಳ್ತಾರೆ. ಈ ಜಗತ್ತಿನಲ್ಲಿ ನಾವು ಹುಟ್ಟಿದ ಮೇಲೆ ಸಾಯುವವರೆಗೂ ಜೀವನವನ್ನು ಅನುಭವಿಸಲೇಬೇಕು. ಹೀಗೆ ಹುಟ್ಟುವ ಮತ್ತು ಸಾಯುವ ನಡುವಿನ ನಮ್ಮ ಬದುಕಿನ ನಿರ್ದೇಶಕ ಯಾರು? ಅವನಿಗೂ ನಮ್ಮ ಬಾಳಿಗೂ ಇರುವ ನಂಟೇನು? ಅದನ್ನು ನಾವು ಯಾವ ಮಾರ್ಗದ ಮೂಲಕ ತಿಳಿಯಬೇಕು ಎಂಬುದನ್ನು ಕಲಿಯಬೇಕಿದೆ. ಈ ವಿಶ್ವದಲ್ಲಿ ನಮ್ಮ ಆಲೋಚನೆಗೆ ಮೀರಿದ ವಿಷಯಗಳುಂಟೆ ಎಂಬ ತೊಳಲಾಟದಲ್ಲಿ ಬೀಳುವುದಕ್ಕಿಂತ ಅಂತಹದ್ದು ಯಾವುದು ಎಂಬ ವಿಷಯವೇ ಮುಖ್ಯವಾಗಿ ದಿನನಿತ್ಯವೂ ಜ್ಞಾನದಾಹವನ್ನು ಜ್ಞಾನೇಂದ್ರಿಯಗಳ ಮೂಲಕ ಕಲಿಯಬೇಕಾಗಿದೆ. ನದಿಗಳಂತೆ ಹರಿದು ಬಾಳಿನಲ್ಲಿ ಬರುವಂತಹ ಎಲ್ಲ ಕಷ್ಟಗಳನ್ನು ಪರಿಹರಿಸಿಕೊಂಡು ಸ್ವಚ್ಛವಾಗಿ ತಿಳಿತಿಳಿಯಾಗಿ ಬಾಳಬೇಕು. ಮಾಮರದಲ್ಲಿ ಕೂಗುವ ಕೋಗಿಲೆಯಂತೆ ನಾವು ಈ ಪ್ರಕೃತಿಯನ್ನು ನೋಡಿ ಹಾಡುವ ಮೂಲಕ ನಾವು ಇರುವ ಈ ಲೋಕವನ್ನು ಗಂಧರ್ವ ಲೋಕವನ್ನಾಗಿ ಮಾಡುವುದಾಗಬೇಕು. ಅಂತಹ ಸುಮಧುರವಾದಂತಹ ಪ್ರಿಯವಾದಂತಹ ಮಾತುಗಳನ್ನು ಹಾಡುವ ಬದುಕು ನಮ್ಮದಾಗಬೇಕು. ಹುಲ್ಲನ್ನು ಹೊಂಡು ಅಮೃತವನ್ನು ಕೊಡುವ ಪುಣ್ಯಕೋಟೆಯಂತೆ ನಮ್ಮ ಜೀವನ ಅಮೃತ ತತ್ವದೆಡೆಗೆ ಸಾಗಬೇಕಾಗಿದೆ. ನೆಲದ ಮರೆಯ ನಿಧಿಯನ್ನು ಹೀರಿಕೊಂಡು ರೆಂಬೆ ಕೊಂಬೆಗಳ ತುಂಬೆಲ್ಲ ರುಚಿ ರುಚಿಯಾದ ಹಣ್ಣುಗಳನ್ನು ಕೊಡುವ ಮಾವಿನ ಮರದಂತೆ ನಮ್ಮ ಬದುಕು ಮಧುರವಾಗಬೇಕು. ಈ ಜಗತ್ತಿನಲ್ಲಿ ನಾವು ನೋಡಿದ್ದು, ಕೇಳಿದ್ದು, ಮಾಡಿದ್ದು ಎಲ್ಲವೂ ನಮ್ಮ ಮನಸ್ಸನ್ನು ತುಂಬಿಕೊಳ್ಳುತ್ತದೆ. ಮನಸ್ಸಿನ ಮೇಲೆ ಅಗಾಧವಾದಂತಹ ಪರಿಣಾಮವನ್ನು ಉಂಟು ಮಾಡುತ್ತದೆ. ಆದುದರಿಂದ ನಾವು ನೋಡುವಾಗ, ಕೇಳುವಾಗ, ಏನೇ ಮಾಡುವಾಗ ತುಂಬ ಜಾಗೃತವಾಗಿರಬೇಕು. ನಮ್ಮ ಮನಸ್ಸು ಸ್ವಚ್ಛವಾಗಿದ್ದರೆ ಬದುಕು ಸ್ವಚ್ಛವಾಗುತ್ತದೆ. ಮನಸ್ಸು ಮಲಿನವಾಗಿದ್ದರೆ ಬದುಕು ಮಲಿನವಾಗುತ್ತದೆ. ಈ ಮನಸ್ಸೇ ನಮ್ಮ ಬದುಕನ್ನು ರೂಪಿಸುತ್ತದೆ. ಮನಸ್ಸು ಸಿರಿವಂತವಾದರೆ, ಸುಂದರವಾದರೆ ತಕ್ಷಣ ಬದುಕು ಸಿರಿತನದೊಂದಿಗೆ ಸುಂದರವಾಗಿಯೂ ಕಾಣುತ್ತದೆ. ಸುಖ ದುಃಖ, ಸೋಲು ಗೆಲುವು, ಬಂಧ
ಮೋಕ್ಷ ಎಲ್ಲದಕ್ಕೂ ಈ ಮನಸ್ಸೇ ಕಾರಣ. ಆದುದರಿಂದ ನಮ್ಮ ಬದುಕಿನ ಗುರಿ ಗಮ್ಯ ಸ್ಪಷ್ಟವಾಗಬೇಕು. ಆಗ ನಮ್ಮ ಮನಸ್ಸು ಅದೇ ದಿಕ್ಕಿನಲ್ಲಿ ಸಾಗುತ್ತದೆ, ಅದನ್ನೇ ಸಾಧಿಸುತ್ತದೆ. ಹಾಗಾಗಿ ಸಮುದಾಯದಲ್ಲಿರುವಂತಹ ಪ್ರತಿಯೊಬ್ಬ ವ್ಯಕ್ತಿಯೂ ಇಂತಹ ವಿಚಾರಗಳನ್ನು ಅರ್ಥ ಮಾಡಿಕೊಂಡು ಯಾವಾಗ ನಮ್ಮ ಮನಸ್ಸು ಹೂವಿನಂತೆ ಅರಳಲು ಪ್ರಾರಂಭವಾಗುತ್ತದೆಯೋ ಆ ಕ್ಷಣವೇ ನಮ್ಮ ಬಾಳು ಶಿವನೊಲುಮೆಯ ಬಾಳಾಗುತ್ತದೆ. ಹೂವಿನ ಸಸಿಯ ರೆಂಬೆ ಕೊಂಬೆಗಳು, ಅದರೊಳಗಿನ ಚಿಗುರುಗಳು, ಹಸಿರಿನಿಂದ ಕಂಗೊಳಿಸುವ ಎಲೆಗಳು ಎಲ್ಲವೂ ಕೂಡಿ ಕಾರ್ಯೋನ್ಮುಖವಾದಾಗ ಮಾತ್ರ ಒಂದು ಸುಂದರವಾದಂತಹ ಹೂವು ಈ ಪರಿಸರದಲ್ಲಿ ಅರಳಲು ಸಾಧ್ಯವಾಗುತ್ತದೆ. ಅದರಂತೆ ಮಾನವನು ಸಹಿತ ತನ್ನೆಲ್ಲ ಕಿವಿ, ಕಣ್ಣು, ಮೂಗು, ನಾಲಿಗೆ ಹಾಗೂ ಚರ್ಮಗಳಂತಹ ಇಂದ್ರಿಯಗಳನ್ನು ಸತ್ಪಥದಲ್ಲಿ ಬಳಸಿಕೊಳ್ಳಬೇಕು. ಆ ಮೂಲಕ ಹೊಸ ಬದುಕನ್ನು ಕಟ್ಟಿಕೊಳ್ಳುವ ಕಾರ್ಯದಲ್ಲಿ ನಮ್ಮನ್ನು ತೊಡಗಿಸಿಕೊಳ್ಳಬೇಕು. ಬದಲಾಗಿ ಗಾಳಿಗಿಟ್ಟ ದೀಪದಂತೆ ನಮ್ಮ ಮನಸ್ಸನ್ನು ಹರಿಬಿಟ್ಟರೆ ಹರಿಗೋಲಿಲ್ಲದ ಹಡಗಿನಂತಾಗುತ್ತದೆ ಈ ನಮ್ಮ ಬದುಕು. ಆದ್ದರಿಂದ ಈ ಬದುಕಿನ ತಿರುಳನ್ನು ಅರಿತು ನಾವು ಬಾಳಿದಾಗ ಉತ್ತಮ ವ್ಯಕ್ತಿಯಾಗಿ ಸಮುದಾಯದಲ್ಲಿ ಹೊರಹೊಮ್ಮಲಿಕ್ಕೆ ಸಾಧ್ಯವಾಗುತ್ತೆ ಅಂತಕ್ಕಂತಹ ಸಲಹೆಗಳೊಂದಿಗೆ ಇವತ್ತಿನ ಕಾರ್ಯಕ್ರಮಕ್ಕೆ ವಿರಾಮ ಹೇಳ್ತೇನೆ. ಮತ್ತೊಂದು ವಿಚಾರದ ಜೊತೆ ತಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ನಮಸ್ಕಾರ.

0: ಜೀವನ ಪಾಠಶಾಲೆ. ಜಗತ್ತೇ ಒಂದು ಶಾಲೆ, ಪ್ರಕೃತಿಯೇ ನಮ್ಮ ಗುರು. ಕೇಳಿ ಪ್ರತಿ ಶುಕ್ರವಾರ ಬೆಳಗ್ಗೆ 8 ಗಂಟೆಗೆ ಹಾಗೂ ಸಂಜೆ 5 ಗಂಟೆಗೆ ನಿಮ್ಮ ನೆಚ್ಚಿನ JSS ರೇಡಿಯೋ 91.2 FM ಕಂಪನಾಂಕದಲ್ಲಿ. ಪ್ರೀತಿಯ JSS ರೇಡಿಯೋ 91.2 FM ಕೇಳುಗರಿಗೆಲ್ಲ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳೆಯ ಶಿವಕುಮಾರ್. ಜೀವನ ಪಾಠಶಾಲೆ ಸರಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಈ ಸರಣಿ ಕಾರ್ಯಕ್ರಮದ ಇಂದಿನ ವಿಷಯ ಹೆಣ್ಣು ಸಂಸಾರದ ಕಣ್ಣು. ಈ ವಿಷಯ ಕುರಿತು ಮಾತನಾಡಲಿಕ್ಕೆ ಇಂದು ನಮ್ಮ ಜೊತೆಗಿದ್ದಾರೆ ಶ್ರೀಮತಿ ಸುಧಾ ಮೃತ್ಯುಂಜಯಪ್ಪರವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಮೇಡಮ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ.
1: ನಮಸ್ಕಾರ.
0: ಈ ಜೀವನ ಪಾಠಶಾಲೆಯಲ್ಲಿ ಹೆಣ್ಣು ಸಂಸಾರದ ಕಣ್ಣು ಎಂಬ ವಿಷಯ ಕುರಿತು ಮಾತನಾಡ್ತಾ ಇದೀವಿ ಮೇಡಮ್. ಈ ಹೆಣ್ಣು ಸಂಸಾರದ ಕಣ್ಣು ಅನ್ನೋದು ನಮ್ಮ ಹಿಂದಿನ ಮಾತು ಇದು. ಸೊ ಈ ಮಾತನ್ನ ತಾವು ಹೇಗೆ ಅರ್ಥೈಸ್ತೀರಿ?
1: ನೋಡಿ, ಹೆಣ್ಣು ಸಂಸಾರದ ಕಣ್ಣು ಅನ್ನೋದು ಎಷ್ಟು ಸುಂದರವಾದ ವಾಕ್ಯ ಅದು. ಯಾರಿಗಾರು ತಟ್ಟುತ್ತೆ, ಹೃದಯ ತಟ್ಟುವಂತ ಮಾತದು. ಯಾವುದೇ ಮಗು ಹೆಣ್ಮಗು ಮದುವೆಯಾಗಿ ಮನೆಗೆ ಬಂದಾಗ ಆ ಅತ್ತೆ ಮನೆಯವರು, ನೀನು ಈ ಮನೆ ಬೆಳಕಮ್ಮ, ಬೆಳಕಾಗಿ ಬಂದಿದೀಯಾ, ಕಣ್ಣಾಗಿ ಬಂದಿದೀಯಾ, ಬಲಗಾಲಿಟ್ಟು ಒಳಗ್ ಬಾ ಅಂತ ಹೇಳಿದ್ರೆ ಸಾಕು, ಅವಳಿಗೆ ಹೆಮ್ಮೆ ಖುಷಿಯ ಜೊತೆಗೆ ಒಂದು ಆತ್ಮವಿಶ್ವಾಸ ಬರುತ್ತೆ. ಓ, ನಾನು ಈ ಮನೆ ಬೆಳಗಕ್ ಬಂದಿದ್ದೀನಿ ಅಂತ ಇವರೆಲ್ಲ ನಂಬಿದಾರೆ, ನಾ ಬೆಳಗ್ಬೇಕು ಅಂತ. ಕಣ್ಣು ಅಂದ್ರೆ ಬೆಳಕು ಅಂತಾನೆ. ಸೊ ಆ ಬೆಳಕು ಎಲ್ಲರ ಮೇಲೂ, ಆ ಮನೆಯಲ್ಲಿ ಇರುವ ಎಲ್ಲ ಸದಸ್ಯರ ಮೇಲೂ ಬೀಳ್ಬೇಕು. ಅವ್ರನ್ನೆಲ್ಲ ನೋಡ್ಕೊಳ್ಳೋ ಅಂತ ಜವಾಬ್ದಾರಿ, ನಂಗೆ ಎಷ್ಟು ವಹಿಸ್ತಾ ಇದಾರೆ ಅವತ್ತೇ ಅವಳು ಅರ್ಥ ಮಾಡ್ಕೊಂತಾಳೆ. ಓ, ನನ್ನ ಇವರೆಲ್ಲ ನಂಬಿದಾರೆ, ನಾನು ಇವ್ರಿಗೆ ತಕ್ಕಂತೆ ಬೆಳಕನ್ನು ಕೊಡಬೇಕು, ಈ ಮನೆಯನ್ನ ಬೆಳಗ್ಬೇಕು ಅಂತ. ಅಷ್ಟು ಸಂತೋಷ ಆಗುತ್ತೆ.
0: ಅಂದ್ರೆ ಈ ತಾವು ಬಹಳ ಒಂದು ಒಳ್ಳೆ ಮಾತನ್ನ ಹೇಳಿದ್ರಿ. ಹೆಣ್ಣು ಮನೆಗೆ ಬಲಗಾಲಿಟ್ಟು ಬರ್ತಿದ್ದಂಗೆನೆ ಆ ಮನೆ ಅವಳನ್ನ ಸ್ವಾಗತ ಮಾಡುತ್ತೆ. ಈ ಮನೆಯ ಬೆಳಕಾಗಿ ನೀ ಬರ್ತಿದೀಯಾ ಅಂತ ಬಹಳ ಹೆಮ್ಮೆಯಿಂದ ಸಂತೋಷದಿಂದ ಹೇಳುತ್ತೆ. ತಾವು ಹೇಳಿದ್ರಿ ಬಲಗಾಲಿಟ್ಟು ಒಳಗೆ ಬರ್ತಾಳೆ. ಯಾರೇ ಒಂದು ಹೆಣ್ಣಾದ್ರೂ ಅವಳು ಸೊಸೆಯಾಗಿನೇ ಮನೆಗೆ ಆರಂಭಿಸ್ತಾಳೆ, ನಂತರ ತಾಯಿ ಆಗ್ತಾಳೆ, ಎಲ್ಲಾ ಜವಾಬ್ದಾರಿಯನ್ನ ಪೂರೈಸ್ತಾಳೆ. ಮಕ್ಕಳಿಗೆ ತಾಯಿ ಆದ್ರೆ ಗಂಡನಿಗೆ ಹೆಂಡತಿಯಾಗಿ ಸಂಸಾರದ ನೌಕೆಯನ್ನ ಸಾಗಿಸ್ತಾಳೆ. ಇಂಥ ಸಂದರ್ಭದಲ್ಲಿ ಒಂದು ಸಂಸಾರ ಒಂದು ಸಾಮರಸ್ಯಯುಕ್ತವಾಗಬೇಕು ಅಂದ್ರೆ, ಸಾಮರಸ್ಯಯುಕ್ತ ಸಂಸಾರ ಆಗ್ಬೇಕು ಅಂದ್ರೆ ಅವಳ ಪಾತ್ರ ಎಷ್ಟು ಇರುತ್ತೆ?
1: ಅವಳು ಒಂದು ಹೊಂದಿಕೊಂಡು ಹೋಗೋ ಮನೋಭಾವ ಇರಲೇಬೇಕಾಗುತ್ತೆ. ನಾನು ಹೇಳ್ತೀನಿ, ಹೆಣ್ಣಿಗೆ ಯಾವಾಗ್ಲೂ ಒಂದು ಅಸ್ತ್ರ ಅಂದ್ರೆ, ಪ್ರಧಾನವಾದ ಅಸ್ತ್ರ ಅಂದ್ರೆ ತಾಳ್ಮೆ. ಯಾರಿಗೆ ತಾಳ್ಮೆ ಇರುತ್ತೆ ಅವ್ರು ಖಂಡಿತ ಜೀವನದಲ್ಲಿ ಗೆಲ್ತಾರೆ. ನೋಡಿ, ಈಗ ಗಂಡು ಮಕ್ಕಳನ್ನ ಏನ್ ಮಾಡ್ತಾರೆ, ಬೆಳೆಸುವಾಗ್ಲೇ ಒಂದು ಬೇರೆ ರೀತಿ ಬೆಳೆಸ್ಬಿಡ್ತಾರೆ ಅವ್ರನ್ನ. ನೀನು ವಂಶೋದ್ಧಾರಕ ಅನ್ನೋದು, ಅವನಿಗೆ ಬೇರೆ ರೀತಿ ಟ್ರೀಟ್ ಮಾಡೋದು, ತಾಯಿಂದಿರೋದು ಅದೊಂದು ಮಾಡ್ತಾರೆ. ಇವಾಗ ಈ ಕಾಲದಲ್ಲೂ ಸಹ ನಡೆಯುತ್ತೆ ಹಂಗೆ. ಗಂಡಿಗೆ ಮಹತ್ವ ಜಾಸ್ತಿ ಕೊಟ್ಬಿಟ್ಟು ಅವನು ನಮ್ ನೋಡ್ಕೊಳ್ಳೋನು ಅನ್ನೋದು, ಹೆಣ್ಣನ ಮನೆಯಲ್ಲೇನೆ ಭೇದ ಮಾಡಿದಾಗ ಹೆಣ್ಮಕ್ಳಿಗೆ ನಮ್ಗೇನು ಕೀಳರಿಮೆ, ಸ್ವಲ್ಪ ಕೀಳರಿಮೆಯಿಂದಲೇ ಬೆಳೀತಾರೆ. ಸ್ವಲ್ಪ ಇತ್ತೀಚೆಗೆ ಸಮವಾಗಿ ನೋಡ್ತಾರೆ ಅಂತಾನು ಹೇಳ್ಬಹುದು. ಹಿಂದಿನ ಮಟ್ಟದಲ್ಲಿ ನಮ್ಮ ಕಾಲದಲ್ಲಿ ಆ ಭೇದ ಭಾವ ಮಾಡ್ತಾ ಇದ್ರು. ಅವಾಗ ಅವಳಿಗೆ ಮೊದಲೇ ಪಾಠ ಏನು, ನೀನು ಗಂಡನ ಮನೆಗೆ ಹೋದ್ರೆ ಹೇಗಿರ್ಬೇಕು, ಹಿರಿಯರನ್ನ ಗೌರವಿಸ್ಬೇಕು, ಎಲ್ಲಾನು ಕುಟುಂಬದ್ದೆಲ್ಲ ನೋಡ್ಕೊಳ್ಬೇಕು, ಗಂಡನ ಕಡೆ ಗಮನ ಕೊಡು, ಮಕ್ಕಳ ಗಮನ ಕೊಡು, ಹಿಂತಿರ್ಕೊಂಡು ಮಾತಾಡ್ಬೇಡ, ಅಚ್ಚುಕಟ್ಟಾಗಿ ಅಡಿಗೆ ಮಾಡು, ಅದನ್ನೆಲ್ಲ ಹೇಳ್ಕೊಡ್ತಾ ಇದ್ರು. ಅದನ್ನ ನಿಜವಾಗ್ಲೂ ಪಾಲಿಸ್ಕೊಂಡು ಬರ್ತಾ ಇದ್ರು. ಬರೀ ಗೃಹಿಣಿಯಾಗಿದ್ದಾಗ ಇದು ಪಾಲಿಸ್ಕೊಂಡು ಬರಕ್ಕೆ ಸಾಧ್ಯತೆನೂ ಇತ್ತು. ಅವ್ರ ಹೆಚ್ಚಿನ ಸಮಯ ಕಳಿತಿದ್ದೆ ಮನೆ, ಆದ್ರಿಂದ ಹೆಣ್ಮಕ್ಳು ಲೀಲಾಜಾಲವಾಗಿ ಅಮ್ಮ ಏನ್ ಹೇಳ್ಕೊಟ್ಲು ಪಾಲಿಸ್ಕೊಂಡು ಬರ್ತಾ ಇದ್ರು. ನೂರಿನಂತೆ ಸೀರೆ, ತಾಯಿಯಂತೆ ಮಗಳು ಅಂತ ನೋಡಿ. ಸೊ ತಾಯಿನ ನೋಡ್ಕೊಂಡು ಬೆಳೆದ ಮಗಳು, ತಾನು ಹಾಗೆ ಇರೋಣ, ನಾನು ಈ ತರ ಸಂಸಾರ ಬೆಳೆಸೋಣ ಅಂತ ಹಾಗೆ ಬರ್ತಾ ಇದ್ಲು. ಅದು ಮುಂದೆ ಬರ್ತಾ ಬರ್ತಾ ಎಜುಕೇಶನ್ ಜಾಸ್ತಿ ಆಗ್ತಾ ಇದ್ದಾಗ ಇಬ್ರು ಕೆಲ್ಸಕ್ಕೆ ಹೋಗಕ್ ಶುರು ಆಗ್ತಾರಲ್ವಾ, ಗಂಡನು ದುಡಿತಾನೆ, ಹೆಂಡತಿನ ದುಡಿತಾಳೆ. ಆವಾಗ ಸಾಮರಸ್ಯ ನಿಜವಾಗ್ಲೂ ಬೇಕಾಗಿರೋದು. ಇಬ್ರು ದುಡ್ಕೊಂಡ್ ಬಂದಾಗ ಇಬ್ಬರಿಗೂ ಸಾಕಾಗಿರುತ್ತೆ, ಇಬ್ಬರಿಗೂ ಸುಸ್ತಾಗಿರುತ್ತೆ. ಮನೇಲಿ ಏನೋ ಒಂದು ಸಣ್ಣ ವಿಷಯಕ್ಕೆ ಜಗಳ ಬರ್ತದೆ, ಆ ಜಗಳ ದೊಡ್ಡ ವಿಷಯ ಆಗ್ಬಿಡುತ್ತೆ. ಅದರಿಂದ ಒಬ್ರು ತಪ್ಪ ಒಬ್ರು, ಇಲ್ಲ ಗಂಡ ತಾಳ್ಮೆ ತಗೋಬೇಕು, ಇಲ್ಲ ಹೆಂಡತಿ ತಾಳ್ಮೆ ತಗೋಬೇಕು. ಅದು ಗೊತ್ತಲ್ವಾ, ನಾವ್ ಇಲ್ಲೇ ಬದುಕ್ಬೇಕು, ಇಲ್ಲೇ ಬಾಳ್ಬೇಕು, ನಮ್ ಮುಂದೆ ಹಿರಿಯರಿದ್ದಾರೆ, ಕಣ್ ಮುಂದೆ ಮಕ್ಕಳಿದ್ದಾರೆ, ಅದರಿಂದ ಅವರೆಲ್ಲರೂ ಸುಧಾರಿಸ್ಕೊಂಡು ಅವ್ರ ಮುಂದೆ ನಾವು ಒಳ್ಳೆ ರೀತಿಯಲ್ಲಿ ಬದುಕಬೇಕು ಅಂತಂದರೆ ಒಬ್ಬರು ತಾಳ್ಮೆ ತಗೊಂಡು ಒಬ್ಬರು ದುಡುಕದೇನೆ ಅವ್ರು ಏನು ಹೇಳ್ತಾರೆ ಕಿರಿಚಾಗ್ಲಿ ಕೂಗಾಡಲಿ ಬೇರೆ ಮಾತು, ಆಮೇಲೆ ಕುಳಿತು ಚರ್ಚೆ ಮಾಡ್ಬೋದಲ್ವಾ ಏನು ಸಮಸ್ಯೆ ಇದೆ, ಆ ಕೋಪ ಹೋದ್ಮೇಲೆ ಬಗೆಹರಿಸ್ಕೊಳ್ಳಿ, ಎಲ್ಲಾನು ಸಮಸ್ಯೆ ಪ್ರತಿಯೊಂದಕ್ಕೂ ಪರಿಹಾರ ಇದ್ದೇ ಇದೆ. ಅದರಿಂದ ನಾವು ಮಾತಾಡುವಾಗ ತುಂಬಾ ಎಚ್ಚರಿಕೆಯಿಂದ ನಮ್ಮ ಮಕ್ಕಳು ನಮ್ಗೆ ಗಮನಿಸ್ತಾ ಇದ್ದಾರೆ, ಇವತ್ತಿಂದಲ್ಲ ಸಂಸಾರ ಇವತ್ತು ಕೊನೆಯಲ್ಲ, ನಾವು ಬದುಕಿ ಬಾಳ್ಬೇಕು, ನಾವು ಏನೇನೋ ಆಸೆ ಇಟ್ಕೊಂಡು ಬಂದಿದೀವಲ್ಲ ಆಸೆ ಎಲ್ಲ ನೆರವೇರಿಸ್ಬೇಕಲ್ವಾ. ಸೊ ನಾವೇನು ದುಡುಕ್ತೇನೆ ಅವತ್ತೊಂದು ದಿನಕ್ಕೆ ಏನ್ ಮಾಡಬಹುದು, ನಾವು ಒಂದು ತಾಳ್ಮೆ ಅಂತ ಇಟ್ಕೊಂಡ್ಬಿಟ್ರೆ ಗಂಡಾಗ್ಲಿ ಹೆಣ್ಣಾಗ್ಲಿ, ಆಮೇಲೆ ಸ್ವಲ್ಪ ಶಾಂತಿ ಆದ್ಮೇಲೆ ಮನಸ್ಸಿಗೆ ಕೂರ್ತು ಚರ್ಚೆ ಮಾಡಿದ್ರೆ ಎಲ್ಲಾನು ಪರಿಹಾರ ಆಗುತ್ತೆ.
0: ಒಂದು ಹೆಣ್ಣು ಅಂದ ತಕ್ಷಣ ನಮ್ಗೆ ನೆನಪಾಗೋದು ಅಥವಾ ಕಣ್ಮುಂದೆ ಬರೋದು ಅವಳ ತಾಳ್ಮೆ ಸಹನೆ.
1: ಖಂಡಿತ,
0: ಬಹುಶಃ ಅದೇ ಕಾರಣಕ್ಕೆ ಆಕೆಗೆ ಅಷ್ಟೊಂದು ಮಹತ್ವ ಇರೋದು, ಅಷ್ಟೊಂದು ಗೌರವ ಇರೋದು. ಸೊ ಗಂಡು ಇತ್ತೀಚೆಗೆ ಬಿಡಿ, ಆದರೆ ನಾವು ಹಿಂದಿನ ಕಾಲದಲ್ಲಿ ನಾವು ನೋಡುವಾಗ ಅವನು ದುಡ್ಕೋ ಸ್ವಭಾವ, ಕೋಪಿಷ್ಟ, ಈ ಥರ ಏನೇ ಆದ್ರೂ ಹೊರಗಡೆ ಹೋಗಿ ದುಡ್ಕೊಂಡು ಬರ್ತಿದ್ದ ಅಷ್ಟೇ ಬಿಟ್ರೆ ಈ ನುಡಿದಂಥ ಸಂಸಾರವನ್ನು ನೀಗಿಸುವಂಥ ತಾಳ್ಮೆ ಸಹನೆ ಹೆಣ್ಣಿಗೆ ಹೆಚ್ಚು ಇದ್ದಿದ್ದು. ಬಹುಶಃ ಆಕೆ ಒಬ್ಬ ಹೆಂಡತಿಯಾಗಿ ಮತ್ತೆ ಸೊಸೆಯಾಗಿ ಸಂಭಾಳಿಸಬೇಕು, ಗಂಡನನ್ನು ಸಂಭಾಳಿಸಬೇಕು, ಜೊತೆಗೆ ಮಕ್ಕಳನ್ನು ಸಂಭಾಳಿಸಬೇಕು, ಎಲ್ಲವನ್ನ ಸಂಭಾಳಿಸಬೇಕು ಅಂತ ಹೇಳಿದ್ರೆ ಅವಳಿಗೆ ತಾಳ್ಮೆ ಸಹನೆ ಬೇಕೇ ಬೇಕಾಗತ್ತೆ. ಅಂತಹ ಹೆಣ್ಣು ಸರಿಯಾದ ರೀತಿಯಲ್ಲಿ ಒಂದು ಧ್ಯಾನವಂತೆ ಆಗ್ಬಿಟ್ರೆ ಅಥವಾ ಅವಳಿಗೆ ರೀತಿಯ ಒಂದು ಸಹಕಾರ ಒಂದು ಸಿಕ್ಕಿಬಿಟ್ರೆ ಬಹುಶಃ ಒಂದು ಆ ಸಂಸಾರ ಸುಖಮಯವಾಗಿ ಇರುತ್ತೆ. ಸೊ ಆ ನಿಟ್ಟಿನಲ್ಲಿ ಅವಳ ಪಾತ್ರವನ್ನ ನಾವು ಪುರುಷರಾಗಿ ಖಂಡಿತ ಅರ್ಥ ಮಾಡ್ಕೋಬೇಕು, ಜೊತೆಗೆ ಅವಳಿಗೆ ಸಹಕಾರ ನೀಡಿದಾಗ ಖಂಡಿತವಾಗ್ಲೂ ಆ ಸಂಸಾರ ಸಾಮರಸ್ಯಯುಕ್ತವಾಗಿ ನಡೆಯುತ್ತೆ.
1: ಹೌದು, ಖಂಡಿತವಾಗಿ ಆ ಗಂಡಾದವನು ಅರ್ಥ ಮಾಡ್ಕೊಳ್ಬೇಕು, ಅವಳು ಬೇರೆ ಮನೆಯಿಂದ ಬರ್ತಾ ಇದ್ದಾಳೆ, ಅವರ ಬಂಧು ಬಳಗ ಬಿಟ್ಟು ಬರ್ತಾ ಇದ್ದಾಳೆ, ನಮ್ಮ ಮನೇಲಿ ಬದುಕ್ತಾ ಇದ್ದಾಳೆ, ಅವಳ ಬೆಳೆದ ವಾತಾವರಣ, ಅವಳಲ್ಲಿರೋ ರಕ್ತದಲ್ಲಿರೋ ಗುಣಗಳು ಎಲ್ಲ ಬೇರೆ ಇರುತ್ತೆ. ಬಂದು ಇಲ್ಲಿ ಅಡ್ಜಸ್ಟ್ ಆಗಿ ಇವ್ರಿಗೆ ಏನ್ ಬೇಕು ಆ ರೀತಿ ಬದುಕೋದು, ಇವ್ರಿಗೆ ಬೇಕಾದ ಅಡುಗೆ ಮಾಡೋದು, ಇವರ ರೀತಿಯಲ್ಲಿ ಏನ್ ಆಚಾರ ವಿಚಾರ ನಡ್ಸ್ಕೊಂಡು ಹೋಗೋದು, ಅದೆಲ್ಲವನ್ನು ಬದಲಾವಣೆಗೆ ನಾವು ಟೈಮ್ ಕೊಡ್ಬೇಕಲ್ಲ, ಅದನ್ನ ಅವನು ಯೋಚನೆ ಮಾಡ್ಬೇಕು. ಹೌದು, ಬದಲಾವಣೆಗೆ ನಾವು ಟೈಮ್ ಕೊಡೋಣ, ನಿಧಾನವಾಗೇ ಮಾಡ್ಲಿ, ನಮ್ಗೆ ಇಷ್ಟದಂತೆ ಅವಳು ಬರ್ತಾಳೆ ಅಂತ. ಅದೇ ತಾಳ್ಮೆ ಅವನಿಗೂ ಬೇಕಾಗುತ್ತೆ. ಈಗ ನಾವು ಮೊದಲು ಬರೀ ಹೆಣ್ಣಿಗೆ ತಾಳ್ಮೆ ಇದ್ರೆ ಸಾಕು ಅಂತ ಇದ್ವಲ್ಲ, ಗಂಡಿಗೂ ತಾಳ್ಮೆ ಇರ್ಬೇಕಾಗುತ್ತೆ. ಅವನು ಸುಖಮಯ ಜೀವನ ನಡೆಸಬೇಕು ಅಂದ್ರೆ ಇದನ್ನ ಅವನು ಅನುಸರಿಸ್ಕೋಬೇಕು.
0: ಹೆಣ್ಣು ತಾಳ್ಮೆಯ ಪ್ರತೀಕ, ಸಹನೆಯ ಪ್ರತೀಕ, ಆದ್ರೆ ಕೇವಲ ಅವಳೊಬ್ಳೆ ಇದ್ರೆ ಸಾಲದು, ಜೊತೆಗೆ ಗಂಡನೂ ಕೂಡ ಇರಬೇಕು, ಮತ್ತೆ ಮನೆಯಲ್ಲಿ ಎಲ್ಲರ ಒಂದು ಈ ಸಹನೆ ತಾಳ್ಮೆ ಬಹಳ ಮುಖ್ಯ. ಅದು ಅವಳು ಮಾದರಿ ಅಷ್ಟೇ, ಅದನ್ನ ಎಲ್ಲರೂ ಅನುಸರಿಸಿದ್ರೆ ಬಹುಶಃ ಈ ಸಂಸಾರ ಬಹಳ ಸುಖಕರವಾಗಿ ಇರುತ್ತೆ.
1: ನಿಜ, ಹಿರಿಯರಿದ್ರೆ ಹಿರಿಯರು ಸ್ವಲ್ಪ ತಾಳ್ಮೆ ತಗೊಂಡು ಮತ್ತೆ ಅವಳಿಗೆ ದುಡುಕುದ್ರೆ ನಾವು ಬುದ್ಧಿ ಹೇಳ್ಬೋದು, ಕುರಿಸಿ ಬಾಮ್ಮ ಇವಾಗ ಮಾತಾಡ್ಬೇಡ, ಸ್ವಲ್ಪ ಸ್ವಲ್ಪ ಸ್ವಲ್ಪ ಕೂತ್ಕೊ ನೀನು, ಆಮೇಲೆ ಮಾತಾಡು, ಯೋಚನೆ ಮಾಡಿ ನೋಡು ನೀನ್ ಹೇಳ್ತೀರಿ ಸರಿನಾ ಇಲ್ವಾ ಅಂತ. ಆ ರೀತಿ ಸ್ವಲ್ಪ ಸಲಹೆಗಳು ಹಿರಿಯರು ಕೊಡ್ಬೇಕಾಗುತ್ತೆ, ಗಂಡನ್ನು ಸಹ ಅರ್ಥ ಮಾಡ್ಕೋಬೇಕಾಗುತ್ತೆ.
0: ತಾವು ಆರಂಭದಲ್ಲಿ ಹೇಳಿದ್ರಿ ಆಕೆ 18 ವರ್ಷ ಅಥವಾ 20-22 ವರ್ಷದ ವರ್ಗೂ ತನ್ನ ತಂದೆ ಮನೆಯಲ್ಲಿ ಬೆಳೆದಿರ್ತಾಳೆ ಅಥವಾ ತನ್ನೂರಿನ ತನ್ನ ಮನೆಯ ಒಂದು ಸಂಸ್ಕಾರ ಆಚಾರ ವಿಚಾರದೊಳಗಡೆ ಬದುಕಿರ್ತಾಳೆ. ತಕ್ಷಣ ಬೇರೊಂದು ವಾತಾವರಣಕ್ಕೆ ಸಂಸ್ಕಾರ ಇರುವಂತ ಮನೆಗೆ ಕಾಲಿಟ್ಟಾಗ ಅಲ್ಲಿಗೆ ಅಡ್ಜಸ್ಟ್ ಆಗಕ್ಕೆ, ಅದನ್ನ ನೋಡಿ ಅದ್ರ ಡೈಜೆಸ್ಟ್ ಮಾಡ್ಕೊಳ್ಳೋಕೆ ಸಾಕಷ್ಟು ಸಮಯ ಬೇಕಾಗತ್ತೆ. ಬಹುಶಃ ಆ ಸಮಯ ಕೊಟ್ಟು ಆ ಸಮಯದಲ್ಲಿ ಅವಳಿಗೆ ವಿಶ್ವಾಸ ತುಂಬಿಸ್ಬಿಟ್ರೆ ಇದು ನನ್ನ ಮನೆ, ಒಳ್ಳೆ ವಾತಾವರಣ ಇದೆ, ನನ್ನೆಲ್ಲರೂ ಪ್ರೀತಿಸ್ತಾರೆ ಇಷ್ಟಪಡ್ತಾರೆ ಅನ್ನೋ ಒಂದು ಒಳ್ಳೆ ವಾತಾವರಣವನ್ನ ಕಲ್ಪಿಸ್ಬಿಟ್ರೆ ಬಹುಶಃ ಆ ಸಂಸಾರ ಸುಖಮಯವಾಗಿರುತ್ತೆ.
1: ಖಂಡಿತವಾಗಿ ಸತ್ಯವಾದ ಮಾತು ಇದು. ಅವಳಿಗೆ ನೀವು ಪ್ರೋತ್ಸಾಹ ಕೊಟ್ಟು ನಿನ್ನಿಂದನೇ ಮನೆ ಬೆಳಗೋದು, ಅವ್ರಿಗೆ ಸ್ವಲ್ಪ ಟೈಮ್ ಕೊಟ್ರೆ ಅಡ್ಜಸ್ಟ್ ಮಾಡ್ಕೊಳ್ಳಕ್ಕೆ ಖಂಡಿತ ಮನೆ ನಂದನವನೇ ಆಗುತ್ತೆ. ಅನುಮಾನನೇ ಇಲ್ಲ.
0: ಮುಂದುವರೆದು ಹೆಣ್ಣನ್ನ ಈ ಮನೆಯ ಕುಟುಂಬದ ಎಲ್ಲಾ ಆರೋಗ್ಯವನ್ನ ಕಾಪಾಡುವಲ್ಲಿ ಹೆಣ್ಣಿನ ಪಾತ್ರ ಬಹಳಷ್ಟು ಇದೆ ಅಂತಾರೆ. ಅಂದ್ರೆ ಒಂದು ಕುಟುಂಬ ಆರೋಗ್ಯಯುತವಾಗಿದೆ ಅಂದ್ರೆ ಅದಕ್ಕೆ ಬಹುಮುಖ್ಯ ಕಾರಣ ಹೆಣ್ಣು ಅಂತ ಹೇಳ್ತಾರೆ. ಸೊ ಇದನ್ನ ತಾವು ಹೇಗೆ ಹೇಳ್ತೀನಿ?
1: ಫಸ್ಟ್ ಆರೋಗ್ಯ ಅಂದ ತಕ್ಷಣ ಏನ್ ಹೇಳಿ, ನಮ್ಮ ಆಹಾರಕ್ಕೆ ಹೋಗುತ್ತೆ. ಆಹಾರ ಅಂದ್ರೆ ಅಡುಗೆ ಮನೆಗೆ ಹೋಗ್ತೀವಿ. ಅಡುಗೆ ಮನೆಯನ್ನ ನಾವು ಹೋಮ್ ಸೈನ್ಸ್ ಅಲ್ಲಿ ಫುಡ್ ಅಂಡ್ ನ್ಯೂಟ್ರಿಷನ್ ಲ್ಯಾಬ್ ಅಂತ ಹೇಳ್ತೀವಿ. ಸೊ ಅಲ್ಲೇ ಗೊತ್ತಾಗುತ್ತೆ ನೋಡಿ, ಆಹಾರವನ್ನು ನಾವು ತಯಾರಿಸುವ ಜಾಗ ಎಷ್ಟು ಶುಚಿಯಾಗಿರ್ಬೇಕು, ಅಲ್ಲಿ ರುಚಿಯಾದ ಅಡುಗೆ ಮಾಡಬೇಕು. ಪ್ರತಿಯೊಬ್ಬರಿಗೂ ಅವರ ಟೇಸ್ಟ್ ಏನು ಅಂತ ತಿಳ್ಕೊಂಡು ಅವರಿಗೆ ನಾವು ಮಾಡಿ ಕೊಡೋಕ್ಕಿಂತ ಯಾವುದು ತಿಂದರೆ ಯಾರಿಗೆ ತೊಂದರೆ ಆಗುತ್ತೆ? ಜಾಸ್ತಿ ಖಾರ ಉಪ್ಪು ಹುಳಿ ತಿಂದಾಗ ಅಸಿಡಿಟಿ ಆಗುತ್ತೆ, ತುಂಬ ತುಪ್ಪ ಸ್ವೀಟು ಎಲ್ಲ ನಾವು ಕೊಟ್ಟರೆ ಮಕ್ಕಳಿಗಾಗಲಿ ಗಂಡ ಬಜ್ಜು ಬರೋ ಸಮಸ್ಯೆ ಇರುತ್ತೆ. ಹಾಗೆ ತುಂಬ ಕೋಲ್ಡ್ ಇರೋ ವಸ್ತುಗಳನ್ನ ಐಸ್ ಕ್ರೀಮ್ ಆಗಲಿ ಬೇರೆ ಬೇರೆ ಜ್ಯೂಸ್ ಅದು ಇದು ನಾವು ಕೊಡೋದ್ರಿಂದ ಶೀತ ನೆಗಡಿ ಕೆಮ್ಮು ಬರೋ ಸಮಸ್ಯೆ ಇರುತ್ತೆ, ಅದು ನಮಗೆ ಗೊತ್ತಿರುತ್ತೆ. ಸೊ ಒಬ್ಬ ಡಾಕ್ಟರ್ ಆಗಿ ಒಬ್ಬ ವೈದ್ಯ ಆಗಿ ಅಥವಾ ಒಬ್ಬ ನರ್ಸ್ ಆಗಿ ನಾವು ಈ ಆಹಾರ ಈ ಅಡುಗೆ ಮನೆಯನ್ನ ವಹಿಸ್ಕೋಬೇಕಾಗುತ್ತೆ.
0: ಖಂಡಿತ, ಅಂದ್ರೆ ಮನೇನೇ ಒಂದು ಆಸ್ಪತ್ರೆ ಅಂತ ಅನ್ಕೊಂಡ್ರೆ ಅಡಿಗೆ ಮನೇನೇ ಒಂದು ಔಷಧ ಕ್ಲಿನಿಕ್ ಅದು. ಸೊ ತಾಯಿಯೇ ವೈದ್ಯರು ಅಂತ. ಸೊ ಈ ಮೂರು ಆಗ್ಬಿಟ್ರೆ ಅಂದ್ರೆ ತಾವು ಹೇಳ್ದಂಗೆನೆ ಯಾವ ಆಹಾರದಲ್ಲಿ ಯಾವ ಅಂಶಗಳಿದೆ ಅಂದ್ರೆ ಅದ್ರಲ್ಲಿ ಪ್ರೋಟೀನ್ ಬೇಕಾ, ವಿಟಮಿನ್ ಬೇಕಾ, ಪೌಷ್ಟಿಕಾಂಶಗಳು ಬೇಕಾ, ಸೊ ಇದರ ಜ್ಞಾನವನ್ನ ಅವಳು ಪಡ್ಕೊಂಡ್ಬಿಟ್ರೆ ಕಾಲಕಾಲಕ್ಕೆ ವಿಶೇಷವಾಗಿ ಯಾವ ಕಾಲದಲ್ಲಿ ಯಾವ ಆಹಾರ ತಿಂದ್ರೆ ಆರೋಗ್ಯವಾಗಿರುತ್ತೆ, ಯಾವ ಆಹಾರ ತಿಂದ್ರೆ ಅದು ವ್ಯತಿರಿಕ್ತ ಆಗುತ್ತೆ, ಸೊ ಇದರ ಒಂದು ಜ್ಞಾನವನ್ನ ಪಡ್ಕೊಂಡ್ಬಿಟ್ರೆ ಬಹುಶಃ ನಮ್ಗೆ ವೈದ್ಯರೇ ಬೇರೆ ವೈದ್ಯರೇ ಬೇಕಾಗಿಲ್ಲ ಅಂತ ಅನ್ಸುತ್ತೆ.
1: ಖಂಡಿತ ಬೇಕಾಗಿಲ್ಲ. ಮತ್ತೆ ಇನ್ನೊಂದು, ಒಬ್ಬೊಬ್ಬರ ಶರೀರಕ್ಕೆ ಒಂದೊಂದು ಪ್ರಕೃತಿಗೆ ಒಬ್ಬೊಬ್ಬರಿಗೆ ಒಂದು ಹೊಂದುತ್ತೆ, ಒಬ್ಬರಿಗೆ ಹೊಂದಲ್ಲ, ಅದನ್ನ ಸ್ವಲ್ಪ ಗಮನಿಸ್ಬೇಕು. ಒಬ್ಬರಿಗೆ ತುಂಬಾ ಖಾರ ತಿಂದ್ರೆ ಏನು ಆಗೋದೇ ಇಲ್ಲ, ಮತ್ತೆ ಸ್ವಲ್ಪ ಕೋಲ್ಡ್ ಆಗಿರೋದನ್ನ ತಿಂದ ತಕ್ಷಣ ಕೆಲವ್ರಿಗೆ ತಕ್ಷಣ ಇಮಿಡಿಯೇಟ್ ಆಗಿ ಕಫ ಬರುತ್ತೆ ಅದೆ. ಸೊ ಅದನ್ನ ನಾವು ಒಂದ್ ಸ್ವಲ್ಪ ಗಮನಿಸ್ಬೇಕು ಯಾರ ಪ್ರಕೃತಿ ಹೇಗಿದೆ. ಈಗ ಹಿರಿಯರಿದ್ರೆ ಅವ್ರಿಗೆ ಏನ್ ಬೇಕಾಗುತ್ತೆ, ಅವ್ರಿಗೆ ಬಿಸಿ ನೀರೇ ಕುಡಿದು ರೂಢಿ ಆಗಿರುತ್ತೆ, ಮತ್ತೆ ಸಪ್ಪೆ ಆಹಾರ ತಗೊಂಡು ರೂಢಿ ಆಗಿರುತ್ತೆ. ಅದರಿಂದ ಅದೆಲ್ಲ ಗಮನ ಹಿರಿಯರಿಗೆ ಬೇರೆ, ಗಂಡನಿಗೆ ಬೇರೆ, ಮಕ್ಕಳಿಗೆ ಬೇರೆ. ಅದೆ ಮಾಡುವಾಗ ನಾವು ಜಾಣ್ಮೆಯಿಂದ ಯಾವ್ದೇ ಅದನ್ನ ಯಾವಾಗ ಮಾಡ್ಕೊಡ್ಬೇಕು ಅದನ್ನೇ ಗಮನಿಸ್ಬೇಕು. ಹಾಗೆ ಅವರ ರುಚಿ ಅಭಿರುಚಿ ಹೇಗಿದೆ ಅದನ್ನ ಸ್ವಲ್ಪ ಮಂದಲ್ಲಿ ಇಟ್ಕೊಂಡು, ಆಮೇಲೆ ಅತಿಯಾಗಿ ಅವರು ಯಾವುದು ತಿಂದಿ ಇರೋ ತರ ನಾವು ಪ್ರಚೋದನೆ ಕೊಡದೆ, ಹೊರಗಡೆ ತಿಂಡಿಗಾಗ್ಲಿ ಹೋಟೆಲ್ ತಿಂಡಿಗಾಗ್ಲಿ ಅವ್ರು ಹೊರಗಡೆ ಹೋಗದೆ ಇರೋ ತರ ಅವ್ರಿಗೆ ಏನು ಅಪೇಕ್ಷೆ ಪಡ್ತಾರೆ ಅದನ್ನ ನಾವು ಮನೆಯಲ್ಲೇ ರುಚಿಯಾಗಿ ಮಾಡಿಕೊಟ್ಟು ಬೇರೆ ಬೇರೆ ರೀತಿಯ ನೋಡಿ. ಈಗ ನಾವು ದೋಸೆ ಮಾಡ್ಕೊಟ್ರೆ ದಿನಾ ದೋಸೆ ಅಂತ ಮಕ್ಕಳು ಸಣ್ಣ ಸಣ್ಣ ಮಕ್ಕಳು ಬೇಜಾರು ಮಾಡ್ತಾರೆ. ಅದನ್ನೊಂದು ಡಿಸೈನ್ ಆಗಿ ಮಾಡ್ಕೊಡೋದು, ಅದೇ ದೋಸೆಯಲ್ಲಿ ಪ್ರಾಣಿ ಮಾಡ್ಕೊಡೋದು, ಹೂವು ಮಾಡ್ಕೊಡೋದು, ಇವತ್ತು ಅದು ಮಾಡಿದ್ದೀನಿ, ಆಮೇಲೆ ಒಂದಿನ ಜಾಮೆಟ್ರಿಕಲ್ ಡಿಸೈನ್ಸ್ ಮಾಡೋದು, ಸ್ಕ್ವೇರ್ ರೌಂಡ್ ಟ್ರಯಾಂಗಲ್ ಅಂತ ಅವ್ರಿಗೆ ಪಾಠದ ಮೂಲಕ ನಾವು ಊಟವನ್ನು ಮಾಡಿಸಬಹುದು. ಈ ತರನೆಲ್ಲ ಅಡಾಪ್ಟ್ ಮಾಡ್ಕೊಂಡ್ಬಿಟ್ರೆ
0: ಅಲ್ಲ, ಅಡಿಗೆ ಮಾಡೋದು ಅಷ್ಟೇ ಮುಖ್ಯ ಅಲ್ಲ, ಅದನ್ನ ಬಡಿಸುವ ವಿಧಾನ ಕೂಡ ಬಹಳ ಮುಖ್ಯ ಅನ್ನೋದನ್ನೇ ತಾವು ಹೇಳ್ತಾ ಇದ್ದೀರಿ.
1: ಅದು ಅಟ್ರಾಕ್ಟ್ ಆಗ್ಬೇಕು, ನಾವು ಕೊಡ್ತಿರೋದು ಅವ್ರಿಗೆ ಅಟ್ರಾಕ್ಟ್ ಆಗ್ಬೇಕು. ಅವಾಗ ನಮ್ಮ ಮನೇಲೆ ತುಂಬಾ ಚೆನ್ನಾಗಿದೆ ಹೊರಗಿಂತ ಅನ್ನೋ ಭಾವನೆ ಮಕ್ಕಳಿಗೂ ಬರುತ್ತೆ, ಗಂಡನಿಗೂ ಅಷ್ಟೇ. ನಾವು ರುಚಿ ರುಚಿಯಾಗಿ ಅವ್ರಿಗೆ ಏನ್ ಬೇಕು ಅದನ್ನ ಇನ್ ಟೈಮ್ ಕರೆಕ್ಟ್ ಆಗಿ ಕೊಟ್ರೆ ಅವ್ರು ಯಾರು ಹೊರಗಡೆ ಹೋಗೋದೇ ಇಲ್ಲ, ತಿನ್ನೋದೇ ಇಲ್ಲ.
0: ಸಾಮಾನ್ಯವಾಗಿ ಮಾತನಾಡ್ತಿದ್ವಿ ಫ್ಯಾಮಿಲಿ ಡಾಕ್ಟರ್ ಅಂತ, ಬಹುಶಃ ಫ್ಯಾಮಿಲಿ ಡಾಕ್ಟರ್ ಅಂತ ಯಾಕೆ ಕರೀತಾರೆ ಅಂದ್ರೆ ಅವ್ರ ಕುಟುಂಬದಲ್ಲಿ ಯಾರ್ಯಾರ ಆರೋಗ್ಯ ಏನೇನಿದೆ, ಯಾವ್ದು ಸರಿ ಇದೆ ಯಾವ್ದು ಸರಿ ಇಲ್ಲ, ಅವ್ರಿಗೆ ಏನೇನ್ರಿ ಪೂರಕವಾಗಿ ಅಂದ್ರೆ ಹಿಸ್ಟ್ರಿ ಗೊತ್ತಿರಬೇಕಂತ, ಯಾವುದೇ ಚಿಕಿತ್ಸೆ ಕೊಡ್ಬೇಕಂದ್ರೆ ಅವ್ರ ಹಿಸ್ಟ್ರಿ ಗೊತ್ತಿರಬೇಕು ಅಂತ. ಸೊ ಹಾಗೆ ಒಂದು ಮನೆಯಲ್ಲಿ ಹೆಣ್ಣು ಮಗಳಿಗೆ ತನ್ನ ಕುಟುಂಬದ ಸದಸ್ಯರ ಹಿಸ್ಟ್ರಿ ಗೊತ್ತಿರುತ್ತೆ, ಯಾವ ಆಹಾರ ಅವ್ರಿಗೆ ಹೊಂದುತ್ತೆ, ಯಾವ ಆಹಾರ ಹೊಂದೋದಿಲ್ಲ, ಏನ್ ಕೊಡ್ಬೇಕು ಅಂತ. ಇದನ್ನ ನಾವು ಕಲೆ ಹಾಕೊಂಡಿದ್ರೆ ಬಹುಶಃ ಆ ಮೂಲಕ ಒಂದು ಆಹಾರ ಪದ್ಧತಿಯನ್ನ ಅಳವಡಿಸ್ಕೊಂಡ್ಬಿಡ್ತಾರೆ. ಸೊ ಆರೋಗ್ಯನ ವೃದ್ಧಿಸ್ಲಿಕ್ಕೆ ಸಾಧ್ಯ.
1: ಈಗ ನೋಡಿ ಎಲ್ಲಾರು ಯೂಟ್ಯೂಬ್ ಅದು ಇದು ನೋಡ್ತಾ ಇರ್ತಾರೆ. ಮೊದ್ಲಂಗೆ ನಮಗೆ ಬಹಳ ಪುಸ್ತಕ ಹುಡುಕೊಂಡು ಹೋಗಿ ತಗೊಂಡು ಓದಿ ತಿಳ್ಕೊಬೇಕು ಅಂತೇನಿಲ್ಲ. ನೀವು ನೋಡ್ತಾ ಇದ್ರೆ ಗೊತ್ತಾಗುತ್ತೆ ಪ್ರೋಟೀನ್ ಯಾವ್ದಲ್ಲಿದೆ, ಫ್ಯಾಟ್ ಯಾವ್ದಲ್ಲಿದೆ, ವಿಟಮಿನ್ಸ್ ಯಾವ್ದಲ್ಲಿದೆ, ಅದನ್ನೆಲ್ಲ ನಾವು ನೋಡ್ಕೊಳ್ತಾ ಇರ್ತೀವಿ, ನೋಡ್ಬಹುದು. ಪ್ರತಿ ಯಾವ ಮಹಿಳೆಯರು ಅಂಗೈಯಲ್ಲಿ ಇಟ್ಕೊಂಡು ನೋಡ್ಬಹುದು, ಎಲ್ಲಾರ ಕೈಯಲ್ಲೂ ಸ್ಮಾರ್ಟ್ ಫೋನ್ ಇದೆ ಅಲ್ಲ, ಮಾಡ್ತಾ ಮಾಡ್ತಾ ನೋಡ್ಕೊಳ್ಬಹುದು. ಸೊ ಯಾವ್ದನ್ನ ಎಷ್ಟು ಪ್ರಮಾಣದಲ್ಲಿ ನಾವು ಇಟ್ಕೊಂಡು ನಾವು ಆರೋಗ್ಯವಾಗಿರ್ತೀವಿ ಅದನ್ನ ನಾವು ಗಮನಿಸ್ಕೊಂಡು ಮಾಡಬಹುದು. ಹಾಗೆ ಬೇಕಾದ ಸಣ್ಣ ಪುಟ್ಟ ಹೆಚ್ಚು ಕಮ್ಮಿ ಆದ್ರೆ ಮನೆ ಮದ್ದು ಅದು ನಮ್ ಕೈಲೇ ಇದೆ. ಒಬ್ಬ ವೈದ್ಯ ಅಂತ ಹೇಳಿದ್ನಲ್ಲ, ಅಡುಗೆ ಮಾಡಿದ್ರ ಜೊತೆಗೆ ಸಣ್ಣ ಸಣ್ಣ ಪುಟ್ಟ ಮನೆ ವೈದ್ಯ, ಸ್ವಲ್ಪ ಕಫ ಆಯ್ತು, ಸ್ವಲ್ಪ ಜೇನುತುಪ್ಪ ಮೆಣಸ್ ಪುಡಿ ಹಾಕಿ ನೆಕ್ಸೋದು, ಸ್ವಲ್ಪ ಶುಂಠಿ ಕಷಾಯ ಜೀರಿ ಅದೆಲ್ಲ ನಮಗೆ ಗೊತ್ತಿರುತ್ತೆ ಮನೆ ಮದ್ದುಗಳು ಅಂತ. ಸಣ್ಣ ಪುಟ್ಟ ಮೊದಲೇ ಮಾಡಿ ಅವ್ರಿಗೆ ನಾವೇ ರಿಪೇರಿ ಮಾಡಬಹುದು, ಡಾಕ್ಟರ್ ವೈದ್ಯರ ಹತ್ರನೇ ಹೋಗ್ಬೇಕಾಗಿಲ್ಲ.
0: ಖಂಡಿತ ಖಂಡಿತ. ಸೋ ಆ ತಾಯಿನೇ ಬಹುಶಃ ಮುಖ್ಯ ವೈದ್ಯರಾಗಿರ್ತಾರೆ ಅಂತ. ಒಂದು ತಾಯಿಯ ಆ ಮನೆಯ ಒಂದು ಸಾಮರಸ್ಯವನ್ನು ಕಾಪಾಡುವಲ್ಲಿ ಪಾತ್ರ ವಹಿಸ್ತಾಳೆ, ಆರೋಗ್ಯವನ್ನ ಕಾಪಾಡುವಲ್ಲಿ ಪಾತ್ರವನ್ನ ವಹಿಸ್ತಾಳೆ. ಅಷ್ಟೇ ಪ್ರಮಾಣದಲ್ಲಿ ಇತ್ತೀಚೆಗಿಂತೂ ಆರ್ಥಿಕ ವಿಚಾರದಲ್ಲೂ ಕೂಡ ಅವಳು ಭಾಗವಹಿಸ್ತಾಳೆ. ಅಂದ್ರೆ ಅವರ ಆರ್ಥಿಕ ಸ್ಥಿತಿಯನ್ನ ಹೇಗೆ ನಿವಾರಿಸೋದು ಅಥವಾ ನಿರ್ವಹಿಸೋದು, ಆ ಪಾತ್ರದ ಕುರಿತು ತಾವೇನು ಹೇಳ್ತೀರಿ?
1: ಅದು ನಾನು ಪ್ರತಿ ಹೆಣ್ಮಕ್ಳಿಗೆ ಹೇಳಿದೇನಂದ್ರೆ, ನಿಮ್ಮ ಈಗ ಗಂಡಿನ ಎಷ್ಟು ಬರುತ್ತದೆ ಸಂಪಾದನೆ ಏನಿದೆ ನೀವು ಬಡ್ಜೆಟ್ ಮಾಡ್ಕೋಬೇಕು. ಅದು ನೀವು ಬಹುಶಃ ಹೋಮ್ ಸೈನ್ಸ್ ಮಾಡಿದವ್ರಿಗೆ ಇದೆಲ್ಲ ಬಹಳ ಉತ್ತಮ, ಒಂದು ಅತ್ಯುತ್ತಮ ಗೃಹಿಣಿ ಆಗ್ಬೇಕು ಅಂತ ಅಂದವರು BSc ಹೋಮ್ ಸೈನ್ಸ್ ಮಾಡ್ಬೇಕು. ಪ್ರತಿಯೊಂದು ಬಹಳ ಚೆನ್ನಾಗಿರಲಿ ಕ್ರಮಬದ್ಧವಾಗಿ ಹೇಳ್ಕೊಡ್ತಾರೆ. ಸೊ ನಾವು ಒಂದು ಬಡ್ಜೆಟ್ ಮಾಡಿಕೊಂಡು ನಮ್ಗೆ ಎಷ್ಟು ಇನ್ಕಮ್ ಇದೆ, ಅದರಲ್ಲಿ ಎಲ್ಲರಿಗೆ ಏನೇನು ನಾವು ಉಪಯೋಗಿಸ್ಕೋಬೇಕು, ಲೈಟ್ ಬಿಲ್ಗೆ ಎಷ್ಟು ಕಟ್ತೀವಿ, ಆಹಾರಕ್ಕೆ ಎಷ್ಟು, ಅದೇ ರೇಷನ್ಗೆ ಎಷ್ಟು, ಔಷಧಿಗೆ ನಾವು ಎಷ್ಟು ಇಡಬೇಕು, ಮಕ್ಕಳ ಫೀಸ್ ಎಷ್ಟು, ಅವನಿಗೆ ಬಸ್ಸಿಗೆ ಕೊಡಬೇಕಾ ಅದೆಷ್ಟು, ಈ ತರ ಎಲ್ಲವನ್ನು ನಾವು ಬರೋ ದುಡ್ಡಲ್ಲಿ ಮಾಡಿ ಅದರಲ್ಲಿ ಉಳಿತಾಯ ನಾವು ಎಷ್ಟು ಮಾಡಬಹುದು, ಇಷ್ಟು ಪರ್ಸೆಂಟ್ ಉಳಿತಾಯ ಅದನ್ನು ಎತ್ತಿಡೋಣ, ಮತ್ತೆ ಒಂದು ಎಮರ್ಜೆನ್ಸಿ ಮನಿ ಅದನ್ನು ಸ್ವಲ್ಪ ತೆಗೆದಿಡೋದು. ಈ ರೀತಿ ನಾವು ಮೊದಲು ಲೆಕ್ಕಾಚಾರವಾಗಿ ಬದುಕಿದ್ರೆ ಎಲ್ಲೂ ದುಂದುವೆಚ್ಚ ಆಗೋದಿಲ್ಲ. ಕೊನೆಯಲ್ಲಿ ನಾವೇನು ಉಳಿತಾಯ ಅಂತೀವಿ ಅದನ್ನ ಒಂದು ತಿಂಗಳು ತಿಂಗಳು ಕೂಡಿದ್ರೆ, ಒಂದು ಡಿಸೆಂಬರ್ ವರ್ಷದಲ್ಲಿ ನಮ್ಗೆ ಸಮ್ಮರ್ ಸಮ್ಮರ್ ಅಳಿಸ್ ಬರುತ್ತೆ, ಮಕ್ಕಳನ್ನ ಎಲ್ಲರೂ ಹೊರಗಡೆ ಕರ್ಕೊಂಡು ಹೋಗ್ಬಹುದು, ಯಾವ ಸಾಲನು ಬೇಡ ಸೋಲನು ಬೇಡ, ನಮ್ಮಲ್ಲಿರೋ ಬಡ್ಜೆಟ್ ಅನ್ನು ಕೂಡ ಹಾಕೊಂಡು ನಾವು ನಮ್ಮ ಮಕ್ಕಳನ್ನ ಸಂತೋಷ ಪಡಿಸಬಹುದು. ಈ ಕ್ಯಾಲ್ಕುಲೇಷನ್ ಮಾತ್ರ ಮಾಡ್ಬೇಕು. ಸುಮ್ನೆ ಇವತ್ ಕೈಯಲ್ಲಿ ದುಡ್ಡಿದೆ ದಿಲ್ದಾರ್ ಖರ್ಚು ಮಾಡ್ಬಿಟ್ರೆ ನಾಳೆ ಯಾರು ನಮಗೆ ಕೊಡೋದಿಲ್ಲ ಅಲ್ಲ. ಒಬ್ಬರ ಹತ್ರ ಸಾಲ ಮಾಡದೆ ನೀಟಾಗಿ ನಾವು ಬದುಕಬೇಕು ಅನ್ನೋ ಸ್ವಾಭಿಮಾನ ನಮ್ಮಲ್ಲಿ ಇದ್ರೆ ನಾವು ಈ ಬಡ್ಜೆಟ್ ನ ಫಾಲೋ ಮಾಡ್ಬೇಕು.
0: ಒಂದು ಬಡ್ಜೆಟಿಂಗ್ ಕಾಸ್ಟಿಂಗ್ ಎಲ್ಲ ಮಾಡೋದ್ರಲ್ಲಿ ಎಕ್ಸ್ಪೆನ್ಸ್ ಮಾಡೋದ್ರಲ್ಲಿ ಅವಳ ಪಾತ್ರ ಬಹಳ
1: ಬಹಳ ಮುಖ್ಯ. ಅದು ಹೆಣ್ಣೆ ಮಾಡಬೇಕು.
0: ಅಂದ್ರೆ ನನ್ನ ಕುಟುಂಬದ ಒಟ್ಟಾರೆ ಆದಾಯ ಎಷ್ಟು, ಸೊ ನನ್ನ ತಿಂಗಳ ಖರ್ಚೆಷ್ಟು, ಅದು ಸರಿದೂಗಿಸೋದು ಹೇಗೆ, ಆ ಸರಿದೂಗಿಸಿ ಅದರಲ್ಲಿ ಒಂದಷ್ಟು ಉಳಿತಾಯ ಮಾಡೋದು ಹೇಗೆ, ಅದು ಮುಂದಿನ ಅನುಕೂಲಕ್ಕೆ ಮಾಡ್ಕೊಳ್ಳೋದು ಹೇಗೆ, ಈ ಎಲ್ಲವನ್ನ ಒಂದು ಜ್ಞಾನವನ್ನ ಪಡ್ಕೊಂಡ್ ಬಿಟ್ರೆ ಬಹುಶಃ ಆರ್ಥಿಕವಾಗೂ ಸುಸ್ಥಿರವಾಗಿ ಅದು ಇರುತ್ತೆ. ಅಲ್ಲ, ಇದು ಬಹಳ ಬಹಳ ಮುಖ್ಯ. ಯಾಕೆಂದ್ರೆ ಮನೆಯಲ್ಲಿ ಆದಾಯಕ್ಕಿಂತ ವೆಚ್ಚ ಜಾಸ್ತಿ ಆಗೋದು ಒಂದು ಭಾಗ, ಆದ್ರೆ ಇನ್ನೊಂದು ಭಾಗ ನಾವು ಎಷ್ಟು ದುಡಿತೀವಿ ಅನ್ನೋದಕ್ಕಿಂತ ಹೆಚ್ಚಾಗಿ ದುಡಿದಿದ್ದನ್ನು ಎಷ್ಟು ಉಳಿಸ್ತೀವಿ ಅನ್ನೋದು ಕೂಡ ಅಷ್ಟೇ ಮುಖ್ಯ ಆಗುತ್ತೆ.
1: ಖಂಡಿತ, ಒಂದು ಭಾಗ ಉಳಿಸಲೇಬೇಕು. ಎಮರ್ಜೆನ್ಸಿ ಯಾವಾಗ ನಮ್ಗೆ ಯಾವ ಆಪತ್ ಬರುತ್ತೋ ಗೊತ್ತಿಲ್ಲ, ಅದು ಯಾವಾಗ ನಮ್ಗೆ ಉಪಯೋಗ ಬರುತ್ತೆ ಅದು ಗೊತ್ತಿಲ್ಲ, ಉಳಿತಾಯ ಮಾತ್ರ ಖಂಡಿತ ಇರಬೇಕು.
0: ಸೊ ಈ ವಿಚಾರದಲ್ಲಿ ಹೆಣ್ಣಿನ ಕೂಡ ಅಂದ್ರೆ ಆ ಕೌಟುಂಬಿಕ ವ್ಯವಹಾರಗಳನ್ನ ಮಾಡುವಾಗ ಹೆಣ್ಣಿನ ಪಾತ್ರ ಬಹಳ ಮುಖ್ಯ ಆಗುತ್ತೆ. ಎಲ್ಲಿ ಈ ಹೆಣ್ಣಿನ ಪಾತ್ರ ಚೆನ್ನಾಗಿರುತ್ತೋ ಆ ಕುಟುಂಬ ಆರ್ಥಿಕವಾಗೂ ಕೂಡ ಸದೃಢವಾಗಿರುತ್ತೆ. ಒಂದು ಸಂಸ್ಕಾರವನ್ನ ನೀಡುವಂತಲ್ಲಿ ಅಂದ್ರೆ ಮಕ್ಕಳಿಗೆ ಒಂದು ಸಂಸ್ಕಾರವನ್ನ ನೀಡುವಲ್ಲಿ ಅಥವಾ ಅದನ್ನ ಪ್ರೇರೇಪಿಸುವಲ್ಲಿ ತಾಯಿ ಪಾತ್ರ ಅಥವಾ ಹೆಣ್ಣಿನ ಪಾತ್ರ ಬಹಳ ಮುಖ್ಯ ಅಂತ ಅನ್ಸುತ್ತೆ. ಒಂದು ಹೆಣ್ಣಾಗಿ ಅಥವಾ ತಾಯಿಯಾಗಿ ಮಕ್ಕಳಿಗೆ ಹೀಗೆ ಸಂಸ್ಕಾರವನ್ನ ನೀಡುವಲ್ಲಿ ಅವಳು ಹೇಗೆ ನಡ್ಕೊಳ್ಬೇಕು ಅಂತ ಅನ್ಸುತ್ತೆ?
1: ನೋಡಿ, ಹಿಂದೆ ಕೇಳಿದಿರ, ಮನೆಯ ಮೊದಲು ಪಾಠ ಶಾಲೆ, ಜನನಿ ತಾನೇ ಮೊದಲ ಗುರುವು, ಜನನಿಯಿಂದ ಪಾಠ ಕಲಿತ ಜನರು ಧನ್ಯರು. ಇಷ್ಟು ಅರ್ಥವತ್ತಾಗಿದೆ ನೋಡಿ. ನಾವೇ ಮಕ್ಕಳಿಗೆ ಮೊದಲಿಂದನೂ ಸಂಸ್ಕಾರ ಕೊಡ್ತಾ ಬರಬೇಕು. ಇಷ್ಟೊತ್ತಿಗೆ ಹೇಳ್ಬೇಕು ಇಂದ ಶುರು ಮಾಡಿ ಬೆಳಿಗ್ಗೆ ಎದ್ದು ಏನೇನ್ ಮಾಡ್ಬೇಕು ಅದನ್ನೆಲ್ಲ ಕ್ರಮವಾಗಿ, ಅದು ಮುಖ ಕೈ ಕಾಲು ತೊಳಿ, ದೇವರಿಗೆ ಕೈ ಮುಗಿಯೋದಾಗ್ಲಿ, ಪ್ರಾರ್ಥನೆ ಧ್ಯಾನ ಮಾಡೋದಾಗ್ಲಿ, ಒಂದು 10 ನಿಮಿಷ ಪೂಜೆ ಮಾಡೋದಾಗ್ಲಿ, ಪುಸ್ತಕವನ್ನು ಓದು ಅನ್ನುವಾಗ್ಲೂ ಕೈ ತೊಳೆದು ಮುಟ್ಟಬೇಕು ಬುಕ್ನ ಅಂತ ಆ ಸಂಸ್ಕಾರ ಹೇಳ್ಕೊಡೋದು, ಮನೆಯಲ್ಲಿ ಹಿರಿಯರಿದ್ದವರಿಗೆ ಗೌರವಿಸುವಂತಹದ್ದು, ಮತ್ತೆ ಅತಿಥಿಗಳು ಬಂದಾಗ ಅತಿಥಿ ದೇವೋ ಭವ ಅಂತ ಅವ್ರನ್ನ ನಾವು ಗೌರವಿಸಿ ಪ್ರೀತಿಯಿಂದ ಮಾತನಾಡಿಸೋದು, ಅದನ್ನ ನಾವು ನೋಡಿ ನಾವು ಏನ್ ಹೇಳ್ಕೊಡ್ತೀವಿ ಅದನ್ನ ಕಲಿಯಕ್ಕಿಂತ ಅವ್ರು ಯಾವಾಗ್ಲೂ ನಮ್ಮನ್ನ ಗಮನಿಸ್ತಾ ಇರ್ತಾರೆ, ನಾವು ಮಾಡೋದನ್ನೇ ಮಾಡ್ತಾ ಇರ್ತಾರೆ. ಸೊ ಅದಕ್ಕೆ ತಾಯಂದಿರು ತುಂಬಾ ಹುಷಾರಾಗಿರ್ಬೇಕು. ನಮ್ ನಡವಳಿಕೆ ಅವ್ರ ಮೇಲೆ ತುಂಬಾ ಪರಿಣಾಮ ಬೀಳುತ್ತೆ. ಈಗ ಒಂದ್ ಮಗು ಅಲ್ಲಿ ಕೂತ್ಕೊಂಡು ಏನೋ ಮಾಡ್ತಾ ಇರುತ್ತೆ, ನಾನು ಏನೋ ಮಾತಾಡ್ತಾ ಇರ್ತೀನಿ ಅಥವಾ ಯಾರಿಗೋ ಬೈತಾ ಇರ್ತೀನಿ, ಆ ಮಗು ಅಲ್ಲಿ ಕೆಲಸ ಮಾಡ್ತಾ ಇದ್ರು ಆಟ ಆಡ್ತಿರೋ ಕಿವಿ ಇಲ್ಲಿರುತ್ತೆ, ಆ ಬೈಗಳು ಕೇಳಿಸ್ಕೊಳ್ಳುತ್ತೆ ಹೊರತು ಅದು ಒಳ್ಳೆ ಮಾತು ಕೇಳಿಸಿರಲ್ಲ, ಅಮ್ಮ ನಮ್ಮ ಮಾಮ ಹೆಂಗ್ ಬೈದು ಅಂತ ನೆಕ್ಸ್ಟ್ ಅದು ಉಪಯೋಗಿಸುತ್ತೆ. ನಾವು ಇದನ್ನ ನೋಡಿದೀವಿ, ಬೇಕಾದಷ್ಟು ಕಡೆ ನೋಡಿದೀವಿ. ಪುಟ್ಟ ಪುಟ್ಟ ಮಕ್ಕಳು ಕೆಟ್ಟ ಮಾತು ಬೈಯೋದು ಎಲ್ಲಿ ಬಂತು? ನಮ್ಮ ಬಾಯಿಂದ ಬಂದಿತ್ತಾನೆ ಅದು,
0: ಕೇಳಿಸ್ಕೊಳ್ಳುತ್ತೆ,
1: ಅಲ್ಲೇ ನಮ್ಗೆ ರಿಫ್ಲೆಕ್ಷನ್ ತೋರಿಸ್ಬಿಡುತ್ತೆ. ಅದರಿಂದ ನಾವು ಹುಷಾರಾಗಿರ್ಬೇಕು. ನೂಲಿನಂತೆ ಸೀರೆ, ತಾಯಿಯಂತೆ ಮಗು. ತಾಯಿ ಎಷ್ಟು ಹುಷಾರಾಗಿ ವ್ಯವಹಾರ ಮಾಡ್ತಾಳೆ, ಮಗು ಅದನ್ನ ಫಾಲೋ ಮಾಡ್ತಾ ಇರುತ್ತೆ. ನೀವು ಹೇಳ್ದಿದ್ರು ಫಾಲೋ ಮಾಡುತ್ತೆ ಅದು. ಅದರಿಂದ ನಾವು ಹಿರಿಯರನ್ನ ಗೌರವಿಸ್ಬೇಕು, ಮರ್ಯಾದೆಯಿಂದ ಮಾತಾಡಿಸ್ಬೇಕು, ಅತಿಥಿಗಳಿಗೆ ಸತ್ಕಾರ ಮಾಡಬೇಕು, ಅವನ್ನ ಕರೆದು ಕೂರಿಸಿ ಅದನ್ನೆಲ್ಲ ನೋಡಿ ನಾವು ಇಲ್ದಿದ್ರು ಅದೇ ಮಗು ಯಾರಾದ್ರು ಬಂದ್ರೆ ಅತಿಥಿ ನಾವು ಇಲ್ದಿದ್ರೆ ತಾನೇ ನಾವು ಮಾಡದೇ ಟ್ರೀಟ್ಮೆಂಟ್ ಕೊಡುತ್ತೆ, ಬನ್ನಿ ಕೂತ್ಕೊಳ್ಳಿ ಅಂತ ಕೈ ಮುಗಿದು ನೀರು ಕೊಡೋ ತರ ನಾ ನೋಡಿದ್ದೀನಿ ಮಕ್ಕಳು ಮಾಡೋದನ್ನ. ಸೊ ಅದು ಸಂಸ್ಕಾರ ಹೆಂಗ್ ಬಂತು? ನಾವು ನಡವಳಿಕೆ ಏನು ಮಾಡಿ ತೋರಿಸಿದ್ವಿ ಅದು ಪಿಕಪ್ ಮಾಡ್ಕೊಂಡ್ಬಿಡುತ್ತಲ್ವಾ. ಅದರಿಂದ ಪಾಠ ಹೇಳಿ ಕಲಸಕ್ಕಿಂತ ನಾವು ನಡೆದು ನಮ್ಮ ರೀತಿ ನೀತಿಯಲ್ಲೇ ಅದನ್ನ ಮಕ್ಕಳನ್ನ ಕಲಿಸಬಹುದು.
0: ಅಂದ್ರೆ ಯಾವುದಕ್ಕೆ ಅಥವಾ ಯಾರಿಗೆ ಎಷ್ಟೆಷ್ಟು ಗೌರವ ಕೊಡಬೇಕು, ಯಾವ ರೀತಿ ಗೌರವ ಕೊಡಬೇಕು ಅನ್ನೋದನ್ನ ನಾವು ಮನೆಯಲ್ಲಿ ನಡ್ಕೊಳ್ಳೋದ್ರ ಮೂಲಕ ಮಕ್ಕಳಿಗೆ ತಿಳಿಸಬೇಕು. ಹೌದು ಅಂತ ಅದನ್ನ ಮಕ್ಕಳು ಅನುಸರಿಸ್ತಾರೆ.
1: ದುಂದು ವೆಚ್ಚ ಮಾಡೋದು ಸಹ ಅದಕ್ಕೆ ಹೇಳ್ಕೊಡ್ಬೇಕು. ದುಂದು ವೆಚ್ಚ ಮಾಡಬಾರದು. ನಮ್ಮ ಎಷ್ಟಿದೆ ನಮ್ಗೆ ಉಳಿತಾಯ, ನಾವ್ ಅದನ್ನು ಬಡ್ಜೆಟ್ ಇಷ್ಟಿದೆ, ಇಷ್ಟು ಸಂಪಾದನೆ ಮಾಡ್ತೀರಿ, ನಾವು ಇಷ್ಟು ಖರ್ಚು ಮಾಡಿದ್ರೆ ನೋಡಿ. ಸ್ವಲ್ಪ ದೊಡ್ಡ ಮಕ್ಕಳು ಒಂದು ಹೈಸ್ಕೂಲ್ ಲೆವೆಲ್ಗೆ ಬಂದ್ರೆ ಒಂದ್ ತಿಂಗಳು ಅವರಿಗೆ ಕೈ ಕೊಡಿ, ಇದನ್ನ ನೀನು ಈ ತಿಂಗಳು ನೀನು ವ್ಯವಹಾರ ಮಾಡು, ಈ ತರ ನಾನು ವ್ಯವಹಾರ ಮಾಡಿದ್ದೀನಿ, ನೀ ಮಾಡಿ ನೋಡು ಎಷ್ಟು ಉಳಿಸ್ತೀಯ ನೋಡೋಣ. ಚಾಲೆಂಜ್ ಅವರಿಗೂ ಕೊಡಿ, ಅವರು ಮಾಡಿ ನೋಡ್ತಾರೆ ಸಂಸಾರ. ನಾವು ನಂಬಿಕೆ ಇಟ್ಟು ಅವರಿಗೆ ಹೇಳಿದ್ರೆ ಇಂಥದ್ದು ಇಂಥದ್ದು ಖರ್ಚಿದೆ, ನೀನು ಎಷ್ಟು ಮಾಡ್ತೀಯಮ್ಮ, ಅವಳು ಕೊಟ್ಟು ನೋಡಿ, ಆ ಮಗುನು ಮಾಡಿ ನೋಡುತ್ತೆ ಒಂದೆರಡು ತಿಂಗಳು, ಅವಾಗ ಗೊತ್ತಾಗುತ್ತೆ ಓ ರಿಯಾಲಿಟಿ ಏನು, ಯಾಕೆ ಅಮ್ಮ ದುಡ್ಡಿಲ್ಲ ಅಂತಾಳೆ, ಎಲ್ಲಿ ಉಳಿಸ್ತಾ ಇದ್ದಾಳೆ, ನಾವು ಏನ್ ಮಾಡಿದ್ರೆ ಉಳಿಸಬಹುದು. ಅದು ಆವಾಗ ಯೂಸ್ ಒಂದಾಗೋದಲ್ಲ, ಮುಂದಕ್ಕೂ ಅವಳು ಮುಂದಿನ ಬಾಳಿಗೂ ಯೂಸ್ ಆಗುತ್ತೆ. ಆತರ ಜವಾಬ್ದಾರಿನ ಕಲಿಸೋಂತ
0: ಖಂಡಿತ, ಅದು ಗಂಡಾಗ್ಲಿ ಅಥವಾ ಹೆಣ್ಣಾಗ್ಲಿ ಇಬ್ರಿಗೂ ಕೂಡ ಈ ವ್ಯವಹಾರದ ಜ್ಞಾನವನ್ನು ಕಲಿಸಬೇಕು ಅನ್ನೋದು ಖಂಡಿತ ಹೇಳ್ತಾ ಇದ್ದೀರಿ. ಎಸ್ ಮೇಡಮ್,
1: ಹಾಗೆ ಆಕ ಆಟ ಪಾಠ ಮಕ್ಕಳು ಯಾವುದೋ ಮಗು ಏನೋ ಸೈಕಲ್ ತಗೊಂತು, ಪಕ್ಕದ ಮನೆ ಮಗು ಸ್ಕೂಟರ್ ತಗೊಂತು ಅಂತ ಈ ಮಕ್ಕಳು ಆಸೆ ಪಡ್ತಾರೆ. ನಯವಾಗಿ ನಾವು ನಮ್ಮ ಬಡ್ಜೆಟ್ ಏನಿದೆ ಅದನ್ನ ಮಕ್ಕಳಿಗೆ ತಿಳಿಸಿ ನಮ್ಗೆ ಏನ್ ಕೈಲಾಗುತ್ತೆ ಅದ್ರಲ್ಲಿ ನಾವು ಸಂತೋಷ ಇರೋಣ, ಆ ಮಾತನ್ನ ಅವರಿಗೆ ಹೇಳಿ ಅವರಿಗೆ ಅದನ್ನ ಒಂದು ಕಲಿಸಬೇಕು. ಆ ಬುದ್ಧಿಯನ್ನು ಸಹ
0: ಈ ಸಂಸ್ಕಾರವನ್ನ ಕಲಿಸುವ ನಿಟ್ಟಿನಲ್ಲಿ ತಾಯಿಯ ಪಾತ್ರ ಬಹಳ ಮುಖ್ಯ. ಆಮೇಲೆ ಇನ್ನೊಂದು ಹೇಳಿದ್ರಿ, ಮಕ್ಕಳ ಬಾಯಲ್ಲಿ ಏನ್ ಬರುತ್ತೋ ಅದೆಲ್ಲ ಕೇಳ್ಕೊಂಡಿರೋದೇ ಬರೋದು. ಅಂದ್ರೆ ನಾವು ಏನ್ ಇನ್ಪುಟ್ ಹಾಕ್ತಿವೋ ಅದು ಔಟ್ಪುಟ್ ಬರುತ್ತೆ
1: ಅಷ್ಟೇ
0: ಅಲ್ವಾ. ನಾವು ರಾಗಿ ಮಿಲ್ಗೆ ಹಾಕಿದ್ರೆ ಸೀಟೆ ವಾಪಸ್. ಸೊ ಹಾಗಾಗಿ ಮಕ್ಕಳಿಗೆ ಏನ್ ಫೀಡ್ ಆಗ್ಬೇಕು ಅನ್ನೋದು ಬಹಳ ಮುಖ್ಯ ಆಗುತ್ತೆ.
1: ಮನೆ ವಾತಾವರಣ ಹೇಗಿರುತ್ತೆ ಹಾಗೆ ಅವರು ಕಲಿತಾರೆ.
0: ಹೌದು, ಈಗ ಒಂದು ಸಾರ್ಥಕ ಬದುಕನ್ನ ನಡೆಸಬೇಕು ಅಂತ ಹೇಳಿದ್ರೆ ಒಂದೇ ಒಂದು ಕುಟುಂಬ ಹೆಣ್ಣಿನ ಪಾತ್ರ ಹೇಗಿರುತ್ತೆ, ಹೇಗಿರ್ಬೇಕು ಅಂತ ಅನ್ಸುತ್ತೆ?
1: ಸಾರ್ಥಕ ಬದುಕು ಅಂತಂದ್ರೆ ಅದನ್ನೇ ನಾನು ಹೇಳ್ತೀನಿ, ನಾನು ಈ ಮನೆಯ ಆಧಾರ ಸ್ತಂಭ ಅಂತ ಅವಳು ಯಾವತ್ತು ತಿಳ್ಕೊಳ್ತಾಳೆ. ಹಿರಿಯರನ್ನ ಚೆನ್ನಾಗಿ ನೋಡಿಕೊಂಡು ಪ್ರೀತಿಯಿಂದ ಗೌರವದಿಂದ ಅವ್ರನ್ನ ಗಮನಿಸ್ಕೊಂಡು ಅವರಿಗೆ ಹೊತ್ತು ಹೊತ್ತಿಗೆ ಏನ್ ಬೇಕು ಊಟ ತಿಂಡಿ, ಅವ್ರ ಪೂಜೆ ಏನು ಮಾಡ್ತಾರೆ ಅವರಿಗೆ ವ್ಯವಸ್ಥೆ ಮಾಡಿಕೊಡೋದಾಗ್ಲಿ, ಒಂದು ವಾಕಿಂಗ್ ಹೋಗ್ತೀನಿ ಅಂದ್ರೆ ಕೈ ಹಿಡ್ಕೊಂಡು ನಾಲ್ಕು ಹೆಜ್ಜೆ ಕರ್ಕೊಂಡು ಹೋಗೋದಾಗ್ಲಿ, ಅವರ ಔಷಧಿ ಉಪಚಾರಗಳು ಏನಿದೆ ಅದನ್ನ ಬರೆದು ಇಟ್ಕೊಂಡು ಟೈಮ್ ಟೈಮ್ಗೆ ಅವ್ರಿಗೆ ಏನ್ ಕೊಡ್ಬೇಕು ಕೊಟ್ರು, ಅವ್ರನ್ನ ಚೆನ್ನಾಗಿ ಸುಧಾರಿಸ್ಕೊಂಡು ಅವರ ಪ್ರೀತಿಯನ್ನ ಮೊದಲು ಗಳಿಸಿ, ನಂತರ ಗಂಡಂದು ಗಂಡನ ಪಾತ್ರ ಬರುತ್ತೆ. ಅವನು ಯಾವ ಟೈಮ್ಗೆ ಆಚೆ ಹೋಗ್ತಾನೆ, ಅವ್ರ ಕೆಲ್ಸಕ್ಕೆ ಹೋಗುವಾಗ ಇನ್ ಟೈಮ್ ನಾವ್ ಏನ್ ಮಾಡ್ಕೊಡ್ಬೇಕು, ಅವರಿಗೆ ಲಂಚ್ ಬಾಕ್ಸ್ ಮಾಡ್ಕೊಡ್ಬೇಕಾ, ಬರೀ ತಿನ್ಲಿಕ್ಕೆ ವ್ಯವಸ್ಥೆ ತಿಂಡಿ ಮಾಡ್ಕೊಡ್ಬೇಕಾ, ಅವ್ರಿಗೆ ಯಾವತ್ತು ಲೇಟ್ ಆಗಿ ಹೋಗ್ಬಾರ್ದು, ಅವ್ರ ಆಫೀಸ್ಗೆ ನಮ್ಮಿಂದ ಲೇಟ್ ಆಗ್ಬಾರ್ದು, ನಾವು ಇನ್ ಟೈಮ್ ನಾವು ಮಾಡ್ಕೊಟ್ರೆ ಅವ್ರು ಕರೆಕ್ಟ್ ಆಗಿ ಹೋಗ್ತಾರಲ್ವಾ, ನಾವು ಸ್ವಲ್ಪ ಸೋಮಾರಿತನ ಮಾಡಿದ್ರೆ ಅದು ಅವರಿಗೆ ಎಫೆಕ್ಟ್ ಆಗುತ್ತೆ ಮುಂದಕ್ಕೆ, ಅವರ ಕೆಲಸದಲ್ಲಿ ಏನೋ ಒಂದು ತಪ್ಪಾಗುತ್ತೆ.

0: ಯೂನಿಫಾರ್ಮ್ ಅದಕ್ಕೆ ಹೋಮ್ವರ್ಕ್ ಮಾಡಿದ್ಯಾ, ಏನೇನ್ ಬೇಕು ಎಲ್ಲ ವ್ಯವಸ್ಥೆ ಮಾಡಿ ಕರ್ಕೊಂಡು ಆ ಶಾಲೆ ತಲುಪ್ತಾ ಅದನ್ನು ಸಹ ನಾವು ಗಮನಿಸಬೇಕು. ಈಗಂತೂ ಬಸ್ಗಳಲ್ಲಿ ಮಸ್ತೆಲ್ಲ ಕಳಿಸ್ತೀವಲ್ಲ, ಆ ಸ್ಕೂಲ್ಗೆ ತಲುಪ್ತಾ ಇಲ್ವಾ ಅಂತಲೇ ಗೊತ್ತಿರೋದಿಲ್ಲ ನಮ್ಗೆ, ಅಷ್ಟು ಡೇಂಜರ್ ಆಗ್ತಿದೆ. ಇತ್ತೀಚೆಗೆ ಬೆಂಗಳೂರು ಎಲ್ಲಾ ಕಡೆನೂ ಬಸ್ಸಲ್ಲಿ ಸಿಸಿ ಕ್ಯಾಮರಾ ಹಾಕಿರ್ತಾರೆ, ನಮ್ಗೆ ಮೊಬೈಲ್ ಕಾಂಟ್ಯಾಕ್ಟ್ ಎಲ್ಲ ಕೊಟ್ಟಿರ್ತಾರೆ, ನಾವು ಲೈವ್ ನೋಡ್ಕೊಳ್ಬಹುದು ಎಲ್ಲಿ ಹೋಗ್ತಾ ಇದೆ ಎಲ್ಲಿ ಬರ್ತಾ ಇದೆ, ಅದನ್ನು ಗಮನ ಇಟ್ಕೊಂಡು ನೋಡ್ಬೇಕು. ಈ ಹೆಣ್ಮಕ್ಕಳೇ ಹೋಗ್ತಾ ಇರ್ತಾರೆ, ಏನ್ ಅನಾಹುತ ಆಗುತ್ತೆ ಗೊತ್ತಿಲ್ಲ ನಮ್ಗೆ. ಆದಷ್ಟು ಗಮನ ಆ ತಲುಪೋವರೆಗೂ ನಮ್ದು, ನಮ್ಮ ವಸ್ತು ಅದು, ಹೋಗಿ ತಲುಪ್ತಾ? ಹಾ, ತಲುಪ್ತು. ಆಮೇಲೆ ಮುಂದೆ ಟೀಚರ್ಸ್ ನೋಡ್ಕೊಳ್ತಾರೆ, ಅದು ನಾವು ನೆಮ್ಮದಿ. ಅಲ್ಲಿಂದ ವಾಪಸ್ ಬರುವಾಗ್ಲೂ ಅಷ್ಟೇ, ನೆಟ್ಟಗ್ ಮಗು ಬರ್ತಾ ಇದೆಯಾ, ಆ ಬಸ್ ಸರಿ ದಾರಿಯಲ್ಲಿ ಬರ್ತಾ ಇದೆಯಾ, ಅದು ಮತ್ತೆ ಹೋಗಿ ಎಲ್ಲಿ ನಾವು ಪಿಕಪ್ ಮಾಡ್ಬೇಕು ಅವ್ರ, ಅದು ನಮ್ ಜವಾಬ್ದಾರಿ, ನಮ್ಮ ಮಗು ಹೋಗಿ ನಿಂತ್ಕೊಂಡು ಕರ್ಕೊಂಡ್ ಬರೋದು. ಮತ್ತೆ ಅವಾಗ ಅವಾಗ ಟೀಚರ್ಸ್ ಜೊತೆ ಸಂವಾದ ಮಾಡ್ಬೇಕು. ಆ ಪಿಟಿಎಂ ಅಂತ ಮಾಡ್ತಾರೆ ಅವರು, ಪಾಪ ಅಲ್ಲಿ ಹೋಗೋದೇ ಇಲ್ಲ ತುಂಬಾ ಜನ ಪೇರೆಂಟ್ಸ್. ನಮ್ಮ ಮಗು ಬಿಟ್ಬಿಟ್ವಿ, ನೀವು ಓದಿಸಿ, ನೀವು ಜವಾಬ್ದಾರಿ ನಿಮ್ದು, ಅವ್ರನ್ನ ದೊಡ್ಡ ಮನುಷ್ಯ ಮಾಡಿ ವಿದ್ಯಾವಂತರ ಮಾಡಿ ರ್ಯಾಂಕ್ ತಗೊಳ್ಳಿ ಅಂದ್ರೆ ಹೇಗ್ ಸಾಧ್ಯ? ಅವ್ರಿಗೆ ಏನು ವೀಕ್ನೆಸ್ ಇದೆ ಅದನ್ನ ನಾವ್ ಹೇಗ್ ಸರಿ ಮಾಡಬಹುದು? ಅವ್ರ ಕರೆಕ್ಟ್ ಅನ್ನ ಫೀಸ್ ಕೊಡ್ತಾ ಇದೀನ, ಮಕ್ಕಳಿಗೆ ಏನಾದ್ರು ಬೇರೆ ಮಕ್ಕಳ ಮುಂದೆ ಅವಮಾನ ಆಗ್ತಾ ಇದೆಯಾ? ಫೀಸ್ ಏನಾದ್ರು ಕೊಡದೇ ಇದ್ದಾಗ ಅವರು ಟೀಚರ್ಸ್ ಬೈತಾರಲ್ವಾ, ಆಗ ಮಗುಗೆ ಎಷ್ಟು ಹಿಂಸೆ ಆಗುತ್ತೆ. ಇನ್ಫಿನಿಟಿ ಕಾಂಪ್ಲೆಕ್ಸ್ ಜೊತೆಗೆ ಮಾನಸಿಕವಾಗಿ ನಾನು ಸ್ಕೂಲ್ಗೆ ಬರೋದು ಬೇಡ ಅನ್ನೋ ಮನಸ್ಥಿತಿ, ಅದು ನಮ್ಮ ಜವಾಬ್ದಾರಿ. ನಮ್ಮ ಮಗು ನಾವು ಫೀಸ್ ಕಟ್ಟಬೇಕಲ್ವಾ, ಅದು ತಪ್ಪಿಸ್ದೆ ಕಟ್ಟಬೇಕು. ಸಾಲಾಗ್ಲಿ ಸೋಲಾಗ್ಲಿ ಸೇರಿಸಿದೀವಿ, ಓದಿಸೋ ಜವಾಬ್ದಾರಿ ನಮ್ದು, ಓದಿಸ್ಬೇಕು. ಹಾಗೆ ಮತ್ತೆ ಸ್ಕೂಲಲ್ಲಿ ಏನಾದ್ರು ಬಿಹೇವಿಯರ್ ಚೇಂಜ್ ಆಗಿದೆಯಾ ನಮಗೆ ಗೊತ್ತಾಗಲ್ಲ. ನೋಡಿ, ಮೊದಲು ಒಂದು 30% ವಾತಾವರಣ ನಮ್ಮ ಮನೆಯಲ್ಲಿ ನಾವು ಬುದ್ಧಿ ಕಲಿಸಿದ್ರೆ, ಇನ್ನು 30% ಹೊರಗಡೆ ಕಲಿತಾರೆ ಮಕ್ಕಳು. ಅವ್ರು ಯಾರ ಜೊತೆ ಸೇರಿದ್ದಾರೆ, ಆ ಕಂಪನಿ ಹೇಗಿದೆ, ಅವ್ರ ಫ್ರೆಂಡ್ಸ್ ಎಲ್ಲ ಎಂಥವರು. ಎಲ್ಲ ಮಕ್ಕಳು ಪರಿಶುದ್ಧವಾಗೇ ಬರ್ತಾರೆ ಶಾಲೆಗೆ ಅಂತ ಹೇಳೋಕ್ಕಾಗಲ್ಲ. ಬೇರೆ ಬೇರೆ ಬ್ಯಾಕ್ಗ್ರೌಂಡಿಂದ ಬಂದಂಥವ್ರು ಇರ್ತಾರೆ, ಕೆಲವರು ಅಪ್ಪ ಅಮ್ಮ ಇಲ್ಲದೆ ಬೇರೆಯವ್ರ ಪೋಷಕರ ಜೊತೆ ಬೆಳೆದ ಮಕ್ಕಳು, ಅವರಿಗೆ ಪಾಪ ಹೇಳದೇ ಇರೋ ಮಕ್ಕಳು ಇರ್ತಾರೆ. ತಿದ್ದಿ ತೀಡದೆ ಹಂಗೆ ಹೇಗಂದ್ರೆ ಹಾಗೆ ಬೆಳೆದಿರೋ ಮಕ್ಕಳು ಏನೋ ದುಡ್ಡು ಕೊಟ್ಟು ಶಾಲೆ ಕಳಿಸ್ಬಿಟ್ಟಿರ್ತಾರೆ. ಅವ್ರ ತಲೆಯಲ್ಲಿ ಏನು ಓಡ್ತಾ ಇರುತ್ತೆ, ಅವ್ರ ಮನಸ್ಸಲ್ಲಿ ಏನಿದೆ? ನಮ್ಮ ಮಕ್ಕಳು ಸೇರುವಾಗ ಯಾರ ಜೊತೆ ಸೇರ್ತಾ ಇದ್ದಾರೆ ಅವ್ರು ನಮಗೆ ಗೊತ್ತೇ ಆಗಲ್ಲ. ಸ್ವಲ್ಪ 10th standard 9th-10th ಎಲ್ಲ ಹೋದಾಗ ನೋಡಿ, ಕೆಲವು ಕೇಳಿದ್ರೆ ನೀವು ಉದಾಹರಣೆಗಳು, ನಿಮ್ಗೆ ಭಯ ಆಗುತ್ತೆ. ನೀವು ಓದಿದ್ರಿ, ಈಗ ಮೊನ್ನೆ ಟಿವಿಯಲ್ಲೂ ನೋಡಿದ್ದೀರಾ, ಒಳ್ಳೆ ಪ್ರತಿಷ್ಠಿತ ಶಾಲೆಯ ಮಕ್ಕಳ ಶಾಲೆಯ ಅವ್ರ ಸ್ಕೂಲ್ ಬ್ಯಾಗ್ ತೆಗೆದಾಗ ಅಲ್ಲಿ ಏನಿತ್ತು, ಅದನ್ನೆಲ್ಲ ಕೇಳಿದಾಗ ಎಷ್ಟು ಗಾಬರಿ ಆಗುತ್ತೆ ಅಂದ್ರೆ, ಅದಕ್ಕೆ ನಾವು ಮನೆಗೆ ಬಂದಾಗ ಅವ್ರ ಬ್ಯಾಗನ್ನೆಲ್ಲ ಚೆಕ್ ಮಾಡ್ಬೇಕು, ಏನಿದೆ ವಸ್ತು. ಹೋಮ್ವರ್ಕ್ ನೋಡೋದಲ್ಲದೆ ಬೇರೆ ಬೇರೆ ಏನಾದ್ರು ವಸ್ತು ಇದೆಯಾ, ಅವ್ರ ಸಂಪರ್ಕ ಬೇರೆಯವ್ರ ಜೊತೆ ಇದೆಯಾ, ಅವ್ರ ಮೊಬೈಲ್ ಕೊಟ್ಬಿಟ್ಟಿದ್ರೆ ಯಾರ ಜೊತೆ ಸಂಪರ್ಕ ಇಟ್ಕೊಂಡಿದ್ದಾಳೆ, ಆಮೇಲೆ ಎಷ್ಟಿಂದ ಎಷ್ಟು ಗಂಟೆ ಟೈಮ್ ಮಾತ್ರ ಯೂಸ್ ಮಾಡ್ಬೇಕು, ಅದು ಸಹ ನಮ್ಮ ಕಂಟ್ರೋಲ್ ಇಟ್ಕೋಬೇಕು. ಮೊಬೈಲ್ ಇಷ್ಟು ಗಂಟೆ ಅಮ್ಮ ನೀನು ಕೊಡೋದು, ಇಷ್ಟಲ್ಲಿ ನೀ ಯಾರ ಜೊತೆ ಮಾತಾಡಬೇಕು ಮಾತಾಡು. ಆ ರೀತಿ ನಾವು ಒಂದು ಸ್ವಲ್ಪ ನಮ್ಮ ಹಿಡಿತದಲ್ಲಿ ಇಟ್ಕೊಳ್ದಿದ್ರೆ, ಮತ್ತೆ ಅವಳು ಯಾರ್ಯಾರು ಫ್ರೆಂಡ್ಸ್ ಇದ್ದಾರೆ ಅವ್ರಿಗೆಲ್ಲ ಅವರ ಜೊತೆ ನಾವು ಅವ್ರ ಪೇರೆಂಟ್ಸ್ ಜೊತೆ ನಾವು ಕಾಂಟ್ಯಾಕ್ಟ್ ಇಟ್ಕೋಬೇಕು. ಪ್ರೀತಿ ವಿಶ್ವಾಸದ ಕಾಂಟ್ಯಾಕ್ಟ್, ಅವರಿಗೆ ಡೌಟ್ ಬರಬಾರ್ದು. ಓ, ನನ್ನ ಅನುಮಾನ ಮಾಡ್ತಾ ಇದ್ದಾಳೆ, ನಮ್ ಫಾಲೋ ಮಾಡ್ತಾ ಇದ್ದಾಳೆ, ಸ್ಪೈ ನಮ್ಮಅಮ್ಮ ಅನ್ನೋ ತರ ಬರಬಾರ್ದು. ನಾವು ಏನು ಅವ್ರ ಮಕ್ಕಳ ಜೊತೆ ನಮ್ಮ ಸ್ನೇಹ ಇದೆ, ಅವ್ರ ತಾಯಿ ಜೊತೆ ನಮ್ಮ ಸ್ನೇಹ ಇದೆ ಅನ್ನೋ ರೀತಿ ಆ ಪೇರೆಂಟ್ಸ್ ಜೊತೆ ನಾವು ಕಾಂಟ್ಯಾಕ್ಟ್ ಇಟ್ಕೊಂಡು ನಾವು ಚರ್ಚೆ ಮಾಡ್ಬೋದು. ಏನಾಗ್ತಿದೆ, ನಮಗೂ ಬಹಳ ಕರೆಕ್ಟ್ ಆಗಿದ್ದಾಳ, ಮತ್ತೆ ಇನ್ನೇನಾದ್ರು ಅವ್ರ ಹತ್ರ ಹೇಳ್ಕೊಂಡಿರ್ಬಹುದಾ, ಏನಾದ್ರು ನಮ್ಮನೆಯಲ್ಲರೂ ತೊಂದೇನ ಫ್ರೆಂಡ್ಸ್ ಹತ್ರ ಹೇಳ್ಕೊಂಡಿರ್ತಾರೆ, ಬಾಯಿ ಬಿಡಲ್ಲ ಕೆಲವು ಮಕ್ಕಳು. ನಮ್ಮಅಮ್ಮ ಹಿಂಗೆ ಹಂಗೆ ಹೇಳಿರ್ಬಹುದಾ, ನಾವು ತಿತ್ಕೋಬಹುದಾ, ಅದನ್ನೆಲ್ಲ ನಾವು ಸರಿ ಮಾಡ್ಕೋಬೇಕು ಅಂದ್ರೆ ಆ ಪೋಷಕರ ಜೊತೆ ನಾವು ಫ್ರೆಂಡ್ಶಿಪ್ ಇಟ್ಕೋಬೇಕು.
1: ಅಲ್ಲ, ತಾವು ಹೇಳದಂಗೆನೆ, ಮಗು ಎದ್ದಾಗಿನಿಂದ ಮಲಗುವವರೆಗೂ ಅವಳ ಚಲನವಲನಗಳನ್ನ ಅಥವಾ ಅವಳ ಆಕ್ಟಿವಿಟೀಸ್ನ ಗಮನಿಸಬೇಕು. ಎಲ್ಲೆಲ್ಲಿ ಏನೇನು ವ್ಯತ್ಯಾಸಗಳು ಆಗ್ತಾ ಇದೆ ಅದನ್ನ ಸೂಕ್ಷ್ಮವಾಗಿ ಗಮನಿಸಿ ಅದನ್ನ ಸರಿಪಡಿಸುವಂತ ಒಂದು ಪ್ರಯತ್ನಗಳು ಆಗಬೇಕು. ಅದೆಲ್ಲ ಪ್ರಯತ್ನ ಆಗ್ಬೇಕು ಅಂದ್ರೆ ಅವಳು ಗಮನಿಸಬೇಕು.
0: ಎಲ್ಲ ಗಂಡಸರಿಗೂ ಟೈಮ್ ಇರೋದಿಲ್ಲ, ಸೊ ಬಹುಮುಖ್ಯವಾಗಿ ಹೆಣ್ಣು ಇದನ್ನೆಲ್ಲ ಚಿಂತನೆ ಮಾಡೋದು, ಇದನ್ನ ಗಮನಿಸಬೇಕಾಗಿರೋದು. ಇಲ್ಲಿ ಅವಳ ಪಾತ್ರ ಬಹಳ ಮುಖ್ಯ ಆಗುತ್ತೆ. ಒಂದು ಮಗು ಬೆಳೆದು ದೊಡ್ಡವಳಾಗಿ ಒಂದು ಒಂದು ಸ್ಟೇಜ್ಗೆ ಹೋದ್ಲು ಅಂದ್ರೆ ಅದ್ರ ಪೂರ್ತಿ ಜವಾಬ್ದಾರಿ ತಾಯಿದೆ ಆಗಿರುತ್ತೆ.
1: ಮತ್ತೆ ನಮ್ಮ ಕೇಳುಗರು ಅಪಾರ್ಥ ಮಾಡ್ಕೊಬಾರ್ದು, ಏನದು ಕೇವಲ ಹೆಣ್ಣು ಮಾತ್ರ ಜವಾಬ್ದಾರಳ ಅಂತ, ಆಗಲ್ಲ ಇದು. ಆದರೆ ಹೆಣ್ಣಿಗೆ ಅಷ್ಟೊಂದು ಮಹತ್ವ ಇದೆ, ಅಷ್ಟೊಂದು ಜವಾಬ್ದಾರಿ ಇದೆ, ಆಕೆಗೆ ಅಷ್ಟು ತಾಳ್ಮೆ ಸಹನೆ ಇದೆ. ಹಾಗಾಗಿ ಅವಳೆ ವಹಿಸ್ಕೊಳ್ಬೇಕು ಸ್ವತಃ ಅನ್ನೋದು ಅಷ್ಟೇ ನಮ್ಮ.
0: ಖಂಡಿತ ಖಂಡಿತ, ಹಂಗಾರೆ ತಂದೆ ಆದವ್ರಿಗೆ ಏನು ಪಾತ್ರದಲ್ಲಿ ಇದೆ ಇಲ್ವಾ ಅಂತ ಆಗಲ್ಲ. ಈಗ ಅವರು ಈಗ ಇಬ್ರು ದುಡಿಯುವಾಗ ಇಬ್ರು ಸಮವಾಗಿ ಯೋಚನೆ ಮಾಡಬೇಕಾಗತ್ತೆ ಎಲ್ಲನು. ಈಗ ನಾನು ಬರೀ ಮನೆಯಲ್ಲಿರೋ ಗೃಹಿಣಿ ಬಗ್ಗೆ ಹೇಳ್ತಾ ಇದ್ದೀನಿ, ಒಬ್ಬ ಗೃಹಿಣಿ ಆಗಿದ್ಕೊಂಡಾಗ ಇಷ್ಟೆಲ್ಲ ಅವಳೆ ಮಾಡಬೇಕಾಗತ್ತೆ. ಆಗ ಇಬ್ರು ದುಡಿತಾ ಇದ್ರೆ ಇವಳಿಗೂ ಟೈಮ್ ಇಲ್ಲ, ಅವ್ರಿಗೂ ಟೈಮ್ ಇಲ್ಲ. ಆಗುತ್ತೆ.

0: ಇನ್ನು ಚಾಲೆಂಜ್ ಬರುತ್ತೆ. ಅಲ್ಲಿ ಬಹಳ ಕಾನ್ಶಿಯಸ್ ಆಗಿ ಮಕ್ಕಳನ್ನ ಇಬ್ಬರು
1: ಅಷ್ಟೇ ಕೆಲಸಗಳನ್ನ ಶೇರ್ ಮಾಡ್ಕೋಬೇಕು. ಗಂಡ ಹೆಂಡತಿ ನಾ ಇದನ್ನ ನೋಡ್ಕೋತೀನಿ, ನೀನು ಇದನ್ನ ನೋಡ್ಕೋ, ಆ ರೀತಿ ಶೇರ್
0: ಮಾಡಿ ದುಡಿಯೋ ಬರದಲ್ಲಿ ಈ ಮಕ್ಕಳು ನೀವ್ ಹೇಳಿದ್ರಲ್ಲ ಚಲನವಲನಗಳನ್ನ ದಿನ ಪ್ರತಿ ನಾವು ನೋಡ್ಬೇಕಾಗಿರೋದನ್ನ ಮರೀದೇನೆ ಅದ್ ಪ್ಲಾನ್ ಮಾಡ್ಕೊಂಡು
1: ಇಬ್ರು ಹಂಚ್ಕೋಬೇಕು ಸಮನ್ವಾಗಿ. ಯಾಕೆ ಇಬ್ರು ಜವಾಬ್ದಾರರು ಮಗುವಿಗೆಲ್ಲ, ಅವ್ರ ಒಟ್ಟಿಗೆ ಜವಾಬ್ದಾರ ಇಬ್ರು ಆದ್ಮೇಲೆ ಮಗುವಿನ ಬೆಳವಣಿಗೆಗೂ ಇಬ್ರು ಜವಾಬ್ದಾರರೇ. ಅದರಿಂದ ಇಬ್ರು ಹಂಚ್ಕೊಂಡು ನೀನ್ ಇದನ್ನ ನೋಡ್ಕೊಂಡು ಅದನ್ನ ನೋಡ್ಕೊಡ್ತೀನಿ, ಮಗು ನಾ ಡ್ರಾಪ್ ಮಾಡ್ ಬರ್ತೀನಿ, ನೀನ್ ಸಂಜೆ ವಾಪಸ್ ಕರ್ಕೊಂಬಾ, ಈ ರೀತಿ ಏನಾದ್ರೂ ಆಗ್ಲಿ ಇಬ್ರು ಹಂಚ್ಕೊಳ್ಬಹುದು ಸಮಾನವಾಗಿ. ಅವ್ರಿಗಿರೋ ವೇಳೆಯನ್ನ ಸಮಾನವಾಗಿ ಹಂಚ್ಕೊಂಡು ವ್ಯವಸ್ಥಿತವಾಗಿ ನಡೆಸಬಹುದು. ಅದೇನು ದೊಡ್ಡ ವಿಷಯ ಏನಲ್ಲ.
0: ಎಸ್ ಮೇಡಮ್, ಬಹಳ ಸಂತೋಷ ಆಯ್ತು. ಈ ಹೆಣ್ಣು ಸಂಸಾರದ ಕಣ್ಣು ಅನ್ನುವ ಒಂದು ಅರ್ಥವನ್ನ ತಾವು ಬಹಳ ಸರಳವಾಗಿ ಹೇಳಿದ್ರಿ, ತಮ್ಮ ಅನುಭವನ ಹಂಚಿಕೊಂಡ್ರಿ. ಖಂಡಿತವಾಗ್ಲೂ ಆ ಹೆಣ್ಣಿಗೆ ತಾಳ್ಮೆ ಸಹನೆ ಇದೆ, ಆ ಕಾರಣಕ್ಕೆ ಆ ಒಂದು ಜವಾಬ್ದಾರಿಯನ್ನ ಆಕೆ ಕೊಟ್ಟಿರ್ತಾರೆ. ಸೊ ಅದನ್ನ ನಿಭಾಯಿಸುವಲ್ಲಿ ಪ್ರಸ್ತುತ ಈಗ ಅಪ್ಡೇಟ್ ಆಗ್ಬೇಕಾಗತ್ತೆ. ಇವತ್ತಿನ ಸ್ಥಿತಿಗೆ ಕರೆಕ್ಟ್ ಆಗಿ ತಾವು ಹೇಳಿದ್ರಿ, ಈ ಕಾಲದಲ್ಲಿ ಏನೆಲ್ಲ ಬದಲಾವಣೆಗಳಾಗುತ್ತೆ, ಅದು ಹೆಣ್ಣಾಗ್ಲಿ ಗಂಡಾಗ್ಲಿ ಆ ಮಕ್ಕಳ ಒಂದು ಚಲನವಲನವನ್ನ ಗಮನಿಸಬೇಕು, ಮತ್ತೆ ಹಿರಿಯರನ್ನ ಗೌರವಿಸಬೇಕು, ಮನೆಯಲ್ಲಿರುವಂತ ಕುಟುಂಬದ ಹಿರಿಯರನ್ನ ಗೌರವಿಸಬೇಕು, ಅವ್ರಿಗೆ ಏನ್ ಬೇಕು ಏನ್ ಬೇಡ ಅನ್ನೋದನ್ನ.
1: ಧನ್ಯವಾದ ಅರ್ಪಿಸ್ತೇನೆ. ನಮ್ಮ ಜೀವನದ ಕೆಲವು ಅನುಭವಗಳು ನಾವು ಏನು ಇಷ್ಟನ್ನ ಅನುಭವಿಸ್ಕೊಂಡು ಬಂದ್ವಿ ಅದನ್ನ ನಾಲ್ಕು ಮಾತುಗಳು ಬೇರೆಯವ್ರಿಗೆ ಹೇಳಿದಾಗ ಉಪಯುಕ್ತವಾಗುತ್ತೆ, ನನಗೂ ಈ ಸಲಹೆಯಿಂದ ಏನು ಹೆಲ್ಪ್ ಆಯ್ತು ಅಂತ ಕೇಳಿದವರಿಗೆ ಏನಾದ್ರು ಅನ್ಸಿದ್ರೆ ಅದಕ್ಕೆ ನಾನು ಧನ್ಯವಾದ.
0: ಖಂಡಿತ ಖಂಡಿತ ಮೇಡಮ್, ಥ್ಯಾಂಕ್ ಯು ಮೇಡಮ್.
1: ನಮಸ್ತೆ.
0: ಶ್ರೋತೃಗಳೇ, ಇಷ್ಟೊತ್ತು ತಾವು ಕೇಳ್ತಾ ಇದ್ರಿ ಜೀವನ ಪಾಠಶಾಲೆ ಸರಣಿ ಕಾರ್ಯಕ್ರಮದಲ್ಲಿ ಹೆಣ್ಣು ಸಂಸಾರದ ಕಣ್ಣು ಎಂಬ ವಿಷಯ ಕುರಿತು ನಾವು ಮಾತನಾಡ್ತಾ ಇದ್ವಿ. ಇಷ್ಟೊತ್ತು ನಮ್ಮ ಜೊತೆ ಮಾತನಾಡಿದವರು ಶ್ರೀಮತಿ ಸುಧಾ ಮೃತ್ಯುಂಜಯಪ್ಪರವರು. ಇದು ಇವತ್ತಿನ ಕಾರ್ಯಕ್ರಮ. ಮತ್ತೊಂದು ಕಾರ್ಯಕ್ರಮ ಜೊತೆ ತಮ್ಮನ್ನ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.

0: ನಮಸ್ಕಾರ, ಇದು ಜಾಣ ಸುದ್ದಿ, ವಿಜ್ಞಾನ ವಿಚಾರ ಹಾಗೂ ವಿಸ್ಮಯಗಳ ಧ್ವನಿ ಪತ್ರಿಕೆ. ಪ್ರತಿ ವಾರ ನಿಮಗಾಗಿ ಹೊಸ ಜ್ಞಾನ.
1: ಕೇಳು ಕೇಳು ಕೇಳು ಜಾಣ.

ಇಂದಿನ ಜಾಣಸುದ್ದಿಯಲ್ಲಿ ನೀವು ಕೇಳಲಿದ್ದೀರಿ, ಭಯದ ವಾಸನೆಯನ್ನು ಹಿಡಿಯುವ ಕುದುರೆ. ಭಯದ ವಾಸನೆ ಹಿಡಿಯುವ ಕುದುರೆ. ಮನುಷ್ಯರ ಮೆಚ್ಚಿನ ಸಾಕು ಪ್ರಾಣಿಗಳಲ್ಲಿ ಕುದುರೆಗೆ ಮಹತ್ವದ ಸ್ಥಾನ ಇದೆ. ಉಳಿದ ಸಾಕು ಪ್ರಾಣಿಗಳನ್ನು ನಡೆಸಿಕೊಳ್ಳುವ ಹಾಗೆ ಮನುಷ್ಯರು ಕುದುರೆಯನ್ನು ನಡೆಸಿಕೊಳ್ಳುವುದಿಲ್ಲ. ಅವಕ್ಕೆ ಆರೈಕೆಯೂ ಹೆಚ್ಚು, ಅವುಗಳ ಬಗ್ಗೆ ಗೌರವವೂ ಹೆಚ್ಚು. ಎಲ್ಲಾ ಸಾಕು ಪ್ರಾಣಿಗಳಂತೆಯೇ ಕುದುರೆಯೂ ಕೂಡ ಮಾಲೀಕನ ಹಾವಭಾವಗಳನ್ನು ಅರ್ಥ ಮಾಡಿಕೊಳ್ಳುತ್ತದೆ. ಕೆಲವು ಮಾತುಗಳನ್ನು ಅರ್ಥ ಮಾಡಿಕೊಂಡು ಆದೇಶಗಳನ್ನು ಪಾಲಿಸುತ್ತದೆ. ಅಷ್ಟೇ ಅಲ್ಲವಂತೆ, ಕುದುರೆಗಳು ಮನುಷ್ಯರ ಭಾವನೆಗಳನ್ನು ಗ್ರಹಿಸಬಲ್ಲುವಂತೆ. ಮನುಷ್ಯರನ್ನು ಮೂಸಿಯೇ ಅವರ ಭಾವನೆಗಳನ್ನು ಕುದುರೆಗಳು ಗುರುತಿಸುತ್ತಿರಬಹುದು ಎಂದು ಫ್ರಾನ್ಸ್ ದೇಶದ ದ ತೂರ್ ವಿಶ್ವವಿದ್ಯಾನಿಲಯದ ಪ್ರಾಣಿವಿಜ್ಞಾನಿ ಲಿಯಾ ಲಾನ್ಸಾತ್ ಮತ್ತು ಸಂಗಡಿಗರು ವರದಿ ಮಾಡಿದ್ದಾರೆ. ಹೆದರಿಕೆಯಿಂದ ಬೆದರಿದವರ ಬೆವರನ್ನ ಮೂಸಿದ ಕುದುರೆಗಳು ತಾವೂ ಬೆದರುತ್ತವೆ ಎಂದು ಇವರು ಶೋಧವನ್ನ ಮಾಡಿದ್ದಾರೆ. ಪ್ರಾಣಿಗಳು ವಾಸನೆಯಿಂದಲೇ ಹಲವು ಚಟುವಟಿಕೆಗಳನ್ನು ನಡೆಸುವುದು ವಿಜ್ಞಾನಿಗಳಿಗೆ ಹೊಸತಲ್ಲ. ನಾಯಿಯ ಮೂಗು ಚುರುಕು ಎನ್ನುವ ಮಾತೇ ಇದೆಯಲ್ಲ, ನಾಯಿ ವಾಸನೆಯಿಂದಲೇ ವಸ್ತುಗಳನ್ನು ಗುರುತಿಸಬಲ್ಲದು, ಅದರ ಜಾಡು ಹಿಡಿಯಬಲ್ಲದು. ಹಾಗೆಯೇ ತನ್ನ ಪ್ರೇಯಸಿ ಅಥವಾ ಪ್ರಿಯತಮನನ್ನು ಕೂಡ ಅದು ವಾಸನೆಯಿಂದಲೇ ಗುರುತಿಸುತ್ತದೆ. ಬೆಕ್ಕು, ಹಸು ಮೊದಲಾದ ಸ್ತನಿಗಳು ಕೂಡ ವಾಸನೆ ಹಿಡಿಯುತ್ತವೆ. ಕೆಲವು ವಾಸನೆಗಳಿಂದ ಅವುಗಳ ನಡವಳಿಕೆಯೂ ಬದಲಾಗುತ್ತದೆ ಎನ್ನುವುದು ನಮಗೆಲ್ಲ ಗೊತ್ತಿರುವ ವಿಷಯ. ಇದಕ್ಕೆ ಕುದುರೆಗಳೇನೂ ಅಪವಾದವಲ್ಲ. ಅವುಗಳಲ್ಲಿ ಕೂಡ ಹಲವು ಚಟುವಟಿಕೆಗಳಿಗೆ ವಾಸನೆಯೇ ಬಲು ಮುಖ್ಯವಾದ ಪ್ರೇರಣೆ. ಕುದುರೆಗಳು ಮಲಗಲೆಂದು ಹಾಸಿದ ಹುಲ್ಲು ಹಾಸನ್ನ ಆಯಾ ಕುದುರೆಗಳು ತಮ್ಮದು ಎಂದು ಗುರುತಿಸುವುದು ವಾಸನೆಯಿಂದ. ಹಾಗೆಯೇ ಹೆಣ್ಣು ಕುದುರೆ ಬೆದೆಗೆ ಬಂದಿದೆ ಎಂದು ಅವು ತಿಳಿಯುವುದು ನಮಗ್ಯಾರಿಗೂ ತೋರದ ಕ್ಷೀಣವಾದ ವಾಸನೆಯಿಂದ. ಇತರೆ ಕುದುರೆಗಳು ಬೆದರಿದಾಗ ತಾವೂ ಬೆದರುವುದು ಕೂಡ ವಾಸನೆಯಿಂದಲೇ ಇರಬಹುದು ಎಂಬ ಊಹೆ ಕೂಡ ವಿಜ್ಞಾನಿಗಳಿಗೆ ಇತ್ತು.

0: ಕುದುರೆಗಳು ತಮ್ಮ ಒಡೆಯರ ನಡವಳಿಕೆಗಳನ್ನ ಅವರ ವಾಸನೆಯಿಂದಲೇ ಗುರುತಿಸಬಲ್ಲುವೆ ಎನ್ನುವ ಅನುಮಾನಗಳು ಇದ್ದುವು. ಈ ನಿಟ್ಟಿನಲ್ಲಿ ಕೆಲವು ಸೂಚನೆಗಳು ಸಿಕ್ಕಿದ್ದುವು. ಉದಾಹರಣೆಗೆ, ಕುದುರೆಗಳು ಮಾಲೀಕರನ್ನ ಅವರ ವಾಸನೆಯಿಂದಲೇ ಗುರುತಿಸುತ್ತವೆ. ಅಂದರೆ ಮಾಲೀಕರು ಕಣ್ಣಿಗೆ ಕಾಣದೇ ಇದ್ದಾಗಲೂ ಕೇವಲ ವಾಸನೆಯಿಂದಲೇ ಅವರು ಇರುವ ಜಾಗವನ್ನ ಅವು ಗ್ರಹಿಸಬಲ್ಲುವು. ಸಾಕು ಪ್ರಾಣಿಗಳ ಈ ವಿಶೇಷ ಗುಣಗಳಿಗೂ ವಾಸನೆಗೂ ಸಂಬಂಧ ಇದೆಯೇ ಎನ್ನುವುದು ಇನ್ನೊಂದು ಪ್ರಶ್ನೆ. ಅಂದರೆ ಸಾಕಿದವರು ಸೂಸುವ ವಾಸನೆಯನ್ನ ಗಮನಿಸಿ ಸಾಕು ಪ್ರಾಣಿಗಳು ತಮ್ಮ ನಡವಳಿಕೆಗಳನ್ನು ಬದಲಿಸಿಕೊಳ್ಳಬಲ್ಲುವೆ? ಈ ಪ್ರಶ್ನೆ ಲಾನ್ಸಾದರ ತಂಡವನ್ನು ಕಾಡಿತ್ತು. ಅದಕ್ಕಾಗಿ ಅವರು 32 ಸಾಕು ಕುದುರೆಗಳ ಮೇಲೆ ಪ್ರಯೋಗಗಳನ್ನು ಮಾಡಿದ್ದಾರೆ. ಕುದುರೆಗಳಿಗೆ ಬೆದರಿದ ಮನುಷ್ಯರ ವಾಸನೆಯನ್ನ ಮೂಸಲು ಕೊಟ್ಟಾಗ ಅವು ಏನು ಮಾಡುತ್ತವೆ ಎನ್ನುವುದನ್ನು ಪತ್ತೆ ಮಾಡುವುದೇ ಇವರ ಪ್ರಯೋಗ. ಮಾಲೀಕರು ಬೆದರಿದಾಗ ಕುದುರೆಗಳು ಬೆದರುವುದು ಕೂಡ ಈ ಹಿಂದೆ ನಮಗೆ ಗೊತ್ತಿತ್ತು. ಯುದ್ಧದಲ್ಲಿ ಮಾಲೀಕನಿಗೆ ಭಯ ಹುಟ್ಟಿದಾಗ ಆತ ಕುದುರೆಯನ್ನು ಓಡಲು ಪ್ರೇರೇಪಿಸುತ್ತಾನಷ್ಟೇ. ಈ ಆದೇಶ ಇಲ್ಲದಿದ್ದರೂ ಮಾಲೀಕನಿಗೆ ಭಯವಾಗಿದೆ ಎಂದು ಕುದುರೆಗೆ ತಿಳಿಯುವುದು ಹೇಗೆ? ಭಯದಿಂದಾಗಿ ಮಾಲೀಕನಲ್ಲಿ ಉಂಟಾಗುವ ಯಾವ ಬದಲಾವಣೆಯನ್ನು ಅದು ಗುರುತಿಸುತ್ತದೆ? ಅಥವಾ ನಮಗ್ಯಾರಿಗೂ ಕಾಣದ ಯಾವುದೋ ಸೂಚನೆ ಅದಕ್ಕೆ ದೊರೆಯುತ್ತಿರಬಹುದೇ? ಇವೆಲ್ಲ ಪ್ರಶ್ನೆಗಳು ಲಾನ್ಸಾದರ ತಂಡವನ್ನ ಕಾಡಿತ್ತು. ಅದಕ್ಕಾಗಿ ಅವರು ಮನುಷ್ಯರ ವಾಸನೆಯನ್ನು ಸಂಗ್ರಹಿಸಿ ಕುದುರೆಗೆ ಮೂಸಲು ಕೊಟ್ಟರು. ಪ್ರಯೋಗದಲ್ಲಿ ಪಾಲ್ಗೊಳ್ಳಲು ಒಪ್ಪಿದವರಿಗೆ 2 ದಿನ ದೇಹದ ಬೆವರನ ವಾಸನೆಯನ್ನು ಪ್ರಭಾವಿಸುವ ಬೆಳ್ಳುಳ್ಳಿ, ಈರುಳ್ಳಿ ಮೊದಲಾದ ಯಾವುದೇ ಮಸಾಲೆ ಪದಾರ್ಥವಿಲ್ಲದ ಆಹಾರ ನೀಡಿದರು. ಸ್ನಾನಕ್ಕೂ ಪರಿಮಳವಿಲ್ಲದ ಸಾಬೂನು ಕೊಟ್ಟರು. ಅನಂತರ ಕೊನೆಯ ದಿನ ಬರೀ ನೀರಿನಲ್ಲಿ ಅವರಿಗೆ ಸ್ನಾನ ಮಾಡಲು ಹೇಳಿದರು. ಇಂಥವರ ಕಂಕುಳಿನಿಂದ ಬೆವರನ್ನು ಸಂಗ್ರಹಿಸಿದರು. ಹೀಗೆ ಸಂಗ್ರಹಿಸಿದ ಬೆವರಿನಲ್ಲಿ ಕೇವಲ ಆ ವ್ಯಕ್ತಿಗಳ ವಾಸನೆಯಷ್ಟೇ ಇರುತ್ತದೆ. ಅನಂತರ ಅವರೆಲ್ಲರಿಗೂ ಕಂಕುಳಲ್ಲಿ ಹತ್ತಿಗಳನ್ನು ಇಟ್ಟುಕೊಂಡು ಕೆಲವು ವಿಡಿಯೋಗಳನ್ನು ನೋಡಲು ಹೇಳಿದರು. ಕೆಲವರಿಗೆ ಭಯ ಹುಟ್ಟಿಸುವ ವಿಡಿಯೋಗಳನ್ನು, ಇನ್ನು ಕೆಲವರಿಗೆ ಖುಷಿ ಕೊಡುವ ವಿಡಿಯೋಗಳನ್ನು ತೋರಿಸಿದರು. ಆ ಕಂಕುಳಿನಲ್ಲಿದ್ದ ಹತ್ತಿಗಳನ್ನು ತೆಗೆದು ಕುದುರೆಗಳಿಗೆ ಮೂಸಲು ನೀಡಿ ಕುದುರೆಗಳ ಪ್ರತಿಕ್ರಿಯೆಯನ್ನು ಗಮನಿಸಿದರು. ಕುದುರೆಗಳು ಬೆದರುತ್ತವೆಯೇ ಇಲ್ಲವೇ ಎನ್ನುವುದು ಪರೀಕ್ಷೆ. ಬೆದರಿದ ಕುದುರೆಗಳಲ್ಲಿ ಕೆಲವು ಲಕ್ಷಣಗಳಿರುತ್ತವೆ. ಅವು ಯಾರಾದರೂ ತಮ್ಮನ್ನು ಮುಟ್ಟಲು ಬಂದರೆ ದೂರ ಸರಿಯುತ್ತವೆ. ಅವುಗಳ ಹೃದಯದ ಬಡಿತವೂ ಹೆಚ್ಚಾಗಿರುತ್ತದೆ. ಜೊತೆಗೆ ಬೆಚ್ಚುವಂತೆ ಮಾಡಿದಾಗ ಬಹು ಬೇಗನೆ ಅವು ಬೆದರುತ್ತವೆ. ಈ ಸೂಚನೆಗಳನ್ನೇ ಆಧರಿಸಿ ಲಾನ್ಸಾತ್ ತಂಡ ಪ್ರಯೋಗಗಳನ್ನು ಮಾಡಿತು. ಬೆದರಿದ ಮನುಷ್ಯರ ಬೆವರು ಹತ್ತಿದ ಹತ್ತಿಯನ್ನು ಕುದುರೆಗಳಿಗೆ ಮೂಸಲು ಕೊಟ್ಟು ಅವುಗಳ ಬಳಿಗೆ ಮನುಷ್ಯರನ್ನು ಕಳಿಸಿತು. ಜೊತೆಗೆ ಇದ್ದಕ್ಕಿದ್ದ ಹಾಗೆ ಸದ್ದು ಮಾಡಿಯೋ, ಬೆಳಕು ಬೆಳಗಿಸಿಯೋ ಅವನ್ನು ಬೆಚ್ಚಿಸಿತು. ಈ ಸಂದರ್ಭದಲ್ಲಿ ಅವುಗಳ ಹೃದಯದ ಬಡಿತವನ್ನು, ಅವು ಬೆಚ್ಚಲು ತೆಗೆದುಕೊಂಡ ಸಮಯವನ್ನು ಇವರು ಗಮನಿಸಿದರು. ಭಯಗೊಂಡ ಕುದುರೆಗಳು ಸಾಮಾನ್ಯವಾಗಿ ಬಹುಬೇಗನೆ ಬೆಚ್ಚುತ್ತವೆ. ಈ ಎಲ್ಲ ಪ್ರಯೋಗಗಳಲ್ಲಿಯೂ ಬೆದರಿದ ಮನುಷ್ಯರ ಕಂಕುಳಿನ ಹತ್ತಿಯನ್ನು ಮೂಸಿದ ಕುದುರೆಗಳ ಪ್ರತಿಕ್ರಿಯೆ ಸಾಧಾರಣ ಹತ್ತಿಯನ್ನು ಮೂಸಿದ ಕುದುರೆಗಳದ್ದಕ್ಕಿಂತಲೂ ಬಹಳ ಭಿನ್ನವಾಗಿತ್ತು. ಈ ಕುದುರೆಗಳ ಹೃದಯದ ಬಡಿತ ಹೆಚ್ಚಿತ್ತು ಹಾಗೂ ಈ ಏರಿಕೆ ಬಹು ದೀರ್ಘಕಾಲ ಉಳಿದಿತ್ತು. ಅವು ತಮ್ಮ ಬಳಿ ಬಂದ ಮನುಷ್ಯರಿಂದ ದೂರ ಸರಿಯುತ್ತಿದ್ದವು. ತಮ್ಮನ್ನು ಮುಟ್ಟದಂತೆ ಹಿಂದೆ ಓಡುತ್ತಿದ್ದವು. ಕುದುರೆಗಳು ಮನುಷ್ಯರನ್ನು ಮೂಸುವುದಷ್ಟೇ ಅಲ್ಲ, ಆ ವಾಸನೆಯಿಂದಲೇ ಅವರ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳಬಲ್ಲುವು ಎಂದು ಈ ಪ್ರಯೋಗಗಳಿಂದ ಲಾನ್ಸಾತ್ ತೀರ್ಮಾನಿಸಿದ್ದಾರೆ. ಭಯಗೊಂಡ ಮನುಷ್ಯರ ವಾಸನೆ ಹತ್ತಿದ್ದರಿಂದಲೇ ಆ ಕುದುರೆಗಳು ಭಯಗೊಂಡಿದ್ದುವು ಎನ್ನುವುದು ಇವರ ಅಂಬೋಣ. ಮನುಷ್ಯರು ಹೀಗೆಯೇ ಇತರರ ಭಯವನ್ನು ಖುಷಿಯನ್ನು ಮೂಸುತ್ತಿರಬಹುದೋ ಎನ್ನುವುದು ಬಹುಶಃ ನಿಮ್ಮ ಪ್ರಶ್ನೆಯಾಗಿರಬಹುದು. ಅದಕ್ಕೆ ಉತ್ತರ ಯಾವಾಗ ದೊರೆಯುತ್ತದೆಯೋ ನೋಡಬೇಕು. ಅದು ನಿಜವಾದರೆ ಸಮೂಹ ಸನ್ನಿ ಆಗುವುದು ಯಾಕೆ ಎನ್ನುವ ವಿವರಣೆಯೂ ಕೂಡ ಸಿಗಬಹುದು. ಈ ಕುದುರೆ ಸಂಶೋಧನೆಯ ವಿವರಗಳನ್ನು PLOS 1 ಪತ್ರಿಕೆ ಇತ್ತೀಚೆಗೆ ಪ್ರಕಟಿಸಿತ್ತು. ಚುಟುಕು ಚುರುಕು.
1: ಸೋಂಕಿನ ಶಾಕ್. ಡ್ರೋಸೋಫಿಲಾ ಹಣ್ಣುನೊಣಕ್ಕೂ ಹುಳುಗಳ ಕಾಟ ಇದೆ. ಗುಲಗಂಜಿಗಿಂತ ಪುಟ್ಟದಾದ ಹಣ್ಣುನೊಣದ ಬೆನ್ನನ್ನು ಹಲವು ಹುಳುಗಳು ನೆಲೆಯನ್ನಾಗಿ ಮಾಡಿಕೊಳ್ಳುತ್ತವೆ. ಈ ಪರಜೀವಿಗಳು ಹಣ್ಣುನೊಣಗಳನ್ನು ಹುಡುಕಿ ಅವುಗಳ ಬೆನ್ನೇರುವುದು ಹೇಗೆ ಎನ್ನುವ ಗುಟ್ಟು ಈಗ ರಟ್ಟಾಗಿದೆ. ಗಾಳಿಯಲ್ಲಿ ತೇಲುವ ಹುಳುಗಳ ಮೊಟ್ಟೆಗಳು ಹಣ್ಣುನೊಣಗಳ ಮೈಯಲ್ಲಿರುವ ಸ್ಥಾಯಿ ವಿದ್ಯುತ್ ಅರ್ಥಾತ್ ಸ್ಟ್ಯಾಟಿಕ್ ವಿದ್ಯುತ್ತಿನಿಂದ ಸೆಳೆಯಲ್ಪಡುತ್ತವೆಯಂತೆ. ಹೀಗೆ ಗಾಳಿ ಸವಾರಿಯಿಂದ ನೊಣದ ಸವಾರಿಗೆ ಅವು ಬದಲಾಗುತ್ತವೆ. ನೊಣಕ್ಕೆ ಸೋಂಕು ತಗಲುತ್ತದೆಯಂತೆ. ನೊಣದ ಬೆನ್ನು ಹೀಗೆ ಗಾಳಿಯಿಂದ ಹುಳುಗಳ ಮೊಟ್ಟೆಗಳನ್ನು ಸೆಳೆಯುತ್ತಿರುವ ದೃಶ್ಯವನ್ನು ಅಮೆರಿಕದ ಕ್ಯಾಲಿಫೋರ್ನಿಯಾ ವಿಶ್ವವಿದ್ಯಾನಿಲಯದ ಜೀವಿವಿಜ್ಞಾನಿಗಳು ವಿಡಿಯೋದಲ್ಲಿ ಸೆರೆಹಿಡಿದಿದ್ದಾರೆ. ಒಣಹವೆ ಒಣ ಚರ್ಮಗಳಲ್ಲಿ ಸ್ಥಾಯಿ ವಿದ್ಯುತ್ ಕೂಡಿಕೊಳ್ಳುವುದು, ಬಾಗಿಲನ್ನು ಮುಟ್ಟಿದಾಗ ಶಾಕ್ ಹೊಡೆಯುವುದು ಗೊತ್ತಷ್ಟೆ. ಈ ವಿದ್ಯುತ್ತು ಸೋಂಕನ್ನು ಆಕರ್ಷಿಸುತ್ತಿರಬಹುದು ಎಂದು ಈ ವಿಡಿಯೋ ಸೂಚನೆ ನೀಡಿದೆ.

ಸ್ನೇಹಿತರೆ, ಅಜ್ಞಾನವೆಂಬ ಕತ್ತಲೆಯನ್ನು ಕಳೆದು ಬದುಕಿನಲ್ಲಿ ಸುಜ್ಞಾನವೆಂಬ ಜ್ಯೋತಿಯನ್ನು ಬೆಳಗಿಸಲು ಬನ್ನಿ ಕೇಳೋಣ ಕರುಣಾಳುಬಾ ಬೆಳಕೆ.

ಸೂಫಿ ಪರಂಪರೆಯಲ್ಲಿ ಸುಹ್ರಾವರ್ದಿ ತಂಡಕ್ಕೊಂದು ವಿಶೇಷ ಸ್ಥಾನವಿದೆ. ಸೂಫಿ ಸಂತ ಜುನಯಾದನಿಂದ ಪ್ರೇರೇಪಿತವಾದ ಈ ತಂಡದ ಸಂಸ್ಥಾಪಕ ಶೇಖ್ ಜಿಯಾಸುದ್ದೀನ್ ಜಾಹಿಬ್ ಸುಹ್ರಾವರ್ದಿ. ಈ ಸುಹ್ರಾವರ್ದಿ ಪರಂಪರೆಗೆ ಸೇರಿದ ಸಂತರದೊಂದು ವಿಶೇಷ. ಅವರು ಆಧ್ಯಾತ್ಮಿಕ ಚಿಂತನೆಯನ್ನು ಬಹು ಸುಂದರವಾದ ಪುಟ್ಟ ಕತೆ ಕವನಗಳಲ್ಲಿ ತಿಳಿಸುತ್ತಾರೆ. ಅಂಥದೊಂದು ಕತೆ ಯೂಸುಫನೆಂಬ ಬಡಗಿಯದು. ನಜರ್ ಬೆನ್ ಯೂಸುಫ್ ಒಬ್ಬ ಬಡಗಿ. ಅವನು ಮರಗೆಲಸ ಮಾಡುವುದರೊಂದಿಗೆ ಪ್ರಾಚೀನವಾದ ಪುಸ್ತಕಗಳನ್ನು ಓದುವುದರಲ್ಲಿ ತುಂಬ ಆಸಕ್ತಿ ವಹಿಸುತ್ತಿದ್ದ. ಅವನು ಎಲ್ಲಿಂದಲೋ ತುಂಬ ಹಳೆಯದಾದ ಗ್ರಂಥಗಳನ್ನು ತಂದು ತಂದು ಇಟ್ಟುಕೊಳ್ಳುತ್ತಿದ್ದ. ಅವನ ಕೆಲಸಕ್ಕೆ ಸಹಾಯವಾಗಲೆಂದು ಒಬ್ಬ ಆಳನ್ನು ಇಟ್ಟುಕೊಂಡಿದ್ದ. ತನ್ನ ಯಜಮಾನ ಈ ವಿಚಿತ್ರವಾದ ಪುಸ್ತಕಗಳನ್ನು ಓದುವುದನ್ನು ಕಂಡು ಸೇವಕನಿಗೆ ಆಶ್ಚರ್ಯವಾಗುತ್ತಿತ್ತು. ಒಂದು ದಿನ ಯೂಸುಫ್ ತನ್ನ ಸೇವಕನನ್ನು ಕರೆದು ಹೇಳಿದ, ನನಗೆ ಈಗ ವಯಸ್ಸಾಗುತ್ತಿದೆ. ನಾನು ಇಷ್ಟು ದಿನ ಓದಿ ತಿಳಿದುಕೊಂಡದ್ದನ್ನು ಪ್ರಯೋಗಿಸಲು ಇದು ಸಕಾಲ. ಈಗ ನಾನೊಂದು ಪ್ರಯೋಗ ಮಾಡಲು ನಿರ್ಧರಿಸಿದ್ದೇನೆ. ಅದಕ್ಕೆ ನಿನ್ನ ಸಂಪೂರ್ಣ ಸಹಕಾರ ಅಗತ್ಯ. ಈ ಪ್ರಯೋಗ ಫಲಕಾರಿಯಾದಾಗ ನನಗೆ ಮತ್ತೆ ತಾರುಣ್ಯ ಬರುವುದಲ್ಲದೆ ನಾನು ಚಿರಂಜೀವಿಯೂ ಆಗಿಬಿಡುತ್ತೇನೆ. ಆಯ್ತು ಸ್ವಾಮಿ, ನಾನೇನು ಮಾಡಬೇಕು ಎಂದು ಸೇವಕ ಕೇಳಿದಾಗ ಯೂಸುಫ್ ಪ್ರಯೋಗವನ್ನು ವಿವರಿಸಿದ. ನಾನು ಹೇಳುವುದನ್ನು ಸರಿಯಾಗಿ ಕೇಳಿಸಿಕೋ. ಹೆಚ್ಚು ಕಡಿಮೆಯಾದರೆ ಅನಾಹುತವಾಗುತ್ತದೆ. ಈ ಖಡ್ಗವನ್ನು ತೆಗೆದುಕೋ. ನನ್ನ ದೇಹವನ್ನು ತುಂಡು ತುಂಡಾಗಿ ಕತ್ತರಿಸು. ಆ ತುಂಡುಗಳನ್ನೆಲ್ಲ ಈ ದೊಡ್ಡ ಡಬ್ಬಿಯಲ್ಲಿ ಹಾಕಿಬಿಡು. ಅದರಲ್ಲಿ ನಾನೊಂದು ಮಾಂತ್ರಿಕ ದ್ರವವನ್ನು ತುಂಬಿ ಇಟ್ಟಿದ್ದೇನೆ. ಆ ಡಬ್ಬಿಯನ್ನು ಗಟ್ಟಿಯಾಗಿ ಮುಚ್ಚಿ ನೀನು ಅದರ ಪಕ್ಕದಲ್ಲೇ ಇರತಕ್ಕದ್ದು. ಯಾವ ಕಾರಣಕ್ಕೂ ಅದರ ಮುಚ್ಚಳವನ್ನು 28 ದಿನಗಳ ಕಾಲ ತೆರೆಯಕೂಡದು. ನನ್ನನ್ನು ಯಾರು ಕೇಳಿದರೂ ಊರಿನಲ್ಲಿಲ್ಲ ಎಂದು ಹೇಳಿಬಿಡು. ಈ ವಿಷಯದ ಬಗ್ಗೆ ಬಾಯಿ ಬಿಡಬೇಡ. 29ನೇ ದಿನ ನಾನು ಡಬ್ಬಿಯಲ್ಲಿ ಶಬ್ದ ಮಾಡಿದಾಗ ಮುಚ್ಚಳ ತೆಗೆ. ಆಗ ನಾನು ನವತಾರುಣ್ಯದಿಂದ ಹೊರಬಂದು ಶಾಶ್ವತನಾಗುತ್ತೇನೆ. ಆಗ ನಿನಗೆ ಅಪರಿಮಿತವಾದ ಐಶ್ವರ್ಯವನ್ನು ಕೊಡಿಸುತ್ತೇನೆ ಎಂದ ಯೂಸುಫ್. ಸೇವಕ ಗಾಬರಿಯಾದ. ತನ್ನಿಂದ ಕೊಲ್ಲುವುದು ಸಾಧ್ಯವಿಲ್ಲವೆಂದು ಗೋಗರೆದ. ಆದರೆ ಕೊನೆಗೆ ಯೂಸುಫ್ ಅವನನ್ನು ಒಪ್ಪಿಸಿದ. ಯಜಮಾನ ಹೇಳಿದಂತೆ ಸೇವಕ ಅವನನ್ನು ಕತ್ತರಿಸಿ ಚೂರು ಚೂರು ಮಾಡಿ ಅವುಗಳನ್ನು ಡಬ್ಬಿಯಲ್ಲಿಯ ದ್ರವದಲ್ಲಿ ಹಾಕಿ ಮುಚ್ಚಳ ಮುಚ್ಚಿ ಕಾಯುತ್ತಾ ಕುಳಿತ. ಬಡಗಿಯನ್ನು ಕೇಳಿಕೊಂಡು ಯಾರಾದರೂ ಬಂದರೆ ಅವರು ಮನೆಯಲ್ಲಿಲ್ಲ ಎಂದು ಹೇಳಿಬಿಡುತ್ತಿದ್ದ. ಮೊದಮೊದಲು ಜನ ನಂಬಿದರು. ನಂತರ ಕೆಲವರಿಗೆ ಸಂಶಯ ಬರಲು ಪ್ರಾರಂಭವಾಯಿತು. ಸೇವಕ ಮನೆಯಲ್ಲಿಯೇ ಇದ್ದಾನೆ, ಯಾವ ಕೆಲಸವನ್ನೂ ಮಾಡುತ್ತಿಲ್ಲ. ಅದಲ್ಲದೆ ಯೂಸುಫ್ ಹೀಗೆಲ್ಲ ಬಹುದಿನ ಊರು ಬಿಟ್ಟು ಹೋದವನೇ ಅಲ್ಲ. ಏನಾದರೂ ಅಚಾತುರ್ಯವಾಗಿರಬಹುದೇ? ಈ ಸೇವಕನೇ ಅವನನ್ನು ಕೊಂದು ಹಾಕಿರಬಹುದೇ? ಹೀಗೆಲ್ಲ ಅನುಮಾನಪಟ್ಟು ಜನ ಊರ ಹಿರಿಯರ ಬಳಿಗೆ ಹೋದರು. ಅವರೆಲ್ಲ ಯೂಸುಫ್ನ ಮನೆಗೆ ಬಂದು ಸೇವಕನನ್ನು ಬೆದರಿಸಿ ಕೇಳಿದರು. ಆತ ಗಾಬರಿಯಿಂದ ಅವರನ್ನೊಂದು ಬಾರಿ ಡಬ್ಬಿಯನ್ನೊಂದು ಬಾರಿ ನೋಡತೊಡಗಿದ. ಅವರಿಗೆ ಇವನ ನಡತೆಯಿಂದ ಸಂದೇಹ ಬಂದು ಆ ಡಬ್ಬಿಯನ್ನು ತೆರೆಯಲು ಒತ್ತಾಯಿಸಿದರು. ಅವನಿಗೆ ಏನೂ ತೋಚಲಿಲ್ಲ. ಇಂದಿಗೆ ಕೇವಲ 21 ದಿನಗಳಾಗಿವೆ. ಅವರು ಹೊಡೆಯಲು ಬಂದಾಗ ಗಾಬರಿಯಿಂದ ಮುಚ್ಚಳ ತೆಗೆದ. ಆಗ ಅದರೊಳಗಿಂದ ಅಂಗೈಯಾಕಾರದ ಪುಟ್ಟ ಮನುಷ್ಯನೊಬ್ಬ ಹೊರಗೆ ಹಾರಿಕೊಂಡ. ಅವನು ಯೂಸುಫ್ನನ್ನೇ ಹೋಲುತ್ತಿದ್ದ. ಆ ಕುಳ್ಳ ವ್ಯಕ್ತಿ ಬಹಳ ಬೇಗವಾಯಿತು, ಬಹಳ ಬೇಗವಾಯಿತು ಎನ್ನುತ್ತಾ ದುಃಖದಿಂದ ತಲೆ ಅಲ್ಲಾಡಿಸಿ ಹಾರಾಡುತ್ತಾ ಕ್ಷಣದಲ್ಲಿ ಗಾಳಿಯಲ್ಲಿ ಕರಗಿಯೇ ಹೋಗಿಬಿಟ್ಟ. ಮುಂದೆ ಯಾರೂ ಯೂಸುಫ್ನನ್ನು ನೋಡಲೇ ಇಲ್ಲ. ಸುಹ್ರಾವರ್ದಿ
ಹೇಳುತ್ತಿದ್ದರು. ಜ್ಞಾನದ ಸಾಧನೆಯಲ್ಲಿ, ಭಕ್ತಿಯ ಗುರಿ ತಲುಪುವಲ್ಲಿ ಯಾವ ಅವಸರವೂ ಬೇಡ. ಅವಸರದಿಂದ ಧ್ಯೇಯ ಅಸಫಲವಾಗುವುದು ಮಾತ್ರವಲ್ಲ, ಮಾಡಿದ ಸಾಧನೆಯೂ ಕರಗಿ ಹೋಗುತ್ತದೆ. ತಾಳ್ಮೆ ಅತ್ಯಂತ ಅವಶ್ಯಕ. ಹೌದು, ಯಾವ ಸಾಧನೆಗೂ ಅವಸರದ ಮಾರ್ಗ ಸರಿಯಾದದ್ದಲ್ಲ.

ನಮಃ. ಸಮಸ್ತ ಕೇಳುಗರಿಗೆ ನಮಸ್ಕಾರ. ಇಂದಿನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಇಂದಿನಿಂದ ನಾವು ಭಗವದ್ಗೀತೆಯ ಅಧ್ಯಾಯದಲ್ಲಿ ಬರುವಂತಹ ಶ್ಲೋಕಗಳ ಬಗ್ಗೆ ತಿಳಿಯೋಣ. ಇಲ್ಲಿಯವರೆಗೆ ಧ್ಯಾನ ಶ್ಲೋಕಗಳ ಬಗ್ಗೆ ನಾವು ತಿಳಿದಿದ್ದೇವೆ. ಇದೀಗ ಭಗವದ್ಗೀತೆಯ ಮುಖ್ಯ ಮಾಲಿಕೆಯಾದಂತಹ ಒಟ್ಟು 18 ಅಧ್ಯಾಯಗಳಲ್ಲಿ ಬರುವಂತಹ 700 ಶ್ಲೋಕಗಳ ಬಗ್ಗೆ ತಿಳಿಯೋಣ. ಭಗವದ್ಗೀತೆಯಲ್ಲಿ ಈಗ ಹೇಳಿದಂತೆ ಒಟ್ಟು 18 ಅಧ್ಯಾಯಗಳಿವೆ. ಈ 18 ಅಧ್ಯಾಯಗಳಲ್ಲಿ ಒಟ್ಟು 700 ಶ್ಲೋಕಗಳು ಬರುತ್ತವೆ. ಪ್ರತಿಯೊಂದು ದಿನ ಒಂದೊಂದು ಶ್ಲೋಕಗಳ ಬಗ್ಗೆ ನಾವು ತಿಳಿತಾ ಸಾಗೋಣ. ಇಂದು ನಾವು ಪ್ರಥಮ ಅಧ್ಯಾಯವಾಗಿರುವಂತಹ ಅರ್ಜುನ ವಿಷಾದ ಯೋಗ ಎಂಬ ಅಧ್ಯಾಯದಲ್ಲಿ ಬರುವಂತಹ ಅದರ ವಿವರಣೆಯನ್ನ ತಿಳಿಯೋಣ. ಆ ಯೋಗದ ಶ್ಲೋಕವನ್ನ ತಿಳಿಯುವುದಕ್ಕೆ ಮುನ್ನ ಆ ಯೋಗ ಏನು ಹೇಳುತ್ತದೆ ಎಂಬುದು ತಿಳಿಯೋದು ಅತಿ ಮುಖ್ಯವಾದ ಸಂಗತಿ. ನೋಡಿ, ಈ ಭಗವದ್ಗೀತೆಯ 18 ಅಧ್ಯಾಯಗಳೇನಿದೆ, ಈ ಅಧ್ಯಾಯಗಳಿಗೆ ಒಂದೊಂದು ಹೆಸರಿದೆ. ಅದನ್ನ ನಾವು ಯೋಗ ಅಂತ ಕರಿತೀವಿ. ಸಾಂಖ್ಯ ಯೋಗ, ಪುರುಷೋತ್ತಮ ಪ್ರಾಪ್ತಿ ಯೋಗ, ವಿಶ್ವರೂಪ ಸಂದರ್ಶನ ಯೋಗ, ಹೀಗೆ ಹಲವಾರು ನಾಮಧೇಯಗಳಿಂದ ಒಂದೊಂದು ಅಧ್ಯಾಯಗಳನ್ನ ಇಲ್ಲಿ ವ್ಯಾಸರು ಹೆಸರಿಸಿದ್ದಾರೆ. ಅದರಲ್ಲಿ ಮೊದಲನೆಯ ಅಧ್ಯಾಯ ಅರ್ಜುನ ವಿಷಾದ ಯೋಗ ಅಂತ. ಈ ಭಗವದ್ಗೀತೆಯಲ್ಲಿ ಏನು 18 ಅಧ್ಯಾಯಗಳು ಬರುತ್ತೆ, ಅದನ್ನ ಒಟ್ಟು 6 ಅಧ್ಯಾಯಗಳ 3 ಭಾಗವಾಗಿ ವಿಂಗಡಣೆ ಮಾಡಲಾಗಿದೆ. ಪ್ರತಿಯೊಂದು ಈ 6 ಅಧ್ಯಾಯಗಳ ಒಂದು ಗುಂಪನ್ನ ಒಂದು ಯೋಗ ಅಂತ ಕರೀತಾರೆ. ಮುಖ್ಯವಾಗಿ 3 ಪ್ರಧಾನ ಯೋಗಗಳನ್ನ ನಾವು ಈ ಭಗವದ್ಗೀತೆಯಲ್ಲಿ ನೋಡಬಹುದು. ಒಂದು ಭಕ್ತಿಯೋಗ, ಇನ್ನೊಂದು ಕರ್ಮಯೋಗ, ಮತ್ತೊಂದು ಜ್ಞಾನಯೋಗ. ಅಂದ್ರೆ ಭಕ್ತಿಯ ಮೂಲಕ ನೀನು ಭಗವಂತನನ್ನ ಸೇರಬಹುದು ಅಂತ ಹೇಳುವಂಥದ್ದು ಭಕ್ತಿಯೋಗವಾದರೆ, ಕಾಯಕದ ಮೂಲಕ ಏನು ಬಸವಣ್ಣನವರು ನಮಗೆ ಕಾಯಕವೇ ಕೈಲಾಸ ಅಂಥೇಳಿ ಏನ್ ತಿಳಿಸಿದ್ದಾರೆ, ಕೇವಲ ಕೆಲಸವನ್ನ ತನ್ನ ಪಾಡಿಗೆ ತಾನು ಮಾಡುತ್ತಾ ಭಗವಂತನನ್ನ ಸೇರುವಂಥದ್ದು ಕರ್ಮಯೋಗ. ಇನ್ನು ಜ್ಞಾನಯೋಗ, ತನ್ನ ಬುದ್ಧಿಮತ್ತೆಯಿಂದ ಪ್ರಖಂಡತೆಯ ಒಂದು ಪಂಡಿತೋತ್ತಮವಾದಂಥ ಜ್ಞಾನದ ಮೂಲಕ, ವಿದ್ವಾಂಸತೆಯ ಒಂದು ಅರಿವಿನ ಮೂಲಕ ಜ್ಞಾನವನ್ನ ಪಡ್ಕೊಂಡು ಆ ಜ್ಞಾನದ ಮೂಲಕ ಭಗವಂತನನ್ನ ಸೇರುವಂಥದ್ದು ಜ್ಞಾನಯೋಗ. ಹಾಗಾಗಿ ಪ್ರತಿಯೊಬ್ಬರು ಯಾರು ಯಾವುದೇ ಮಾರ್ಗದಲ್ಲಿ ಬರಲಿ, ಅವರೆಲ್ಲರೂ ಹೋಗಿ ಸೇರುವಂಥದ್ದು ಆ ಭಗವಂತನ ಪಾದಕ್ಕೆ. ಅದನ್ನೇ ಭಕ್ತಿಯೋಗ, ಕರ್ಮಯೋಗ, ಜ್ಞಾನಯೋಗ ಅಂತ ಹೇಳಿ ತಿಳಿಸಿರುವಂಥದ್ದು. ಇಲ್ಲಿ ಪ್ರಥಮವಾಗಿ ಬರುವಂತಹ ಅರ್ಜುನ ವಿಷಾದ ಯೋಗ ಅಂತೇಳಿ ಯಾಕೆ ಈ ಹೆಸರನ್ನ ಕೊಟ್ಟಿದ್ದಾರೆ ಅಂತಂದ್ರೆ, ಅದಕ್ಕೊಂದು ಮೂಲ ಅರ್ಥ ಇದೆ. ಯೋಗ ಅಂತಂದ್ರೆ ನಮಗೆ ತುಂಬಾ ಅರ್ಥಗಳು ಸಂಸ್ಕೃತದಲ್ಲಿ ಸಿಗುತ್ತೆ. ಯೋಗ ಅಂದ್ರೆ ಪ್ರತಿಯೊದಿನ ನಾವು ಬೆಳಿಗ್ಗೆ ಮಾಡುವಂತಹ ಆಸನಗಳು ಕೂಡ ಯೋಗ ಅಂತ ಹೇಳ್ತಾರೆ. ಇನ್ನು ಯೋಗ ಅಂದ್ರೆ ನಮಗೆ ಕೆಲವು ಸಲ ಬರುವಂತಹ ಅದೃಷ್ಟಗಳು ಬಂದಾಗ, ಅಪ್ಪ ಏನ್ ಯೋಗ ಮಾಡಿದ್ಯಪ್ಪ ಅಂತ ಕೂಡ ಹೇಳ್ತಾರೆ. ಹೀಗೆ ಸಂಸ್ಕೃತದಲ್ಲಿ ಯೋಗ ಅನ್ನುವ ಪದಕ್ಕೆ ಬೇರೆ ಬೇರೆ ಅರ್ಥಗಳನ್ನ ಸಂದರ್ಭೋಚಿತವಾಗಿ ನಾವು ಬಳಸ್ತೀವಿ. ಆದ್ರೆ ಇಲ್ಲಿ ಯೋಗ ಅಂತಂದ್ರೆ ಒಂದುಗೂಡಿಸುವುದು ಅಂತ ಅರ್ಥ. ಒಂದುಗೂಡಿಸುವುದು ಅಂತಂದ್ರೆ ಜೀವಾತ್ಮನನ್ನ, ಅಂದ್ರೆ ನಾವು ಏನಿದ್ದೀವಿ, ನಾವು ಜೀವಾತ್ಮ, ಭಗವಂತ ಏನಿದ್ದಾನೆ ಅವನು ಪರಮಾತ್ಮ, ಈ ಜೀವಾತ್ಮನನ್ನ ಪರಮಾತ್ಮನೊಡನೆ ಒಂದುಗೂಡಿಸುವುದಕ್ಕೆ ಯೋಗ ಅಂತ ಕರೀತಾರೆ. ಆದ್ರೆ ನಾವು ಇವಾಗ ಏನಾಗಿದ್ದೀವಿ, ಇವಾಗ ನಾವು ವಿಯೋಗಿಗಳಾಗ್ಬಿಟ್ಟಿದೀವಿ. ವಿಯೋಗ, ವಿಯೋಗ ಅಂದ್ರೆ ಬೇರೆ ಬೇರೆ ಆಗ್ಬಿಟ್ಟಿದೀವಿ. ಆ ವಿಯೋಗದಿಂದ ಬೇರೆ ಬೇರೆ ಆಗಿರೋದಕ್ಕೆ ನಾವೆಲ್ಲ ದೇವರನ್ನ ಮರ್ತ್ಕೊಂಡ್ಬಿಟ್ಟು ಸುತ್ತಮುತ್ತಲಿರುವಂತಹ ಪ್ರಾಪಂಚಿಕ ವಸ್ತುಗಳನ್ನೇನ್ ಮಾಡ್ಬಿಟ್ಟಿದೀವಿ, ಅದೇ ಸತ್ಯ ಅಂಥೇಳಿ ಭ್ರಮಿಸ್ಬಿಟ್ಟಿದೀವಿ, ಅದರಲ್ಲೇ ತಲ್ಲೀನರಾಗ್ಬಿಟ್ಟಿದೀವಿ. ಅಂದ್ರೆ ಕೇವಲ ದುಡ್ಡು ಮಾಡುವಂಥದ್ದೇ ಜೀವನ, ಕೇವಲ ಸೈಟ್ ಮಾಡುವಂಥದ್ದೇ ಜೀವನ, ಕೇವಲ ಇನ್ನೊಬ್ಬರಿಗೆ ಕರುಬಿ ಮರುಗಿ ಅಸೂಯೆ ಪಟ್ಟು ಹೊಟ್ಟೆ ಕಿಚ್ಚ ಮಾಡಿ ಸುಳ್ಳು ಹೇಳಿ ಕರ್ಬುತನ ಮಾಡುವಂಥದ್ದೇ ಜೀವನ ಅಂತೇಳಿ ಅನ್ಕೊಂಡ್ಬಿಟ್ಟಿದೀವಿ. ಆದ್ರೆ ನಿಜವಾಗ್ಲೂ ಯೋಗ ಅಂತಂದ್ರೆ ಯಾವುದು ನಮ್ಮನ್ನ ದೇವರೊಡನೆ ಸೇರಿಸುತ್ತದೋ ಅದನ್ನ ಯೋಗ ಅಂತ ಕರಿತೀವಿ. ಇದು ಯಾವಾಗ ಸಾಧ್ಯ, ನಮ್ಮಲ್ಲಿ ಒಂದು ಸಮರ್ಪಣೆಯ ಒಂದು ಭಾವ ಬಂದಾಗ. ಸಮರ್ಪಣೆ ಯಾವಾಗ ಬರುತ್ತೆ, ನಮ್ಮಲ್ಲಿ ಏನೋ ಒಂದು ನೋವುಂಟಾದಾಗ. ಸಂಕಟ ಬಂದಾಗ ವೆಂಕಟರಮಣ ಅಂತ ಗಾದೆನೆ ಹೇಳಿದೆ ಅಲ್ವಾ. ಯಾವಾಗ ನಮ್ಮಲ್ಲಿ ಒಂದು ವಿಷಾದದ ಭಾವನೆ ಬರುತ್ತೋ ಅವಾಗ ಆ ವಿಷಾದವೇ ನಮ್ಮನ್ನ ದೇವರ ಕಡೆಗೆ ಮನಸ್ಸು ಮಾಡುತ್ತೆ. ನಮಗೆ ನೋಡಿ, ದುಃಖ ಆದಾಗ ಮಾತ್ರ
ಅಪ್ಪ ದೇವ್ರೆ, ಈ ಸಂಕಷ್ಟದಿಂದ ನನ್ನನ್ನ ಬಿಡಿಸ್ಬಿಡಪ್ಪ, ನನಗೆ ಈ ದುಃಖಗಳನ್ನ ಕೊಡ್ಬೇಡಪ್ಪ, ಈ ಕಷ್ಟಗಳನ್ನ ನನ್ನ ಕೈಲಿ ಸಹಿಸ್ಕೊಳಕ್ ಆಗಲ್ಲಪ್ಪ, ಇದನ್ ಪಾರ್ ಮಾಡಪ್ಪ ಅಂತ ಕೇಳ್ತೀವಿ. ಅದೇ ತುಂಬಾ ಖುಷಿಯಾದಾಗ, ಸುಖ ಆದಾಗ, ದೇವ್ರೆ ನನಗೆ ಎಂಥ ಒಂದು ವೈಭೋಗವನ್ನ ಕೊಟ್ಟೆ, ಎಂಥ ಒಂದು ಸಮೃದ್ಧಿಯನ್ನ ಕೊಟ್ಟೆ, ಎಂಥ ಒಂದು ಸಂಪತ್ತನ್ನ ನೀನ್ ನೀಡಿದೆ ಅಂತ ನಾವ್ ಯಾವತ್ತಾದ್ರೂ ನಮಸ್ತೀವ ದೇವ್ರಿಗೆ? ಇಲ್ಲ. ಅದೇ ಒಂದು ಸ್ಥಿತಿ ಇಲ್ಲಿ ಅರ್ಜುನನಿಗೆ ಆಗತ್ತೆ. ಅದಕ್ಕೆ ಇದನ್ನ ಅರ್ಜುನ ವಿಷಾದ ಯೋಗ ಅಂತ ಕರೀತಾರೆ. ವಿಷಾದ ಅನ್ನೋದಕ್ಕೆ ಜೀವನದಲ್ಲಿ ತುಂಬಾ ದೊಡ್ಡ ಸ್ಥಾನ ಇದೆ. ಆ ಒಂದು ವಿಷಾದನೆ ನಮ್ಮನ್ನ ನಿಜವಾಗ್ಲೂ ಜೀವನದ ಅರ್ಥ ಏನು ಅಂಥೇಳಿ ತಿಳಿಲಿಕ್ಕೆ ಕೊಡುವಂತಹ ಒಂದು ಮಹಾ ಮೆಟ್ಟಿಲು ಈ ವಿಷಾದ. ಅರ್ಜುನ ಇದಾನಲ್ಲ ಪಂಚ ಪಾಂಡವರಲ್ಲಿ ಮಧ್ಯದಲ್ಲಿ ಇರುತ್ತಾನಲ್ಲ ಅರ್ಜುನ, ಅವನು ಈ ಯುದ್ಧ ಅನ್ನೋದನ್ನ ಕೇವಲ ವ್ಯಷ್ಟಿ ದೃಷ್ಟಿಯಿಂದ ನೋಡ್ತಾ ಇದ್ದ. ಅಂದ್ರೆ ತನಗ್ ಮಾತ್ರ ಯುದ್ಧ, ತಾನ್ ಮಾತ್ರ ಗೆಲ್ಬೇಕು, ನಾನು ಈ ಒಂದು ಯುದ್ಧದಲ್ಲಿ ಗೆದ್ದು ಜಯಶೀಲನನ್ನಾಗ್ಬೇಕು ಅನ್ನೋ ಒಂದು ವ್ಯಷ್ಟಿ ದೃಷ್ಟಿಯಲ್ಲಿ ಮಾತ್ರ ಇದ್ದ. ಆದ್ರೆ ಅವನು ಸಮಷ್ಟಿಯ ದೃಷ್ಟಿಯ ಕಡೆಗೆ ಹೋಗೇ ಇರಲಿಲ್ಲ. ಸಮಷ್ಟಿ ದೃಷ್ಟಿ ಅಂದ್ರೆ ಈ ಲೋಕಕ್ಕೆ ಉದ್ಧಾರ ಆಗ್ಬೇಕು, ಈ ಇಡೀ ಜಗತ್ತಿಗೆ ಈ ಯುದ್ಧದಿಂದ ಒಂದು ಒಳ್ಳೆಯ ಅರ್ಥವನ್ನ, ಒಂದು ಒಳ್ಳೆಯ ನ್ಯಾಯವನ್ನ, ಒಂದು ಒಳ್ಳೆಯ ಧರ್ಮವನ್ನ ನೀಡಬೇಕು ಅನ್ನೋ ಒಂದು ಸಮಷ್ಟಿ ದೃಷ್ಟಿ ಇರಲಿಲ್ಲ. ತಾನು ಗೆಲ್ಬೇಕು, ತಾನು ಈ ಜಗತ್ತಿನ ಧೀರೋದ್ದಾತ ವೀರ ಅಂತ ಹೇಳಬೇಕು ಅನ್ನೋದು ಮಾತ್ರ ಅವನ ಮನಸ್ಸಿನಲ್ಲಿತ್ತು. ಹಾಗಾಗಿ ವ್ಯಷ್ಟಿ ದೃಷ್ಟಿ ಇದ್ದ. ಆದ್ರೆ ಯಾವಾಗ ಕುರುಕ್ಷೇತ್ರ ಅನ್ನೋ ಯುದ್ಧದ ಮುಂದೆ ನಿಂತ್ಕೊಂಡ್ಬಿಟ್ನೋ, ಆಗ ಅವನಿಗೆ ಕುರುಕ್ಷೇತ್ರ ಯುದ್ಧದ ಎದುರು ಭಾಗದಲ್ಲಿರುವಂತಹ ಶತ್ರು ಪಾಳೆಯ ಏನಿದೆ ಅಲ್ಲಿ ಎಲ್ಲ ಇರುವಂಥವ್ರು ತನ್ನ ಗುರು ಹಿರಿಯರು, ತನ್ನ ಬಂಧು ಬಾಂಧವರು, ತನ್ನ ಅಣ್ಣ ತಮ್ಮಂದಿರು, ದ್ರೋಣ ಇವ್ರ ನನ್ನ ಗುರುಗಳು, ಭೀಷ್ಮ ಇವ್ರ ನನ್ನ ತಾತ, ಅವೆಲ್ಲ ಕಾಣ್ತಾ ಬಂತು. ಯಾಕೆ, ಇವನು ವ್ಯಷ್ಟಿ, ತನ್ನನ್ನ ಮಾತ್ರ ಸೀಮಿತ ಮಾಡ್ಕೊಂಡು ನೋಡ್ದ. ಅವಾಗ ಇವ್ರನ್ನೆಲ್ಲ ನಿರ್ನಾಮ ಮಾಡಿ ನಾನು ಏನಪ್ಪ ಮಾಡ್ಲಿ ಅಂತ ಹೇಳಿ ಒಂದು ಕ್ವೆಶ್ಚನ್ ಮಾರ್ಕ್, ಒಂದು ಪ್ರಶ್ನಾರ್ಥಕ ಚಿಹ್ನೆ ವ್ಯಾಮೋಹದ ವಿಷಾದದಿಂದ ಅರ್ಜುನನ ಮನಸ್ಸಿನಲ್ಲಿ ಮೂಡ್ತು. ಅರ್ಜುನನ ಮನಸ್ಸು ಕುಗ್ಗಿ ಹೋಯ್ತು. ಗಾಂಧೀವ ಅನ್ನೋ ಒಂದು ಬಿಲ್ ಏನಿದೆ ಅದು ಕೈಯಿಂದ ಜಾರಿ ಬಿದ್ದುಬಿಡ್ತು. ಕಣ್ಣು ಕಣ್ಣಾಲಿಗಳಿಂದ ತುಂಬಿ ಹೋಯ್ತು. ಅಂಗಾಂಗಗಳೆಲ್ಲ ಶೋಕದಿಂದ ಮರುಕ್ತು. ಯಾಕೆ, ಎದುರುಗಡೆ ಇರುವಂತವ್ರು ನನ್ನ ತಮ್ಮಂದ್ರು ಕೌರವರು, ಗುರು ದ್ರೋಣರಿದ್ದಾರೆ, ಹಿರಿಯರಾದಂಥ ಭೀಷ್ಮರಿದ್ದಾರೆ, ಅವರ ಮಕ್ಕಳುಗಳೆಲ್ಲ ಇದ್ದಾರೆ, ಇವರೆಲ್ಲ ನನ್ನ ಬಂಧು ಬಾಂಧವರು, ಇವರೆಲ್ಲ ನನ್ನ ಗುರು ಹಿರಿಯರು, ಇವ್ರನ್ನೆಲ್ಲ ಹೇಗೆ ನಾನು ಸಂಹಾರ ಮಾಡಲಿ, ಹೇಗೆ ನಿರ್ನಾಮ ಮಾಡಲಿ ಅನ್ನೋ ಒಂದು ಪ್ರಶ್ನಾರ್ಥಕ್ಕೆ ಬಂದು ವಿಷಾದದಿಂದ ನೋಡ್ಕೊಂಡು ನಿಂತುಬಿಟ್ಟ. ಆದರೆ ಆ ವಿಷಾದ ಯಾಕೆ ಬಂತು, ತನ್ನ ಏಕಮಾತ್ರ ದೃಷ್ಟಿಯಿಂದ ನೋಡಿದಾಗ ಮಾತ್ರ. ಇಡೀ ಜಗತ್ತಿನ ದೃಷ್ಟಿಯಿಂದ ನೋಡಿದಿದ್ರೆ ಅರ್ಜುನನಿಗೆ ಅವರೆಲ್ಲರೂ ಕೂಡ ಕೇವಲ ಶತ್ರುಗಳಾಗಿ ಕಾಣ್ತಾ ಇದ್ರು. ಕುರುಕ್ಷೇತ್ರಕ್ಕೆ ಬಂದ್ಬಿಟ್ಟಿದ್ದಾನೆ, ಯುದ್ಧಕ್ಕೆ ನಿಂತ್ಕೊಂಡ್ಬಿಟ್ಟಿದ್ದಾನೆ, ಆದರೆ ತನ್ನ ಅಹಂನಿಂದ ಎದುರುಗಡೆ ನೋಡಿದಾಗ ಗುರು ಹಿರಿಯರು, ಬಂಧು ಬಾಂಧವರು ಮಾತ್ರ ಕಾಣ್ತಾ ಇದ್ದಾರೆ. ವಿಷಾದದಿಂದ ನಾನು ಯುದ್ಧ ಮಾಡಲಿಕ್ಕಾಗಲ್ಲಪ್ಪ, ಸಾಧ್ಯವೇ ಇಲ್ಲ, ಎದುರುಗಡೆ ಇರುವಂಥ ಎಲ್ಲರೂ ನನ್ನ ಬಂಧು ಬಾಂಧವರು, ಇವರನ್ನೆಲ್ಲ ನಾನು ನಿರ್ನಾಮ ಮಾಡಿ ಏನು ಮಾಡಬೇಕಾಗಿದೆ ಅಂತ ಹೇಳಿಬಿಟ್ಟು ಅರ್ಜುನ ಕೃಷ್ಣನಲ್ಲಿ ಗಾಂಧೀವವನ್ನು ಅವನ ಪಾದಕ್ಕೆ ಇಟ್ಟು ನಿಂತು ಬಿಟ್ಟಿದ್ದಾನೆ. ಆ ವಿಷಾದವನ್ನು ತೊಡೆದು ವ್ಯಷ್ಟಿ ದೃಷ್ಟಿಯಿಂದ ನೀನಲ್ಲ ಇದನ್ನು ನೋಡಬೇಕಾಗಿರೋದು, ಇದನ್ನು ಜಗತ್ತಿನ ಸಮಷ್ಟಿ ದೃಷ್ಟಿಯಿಂದ ನೀನು ನೋಡಬೇಕು ಅಂತ ಹೇಳುವಂಥ ಒಂದು ವಿವರಣೆ ಈ ಅರ್ಜುನ ವಿಷಾದ ಯೋಗದಲ್ಲಿದೆ. ಒಂದು ರೀತಿ ನಾನು ಇನ್ನೇನು ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ಒಂದು ಪರಿಸ್ಥಿತಿಗೆ ಅರ್ಜುನ ಬಂದ್ಬಿಟ್ಟಿದ್ದಾನೆ. ಅದನ್ನ ಹೇಳುವಂಥ ಪ್ರಥಮ ಅಧ್ಯಾಯ ಇದು ಅರ್ಜುನ ವಿಷಾದ ಯೋಗ. ಹಾಗಾಗಿ ಅರ್ಜುನ ವಿಷಾದ ಯೋಗದಲ್ಲಿ ನಾವು ಅರ್ಜುನ ಹೇಗೆ ಕಳೆಗುಂದು ಬಿಡ್ತಾನೆ, ಏನೆಲ್ಲ ಪ್ರಶ್ನೆಗಳನ್ನ ಕೃಷ್ಣನ ಹತ್ರ ಕೇಳ್ತಾನೆ ಅನ್ನುವಂಥ ಒಂದು ವಿವರಣೆಯನ್ನ ಈ ಒಂದು ಅಧ್ಯಾಯದಲ್ಲಿ ನಾವು ತಿಳ್ಕೊಳ್ತೇವೆ. ಈ ಒಂದು ಶ್ಲೋಕಕ್ಕೆ ಮುದ್ದುರಾಮ ಏನ್ ಹೇಳ್ತಾ ಇದ್ದಾನೆ ಕೇಳೋಣ ಬನ್ನಿ. ಯಾ

ನೋವು ಇರದೆ ಮುದಾ ಸಂತೋಷ ಎಲ್ಲಿದೆ? ಮುದ್ದುರಾಮ ಕೂಡ ಅದನ್ನೇ ಪ್ರಶ್ನೆ ಮಾಡ್ತಿದ್ದಾನೆ. ನಾವ್ ಯಾವಾಗ ನೋವನ್ನ ಕಷ್ಟಗಳನ್ನ ಅನುಭವಿಸುತ್ತೇವೆಯೋ ಮುಂದೆ ಸಂತೋಷ ಸಂತಸ ಮತ್ತು ಸಂಭ್ರಮ ಇವೆಲ್ಲ ಮನೆ ಮಾಡುತ್ತೆ ಅನ್ನುವಂಥದ್ದೇ ಮುದ್ದುರಾಮನ ಮತ್ತು ಕೃಷ್ಣನ ಇಂದಿನ ನುಡಿ. ಸರ್ವ

ಪ್ರೀತಿಯ ಜೆಎಸ್ಎಸ್ ರೇಡಿಯೋ 91.2 ಎಫ್ಎಂ ಕೇಳುಗರಿಗೆಲ್ಲ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಕನ್ಯಾಕುಮಾರಿ. ಇಂದಿನ ನಮ್ಮ ಪರಂಪರೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಮರೆಯೋದುಂಟೆ ಮೈಸೂರು ದೊರೆಯ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ. ಬಂಧುಗಳೇ, ಈ ಸಾಲನ್ನ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಮೈಸೂರು ಸಂಸ್ಥಾನಕ್ಕೆ ಈ ಮಹಾನುಭಾವರ ಕೊಡುಗೆ ಅಪಾರ. ನಾವು ಇಂದು ಇಷ್ಟು ನೆಮ್ಮದಿಯಾಗಿ ಬದುಕ್ತಾ ಇದ್ದೇವೆ ಅಂದ್ರೆ ಇವರೇ ಕಾರಣ ಅಂದ್ರೆ ತಪ್ಪಾಗಲ್ಲ. ಅಂತೆಯೇ ಅವರದೇ ಕೊಡುಗೆಯಾದ ಕರ್ನಾಟಕದ ಮೊಟ್ಟ ಮೊದಲ ಸಕ್ಕರೆ ಕಾರ್ಖಾನೆಯಾದ ನಮ್ಮ ಹೆಮ್ಮೆಯ ಮೈಶುಗರ್ನ ಇತಿಹಾಸವನ್ನ ನಾವು ಇಂದು ಮೆಲುಕು ಹಾಕೋಣ. ಇದರ ಬಗ್ಗೆ ನಮಗೆ ಸಂಪೂರ್ಣ ಮಾಹಿತಿಯನ್ನ ತಿಳಿಸ್ಕೊಡಲಿದ್ದಾರೆ. ಮೈಶುಗರ್ ಕಾರ್ಖಾನೆಯ ಚಾರಿತ್ರಿಕ ಹಿನ್ನೆಲೆಯ ವಿಷಯ ಕುರಿತು PhD ಪದವಿಯನ್ನ ಪಡೆದುಕೊಂಡಿರುವ ಗುಂಡ್ಲುಪೇಟೆ ತಾಲೂಕಿನ JSS ಕಲಾ ಮತ್ತು ವಾಣಿಜ್ಯ ಪದವಿ ಕಾಲೇಜಿನ ಇತಿಹಾಸ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಮಂಜುಕುಮಾರ್ ಅವರಿದ್ದಾರೆ. ಬನ್ನಿ, ಅವರನ್ನ ಕಾರ್ಯಕ್ರಮ

0: ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ.
1: ತಮಗೂ ಧನ್ಯವಾದಗಳು.
0: ಈ ದಿನ ನಾವು ಮೈಶುಗರ್ನ ಬಗ್ಗೆ ಮಾತಾಡ್ತಾ ಇದ್ದೇವೆ. ಮೊದಲಿಗೆ ಮೈಶುಗರ್ನ ಪರಿಕಲ್ಪನೆ ಯಾರಿಗೆ ಮತ್ತೆ ಯಾವ ಸಂದರ್ಭದಲ್ಲಿ ಮೂಡ್ತು ಸರ್?
1: ಈಗ ಏನಾಗಿದೆ ಅಂದ್ರೆ, ಸಕ್ಕರೆ ಕಾರ್ಖಾನೆ ಅನ್ನೋ ಕಾನ್ಸೆಪ್ಟ್ ಏನಿದೆ ಅದು ಭಾರತೀಯರಿಗಾಗ್ಲಿ ಅಥವಾ ಈ ಮೈಸೂರು ಸಂಸ್ಥಾನಕ್ಕ ಏನಾಗ್ಲಿ ವಸ್ತೇನಲ್ಲ, ನಮಗೆ ಅಥರ್ವರ್ಣ ವೇದದಿಂದ ಸಹ ಈ ಕಬ್ಬಿನ ವ್ಯವಸಾಯದ ಬಗ್ಗೆ ಉಲ್ಲೇಖ ಇರೋದನ್ನ ನಾವು ಗಮನಿಸ್ಬೋದು. ಈ ಸೌತ್ ಇಂಡಿಯನ್ ರೀಜನ್ಗೆ ತಗೊಂಡಾಗ ಫಸ್ಟ್ ದೊಡ್ಡ ಶುಗರ್ ಫ್ಯಾಕ್ಟ್ರಿ ಯಾವುದು ಅಂದ್ರೆ ಪ್ಯಾರಿ, ತಮಿಳ್ನಾಡಲ್ಲಿ ಇದ್ದಂತ ಪ್ಯಾರಿ ಅನ್ನೋದು ದೊಡ್ಡ ಶುಗರ್ ಫ್ಯಾಕ್ಟ್ರಿ ಸೌತ್ ಇಂಡಿಯಾಗ ತಗೊಂಡಾಗ. ನಾವು ಮೈಶುಗರ್ ಫ್ಯಾಕ್ಟ್ರಿ ಯಾಕೆ ನಮ್ಗೆ ಅಷ್ಟೊಂದು ಮುಖ್ಯ, 1933 ಜನವರಿ ತಿಂಗಳಿನಲ್ಲಿ ಮೈಶುಗರ್ ಫ್ಯಾಕ್ಟ್ರಿ ಅನ್ನೋದು ಶುರು ಆಗ್ತದೆ, ಯಾಕಷ್ಟು ಮುಖ್ಯ ಅಂತಂದ್ರೆ ಇಡೀ ಭಾರತದಲ್ಲಿ ಇದ್ದಂತ ಏಕೈಕ ಸರ್ಕಾರಿ ಸೌಮ್ಯದ ಫ್ಯಾಕ್ಟ್ರಿ ಅದು. ಸರ್ಕಾರ ಅಂದ್ರೆ ಗೌರ್ಮೆಂಟ್ ಅಥರೈಸ್ಡ್ ಆದಂತಹ ಒಂದು ದೊಡ್ಡ ಉದ್ಯಮ ಯಾವ್ದಪ್ಪ ಅಂದ್ರೆ ಮೈಶುಗರ್ ಫ್ಯಾಕ್ಟ್ರಿ. ನಮ್ಗೆ ಈಗ ಆಗ್ಲೇ ಹೇಳ್ದಂಗೆ, ಈಗ 1799 ಟಿಪ್ಪು ಸುಲ್ತಾನ್ ಮರಣ ನಂತರ ನಮ್ಗೆ ಬ್ರಿಟಿಷ್ ವಸಾಹತು ಶಾಹಿ ಅನ್ನೋದು ನೇರವಾಗಿ ಅಥವಾ ಪರೋಕ್ಷವಾಗಿ ಮೈಸೂರು ಸಂಸ್ಥಾನಕ್ಕೆ ಪ್ರವೇಶ ಮಾಡ್ತದೆ. ನಾವು ಟಿಪ್ಪು ಕಾಲದಿಂದನೂ ನೋಡ್ಬೋದು, ಟಿಪ್ಪು ಏನ್ ಮಾಡ್ತಿದ್ರು ಅಂತಂದ್ರೆ ಈ ಚೀನಾದಿಂದ ಕುಶಲಕರ್ಮಿಗಳನ್ನ ಕರೆಸ್ಕೊಂಡು ಈ ದೇವನಹಳ್ಳಿ ಭಾಗದಲ್ಲಿ ಸಕ್ಕರೆ ಉದ್ಯಮಕ್ಕೆ ಹೆಚ್ಚಿನ ಪ್ರೋತ್ಸಾಹವನ್ನ ಕೊಡ್ತಾ ಇದ್ರು. ಅದಾದ್ಮೇಲೆ ಏನಾಗ್ತಿದ್ರು, ಹಂಗೆ ಕಬ್ಬು ಬೆಳಿಬೇಕು ಅಂದ್ರೂ ಕೆಲವೊಂದು ರಿಯಾಯಿತಿ ಕೊಡ್ತಿದ್ದ, ಸುಂಕವನ್ನ ಕಡಿಮೆ ಮಾಡ್ತಾ ಇದ್ದ, ಮತ್ತೆ ಅದರಿಂದ ಟ್ಯಾಕ್ಸ್ ಅನ್ನ ರಿಲ್ಯಾಕ್ಸೇಷನ್ ಮಾಡ್ತಾ ಇದ್ದ. ನಮ್ಗೆ ಮೈಸೂರು ಪ್ರಾಂತ್ಯದಲ್ಲಿ ಪೂರ್ವದಲ್ಲಿ ಇದ್ದಂತ ಪ್ರಮುಖ ಸಕ್ಕರೆ ಕಾರ್ಖಾನೆ ಯಾವ್ದಪ್ಪ ಅಂದ್ರೆ ಈ ಶ್ರೀರಂಗಪಟ್ಟಣದಲ್ಲಿ ಇದ್ದಂತ ಪಾಲಳ್ಳಿಯ ವಿರಿಜಾನಾಲಯ ಮೇಲ್ಭಾಗದಲ್ಲಿ ಸ್ಥಾಪನೆಯಾದಂತ ಅಷ್ಟಗ್ರಾಮ ಶುಗರ್ ವರ್ಕ್ ಕಾರ್ಖಾನೆ ಫಸ್ಟ್ ಒನ್. 1847 ಈ ಕಾರ್ಖಾನೆ ಸ್ಥಾಪನೆ ಆಗ್ತದೆ. ಈ ಕಾರ್ಖಾನೆಯ ವಿಶೇಷತೆ ಏನಪ್ಪಾ ಅಂತಂದ್ರೆ 1851, 1861 ಮತ್ತು 1867 ಲಂಡನ್ ಮತ್ತೆ ಪ್ಯಾರಿಸ್ನಲ್ಲಿ ವಸ್ತು ಪ್ರದರ್ಶನ ನಡೀತದೆ. ಈ ವಸ್ತು ಪ್ರದರ್ಶನದಲ್ಲಿ ಈ ಸಕ್ಕರೆಯನ್ನ ಎಕ್ಸಿಬಿಷನ್ ಇಟ್ಟಿರ್ತಾರೆ. ಉತ್ತಮ ಗುಣಮಟ್ಟದ ಸಕ್ಕರೆಯನ್ನು ಬಿರುದನ್ನ ಅಥವಾ ಗೌರವ ಪ್ರಶಸ್ತಿಯನ್ನ ಲಂಡನ್ ನಲ್ಲಿ ಪಡ್ಕೋತದೆ. ಲಂಡನ್ ಮತ್ತೆ ಪ್ಯಾರಿಸ್ನಲ್ಲಿ ಮಂಡ್ಯದ ಶ್ರೀರಂಗಪಟ್ಟಣದಲ್ಲಿ ಸ್ಥಾಪನೆಯಾದಂತಹ ಅಷ್ಟಗ್ರಾಮ ಶುಗರ್ ವರ್ಕ್ ಏನಿದೆ ಅದರಲ್ಲಿ ಉತ್ಪಾದನೆ ಅಂತ ಸಕ್ಕರೆ ವಿಶೇಷವಾದಂತ ಗೌರವವನ್ನ ಪಡ್ಕೋತದೆ.
0: ಮಂಡ್ಯದಲ್ಲಿ ತಯಾರಾದಂತ ಸಕ್ಕರೆ
1: ಇಂಗ್ಲೆಂಡ್ ಅಲ್ಲಿ ಅಂದ್ರೆ ವಸಾಹತುಶಾಹಿಯ ನೆಲೆಯಲ್ಲಿ ಅದು ತನ್ನ ಅಸ್ಮಿತತೆಯನ್ನ ಉಳಿಸ್ಕೊಳ್ಳೋ ಅಂದ್ರೆ ತನ್ನ ಐಡೆಂಟಿಟಿಯನ್ನ ಕಂಡುಕೋತದೆ. ಈ ಫ್ಯಾಕ್ಟ್ರಿ 1894 ಮುಚ್ಚಿಬಿಡ್ತದೆ. ಇದಾದ ಮೇಲೆ ಅದೇ ಭಾಗದಲ್ಲಿ ಮಂಡ್ಯ ಪರಿಸರದಲ್ಲೇ ಇನ್ನೊಂದು ಫ್ಯಾಕ್ಟ್ರಿ ತಲೆ ಎತ್ತಿದ್ದೆ ಮೈಶುಗರ್. ಅದು ಹೆಂಗೆ ಅಂತಂದ್ರೆ, ನಿಮ್ಗೆ ಇವತ್ತು ಮಂಡ್ಯ ಅಂದ್ರೆ ಇಂಡಿಯಾ ಅನ್ನೋ ಥಾಟ್ ಹೆಂಗ್ ಬರುತ್ತೆ, ಮೈಶುಗರ್ ಅಂದ್ರೆ ಅದರದೇ ಆದಂತಹ ವರ್ಚಸ್ಸು ಗತ್ತನ್ನ ಇಟ್ಕೊಂಡಂತ ಒಂದು ದೊಡ್ಡ ಫ್ಯಾಕ್ಟ್ರಿ. ನೀವು ಕೇಳಿದ್ರೆ ಈಗ ಹೇಗೆ ಮಂಡ್ಯ ಭಾಗದಲ್ಲೇ ಯಾಕೆ ಫ್ಯಾಕ್ಟ್ರಿ ಸೃಷ್ಟಿ ಆಯ್ತು, ಅದರಿಂದ ಇದ್ದಂತ ಕಥೆ ಏನು? ನಮ್ಮ ಮಹಾರಾಜರು 1895 ಅಧಿಕಾರಕ್ಕೆ ಬರ್ತಾರೆ, 1940 ತನಕ ಇರ್ತಾರೆ. ಈ ಸಂದರ್ಭದಲ್ಲಿ ಅವರು ತಮ್ಮ ಕಂಠೀರವ ನರಸಿಂಹರಾಜ ಒಡೆಯರ್ ಅವರಿಬ್ರು ಸಹ ಮೈಸೂರು ಇತಿಹಾಸದಲ್ಲಿ ರಾಯಲ್ ಬ್ರದರ್ಸ್ ಏನಿದ್ದಾರೆ ಅವ್ರನ್ನ ಜೋಡೆತ್ತು ಅಂತ ಕರಿಬಹುದು. ಅವರು ಯುರೋಪ್ ಪ್ರವಾಸ ಮಾಡ್ತಾರೆ. ಆ ಸಂದರ್ಭದಲ್ಲಿ ತಾವು ಗ್ರಹಿಸಿದಂತಹ ಎಲ್ಲ ಅಂಶಗಳನ್ನ ತಮ್ಮ ಸಂಸ್ಥಾನದಲ್ಲಿ ತರಬೇಕು, ಅದನ್ನ ಮಾಡೆಲ್ ಸ್ಟೇಟ್ ಆಗಿ ತರಬೇಕು. ಬೆಸ್ಟ್ ಎಕ್ಸಾಂಪಲ್, ಎಷ್ಟು ಅಧಿಕಾರಿಗಳನ್ನ ತರ್ಕತ್ತಾರೆ, ಕೆನಡಾ ದೇಶದಿಂದ ಬಂದಂತಹ ಲೆಸ್ಲಿ ಸಿ ಕೋಲ್ಮನ್ ಅವರು ನಮ್ಮ ಮೈಸೂರಿನಲ್ಲಿ 1912 ವ್ಯವಸಾಯ ಇಲಾಖೆ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸ್ತಾರೆ. ಆಲ್ಫ್ರೆಡ್ ಚಟರ್ಟನ್ ಇರ್ಬೋದು, ಆಲ್ಫ್ರೆಡ್ ಲೆಹಮನ್ ಇರ್ಬೋದು, ಕುಮಿಕನನ್ ಇರ್ಬೋದು, ಯಜ್ಞನಾರಾಯಣ್ ಇರ್ಬೋದು, ಹಿಂಗೆ ಬೆಳೀತಾ ಹೋಗ್ತದೆ ಅವ್ರ ಲೀಸ್ಟ್. ಮಿರ್ಜಾ ಇಸ್ಮಾಲ್, ವಿಶ್ವೇಶ್ವರಯ್ಯ, ಕಾಂತರಾಜಾರಸ್, ಹಿಂಗೆ ಈ ದಿವಾನರುಗಳ ಕಾಲಘಟ್ಟದಲ್ಲಿ ಎಂತೆಂಥ ಅಧಿಕಾರಿಗಳನ್ನ ಸೃಷ್ಟಿ ಮಾಡಿದ್ರು ಅಂದ್ರೆ ಐರೋಪ್ಯರ ಜ್ಞಾನವನ್ನ ತಮ್ಮ ದೇಶದ ತಮ್ಮ ರಾಜ್ಯದ ಅಭಿವೃದ್ಧಿಗೆ ಬಳಸ್ಕೊಂಡಂತ ಕೀರ್ತಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ಗೆ ಸಲ್ತದೆ. ಈ ಫ್ಯಾಕ್ಟ್ರಿ ಎಸ್ಟಾಬ್ಲಿಷ್ ಆಗ್ಬೇಕಾದ್ರೆ ಅದ್ರ ಉದ್ದೇಶ ಏನಿರ್ತಿದೆ, ನಾವು ಭಾರತ ಸರ್ಕಾರದ ಚಿಂತನೆಗಳನ್ನ ಪರಿಶೀಲಿಸ್ಬೇಕು. ಆಗ ಸಕ್ಕರೆ ಅನ್ನೋದು ನಾವು ತಯಾರಿಸ್ತೀವಿ, ನಮ್ಮ ದೇಶದೊಳಗೆ ತಯಾರಾಗ್ತದೆ, ಬಟ್ ವಿಶ್ವದ ಇತರೆ ಉದ್ಯಮ ಸಂಸ್ಥೆಗಳ ಜೊತೆಗೆ ನಾವು ಫೈಟ್ ಮಾಡಬೇಕು, ಜಾಗತಿಕ ಮಟ್ಟದಲ್ಲಿ ಫೈಟ್ ಮಾಡಬೇಕು. ಯಾಕಂದ್ರೆ ಜಾಗತೀಕರಣ ಅನ್ನೋದು ನಿಮ್ಗೆ ಇವತ್ತಿನ ಕಾನ್ಸೆಪ್ಟ್ ಆಗಿರ್ಬೋದು, ಬಂಡವಾಳ ಶಾಹಿಗೆ ಅದು ಹಳೆ ಕಾನ್ಸೆಪ್ಟ್. ಅವತ್ತಿನ ಕಾಲಕ್ಕೆ ಸಕ್ಕರೆ ಉದ್ಯಮ ಯಾಕೆ ಅವಶ್ಯಕವಾಗಿ ಬೇಕಾಗಿತ್ತು ಅನ್ನೋದನ್ನ ಬರೀತಾನೆ. ಯಾಕೆ ಈ ಮಾಡೆಲ್ ಸ್ಟೇಟ್ ಅಲ್ಲಿ ಯಾಕೆ ಆಯ್ತು, ಅದು ಒಂದು ಕ್ರಾಂತಿ ಆಯ್ತು. ಅವಾಗ ತಾನೇ ನೋಡಿ 1929 ದಶಕದಲ್ಲಿ ಕೈಗಾರಿಕಾ ಕ್ರಾಂತಿ ಆಗಿರ್ತದೆ. ನಿಮ್ಗೆ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಹೆಂಗೆ ಅಂತಂದ್ರೆ, ಬ್ರಿಟನ್ನ ಒಂದು ಕೈಗಾರಿಕೆಗಳ ಅಭಿವೃದ್ಧಿಗೆ, ಬ್ರಿಟನ್ನ ಆರ್ಥಿಕತೆಯ ಬೆಳವಣಿಗೆಗೆ ಭಾರತದ ಸಂಪನ್ಮೂಲಗಳು ಬಳಕೆ ಆಗ್ತಕ್ಕಂಥ

0: ಸನ್ನಿವೇಶ ಅದು. ಅಂತ ಸಂದರ್ಭದಲ್ಲಿ ನಾವು ಸ್ಟೇಟ್ ಮೊನೋಪಲಿ ದೇಶೀಯ ಉದ್ಯಮಗಳ ಬೆಳವಣಿಗೆಯನ್ನ ಮಾಡಬೇಕಾಗಿರ್ತದೆ, ಯಾಕಂದ್ರೆ ನಮ್ಮ ದೇಶದಲ್ಲಿ ಕೈಗಾರಿಕೆ ಅನ್ನೋದು ನಾಶ ಆಗ್ಬಿಟ್ಟಿರ್ತದೆ. ಇಂಥ ಸಂದರ್ಭದಲ್ಲಿ ಏನಾಗ್ತದೆ, ಈ ಭಾರತ ಸರ್ಕಾರ ಭಾರತೀಯ ಕೈಗಾರಿಕೆಗಳನ್ನು ಸಕ್ಕರೆ ಕೈಗಾರಿಕೆಯನ್ನ ಉತ್ತೇಜನ ಮಾಡಬೇಕು ಅನ್ನೋ ದೃಷ್ಟಿಯಿಂದ 1930 ಒಂದು ಸಮಿತಿಯನ್ನ ನೇಮಕ ಮಾಡ್ತದೆ. ನಂತರ ಅದು 1931 ಸಕ್ಕರೆ ಉದ್ಯಮಗಳನ್ನ ರಕ್ಷಣೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಸುಂಕ ಮಂಡಳಿಯನ್ನ ನೇಮಕ ಮಾಡ್ತದೆ. ಅದು ಅಧ್ಯಯನ ಮಾಡಿ ವರದಿಯನ್ನ ಕೊಡ್ತದೆ. ಅದಾದ್ಮೇಲೆ ಪ್ರಮುಖವಾಗಿ ಶ್ರೀವಾಸ್ತವ್ ಇರ್ತಾರೆ, ಅವರು ದಕ್ಷಿಣ ನಾಲಾ ಪ್ರದೇಶದಲ್ಲಿ ಸಕ್ಕರೆ ಮತ್ತು ಬೆಲ್ಲ ತಯಾರಿಕೆ ಎಂಬ ಶೀರ್ಷಿಕೆಯಡಿಯಲ್ಲಿ ಒಂದು ಜ್ಞಾಪನಾ ಪತ್ರವನ್ನು ಹೊರಡಿಸ್ತಾರೆ 1929. ಅದು ಯಾವ ಸಂಸ್ಥೆಯಿಂದ ಬಂತು ಅಂತಂದರೆ, ಭಾರತದ ಇಂಪೀರಿಯಲ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ರಿಸರ್ಚ್ ಅನ್ನೋ ಸಂಸ್ಥೆಯಲ್ಲಿ ಇವರೊಬ್ಬರು ಸಕ್ಕರೆ ತಜ್ಞ. ಈತ ಏನು ಮಾಡ್ತಾನೆ ಶ್ರೀವಾಸ್ತವ್, ನಾವು ಈಗ ದಕ್ಷಿಣದ ನಾಲಾ ಪ್ರದೇಶದಲ್ಲಿ ಸಕ್ಕರೆ ಮತ್ತು ಬೆಲ್ಲ ತಯಾರಿಕೆ, ನಾವು ಸಕ್ಕರೆನ ಯಾಕೆ ಉತ್ಪಾದನೆ ಮಾಡಬಾರ್ದು, ಬೆಲ್ಲವನ್ನು ಯಾಕೆ ತಯಾರು ಮಾಡಬಾರ್ದು, ಒಂದು ಸೀಕ್ರೆಟ್ ಇದೆ ಏನಿದೆ ಅಂತಂದರೆ, ಅವತ್ತಿನ ಕಾಲದಲ್ಲಿ ಅಂದರೆ ಮಾಡರ್ನ್ ಏರಾನೆ, ಏನು ಅಷ್ಟು ದೂರ ಇಲ್ಲ, ಗ್ಯಾಪ್ ಇಲ್ಲ, ಸಕ್ಕರೆಯನ್ನು ಯಾರು ಬಳಕೆ ಮಾಡ್ತಾಯಿದ್ರು, ಒಂದು ರಾಜಪರಿವಾರ ಬಳಕೆ ಮಾಡ್ತಾಯಿತ್ತು, ನ್ಯಾಯಾಲಯಗಳಲ್ಲಿ ಸಕ್ಕರೆಯನ್ನು ಬಳಕೆ ಮಾಡ್ತಾಯಿದ್ರು, ಐರೋಪ್ಯರು ಸಕ್ಕರೆಯನ್ನು ಬಳಕೆ ಮಾಡ್ತಾಯಿದ್ರು. ಸುಮ್ಮನೆ ಈಗ ನಾವು ಉದಾಹರಣೆಗೆ 1894-95 ಇಡೀ ಭಾರತ ದೇಶಕ್ಕೆ ವಿದೇಶಗಳಿಂದ ಆಮದಾದಂಥ ಸಕ್ಕರೆಯ ಪ್ರಮಾಣ 168,000 ಟನ್, ಇಷ್ಟು ಪ್ರಮಾಣದ ಸಕ್ಕರೆ ಬರ್ತಾಯಿತ್ತು. ಅದಾದ ಮೇಲೆ ಜಸ್ಟ್ ನಾವು 1929 ನೋಡಿದ್ರೆ ಸುಮಾರು 150 ಮಿಲಿಯನ್ ರೂಪಾಯಿ ಮೌಲ್ಯದ 900,000 ಟನ್ ಸಕ್ಕರೆ ಭಾರತಕ್ಕೆ ಆಮದಾಯಿತು. ಅಂದರೆ ಒಂದು ಸಿಮಿಲರ್ ಒಂದು 30-35 ವರ್ಷದಲ್ಲಿ 1.5 ಲಕ್ಷ ಟನ್ ಇದ್ದಂಥ ಸಕ್ಕರೆ 900,000 ಟನ್ನಷ್ಟು ಸಕ್ಕರೆ ಭಾರತಕ್ಕೆ ಆಮದಾಗಿ ಬಂದ್ಬಿಡ್ತು. ಈಗ ಇದನ್ನು ಬಳಕೆ ಮಾಡೋರು ಯಾರು? ಅವತ್ತು ಸಾಮಾನ್ಯ ಜನ ಹೆಚ್ಚಾಗಿ ಬಳಕೆ ಮಾಡ್ತಿದ್ದು ಬೆಲ್ಲ. ಅಂದ್ರೆ ನಿಮ್ಗೆ ಸಕ್ಕರೆ ಅನ್ನೋ ಉತ್ಪನ್ನ ಹೇಗೆ ಒಂದು ಆರ್ಥಿಕತೆಯ ಲಾಭದ ಸಾಧನವಾಗಿ ಬಳಕೆ ಆಯಿತು ಅನ್ನೋ ಅಂಶವನ್ನು ನಾವು ಗಮನಿಸ್ತೇವೆ. ಅದಾದ್ಮೇಲೆ ನೋಡಿ, ಅದಾದ್ಮೇಲೆ ಇನ್ನೂ ಬೆಳವಣಿಗೆ ಆಗ್ತಾ ಹೋಗ್ತದೆ. 2022 ಭಾರತೀಯ ವಾಣಿಜ್ಯ ಮಹಾಸಂಘ ಒಂದು ಸಮೀಕ್ಷೆಯನ್ನು ಮಾಡ್ತದೆ. ಆ ಸಮೀಕ್ಷೆಯಲ್ಲಿ ಏನಂತ ಕೊಡ್ತದೆ ಅಂದ್ರೆ, ಇವತ್ತು ಭಾರತದಲ್ಲಿ 290,000 ಟನ್ನಷ್ಟು ಸಕ್ಕರೆಯನ್ನು ಬಳಕೆ ಮಾಡ್ತಾ ಇದ್ದಾರೆ ಪ್ರತಿ ವರ್ಷ ಆನ್ಯುವಲ್ಲಿ. ಈಗೇನಾಯ್ತು, 900,000 ಟನ್ ನಾವು ಜಾವಾ ಮಾರಿಷಸ್ನಿಂದ 800,000 ಟನ್ ಸಕ್ಕರೆ ತರಿಸ್ಕೊತಾ ಇದ್ದೀವಿ. ಇದನ್ನೆಲ್ಲ ಅಧ್ಯಯನ ಮಾಡಿದಂಥ ಮಹಾರಾಜರು ಏನು ಮಾಡಿದ್ರು, ನಮ್ಮ ಇದರಲ್ಲೇ ಒಂದು ಫ್ಯಾಕ್ಟ್ರಿನ ಸ್ಥಾಪನೆ
1: ಮಾಡಿದ್ರು.
0: ಮತ್ತೆ ಇದಕ್ಕೆ ಪೂರಕವಾಗಿ ಮಂಡ್ಯದಲ್ಲಿ ಯಾಕಾಯಿತು ಅಂತಂತಂದ್ರೆ, ಇರ್ವಿನ್ ಕ್ಯಾನಲ್ ಶುರು ಮಾಡಿದ್ರು. KRS ಕಟ್ಟಿದ ಮೇಲೆ ನಾಲೆ ಇರ್ವಿನ್ ಕ್ಯಾನಲ್ ಇತ್ತು, ಉಲಿಕೆರೆ ಬುಗ್ಗಿತ್ತು. ಇರ್ವಿನ್ ನಾಲೆಯನ್ನ ಸ್ಥಾಪನೆ ಮಾಡಿದ್ಮೇಲೆ ಮಂಡ್ಯದಲ್ಲಿ 120,000 ಹೆಕ್ಟೇರ್ ಭೂ ಪ್ರದೇಶಕ್ಕೆ ನೀರಾವರಿಯನ್ನ ಕೊಟ್ರು. ಈಗ ನೀರಾವರಿ ಸೌಲಭ್ಯ ಕೊಟ್ರು. ಕೋಲ್ಮನ್ ಇದ್ರಲ್ಲ, ಅವರು ವ್ಯವಸಾಯ ಇಲಾಖೆಯ ಅಧಿಕಾರಿಯಾಗಿದ್ರು. ಅವರೇನ್ ಮಾಡಿದ್ರು, ಈ ಇರ್ವಿನ್ ಕ್ಯಾನಲ್ ಪ್ರದೇಶದಲ್ಲಿ ಒಂದು ಸಕ್ಕರೆ ಕಾರ್ಖಾನೆಯನ್ನು ಸ್ಥಾಪನೆ ಮಾಡಬೇಕು ಒಂದ್ ಕೈಗ ಅನ್ನೋ ಒಂದು ಜ್ಞಾಪನ ಪತ್ರವನ್ನ ಕೊಡ್ತಾರೆ. 1929 ಆರ್ಥಿಕ ಸಮ್ಮೇಳನದಲ್ಲಿ ಆಲ್ಫ್ರೆಡ್ ಚಟರ್ಟನ್ ಏನ್ ಮಾಡ್ತಾನೆ, ಕೃಷ್ಣರಾಜ ಸಾಗರ ಪ್ರದೇಶದ ಅಚ್ಚುಕಟ್ಟುದಾರರು ಕಬ್ಬನ್ನ ಯಾಕೆ ಬೆಳಿಬಾರ್ದು ಅಂತ ಸವಾಲಾಗ್ತಾನೆ.
1: ಅಂದ್ರೆ ಇದಕ್ ಮುಂಚೆ ಬೆಳಿತಿರ್ಲಿಲ್ಲ, ನಾಳೆ ಇದ್ರೂ
0: ನಾಳೆ ಆಗಿರ್ಲಿಲ್ಲ ಅವಾಗ. ಬಟ್ ಏನಂದ್ರೆ, ಮಂಡ್ಯ ಜನಕ್ಕೆ ಇವತ್ತೇನು ಸಕ್ಕರೆ ಕಣಜ, ಕಬ್ಬಿನ ಕಣಜ ಏನ್ ನಾಡು ಅಂತ ಕರೀತಾರ, ಅವ್ರಿಗೆ ಪ್ಯೂರ್ಲಿ ಕಬ್ಬಿನ ವ್ಯವಸಾಯ ಏನು ಅಂತಾನೆ ಗೊತ್ತಿರ್ಲಿಲ್ಲ. ದೊಡ್ಡ ಸಮಸ್ಯೆ ಅದು. ಏನೋ ಫ್ಯಾಕ್ಟ್ರಿ ಶುರು ಮಾಡ್ಬೇಕು ಅಂತ ಅನ್ಕೊಂಡಿದಾರೆ, ಕಬ್ಬನ್ ಬೆಳೆಸ್ಬೇಕು. ಈ ಕಬ್ಬನ್ ಬೆಳೆಸ್ಬೇಕು ಅಂದ್ರೆ ರೈತರಿಗೆ ಸೌಲಭ್ಯಗಳು ಕೊಡ್ಬೇಕು,
1: ಅವ್ರಿಗೆ ಬೆಳೆಯೋದು
0: ಹೇಳ್ಕೊಡ್ಬೇಕು. ಹೇಳ್ಕೊಡೋದ್ಕಿಂತ ಮುಂಚೆ ಏನಪ್ಪ ಸಮಸ್ಯೆ ಅಂತಂದ್ರೆ, ಕ್ಯಾನಲ್ ನೀರ್ ಬಿಟ್ರಲ್ಲ, ನೀರಿನ ಜೊತೆಗೆ ಮಲೇರಿಯಾ ರೋಗನು ಬಂತು. ಜನಕ್ಕೆ ಹೆಂಗಾಗೋಯ್ತು, ಮಂಡ್ಯದವ್ರಿಗೆ ನಿಮ್ ಕಬ್ಬು ಬೇಡ, ನಿಮ್ ನೀರು ಬೇಡ ಅನ್ನೋ ಸಮಸ್ಯೆ ಬಂತು. ಹೆಂಗೋ ಸಮಾಧಾನ ಮಾಡಿದ್ರು, ಕೋಲ್ಮನ್ ಹೋದ್ರು, ಅವ್ರಿಗೊಂದಷ್ಟು ಸೌಲಭ್ಯಗಳನ್ನ ಕೊಟ್ಟರು, ಸಮಾಧಾನ ಮಾಡಿದ್ರು, ರಸಗೊಬ್ಬರ ಕೊಡೋದು, ಯಂತ್ರೋಪಕರಣಗಳನ್ನ ಕೊಡೋದು, ಸಹಾಯಧನ ಕೊಡೋದು, ಇದನ್ನೆಲ್ಲ ಮಾಡಿದ್ರು. ಅವ್ರಿಗೊಂದು ಸ್ವಲ್ಪ ಸ್ಟೇಬಲ್ ಆಯ್ತು. ಪುನಃ ಏನ ದೊಡ್ಡ ಸಮಸ್ಯೆ ಏನಂತಂದ್ರೆ, ಈ ಕಾಂಟ್ರಿಬ್ಯೂಷನ್ ಟ್ಯಾಕ್ಸ್ ಹಾಕ್ಬಿಟ್ರು. ಸಹಾಯಧನ ತೆರಿಗೆ, ಬ್ಲ್ಯಾಕ್ ಸಿಸ್ಟಮ್ ಬೆಳಿಬೇಕು ಅಂದ್ರೆ, ಒಂದು ವರ್ಷ ಕಬ್ಬು ಬೆಳೆದ್ರೆ ಭತ್ತ ಬೆಳಿಬೇಕು, ಆಮೇಲೆ ಲಾಸ್ಟ್ ಇಯರ್ ಕುಷ್ಕಿ ಬೆಲೆ ಬೆಳಿಬೇಕು. ಈ ತರ ಸಿಸ್ಟಮ್ ಇರಬೇಕಾದ್ರೆ ಬ್ರಿಟಿಷ್ ಏನ್ ಮಾಡಿದ್ರು, ಉನ್ನಾರ ಹೆಂಗಿತ್ತು ಅಂದ್ರೆ, ಅವತ್ತಿನ ಜಮೀನ್ಗೆ 150 ರೂಪಾಯಿ ಒಂದ್ ಎಕರೆಗಿದ್ರೆ ಟ್ಯಾಕ್ಸ್ 150 ರೂಪಾಯಿ ಇರಬೇಕು. ಜನ ಟ್ಯಾಕ್ಸ್ ಕಟ್ಟಬೇಕಾ, ಜಮೀನ್ ಉಳಿಸ್ಕೋಬೇಕಾ? ಈ ಸನ್ನಿವೇಶದಲ್ಲಿ ಸಕ್ಕರೆ ಕಾರ್ಖಾನೆಯನ್ನ 1933 ಮಿರ್ಜಾ ದೊಡ್ಡ ಚರ್ಚೆ ಮಾಡಿ ಶುರು ಮಾಡಿಸ್ಬಿಟ್ರು. ಪ್ರಜಾಪ್ರತಿನಿಧಿ ಸಭೆಯಲ್ಲಿ ಚರ್ಚೆ ಆಗಿ, ಇಲ್ಲ ನಾವು ಮಂಡ್ಯ ಪ್ರದೇಶದಲ್ಲಿ ಈ ಆಧುನೀಕರಣ ಆಗ್ಬೇಕು ಅಂದ್ರೆ, ಸಕ್ಕರೆಯ ಉದ್ಯಮ ಬೆಳಿಬೇಕಂತಂದ್ರೆ ಕೋಲ್ಮನ್ರ ಸಲಹೆ ಚೆನ್ನಾಗಿದೆ, ಕೋಲ್ಮಂದ್ರ ಸಲಹೆಯನ್ನ ನಾವು ಗೌರವಿಸ್ತಾ ಇದನ್ನ ಪ್ರಾರಂಭಿಸ್ಬೇಕಂತ 1933 ಜನವರಿ ದಿ ಮೈಶುಗರ್ ಕಂಪನಿ ಲಿಮಿಟೆಡ್ ಅನ್ನೋ ಒಂದು ಸಂಸ್ಥೆ ಸ್ಥಾಪನೆ ಆಗ್ತದೆ. ಇದಕ್ಕೆ ಅವತ್ತಿನ ಕಾಲದಲ್ಲಿ ಬಂಡವಾಳ ಹಾಕಿದ್ದು 20 ಲಕ್ಷ ರೂಪಾಯಿ. ಇದನ್ನ ನಾವು ಈ ಕೂಡು ಬಂಡವಾಳ ಸಂಸ್ಥೆ ಅಂತ ಕರಿತೀವಿ, ಜಾಯಿಂಟ್ ಸ್ಟಾಕ್ ಅಂತ. ನೋಡಿ, ಹೊಸ ಕಾನ್ಸೆಪ್ಟ್ ಇರ್ತಾರೆ ಮಹಾರಾಜರಾಗ, ಷೇರ್ದಾರನ್ನ ಹುಡುಕ್ತಾರೆ, ಜನರಿಂದ ಷೇರ್ ಹಾಕಿಸ್ತಾರೆ. ಈ ಹೆಂಗಾಗುತ್ತೆ ಅಂತಂದ್ರೆ 1933 ಜನವರಿಯಲ್ಲಿ ಸರ್ಕಾರದ ಮೂಲಕ ಮಂಡ್ಯದಲ್ಲಿ ಕಂಪ್ನಿ ನೋಂದಣಿ ಆಗ್ತದೆ. ಖಾಸಗಿ ವ್ಯಕ್ತಿಗಳು ಷೇರನ್ನು ಹೂಡಿಕೆ ಮಾಡಲಿಕ್ಕೆ ಉತ್ತೇಜನವನ್ನು ನೀಡಲಾಗ್ತದೆ. ನೋಡಿ, ಸರ್ಕಾರ ಏನು ಮಾಡ್ತದೆ, 60% ಹಣನ ಸರ್ಕಾರ ಹಾಕ್ತದೆ, 40% ದುಡ್ಡನ್ನು ಜನರಿಂದ ಹಾಕಿಸ್ತದೆ. ಈ ಒಂದು ಕಂಪನಿಯ ಪ್ರಥಮ ಅಧ್ಯಕ್ಷರು ಮತ್ತು ಕಾರ್ಯನಿರ್ವಾಹಕ ನಿರ್ದೇಶಕರಾಗಿ ಕೋಲ್ಮನ್ನನ್ನು ನೇಮಕ ಮಾಡ್ತಾರೆ. ಜನರಲ್ ಮ್ಯಾನೇಜರ್ ಆಗಿ ಸಿಜೆ ಪೆನ್ನಿಂಗ್ ಅವರು ನೇಮಕ ಆಗ್ತಾರೆ. ಇದಕ್ಕೋಸ್ಕರ ಈಗ ಉದ್ಯಮ ಶುರುವಾಯಿತು, ಮಿಷನರಿ ಬೇಕಲ್ಲ. ಸ್ಕಾಟ್ಲ್ಯಾಂಡ್ನಿಂದ ಮಿರ್ಲೆಸ್ ವಾಟರ್ಸನ್ ಕಂಪನಿಯೊಂದಿಗೆ ಒಪ್ಪಂದ ಮಾಡಿಕೊಂಡು ಅಗತ್ಯವಾದಂತಹ ಮಿಷನರಿಗಳನ್ನು ತರಿಸ್ತಾರೆ. 1933 ಫಸ್ಟ್ ಶುರುವಾದಾಗ ಒಂದು ದಿನಕ್ಕೆ ಅದು 400 ಟನ್ನಷ್ಟು ಕಬ್ಬನ್ನು ಅರಿತಾಯಿತ್ತು. ಒಂದು ದಿನಕ್ಕೆ 400 ಕ್ರಶಿಂಗ್ ಆಗ್ತಾ ಇತ್ತು. ಕ್ರಶಿಂಗ್ ಅದು ನೋಡಿ ನಿಮ್ಗೆ ಲಾಸ್ಟ್ಗೆ 5,000, 8,000, 10,000 ಆ ರೀತಿ ಆಗ್ತಾ ಪ್ರತಿ ಒಂದು ಫರ್ ಡೇಗೆ. ಈಗ 365 ದಿನ ಅಂತಂದ್ರೆ 250-280 ದಿನಷ್ಟು ಕೆಲಸ ಮಾಡಿರುವಂತ ಉದಾಹರಣೆ ಇದೆ. ಯಾಕಂದ್ರೆ ನಿಮ್ಗೆ ಕಬ್ಬು ಹೆಂಗೆ ಅಂದ್ರೆ ಅವಧಿ ಮೀರಿಬಿಟ್ರೆ ವೇಸ್ಟ್, ಅದು ಅದರಲ್ಲಿರ್ತಕ್ಕಂಥ ಸಕ್ಕರೆ ಅಂಶ ಕಡಿಮೆ ಆಗ್ಬಿಡ್ತದೆ. ಅದಕ್ಕೆ ಅವತ್ತು ನೋಡಿ ರೆಡ್ ಮಾರಿಷಸ್ ಇತ್ತು, ಪಟಾಪಟಿ ಇತ್ತು, ಹಿಂಗೆ ಎಂತೆಂಥ ವಿವಿಧವಾದಂಥ ಕಬ್ಬಿನ ಬೆಳೆಗಳನ್ನ ಇಂಟ್ರೊಡ್ಯೂಸ್ ಮಾಡಿಸಿದ್ರು ಮಹಾರಾಜರು. ಅವತ್ತು ನಾ ಹೇಳದ್ನಲ್ಲ ನಿಮ್ಗೆ ಆಗಲೇ ಹೇಳ್ದಂಗೆ, ಭಾರತ ದೇಶದ 57 ಸಕ್ಕರೆ ಉದ್ಯಮಗಳಲ್ಲಿ ಮಂಡ್ಯದ ಮೈಶುಗರ್ ಕಾರ್ಖಾನೆ ಒಂದೇ ಸರ್ಕಾರಿ ಸೌಮ್ಯದ ಉದ್ಯಮ ಆಗಿತ್ತು. 57 ಕಾರ್ಖಾನೆ ಇರ್ತದೆ ಭಾರತದಲ್ಲಿ, ಅದರಲ್ಲಿ ಈ ಕಂಪ್ನಿ ಒಂದೇ ಒಂದು ಸರ್ಕಾರಿ ಸೌಮ್ಯದಲ್ಲಿ ಇದ್ದಂಥದ್ದು.
1: ಗ್ರೇಟ್. ಇಷ್ಟೆಲ್ಲ ವ್ಯವಸ್ಥೆ ಮಾಡ್ತಾರೆ, ಮಿಷನರೀಸ್ಗಳೆಲ್ಲ ತರ್ತಾರೆ, ಆದರೆ ಪ್ರಾರಂಭದ ದಿನಗಳಲ್ಲೂ ಒಂದಷ್ಟು ಸವಾಲುಗಳನ್ನ ಹೇಳಿದ್ರಿ. ಬ್ರಿಟಿಷರು ಸುಂಕ ಹಾಕಿದ್ರು ಅಂತ ಹೇಳಿದ್ರಿ. ಬೆಳೆ ಬೆಳೆಯೋದಕ್ಕೆ ಬರೀ ಒಂದು ಪ್ರತ್ಯೇಕ ಒಂದು ಜನರಿಗೆ ಮಾತ್ರ ಬರ್ತಿತ್ತು ಅಂತ ಹೇಳಿದ್ರಿ. ಎಲ್ಲವೂ ಆಯಿತು ಆದ್ಮೇಲೆ ಇದು ಪ್ರಾರಂಭದ ನಂತರ ಅದರ ಸಾಧನೆನ ಬಿತ್ತರಿಸ್ತಾ ಹೋಯ್ತು, ಅದು ಹೇಗಿದ್ವು ಸರ್ ಸಾಧನೆಗಳು?
0: ಫಸ್ಟ್ ಟೈಮ್ ಅಗ್ರಿಕಲ್ಚರ್ ಅನ್ನ ಒಂದು ಔದ್ಯೋಗಿಕ ಉದ್ಯಮವಾಗಿ ಬಳಸ್ಕೊಂಡಿದ್ದು ನಾಲ್ವಡಿ ಕೃಷ್ಣರಾಜ ಒಡೆಯರು. ಇವತ್ತು ನಿಮ್ಗೆ ಗೊತ್ತಿರಲಿ ನಿರುದ್ಯೋಗ ಸಮಸ್ಯೆ ಇದೆ, ಬಟ್ ಮಹಾರಾಜ ಅವಾಗಲೇ ಅಗ್ರಿಕಲ್ಚರಲ್ಲಿ ಪಾರ್ಟಿಸಿಪೇಟ್ ಮಾಡಿ ಅವ್ರಿಗೆ ಜಮೀನು ಕೊಡ್ತಾ ಇದ್ರು, 1,000 ದುಡ್ಡು ಕೊಡ್ತಾ ಇದ್ರು ಖರ್ಚಿಗೆ. 1,000 ರೂಪಾಯಿ ಫಸ್ಟು ಬೆಳೆ ಬೆಳಿಲಿಕ್ಕೆ ಕೊಟ್ಟರೆ ಪುನಃ ಅದ್ರ ಬೇಕಾದಂಥ ರಸಗೊಬ್ಬರನ ತಗೊಳ್ಳೋಕ್ಕೆ 500 ರೂಪಾಯಿ ಸಹಾಯಧನ ಕೊಡ್ತಾ ಇದ್ರು. ಆ ರೀತಿ ದುಡ್ಡು ಕೊಟ್ಟು ಸಪೋರ್ಟ್ ಮಾಡ್ತಾ ಇದ್ರು. ಕಬ್ಬು ವಾಣಿಜ್ಯ ಬೆಳೆ, ವಾಣಿಜ್ಯ ಬೆಳೆ ಆದ್ದರಿಂದ ಕೃಷಿಯನ್ನು ವಾಣಿಜ್ಯೀಕರಣ ಮಾಡಬೇಕು. ಸಲಹೆ ಕೊಟ್ಟಿದ್ದೇನೆಂದರೆ, ನಾವು ನೀರು ಕೊಟ್ಟಿದ್ದೀವಲ್ಲ, ಆ ನೀರು ಕೊಟ್ಟಾದ್ಮೇಲೆ ಅಲ್ಲಿ ಒಂದು ಲಾಭದಾಯಕ ಬೆಳೆಯನ್ನು ಇಂಟ್ರೊಡ್ಯೂಸ್ ಮಾಡಬೇಕು ಅನ್ನೋದು ಮಹಾರಾಜರ ಚಿಂತನೆ. ಅಂದರೆ ಒಂದು ಕಬ್ಬಿನ ಬೆಳೆ ಪರಿಚಯ ಆಯಿತು, ಒಂದು ಆಧುನೀಕರಣ ಆಯಿತು, ಕಬ್ಬಿನ ಬೆಳೆಯಲ್ಲೇ ಆಧುನೀಕರಣ ಆಯಿತು. ನಾನು ಆವಾಗಲೇ ಹೇಳಿದೆ ನಿಮಗೆ, ರೆಡ್ ಮಾರಿಷಸ್ ಇದೆ, ಜಾವಾ ಇದೆ, B-208 ಇದೆ, ಹಿಂಗೆ ಅನೇಕ ಬೆಳೆಗಳು ಆಧುನಿಕ ಬೆಳೆಗಳು ನಮ್ಗೆ ಪರಿಚಯ ಆಯಿತು. ಕಬ್ಬಲ್ಲಿ ವೆರೈಟೀಸು ಮೊದಲಿದ್ದಿದ್ದೆ ಪಟಾಪಟಿ ಮತ್ತು ರಸ್ತಾಲಿ, ತುಂಬ ಎತ್ತರವಾಗಿ ಬೆಳೀತಕ್ಕಂಥ ಕಬ್ಬು. ಇವತ್ತು ತುಂಬ ನಿಮಗೆ 1 ಎಕರೆಗೆ 80-110 ಟನ್ ಇಳುವರಿ ಕೊಡ್ತಕ್ಕಂಥ ಕಬ್ಬನ್ನು ನಾವು ಕಾಣ್ತಾ ಇದ್ದೀವಿ. ಕೃಷಿ ಉಪಕರಣಗಳು, ಕೋಲಾರ್ ಮಿಷನ್ ನೇಗಿಲನ್ನು ಸ್ಥಾಪನೆ ಮಾಡ್ತಾರೆ, ತಂತ್ರಜ್ಞಾನ ಬಳಸ್ಕೊಂಡು, ವಿದೇಶಿ ತಂತ್ರಜ್ಞಾನವನ್ನು ಬಳಸ್ಕೊಂಡು ಕೋಲಾರ್ ಮಿಷನ್ ನೇಗಿಲನ್ನು ತರ್ತಾರೆ. ಕೃಷಿ ಶಿಕ್ಷಣ ಬೆಳೀತದೆ ಮೈಸೂರಿನಲ್ಲಿ, ನಮಗೆ ಅದರಲ್ಲಿ ಪ್ರಮುಖವಾದ ಪ್ರಾದೇಶಿಕ ಕೃಷಿ ಸಂಶೋಧನಾ ಕೇಂದ್ರ ಮಂಡ್ಯ ಇರ್ವಿನ್ ಫಾರ್ಮ್ ಇದೆಯಲ್ಲ, ಮತ್ತು ಅದು ವಿಶ್ವೇಶ್ವರ ಕೆನಾಲ್ ಫಾರ್ಮ್ ಇಲ್ಲ. ಅದು ಕಾರ್ಖಾನೆ ಶುರುವಾಯಿತು ಫಸ್ಟ್ 1933 ಶುರುವಾದಾಗ 307,500 ರೂಪಾಯಿ ಲಾಭವನ್ನು ಗಳಿಸ್ತದೆ, ನಿವ್ವಳ ಲಾಭ. ಅದರಲ್ಲಿ 10% ಅನ್ನ ತನ್ನ ಷೇರ್ದಾರರಿಗೆ ಕೊಟ್ಬಿಡ್ತದೆ, ಲಾಭಾಂಶದಲ್ಲಿ ಅದು ಕೊಡ್ತಾ ಹೋಗ್ತದೆ. ದೊಡ್ಡ ಉದ್ಯಮವಾಗಿ ಬೆಳವಣಿಗೆ ಆಗ್ತದೆ. ನಿಮಗೆ ಫ್ಯಾಕ್ಟ್ರಿ ಹೆಂಗೆ ಬೆಳೆತ್ತು ಅಂತಂದರೆ, ಮಂಡ್ಯದಲ್ಲಿ ಸ್ಥಾಪನೆ ಆದಿದ್ದರಿಂದ ಏನು ಪ್ರಯೋಜನ ಆಯಿತು ಅಂತ, ಕೈಗಾರಿಕರಣ ಆಯಿತು. ಒಂದು ಫ್ಯಾಕ್ಟ್ರಿ ಅಲ್ಲ, ಇದೊಂದು ಫ್ಯಾಕ್ಟ್ರಿ ಸ್ಥಾಪನೆ ಆದಮೇಲೆ ಅಲ್ಲಿ 16 ಫ್ಯಾಕ್ಟ್ರಿಗಳು ಸ್ಥಾಪನೆ ಆಯಿತು. ಜನಕ್ಕೆ ಕೃಷಿ ಅಂದರೆ ಹೆಂಗೆ ಅಂತಂದರೆ ಅದು ಲಾಭದಾಯಕ ಉದ್ಯಮ ಅಲ್ಲ ಅಂತ, ಮಹಾರಾಜರು ಅದನ್ನ ಲಾಭದಾಯಕ ಉದ್ಯಮವಾಗಿ ನಿಲ್ಲಿಸಿದ್ರು. ಮಹಾರಾಜರನ್ನ ನೆನ್ಕೋಬೇಕು. ಇವತ್ತೇನಾದರೂ ಹಳೆ ಮೈಸೂರು ಭಾಗದಲ್ಲಿ ಲಿಂಗಾಯತರು, ಒಕ್ಕಲಿಗರು, ಇತರೆ ಹಿಂದುಳಿದ ವರ್ಗದವರು, ದಲಿತರಿಗೆ ಭೂ ಮಾಲೀಕತ್ವ ಸಿಕ್ತು ಅಂತಂದರೆ ಅದಕ್ಕೆ ಮಹಾರಾಜರೇ ಕಾರಣ. ಒಂದು ಕಡೆ ಭೂ ಮಾಲೀಕತ್ವ ಕೊಟ್ಟರು, ಭೂ ಮಾಲೀಕತ್ವ ಆದಮೇಲೆ ಕೃಷಿಗೆ ನೀರು ಕೊಟ್ಟರು, ಕೃಷಿಗೆ ನೀರಾದಮೇಲೆ ಕೃಷಿ ಹೇಗೆ ಮಾಡಬೇಕಂತ ಪ್ರಯೋಗಾತ್ಮಕವಾಗಿ ತಿಳಿಸ್ತಕ್ಕಂಥ ಸಂಸ್ಥೆಗಳನ್ನು ಹುಟ್ಟಾಕಿದ್ರು, ಕೃಷಿ ವಿಜ್ಞಾನಿಗಳನ್ನು ಕರ್ಕೊಬಂದರು, ಕೃಷಿಯಲ್ಲಿ ತಜ್ಞರನ್ನು ಸೃಷ್ಟಿ ಮಾಡಿದ್ರು, ಜೊತೆಗೆ ರೈತರಿಗೆ ಸಾಲ ಸೌಲಭ್ಯವನ್ನು ಕೊಟ್ಟರು. ನೀವು ಕಬ್ಬು ಅಂದಾಗ ಬರೀ ಸಕ್ಕರೆ ಅಂತಲ್ಲ, ಕಬ್ಬು ಸಿಪ್ಪೆನು ಸಹ ಯೂಸ್ ಆಗುತ್ತೆ, ಕಾಗದ ಆಗುತ್ತೆ. ಇದು ನಂಬಿಕೊಂಡು ಕಾಗದದ ಫ್ಯಾಕ್ಟರಿ ಇತ್ತು, ಕೆಮಿಕಲ್ ಫ್ಯಾಕ್ಟರಿಗಳಿತ್ತು ಮಂಡ್ಯದಲ್ಲಿ ಈ ಸಕ್ಕರೆ ಕಾರ್ಖಾನೆ ನಂಬಿಕೊಂಡು. ಉದಾಹರಣೆಗೆ ಈಗ ಸಾರಾಯಿ ಬಟ್ಟಿಳಿಸುವ ಘಟಕ ಇತ್ತು, ಡಿಸ್ಟಿಲರಿ ಇತ್ತು, 1500 ಗ್ಯಾಲನ್ ರೆಕ್ಟಿಫೈಡ್ ಅಷ್ಟು ಸ್ಪಿರಿಟ್ ಅನ್ನು ಉತ್ಪಾದನೆ ಮಾಡ್ತಾ ಇತ್ತು ಅವಾಗ್ಲೇನೆ.
1: ಸರ್ಕಾರ
0: ಎಲ್ಲ ಪ್ರತಿಯೊಂದು ಮಹಾರಾಜರಿಂದ ಸರ್ಕಾರಿ ಸೌಮ್ಯದಲ್ಲೇ ನಡ್ಕೊಂಡು ಹೋಗ್ತಾ ಇತ್ತು, ಇವಾಗ್ಲೂ ಸಹ ಸರ್ಕಾರಿ ಸೌಮ್ಯದಲ್ಲೇ ಇದೆ. 1935 ರೆಕ್ಟಿಫೈಡ್ ಸ್ಪಿರಿಟ್ ಉತ್ಪಾದನೆಗೆ ಅವಕಾಶವನ್ನು ಮಾಡಿಕೊಡ್ತಾರೆ. ಇದು ಭಾರತದಲ್ಲೇ ಮೊದಲ ಘಟಕ, ಸಾರಾಯಿ ಬಟ್ಟಿಳಿಸುವ ಡಿಸ್ಟಿಲರಿ ಘಟಕ ಅದು ಭಾರತದಲ್ಲೇ ಪ್ರಥಮವಾದಂತಹ ಘಟಕ ಆಗಿತ್ತು. 55,000 ತನ್ ಕಾಕಂಬಿಯನ್ನ ಬಟ್ಟಿಳಿಸುವಂತಹ ಯಂತ್ರಾಗಾರದ ವ್ಯವಸ್ಥೆಯನ್ನ ಇದರಲ್ಲಿ ಮಾಡಲಾಗಿರ್ತದೆ. ಇದಾದ್ಮೇಲೆ ಕಾರ್ಬನ್ ಡೈಆಕ್ಸೈಡ್, ಅದನ್ನು ಸಹ ಗ್ಯಾಸ್ ಅನ್ನು ಉತ್ಪಾದನೆ ಮಾಡ್ತಾ ಇದ್ರು, ಕಾರ್ಬನ್ ಡೈಆಕ್ಸೈಡ್ ಅನ್ನ. ಅಬ್ಸೊಲ್ಯೂಟ್ ಆಲ್ಕೋಹಾಲ್ ಅನ್ನ ಸಹ ಉತ್ಪಾದನೆ ಮಾಡ್ತಾ ಇದ್ರು. ಈ ಅಬ್ಸೊಲ್ಯೂಟ್ ಆಲ್ಕೋಹಾಲ್ ಅನ್ನ ಔಷಧಗಳಿಗೆ ಬಳಸ್ತಾರೆ, ಮೆಡಿಸಿನರಿಗೆ, ಆಸ್ಪತ್ರೆ, ವಿದ್ಯಾಸಂಸ್ಥೆ ಮತ್ತು ಸಂಶೋಧನಾ ಸಂಸ್ಥೆಗಳಿಗೆ ಇದನ್ನ ಮಾರಾಟ ಮಾಡಲಾಗ್ತಾ ಇತ್ತು. ಆಮೇಲೆ ಬಹುಮುಖ್ಯವಾಗಿ ಪವರ್ ಆಲ್ಕೋಹಾಲ್ ಅನ್ನು ಉತ್ಪಾದನೆ ಮಾಡ್ತಾ ಇದ್ರು. ಪವರ್ ಆಲ್ಕೋಹಾಲ್ ಅಂತಂದ್ರೆ ಈ 2ನೇ ಮಹಾಯುದ್ಧದ ಸಂದರ್ಭದಲ್ಲಿ ರೈಲ್ವೆ ಇಂಜಿನ್ನು, ಟ್ರ್ಯಾಕ್ಟರು, ಪೆಟ್ರೋಲ್ ಚಾಲಿತ ವಾಹನಗಳಿಗೆ ಈ ಪವರ್ ಆಲ್ಕೋಹಾಲ್ ಅನ್ನು ಬಳಕೆ ಮಾಡ್ತಾ ಇದ್ರು. ಇದನ್ನು ಸಹ ಉತ್ಪಾದನೆ ಮಾಡಿದಂಥ ಕೀರ್ತಿ ನಮಗೆ ಮೈ ಶುಗರ್ ಫ್ಯಾಕ್ಟರಿ ಸಿಗ್ತದೆ. ಮತ್ತೆ ಮಾದಕ ಪಾನೀಯಗಳನ್ನು ರಫ್ತು ಮಾಡ್ತಾ ಇದ್ರು, ಬ್ರಾಂದಿ, ವಿಸ್ಕಿ, ಜಿನ್, ರಮ್ಗಳನ್ನು ಈ ಡಿಸ್ಟಿಲರಿ ಘಟಕಗಳಲ್ಲಿ ಉತ್ಪಾದನೆ ಮಾಡ್ತಾ ಇದ್ರು. ಮತ್ತೆ ಇನ್ನೊಂದು ಅಸಿಟಿಕ್ ಆಸಿಡ್ ಘಟಕ ಪೂರೈಕೆ ಮಾಡ್ತಾ ಇದ್ರು. ಏನಕ್ಕೆ ಯೂಸ್ ಆಗ್ತಾ ಇತ್ತು ಅಂದರೆ ಈ ಫೋಟೋ ಫಿಲಮ್ಗಳ ತಯಾರಿಕೆಗಳಿಗೆ ಕಚ್ಚಾ ಸಾಮಗ್ರಿಯಾಗಿ ಇದನ್ನ ಬಳಕೆ ಮಾಡಲಾಗ್ತಾ ಇತ್ತು. ಇದಾದ್ಮೇಲೆ ಬಯೋಗ್ಯಾಸ್ ಘಟಕ ಇತ್ತು, ಎಣ್ಣೆ ಗಿರಣಿ ಇತ್ತು, ಪೆಪ್ಪರ್ಮೆಂಟ್, ಅವತ್ತು ಪೆಪ್ಪರ್ಮೆಂಟನ್ನು ತಯಾರು ಮಾಡ್ತಾ ಇದ್ರು. ಮತ್ತೆ ಮಕ್ಕಳಿಗೆ ನಾವು ಈಗ ಲಯನ್ ಸಿರಪ್ ಈ ಥರ ಕೊಡ್ತೀವಲ್ಲ, ಹಂಗೆ ಗೋಲ್ಡನ್ ಸಿರಪ್ ಮಾಡ್ತಾ ಇದ್ರು. ಸಕ್ಕರೆಯಲ್ಲಿ ಗ್ಲೂಕೋಸ್ ಆಗಿ ಪರಿವರ್ತನೆ ಮಾಡಿ ಬಣ್ಣ ರುಚಿಯಲ್ಲಿ ಜೇನುತುಪ್ಪವನ್ನು ಮೀರಿಸುವಂತಹ ಗೋಲ್ಡನ್ ಸಿರಪ್ ಅನ್ನ ತಯಾರಿಸ್ತಾ ಇತ್ತು. ಅವತ್ತೇನಂದ್ರೆ ಮಕ್ಕಳಿಗೆ ರೊಟ್ಟಿ, ದೋಸೆ, ಬ್ರೆಡ್ ತಿನ್ಬೇಕಾದ್ರೆ, ಚಪಾತಿ ತಿನ್ಬೇಕಾದ್ರೆ ಈ ಗೋಲ್ಡನ್ ಸಿರಪ್ ಅನ್ನ ಬಳಕೆ ಮಾಡ್ತಾ ಇದ್ರು. ಹಿಂಗೆ ಬೆಳವಣಿಗೆ ಆಗಿತ್ತು.
1: ಒಂದು ಮೈ ಶುಗರ್ ಕಾರ್ಖಾನೆ
0: ಒಳಗೆ ಇಷ್ಟಿದೆ,
1: ಒಳಗಡೆ ಎಷ್ಟು ಕಾರ್ಖಾನೆಗಳು ಬಂತು, ಎಷ್ಟು ಉದ್ಯೋಗ ಸೃಷ್ಟಿ.
0: ನೀವು ಅದನ್ನ ನೋಡಿ, ಈಗ ಲಕ್ಷಾಂತರ ಉದ್ಯೋಗ ಸೃಷ್ಟಿ ಆಯ್ತು. ಕಾರ್ಮಿಕರನ್ನ ಯಾವತ್ತು ಕೀಳಾ ಕಂಡಿಲ್ಲ ಅವರು, ಯಾಕಂದ್ರೆ ಎಲ್ಲ ಸೌಲಭ್ಯ ಕೊಡ್ತಾ ಇದ್ರು. ಈಗ ಕಾರ್ಖಾನೆ ಬಂದ ತಕ್ಷಣ ಆಸ್ಪತ್ರೆ ಬರುತ್ತೆ, ಹಳ್ಳಿಗಳಿಂದ ಜನರು ಬರ್ತಾರೆ, ಉದ್ಯೋಗ ಬೇಕು ಅಂತ ಜನ ಹೋಗ್ತಾರೆ, ದೊಡ್ಡ ನಗರವಾಗಿ ಬೆಳೀತದೆ, ರೈಲ್ವೆ ಬರ್ತದೆ, ರಸ್ತೆ ಬರ್ತದೆ. ಈ ಕಬ್ಬನ್ ಪೂರೈಕೆ ಮಾಡಕ್ಕೆ ರೈಲ್ವೆ ಬೋಗಿಗಳು ಇರ್ತಾ ಇತ್ತು.
1: ಸ್ಥಳ ಎಷ್ಟು ಅಭಿವೃದ್ಧಿ ಆಯ್ತು, ಎಲ್ಲಾ ಆಯಾಮಗಳಲ್ಲೂ ಮೈ ಶುಗರ್ ಇಂದ ಅಭಿವೃದ್ಧಿ ಆಯ್ತು.
0: ಈ ಜಾಗತೀಕರಣ ಸನ್ನಿವೇಶದಲ್ಲಿ, ಉದಾರೀಕರಣ, ಜಾಗತೀಕರಣ, ನಾವೇನ್ ಹೇಳ್ತೀವಿ ಗ್ಲೋಬಲೈಸೇಷನ್ ಬಗ್ಗೆ ಮಾತಾಡ್ತೀವಿ, ಈ ಸನ್ನಿವೇಶದಲ್ಲಿ ಆ ನಗರ ಅಚ್ಚುಕಟ್ಟಾಗಿ ರೂಪುಗೊಳ್ಳಿಕ್ಕೆ ಮಹಾರಾಜರು ನೀಡಿದಂತ ಕೊಡುಗೆ ಅಪಾರ. ಮಂಡ್ಯ ಅನ್ನೋ ಒಂದು ಪ್ರದೇಶ ಸಕ್ಕರೆ ಕಣಜ ಆಗಿದೆ ಅಂತಂದ್ರೆ ಅದಕ್ಕೆ ಮೂಲ ಕಾರಣನೇ ಮಹಾರಾಜರು ಮತ್ತೆ ಈ ಫ್ಯಾಕ್ಟರಿ. ಮಹಾರಾಜರು ಬರೀ ಒಂದು ಕಂಪ್ನಿ ಕಟ್ಟಲಿಲ್ಲ, ಅದನ್ನ ದೊಡ್ಡ ಆಸ್ತಿಯಾಗಿ ರೂಪಿಸ್ಬಿಟ್ರು. ನೀವ್ ಯಾಕೆ 2600 acres ಜಮೀನನ್ನ ಮಹಾರಾಜರು ಕೊಟ್ರು ಅಂತ ಕೇಳಲಿಲ್ಲ. ಏನಕ್ಕೆ ಕೊಟ್ರು ಅಂತಂದ್ರೆ, ಇನ್ ಕೇಸ್ ಏನಾದರೂ ಅದಕ್ಕೆ ಆರ್ಥಿಕ ಸಮಸ್ಯೆ ಆದರೆ ಆ ಜಮೀನನ್ನ ಮಾರಿ ಆ ಫ್ಯಾಕ್ಟರಿನ ಉಳಿಸ್ಕೋಬೇಕು ಅನ್ನೋದು ಅದ್ರ ಉದ್ದೇಶ. ದುರಂತ ಏನಪ್ಪಾ ಅಂತಂದ್ರೆ,
1: ಈಗ ಹೇಳಿದ್ರಿ ಮಹಾರಾಜರು ಜಮೀನ್ ಕೊಟ್ರು, ಮಾರಾಟ ಮಾಡಿ ಆದ್ರೂ, ಜಾಗ ಮಾರಾಟ ಮಾಡಿ ಆದ್ರೂ ಕಾರ್ಖಾನೆ ಉಳಿಸ್ಕೋಬೇಕು ಅಂತ. ಆದ್ರೆ ಈ ಕೆಲವು ವರ್ಷಗಳ ಹಿಂದೆ ಮೈ ಶುಗರ್ ತನ್ನ ಕೆಲಸವನ್ನ ನಿಲ್ಸ್ಬಿಡುತ್ತೆ. ಎಂಥ ದುರಂತ ಅಂದ್ರೆ, ಇದಕ್ಕೆ ಬಹಳ ಮನ್ಸಿಗೆ ನೋವಾಗುತ್ತೆ. ಇದಕ್ಕೆ ಕಾರಣ ಆದ್ರೂ ಏನು
0: ನೋಡಿ, ಅದ್ರ ಮೈ ಶುಗರ್ ಕಾರ್ಖಾನೆ ಏನಿದೆ ಅದು ತುಂಬಾ ಉತ್ತುಂಗ ಸ್ಥಿತಿಯಲ್ಲಿತ್ತು.
1: ಹೌದು,
0: ಅದಕ್ಕೆ ಅದರದ್ದು ಹಲವಾರು ಕಾರ್ಯಕ್ರಮಗಳಿತ್ತು, ಜನಮುಖಿಯಾಗಿ ಕಾರ್ಯಕ್ರಮ ಮಾಡ್ತಾ ಇತ್ತು. ಕಾರ್ಮಿಕರ ಮಕ್ಕಳಿಗೆ ಮೈ ಶುಗರ್ ಪ್ರೌಢಶಾಲೆಯನ್ನು ಸ್ಥಾಪಿಸಿತ್ತು, ಪ್ರಯೋಗ ಕ್ಷೇತ್ರ ಇತ್ತು, ಜನರಿಗೆ ವೈದ್ಯ ಹಾಸ್ಪಿಟಲ್ ಸೌಲಭ್ಯ ಸಿಕ್ತು ಅಂದ್ರೆ ಅದಕ್ಕೂ ಮೈ ಶುಗರ್ ಫ್ಯಾಕ್ಟರಿನೇ ಕಾರಣ. ಗಂಜಿ ಕೇಂದ್ರ, ಕಲ್ಯಾಣ ನಿಧಿ, ವರ್ಕರ್ಸ್ಗೆ, ಜನಕ್ಕೆ ಅನುಕೂಲ ಆಗತ್ತ, ಆಮೇಲೆ ಸಮಾಜಮುಖಿಯಾಗಿ ಕೆಲಸ ಮಾಡ್ತಿದ್ದಂತ ಒಂದು ದೊಡ್ಡ ಸಂಸ್ಥೆ. ಅದ್ಯಾವತ್ತು ಬಡತನದಲ್ಲಿದ್ದಂತ ಕಂಪ್ನಿ ಅಲ್ಲ, ಎಲ್ಲಾ ದೇಶದಲ್ಲೂ ಲಾಭದಲ್ಲಿ ಇದ್ದಂತ ಕಂಪ್ನಿ. ಕೆಲವು ರಾಜಕೀಯ ಪಟ್ಟಭದ್ರ ಹಿತಾಸಕ್ತಿಗಳಿಂದಾಗಿ ಈಗ ನನಗೆ ಬಹಳ ಆಶ್ಚರ್ಯ ಆಗ್ತದೆ, ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ 500 crore ಕೊಡ್ತಾರೆ ಕಂಪ್ನಿಯ ಅಭಿವೃದ್ಧಿಗೋಸ್ಕರ, ಪುನಶ್ಚೇತನಕ್ಕೋಸ್ಕರ. ಮತ್ತೆ ಏನಾಯ್ತು, ಸದಾನಂದಗೌಡರು ಮುಖ್ಯಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ 15 crore ಕೊಡ್ತಾರೆ. ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ 100 crore ಅದರ ಪುನಶ್ಚೇತನಕ್ಕೆ ಕೊಡ್ತಾರೆ. ಎಲ್ಲಿ ಪ್ರಾಬ್ಲಮ್ ಆಗ್ತು, ಒಂದು ವಿಷಯ ಹೇಳ್ಬೇಕಂದ್ರೆ ಫ್ಯಾಕ್ಟರಿ ಬಗ್ಗೆ ಅದರ ಕರುಣಾಜನಕ ಸ್ಥಿತಿ ಏನಾಗಿತ್ತು ಅಂತಂದ್ರೆ, ಒಂದು ರಿಪೋರ್ಟ್ ಆಗುತ್ತೆ 2015 ಸರ್ಕಾರನೇ ಒಂದು ರಿಪೋರ್ಟ್ ತರಿಸ್ಕೋತದೆ, ಅಟ್ಲೀಸ್ಟ್ ಏಮ್ ಇಲ್ಲನ್ನಾರ ಓಪನ್ ಮಾಡಿ ಕಂಪ್ನಿಯನ್ನ ಪುನಶ್ಚೇತನ ಕೊಡ್ಸದ. ಒಂದ್ ಕಡೆ ಇದ್ರದ್ದು ಜಮೀನನ್ನ ಮಾರ್ಕೊಂಡು ತಿನ್ಕೊಂಡಿದ್ದಾರೆ, ಇದ್ರ ಆಸ್ತಿ ಮೇಲೆ ಕಣ್ಣಿದೆ. ಜೊತೆಗೆ ಕಾಂಪಿಟೇಷನ್ ಇತ್ತು. ಪಕ್ಕದಲ್ಲಿ ಪ್ರೈವೇಟ್ ಫ್ಯಾಕ್ಟ್ರಿಗಳಿದ್ವು, ಮೂರ್ನಾಲ್ಕು ಶುಗರ್ ಫ್ಯಾಕ್ಟ್ರಿಗಳ ಸ್ಥಾಪನೆ ಆಗ್ತಾ ಇತ್ತು. ನಿಮಗೆ ಇಲ್ಲಿ ಸರ್ಕಾರಿ ಫ್ಯಾಕ್ಟ್ರಿ ಇದ್ದಾಗ ಪಕ್ಕದಲ್ಲಿರ್ತಕ್ಕಂಥ ಖಾಸಗೀಕರಣವನ್ನು ನಾವು ಹೆಂಗೆ ತಡೆಯೋಕ್ಕೆ ಸಾಧ್ಯ? ಒಂದು ಕಡೆ 500-436 crore ಲೆಕ್ಕನೇ ಸಿಗಲ್ಲ ಪ್ರಾಪರ್ ಆಗಿ, ಅಷ್ಟು ಸರ್ಕಾರದ ಅನುದಾನ ಲೋಪ ಆಗ್ತದೆ. ಒಂದು ಬಂಡವಾಳದ ಕೊರತೆ ಉಂಟಾಗ್ತದೆ ಫ್ಯಾಕ್ಟ್ರಿಗೆ, ಮೊದಲನೇದಾಗಿ ಬಂಡವಾಳದ ಕೊರತೆ ಉಂಟಾಗ್ತದೆ, ಜೊತೆಗೆ ಸರ್ಕಾರದ ಅನುದಾನಗಳಲ್ಲಿ ಲೋಪ ಉಂಟಾಗ್ತದೆ, ಅದನ್ನು ಖರ್ಚು ಮಾಡಿದ್ರೆ ಲೋಪ ಉಂಟಾಗ್ತದೆ, ರಾಜಕೀಯ ಹಿತಾಸಕ್ತಿಗಳು, ಒಳಗಿನ ಗುದ್ದಾಟಗಳು, ಅದರಲ್ಲಿರ್ತಕ್ಕಂಥ ಹೈ ಕ್ವಾಲಿಟಿ ಮಿಷನರಿಗಳೇನಾಯಿತು, ಅಲ್ಲಿ ಅನುಪ್ ಅಂತ ಅಧಿಕಾರಿ ಬರ್ತಾರೆ, ಕಾರ್ಯನಿರ್ವಾಹಕ ಅಧಿಕಾರಿ, ಅವ್ರ ಕಾಲಗೆ ಅನುಪ್ ಪೂಜಾರಿ ಇರ್ಬೇಕು, ಮೇ ಬಿ ಅವ್ರ ಕಾಲಘಟ್ಟದಲ್ಲಿ ಸ್ವಲ್ಪ ಅಭಿವೃದ್ಧಿ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಳ್ಳಲಾಗ್ತದೆ. ಆದ್ರೂ ಸಹ ಅದು ಜ್ವಲಂತ ಸಮಸ್ಯೆಯಾಗಿ ಉಳ್ಕೊಬಿಡ್ತು. ಒಂದು 5-6 ವರ್ಷ 15 ಆಚೆಗೆ ಈಗ ಹತ್ರ ಹತ್ರ 2025-24 ಸಕ್ಕರೆ ಕಾರ್ಖಾನೆ ಪುನಶ್ಚೇತನಗೊಳ್ಳಲಿಲ್ಲ. ಸಿಟಿ ಸೆಂಟ್ರಲ್ ಇದ್ದಂಥ ಸಕ್ಕರೆ ಕಾರ್ಖಾನೆ ಮಂಡ್ಯದ ಹೃದಯ ಭಾಗದಲ್ಲಿ ಇತ್ತು, ಅಷ್ಟೊಂದೆಲ್ಲ ಇತ್ತು. ಬಂಡವಾಳದ ಕೊರತೆ ಆಗಿರಬೇಕು, ಅದನ್ನು ಮೇಂಟೆನೆನ್ಸ್ ಮಾಡಲಿಲ್ಲ ಅಂತ, ಕರೆಕ್ಟಾಗಿ ಪ್ರಾಪರ್ ವೇಯಲ್ಲಿ ಆ ಕಂಪ್ನಿಯನ್ನು ಮುಂದುವರಿಸಲಿಲ್ಲ. ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದಾಗ 500 crore ಎಷ್ಟು ಅನುದಾನ ಸಿಕ್ತು, ಪುನಃ 400 crore ಎಷ್ಟು, ಒಂದು 100 crore ಎಷ್ಟು ಅನುದಾನ ಸಿಕ್ತು, ಪುನಃ 615 crore ಎಷ್ಟು ಅನುದಾನ ಇದೆ. ಆದರೆ ಒಂದು ಪ್ರಶ್ನೆ, 1,00,000 crore ಕೊಟ್ಟಾಗ ಕಂಪ್ನಿಯನ್ನು ಅಭಿವೃದ್ಧಿ ಮಾಡಲಿಕ್ಕೆ ಆಗಲಿಲ್ಲ. ಆದರೆ ಈಗ ಕಂಪ್ನಿಯನ್ನು ಶುರು ಮಾಡಿದ್ದು ಬರೀ 50 crore ಮಾತ್ರ, ಪೇಪರಲ್ಲಿ ಬಂದಿದೆ ಅದು, ಕೇವಲ 50 crore ಮಾತ್ರ ಅಂತ ಕಂಪ್ನಿ ಮತ್ತೆ ಪುನಶ್ಚೇತನಗೊಳ್ತು ಅನ್ನೋ ವಿಷಯ ತುಂಬ ಖುಷಿ ಇದೆ. ಅದೊಂಥರ ಇಡೀ ಕರ್ನಾಟಕ ಅಲ್ಲ, ಇಡೀ ಭಾರತದ ಆರ್ಥಿಕತೆಗೆ ಬೆನ್ನೆಲುಬಾಗಿದ್ದಂಥ ಒಂದು ಫ್ಯಾಕ್ಟ್ರಿ ಮತ್ತೆ ಪುನಶ್ಚೇತನಗೊಂಡಿದ್ದು ತುಂಬ ಖುಷಿ ವಿಚಾರ. ಇವತ್ತು ಕರ್ನಾಟಕದಲ್ಲಿ ಉಳ್ಕೊಳ್ಳೇಬೇಕಾದಂತಹ ಮಹಾರಾಜರ ನೆನಪು ಏನಾರು ಇದ್ರೆ ಅದು ಮೈ ಶುಗರ್ ಫ್ಯಾಕ್ಟ್ರಿ, ಮಂಡ್ಯದಲ್ಲಿ ಸ್ಥಾಪನೆ ಆದಂತಹ ಮೈ ಶುಗರ್ ಫ್ಯಾಕ್ಟ್ರಿ.
1: ಇಷ್ಟೆಲ್ಲ ಕಾರಣಗಳು, ರಾಜಕೀಯದಲ್ಲಾದಂತಹ ಭಿನ್ನಾಭಿಪ್ರಾಯಗಳಾಗಿರ್ಬೋದು, ಮತ್ತೊಂದು ಯಂತ್ರಗಳ ಆಧುನೀಕರಣದ ಸಮಸ್ಯೆ ಆಗಿರ್ಬೋದು, ಇದೆಲ್ಲವನ್ನ ಎದುರಿಸಿ ಮತ್ತೆ ಇತ್ತೀಚೆಗೆ ಪ್ರಾರಂಭ ಆಯಿತು, ಇದು ಮತ್ತೆ ಪುನಶ್ಚೇತನಗೊಳ್ತು. ನಮ್ಮ ಮಂಡ್ಯ ಜನತೆ ಅಲ್ಲ, ಇಡೀ ಕರ್ನಾಟಕದ ಜನತೆಯ ಹೆಮ್ಮೆ ಅಂತ ಹೇಳಿದ್ರು ಸುಳ್ಳಾಗಲ್ಲ. ಈ ಮೈ ಶುಗರ್ ಬಗ್ಗೆ, ಅಂದ್ರೆ ಈ ಮೈ ಶುಗರ್ ಕಾರ್ಖಾನೆ ಬಗ್ಗೆ ನಿಮ್ಗೆ ಏನನ್ಸುತ್ತೆ, ನಿಮ್ಮ ಅಭಿಪ್ರಾಯ ಏನು?
0: ಒಂದ್ ಕಾಲದಲ್ಲಿ ನಾವು 900,000 tons ಸಕ್ಕರೆಯನ್ನ ಆಮದು ಮಾಡ್ಕೋತಾ ಇದ್ವಿ, ಇವತ್ತು ನಮ್ಮ ದೇಶ ರಫ್ತು ಮಾಡ್ಕೋತಾ ಇದೆ, ಸಕ್ಕರೆಯನ್ನು ರಫ್ತು ಮಾಡ್ತಾ ಇದೀವಿ ನಾವು,
1: ಕಳಿಸ್ತಾ ಇದೀವಿ.
0: ಮೊದಲು ಆಮದು ಮಾಡ್ಕೋತಾ ಇದ್ವಿ, ಕಳಿಸ್ತಾ ಇದೀವಿ. ವಾಣಿಜ್ಯ ಮಹಾಸಂಘ ಏನ್ ಹೇಳ್ತದೆ 22 ಸಮೀಕ್ಷೆ ಮಾಡಿದಾಗ 290-320 lakh tons ಅಷ್ಟು ಸಕ್ಕರೆಯನ್ನ ನಾವು ಬಳಸ್ತಾ ಇದೀವಿ. ಒಂದು ವರ್ಷಕ್ಕೆ ಬೇಕು ನಮ್ಗೆ ಅಷ್ಟು. ಯಾಕೆ ಕಾರಣ ಏನು? ನಾವು ಸಿಹಿ ಪದಾರ್ಥಗಳನ್ನ ಜಾಸ್ತಿ ತಿಂತಾ ಇದೀವಿ, ಬದಲಾದ ಆಹಾರ ಪದ್ಧತಿ, ಜೊತೆಗೆ ಸಿಹಿ ಬೇಕಾಗಿದೆ ನಮ್ಗೆ, ಎಲ್ಲರಿಗೂ ಸಿಹಿ ಪದಾರ್ಥ ಬೇಕಲೇಬೇಕು, ಅದಕ್ಕೆ ಸಕ್ಕರೆ ಬೇಕು. ಈಗ ಎಲ್ಲರ ಮನೆಯಲ್ಲೂ ಈಗ ಸಕ್ಕರೆಯನ್ನ ಕಂಪಲ್ಸರಿ ನಾವು ಬಳಸ್ತಾನೆ ಇದೀವಿ. ಮತ್ತೆ ಆಲೆ ಮನೆಗಳು ಬೆಳೀತವೆ, ಕಬ್ಬು ಬೆಳೀತದೆ, ಆ ಕಡೆಯಿಂದ ನಾವು ಎಲ್ಲಾ ಕಡೆಯಿಂದನು ಯೋಚನೆ ಮಾಡಬಹುದು. ನೀವು ಗಮನಿಸಿ, ಇವತ್ತು ಸುಮ್ಮನೆ ಒಂದು ಈಗ ಹೊಸ ಡಾಟಾ ಇಲ್ಲ, ಒಂದ್ 2-3 ಹಿಂದಿನ ಡಾಟಾ, ಒಟ್ಟು ವಿಶ್ವದಲ್ಲಿ ಬಳಕೆ ಆಗ್ತಕ್ಕಂಥ ಸಕ್ಕರೆಯಲ್ಲಿ 15% ಸಕ್ಕರೆಯನ್ನ ಭಾರತದವ್ರು ಬಳಸ್ತಾ ಇದಾರೆ. ಜನಸಂಖ್ಯೆ ಎಲ್ಲ ಜಾಸ್ತಿ ಇದೀವಲ್ಲ, 15% ಸಕ್ಕರೆಯನ್ನ ನಾವು ಬಳಸ್ತಾ ಇದೀವಿ. ಒಂದು ಕಾಲದಲ್ಲಿ ಜಾವಾ ಮಾರಿಷಸ್ ನಿಂದ ಸಕ್ಕರೆಯನ್ನ ಆಮದು ಮಾಡ್ಕೋತಿದ್ದಂತ ನಾವು ಅಫ್ಘಾನಿಸ್ತಾನ, ಟಿಬೆಟ್, ನೇಪಾಳ, ಬರ್ಮಾ, ಸಿಲೋನ್ ಮತ್ತು ಬ್ರಿಟನ್ ಇನ್ನಿತರೆ ದೇಶಗಳಿಗೆ ನಾವು ಸಕ್ಕರೆಯನ್ನ ರಫ್ತು ಮಾಡ್ತಾ ಇದೀವಿ. ಇದಕ್ಕಿಂತ ಖುಷಿ ವಿಚಾರ ಏನಿದೆ? ಎಷ್ಟು ಜನಕ್ಕೆ ಬದುಕನ್ನ ಕಟ್ಕೊಟ್ಟಿದೆ? ತಮಿಳುನಾಡಿಂದ ಎಲ್ಲ ಬಂದು, ಚಾಮರಾಜನಗರ ಭಾಗದಿಂದ ಬಂದು, ಇದು ಸಕ್ಕರೆ ಫ್ಯಾಕ್ಟರಿ ಕೃಷಿಗೆ ಲೇಬರ್ಗಳು ಬರ್ತಾರೆ, ಅವ್ರಿಗೂ ಜೀವನಾಂಶ. ಮತ್ತೆ ಅಲ್ಲಿರ್ತಕ್ಕಂಥ ಕಾರ್ಮಿಕರು, ಈ ಮೈಶುಗರ್ ಸ್ಕೂಲಲ್ಲಿ ಓದ್ದಂತಹ ಎಷ್ಟೋ ಜನ ಒಳ್ಳೊಳ್ಳೆ ಹುದ್ದೆದಲ್ಲಿದ್ದಾರೆ, ಜನರನ್ನ ಎಜುಕೇಟೆಡ್ಗಳಾಗಿ ಮಾಡ್ತು, ಅಗ್ರಿಕಲ್ಚರ್ ಎಜುಕೇಟೆಡ್ಗಳಾಗಿ ಮಾಡ್ತು. ಮಹಾರಾಜರು ಅವತ್ತೇ ನಿರುದ್ಯೋಗಕ್ಕೆ ಒಂದು ಮದ್ದನ್ನು ಕಂಡುಹಿಡಿದಿದ್ರು, ಔದ್ಯೋಗಿಕ ಕ್ರಾಂತಿ ಆಯಿತು, ಬೇಕು ಇದು ಮೈಶುಗರ್ ಫ್ಯಾಕ್ಟ್ರಿ. ನಾನು ಆಗಲೇ ಹೇಳ್ದಂಗೆ ಅದು ಕನ್ನಡಿಗರ ಅಸ್ಮಿತತೆ, ಮತ್ತು ಅದು ಮಂಡ್ಯ ಜಿಲ್ಲೆಯ ಹೆಮ್ಮೆ. ಮೈಶುಗರ್ ಅಂತಂದರೆ ಫಸ್ಟು ಅದ್ರ ನಿರ್ಮಾತೃಗಳು ನಲ್ವಡಿಯವರಾಗಿರ್ಬೋದು, ಮಿರ್ಜಾ ಆಗಿರ್ಬೋದು, ಕೋಲ್ಮನ್ ಆಗಿರ್ಬೋದು. ಕೋಲ್ಮನ್ ಅಂತೂ ಆ ಮಣ್ಣಿನ ಮಗ ಇದ್ದಂಗೆ. ಮೈಶುಗರ್ ಇವತ್ತು ವಿಶ್ವ ಮಟ್ಟದಲ್ಲಿ ಹೆಸರನ್ನ ಗಳಿಸಿದಂಥ ಒಂದು ಫ್ಯಾಕ್ಟ್ರಿ, ಪ್ರಪಂಚದಾದ್ಯಂತ ಹೆಸರನ್ನ ಮಾಡಿದಂಥ, ಕೀರ್ತಿಯನ್ನು ಹೊಂದಿದಂಥ ಫ್ಯಾಕ್ಟ್ರಿ. ಅದು ಶಾಶ್ವತವಾಗಿ ಉಳ್ಕೋಬೇಕು, ಮುಂದೇನೂ ಸಹ ಅದು ಇರಬೇಕು, ಸಾವಿರಾರು ಜನಕ್ಕೆ ಅದು ದಾರಿದೀಪವಾಗಿ ಮಹಾರಾಜರ ಆಶಯದಂತೆ ಅದು ಬದುಕಬೇಕು ಅನ್ನೋದು ನಮ್ಮ ಆಸೆ.
1: ಖಂಡಿತ ಸರ್.
0: ಯಾಕಂದ್ರೆ ಮಹಾರಾಜರ ಆಶಯ ದೊಡ್ಡದು, ಅವರ ಕೊಡುಗೆ ದೊಡ್ಡದು. ಎಲ್ಲ ಹೊಸ ಉದ್ಯಮಗಳೇ, ಮಹಾರಾಜರು ತುಂಬ ಉದ್ಯಮಗಳನ್ನ ಸ್ಥಾಪನೆ ಮಾಡಿದ್ದಾರೆ. ಆ ಎಲ್ಲ ಉದ್ಯಮಗಳಲ್ಲಿ ಅತ್ಯಂತ ಪ್ರಮುಖವಾದ

0: ವಿಷಯಗಳಲ್ಲಿ ವಿನಿಯೋಗ ಮಾಡಬಹುದು. ಅದು ಬೇರೆ ದೇಶದ ಆರ್ಥಿಕತೆ ಬೆಳಿಲಿಕ್ಕೆ ಅವಕಾಶ ಆಗ್ತದೆ. ಅದೇ ನನ್ನ ದೇಶದಲ್ಲಿ ನನ್ನ ಮಣ್ಣಲ್ಲಿ ಏನಾದ್ರು ಸೇವೆ ಕೊಡಬೇಕು ಅಂತಿದ್ರೆ ಮಹಾರಾಜರನ್ನ ನೋಡಿ ನಾವು ಕಲ್ತ್ಕೋಬೇಕು. ತಮ್ಮನೆ ಚಿನ್ನನ ಅಡ ಇಟ್ಟು ಕನ್ನಂಬಾಡಿ ಕಟ್ಟೆ ಕಟ್ಟಿದ್ರು. ಯೋಚನೆ ಮಾಡಿ, ಬ್ರಿಟಿಷರ ಒಡೆತದ ನಡುವೆ, ಆರ್ಥಿಕ ಒಡೆತದ ನಡುವೆ
1: ಅವರ
0: ಸಾಧನೆ ಮಾಡಿದ್ದಾರೆ. ಎಷ್ಟು ಕಷ್ಟ ಇದೆ ಬ್ರಿಟಿಷರನ್ನ ಬ್ರಿಟಿಷ್ನ ಎದುರಾಕೊಂಡು ಅವ್ರ ಜೊತೆ
1: ಎದುರಾಕೊಂಡ್ರು, ಅದಕ್ಕಿಂತ ಅವರ ಸಹಕಾರ ಜೊತೆ ಜೊತೆಗೆ ಇವರು ಅಷ್ಟೊಂದು ಕಷ್ಟಪಟ್ಟು ಮೈಸೂರನ್ನ ನಿರ್ಮಾಣ ಮಾಡಿದ್ದಾರೆ.
0: ನೋಡಿ, ನಾನು ಯಾವಾಗ್ಲೂ ಹೇಳೋದಿಷ್ಟ, ಖಾಸಗೀಕರಣ ಬೇಕು, ಆದ್ರೆ ಎಲ್ಲ ವಿಷಯದಲ್ಲ. ಸರ್ಕಾರ ರೈತರ ಹಿತದೃಷ್ಟಿಯಿಂದ, ಜನರ ಹಿತದೃಷ್ಟಿಯಿಂದ ಆ ಸಕ್ಕರೆ ಫ್ಯಾಕ್ಟರಿನ ಸರ್ಕಾರಿ ಸ್ವಾಮ್ಯದಲ್ಲೇ ಮುನ್ನಡೆಸಬೇಕು.
1: ಖಂಡಿತ.
0: ಅದ್ರ ದೃಷ್ಟಿಯಿಂದ ನಾವು ಅಷ್ಟೇ, ನಾವು ಸ್ವದೇಶಿ ಉತ್ಪನ್ನಗಳನ್ನ ಬಳಸೋಣ, ಸ್ವದೇಶಿ ಕೈಗಾರಿಕೆಗಳನ್ನ ಬೆಳೆಸೋಣ, ಉಳಿಸೋಣ. ಯಾಕೆ ನಾವು ಸ್ವದೇಶಿ ಕೈಗಾರಿಕೆಗಳು ಉಳಿಸಿದಷ್ಟು ನಮ್ಮ ದೇಶದ ಆರ್ಥಿಕತೆ ಬೆಳೀತದೆ. ಕೃಷಿ ಅನ್ನೋದು ಒಂದು ಸಕ್ಸಸ್ಫುಲ್ ಆದಂತ ಬಿಸ್ನೆಸ್ ಅದು ಅಂತ ತೋರಿಸ್ಕೊಟ್ಟಿದ್ರು. ಕೃಷಿನ ಇಷ್ಟಪಡಿ, ರೈತರಾಗ್ಲಿಕ್ಕೆ ಇಷ್ಟಪಡಿ, ಭೂಮಿ ತಾಯಿನ ನಂಬಿದ್ರೆ ನಮ್ಗೇನು ಯಾವತ್ತೂ ಏನೋ ಮೋಸ ಆಗಲ್ಲ ಅನ್ನೋದನ್ನ ಮಹಾರಾಜರು ಅವತ್ತೇ ತೋರಿಸ್ಕೊಟ್ಟಿದ್ದಾರೆ. ಇಡೀ ಕನ್ನಡ ನಾಡಿನ ಎಲ್ಲ ಜನತೆ ಕೇಳ್ಕೊಳ್ಳೋದು ಇಷ್ಟೇ, ನಮ್ಮ ಸಂಸ್ಕೃತಿನ ಉಳಿಸಿ, ನಮ್ಮ ಅಸ್ಮಿತತೆನ ಉಳಿಸ್ಕೊಳ್ಳಿ, ನಮ್ಮ ಸ್ವದೇಶಿ ಉತ್ಪಾದನೆಯ ಕೇಂದ್ರಗಳು ಮತ್ತು ಕೈಗಾರಿಕೆಗಳನ್ನು ಉಳಿಸ್ಕೊಳ್ಳಿ ಅಂತ ಕೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ.
1: ನಿಮ್ಮ ಅಭಿಪ್ರಾಯದಂತೆ ಮರಳಿ ಮಣ್ಣಿಗೆ ಅಂದರೆ ತಪ್ಪಾಗಲ್ಲ. ಹಾಗೆಯೇ ಸ್ವದೇಶಿ ಉತ್ಪನ್ನಗಳನ್ನು ಬಳಸಿ, ಸ್ವದೇಶಿ ಕೈಗಾರಿಕೆಗಳನ್ನು ಅಭಿವೃದ್ಧಿಪಡಿಸಿ ಅಂತ ಹೇಳಿದ್ರಿ. ನಿಜವಾಗ್ಲೂ ಹೌದು, ನಮ್ಮ ದೇಶದ ವಸ್ತುಗಳನ್ನು ನಾವೇ ಬಳಸಿಲ್ಲ ಅಂದರೆ ಇನ್ಯಾರು ಬಳಸ್ತಾರೆ? ನಿಮ್ಮ ಸಂದೇಶ ಈಗಿನ ಕಾಲಕ್ಕೆ ತುಂಬ ಸೂಕ್ತವಾಗಿದೆ ಸರ್. ಬಹಳಷ್ಟು ಮಾಹಿತಿಯನ್ನ ತಿಳಿಸ್ಕೊಡ್ರಿ. ಧನ್ಯವಾದಗಳು.
0: ಥ್ಯಾಂಕ್ ಯು.
1: ಸ್ನೇಹಿತರೆ, ಇಷ್ಟು ಹೊತ್ತು ಕೇಳ್ತಾ ಇದ್ರಿ ನಮ್ಮ ಪರಂಪರೆ ಕಾರ್ಯಕ್ರಮದಲ್ಲಿ ಮೈ ಶುಗರ್ ಕಾರ್ಖಾನೆಯ ಚಾರಿತ್ರಿಕ ಹಿನ್ನೆಲೆ ಕುರಿತು. ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾದವರು ಮೈ ಶುಗರ್ ಕಾರ್ಖಾನೆಯ ಚಾರಿತ್ರಿಕ ಹಿನ್ನೆಲೆ ಕುರಿತು PhD ಪದವಿಯನ್ನ ಪಡೆದುಕೊಂಡಿರುವ ಗುಂಡ್ಲುಪೇಟೆ ತಾಲೂಕಿನ JSS ಕಲಾ ಮತ್ತು ವಾಣಿಜ್ಯ ಪದವಿ ಕಾಲೇಜಿನ ಇತಿಹಾಸ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಮಂಜುಕುಮಾರ್ ಅವರು. ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಹಾಗೂ ತಮ್ಮ ಅನುಭವಗಳನ್ನ ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು ಸರ್.
0: ಅವಕಾಶ ನೀಡಿದ್ದಕ್ಕಾಗಿ ತಮಗೂ ಸಹ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ.
1: ಧನ್ಯವಾದಗಳು ಸರ್. ಇದು ಇವತ್ತಿನ ವಿಶೇಷ ಕಾರ್ಯಕ್ರಮ. ಮತ್ತೊಂದು ವಿಶೇಷತೆ ಜೊತೆಗೆ ಮತ್ತೊಂದು ಕಾರ್ಯಕ್ರಮದಲ್ಲಿ ಭೇಟಿಯಾಗ್ತೇನೆ. ಅಲ್ಲಿವರೆಗೂ ನಮಸ್ಕಾರ.
2: ಇದು ನಮ್ಮ ನಾಡು

0: ಇದು ಜೆಎಸ್ಎಸ್ ರೇಡಿಯೋ. ಪ್ರೀತಿಯ ಕೇಳುಗರಿಗೆಲ್ಲ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಜೆಎಸ್ಎಸ್ ರೇಡಿಯೋ 91.2 ಎಫ್ಎಂ ಕಂಪನಾಂಕದಲ್ಲಿ ಮೈಸೂರಿನಿಂದ ಪ್ರಸಾರವಾಗುತ್ತಿದೆ. ಇದು ಮೈಸೂರಿನ ಹೆಮ್ಮೆಯ ರೇಡಿಯೋ
1: ಸಮಸ್ತ ಜೆಎಸ್ಎಸ್ ರೇಡಿಯೋ 91.2 ಎಫ್ಎಂ ಕೇಳುಗರಿಗೆಲ್ಲ ಸಂಜೆಯ ನಮಸ್ಕಾರಗಳು. ಪ್ರಿಯ ಕೆಳುಗರೆ, ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಹೆಮ್ಮೆಯ ಸಮುದಾಯ ಬಾನುಲಿ ಕೇಂದ್ರ ಜೆಎಸ್ಎಸ್ ರೇಡಿಯೋ 91.2 ಎಫ್ಎಂ ಕಂಪನಾಂಕದಲ್ಲಿ ಮೈಸೂರಿನ ಊಟಿ ರಸ್ತೆಯ ಜೆಎಸ್ಎಸ್ ಕಲಾ ವಾಣಿಜ್ಯ ಮತ್ತು ವಿಜ್ಞಾನ ಕಾಲೇಜಿನಿಂದ ಪ್ರಸಾರವಾಗುತ್ತಿದೆ. ಆತ್ಮೀಯರೇ, ಇಂದು 2026ನೇ ಸವಿ ಸೆಪ್ಟೆಂಬರ್ ತಿಂಗಳ 4ನೇ ತಾರೀಕು ಶುಕ್ರವಾರ. ನಾನು ನಿಮ್ಮ ಬಾನುಲಿ ಗೆಳೆಯ ರಮೇಶ್. ಬನ್ನಿ, ಈ ಸಂಜೆ ನಮ್ಮ ಬಾನುಲಿ ಕೇಂದ್ರದಿಂದ ಏನೆಲ್ಲ ಕಾರ್ಯಕ್ರಮಗಳು ಪ್ರಸಾರವಾಗುತ್ತಿವೆ ಎಂಬುದನ್ನು ತಿಳಿಯೋಣ. ಸಂಜೆ 6:05 ಕರುಣಾಳು ಬಾ ಬೆಳಕೆ, 6:15 ನಾದನಮನ, 6:25 ಜ್ಞಾನ ಮಾರ್ಗ, 6:40 ಪ್ರದೇಶ ಸಮಾಚಾರ ಕೇಳಲಿದ್ದೀರಿ. 6:50 ವಿಜ್ಞಾನ ಜಾಣ ಸುದ್ದಿ, 7:00 ಜೀವನ ಪಾಠಶಾಲೆ, 7:35 ವಾರ್ತೆಗಳು ಹಾಗೂ 7:45 ಜಾನಪದ ಲೋಕ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಪ್ರಿಯ ಕೇಳುಗರೆ, ಈ ಎಲ್ಲ ಕಾರ್ಯಕ್ರಮಗಳು ನಿಮ್ಮ

ಹೆಚ್ಚಿನ ಹಾಗೂ ಮೈಸೂರಿನ ಹೆಮ್ಮೆಯ ಸಮುದಾಯ ಬಾನುಲಿ ಕೇಂದ್ರ ಜೆಎಸ್ಎಸ್ ರೇಡಿಯೋ 91.2 ಎಫ್ಎಂ ಕಂಪನಾಂಕದಲ್ಲಿ ಮೈಸೂರಿನ ಊಟಿ ರಸ್ತೆಯ ಜೆಎಸ್ಎಸ್ ಕಲಾ ವಾಣಿಜ್ಯ ಮತ್ತು ವಿಜ್ಞಾನ ಕಾಲೇಜಿನಿಂದ ಪ್ರಸಾರವಾಗುತ್ತಿದೆ.

ನಮ್ಮ ಬಾನುಲಿ ಕೇಂದ್ರದಿಂದ ಇನ್ನು ಮುಂದೆ ಕರುಣಾಳು ಬಾಬೆಳಕೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇಂದಿನ ಕರುಣಾಳು ಬಾಬೆಳಕೆ ಕಾರ್ಯಕ್ರಮದ ವಿಷಯ ಬದಲಾವಣೆ ತರುವ ವಿಧಾನ. ವಿಷಯದ ಮೂಲ ಡಾಕ್ಟರ್ ಗುರುರಾಜ ಕರಜಗಿರವರ ಕರುಣಾಳು ಬಾಬೆಳಕೆ ಪುಸ್ತಕದ ಆಯ್ದ ಲೇಖನ. ಪ್ರಸ್ತುತಪಡಿಸಲಿದ್ದಾರೆ ಶ್ರೀಮತಿ ಎಂ ಕನ್ಯಾಕುಮಾರಿರವರು.

ಒಮ್ಮೆ ಗುರುರಾಜ ಕರಜಗಿರವರ ಸ್ನೇಹಿತರೊಬ್ರು ಅವರ ಮಗನಿಗೆ ಚೆನ್ನಾಗಿ ಬೈತಾ ಇದ್ರು. ಅವನು ಮುಖ ಕೆಳಗೆ ಹಾಕೊಂಡು ನಿಂತಿದ್ದ. ಇವರು ಅವನನ್ನ ಸಮಾಧಾನಗೊಳಿಸಿ ಹೊರಗೆ ಕಳಿಸಿ ಸ್ನೇಹಿತರಿಗೆ ಹೇಳ್ತಾರೆ, ಈ ವಯಸ್ಸಿನಲ್ಲಿ ಬೆಳೆದ ಮಗನಿಗೆ ಹೀಗ್ ಬೈಯೋದ್ ಸರಿಯಿಲ್ಲ. ಇದನ್ನ ಕೇಳಿದ ಅವರ ಸ್ನೇಹಿತರು ಮತ್ತಷ್ಟು ಮುಖ ಗಂಟು ಹಾಕೊಂಡು, ನಿಮ್ಗೆ ಅವನ ಸ್ವಭಾವ ಗೊತ್ತಿಲ್ಲ, ಅವನಿಗೆ ಹೀಗ್ ಕಠಿಣವಾಗಿ ಬೈದ್ರೇನೆ ಬುದ್ಧಿ ಬರೋದು, ಮೃದುವಾಗಿ ಹೇಳಿದ್ರೆ ಅವನಿಗೆ ಅದು ತಾಗೋದೇ ಇಲ್ಲ ಅಂತ ಇವ್ರು ಹೇಳಿದ್ರು. ಆಗ ಇವರಿಗೆ ಒಂದ್ ಕತೆ ನೆನಪಾಯ್ತು. ಅದೇನಪ್ಪ ಅಂದ್ರೆ, ಒಂದಿನ ದೇವತೆಗಳು ಆಕಾಶದಲ್ಲಿ ಕೂತ್ಕೊಂಡು ಕೆಳಗಿನ ಭೂಪ್ರದೇಶವನ್ನ ನೋಡ್ತಾ ಇದ್ರಂತೆ. ಅವರಲ್ಲಿ ಮೂವರು ಪ್ರಮುಖ ದೇವತೆಗಳು, ಒಬ್ಬ ಸೂರ್ಯ, ಮತ್ತೊಬ್ಬ ವಾಯು, ಇನ್ನೊಬ್ಬ ವರುಣ. ಸುಮ್ನೆ ಕೂತ್ಕೊಂಡ್ರೆ ದೇವತೆಗಳು ಅನಾವಶ್ಯಕವಾದ ಕೆಲಸವನ್ನ ಮಾಡ್ತಾರೆ. ಆಗ ವಾಯು ಹೇಳ್ದ, ಈಗ ಸ್ವಲ್ಪ ಹೊತ್ತು ನಮ್ಗೆ ಯಾವ ಕೆಲ್ಸನೂ ಇಲ್ಲ, ಒಂದ್ ಆಟ ಆಡೋಣವಾ. ಉಳಿದ ಇಬ್ರು ಹೇಳಿದ್ರು ಆಯ್ತು ಅಂತ. ಯಾವ ಆಟ ಆಡೋದು ಅಂತ ಅತ್ತಿತ್ತ ನೋಡ್ದಾಗ ಭೂಮಿಯ ಮೇಲೆ ಒಂದು ಸಣ್ಣ ಬೆಟ್ಟದ ಮೇಲೆ ತರುಣನೊಬ್ಬ ಕೋಟ್ ಹಾಕೊಂಡು ಕುರ್ತ್ಕೊಂಡಿದ್ದ. ಅದನ್ನು ಕಂಡು ವಾಯು ತನ್ನ ಸಂಗಡಿಗರಿಗೆ ಹೇಳ್ದ, ಈಗ ನಮ್ಮಲ್ಲಿ ಯಾರು ಅವನು ಹಾಕೊಂಡಿರೋ ಕೋಟನ್ನ ಕಳಚುವ ಹಾಗೆ ಮಾಡ್ತಾರೋ ನೋಡೋಣವಾ. ಆಯ್ತು, ಮೊದಲು ನಿನ್ನ ಪ್ರಯತ್ನವೇ ನಡೆಯಲಿ ಅಂತ ಹೇಳ್ದ ವರುಣ. ವಾಯು ನಿಧಾನವಾಗಿ ತರುಣನ ಸುತ್ತ ಬೀಸತೊಡಗಿದ. ತರುಣನ ಕಿವಿಯ ಹತ್ತಿರ ಸುಳಿದ. ವಾಯುವಿನ ತರಂಗಗಳು ಪಿಸುಗುಟ್ಟಿದವು. ಹೇ ಹುಡುಗ, ಕೋಟು ತೆಗೆ. ತರುಣ ಗಾಳಿಯ ವೇಗವನ್ನ ಗಮನಿಸಿ ಅದನ್ನ ಇನ್ನೂ ಬಿಗಿಯಾಗಿ ಹಿಡಿದುಕೊಂಡ. ವಾಯುವಿಗೆ ಕೋಪ ಕೆರಳಿತು, ಹೀಗಾಗಿ ವೇಗವಾಗಿ ಚಳಿಯನ್ನ ಹೆಚ್ಚಿಸಿಕೊಂಡು ಬೀಸತೊಡಗಿದ. ಅದರ ತರಂಗಗಳು ಗುಡುಗಿದ್ವು. ಹುಚ್ಚ, ಕೋಟು ತೆಗೆ, ಇಲ್ದಿದ್ರೆ ನಿನ್ನನ್ನೇ ಹಾರಿಸ್ಬಿಡ್ತೇನೆ. ಹುಡುಗ ಚಳಿಗೆ ಬೆದರಿ ಮತ್ತಷ್ಟು ಬಿಗಿಯಾಗಿ ಕೋಟನ್ನ ಅಪ್ಪಿಕೊಂಡ. ಗಾಳಿಯಲ್ಲಿಯ ಚಳಿ ವೇಗ ಹೆಚ್ಚಿದಂತೆ ತರುಣ ಇನ್ನೂ ಅವಚಿಕೊಂಡು ಕೋಟಿನೊಳಗೆ ಬೆಚ್ಚಗೆ ಇರಲು ಪ್ರಯತ್ನಿಸಿದ. ಆಗ ವರುಣ ಹೇಳ್ದ, ಇನ್ನು ನನ್ ಸರ್ದಿ, ಕ್ಷಣದಲ್ಲೇ ತರುಣ ಕೋಟು ಕಳೆಯುವಂತೆ ಮಾಡ್ತೇನೆ, ನೋಡ್ತಾ ಇರಿ. ಮಳೆ ನಿಧಾನವಾಗಿ ಹನಿಯತೊಡಗಿತು. ಹನಿಗಳು ಹುಡುಗನ ಕಿವಿಯಲ್ಲಿ ಹೇಳಿದ್ವು, ಬೇಗ ಕೋಟ್ ಕಳೆದು ಬಿಡು. ಆದ್ರೆ ನೆನೆದು ಹೋಗುವ ಭಯದಲ್ಲಿ ಕೋಟಿನಲ್ಲಿದ್ದ ತಲೆಗವಸನ್ನ ಎಳೆದು ಬಿಗಿದುಕೊಂಡ. ಕೋಟಿನ ಗುಂಡಿಗಳನ್ನು ಬಿಗಿದ. ಮಳೆಗೆ ಕೋಪ ಹೆಚ್ಚಾಗಿ ಜೋರಾಗಿ ಅಪ್ಪಳಿಸತೊಡಗಿತು. ಅದರ ವೇಗ ಹೆಚ್ಚಿದಂತೆ ತರುಣ ಸಾಧ್ಯವಿದ್ದಷ್ಟು ದೇಹದ ಭಾಗವನ್ನ ಕೋಟಿನ ಒಳಗೆ ಸೇರಿಸಿಕೊಂಡು ಕೂತ್ಕೊಂಡ. ಮಳೆಗೂ ಸುಸ್ತಾಗಿ ಪ್ರಯತ್ನವನ್ನ ಬಿಡ್ತು. ಆಗ ಸೂರ್ಯ ನಗುತ್ತ ತನ್ನ ಎಳೆಬಿಸಿಲನ್ನ ಹುಡುಗನ ಮೈ ಮೇಲೆ ಚೆಲ್ದ. ನೆನೆದು ಹೋದ ತರುಣ ತಲೆಯ ಮೇಲಿನ ಗವಸನ್ನ ತೆಗೆದು ಕೂದಲು ಜಾಡಿಸಿ ಒಣಗಿಸ್ಕೊಂಡ. ಸೂರ್ಯ ನಿಧಾನವಾಗಿಯೇ ಸ್ವಲ್ಪ ಸ್ವಲ್ಪವೇ ಉಷ್ಣತೆಯನ್ನ ಹೆಚ್ಚು ಮಾಡ್ದ. ಕೋಟು ಒಣಗಿ ಶಕೆಯಾಗತೊಡಗಿತು. ತರುಣ ಕೋಟಿನ ಗುಂಡಿಗಳನ್ನ ಬಿಚ್ಚಿದ. ಮುಂದೆ 5 ನಿಮಿಷಗಳಲ್ಲಿ ಸೂರ್ಯನ ಕಿರಣಗಳು ತರುಣನ ಮೈ ಮೇಲೆಲ್ಲ ಮೃದುವಾಗಿ ಹರಿದಾಡದ್ವು. ಮುಂದೆ ಕೆಲವೇ ಕ್ಷಣಗಳಲ್ಲಿ ತರುಣ ಕೋಟು ಕಳಚಿ ಗಾಳಿ ಹಾಕೊಳ್ತಾ ನಿಂತ. ಸೂರ್ಯ ನಕ್ಕ. ಅವನ ನಗೆಯ ಸಂದೇಶ ಉಳಿದಿಬ್ಬರಿಗೂ ತಲುಪ್ತು. ಬಂಧುಗಳೇ, ಹೆದರಿಕೆ ಬೆದರಿಕೆಯಿಂದ ಆಗದ ಕೆಲಸ ಪ್ರೀತಿಯಿಂದ ಆಗತ್ತೆ. ಅದರಲ್ಲೂ ಮಕ್ಕಳು ಬೆಳೆದಂತೆ ಅವರನ್ನು ಹೆದರಿಕೆಯಿಂದ ಬೆದರಿಕೆಯಿಂದ ತಿದ್ದೋದು ಕಷ್ಟ ಮತ್ತು ಸರಿಯೂ ಅಲ್ಲ. ಅವರೊಂದಿಗೆ ನಿಧಾನವಾಗಿ ಪ್ರೀತಿಯಿಂದ ಮಾತಾಡಿಸಿ ತಿಳಿಸಿದ್ರೆ ಬದಲಾವಣೆ ಸಾಧ್ಯವಾಗುತ್ತೆ.

ಪ್ರಿಯ ಕೇಳುಗರೆ, ಇದುವರೆಗೂ ಕರುಣಾಳು ಬಾ ಬೆಳಗ್ಗೆ ಕಾರ್ಯಕ್ರಮದಲ್ಲಿ ಬದಲಾವಣೆ ತರುವ ವಿಧಾನ ಕುರಿತು ಕೇಳಿದಿರಿ. ವಿಷಯದ ಮೂಲ ಡಾಕ್ಟರ್ ಗುರುರಾಜ ಕರಜಗಿರವರ ಕರುಣಾಳು ಬಾ ಬೆಳಗ್ಗೆ ಪುಸ್ತಕದ ಆಯ್ದ ಲೇಖನ. ಪ್ರಸ್ತುತಪಡಿಸಿದವರು ಶ್ರೀಮತಿ ಎಂ ಕನ್ಯಾಕುಮಾರಿರವರು.

ಪ್ರಿಯ ಕೇಳುಗರೆ, ಇದುವರೆಗೂ ನಾಥನ ಮನ ಕಾರ್ಯಕ್ರಮವನ್ನು ಕೇಳಿದಿರಿ. ನಮ್ಮ ಬಾನುಲಿ ಕೇಂದ್ರದಿಂದ ಇನ್ನು ಮುಂದೆ ಜ್ಞಾನ ಮಾರ್ಗ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇಂದಿನ ಜ್ಞಾನ ಮಾರ್ಗ ಕಾರ್ಯಕ್ರಮದಲ್ಲಿ ಭಗವದ್ಗೀತೆಯ ಶ್ಲೋಕಗಳು ಮತ್ತು ಇದರ ತಾತ್ಪರ್ಯಗಳ ಕುರಿತು ಕೇಳಲಿದ್ದೀರಿ. ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ ಬೇಲೂರಿನ ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜಿನ ಹಿರಿಯ ಉಪನ್ಯಾಸಕರಾದ ಶ್ರೀಮತಿ ಎನ್ ನಾಗಶ್ರೀ ತ್ಯಾಗರಾಜರವರು.

ನಮಃ. ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು. ಇಂದಿನ ಕಾರ್ಯಕ್ರಮದಲ್ಲಿ ಎರಡನೆಯ ಅಧ್ಯಾಯವಾಗಿರುವ ಸಾಂಖ್ಯ ಯೋಗದ 47ನೆಯ ಪ್ರಮುಖ ಶ್ಲೋಕವನ್ನ ಇಂದು ತಿಳಿದುಕೊಳ್ಳೋಣ. ಆ ಶ್ಲೋಕ ಇಂತಿದೆ.

ನೀ ಕರ್ಮ ಮಾಡುವುದಕ್ಕೆ ಮಾತ್ರ ನಿನಗೆ ಅಧಿಕಾರ. ಫಲದಲ್ಲಿ ಎಂದಿಗೂ ಆಸಕ್ತನಾಗಬೇಡ. ಕರ್ಮ ಫಲಕ್ಕೆ ಕಾರಣವಾಗದೇ ಇರು. ಅಕರ್ಮದಲ್ಲಿಯೂ ಕೂಡ ನಿನಗೆ ಆಸೆ ಹುಟ್ಟದಿರಲಿ ಎಂಬ ನಾಲ್ಕು ಅಂಶಗಳನ್ನ ಇಲ್ಲಿ ಕೃಷ್ಣ ಅರ್ಜುನನಿಗೆ ತಿಳಿಸ್ತಾ ಇದ್ದಾನೆ. ಬಹುಶಃ ನಾವೆಲ್ಲರೂ ಕೂಡ ಈ ಶ್ಲೋಕವನ್ನ ಹಲವಾರು ಬಾರಿ ಹಲವಾರು ಸಂದರ್ಭಗಳಲ್ಲಿ ಜ್ಞಾನಿಗಳ ಮೂಲಕವೋ ಹಲವಾರು ಉಪನ್ಯಾಸಗಳಲ್ಲಿಯೋ ಅಥವಾ ಹಲವಾರು ಭಾಷಣಗಳಲ್ಲಿ ಹಿರಿಯರ ಒಂದು ಧ್ವನಿಯ ಮೂಲಕ ಈ ಶ್ಲೋಕವನ್ನ ಕೇಳ್ತಾನೆ ಇರ್ತೇವೆ. ಭಗವದ್ಗೀತೆಯ ಒಂದು ಪ್ರಮುಖ ಶ್ಲೋಕವಾದರೂ ಕೂಡ ಒಂದು ಅತ್ಯಂತ ಘನವಾದ ವಿಷಯವನ್ನ ಈ ಶ್ಲೋಕ ಒಳಗೊಂಡಿದೆ. ಕರ್ಮಯೋಗದ ಒಂದು ಶ್ರೇಷ್ಠವಾದ ಭಾವನೆಯನ್ನ ನಾವಿಲ್ಲಿ ನೋಡ್ತೀವಿ. ಕರ್ಮ ಮಾಡುವುದಕ್ಕೆ ಮಾತ್ರ ನಮಗೆ ಅಧಿಕಾರ, ಅದರ ಫಲಕ್ಕೆ ಆಸಕ್ತನಾಗಬೇಡ. ಅಂತಂದ್ರೆ ಆ ಫಲಕ್ಕಾಗಿ ಕರ್ಮ ಮಾಡಬೇಡ ಅಂತ ಹೇಳಿ ಕೃಷ್ಣ ಇಲ್ಲಿ ಹೇಳ್ತಿರುವಂತದ್ದು. ನಾವು ಜೀವನದಲ್ಲಿ ಕಷ್ಟಕ್ಕೆ ಸಿಕ್ಕಿ ಬೀಳಬಹುದು, ದುಃಖವನ್ನ ಅನುಭವಿಸಬಹುದು. ಇವಕ್ಕೆಲ್ಲ ಕಾರಣ ಕರ್ಮವಲ್ಲ, ನಾವು ಮಾಡ್ತಿರುವಂತಹ ಕೆಲಸ ಅಲ್ಲ. ಆದ್ರೆ ಆ ಕರ್ಮ ಫಲಕ್ಕೆ ನಾವು ಆಸಕ್ತರಾಗಿರ್ತೇವಲ್ವಾ, ಅದು ನಮ್ಮ ದುಃಖಕ್ಕೆ ಕಾರಣ ಅಂತ ಹೇಳಿ ಕೃಷ್ಣ ಇಲ್ಲಿ ನಮಗೆ ತಿಳಿ ಹೇಳ್ತಾ ಇದ್ದಾನೆ. ಯಾವಾಗ ನಾವು ಫಲಕ್ಕೆ ಆಸಕ್ತರಾಗ್ತೇವೋ ಆಗ ಫಲ ಬರದೇ ಇದ್ರೆ ನಾವು ಮಾಡಿ ಪ್ರಯೋಜನ ಏನು ಅಂತ ಹೇಳಿ ಭಾವಿಸ್ತೇವೆ. ಅದಕ್ಕೆ ಬದ್ಧರಾಗ್ತೇವೆ ಕೂಡ. ಅದನ್ನ ಬಿಡೋದಕ್ಕೆ ನಮಗೆ ಮನಸ್ಸು ಕೂಡ ಆಗೋದಿಲ್ಲ. ಏನಾದ್ರೂ ಮಾಡಿ ಅದನ್ನ ನಾವು ಆ ಕಾರ್ಯವನ್ನ ಉಳಿಸಿಕೊಂಡು ಅದರ ಫಲವನ್ನ ಹೇಗಾದ್ರೂ ಮಾಡಿ ಪಡಿಲೇಬೇಕು ಅನ್ನೋದಕ್ಕೆ ಯತ್ನಿಸ್ತೀವಿ. ಕೆಲವು ವೇಳೆ ಫಲ ರುಚಿಯಾಗಿರುತ್ತೆ, ಹಲವು ವೇಳೆ ಅದರ ಫಲ ರುಚಿಯಾಗಿರೋದಿಲ್ಲ. ಆಗ ರುಚಿಯಾಗಿಲ್ಲದೆ ಇರುವಂತಹ ಫಲವನ್ನ ಕಂಡು ನಾವು ವ್ಯಥೆ ಪಡ್ತೇವೆ. ಹಾಗಾಗಿ ನಮ್ಮ ಪಾಲಿಗೆ ಬಂದ ಕೆಲಸವನ್ನ ಮಾತ್ರ ನಾವು ಮಾಡಬೇಕು ಅನ್ನುವಂಥದ್ದು. ಹಾಗಾಗಿ ಕರ್ಮ ಫಲಕ್ಕೆ ನೀನು ಕಾರಣ ಆಗದೆ ಇರು. ಫಲ ಬರದೇ ಇರುವ ರೀತಿ ಕೆಲಸ ಮಾಡು ಅಂತಲ್ಲ, ಆದ್ರೆ ನಾವು ಹಾಗನ್ಕೊಂಡ್ರೆ ಆ ಕೆಲಸವನ್ನ ಹಾಳು ಮಾಡಿಬಿಡ್ತೇವೆ. ಆದ್ರೆ ನಮ್ಮಿಂದಲೇ ಅದು ಫಲ ಬಂತು ಅನ್ನುವಂಥ ಭಾವವನ್ನ ನಾವು ತಗೊಳ್ಬಾರ್ದು. ನಾವೆಲ್ಲ ಭಗವಂತನ ಕೆಲಸ ಮಾಡುವುದಕ್ಕೆ ಒಂದು ನಿಮಿತ್ತ ಮಾತ್ರ. ಇಲ್ಲಿ ನಾನ್ ಕುಳಿತುಕೊಂಡು ಈ ಒಂದು ಶ್ಲೋಕದ ವಿವರಣೆಯನ್ನ ಕೊಡ್ತಾ ಇರೋದು ಕೂಡ ನಾನಲ್ಲ. ಈ ಕೆಲಸವನ್ನ ಕೃಷ್ಣ ನನ್ನ ಮೂಲಕ ಮಾಡಿಸ್ತಾ ಇದ್ದಾನೆ. ಇದೆಲ್ಲ ಅವನಿಗೆ ಸೇರಿದ್ದು, ಯಾವುದು ನಮ್ದಲ್ಲ. ಹಾಗಂತ ನಾವು ತಿಳ್ಕೊಂಡು ನಮಗೆ ತೋಚಿದಂತೆ ಪ್ರಯತ್ನ ಪೂರ್ವಕವಾಗಿ ಕಾರ್ಯವನ್ನ ಮಾಡಿದಾಗ ಆ ಕಾರ್ಯದಲ್ಲಿ ಫಲ ನಿಶ್ಚಿತ. ಆದ್ರೆ ಫಲ ನನ್ನದಲ್ಲ, ಕೃಷ್ಣನದ್ದು. ಅದಕ್ಕೆ ಒಂದು ದೃಷ್ಟಾಂತವನ್ನ ಸ್ವಾಮಿ ಸೋಮನಾಥಾನಂದರವರು ಗೀತಭಾವಧಾರಿಯಲ್ಲಿ ಕೊಡ್ತಾರೆ. ಶ್ರೀರಾಮಕೃಷ್ಣರ ಮನೆಯಲ್ಲಿ ಒಂದು ಪರಿಚಾರಕ ಹೆಂಗಸಿನಂತೆ ಸಂಸಾರದಲ್ಲಿ ಇರಿ ಅಂತೇಳಿ ಹೇಳ್ತಾರೆ. ಹೇಗೆ ಅಂದ್ರೆ, ಆಕೆ ಮನೆಯ ಯಜಮಾನನ ಮಗುವನ್ನ ಎತ್ತಿಕೊಂಡು ಮುದ್ದಾಡುವಾಗ ನನ್ನ ಹರಿ ನನ್ನ ಕೃಷ್ಣ ಅಂತ ಕರೀತಾಳೆ. ಆದ್ರೆ ಅವಳ ಮನಸ್ಸಿನಲ್ಲಿ ಚೆನ್ನಾಗಿ ಗೊತ್ತಿದೆ, ಆ ಮಕ್ಕಳು ಅವಳ ಹರಿಯೂ ಅಲ್ಲ, ಅವಳ ಕೃಷ್ಣನೂ ಅಲ್ಲ. ಅದರಂತೆ ನಮ್ಮ ನಮ್ಮ ವರ್ಣಾಶ್ರಮಗಳಿಗೆ ಅನುಸಾರವಾಗಿ ಕರ್ತವ್ಯಗಳು ಬರ್ತವೆ. ಅದನ್ನ ಮಾಡುವಾಗ ಕೇವಲ ಇವು ನನ್ನ ಕೆಲಸ ಅಂತ ಹೇಳಿ ಮಾಡಿ ಸಮರ್ಪಣೆಯ ಮೂಲಕ ಜನರ ಹೊಗಳಿಕೆಗಾಗ್ಲಿ ತೆಗಳಿಕೆಗಾಗ್ಲಿ ಗಮನ ಕೊಡಬಾರದು ಅಂತ. ಹಾಗಾಗಿ ಕರ್ಮವನ್ನ ಬಿಡುವ ಸ್ಥಿತಿಗೂ ಕೂಡ ಬರಬೇಡ ಅಂತ ಕೃಷ್ಣ ಹೇಳ್ತಿರುವಂತದ್ದು. ಹೇಗೂ ಫಲ ಸಿಗಲ್ಲ, ಅದಕ್ಯಾಕೆ ಕರ್ಮ ಮಾಡ್ಬೇಕು, ಅದಕ್ಯಾಕೆ ಕೆಲಸ ಮಾಡ್ಬೇಕು ಅನ್ನುವಂತ ಸ್ಥಿತಿಗೂ ಕೂಡ ನಾವು ಬರಬಾರದು. ಕೆಲವು ವೇಳೆ ಕೆಲಸ ಮಾಡುವಾಗ ಅದರ ಗೋಜಿಗೆ ಸಿಕ್ಕಿಕೊಂಡು ನಾವು ನರಳುವಾಗ ಯಾತಕ್ಕಾದ್ರೂ ನಾವ್ ಈ ಕೆಲ್ಸಕ್ಕೆ ಕೈ ಹಾಕದ್ವೋ, ಇನ್ಯಾಕಾದ್ರೂ ನಾವ್ ಇದನ್ನ ಮಾಡ್ತಾ ಇದೀವೋ ಅಂತ ಹೇಳಿ ಅನ್ಸುತ್ತೆ. ಆದ್ರೆ ಅದಕ್ಕೆ ನಾವು ಸುಮ್ನೆ ಕೂರ್ಬಾರ್ದು. ಸುಮ್ನೆ ಕೂತ್ರಿ ಅಂತಂದ್ರೆ ಅದು ಬಹಳವಾಗಿ ಕೆಟ್ಟದ್ದು. ಕೆಲಸಕ್ಕೆ ಕೈ ಹಾಕಿದ ಮೇಲೆ ಅದರಲ್ಲಿರುವಂತಹ ನ್ಯೂನ್ಯತೆಗಳನ್ನೆಲ್ಲ ಹೋಗಲಾಡಿಸಿ ಮುಂದುವರಿಸಬೇಕಾಗಿರುವಂತದ್ದೇ ನಮ್ಮಲ್ಲಿ ಇರುವಂತಹ ಒಂದು ಛಲ. ಹೇಗೆ ಮೊಸರನ್ನ ಕಡೆದಾಗಲೇ ಅದರಲ್ಲಿರುವಂತಹ ಬೆಣ್ಣೆ ಮೇಲೆ ಬರುವಂತೆ, ನಾವು ಬದುಕಿನಲ್ಲಿಯೂ ಕೂಡ ನಮ್ಮ ಜೀವನ ಹಲವಾರು ನ್ಯೂನ್ಯತೆಗಳಿಂದ ಸಮಸ್ಯೆಗಳಿಂದ ಭಗವಂತ ಮೊಸರಿನ ಹಾಗೆ ಕಡಿತಾನೆ ಇರ್ತಾನೆ. ನಾವು ಅದಕ್ಕೆಲ್ಲ ಎಡೆಗೊಡದೆ ಛಲಪೂರ್ವಕವಾಗಿ ಪ್ರಯತ್ನ ಪೂರ್ವಕವಾಗಿ ಇದ್ದಾಗ ನಮ್ಮ ಜೀವನದಲ್ಲಿಯೂ ಕೂಡ ನಾವು ಬೆಣ್ಣೆಯಂತ ಮನಸ್ಸನ್ನ ನಾವು ಕಾಣಬಹುದು. ಅದನ್ನೇ ಇಲ್ಲಿ ಕೃಷ್ಣ ಕೂಡ ಹೇಳ್ತಿರುವಂತದ್ದು. ಕರ್ಮದ ಗಲಾಟೆ ಆದಾಗ ಅವೆಲ್ಲ ಪೊದೆಗಳಿಂದ ಎದ್ದು ಬರ್ತವೆ. ಆದ್ರೆ ಕೆಲಸ ಮಾಡದೆ ಸುಮ್ಮನೆ ಇದ್ರೆ ಅದು ನೈಷ್ಕರ್ಮ್ಯ ಸಿದ್ಧಿಸುವುದಿಲ್ಲ.
ಆಗೆಲ್ಲ ನಾವು ಒಂದ್ ರೀತಿ ತಮಸ್ಸಿನಲ್ಲಿ ಇರ್ತೇವೆ. ಸತ್ವದ ಕಡೆಗೆ ನಾವು ಪ್ರಯಾಣ ಮಾಡಬೇಕಾಗಿದೆ. ಹಾಗಾಗಿ ಪ್ರಚಂಡ ರಜೋಗುಣದ ಮೂಲಕ ಮಾತ್ರ ಹೋಗಬೇಕು. ನಾವು ರಜೋಗುಣವನ್ನ ತಪ್ಪಿಸಿಕೊಂಡು ತಮಸ್ಸಿನಿಂದ ಸತ್ವಕ್ಕೆ ಡಬಲ್ ಪ್ರೊಮೋಷನ್ ನಾವು ಇಚ್ಛಿಸಿದಂಗಾಗತ್ತೆ. ಅದೆಲ್ಲ ಸಾಧ್ಯ ಇಲ್ಲ. ಜೀವನದಲ್ಲಿ ವಿಕಾಸ ಕಾಣಬೇಕು ಅಂತಂದ್ರೆ ಕರ್ಮದಿಂದ ಅಲ್ಲ, ಅದರ ಕರ್ಮದ ಫಲವನ್ನ ಬಿಡೋದ್ರಿಂದ. ಹಾಗಾಗಿ ನಿಜವಾದ ಕರ್ಮಶೀಲ ಆಗಬೇಕು ಅಂತಂದ್ರೆ ಈ ಶ್ಲೋಕದ ಮೂಲಕ ಕೃಷ್ಣ ನಮಗೆ ನಾಲ್ಕು ಅಂಶಗಳನ್ನ ತಿಳಿಸ್ತಾನೆ. ಮೊದಲನೆಯ ಅಂಶವೇ ಕರ್ಮದಲ್ಲಿ ಪೂರ್ಣವಾದ ಮನಸ್ಸನ್ನ ಇಡಬೇಕು. ಎರಡನೆಯ ಅಂಶವೇ ಫಲದ ಬಗ್ಗೆ ಚಿಂತಿಸಬಾರದು. ಇನ್ನು ಮೂರನೆಯ ಅಂಶವೇ ಮಾಡುವ ಕಾರ್ಯಕ್ಕೆ ನನಗೆ ಫಲ ಸಿಗಲೇಬೇಕು ಎಂಬ ಆಸೆ ಕೂಡ ಇರಬಾರದು. ಇನ್ನು ನಾಲ್ಕನೆಯ ಅಂಶವೇ ನಾನು ಕೆಲಸ ಮಾಡಬೇಕಾದ್ರೂ ಕೂಡ ಯಾಕೆ ಅಂತ ಹೇಳಿ ಭಾವಿಸಿ ಸುಮ್ಮನಿರಬಾರದು, ಆದ್ರೆ ಕೆಲಸವನ್ನ ಮಾಡ್ತಾ ಇರಬೇಕು. ಹಾಗಾಗಿ ನಾಲ್ಕು ಅಂಶಗಳನ್ನ ಯಾರು ಸರಿಯಾಗಿ ಅರ್ಥ ಮಾಡಿಕೊಂಡು ಬದುಕ್ತಾರೋ ಅವನೇ ನಿಜವಾದ ಕರ್ಮಯೋಗಿ. ಅಂದ್ರೆ ಸಾಧಕನು ಪೂರ್ವ ಕಲ್ಪಿತ ಮಾನಸಿಕ ಕಲ್ಪನೆಗಳಿಂದ ಬಿಡುಗಡೆ ಹೊಂದಿ ಕರ್ಮದಲ್ಲೇ ಮನಸ್ಸಿಟ್ಟು ಅತ್ಯಂತ ಸ್ಫೂರ್ತಿದಾಯಕನಾಗಿ ತನ್ನನ್ನೇ ತಾನು ಮರೆತು ಕೆಲಸ ಮಾಡಬೇಕು. ಆಗ ಕರ್ಮ ಮಾಡುವುದರಲ್ಲೇ ಅವನು ಆನಂದವನ್ನ ಕಂಡುಕೊಳ್ತಾನೆ. ಈ ರೀತಿಯಾದ ಕರ್ಮವೇ ಉತ್ಕೃಷ್ಟವಾದ ಆತ್ಮಾನಂದವನ್ನ ಪಡೆಯುವಂತಹ ಒಂದು ರಹಸ್ಯ ಮಾರ್ಗ. ಹೀಗೆ ಹೊರಗಿನ ದ್ವಂದ್ವ ಆಹ್ವಾನಗಳನ್ನೆಲ್ಲ ಎದುರಿಸಲು ಸನ್ನದ್ಧನಾಗಿ ಪರಮಾತ್ಮನಲ್ಲಿ ಭಕ್ತಿ ಭಾವದಿಂದ ಇದ್ದು ಸುಲಭವಾಗಿ ಶಾಂತಿಯನ್ನ ಗಳಿಸಬಹುದು. ಯಾವಾಗ ನಾವು ಕೇವಲ ಕರ್ಮಿಗಳಾಗಿದ್ದಾಗ ಅಲ್ಲ, ಬದಲಿಗೆ ಕರ್ಮಯೋಗಿಗಳಾಗಿದ್ದಾಗ. ಅಂತಹ ಕರ್ಮಯೋಗಿಗಳಾಗಬೇಕು ಅಂತ ಹೇಳಿ ಕೃಷ್ಣ ನಾಲ್ಕು ಅಂಶಗಳ ಮೂಲಕ ಹೇಳಿದ್ರೆ ನಮ್ಮ ಮುದ್ದುರಾಮ ಹೇಗ್ ಹೇಳ್ತಿದ್ದಾನೆ ಕೇಳೋಣ ಬನ್ನಿ. ಗೆಲುವು ಚಲ ಉತ್ಸಾಹ ಸತತ ಮನದ

ನಾವು ದುಡಿಬೇಕು. ದುಡಿಮೆ ಎನ್ನುವಂಥದ್ದು ಕೇವಲ ಕಾಂಚಾಣಕ್ಕೋಸ್ಕರ ಮಾತ್ರವಲ್ಲ, ಬದಲಿಗೆ ನಮ್ಮ ಆತ್ಮದ ಆನಂದಕ್ಕಾಗಿ, ಒಂದು ಸಮಾಧಾನಕ್ಕಾಗಿ. ಹಾಗೆ ದುಡಿಬೇಕು ಅಂತಂದಾಗ ನಾವು ಹೇಗಿರ್ಬೇಕು? ಗೆಲ್ಲುವ ಒಂದು ಛಲವಿರಬೇಕು, ಉತ್ಸಾಹ ಸತತವಾಗಿರಬೇಕು, ಸೋಲನ್ನ ಒಪ್ಪುವಂತಹ ಒಂದು ಭಾವ ನಮ್ಮ ಹತ್ರ ಸುಳಿತಾನೆ ಇರಬಾರ್ದು, ದೂರಕ್ಕೆ ಇಟ್ಬಿಡಬೇಕು. ಆಗ ವಿಜಯದ ಕದ ತೆರೀತದೆ, ಕಾರ್ಯಶೀಲತೆ ನಮ್ಮ ಒಳಗೆ ಆವಿರ್ಭವಿಸ್ತದೆ. ಹಾಗಾಗಿ ಅಂಥ ಸಮಯದಲ್ಲಿ ನಮಗೆ ವಿಫಲ ಆಗೋದಿಲ್ಲ, ದುಡಿಮೆ ಎಂಬುದು ಸದಾಕಾಲ ಸಫಲ ಆಗುತ್ತೆ ಅಂತ ಹೇಳಿ. ಸಫಲವೋ ವಿಫಲವೋ ದುಡಿಮೆ ಕಾರ್ಯ ಕರ್ಮ ನಿನ್ನ ಪಾಲಿನದು ಎಂಬಂತ ಕೃಷ್ಣ ಕೂಡ ತಿಳಿಸ್ತಾ ಇದ್ದಾನೆ, ಮುದ್ದುರಾಮನ ಕೂಡ ಹೇಳ್ತಾ ಇದ್ದಾನೆ. ಅತ್ತ ಕಡೆ ನಮ್ಮ ಚಿತ್ತ ಹರಿಸೋಣ.

ಪ್ರಿಯ ಕೇಳುಗರೆ, ಇದುವರೆಗೂ ಜ್ಞಾನ ಮಾರ್ಗ ಕಾರ್ಯಕ್ರಮದಲ್ಲಿ ಭಗವದ್ಗೀತೆಯ ಶ್ಲೋಕಗಳು ಮತ್ತು ಇದರ ತಾತ್ಪರ್ಯಗಳ ಕುರಿತು ಕೇಳಿದಿರಿ. ಕಾರ್ಯಕ್ರಮವನ್ನು ನಡೆಸಿಕೊಟ್ಟವರು ಬೇಲೂರಿನ ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜಿನ ಹಿರಿಯ ಉಪನ್ಯಾಸಕರಾದ ಶ್ರೀಮತಿ ಎನ್ ನಾಗಶ್ರೀ ತ್ಯಾಗರಾಜುರವರು.

ಆಕಾಶವಾಣಿ ಪ್ರದೇಶ ಸಮಾಚಾರ. ಓದುತ್ತಿರುವವರು ಬಿಎ ಅಜರುದ್ದೀನ್. ಮುಖ್ಯಾಂಶಗಳು. ಬರ ಪರಿಸ್ಥಿತಿ, ಸಾಲ ಮನ್ನಾಕ್ಕೆ ನೆರವು ಕೋರಿ ದೆಹಲಿಗೆ ಸರ್ವಪಕ್ಷ ನಿಯೋಗ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಗ್ರಾಮ ಪಂಚಾಯಿತಿ ಕೆರೆ ಒತ್ತುವರಿಗೆ ಕ್ರಿಮಿನಲ್ ಮೊಕದ್ದಮೆ, ಸಚಿವ ಈಶ್ವರ್ ಖಂಡ್ರೆ ಎಚ್ಚರಿಕೆ. ತಂತ್ರಜ್ಞಾನ, ನವೋದ್ಯಮ, ಸಂಶೋಧನೆ ಮತ್ತು ಹೂಡಿಕೆ ಕ್ಷೇತ್ರಗಳಲ್ಲಿ ಸಹಕಾರ ವರ್ಧನೆಗೆ ಆಸ್ಟ್ರೇಲಿಯಾದ ಕಂಪನಿಯೊಂದಿಗೆ ರಾಜ್ಯ ಸರ್ಕಾರ ಒಪ್ಪಂದ. ಸಾರ್ವಜನಿಕರ ಸಮಸ್ಯೆಗಳಿಗೆ ಸ್ಥಳದಲ್ಲಿಯೇ ಪರಿಹಾರ ಒದಗಿಸುವ ಉದ್ದೇಶದ ಪ್ರಜಾಸೇವೆ ಆಂದೋಲನಕ್ಕೆ ನಾಳೆ ಮುಖ್ಯಮಂತ್ರಿ ಚಾಲನೆ. ಶ್ರೀಕೃಷ್ಣ ಜನ್ಮಾಷ್ಟಮಿ ಆಚರಣೆ, ನಾಳೆ ವಿಟ್ಲಪಿಂಡಿ ಉತ್ಸವಕ್ಕೆ ಉಡುಪಿ ಸಜ್ಜು. ಸಾಲ ಮನ್ನಾಕ್ಕೆ ನೆರವು ಕೋರಿ ದೆಹಲಿಗೆ ಸರ್ವಪಕ್ಷ ನಿಯೋಗ ಕರೆದೊಯ್ಯಲಾಗುವುದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಅವರು ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿ, ಬರ ಪರಿಸ್ಥಿತಿ ಕುರಿತಂತೆ ಗುರುವಾರ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಚರ್ಚಿಸಲಾಗಿದೆ. ರೈತರ ಪರಿಸ್ಥಿತಿ ಬಗ್ಗೆ ಚರ್ಚಿಸಲು ವಿಧಾನಮಂಡಲದ ವಿಶೇಷ ಅಧಿವೇಶನ ನಡೆಸಲು ತೀರ್ಮಾನಿಸಲಾಗಿದೆ. ಈ ಅಧಿವೇಶನದಲ್ಲಿ ಸಂಪೂರ್ಣವಾಗಿ ರಾಜ್ಯದ ಬರ ಪರಿಸ್ಥಿತಿ, ರೈತರ ತೊಂದರೆಗಳು ಮತ್ತು ಪಶ್ಚಿಮ ಘಟ್ಟಗಳ ಕುರಿತಾದ ಕಸ್ತೂರಿ ರಂಗನ್ ವರದಿಗೆ ರಾಜ್ಯ ಸಲ್ಲಿಸಬೇಕಾದ ಆಕ್ಷೇಪಣೆಗಳ ಬಗ್ಗೆ ಮಾತ್ರ ಚರ್ಚಿಸಲಾಗುವುದು ಎಂದು ಸ್ಪಷ್ಟಪಡಿಸಿದರು. ಕೇಂದ್ರ ಸರ್ಕಾರ ಸಾಲ ಮನ್ನಾ ಮಾಡುವ ಜವಾಬ್ದಾರಿ ಹೊರಬೇಕು. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ವಿಪಕ್ಷ ನಾಯಕ ಆರ್ ಅಶೋಕ್ ಹಾಗೂ ಇತರೆ ನಾಯಕರು ತಮ್ಮೊಂದಿಗೆ ದೆಹಲಿಗೆ ಬಂದು ಕೇಂದ್ರ ಸರ್ಕಾರದಿಂದ ಅನುದಾನ ಮತ್ತು ರೈತರ ಸಾಲ ಮನ್ನಾಕ್ಕೆ ಆಗ್ರಹಿಸಬೇಕು, ಬರಗಾಲಕ್ಕೆ ಕೇಂದ್ರ ಸರ್ಕಾರ ಪರಿಹಾರ ಬಿಡುಗಡೆ ಮಾಡಬೇಕು ಎಂದು ಒತ್ತಾಯಿಸಿದರು. 16.5 ಕಿಲೋಮೀಟರ್ ಟನಲ್ ರಸ್ತೆ ಯೋಜನೆಗಾಗಿ ಲಾಲ್ಬಾಗ್ ಜಾಗವನ್ನು ದುರುಪಯೋಗಪಡಿಸಿಕೊಳ್ಳುವ ಯಾವುದೇ ಉದ್ದೇಶ ಸರ್ಕಾರಕ್ಕಿಲ್ಲ.

0: ಉದ್ಯಾನವನಗಳನ್ನು ಮಾರಾಟ ಮಾಡುತ್ತಿಲ್ಲ, ಮೆಟ್ರೋಗೆ ಜಾಗ ಕೊಡಲು ಭೂಮಿಯನ್ನು ವರ್ಗಾಯಿಸಬೇಕು, ಚರ್ಚೆ ಮಾಡಬೇಕೆನ್ನುವ ಕಾರಣದಿಂದ ವಿಧೇಯಕವನ್ನು ಹಿಂಪಡೆಯಲಾಗಿದೆ ಎಂದು ಮುಖ್ಯಮಂತ್ರಿ ಸ್ಪಷ್ಟಪಡಿಸಿದರು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕೂಡಲ ಸಂಗಮಕ್ಕೆ ಇಂದು ಭೇಟಿ ನೀಡಿ ಸಂಗಮನಾಥರ ದರ್ಶನ ಪಡೆದು ತ್ರಿವೇಣಿ ಸಂಗಮಕ್ಕೆ ಪೂಜೆ ಸಲ್ಲಿಸಿದರು. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯದಲ್ಲಿ ಭೀಕರ ಬರ ಪರಿಸ್ಥಿತಿ ನಿರ್ಮಾಣವಾಗಿದ್ದು ರೈತರ ಸಮಸ್ಯೆಗಳ ಕುರಿತು ವ್ಯಾಪಕ ಚರ್ಚೆ ನಡೆಸಲು ವಿಶೇಷ ಅಧಿವೇಶನ ಕರೆದಿರುವುದಾಗಿ ತಿಳಿಸಿದರು. ರಾಜ್ಯದಲ್ಲಿ ಶೇಕಡಾ 42-43% ಮಳೆ ಕೊರತೆಯಾಗಿದೆ. ಬಹುತೇಕ ಕಡೆ ಉತ್ತಮ ಬೆಳೆ ಬಂದಿಲ್ಲ. ನೀರಾವರಿ ಪ್ರದೇಶಗಳಲ್ಲಿಯೂ ಬರ ಪರಿಸ್ಥಿತಿಯ ಪರಿಣಾಮ ಗೋಚರಿಸುತ್ತಿದೆ. ಹೆಲಿಕಾಪ್ಟರ್ ಮೂಲಕ ಪ್ರದೇಶಗಳನ್ನು ವೀಕ್ಷಿಸಿದಾಗಲೂ ಬರದ ತೀವ್ರತೆ ಕಂಡುಬಂದಿದೆ ಎಂದು ಮುಖ್ಯಮಂತ್ರಿ ಹೇಳಿದರು. ನಂತರ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಬಾಗಲಕೋಟೆ ಜಿಲ್ಲೆಯ ಶಿರೂರು ಗ್ರಾಮದಲ್ಲಿ ಬೆಳೆಹಾನಿ ಮತ್ತು ಬರ ಪರಿಸ್ಥಿತಿ ವೀಕ್ಷಿಸಿದರು. ಗ್ರಾಮ ಪಂಚಾಯಿತಿಗೆ ಸೇರಿದ ಮತ್ತು ನಿರ್ವಹಿಸುತ್ತಿರುವ ಯಾವುದೇ ಕೆರೆಯನ್ನು ಒತ್ತುವರಿ ಮಾಡಿದ್ದರೆ ನಿರ್ದಾಕ್ಷಿಣ್ಯವಾಗಿ ತೆರವು ಮಾಡಿಸಲಾಗುವುದು ಮತ್ತು ಒತ್ತುವರಿದಾರರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ಹೂಡಲಾಗುವುದು ಎಂದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಬಿ ಖಂಡ್ರೆ ಎಚ್ಚರಿಕೆ ನೀಡಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರಾಜ್ಯದ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ 32,504 ಕೆರೆಗಳಿದ್ದು 11,498 ಕೆರೆ ಒತ್ತುವರಿಯಾಗಿತ್ತು. ಈ ಪೈಕಿ 6,670 ಕೆರೆ ಒತ್ತುವರಿ ತೆರವು ಮಾಡಲಾಗಿದ್ದು, ಇನ್ನು 4,828 ಕೆರೆಗಳ ಒತ್ತುವರಿ ತೆರವು ಮಾಡಬೇಕಿದೆ. ಕೂಡಲೇ ಕೆರೆ ಒತ್ತುವರಿ ತೆರವಿಗೆ ಸೂಚನೆ ನೀಡಿದ್ದು, ಇನ್ನು ಮುಂದೆ ಯಾರೇ ಹೊಸದಾಗಿ ಕೆರೆ ಒತ್ತುವರಿ ಮಾಡಿದರೆ ಅವರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ಹೂಡಲಾಗುವುದು ಎಂದು ತಿಳಿಸಿದರು. ಜಲಶಕ್ತಿ ಸಚಿವಾಲಯ ದೆಹಲಿಯಲ್ಲಿ ಇತ್ತೀಚೆಗೆ ಏರ್ಪಡಿಸಿದ್ದ ಸಭೆಯಲ್ಲಿ ಕೆರೆ ಸರೋವರ ನದಿಗಳ ನೀರು ತ್ಯಾಜ್ಯ ಸೇರ್ಪಡೆಯಿಂದ ಕಲುಷಿತಗೊಳ್ಳದಂತೆ ಹಾಗೂ ಒತ್ತುವರಿಯಾಗದಂತೆ ಸಂರಕ್ಷಿಸಲು ರಾಷ್ಟ್ರೀಯ ಯೋಜನೆ ರೂಪಿಸಲು ಒತ್ತಾಯಿಸಿರುವುದಾಗಿ ಮಾಹಿತಿ ನೀಡಿದರು. ಸರ್ಕಾರ ಮುಂದಿನ 30 ವರ್ಷಗಳಲ್ಲಿ ಹೆಚ್ಚಳವಾಗುವ ಜನಸಂಖ್ಯೆಯನ್ನು ಗಮನದಲ್ಲಿಟ್ಟುಕೊಂಡು ಏಕಗ್ರಾಮ ಮತ್ತು ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆ ಅನುಷ್ಠಾನಗೊಳಿಸುತ್ತಿದೆ ಎಂದು ಸಚಿವ ಈಶ್ವರ್ ಖಂಡ್ರೆ ಹೇಳಿದರು. ತಂತ್ರಜ್ಞಾನ, ನವೋದ್ಯಮ, ಸಂಶೋಧನೆ ಮತ್ತು ಹೂಡಿಕೆ ಕ್ಷೇತ್ರಗಳಲ್ಲಿ ಸಹಕಾರ ಬಲಪಡಿಸಲು ರಾಜ್ಯ ಸರ್ಕಾರ ಆಸ್ಟ್ರೇಲಿಯಾದ ಕಂಪನಿಯೊಂದಿಗೆ ಇಂದು ತಿಳುವಳಿಕೆ ಒಪ್ಪಂದಕ್ಕೆ ಸಹಿ ಹಾಕಿದೆ. ರಾಜ್ಯ ಸರ್ಕಾರದ ವಿದ್ಯುನ್ಮಾನ, ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನ ಇಲಾಖೆಯು ಆಸ್ಟ್ರೇಲಿಯಾದ INQ ಇನ್ನೋವೇಷನ್ ಗ್ಲೋಬಲ್ ಪ್ರೈವೇಟ್ ಲಿಮಿಟೆಡ್ ಜೊತೆಗೆ ತಿಳುವಳಿಕೆ ಏರ್ಪಟ್ಟಿದೆ. ಕರ್ನಾಟಕ ಮತ್ತು ನ್ಯೂ ಸೌತ್ ವೇಲ್ಸ್ನ ನವೋದ್ಯಮ ವ್ಯವಸ್ಥೆಗಳ ನಡುವಣ ಸಂಪರ್ಕ ಮತ್ತಷ್ಟು ಗಟ್ಟಿಗೊಳಿಸಲು ಈ ಒಪ್ಪಂದವು ವಿಶೇಷವಾಗಿ ಗಮನ ಹರಿಸಲಿದೆ. ಈ ಸಹಭಾಗಿತ್ವವು ಕರ್ನಾಟಕ ಮತ್ತು ನ್ಯೂ ಸೌತ್ ವೇಲ್ಸ್ ನಡುವೆ ಮಹತ್ವದ ಸೇತುವೆ ನಿರ್ಮಿಸಲಿದೆ ಎಂದು ಈ ಸಂದರ್ಭದಲ್ಲಿ ಐಟಿ ಮತ್ತು ಜೈವಿಕ ತಂತ್ರಜ್ಞಾನ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರತಿಕ್ರಿಯೆ ವ್ಯಕ್ತಪಡಿಸಿದ್ದಾರೆ. ರಾಜ್ಯದಲ್ಲಿ ಅಧಿಕಾರದಲ್ಲಿರುವ ಕಾಂಗ್ರೆಸ್ ಸರ್ಕಾರ ಜನ ವಿರೋಧಿ ನೀತಿ ಅನುಸರಿಸುತ್ತಿದೆ ಎಂದು ಆಪಾದಿಸಿರುವ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ಈ ಬಗ್ಗೆ ಪಕ್ಷ ಕಳೆದ 25 ದಿನಗಳಲ್ಲಿ ನಡೆಸಿದ ಹೋರಾಟಕ್ಕೆ ಯಶಸ್ಸು ದೊರೆತಿದೆ ಎಂದು ಪ್ರತಿಪಾದಿಸಿದ್ದಾರೆ. ಬಿ ನಾಗೇಂದ್ರ ರಾಜೀನಾಮೆ, ಬರಪೀಡಿತ ಜಿಲ್ಲೆಗಳಿಗೆ ಸಚಿವರ ಭೇಟಿ, ಪಾರ್ಕ್ ವಿಧೇಯಕ ಹಿಂಪಡೆಯುವುದು ಹಾಗೂ ಜ್ವಲಂತ ಸಮಸ್ಯೆಗಳ ಬಗ್ಗೆ ಚರ್ಚಿಸಲು ವಿಧಾನಮಂಡಲದ ವಿಶೇಷ ಅಧಿವೇಶನ ಕರೆಯುವಂತೆ ಸರ್ಕಾರವನ್ನು ಒತ್ತಾಯಿಸಲಾಗಿತ್ತು ಎಂದು ಅವರು ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆಯ ಪ್ರಜಾ ಸೇವಾ ಅಭಿಯಾನಕ್ಕೆ ನಾಳೆ ಚಾಲನೆ ದೊರೆಯಲಿದೆ. ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ಪಟ್ಟಣದಲ್ಲಿ ನಡೆಯುವ ಪ್ರಧಾನ ಸಮಾರಂಭದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಭಿಯಾನ ಉದ್ಘಾಟಿಸಲಿದ್ದಾರೆ. ಸಾರ್ವಜನಿಕರ ಕುಂದುಕೊರತೆಗಳ ಅಹವಾಲುಗಳನ್ನು ಆಲಿಸಿ ಸ್ಥಳದಲ್ಲಿಯೇ ತ್ವರಿತ ಪರಿಹಾರ ಒದಗಿಸುವುದು ಈ ಉಪಕ್ರಮದ ಉದ್ದೇಶವಾಗಿದೆ. ರಾಜ್ಯ ಸರ್ಕಾರ ನಾಳೆಯಿಂದ ಪ್ರಜಾಸೇವಾ ಆಂದೋಲನ ಸಭೆಗಳನ್ನು ಆಯೋಜಿಸಲು ಎಲ್ಲಾ ಜಿಲ್ಲೆಗಳಿಗೆ ನಿರ್ದೇಶನ ನೀಡಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಪ್ರಜಾ ಆಂದೋಲನಕ್ಕೆ ಬಾಗೇಪಲ್ಲಿ ಪಟ್ಟಣದ ಕಸಬ ಕಸಬಾ ಹೋಬಳಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ ನಾಳೆ ಜಿಲ್ಲಾಡಳಿತ ಆಯೋಜಿಸಿರುವ ಕಾರ್ಯಕ್ರಮದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಬಿಎಸ್ ಸುರೇಶ್ ಚಾಲನೆ ನೀಡಲಿದ್ದಾರೆ ಎಂದು ಜಿಲ್ಲಾಧಿಕಾರಿ ಜಿ ಪ್ರಭು ತಿಳಿಸಿದ್ದಾರೆ. ಪ್ರಜಾಸೇವೆ ಆಂದೋಲನದ ಮೂಲಕ ಸಾರ್ವಜನಿಕರ ಸಮಸ್ಯೆಗಳನ್ನು ಆಲಿಸಿ ಅವುಗಳಿಗೆ ತ್ವರಿತ ಪರಿಹಾರ ಕಲ್ಪಿಸುವ ಉದ್ದೇಶದಿಂದ ನಾಳೆ ರಾಯಚೂರು ಜಿಲ್ಲೆಯ ಮಾನ್ವಿಯಲ್ಲಿ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಅಜಯ್ ಧರ್ಮಸಿಂಗ್ ತಿಳಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ವಿಜಯಪುರದಲ್ಲಿ ನಾಳೆ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎಚ್ ಮುನಿಯಪ್ಪ ಅವರ ಅಧ್ಯಕ್ಷತೆಯಲ್ಲಿ ಪ್ರಜಾ ಸೇವಾ ಆಂದೋಲನದ ಮೊದಲ ಸಭೆ ಆಯೋಜಿಸಲಾಗಿದೆ. ರಾಜ್ಯಾದ್ಯಂತ ಇಂದು ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಸಡಗರ ಸಂಭ್ರಮದಿಂದ ಆಚರಿಸಲಾಗುತ್ತಿದೆ. ಹೊಸಪೇಟೆಯ ಶ್ರೀಕೃಷ್ಣ ಮಠ ಮತ್ತು ವೇಣುಗೋಪಾಲಸ್ವಾಮಿ ದೇವಸ್ಥಾನ ಸೇರಿದಂತೆ ವಿಜಯನಗರ ಜಿಲ್ಲೆಯಲ್ಲಿ ಸಡಗರ ಸಂಭ್ರಮದಿಂದ ಶ್ರೀಕೃಷ್ಣ ಜನ್ಮಾಷ್ಟಮಿ ಆಚರಿಸಲಾಯಿತು. ಶಾಲೆ ವಿದ್ಯಾರ್ಥಿಗಳು ಕೃಷ್ಣ ಹಾಗೂ ರಾಧೆಯ ವೇಷಭೂಷಣಗಳನ್ನು ಧರಿಸಿ ಹಬ್ಬದ ಸಂಭ್ರಮಕ್ಕೆ ಮೆರುಗು ನೀಡಿದರು. ಬೆಂಗಳೂರು ಗ್ರಾಮಾಂತರ ಹಾಗೂ ಧಾರವಾಡ ಜಿಲ್ಲಾ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ಶ್ರೀಕೃಷ್ಣ ಜನ್ಮಾಷ್ಟಮಿ ಆಚರಿಸಲಾಯಿತು. ಉಡುಪಿಯಲ್ಲಿ ಕೃಷ್ಣನ ಹುಟ್ಟುಹಬ್ಬದ ಸಂಭ್ರಮಕ್ಕೆ ಕ್ಷಣಗಣನೆ ಆರಂಭವಾಗಿದ್ದು ಶ್ರೀಕೃಷ್ಣ ಜನ್ಮಾಷ್ಟಮಿ ಹಾಗೂ ವಿಟ್ಲಪಿಂಡಿ ವೈಭವಕ್ಕೆ ಸಜ್ಜಾಗುತ್ತಿದೆ. ಶ್ರೀಕೃಷ್ಣ ಮಠದ ರಥಬೀದಿಯಲ್ಲಿ ಹಬ್ಬದ ವಾತಾವರಣ ನಿರ್ಮಾಣವಾಗಿದ್ದು ಗುರ್ಜಿ ಕಂಬಗಳ ಅಳವಡಿಕೆ, ಗೋಪುರ ನಿರ್ಮಾಣ ಸೇರಿದಂತೆ ವಿವಿಧ ಅಲಂಕಾರ ಕಾರ್ಯಗಳು ಪೂರ್ಣಗೊಂಡಿವೆ. ಶಿರೂರು ಮಠದ ಪರ್ಯಾಯದಲ್ಲಿ ನಡೆಯಲಿರುವ ಈ ಬಾರಿಯ ಕೃಷ್ಣೋತ್ಸವದಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳ ಜತೆಗೆ ಹುಲಿವೇಷ ಸ್ಪರ್ಧೆ, ಮಲ್ಲಯುದ್ಧ ಪ್ರದರ್ಶನ, ಸಂಗೀತ ಕಾರ್ಯಕ್ರಮ ಸೇರಿದಂತೆ ಹಲವು ವಿಶೇಷ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ನಾಳೆ ಮಧ್ಯಾಹ್ನದ ಬಳಿಕ ರಥಬೀದಿಯಲ್ಲಿ ವಿಟ್ಲಪಿಂಡಿ ವೈಭವ ನಡೆಯಲಿದೆ. ಈ ಹಿನ್ನೆಲೆಯಲ್ಲಿ ಸಾರ್ವಜನಿಕರ ಸುರಕ್ಷತೆ, ಕಾನೂನು ಮತ್ತು ಸುವ್ಯವಸ್ಥೆ ಹಾಗೂ ಸುಗಮ ಸಂಚಾರ ವ್ಯವಸ್ಥೆ ಕಾಪಾಡಲು ಜಿಲ್ಲಾ ಪೊಲೀಸ್ ಇಲಾಖೆ ವ್ಯಾಪಕ ಭದ್ರತಾ ಕ್ರಮಗಳನ್ನು ಕೈಗೊಂಡಿದೆ. ಸಾರ್ವಜನಿಕರು ಪೊಲೀಸ್ ಇಲಾಖೆಯೊಂದಿಗೆ ಸಹಕರಿಸಿ ಸಂಚಾರ ನಿಯಮಗಳನ್ನು ಪಾಲಿಸುವ ಜತೆಗೆ ಪೊಲೀಸ್ ಸಿಬ್ಬಂದಿ ನೀಡುವ ಸೂಚನೆಗಳನ್ನು ಅನುಸರಿಸಿ ಮಹೋತ್ಸವದ ಯಶಸ್ಸಿಗೆ ಕೈಜೋಡಿಸಬೇಕು ಎಂದು ಉಡುಪಿ ಜಿಲ್ಲಾ ಪೊಲೀಸ್ ಇಲಾಖೆ ಮನವಿ ಮಾಡಿದೆ. ಈ ಮಧ್ಯೆ ಶ್ರೀಕೃಷ್ಣ ಜನ್ಮಾಷ್ಟಮಿ ಹಾಗೂ ವಿಟ್ಲಪಿಂಡಿ ಉತ್ಸವಕ್ಕೆ ಲಕ್ಷಾಂತರ ಭಕ್ತರು ಆಗಮಿಸುವ ನಿರೀಕ್ಷೆ ಇದ್ದು ಭಕ್ತರಿಗೆ ಪ್ರಸಾದವಾಗಿ ವಿತರಿಸಲು ಈ ಬಾರಿ 2.5 ಲಕ್ಷ ಚಕ್ಕುಲಿ ಹಾಗೂ ವಿವಿಧ ಬಗೆಯ ಉಂಡೆಗಳನ್ನು ಸಿದ್ದಪಡಿಸಲಾಗುತ್ತಿದೆ. ಗುಂಡಿಟ್ಟು, ಎಳ್ಳುಂಡೆ, ಅರಳುಂಡೆ, ನೆಲಗಡಲೆ ಉಂಡೆ ಹಾಗೂ ರವಾಲಾಡು ಪ್ರಸಾದದ ವಿಶೇಷಗಳಾಗಿವೆ. ಸುಮಾರು 75 ಮಂದಿ ಬಾಣಸಿಗರು ಪ್ರಸಾದ ತಯಾರಿಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಪ್ರಸಾದ ವಿತರಿಸಲು ವ್ಯವಸ್ಥೆ ಮಾಡಲಾಗಿದೆ ಎಂದು ಶ್ರೀಕೃಷ್ಣ ಮಠದ ಕೊಟ್ಟಾರಿಗಳಾದ ರಾಮಚಂದ್ರ ಕೋಡಂಚ ಹಾಗೂ ಗೋವಿಂದರಾಜ್ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬರ ಪರಿಸ್ಥಿತಿ ಸಾಲ ಮನ್ನಾಕ್ಕೆ ನೆರವು ಕೋರಿ ದೆಹಲಿಗೆ ಸರ್ವಪಕ್ಷ ನಿಯೋಗ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಗ್ರಾಮ ಪಂಚಾಯಿತಿ ಕೆರೆ ಒತ್ತುವರಿಗೆ ಕ್ರಿಮಿನಲ್ ಮೊಕದ್ದಮೆ, ಸಚಿವ ಈಶ್ವರ್ ಖಂಡ್ರೆ ಎಚ್ಚರಿಕೆ. ತಂತ್ರಜ್ಞಾನ, ನವೋದ್ಯಮ, ಸಂಶೋಧನೆ ಮತ್ತು ಹೂಡಿಕೆ ಕ್ಷೇತ್ರಗಳಲ್ಲಿ ಸಹಕಾರ ವರ್ಧನೆಗೆ ಆಸ್ಟ್ರೇಲಿಯಾದ ಕಂಪನಿಯೊಂದಿಗೆ ರಾಜ್ಯ ಸರ್ಕಾರ ಒಪ್ಪಂದ. ಸಾರ್ವಜನಿಕರ ಸಮಸ್ಯೆಗಳಿಗೆ ಸ್ಥಳದಲ್ಲಿಯೇ ಪರಿಹಾರ ಒದಗಿಸುವ ಉದ್ದೇಶದ ಪ್ರಜಾಸೇವೆ ಆಂದೋಲನಕ್ಕೆ ನಾಳೆ ಮುಖ್ಯಮಂತ್ರಿ ಚಾಲನೆ. ಶ್ರೀಕೃಷ್ಣ ಜನ್ಮಾಷ್ಟಮಿ ಆಚರಣೆ, ನಾಳೆ ವಿಟ್ಲಪಿಂಡಿ ಉತ್ಸವಕ್ಕೆ ಉಡುಪಿ ಸಜ್ಜು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ರಾತ್ರಿ 7:35.
4: ನಮ್ಮ ಬಾನುಲಿ ಕೇಂದ್ರದಿಂದ ಇನ್ನು ಮುಂದೆ ವಿಜ್ಞಾನ ಚರಣ ಸುದ್ದಿಯಲ್ಲಿ ಕಾಸಿಲ್ಲದೆ ಕುಡಿತದ ಕಿಕ್ ಕುರಿತು ಕೇಳಲಿದ್ದೀರಿ. ಕಾರ್ಯಕ್ರಮದ ರಚನೆ ಡಾಕ್ಟರ್ ಕೊಳ್ಳೇಗಾಲ ಶರ್ಮರವರು, ಪ್ರಸ್ತುತಿ ಜೆಮಿನಿ ಎಐ ಕೃತಕ ಧ್ವನಿಗಳು.
5: ನಮಸ್ಕಾರ, ಇದು ಜಾಣ ಸುದ್ದಿ, ವಿಜ್ಞಾನ ವಿಚಾರ ಹಾಗೂ ವಿಸ್ಮಯಗಳ ಧ್ವನಿ ಪತ್ರಿಕೆ. ಪ್ರತಿ ವಾರ ನಿಮಗಾಗಿ ಹೊಸ ಜ್ಞಾನ.

0: ಜಾಣ.
1: ಇಂದಿನ ಜಾಣ ಸುದ್ದಿಯಲ್ಲಿ ನೀವು ಕೇಳಲಿದ್ದೀರಿ, ಕಾಸಿಲ್ಲದೆ ಕುಡಿತದ ಕಿಕ್.
2: ಕಾಸು ಖರ್ಚಿಲ್ಲದೆ ಕಿಕ್ಕೇರಿಸಿಕೊಳ್ಳುವವರು ಹೌದು ಕೆಲವರಿದ್ದಾರಂತೆ. ಒಂದಿಷ್ಟು ಮದ್ಯವನ್ನು ಸೇವಿಸದಿದ್ದರೂ ಮದ್ಯವನ್ನು ಸೇವಿಸಿದ ಮಂಗಗಳಿಗಿಂತಲೂ ಹೆಚ್ಚು ಮತ್ತೇರಿದವರಂತೆ ಆಡುತ್ತಾರಂತೆ. ಅದಕ್ಕೆ ಕಾರಣವೇನೆಂಬುದನ್ನು ಇದೀಗ ಹೊಸದೊಂದು ಶೋಧ ಪತ್ತೆ ಮಾಡಿದೆ. ಪಾಪ, ಈ ಸಹಜ ಮತ್ತೇರುವವರ ಸಂಕಟಕ್ಕೆ ಕಾರಣ ಅವರ ಹೊಟ್ಟೆಯಂತೆ. ಅವರ ಹೊಟ್ಟೆಯಲ್ಲಿರುವ ಎರಡು ಬ್ಯಾಕ್ಟೀರಿಯಾಗಳಲ್ಲಿನ ವ್ಯತ್ಯಾಸಗಳಿಂದಾಗಿ ಈ ಮಂದಿ ಸಕ್ಕರೆ ತಿಂದರೂ ಮದ್ಯ ಸೇವಿಸಿದವರಂತೆ ಕಿಕ್ ಪಡೆಯುತ್ತಾರೆ ಎಂದು ನೇಚರ್ ಮೈಕ್ರೋಬಯಾಲಜಿ ಪತ್ರಿಕೆಯಲ್ಲಿ ಪ್ರಕಟವಾಗಿರುವ ಶೋಧವೊಂದು ತಿಳಿಸಿದೆ. ಮದ್ಯ ಎಂದರೆ ಮುಖ್ಯವಾಗಿ ಇಥನಾಲ್ ಎನ್ನುವ ರಾಸಾಯನಿಕ. ಸಾಧಾರಣವಾಗಿ ಇದನ್ನು ಆಲ್ಕೋಹಾಲ್ ಎಂದೇ ಕರೆಯುತ್ತೇವೆ. ಆಲ್ಕೋಹಾಲ್ ಕಹಿಯಾದರೂ ಕುಡಿದ ಕೂಡಲೇ ರಕ್ತವನ್ನು ಸೇರುತ್ತದೆ. ದೇಹದಲ್ಲಿ ಪಚನವಾಗಿ ಆಲ್ಡಿಹೈಡ್ ರೂಪ ತಾಳುತ್ತದೆ. ಈ ನಡುವೆ ಮಿದುಳಿನ ನರಮಂಡಲವನ್ನು ಬಾಧಿಸಿ ಸಂವೇದನೆಗಳನ್ನು ಕುಗ್ಗಿಸುತ್ತದೆ, ಪ್ರಜ್ಞೆಯನ್ನು ಹಾದಿಗಡಿಸುತ್ತದೆ. ಕುಡಿದವರು ಹುಚ್ಚು ಹುಚ್ಚಾಗಿ ಮಾತನಾಡುತ್ತಾರೆ. ಮಿದುಳಿಗೆ ದೇಹ ಎಡಕ್ಕೆ ವಾಲಿದೆಯೋ ಬಲಕ್ಕೆ ವಾಲಿದೆಯೋ ಗೊತ್ತಾಗದೆ ಸಮತೋಲ ಕಳೆದುಕೊಂಡು ಅಡ್ಡಾದಿಡ್ಡಿ ನಡೆಯುತ್ತಾರೆ. ಒಟ್ಟಾರೆ ಮತ್ತೇರಿದಂತೆ ಆಗುತ್ತದೆ. ಕುಡಿದು ಪ್ರಜ್ಞಾವಂತರಾಗಿರಬಹುದು. ಆಲ್ಕೋಹಾಲ್ ಅನ್ನು ಕುಡಿದ ಕೂಡಲೇ ಅದು ರಕ್ತವನ್ನು ಸೇರಿಕೊಳ್ಳುತ್ತದೆ. ರಕ್ತವನ್ನು ಅದು ಕೂಡಿಕೊಳ್ಳುವುದು ತಡವಾದಷ್ಟು ಮಿದುಳನ್ನು ತಾಕುವುದು ಕಡಿಮೆ. ಹಾಗೆಯೇ ರಕ್ತದಲ್ಲಿ ಅದರ ಪ್ರಮಾಣ ಕಡಿಮೆ ಇದ್ದಷ್ಟು ಮಿದುಳಿನ ಮೇಲಿನ ಪ್ರಭಾವವೂ ಕಡಿಮೆ ಇರುತ್ತದೆ. ಸಾಮಾನ್ಯವಾಗಿ ರಕ್ತದಲ್ಲಿ 0.02 ಅಂಶದಷ್ಟು, ಅಂದರೆ ಲೀಟರಿಗೆ 2 ಮಿಲಿಲೀಟರಿನಷ್ಟು ಆಲ್ಕೋಹಾಲ್ ಇದ್ದರೂ ತುಸು ಕಿಕ್ ಹೊಡೆದಂತೆ ಆಗುತ್ತದೆ. ಕೆಲವರಲ್ಲಿ ಹೀಗೆ ಕಿಕ್ ಹೊಡೆಯಲು ಇನ್ನೂ ಕಡಿಮೆ ಆಲ್ಕೋಹಾಲ್ ಇದ್ದರೂ ಸಾಕು. ಈ ಮತ್ತಣ್ಣಗಾನ್ನು ಮೀರಿದವರಿರುತ್ತಾರೆ. ಆಲ್ಕೋಹಾಲ್ ಅನ್ನು ಸೇವಿಸದೆಯೇ ಇವರಿಗೆ ಮತ್ತು ಬರುತ್ತದಂತೆ. ಜಪಾನಿಯರಲ್ಲಿ ಕೆಲವರಿಗೆ ಬ್ರೆಡ್ಡು ಮೊಸರು ಮೊದಲಾದವುಗಳಲ್ಲಿರುವ ಈಸ್ಟು ಇಂತಹ ಅಲರ್ಜಿಯನ್ನು ಉಂಟುಮಾಡುತ್ತದೆ. ಈಸ್ಟು ಸೇವಿಸಿದ ಇವರ ಹೊಟ್ಟೆ ಉಬ್ಬರಿಸಿ ರಕ್ತದಲ್ಲಿ ಆಲ್ಕೋಹಾಲು ಪ್ರಮಾಣ ಹೆಚ್ಚುತ್ತದೆ. ಆಲ್ಕೋಹಾಲು ತಯಾರಿಸಲು ಈಸ್ಟು ಬಳಸುವುದು ನಮ್ಮೆಲ್ಲ ಗೊತ್ತಿರುವ ವಿಷಯ. ಇಡೀ ಪ್ರಪಂಚದಲ್ಲಿ ಕೇವಲ 100-200 ಇಂತಹ ಮತ್ತಣ್ಣಗಳನ್ನು ಇದುವರೆಗೆ ಗುರುತಿಸಲಾಗಿದೆ. ಇಂತಹವರನ್ನು ವೈದ್ಯರು ಆಟೋ ಬ್ರೂವರಿ ಸಿಂಡ್ರೋಮ್ ಇರುವವರು ಎಂದು ಹೇಳುತ್ತಾರೆ. ಅಂದ್ರೆ ಸ್ವತಃ ಮದ್ಯ ಉತ್ಪಾದಿಸುವವರು ಎಂದರ್ಥ. ಈ ಸ್ವಮತ್ತರ ರಕ್ತದಲ್ಲಿ ಒಮ್ಮೊಮ್ಮೆ ಮತ್ತೇರಿಸುವಷ್ಟು ಆಲ್ಕೋಹಾಲ್ ಕಂಡುಬರುತ್ತದೆ. ಅದೇಕೆ ಎಂಬುದು ಕೆಲವು ವರ್ಷಗಳ ಹಿಂದಿನವರೆಗೂ ನಿಗೂಢವಾಗಿತ್ತು. ಈಸ್ಟು ಮಾತ್ರವಲ್ಲ, ಇದಕ್ಕೆ ಇನ್ನೊಂದು ಕಾರಣವೂ ಇರಬಹುದು ಎಂದು 3 ವರ್ಷಗಳ ಹಿಂದೆ ಪತ್ತೆಯಾಗಿತ್ತು. ಸಹಜವಾಗಿಯೇ ನಮ್ಮ ಕರುಳಲ್ಲಿ ನೆಲೆಸಿರುವ ಸೂಕ್ಷ್ಮಜೀವಿಗಳಲ್ಲಿ ಒಂದಾದ ಕ್ಲೆಪ್ಸಿಯೆಲ್ಲ ನ್ಯುಮೋನಿಯೆ ಕೂಡ ಇಂತಹ ಸ್ವಮತ್ತತೆಗೆ ಕಾರಣ ಇರಬಹುದೆಂದು ಚೀನಾದ ಕ್ಯಾಪಿಟಲ್ ಶಿಶುವಿಜ್ಞಾನ ಸಂಸ್ಥೆಯ ವೈದ್ಯ ಜಿಂಗ್ ಯುವಾನ್ ಮತ್ತು ಸಂಗಡಿಗರು ಪತ್ತೆ ಮಾಡಿದ್ದರು. ಕ್ಲೆಪ್ಸಿಯೆಲ್ಲ ನ್ಯುಮೋನಿಯೆ ಸೋಂಕು ಹೆಚ್ಚಿರುವವರಲ್ಲಿ NAFD ಇರುತ್ತದೆ ಎಂದು ಮೊದಲೇ ಗೊತ್ತಿತ್ತು. ಆದರೆ ಅದು ಕ್ಲೆಪ್ಸಿಯೆಲ್ಲ ಆಲ್ಕೋಹಾಲ್ ಅನ್ನು ತಯಾರಿಸುವುದರಿಂದಾಗಿ ಆಗುತ್ತದೆ ಎಂದು ತಿಳಿಯಲಿಲ್ಲ. ಯುವಾನರು ಕೆಲವು ಸ್ವಮತ್ತ ರೋಗಿಗಳ ಕರುಳಿನಲ್ಲಿರುವ ಬ್ಯಾಕ್ಟೀರಿಯಾಗಳನ್ನು ತೆಗೆದು ಕೃಷಿ ಮಾಡಿ ಗಮನಿಸಿದರು. ಅವುಗಳಲ್ಲಿ ಕ್ಲೆಪ್ಸಿಯೆಲ್ಲ ಪ್ರಮಾಣ ಸಾಮಾನ್ಯಕ್ಕಿಂತ ಹೆಚ್ಚಿದ್ದುದನ್ನು, ಇವು ಆಲ್ಕೋಹಾಲ್ ಅನ್ನು ಉತ್ಪಾದಿಸುವ ವಿಶೇಷ ಗುಣದವಾಗಿದ್ದುದನ್ನು ಗಮನಿಸಿದರು. ಅನಂತರ ಈ ಬ್ಯಾಕ್ಟೀರಿಯಾಗಳನ್ನು ಇಲಿಗಳಿಗೆ ಆಹಾರದೊಟ್ಟಿಗೆ ಸೇರಿಸಿ ನೀಡಿ ಪರೀಕ್ಷಿಸಿದಾಗ ಇಲಿಗಳ ರಕ್ತದಲ್ಲಿಯೂ ಆಲ್ಕೋಹಾಲಿನ ಪ್ರಮಾಣ ಹೆಚ್ಚಾಗಿತ್ತು. ಅಂದರೆ ಕ್ಲೆಪ್ಸಿಯೆಲ್ಲ ಬ್ಯಾಕ್ಟೀರಿಯಾದಿಂದಾಗಿ ಸ್ವಮತ್ತತೆ ಬರುತ್ತಿರಬಹುದು ಎಂದು ಇವರು ತರ್ಕಿಸಿದ್ದರು. ಇದೀಗ ಅಮೆರಿಕದ ಮ್ಯಾಸಚೂಸೆಟ್ಸ್ ವೈದ್ಯಕೀಯ ವಿಶ್ವವಿದ್ಯಾನಿಲಯದ ಸೋಂಕು ರೋಗಗಳ ತಜ್ಞೆ ಎಲಿಜಬೆತ್ ಹೂಮನ್ ಮತ್ತು ಸಂಗಡಿಗರು ಕ್ಲೆಪ್ಸಿಯೆಲ್ಲ ಹೇಗೆ ಸ್ವಮತ್ತರಿಗೆ ಮತ್ತೇರಿಸುತ್ತದೆ ಎಂದು ಪತ್ತೆ ಮಾಡಿದ್ದಾರೆ. ಇವರು 22 ಸ್ವಮತ್ತತೆ ಇರುವ ವ್ಯಕ್ತಿಗಳು ಹಾಗೂ ಅಂತಹ ದೋಷವಿಲ್ಲದ 21 ವ್ಯಕ್ತಿಗಳನ್ನು ಅಧ್ಯಯನ ಮಾಡಿ ಹೋಲಿಸಿದ್ದಾರೆ. ಇವರೆಲ್ಲರ ಮಲದಿಂದ ಬ್ಯಾಕ್ಟೀರಿಯಾಗಳನ್ನು ತೆಗೆದು ಕೃಷಿ ಮಾಡಿದ್ದಾರೆ. ಹೀಗೆ ಪರೀಕ್ಷಿಸಿದಾಗ ಸ್ವಮತ್ತತೆ ಹೆಚ್ಚಿದ ಸಂದರ್ಭದಲ್ಲಿ ಸಂಗ್ರಹಿಸಿದ ಮಲದ ಮಾದರಿಗಳು ಮಾತ್ರವೇ ಅತಿ ಹೆಚ್ಚು ಆಲ್ಕೋಹಾಲ್ ಅನ್ನು ಉತ್ಪಾದಿಸಿದ್ದವು. ಉಳಿದ ಸಂದರ್ಭಗಳಲ್ಲಿ ಆಲ್ಕೋಹಾಲ್ ಉತ್ಪಾದನೆ ಸಾಧಾರಣವಾಗಿತ್ತು. ಅಂದರೆ ಇದು ಕೆಲವು ಸಂದರ್ಭಗಳಲ್ಲಿ ಮಾತ್ರವೇ ಕಾಣಿಸುವ ದೋಷ. ಜೊತೆಗೆ ಆ ಸಂದರ್ಭದಲ್ಲಿ ಕರುಳಿನಲ್ಲಿರುವ ಸೂಕ್ಷ್ಮಜೀವಿಗಳ ಸ್ವರೂಪವನ್ನು ಅವಲಂಬಿಸಿ ಇರಬಹುದು. ಈ ಮಲದ ಮಾದರಿಗಳಲ್ಲಿ ದೊರೆತ DNAಯನ್ನು ಆಧರಿಸಿ ಮಲದಲ್ಲಿ ಯಾವ್ಯಾವ ಸೂಕ್ಷ್ಮಜೀವಿಗಳು ಎಷ್ಟೆಷ್ಟು ಇರಬಹುದು ಎಂದು ಹೂಮನ್ ತಂಡ ಲೆಕ್ಕ ಹಾಕಿತು. ಅದರ ಪ್ರಕಾರ ಸ್ವಮತ್ತರ ಮಲದಲ್ಲಿ ಆಲ್ಕೋಹಾಲ್ ಅನ್ನು ಉತ್ಪಾದಿಸಬಲ್ಲ ಎಶ್ಚೇಷಿಯಾ ಕೋಲಿ ಹಾಗೂ ಕ್ಲೆಪ್ಸಿಯೆಲ್ಲ ಕುಲದ ಬ್ಯಾಕ್ಟೀರಿಯಾಗಳ ಪ್ರಮಾಣ ಉಳಿದ ಮಾದರಿಗಳಲ್ಲಿದ್ದುದಕ್ಕಿಂತಲೂ ಹೆಚ್ಚಿತ್ತು. ಹಾಗೆಯೇ ಈ ಮಲದ ಮಾದರಿಗಳಲ್ಲಿ ನಡೆಯುತ್ತಿರುವ ವಿವಿಧ ರಾಸಾಯನಿಕ ಚಟುವಟಿಕೆಗಳನ್ನು ಇವರು ಪಟ್ಟಿ ಮಾಡಿದ್ದಾರೆ. ಅವುಗಳಲ್ಲಿ ಇಥನಾಲ್ ಉತ್ಪಾದನೆಗೆ ಅಗತ್ಯವಾಗುವ ಜೀನ್ಗಳ ಪ್ರಮಾಣವು ಹೆಚ್ಚಿದ್ದುದನ್ನು ಗಮನಿಸಿದ್ದಾರೆ. ಅಂದರೆ ಈ ಕ್ರಿಯೆಗಳು ಹೆಚ್ಚು ನಡೆಯುವಂತಹ ಎಸ್ಚೆರಿಶಿಯಾ ಹಾಗೂ ಕ್ಲೆಬ್ಸಿಯೆಲ್ಲಾ ಬ್ಯಾಕ್ಟೀರಿಯಾ ತಳಿಗಳು ಸ್ವಮತ್ತರಲ್ಲಿ ಇದೆ. ಆದ್ದರಿಂದಲೇ ಅವರಲ್ಲಿ ಆಲ್ಕೋಹಾಲ್ ಪ್ರಮಾಣ ಹೆಚ್ಚಾಗಿದೆ ಎನ್ನುವುದು ಇವರ ತರ್ಕ. ಇದನ್ನು ತಿದ್ದಬಹುದೇ? ಮಲದೊಟ್ಟಿಗೆ ಬ್ಯಾಕ್ಟೀರಿಯಾಗಳನ್ನು ಕೊಲ್ಲುವ ಔಷಧಗಳ ಜೊತೆಗೆ ಬೆರೆಸಿ ಕೃಷಿ ಮಾಡಿದಾಗ ಸ್ವಮತ್ತರ ಮಲವು ಆಲ್ಕೋಹಾಲ್ ಅನ್ನು ಕಡಿಮೆ ಪ್ರಮಾಣದಲ್ಲಿ ತಯಾರಿಸಿಟ್ಟು. ಹಾಗೆಯೇ ಪರೀಕ್ಷೆಗೆ ಒಳಪಟ್ಟ 22 ಸ್ವಮತ್ತ ರೋಗಿಗಳಲ್ಲಿ ಒಬ್ಬರಿಗೆ ಬೇರೊಬ್ಬರ ಆರೋಗ್ಯವಂತರ ಮಲದಲ್ಲಿದ್ದ ಬ್ಯಾಕ್ಟೀರಿಯಾಗಳನ್ನು ಚಿಕಿತ್ಸೆಯಾಗಿ ನೀಡಿಯೂ ಇವರು ಪರೀಕ್ಷಿಸಿದರು. ಹೀಗೆ ಮಲ ಚಿಕಿತ್ಸೆಯನ್ನು ನೀಡಿದ ವ್ಯಕ್ತಿಯಲ್ಲಿ ಆಲ್ಕೋಹಾಲ್ ಉತ್ಪಾದನೆಯ ಪ್ರಮಾಣ ಕಡಿಮೆಯಾಯಿತು ಎಂದು ಹ್ಯೂಮನ್ ತಂಡ ದಾಖಲಿಸಿದೆ. ಆದರೆ ಕೆಲವರಲ್ಲಷ್ಟೇ ಈ ಮತ್ತಜನಕ ಬ್ಯಾಕ್ಟೀರಿಯಾಗಳ ಪ್ರಮಾಣ ಹೆಚ್ಚುವುದೇಕೆ? ಅದು ಆಹಾರದ ಪ್ರಭಾವವೋ, ಹೊಸ ತಳಿಯ ಬ್ಯಾಕ್ಟೀರಿಯಾಗಳ ಸೋಂಕು, ಅಥವಾ ಆ ವ್ಯಕ್ತಿಗಳ ತಳಿಗುಣಗಳ ಪ್ರಭಾವವೋ ಎನ್ನುವುದು ಇನ್ನೂ ಅರ್ಥವಾಗದ ವಿಷಯ. ಅದೇನೇ ಇರಲಿ, ಕಾಸು ಖರ್ಚಿಲ್ಲದೆ ಕಿಕ್ ಸಿಗುತ್ತದೆ ಎನ್ನುವುದು ಎಷ್ಟು ವಿಶೇಷ ಅಲ್ಲವೇ?
1: ಚುಟುಕು ಚುರುಕು.
0: ನಾಯಿಗಳು ಕಲಿಯುವ ಮಾತು. ನಾಯಿಗಳಿಗೆ ಮಾತು ಬರುತ್ತದೆಯೇ? ಮಾತು ಬರದೇ ಇರಬಹುದು, ಆದರೆ ನಮ್ಮ ಭಾಷೆ ಸ್ವಲ್ಪವಾದರೂ ಅರ್ಥವಾಗುತ್ತದೆ. ಅದಕ್ಕೆ ಡಾಗ್ ಶೋಗಳಲ್ಲಿ ನಾಯಿಗಳು ಯಾವ ಒಡೆಯರ ಮಾತನ್ನು ಎಷ್ಟು ಕೇಳುತ್ತವೆ ಎನ್ನುವುದನ್ನು ಪ್ರಶಸ್ತಿಗೆ ಪರಿಗಣಿಸುತ್ತಾರೆ. ಆದರೆ ಅವುಗಳಿಗೆ ಕಲಿಸದಲ್ಲದೆ ಮಾತು ತಿಳಿಯುವುದೇ? ಹೌದಂತೆ, ಅಕ್ಕ ಪಕ್ಕದಲ್ಲಿರುವವರ ಮಾತುಗಳನ್ನು ಕೇಳಿಸಿಕೊಂಡು ನಾಯಿಗಳು ಭಾಷೆಯನ್ನು ಅರ್ಥ ಮಾಡಿಕೊಳ್ಳಬಲ್ಲವಂತೆ. ಶಿಸ್ತಿನಿಂದ ಬಿಸ್ಕತ್ತು ಹಾಕಿಯೋ ಏಟು ಕೊಟ್ಟೋ ಕಲಿಸಿದ ಮಾತುಗಳನ್ನಷ್ಟೇ ಅಲ್ಲದೆ, ಒಡೆಯರು ಮತ್ತೊಬ್ಬರ ಜೊತೆಗೆ ಮಾತನಾಡುವಾಗ ಆ ಸಂಭಾಷಣೆಯನ್ನು ಕೇಳಿಯೇ ಹೊಸ ಪದಗಳನ್ನು ಕಲಿಯಬಲ್ಲುವಂತೆ. ಹಾಗೆಂದು ಇತ್ತೀಚೆಗೆ ಆಸ್ಟ್ರಿಯಾದ ನಡವಳಿಕೆ ತಜ್ಞ ಶಾನಿ ಡ್ರಾರ್ ಮತ್ತು ಸಂಗಡಿಗರು ಪತ್ತೆ ಮಾಡಿದ್ದಾರೆ. 1.5 ವರ್ಷದ ಮಗುವಿಗಿಂತ ಚೆನ್ನಾಗಿ ಮಾತುಗಳನ್ನು ಕೇಳಿಸಿಕೊಂಡು ನಾಯಿಗಳು ಹೊಸ ಪದಗಳನ್ನು ಕಲಿಯಬಲ್ಲವಂತೆ.
3: ಪ್ರಿಯ ಕೇಳುಗರೆ, ಇದುವರೆಗೂ ವಿಜ್ಞಾನ ಜಾಣಸುದ್ದಿಯಲ್ಲಿ ಕಾಸಿಲ್ಲದೆ ಕುಡಿತದ ಕಿಕ್ ಕುರಿತು ಕೇಳಿದಿರಿ. ಕಾರ್ಯಕ್ರಮದ ರಚನೆ ಮೈಸೂರಿನ CFTRIನ ನಿವೃತ್ತ ಹಿರಿಯ ವಿಜ್ಞಾನಿಗಳಾದ ಡಾ. ಕೊಳ್ಳೇಗಾಲ ಶರ್ಮರವರು. ಪ್ರಸ್ತುತಿ ಜಮಿನಿ AI ಕೃತಕ ಧ್ವನಿಗಳು.

0: ನಮ್ಮ ಬಾನುಲಿ ಕೇಂದ್ರದಿಂದ ಇನ್ನು ಮುಂದೆ ಜೀವನ ಪಾಠಶಾಲೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿಬರೋಣ.
1: ಇಚ್ಛೆ, ಆಸೆ, ಅಪೇಕ್ಷೆ, ಆಕಾಂಕ್ಷೆ, ಇವೇ ನಮ್ಮ ಮಾನವ ಸಮಾಜದ ಚಲನಶಕ್ತಿಗಳು. ಹೌದಲ್ಲವೇ? ನಿಮ್ಮನ್ನು ಯಾರಾದರೊಬ್ಬರು ನೀವು ಯಾರು ಎಂದು ಕೇಳಿದರೆ ನಿಮ್ಮ ಉತ್ತರವೇನಿರಬಹುದೆಂದು ಯೋಚನೆ ಮಾಡಿ. ನಿಮಗೆ ತಕ್ಷಣಕ್ಕೆ ತಿಳಿದು ಬರುತ್ತದೆ ನಿಮ್ಮ ಇಚ್ಛೆಗಳೇ ನಿಮ್ಮ ಜೀವನದ ವ್ಯಾಖ್ಯಾನ ಎನ್ನುವುದು. ಏನನ್ನೋ ಪಡೆದುಕೊಂಡ ಸಾರ್ಥಕತೆ, ಏನನ್ನೋ ಪಡೆದುಕೊಳ್ಳಲಾಗದ ನಿರರ್ಥಕತೆಯೇ ನಿಮ್ಮ ನಿಜವಾದ ಪರಿಚಯ. ಹಲವರ ಜೀವನದ ರೀತಿ ಗೊತ್ತೇನು? ಒಳಗಿನಿಂದ ತಮ್ಮನ್ನು ತಾವು ಕೊಂದುಕೊಳ್ಳುತ್ತಲೇ ಇದ್ದರೂ ತಮ್ಮ ಇಚ್ಛೆಗಳನ್ನು ಕೊಂದುಕೊಳ್ಳುವುದು ಸಾಧ್ಯವೇ ಇಲ್ಲ. ಆಸೆ ಅವರನ್ನು ಮರೀಚಿಕೆಯ ಹಿಂದೆ ಓಡುವ ಜಿಂಕೆಯಂತೆ ಓಡಿಸುತ್ತದೆ. ಆದರೆ ಈ ಆಸೆ ಆಕಾಂಕ್ಷೆಗಳ ಗರ್ಭದಲ್ಲೇ ಜ್ಞಾನದ ಪ್ರಕಾಶವಿರುವುದು ಹೇಗೆ? ಎಲ್ಲಿ ಆಸೆಗಳು ಅಪೂರ್ಣವಾಗುತ್ತವೆಯೋ, ಚೂರಾಗುತ್ತವೆಯೋ, ಅಲ್ಲಿಂದಲೇ ಜ್ಞಾನದ ಕಿರಣಗಳು ಮನುಷ್ಯನ ಹೃದಯವನ್ನು ಪ್ರವೇಶಿಸುತ್ತವೆ ಅಲ್ಲವೇ? ಇಲ್ಲ, ಇದು ಕೇವಲ ಆಸೆಗಳ ಸಂಘರ್ಷದ ಕಥೆಯಲ್ಲ. ಇದು

ಕೇವಲ ಮಹತ್ವಾಕಾಂಕ್ಷೆಯಿಂದ ಜನ್ಮ ತಾಳಿದ ಭಯ ಹಾಗೂ ರಕ್ತಪಾತದ ಕಥೆಯೂ ಅಲ್ಲ. ಇದು ಆಸೆ ಆಕಾಂಕ್ಷೆಗಳ ಗರ್ಭದಿಂದ ಹುಟ್ಟಿದ ಜ್ಞಾನದ ಕಥೆ. ನಾನು ವಾಸುದೇವ ಕೃಷ್ಣ ಈ ಯಾತ್ರೆಯಲ್ಲಿ ಪಾಲ್ಗೊಳ್ಳಲು ನಿಮಗೆಲ್ಲರಿಗೂ ಆಮಂತ್ರಣ ನೀಡುತ್ತಿದ್ದೇನೆ. ಇದು ನಿಮಗೆ ಜೀವನದ ಮರ್ಮವನ್ನು ಕಲಿಸುತ್ತದೆ, ಮನುಷ್ಯ ಧರ್ಮವನ್ನು ಕಲಿಸುತ್ತದೆ, ಕೆಸರಿನಿಂದ ಮೇಲೆದ್ದು ಕಮಲವಾಗುವ ಕರ್ಮವನ್ನು ಕಲಿಸುತ್ತದೆ. ಈ ಯಾತ್ರೆಯ ಹೆಸರೇ ಮಹಾ

ಮಕ್ಕಳ ಭವಿಷ್ಯವನ್ನು ಸುಖಮಯವಾಗಿರುವಂತೆ ಮಾಡುವುದು ಪ್ರತಿ ತಂದೆ ತಾಯಿಯರ ಪ್ರಥಮ ಕರ್ತವ್ಯವಾಗಿರುತ್ತದೆ. ನೀವು ಯಾರನ್ನು ಈ ಭೂಮಿಯ ಮೇಲೆ ತಂದಿರೋ ಹಾಗೂ ಯಾರ ಕರ್ಮದಿಂದ ಈ ಜಗತ್ತು ನಿಮ್ಮನ್ನು ಗುರುತಿಸುವುದೋ ಅವರ ಭವಿಷ್ಯದ ಸುಖದ ಜಾತ್ರೆ ಮಹತ್ವವಾದ ಕೆಲಸ. ಬೇರೆ ಏನಿರಲು ಸಾಧ್ಯ? ಆದರೆ ಸುಖ ಮತ್ತು ಸುರಕ್ಷತೆ ಇವುಗಳು ಮನುಷ್ಯನ ಕರ್ಮದಿಂದ ಪ್ರಾಪ್ತವಾಗುವುದಲ್ಲವೇ? ತಂದೆ ತಾಯಿ ಕೊಟ್ಟ ಒಳ್ಳೆಯ ಅಥವಾ ಕೆಟ್ಟ ಸಂಸ್ಕಾರ, ಅವರು ಕೊಟ್ಟ ಯೋಗ್ಯ ಅಥವಾ ಅಯೋಗ್ಯ ವಿದ್ಯಾಭ್ಯಾಸ, ಇವೇ ಇಂದಿನ ಎಲ್ಲ ಕರ್ಮಫಲಗಳ ಮೌಲ್ಯವಲ್ಲವೇ? ಸಂಸ್ಕಾರ ಹಾಗೂ ವಿದ್ಯೆಯಿಂದಲೇ ವ್ಯಕ್ತಿತ್ವ ನಿರ್ಧಾರವಾಗುವುದು. ಅರ್ಥಾತ್ ತಂದೆ ತಾಯಿ ಮಕ್ಕಳ ಭವಿಷ್ಯವನ್ನು ಹೇಗೆ ಸೃಷ್ಟಿಸುತ್ತಾರೋ ಹಾಗೆ ಆಗುತ್ತದೆ ಅವರ ಭವಿಷ್ಯ. ಆದರೂ ಹೆಚ್ಚಿನ ತಂದೆ ತಾಯಿಯರು ತಮ್ಮ ಮಕ್ಕಳ ಭವಿಷ್ಯವನ್ನು ಸುರಕ್ಷಿತವಾಗಿಸುವ ಕಾಳಜಿಯಲ್ಲಿ ಅವರ ವ್ಯಕ್ತಿತ್ವ ನಿರ್ಮಾಣವನ್ನು ಮರೆತೇ ಬಿಡುತ್ತಾರೆ. ವಾಸ್ತವದಲ್ಲಿ ತಂದೆ ತಾಯಿ ಮಕ್ಕಳ ಭವಿಷ್ಯದ ಬಗೆಗೆ ಯೋಚಿಸುತ್ತಾರೆ. ಇದರಿಂದ ಅವರ ಮಕ್ಕಳಿಗೆ ಯಾವ ಲಾಭವೂ ಆಗದು. ಆದರೆ ಯಾವ ತಂದೆ ತಾಯಿ ಮಕ್ಕಳ ಭವಿಷ್ಯವನ್ನಲ್ಲ ವ್ಯಕ್ತಿತ್ವದ ನಿರ್ಮಾಣ ಮಾಡುವರೋ ಅಂಥ ಮಕ್ಕಳ ಆದರವನ್ನು ಇಡೀ ಪ್ರಪಂಚವೇ ಮಾಡುತ್ತದೆ. ನೀವೇ ಯೋಚಿಸಿ ನೋಡಿ.

0: ಕೆಲವು ಬಾರಿ ಒಂದು ಘಟನೆ ಮನುಷ್ಯನ ಎಲ್ಲ ಯೋಜನೆಗಳನ್ನು ಒಡೆದು ಹಾಕುತ್ತದೆ. ಆಘಾತವನ್ನೇ ತನ್ನ ಜೀವನದ ಕೇಂದ್ರವೆಂದು ತಿಳಿದು ಬಿಡುತ್ತಾನೆ. ಆದರೆ ಭವಿಷ್ಯ ಮನುಷ್ಯನ ಯೋಜನೆಯ ಆಧಾರದ ಮೇಲೆ ನಿರ್ಮಿತವಾಗುತ್ತದೆಯೇ? ಇಲ್ಲ. ಯಾವ ರೀತಿ ಪರ್ವತ ಶಿಖರದ ಮೇಲೆ ಪ್ರಪ್ರಥಮವಾಗಿ ಏರುವವನು ಆ ಪರ್ವತದ ಬುಡದಲ್ಲಿ ಕುಳಿತು ಯೋಜನೆಯೊಂದನ್ನು ಮಾಡಿದರೆ ಅದೇ ಯೋಜನೆ ಅವನನ್ನು ಶಿಖರದ ತುದಿಯವರೆಗೂ ಕರೆದೊಯ್ಯಬಲ್ಲದೆ? ಇಲ್ಲ. ವಾಸ್ತವದಲ್ಲಿ ಅವನು ಹೇಗೆ ಮೇಲೇರುತ್ತಾ ಹೋಗುತ್ತಾನೋ ಹಾಗೆ ಅವನಿಗೆ ಹೊಸ ಸಮಸ್ಯೆಗಳು, ಹೊಸ ತಿರಸ್ಕಾರಗಳು, ನಿರ್ಬಂಧನೆಗಳು ಎದುರಾಗುತ್ತವೆ. ಪ್ರತಿ ಹಂತದಲ್ಲೂ ಅವನು ತನ್ನ ಮುಂದಿನ ದಾರಿಯ ನಿರ್ಣಯವನ್ನು ಮಾಡುತ್ತಾ ಹೋಗುತ್ತಾನೆ. ಪ್ರತಿ ಹಂತದಲ್ಲೂ ಅವನು ತನ್ನ ಯೋಜನೆಗಳನ್ನು ಬದಲಿಸಬೇಕಾಗುತ್ತದೆ. ಹಳೆಯ ಯೋಜನೆ ಅವನನ್ನು ಕಂದಕಕ್ಕೆ ತಳ್ಳಬಹುದು. ಪರ್ವತವನ್ನು ಯೋಗ್ಯವಾಗಿಸುವಂತೆ ಮಾಡುವುದು ಅಸಾಧ್ಯ. ಕೇವಲ ತನ್ನನ್ನು ಪರ್ವತಕ್ಕೆ ಯೋಗ್ಯನಾಗಿಸಬಹುದು. ಈಗ ನಮ್ಮ ಜೀವನವು ಹಾಗೆಯೇ ಅಲ್ಲವೇ? ಮನುಷ್ಯ ಜೀವನದಲ್ಲಿ ಯಾವಾಗ ಒಂದು ಸಮಸ್ಯೆಯನ್ನು ಮತ್ತು ನಿರ್ಬಂಧನೆಯನ್ನು ಕೇಂದ್ರವೆಂದು ಪರಿಗಣಿಸುವನೋ, ತನ್ನ ಜೀವನದ ವೇಗವನ್ನೇ ತಡೆದುಕೊಂಡು ಬಿಡುವನೋ, ಆಗ ಅವನು ಜೀವನದಲ್ಲಿ ಯಶಸ್ವಿಯಾಗುವುದಿಲ್ಲ. ಸುಖ ಶಾಂತಿಗಳ ಪ್ರಾಪ್ತಿಯು ಅವನಿಗೆ ಆಗುವುದಿಲ್ಲ. ಅರ್ಥಾತ್ ಜೀವನವನ್ನು ತನಗೆ ಯೋಗ್ಯವಾಗುವಂತೆ ಮಾಡುವ ಬದಲು ತನ್ನನ್ನು ತಾನೇ ಜೀವನಕ್ಕೆ ಯೋಗ್ಯವಾಗಿಸುವುದೇ ಯಶಸ್ಸು ಹಾಗೂ ಸುಖದೆಡೆಗೆ ಇರುವ ಏಕೈಕ ಮಾರ್ಗವಲ್ಲವೇ? ನೀವೇ ಯೋಚಿಸಿ. ಜ್ಞಾನಪ್ರಾಪ್ತಿ ಯಾವಾಗಲೂ ಸಮರ್ಪಣೆಯಿಂದ ಆಗುತ್ತದೆ. ಇದು ನಮಗೆಲ್ಲ ತಿಳಿದಿದೆ. ಆದರೆ ಸಮರ್ಪಣೆಯ ವಾಸ್ತವಿಕ ಮಹತ್ವವೇನು? ನಾವು ಎಂದಾದರೂ ಯೋಚಿಸಿದ್ದೇವೆಯೇ? ಮನುಷ್ಯನ ಮನಸ್ಸು ಜ್ಞಾನಪ್ರಾಪ್ತಿಗಾಗಿ ವಿಭಿನ್ನ ಅಡಚಣೆಗಳನ್ನು ಹುಟ್ಟುಹಾಕುತ್ತಿರುತ್ತದೆ. ಕೆಲವೊಮ್ಮೆ ಇನ್ನೊಬ್ಬ ವಿದ್ಯಾರ್ಥಿಯ ಮೇಲೆ ಅಸೂಯೆ ಉಂಟಾಗುತ್ತದೆ. ಕೆಲವೊಮ್ಮೆ ಕಲಿಸಿದ ಪಾಠಗಳ ಮೇಲೆಯೇ ಸಂದೇಹ ಹುಟ್ಟುತ್ತದೆ. ಇನ್ನೂ ಕೆಲವೊಮ್ಮೆ ಗುರುಗಳು ನೀಡಿದ ಶಿಕ್ಷೆ ಮನಸ್ಸಿನಲ್ಲಿ ಅಹಂಕಾರ ತುಂಬಿಸುತ್ತದೆ. ಅಲ್ಲವೇ? ಹೀಗೆ ಆಗುವುದಿಲ್ಲವೇ? ಅರಿವಿಲ್ಲದೆ ಎಂತೆಂಥ ಯೋಚನೆಗಳು ಮನಸ್ಸನ್ನು ಚಂಚಲಗೊಳಿಸುತ್ತವೆ. ಮನಸ್ಸಿನ ಇದೇ ಅಯೋಗ್ಯ ಸ್ಥಿತಿಯ ಕಾರಣದಿಂದ ನಮಗೆ ಜ್ಞಾನ ಪ್ರಾಪ್ತಿಯಾಗುವುದಿಲ್ಲ. ಮನಸ್ಸಿನ ಯೋಗ್ಯ ಸ್ಥಿತಿ ಕೇವಲ ಸಮರ್ಪಣೆಯಿಂದ ಸಾಧ್ಯವಾಗುತ್ತದೆ. ಸಮರ್ಪಣೆ ಮನುಷ್ಯನ ಅಹಂಕಾರವನ್ನು ನಾಶ ಮಾಡುತ್ತದೆ. ಅಸೂಯೆ, ಮಹತ್ವಾಕಾಂಕ್ಷೆ ಭಾವನೆಗಳನ್ನು ದೂರ ಮಾಡಿ ಹೃದಯವನ್ನು ಶಾಂತಗೊಳಿಸಿ ಹಾಗೂ ಮನಸ್ಸನ್ನು ಏಕಾಗ್ರಗೊಳಿಸುತ್ತದೆ. ವಾಸ್ತವದಲ್ಲಿ ಈಶ್ವರನ ಸೃಷ್ಟಿಯಲ್ಲಿ ಜ್ಞಾನಕ್ಕೆ ಮಿತಿಯೇ ಇಲ್ಲ. ಹಾಗೆಯೇ ಜ್ಞಾನಿಗಳಿಗೂ. ಗುರು ದತ್ತಾತ್ರೇಯರು ಗೋವು ಹಾಗೂ ಶ್ವಾನದಿಂದಲೂ ಜ್ಞಾನ ಪ್ರಾಪ್ತಿ ಪಡೆದಿದ್ದರು. ಅರ್ಥಾತ್ ವಿಷಯ ಬ್ರಹ್ಮಜ್ಞಾನದ್ದಾಗಿರಲಿ, ಜೀವನದ ಜ್ಞಾನದ್ದಾಗಿರಲಿ, ಅಥವಾ ಗುರುಕುಲದಲ್ಲಿ ಪ್ರಾಪ್ತಿಯಾಗುವ ಜ್ಞಾನದ್ದಾಗಿರಲಿ, ಅದರ ಪ್ರಾಪ್ತಿಗಾಗಿ ಗುರುವಿಗಿಂತ ಅಧಿಕ ಮಹತ್ವ ಆ ಗುರುವಿಗೆ ನಮ್ಮ ಸಮರ್ಪಣೆ. ಇದು ಸತ್ಯವಲ್ಲವೇ? ನೀವೇ ಯೋಚಿಸಿ ನೋಡಿ. ಒಬ್ಬನೇ ಗುರುವಿನ ಬಳಿ ವಿದ್ಯೆ ಕಲಿಯುವ ಎಲ್ಲಾ ಶಿಷ್ಯರು ಒಂದೇ ಸಮನಾದ ವಿದ್ಯೆಯನ್ನು ಪಡೆಯಲಾಗುವುದಿಲ್ಲ. ಎಲ್ಲಾ ಶಿಷ್ಯಂದಿರು ಗುರುವಿನ ಮಾತು ಕೇಳುವಂತೆ ಹಾಗೂ ಅವರ ಪೂಜೆ ಮಾಡುವಂತೆ ಅವಶ್ಯವಾಗಿ ಕಾಣುತ್ತಾರೆ. ಆದರೆ ಒಂದೇ ಸಮನಾದ ವಿದ್ಯೆಯನ್ನು ಪಡೆಯಲಾಗುವುದಿಲ್ಲ. ಹಾಗೇಕೆ ಆಗುತ್ತದೆ ಎಂದು ನೀವು ಯೋಚಿಸಿದ್ದೀರಾ? ಸತ್ಯವೇನೆಂದರೆ ವಿದ್ಯೆಯನ್ನು ಪಡೆಯಲಾಗದ ಶಿಷ್ಯಂದಿರು ಸಮರ್ಪಣಾ ಮನೋಭಾವದ ತೋರಿಕೆಯನ್ನು ಮಾಡುತ್ತಾರೆ, ಆದರೆ ಸಮರ್ಪಣಾ ಮನೋಭಾವದ ಅರ್ಥ ತಿಳಿದುಕೊಳ್ಳುವುದಿಲ್ಲ. ಗುರುವಿನ ಚರಣದಲ್ಲಿ ಹೂ ಹಾಕುವುದರಿಂದ ಅಥವಾ ಗುರುವಿನ ಆದೇಶ ಪಾಲಿಸುವುದರಿಂದ ಸಮರ್ಪಣಾ ಮನೋಭಾವ ಸಾಬೀತಾಗುವುದೇ? ಇಲ್ಲ. ಸಮರ್ಪಣಾ ಮನೋಭಾವದ ಅರ್ಥ ಗುರುವಿನ ಮನಸ್ಸಿನಲ್ಲಿ ಯಾವುದೇ ಸಂದೇಹ ಬರಕೂಡದು. ಗುರುವಿನ ಬಾಯಿಯಿಂದ ಆದೇಶ ಹೊರಬರುವುದಕ್ಕೂ ಮೊದಲೇ ಶಿಷ್ಯರು ಆ ಕಾರ್ಯವನ್ನು ಪೂರ್ಣಗೊಳಿಸಬೇಕು. ಗುರುವಿನ ವಿಚಾರದ ಜೊತೆಗೆ ಶಿಷ್ಯನ ವಿಚಾರ ಒಂದಾಗಬೇಕು. ಶಿಷ್ಯ ಎಲ್ಲಿಯವರೆಗೂ ತನ್ನ ಗುರುವಿನಲ್ಲಿ ಬ್ರಹ್ಮ, ವಿಷ್ಣು, ಮಹೇಶ್ವರರ ರೂಪವನ್ನು ನೋಡುವುದಿಲ್ಲವೋ ಅಲ್ಲಿಯವರೆಗೂ ಅವರ ಸಮರ್ಪಣಾ ಭಾವ ಸತ್ಯವಾದುದಲ್ಲ. ವಾಸ್ತವವಾಗಿ ಸಮರ್ಪಣಾ ಮನೋಭಾವ ಕಾರ್ಯದ ಹೆಸರಲ್ಲ. ಸಮರ್ಪಣಾ ಭಾವ ಹೃದಯದ ಭಾವನೆ ಹಾಗೂ ಮನಸ್ಸಿನ ಸ್ಥಿತಿಯ ಹೆಸರು. ಅರ್ಥಾತ್ ನಮ್ಮ ಅಜ್ಞಾನದಲ್ಲಿ ದೋಷ ಕೇವಲ ನಮ್ಮ ಮನಸ್ಸಿನದಲ್ಲವೇ?
1: ನೀವೇ ಯೋಚಿಸಿ ನೋಡಿ.
0: ಭವಿಷ್ಯದ ಇನ್ನೊಂದು ಹೆಸರೇ ಸಂಘರ್ಷ. ಮನಸ್ಸಿನಲ್ಲಿ ಒಂದು ಆಸೆ ಮೂಡಿ ಅದು ಪರಿಪೂರ್ಣವಾಗದಿದ್ದರೆ ಮನಸ್ಸು ಭವಿಷ್ಯದ ಯೋಚನೆಯನ್ನು ಮಾಡುತ್ತದೆ. ಭವಿಷ್ಯದಲ್ಲಿ ಆಸೆ ಪೂರ್ಣವಾಗುವುದು ಎಂಬ ಕಲ್ಪನೆ ಮಾಡಿಕೊಳ್ಳುತ್ತಿರುತ್ತದೆ. ಆದರೆ ಜೀವನ ಭವಿಷ್ಯದಲ್ಲಿಯೂ ಇಲ್ಲ, ಭೂತದಲ್ಲಿಯೂ ಇಲ್ಲ. ಜೀವನವೆಂದರೆ ಈ ಕ್ಷಣ ಮಾತ್ರ. ಅರ್ಥಾತ್ ಈ ಕ್ಷಣದ ಅನುಭವವೇ ಜೀವನದ ಅನುಭವ. ನಮಗೆ ಇದು ಗೊತ್ತಿದ್ದರೂ ಕೂಡ ಇಷ್ಟು ಸಣ್ಣ ಸತ್ಯವನ್ನು ನಾವು ಅರ್ಥ ಮಾಡಿಕೊಳ್ಳುವುದಿಲ್ಲ. ನಾವು ಕಳೆದು ಹೋದ ಸಮಯದ ನೆನಪಿನ ರಾಶಿ ಹಾಕಿಕೊಂಡು ಕುಳಿತುಕೊಂಡಿರುತ್ತೇವೆ, ಮುಂಬರುವ ಸಮಯಕ್ಕಾಗಿ ಯೋಜನೆಗಳನ್ನು ಹಾಕುತ್ತಿರುತ್ತೇವೆ. ಆದರೆ ಜೀವನ ಕಳೆದು ಹೋಗಿರುತ್ತದೆ. ಒಂದು ಸತ್ಯವನ್ನು ನಾವು ಮನಸ್ಸಿಗೆ ತೆಗೆದುಕೊಳ್ಳುವುದು ಉಚಿತ. ನಾವು ಭವಿಷ್ಯವನ್ನು ನೋಡಲು ಆಗುವುದಿಲ್ಲ, ಭವಿಷ್ಯವನ್ನು ನಿರ್ಮಿಸಲು ಆಗುವುದಿಲ್ಲ. ನಾವು ಕೇವಲ ಧೈರ್ಯ ಹಾಗೂ ಸಾಹಸದೊಂದಿಗೆ ವಿಷಯವನ್ನ ಆಲಿಂಗಿಸಬಹುದು, ಭವಿಷ್ಯವನ್ನು ಸ್ವಾಗತಿಸಬಹುದು. ಹಾಗಾದಲ್ಲಿ ಜೀವನದ ಪ್ರತಿ ಕ್ಷಣವು ಜೀವನದಿಂದ ತುಂಬಿಕೊಳ್ಳುವುದಿಲ್ಲವೇ? ನೀವೇ ಯೋಚನೆ ಮಾಡಿ ನೋಡಿ. ಪೂರ್ವಜರ ಇಚ್ಛೆ, ಆಸೆ, ಮಹತ್ವಾಕಾಂಕ್ಷೆ, ಕ್ರೋಧ, ದ್ವೇಷ, ಪ್ರತೀಕಾರ ಇವೇ ಮುಂದಿನ ಪೀಳಿಗೆಯ ಪರಂಪರೆಯಾಗುತ್ತವೆ. ತಂದೆ ತಾಯಿ ಮಕ್ಕಳಿಗೆ ಕೊಡಬಯಸುವುದು ಪ್ರಪಂಚದ ಎಲ್ಲ ಸುಖಗಳನ್ನು, ಆದರೆ ಕೊಡುವುದು ತಮ್ಮ ನೋವಿನ ಸಂಪತ್ತನ್ನು, ಕೊಡಬಯಸುವುದು ಅಮೃತವನ್ನು, ಆದರೆ ಜೊತೆಗೆ ವಿಷದ ಕಳಶವನ್ನು ತುಂಬಿಕೊಡುತ್ತಾರೆ. ಒಮ್ಮೆ ಯೋಚಿಸಿ ನೋಡಿ, ನೀವು ನಿಮ್ಮ ಮಕ್ಕಳಿಗೆ ಏನು ಕೊಟ್ಟಿದ್ದೀರೆಂದು. ಖಂಡಿತವಾಗಿ ಪ್ರೀತಿ, ಜ್ಞಾನ, ಸಂಪತ್ತುಗಳನ್ನು ಕೊಟ್ಟಿದ್ದೀರಿ. ಆದರೆ ಅದರ ಜೊತೆಗೆ ಅವರ ಮನಸ್ಸನ್ನು ಅಶುದ್ಧಗೊಳಿಸುವ ಪೂರ್ವಾಗ್ರಹವನ್ನು ಕೊಟ್ಟಿಲ್ಲವೇ? ಕೆಟ್ಟದ್ದು ಒಳ್ಳೆಯದರ ಪೂರ್ವ ನಿರ್ಧಾರಿತ ಅರ್ಥವನ್ನು ಹೇಳಿಲ್ಲವೇ? ವ್ಯಕ್ತಿಗೆ ವ್ಯಕ್ತಿಯೊಂದಿಗೆ, ಸಮಾಜಕ್ಕೆ ಸಮಾಜದೊಂದಿಗೆ, ರಾಷ್ಟ್ರಕ್ಕೆ ರಾಷ್ಟ್ರದೊಂದಿಗೆ ಸಂಘರ್ಷ, ಇವು ಪೂರ್ವಾಗ್ರಹಗಳಿಂದ ನಿರ್ಮಾಣವಲ್ಲವೇ? ಹತ್ಯೆ, ಮೃತ್ಯು, ರಕ್ತಪಾತ ಇದೇ ಪೂರ್ವಾಗ್ರಹಗಳಿಂದ ಹುಟ್ಟುತ್ತವಲ್ಲವೇ? ಅರ್ಥ, ತಂದೆ ತಾಯಿ ತಮ್ಮ ಮಕ್ಕಳಿಗೆ ಜನ್ಮದ ಜೊತೆ ಮೃತ್ಯುವಿನ ದಾನವನ್ನೂ ಕೊಡುತ್ತಾರೆ. ಪ್ರೀತಿಯ ಬೆಳಕಿನ ಜೊತೆ ಜೊತೆಗೆ ದ್ವೇಷದ ಅಂಧಕಾರವನ್ನೂ ಕೊಡುತ್ತಾರೆ. ಅಂಧಕಾರ ಮನಸ್ಸಿನ, ಹೃದಯದ ಅಥವಾ ವಾಸ್ತವದ್ದಾಗಲಿ, ಇದರಿಂದ ಕೇವಲ ಭಯ ಪ್ರಾಪ್ತವಾಗುವುದು. ಕೇವಲ ಭಯ. ನೀವೇ ಯೋಚಿಸಿ ನೋಡಿ. ಮನುಷ್ಯನ ಹೃದಯದಲ್ಲಿ ಭಯದ ಸಾಮ್ರಾಜ್ಯ ನಿರಂತರವಾಗಿರುತ್ತದೆ. ಒಮ್ಮೆ ಸಂಪತ್ತನ್ನು ಕಳೆದುಕೊಳ್ಳುವ ಭಯ, ಮತ್ತೊಮ್ಮೆ ಅಪಮಾನದ ಭಯ, ಇನ್ನೊಮ್ಮೆ ತಮ್ಮವರನ್ನು ಕಳೆದುಕೊಳ್ಳುವ ಭಯ. ಆದ್ದರಿಂದ ಭಯದ ಇರುವಿಕೆ ಸ್ವಾಭಾವಿಕ ಎಂದೇ ಅನಿಸುವುದು. ನೀವು ಯೋಚಿಸಿರುವಿರಾ, ಯಾವ ಸ್ಥಿತಿ ಅಥವಾ ವಸ್ತು ಭಯದ ಹುಟ್ಟಿಗೆ ಕಾರಣವಾಗುವುದೋ ಅದರಿಂದಲೇ ದುಃಖ ಉಂಟಾಗುವುದೇ? ಇಲ್ಲ, ಹಾಗೆ ಯಾವ ನಿಯಮವೂ ಇಲ್ಲ. ಎಲ್ಲರ ಅನುಭವ ಹೇಳುವುದೇನೆಂದರೆ, ಭಯ ಹೊಂದುವುದರಿಂದ ಭವಿಷ್ಯದ ದುಃಖವು ನಿವಾರಣೆಯಾಗುವುದಿಲ್ಲ. ಭಯವೆಂದರೆ ಮುಂದೆ ಬರಲಿರುವ ದುಃಖದ ಕಲ್ಪನೆ ಮಾತ್ರ, ವಾಸ್ತವದೊಂದಿಗೆ ಇದಕ್ಕೆ ಯಾವುದೇ ಸಂಬಂಧವಿಲ್ಲ. ಭಯವೆಂದರೆ ಕೇವಲ ಭಯ ಮಾತ್ರವೇ? ಭಯವೆಂದರೆ ಕೇವಲ ಕಲ್ಪನೆ ಮಾತ್ರ ಅಲ್ಲವೇ? ಇದರಿಂದ ಮುಕ್ತರಾಗಿ ನಿರ್ಭೀತರಾಗುವುದು ಅಷ್ಟು ಕಷ್ಟವೇ? ಅವಶ್ಯವಾಗಿ ಯೋಚಿಸಿ ನೋಡಿ. ಜಗತ್ತಿನಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೂ ಒಂದು ತರಹದ ದುರ್ಬಲತೆ ಅವಶ್ಯವಾಗಿ ಇರುತ್ತದೆ. ಒಬ್ಬ ವೇಗವಾಗಿ ಓಡಲಾರ, ಮಗದೊಬ್ಬ ಹೆಚ್ಚು ಭಾರ ಎತ್ತಲಾರ. ಯಾರೋ ಗುಣವಾಗದ ರೋಗದಿಂದ ಪೀಡಿತನಾದರೆ ಇನ್ಯಾರಿಗೂ ಓದಿದ ಪಾಠಗಳು ನೆನಪಾಗುವುದೇ ಇಲ್ಲ. ಹೀಗೆ ಅನೇಕ ಉದಾಹರಣೆಗಳಿವೆ. ಎಲ್ಲವೂ ಯಾರಿಗೆ ಪ್ರಾಪ್ತವಾಗಿವೆಯೋ, ನಿಮಗೆ ಅಂಥವರ ಪರಿಚಯವಿದೆಯೇ? ನಾವು ಜೀವನದ ಒಂದು ದುರ್ಬಲತೆಯನ್ನು ಜೀವನದ ಕೇಂದ್ರವೆಂದೇ ಬದುಕುತ್ತೇವೆ. ಈ ಕಾರಣದಿಂದ ಹೃದಯದಲ್ಲಿ ದುಃಖ ಹಾಗೂ ಅಸಮಾಧಾನವಿರುತ್ತದೆ. ದುರ್ಬಲತೆ ಮನುಷ್ಯನಿಗೆ ಜನ್ಮದಿಂದ ಅಥವಾ ಸಂಯೋಗದಿಂದ ಪ್ರಾಪ್ತವಾಗುತ್ತದೆ. ಆದರೆ ದುರ್ಬಲತೆಯನ್ನು ಮನುಷ್ಯನ ಮನಸ್ಸು
1: ತನ್ನ ಘನತೆಯನ್ನಾಗಿಸುತ್ತದೆ. ಆದರೆ ಕೆಲವು ವ್ಯಕ್ತಿಗಳಿರುತ್ತಾರೆ, ಅವರು ತಮ್ಮ ಪ್ರಯತ್ನ ಹಾಗೂ ಶ್ರಮದಿಂದ ದುರ್ಬಲತೆಯನ್ನು ಪರಾಜಯಗೊಳಿಸುತ್ತಾರೆ. ಈ ಇಬ್ಬರಿಗೂ ಅಂತಹ ವ್ಯತ್ಯಾಸವೇನಿದೆ ನೀವೆಂದಾದರೂ ಯೋಚಿಸಿರುವಿರಾ? ಸರಳ ಉತ್ತರವಿದೆ ಈ ಪ್ರಶ್ನೆಗೆ. ಯಾವ ವ್ಯಕ್ತಿ ದುರ್ಬಲತೆಯಿಂದ ಸೋಲುವುದಿಲ್ಲವೋ, ಯಾರು ಪ್ರಯತ್ನ ಪಡುವ ಸಾಹಸವನ್ನು ಹೊಂದಿರುವರೋ, ಅವರು ದುರ್ಬಲತೆಯನ್ನ ಮೀರಿ ಬೆಳೆಯುತ್ತಾರೆ. ಅರ್ಥಾತ್ ದುರ್ಬಲತೆಯನ್ನ ಖಂಡಿತವಾಗಿಯೂ ಈಶ್ವರ ಕೊಟ್ಟಿರುತ್ತಾನೆ, ಆದರೆ ಘನತೆಯನ್ನು ಮನುಷ್ಯನೇ ನಿರ್ಮಿಸಿಕೊಳ್ಳಬೇಕು. ನೀವೇ ಯೋಚಿಸಿ ನೋಡಿ, ಮನುಷ್ಯನ ಎಲ್ಲ ಸಂಬಂಧಗಳ ಆಧಾರವೇ ನಿರೀಕ್ಷೆ. ಪತಿ ಹೇಗಿರಬೇಕು? ಜೀವನವನ್ನು ಸುಖ ಸಂತೋಷಗಳಿಂದ ತುಂಬಬೇಕು. ಪತ್ನಿ ಹೇಗಿರಬೇಕು? ನನಗಾಗಿಯೇ ಸಮರ್ಪಿತಳಾಗಿರಬೇಕು. ಮಕ್ಕಳು ಹೇಗಿರಬೇಕು? ನನ್ನ ಸೇವೆ ಮಾಡಬೇಕು, ನನ್ನ ಆಜ್ಞೆ ಪಾಲಿಸಬೇಕು. ಮನುಷ್ಯ ಯಾರನ್ನು ಪ್ರೀತಿಸುತ್ತಾನೆ ಎಂದರೆ ನಿರೀಕ್ಷೆಗಳನ್ನು ಪೂರೈಸುವವರನ್ನು. ಈ ನಿರೀಕ್ಷೆಯ ಗುಣವೇ ಹುಸಿ ಹೋಗುವುದು. ಹೇಗೆ? ಈ ನಿರೀಕ್ಷೆಯು ಮನುಷ್ಯನ ಮೆದುಳಿನಲ್ಲಿ ಹುಟ್ಟುತ್ತದೆ. ಯಾವುದೇ ವ್ಯಕ್ತಿ ಅವನ ನಿರೀಕ್ಷೆಗಳ ಬಗೆಗೆ ತಿಳಿದುಕೊಳ್ಳುವ ಸಾಧ್ಯತೆ ಇಲ್ಲ. ಪೂರ್ತಿಗೊಳಿಸಬಹುದಾದ ಪ್ರಾಮಾಣಿಕ ನಿರೀಕ್ಷೆಗಳಿದ್ದರೂ ಮನುಷ್ಯ ಯಾರ ನಿರೀಕ್ಷೆಗಳನ್ನು ಪೂರ್ತಿಗೊಳಿಸಲಾರ? ಹಾಗೂ ಅಲ್ಲಿ ಹುಟ್ಟುವುದೇ ಸಂಘರ್ಷ. ಎಲ್ಲ ಸಂಬಂಧಗಳು ಸಂಘರ್ಷದಲ್ಲಿ ಬದಲಾಗಿ ಬಿಡುತ್ತವೆ. ಆದರೆ ಮನುಷ್ಯ ನಿರೀಕ್ಷೆಗಳನ್ನು ಸಂಬಂಧದ ಆಧಾರ ಮಾಡದಿದ್ದರೆ ಹಾಗೂ ಸಂಬಂಧವನ್ನೇ ಆಧಾರ ಎಂಬುದನ್ನು ಸ್ವೀಕರಿಸಿದರೆ ಈ ಜೀವನ ಎಂಬುದು ಸುಖ ಶಾಂತಿಗಳಿಂದ ತುಂಬಿಕೊಳ್ಳುವುದಿಲ್ಲವೇ? ನೀವೇ ಯೋಚಿಸಿ ನೋಡಿ. ಶ್ರೇಷ್ಠತೆಯ ಅರ್ಥವೇನು? ಶ್ರೇಷ್ಠತೆಯ ಅರ್ಥ ಬೇರೆಯವರಿಗಿಂತ ಹೆಚ್ಚಿನ ಜ್ಞಾನಪ್ರಾಪ್ತಿ. ಅರ್ಥಾತ್ ಮೌಲ್ಯ ಸ್ವತಃ ಎಷ್ಟು ಜ್ಞಾನ ಪಡೆದೆ ಎಂಬುದಕ್ಕಿಲ್ಲ, ಮೌಲ್ಯ ನೀವು ಪಡೆದ ಜ್ಞಾನ ಬೇರೆಯವರಿಗಿಂತ ಎಷ್ಟು ಅಧಿಕವಾಗಿದೆ ಎನ್ನುವುದರಲ್ಲಿದೆ.

0: ಮಾಡಲು ಯೋಗ್ಯವೋ ಅಷ್ಟನ್ನೂ ಪ್ರಾಪ್ತಿ ಮಾಡಿಕೊಳ್ಳುವುದು. ಬೇರೆಯವರಿಗಿಂತ ಹೆಚ್ಚು ಪಡೆಯುವ ಇಚ್ಛೆಯಿಂದಲ್ಲ, ಕೇವಲ ಆತ್ಮತೃಪ್ತಿಗಾಗಿ ಮಾತ್ರ ಪ್ರಾಪ್ತಿ ಮಾಡಿಕೊಳ್ಳುವುದು. ಉತ್ತಮರಾಗುವ ಮಾರ್ಗದಲ್ಲಿ ಬೇರೆಯವರೊಂದಿಗೆ ಸ್ಪರ್ಧೆ ಇರುವುದಿಲ್ಲ, ನಮ್ಮೊಂದಿಗೆ ನಮಗೆ ಸ್ಪರ್ಧೆ ಇರುತ್ತದೆ. ಅರ್ಥಾತ್ ಉತ್ತಮರಾಗಲು ಪ್ರಯತ್ನಿಸುವವರಿಗೆ ತಡವಾಗಿಯಾದರೂ ಎಲ್ಲ ಜ್ಞಾನ ಪ್ರಾಪ್ತವಾಗುತ್ತದೆ. ಪ್ರಯತ್ನ ಪಡದೇ ಅವನು ಶ್ರೇಷ್ಠನಾಗಿ ಬಿಡುತ್ತಾನೆ. ಆದರೆ ಯಾರು ಶ್ರೇಷ್ಠನಾಗುವ ಪ್ರಯತ್ನ ಮಾಡುತ್ತಾನೋ ಅವನು ಶ್ರೇಷ್ಠನಾಗುವನು ಇಲ್ಲವೋ? ಉತ್ತಮನಂತೂ ಎಂದೂ ಆಗಲಾರ.
1: ಸಮಯದ ಆರಂಭದಿಂದಲೇ ಒಂದು ಪ್ರಶ್ನೆ ಮನುಷ್ಯನನ್ನು ಸದಾ ಕಾಡುತ್ತಿದೆ. ತಾನು ತನ್ನ ಸಂಬಂಧದಲ್ಲಿ ಅದೆಷ್ಟು ಹೆಚ್ಚು ಸುಖ, ಅದೆಷ್ಟು ಕಡಿಮೆ ದುಃಖ ಹೇಗೆ ಸಾಧಿಸಬೇಕು ಎಂಬುದನ್ನು. ನಿಮ್ಮ ಸಂಬಂಧಗಳೆಲ್ಲವೂ ನಿಮಗೆ ಪರಿಪೂರ್ಣ ಸಂತೋಷ ಕೊಟ್ಟಿವೆಯೇ? ಯೋಚಿಸಿ ನೋಡಿ, ನಮ್ಮ ಜೀವನ ಸಂಬಂಧಗಳ ಮೇಲೆ ಆಧಾರಿತವಾಗಿದೆ. ನಮ್ಮ ಸುರಕ್ಷತೆ ಸಂಬಂಧಗಳ ಮೇಲೆಯೇ ಆಧಾರಿತವಾಗಿದೆ. ಆದ್ದರಿಂದಲೇ ನಮ್ಮ ಜೀವನದ ಎಲ್ಲ ಸುಖಗಳ ಆಧಾರವು ಸಂಬಂಧವೇ ಆಗಿದೆ. ಆದರೂ ನಮಗೆ ಸಂಬಂಧದಲ್ಲೇ ಹೆಚ್ಚಾಗಿ ದುಃಖವೇಕೆ ದೊರೆಯುತ್ತದೆ? ಯಾವಾಗಲೂ ಘರ್ಷಣೆಗಳು ಸಂಬಂಧದಿಂದಲೇ ಏಕೆ ಉತ್ಪತ್ತಿಯಾಗುತ್ತವೆ ಎಂದಾದರೂ ಯೋಚಿಸಿದ್ದೀರಾ? ಯಾವಾಗ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯ ವಿಚಾರವನ್ನು ಸ್ವೀಕರಿಸುವುದಿಲ್ಲವೋ, ಅದರಲ್ಲಿ ಪರಿವರ್ತನೆ ಮಾಡುವ ಪ್ರಯತ್ನ ಮಾಡುತ್ತಾನೆ, ಆಗಲೇ ಘರ್ಷಣೆ ಹುಟ್ಟಿಕೊಳ್ಳುವುದು. ಅರ್ಥ ಎಷ್ಟು ಹೆಚ್ಚು ನಿರಾಕರಣೆಯೋ ಅಷ್ಟೇ ಹೆಚ್ಚು ಘರ್ಷಣೆ, ಎಷ್ಟು ಹೆಚ್ಚು ಸ್ವೀಕಾರವೋ ಅಷ್ಟೇ ಹೆಚ್ಚು ಸುಖ. ಇದೇ ವಾಸ್ತವವಲ್ಲವೇ? ಒಂದು ವೇಳೆ ಮನುಷ್ಯ ತನ್ನ ನಿರೀಕ್ಷೆಗಳ ಮೇಲೆ ಅಂಕುಶ ಹಾಕಿ ತನ್ನ ವಿಚಾರಗಳನ್ನು ಬೇರಾವುದೋ ಒಬ್ಬ ವ್ಯಕ್ತಿಯ ಪರಿವರ್ತನೆ ಬದಲು ತನ್ನ ಅಂತರಂಗದಲ್ಲೇ ಪರಿವರ್ತನೆ ಮಾಡಿಕೊಳ್ಳುವ ಪ್ರಯತ್ನ ಮಾಡಿದರೆ, ನಾವು ಸಂಬಂಧಗಳಲ್ಲಿ ಸಂತೋಷವನ್ನು ಹುಡುಕುವುದು ಇಷ್ಟು ಕಷ್ಟವಾಗುವುದೇ? ಅರ್ಥಾತ್ ಸ್ವೀಕಾರ ಭಾವವೇ ಸಂಬಂಧದ ವಾಸ್ತವಿಕ ಅರ್ಥವಲ್ಲವೇ? ನೀವೇ ಯೋಚಿಸಿ ನೋಡಿ.
2: ಪ್ರಿಯ ಕೇಳುಗರೆ, ಇದುವರೆಗೂ ಜೀವನ ಪಾಠಶಾಲೆ ಕಾರ್ಯಕ್ರಮವನ್ನು ಕೇಳಿದಿರಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಹೆಮ್ಮೆಯ ಸಮುದಾಯ ಬಾನುಲಿ ಕೇಂದ್ರ JSS ರೇಡಿಯೋ 91.2 FM ಕಂಪನಾಂಕದಲ್ಲಿ ಮೈಸೂರಿನ ಊಟಿ ರಸ್ತೆಯಲ್ಲಿರುವ JSS ಕಲಾ ವಾಣಿಜ್ಯ ಮತ್ತು ವಿಜ್ಞಾನ ಕಾಲೇಜಿನಿಂದ ಪ್ರಸಾರವಾಗುತ್ತಿದೆ.

0: ನಮ್ಮ ಬಾನುಲಿ ಕೇಂದ್ರದಿಂದ ಇನ್ನು ಮುಂದೆ ಶ್ರೀ ಸುಬ್ರಹ್ಮಣ್ಯ ಐತಾಳ್ರವರ ನಿರೂಪಣೆಯಲ್ಲಿ ಪ್ರಸಾರವಾಗುವ ಸುಮಧುರ ಜನಪದ ಗೀತೆಗಳು ಪ್ರಸಾರವಾಗಲಿವೆ. ಬನ್ನಿ ಕೇಳಿಬರೋಣ.
1: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ JSS ರೇಡಿಯೋ ಸಮುದಾಯ ಬಾನುಲಿ ಕೇಂದ್ರ ಮೈಸೂರು 91.2 FM. ಇದರಲ್ಲಿ ಜನಪದ ಗೀತೆಗಳ ಕಾರ್ಯಕ್ರಮ, ಅದುವೇ ಜನಪದ ಲೋಕ. ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಗಲ್ಲು ಗಲ್ಲೆನ್ನುತ್ತಾ ಎನ್ನುವಂತಹ ಒಂದು ಅದ್ಭುತವಾದಂತಹ ಗೀತೆಯನ್ನ ಇದೀಗ ನಮ್ಮ ಈ ಒಂದು ವಾಹಿನಿಯಲ್ಲಿ ಪ್ರಸಾರವಾಗ್ತಾ ಇದೆ. ಶ್ರೋತೃ ಬಾಂಧವರೇ, ತಾವೆಲ್ಲ ಕೇಳಿ ಆನಂದಿಸಿ. ಹಾಗೆ ಶ್ರೋತೃ ಬಾಂಧವರೇ, ನಮ್ಮ ಒಂದು ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವಂತಹ ಎಲ್ಲ ಕಾರ್ಯಕ್ರಮಗಳ ಕುರಿತು ನಮ್ಮ ಒಂದು ವಾಟ್ಸ್ಆಪ್ ಸಂಖ್ಯೆಯಾಗಿರುವ 8296725912 ಈ ನಂಬರ್ ಗೆ ತಮ್ಮ ಒಂದು ಸಂದೇಶವನ್ನ ಕಳಿಸಿ ಅಂತ ಹೇಳ್ತಾ, ಈ ಒಂದು ಸುಂದರವಾಗಿರುವಂತಹ ಜನಪದ ಗೀತೆಯತ್ತ ಇದೀಗ ಸಾಕ್ತಾ ಇದ್ದೀನಿ. ನಿಮ್ಮ ಬಾನುಲಿ ಗೆಳೆಯ ಸುಬ್ರಹ್ಮಣ್ಯ ಐತಾಳ್, ಸಾಲಿಗ್ರಾಮ, ಉಡುಪಿ ಜಿಲ್ಲೆ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ JSS ರೇಡಿಯೋ ಸಮುದಾಯ ಬಾನುಲಿ ಕೇಂದ್ರ ಮೈಸೂರು 91.2 FM. ಇದರಲ್ಲಿ ಜನಪದ ಗೀತೆಗಳ ಕಾರ್ಯಕ್ರಮ, ಅದುವೇ ಜನಪದ ಲೋಕ. ಈ ಒಂದು ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ನಾನಿದ್ದೀನಿ, ನಿಮ್ಮ ಬಾನುಲಿ ಗೆಳೆಯ ಸುಬ್ರಹ್ಮಣ್ಯ ಆಯ್ತಾಳ್ ಸಾಲಿಗ್ರಾಮ ಉಡುಪಿ ಜಿಲ್ಲೆ. ಇದೀಗ ಕೋಲು ಕುಣಿದಾವೆ ಎನ್ನುವಂತಹ ಒಂದು ಅದ್ಭುತವಾದಂತಹ ಜನಪದ ಗೀತೆಯನ್ನ ಇದೀಗ ಪ್ರಸಾರ ಮಾಡ್ತಾ ಇದ್ದೀವಿ. ತಾವೆಲ್ಲ ಕೇಳಿ ಆನಂದಿಸಿ ಈ ಒಂದು ಮಧುರವಾದಂತಹ ಜನಪದ ಗೀತೆಯನ್ನ.

ಪ್ರಿಯ ಕೇಳುಗರೆ, ಇದುವರೆಗೂ ಶ್ರೀ ಸುಬ್ರಹ್ಮಣ್ಯ ಐತಾಳ್ರವರ ನಿರೂಪಣೆಯಲ್ಲಿ ಪ್ರಸಾರವಾದ ಸುಮಧುರ ಜನಪದ ಗೀತೆಗಳನ್ನು ಕೇಳಿದಿರಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಹೆಮ್ಮೆಯ ಸಮುದಾಯ ಬಾನುಲಿ ಕೇಂದ್ರ JSS ರೇಡಿಯೋ 91.2 FM ಕಂಪನಾಂಕದಲ್ಲಿ ಮೈಸೂರಿನ ಉಟಿ ರಸ್ತೆಯಲ್ಲಿರುವ JSS ಕಲಾ, ವಾಣಿಜ್ಯ ಮತ್ತು ವಿಜ್ಞಾನ ಕಾಲೇಜಿನಿಂದ ಪ್ರಸಾರವಾಗುತ್ತಿದೆ.

ಸ್ನೇಹಿತರೆ, ಇಲ್ಲಿಗೆ ನಮ್ಮ ಸಂಜೆಯ ಪ್ರಸಾರವನ್ನು ಮುಕ್ತಾಯ ಮಾಡುತ್ತಿದ್ದೇವೆ. ಮುಂದಿನ ಪ್ರಸಾರದ ಸಮಯ ನಾಳೆ ಬೆಳಗ್ಗೆ 7 ಗಂಟೆಯಿಂದ ಪ್ರಸಾರವಾಗಲಿದೆ. ನಮ್ಮ ಕಾರ್ಯಕ್ರಮಗಳ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳಿದ್ದಲ್ಲಿ ನಮ್ಮ ನಿಲಯದ ದೂರವಾಣಿ ಸಂಖ್ಯೆ 8296725912 ಈ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ತಿಳಿಸಬಹುದು ಅಥವಾ ಸಂದೇಶವನ್ನು ಕಳುಹಿಸಬಹುದು. ಅಲ್ಲದೆ ನಮ್ಮ ಬಾನುಲಿಯ ಎಲ್ಲ ಕಾರ್ಯಕ್ರಮಗಳನ್ನು ಮೊಬೈಲ್ ಆ್ಯಪ್ ಮೂಲಕವೂ ಸಹ ಕೇಳಬಹುದು. ನಿಮ್ಮ ಆಂಡ್ರಾಯ್ಡ್ ಫೋನಿನಲ್ಲಿರುವ ಪ್ಲೇಸ್ಟೋರ್ಗೆ ಹೋಗಿ JSS ರೇಡಿಯೋ ಎಂದು ಟೈಪ್ ಮಾಡಿ ಅಲ್ಲಿ ಕಾಣುವ JSS ರೇಡಿಯೋ ಆ್ಯಪನ್ನು ಇನ್ಸ್ಟಾಲ್ ಮಾಡುವ ಮೂಲಕ ವಿಶ್ವದ ಯಾವುದೇ ಮೂಲೆಯಲ್ಲಾದರೂ ನಮ್ಮ JSS ರೇಡಿಯೋವನ್ನು ಕೇಳಬಹುದು. ನಮಸ್ಕಾರ, ಶುಭರಾತ್ರಿ.

ಅವರು ಬೇಡ್ತಾ ಅವರನ್ನು ಹಾಡಿ ಹೊಗಳ್ತಾ ಇರದಂತೆ ಮಾಡು. ನೋಡಿ, ಮತಿಗೆಟ್ಟು ಪರರ ಹೊಗಳದಂತೆ. ವ್ಯಕ್ತಿಯು ತನ್ನ ಅಗತ್ಯವನ್ನು ಆಸೆಯನ್ನು ಈಡೇರಿಸಿಕೊಳ್ಳುವ ಉದ್ದೇಶದಿಂದ ಇತರರನ್ನು ಕೊಂಡಾಡುತ್ತಾ ತನ್ನ ವಿವೇಕವನ್ನು ಮತ್ತು ವ್ಯಕ್ತಿತ್ವವನ್ನು ಕಳೆದುಕೊಂಡು ಬಾಳದಂತೆ, ಪರಸತಿಯರ ರತಿಗೆ ಮನಹಾರದಂತೆ, ಪರಸತಿಯರ ಅನ್ಯ ಹೆಣ್ಣು ಮಕ್ಕಳ ರತಿಗೆ ಕಾಮದ ಸಂಬಂಧಕ್ಕೆ ಮನ ಹಾರದಂತೆ, ನನ್ನ ಮನಸ್ಸು ಹಾರು ಅಂದರೆ ಹಂಬಲಿಸು, ಅಪೇಕ್ಷೆ ಪಡು, ಅಪೇಕ್ಷೆ ಪಡದಂತೆ, ಸಮಾಜದ ಒಪ್ಪಿತ ನಿಯಮಗಳ ಚೌಕಟ್ಟಿನ ಹೊರಗೆ ಮತ್ತೊಂದು ಹೆಣ್ಣನ್ನು ಪಡೆಯಬೇಕು ಅನ್ನತಕ್ಕಂಥ ಕೆಟ್ಟ ಕಾಮನೆ ನನ್ನ ಮೈಮನಗಳಲ್ಲಿ ಬಾರದಂತೆ, ಅಂಥ ಕೆಟ್ಟ ಆಸೆ ಮೂಡದಂತೆ, ಬೇರೆಯವರ ಹೆಂಡತಿಯರೊಡನೆ ಕಾಮದ ನಂಟನ್ನು ಪಡೆಯಬೇಕೆಂಬ ಹಂಬಲಕ್ಕೆ ಒಳಗಾಗದಂತೆ, ಮಾನಸಿಕ ತುಡಿತಕ್ಕೆ ಬಲಿಯಾಗದಂತೆ ಎನ್ನ ಪ್ರತಿಪಾಲಿಸು ಕೂಡಲ ಸಂಗಮ ದೇವ, ನನ್ನನ್ನು ಪ್ರತಿಪಾಲಿಸು. ಪ್ರತಿಪಾಲಿಸು ಅಂದರೆ ಕಾಪಾಡು, ರಕ್ಷಿಸೋ ಕೂಡಲ ಸಂಗಮ ದೇವ. ನೋಡಿ, ನಾವು ದೇವರ ಮುಂದೆ ಹೋಗಿ ಬೇಡ್ಕೊಳ್ಳೋದು ಏನನ್ನು ಬೇಡ್ಕೊಳ್ತೀವಿ, ಅಪ್ಪ ನನಗೆ ಅದು ಒಳ್ಳೇದು ಮಾಡು, ಇದು ಒಳ್ಳೇದು ಮಾಡು, ಆ ಆಸ್ತಿ ಕೊಡು, ಈ ಸಂಪತ್ತು ಕೊಡು, ಇಂಥ ಉದ್ಯೋಗ ಕೊಡು, ಈ ರೀತಿ ನಮ್ಮಗಳ ಬೇಡಿಕೆ ಇದಾಗುತ್ತೆ. ಆದರೆ ಬಸವಣ್ಣ ಅಥವಾ ಬಸವಣ್ಣನವರ ರೀತಿಯಲ್ಲಿ ತನ್ನ ಸಾಮಾಜಿಕ ವ್ಯಕ್ತಿತ್ವವನ್ನು ಉತ್ತಮಪಡಿಸಿಕೊಳ್ಳಬೇಕು ಅನ್ನತಕ್ಕಂಥ ಅವನು ದೇವರಲ್ಲಿ ಯಾವುದನ್ನು ಮೊರೆ ಇಡ್ತಾ ಇದ್ದಾನೆ ಅಂತಂದರೆ, ಒಳಿತು ಕೆಡುಕಿನ ಒಳಮಿಡಿತಗಳಿಂದ ತುಡಿಯುವ ಮನಸ್ಸಿನ ತುಯಿದಾಟವನ್ನು ನಿಯಂತ್ರಿಸಿಕೊಂಡು ಒಳ್ಳೆಯ ನಡೆನುಡಿಗಳಿಂದ ಬಾಳಲು ಬೇಕಾದ ಅರಿವು ಮತ್ತು ಎಚ್ಚರವನ್ನು ಹೊಂದುವುದಕ್ಕಾಗಿ ವ್ಯಕ್ತಿಯು ಕೂಡಲ ಸಂಗಮ ದೇವನಲ್ಲಿ ಮೊರೆ ಇಡುತ್ತಿದ್ದಾನೆ. ಧೃತಿಗೆಟ್ಟು ಅನ್ಯರ ಬೇಡದಂತೆ, ಮತಿಗೆಟ್ಟು ಪರರುವ ಹೊಗಳದಂತೆ, ಪರಸತಿಯರ ರತಿಗೆ ಮನಹಾರದಂತೆ ಎನ್ನ ಪ್ರತಿಪಾಲಿಸು ಕೂಡಲ ಸಂಗಮ ದೇವ. ಸಾರ ಸಜ್ಜನರ ಸಂಗ ಲೇಸು ಕಂಡಯ್ಯ, ದೂರ ದುರ್ಜನರ ಸಂಗವದು ಭಂಗವಯ್ಯ. ಸಾರ ಸಜ್ಜನರ ಸಂಗ ಲೇಸು ಕಂಡಯ್ಯ, ದೂರ ದುರ್ಜನರ ಸಂಗವದು ಭಂಗವಯ್ಯ. ಸಾರ ಅಂದರೆ ಒಳ್ಳೆಯದು, ಉತ್ತಮವಾದುದು. ಸಜ್ಜನರ ಸಂಗ ಲೇಸು ಕಂಡಯ್ಯ, ಸಜ್ಜನರು ಅಂದರೆ ಯಾರು? ಉತ್ತಮರು, ಒಳ್ಳೆಯ ನಡೆನುಡಿಯನ್ನು ಉಳ್ಳವರು. ಒಳ್ಳೆಯ ನಡೆನುಡಿ ಉಳ್ಳವರ ಸಂಗ, ಒಡನಾಟ, ವ್ಯವಹಾರ, ಅವರೊಡನೆ ನಾವು ಪಡೆಯುವಂಥ ಆತ್ಮೀಯವಾದ ನಂಟು ಲೇಸು ಕಂಡಯ್ಯ. ಲೇಸು ಅಂದರೆ ಒಳ್ಳೆಯದು. ಯಾವತ್ತೂ ನಾವು ಒಳ್ಳೆಯವರ ಸಹವಾಸ ಮಾಡಬೇಕು, ಒಳ್ಳೆಯವರ ಜೊತೆಯಲ್ಲಿ ವ್ಯವಹರಿಸಬೇಕು. ಯಾತಕ್ಕೆ ಅಂತಂದರೆ, ಒಳ್ಳೆಯವರ ಜೊತೆಯಲ್ಲಿ ವ್ಯವಹರಿಸುವಾಗ ಅವರ ಒಳ್ಳೆಯತನಗಳು ಕೂಡ ನಮ್ಮ ಬದುಕಿಗೆ ಬರ್ತವೆ, ನಮ್ಮ ನಡೆನುಡಿಗಳು ಕೂಡ ಉತ್ತಮವಾಗುತ್ತೆ. ದೂರ, ಇಲ್ಲಿ ದೂರ ಅಂದರೆ ಕೆಟ್ಟದ್ದು, ಹೀನತರವಾದದ್ದು. ದುರ್ಜನರ ಸಂಗವದು ಭಂಗವಯ್ಯ, ದುರ್ಜನರು ಕೇಡಿಗಳು, ನೀಚರು, ಕೆಟ್ಟ ಕೆಟ್ಟ ಕಾರ್ಯಗಳನ್ನೇ ಮಾಡುವಂಥ ವ್ಯಕ್ತಿಗಳು. ದುರ್ಜನರ ಸಂಗವದು, ಅವರು ಸಂಗ ಮಾಡಿದ್ರೆ ಅವ್ರ ಜೊತೆಯಲ್ಲಿ ವ್ಯವಹರಿಸಿದ್ರೆ ಅದು ಭಂಗವಯ್ಯ. ಭಂಗ ಅಂದರೆ ಹಾನಿ, ಕೇಡು. ಯಾವತ್ತಿದ್ರೂ ಕೂಡ ನಮಗದು ಕೇಡನ್ನು ಮಾಡ್ತದೆ. ನೋಡಿ, ನಮಗೆ ಈ ದೇಹವನ್ನು ತಂದೆ ತಾಯಿಗಳು ಕೊಡ್ತಾರೆ. ಅನಂತರ ಬೆಳೀತಾ ಬೆಳೀತಾ ಬೆಳೀತಾ ಗುರು ಹಿರಿಯರಿಂದ ನಾವು ಬದುಕಿನ ಮಾರ್ಗದರ್ಶನವನ್ನು ಪಡಿತೀವಿ. ಆದರೆ ನಿಜಕ್ಕೂ ನಮ್ಮ ವ್ಯಕ್ತಿತ್ವ ರೂಪುಗೊಳ್ಳುವುದೇ ನಾವು ಮಾಡುವ ಸಹವಾಸದಿಂದ. ಅಲ್ಲಿಗೆ ನಾವು ಒಳ್ಳೆಯವರ ಸಹವಾಸವನ್ನು ಮಾಡಿದ್ರೆ, ಸಂಘವನ್ನು ಮಾಡಿದ್ರೆ ನಮ್ಮ ಬದುಕು ಒಳ್ಳೆಯದಾಗುತ್ತೆ, ಕೆಟ್ಟವರ ಸಹವಾಸವನ್ನು ಮಾಡಿದ್ರೆ ಕೆಟ್ಟದ್ದಾಗುತ್ತೆ. ನೋಡಿ, ಅದನ್ನು ಒಳ್ಳೆಯ ನಡೆನುಡಿಯುಳ್ಳವರ ಜೊತೆಗಿನ ಗೆಳೆತನ, ಒಡನಾಟ, ವ್ಯವಹಾರ ವ್ಯಕ್ತಿಗೆ ಜೀವನದಲ್ಲಿ ಒಳಿತಿನ ದಾರಿಯಲ್ಲಿ ಸಾಗುವಂತೆ ಮಾಡಿ ಒಲವು, ನಲಿವು, ಆನಂದವನ್ನು ನೀಡುತ್ತದೆ. ಅದೇ ದುರ್ಜನರ ಸಂಘವದು ಭಂಗವಯ್ಯ. ಕೆಟ್ಟ ನಡೆನುಡಿಯುಳ್ಳವರ ಗೆಳೆತನ, ಒಡನಾಟ, ವ್ಯವಹಾರವು
ವ್ಯಕ್ತಿಗೆ ಎಂದಿದ್ದರೂ ಇಂದಲ್ಲ ನಾಳೆ ಹಾನಿ, ಕೇಡು, ಸಾವು, ನೋವನ್ನು ತರುತ್ತದೆ ಮತ್ತು ಸಮಾಜದಲ್ಲಿ ನಾಲ್ಕು ಮಂದಿಯ ಮುಂದೆ ಅಪಮಾನದಿಂದ ತಲೆ ತಗ್ಗಿಸುವಂತಹ ಸನ್ನಿವೇಶ ಬರ್ತದೆ. ಆದ್ದರಿಂದ ಸಜ್ಜನರ ಸಂಘಕ್ಕೆ ಹತ್ತಿರವಾಗಿರಬೇಕು, ದುರ್ಜನರ ಸಂಘದಿಂದ ದೂರವಾಗಿರಬೇಕು. ಆದ್ದರಿಂದ ಕೆಟ್ಟ ನಡೆನುಡಿಯುಳ್ಳವರಿಂದ ದೂರವಿರಬೇಕು, ಒಳ್ಳೆಯ ನಡೆನುಡಿಯುಳ್ಳವರ ಹತ್ತಿರ ಇರಬೇಕು. ಸಾರ ಸಜ್ಜನರ ಸಂಘ ಲೇಸು ಕಂಡಯ್ಯ, ದೂರ ದುರ್ಜನರ ಸಂಘವದು ಭಂಗವಯ್ಯ.

ನಮ್ಮ ನಾಡಿನಲ್ಲಿ ಹಲವಾರು ಪ್ರತಿಭಾವಂತರು ವಿವಿಧ ಕ್ಷೇತ್ರಗಳಲ್ಲಿದ್ದಾರೆ. ಈ ಪ್ರತಿಭಾವಂತ ಕಲಾವಿದರ ಉತ್ತೇಜನಕ್ಕಾಗಿ ನಮ್ಮ ಬಾನುಲಿ ಪ್ರಸ್ತುತಪಡಿಸುತ್ತಿದೆ ಪ್ರತಿಭಾವಿಲಾಸ.

0: ಪ್ರೀತಿಯ ಜೆಎಸ್ಎಸ್ ರೇಡಿಯೋ 91.2 ಎಫ್ಎಂ ಕೇಳುಗರಿಗೆಲ್ಲ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳೆಯ ಶಿವಕುಮಾರ್. ಪ್ರತಿಭಾವಿಲಾಸ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇಂದಿನ ಪ್ರತಿಭಾವಿಲಾಸ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಕ್ರೀಡಾ ಕ್ಷೇತ್ರದಲ್ಲಿ ಸಾಧನೆ ಮಾಡಿ ಗೌರವ ಡಾಕ್ಟರೇಟ್ ಪಡೆದ ಮೈಸೂರಿನ ದೇವರಾಜ ಪೊಲೀಸ್ ಠಾಣೆಯ ಹೆಡ್ ಕಾನ್ಸ್ಟೇಬಲ್ ಹಾಗೂ ನಮ್ಮ ವನಸಿರಿ ನಾಡಿನ ಪ್ರತಿಭೆಯಾದ MD ನಾಗೇಂದ್ರರವರು. ಬನ್ನಿ, ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ.
1: ಧನ್ಯವಾದಗಳು ಸರ್.
0: ಮೊದಲಿಗೆ ತಮಗೆ ಅಭಿನಂದನೆಗಳು ಗೌರವ ಡಾಕ್ಟರೇಟ್ ಪದವಿ ಪಡ್ಕೊಂಡಿದ್ದಕ್ಕಾಗಿ. ಬಹಳ ಸಂತೋಷ ಆಗುತ್ತೆ, ಯಾಕಂದರೆ ನಮ್ಮ ಹಳೆ ಮೈಸೂರಿನ ಭಾಗದಲ್ಲಿ ಬಹುಶಃ ಮೊದಲ ಡಾಕ್ಟರೇಟ್ ಪದವಿ ಈ ಕ್ರೀಡಾ ಕ್ಷೇತ್ರಕ್ಕೆ ಅಂತ ನಾನು ಭಾವಿಸ್ಕೊಳ್ತೀನಿ ಸರ್.
1: ಖಂಡಿತ ಖಂಡಿತ ಸರ್.
0: ಹಾಗಾಗಿ ಮತ್ತೊಮ್ಮೆ ತಮಗೆ ನಮ್ಮ ಎಲ್ಲ ಕೇಳುಗರ ಪರವಾಗಿ ಮತ್ತು ಮೈಸೂರಿನ ಜನತೆಯ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಸರ್.
1: ಥ್ಯಾಂಕ್ ಯು ಸರ್.
0: ಸರ್, ಈ ಎಲ್ಲ ನಿಮ್ಮ ಕ್ರೀಡಾ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಕಾರಣಕ್ಕಾಗಿ ಹಲವು ಪ್ರಶಸ್ತಿಗಳನ್ನು ಪುರಸ್ಕಾರಗಳನ್ನು ನೀಡಿದೆ, ಜೊತೆಗೆ ಗೌರವ ಡಾಕ್ಟರೇಟ್ ಕೂಡ ನೀಡಿ ಗೌರವಿಸಲಾಗಿದೆ. ಈ ಎಲ್ಲ ವಿಚಾರಗಳನ್ನು ಮಾತನಾಡಲಿಕ್ಕೆ ಮುಂಚೆ ತಮ್ಮ ಒಂದು ಕುಟುಂಬದ ಸಣ್ಣ ಪರಿಚಯನ ತಾವು ಮಾಡ್ಬೋದಾ ಅಂತ.
1: ಖಂಡಿತ ಸರ್. ನಮ್ಮದು HDKOTE ತಾಲೂಕು, ಈಗ ಸರ್ಗೂರಿಂದ ಪ್ರತ್ಯೇಕವಾಗಿ ಸರ್ಗೂರು ತಾಲೂಕು ಆಗಿ ಮುಳ್ಳೂರು ಗ್ರಾಮ ಅಂತ ಬರ್ತದೆ, ಬಹುಶಃ ಕಾಡಂಚಿನ ಗ್ರಾಮ. ಆ ಮುಳ್ಳೂರು ಗ್ರಾಮದಲ್ಲಿ ನಮ್ಮ ತಾಯಿ ಹೆಸರು ಚಿನ್ನಮ್ಮ, ತಂದೆ ಹೆಸರು ದಾಸೆ ಅಂತೇಳಿ. ನಮ್ಮ ತಂದೆ ತಾಯಿಗಳಿಗೆ 3 ಜನ ಮಕ್ಕಳಿದ್ವಿ. ಬಾಲ್ಯದಲ್ಲಿ ಕೂಡ ನಮ್ಮ ಕ್ರೀಡೆ ಬಗ್ಗೆ ಸ್ವಲ್ಪ ಆಸಕ್ತಿ ಇತ್ತು. ಕ್ರೀಡಾ ಆಸಕ್ತಿ ಏನೇ ಇದ್ರೂ ಕೂಡ ಬಡತನ ನಮ್ಮೆಲ್ಲರನ್ನೂ ಕಡ್ತಾ ಇತ್ತು. ಹಾಗೆ ಬಹುಶಃ ನನ್ನ ತಂದೆ ತಾಯಿಯರಿಗೆ, ನಮ್ಮ ತಂದೆ ಒಂದು 4 ಅಥವಾ 5 ಕ್ಲಾಸ್ ಓದಿರ್ಬೋದು, ಬಹುಶಃ ನನ್ನ ತಾಯಿ ಒಂದು ಅಕ್ಷರನೂ ಕೂಡ ಕಲ್ತಿಲ್ಲ. ಒಂದು ಅಕ್ಷರ ಕಲಿದಿದ್ರು ನನ್ನ ಮಕ್ಕಳು ಏನಾದ್ರು ಅಕ್ಷರ ಕಲಿತು ಸಮಾಜದಲ್ಲಿ ಏನಾದ್ರು ಒಂದು ಸ್ಥಾನಮಾನದಲ್ಲಿ ಇರಬೇಕಲ್ಲ ಅನ್ನೋ ಒಂದು ತಾಯಿ ಒಂದು ಆಲೋಚನೆಯಿಂದ, ಒಂದು ಸಹಕಾರದಿಂದ ನಾನು ನನ್ನ ಕೊನೆಯ ಮಗನಾಗಿ ನಮ್ಮ ತಾಯಿಗೆ, ನಮ್ಮ ಇಬ್ಬರು ಅಣ್ಣಂದರು ಜವಾಬ್ದಾರಿ ವಹಿಸ್ಕೊಂಡು ನನ್ನ ಎಜುಕೇಷನ್ಗೆ ಬೆನ್ನೆಲುಬಾಗಿ ನಿಂತಿದ್ರು. ಹಾಗೆ ನಮ್ಮ ತಂದೆ ತಾಯಿಯ ಒಂದು ಪ್ರೋತ್ಸಾಹ ಮತ್ತು ಇಬ್ಬರು ಒಡೆ ಹುಟ್ಟಿದ ಅಣ್ಣಿಂದರ ಸಹಕಾರದಿಂದ ಇವತ್ತು ನಾನು ಒಬ್ಬ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಬ್ಬ ಕ್ರೀಡಾಪಟುವಾಗಿ ಸರ್ಕಾರಿ ನೌಕರಿಯನ್ನು ಕೂಡ ಪಡ್ಕೊಂಡು ಗೌರವ ಡಾಕ್ಟರೇಟನ್ನು ಪಡ್ಕೊಂಡಿದ್ದೀನಿ. ಇವೆಲ್ಲ ಮೂಲ ಕಾರಣ ಅಂದರೆ ನನ್ನ ಜನ್ಮದಾತರು, ನನ್ನ ತಂದೆ ತಾಯಿ ಮತ್ತು ಇಬ್ಬರು ಒಡೆ ಹುಟ್ಟಿದ ಅಣ್ಣಿಂದರು. ಪ್ರಸ್ತುತ ನನ್ನ ಮಡದು ಕೂಡ ಹೌದು ಸರ್.
0: ಅಲ್ಲ, ಬಹಳ ಸಂತೋಷ ಆಗುತ್ತೆ, ಯಾಕೆಂದರೆ ತಾವು ಹೇಳಿದ್ರೆ HDKOTE ತಾಲೂಕು, ಈಗ ಸರಗೂರು ತಾಲೂಕು, ಅದು ಅಂತಹ ಊರಿನಿಂದ ಬಂದು ಮುಳ್ಳೂರು ಗ್ರಾಮದಿಂದ ಬಂದು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗಿ 25 ಹೆಚ್ಚು ಪದಕಗಳನ್ನು ಪಡಿತಾರೆ ಅಂತ ಅಂದರೆ ಬಹುಶಃ ಇದು ಒಂದು ದೊಡ್ಡ ಸಾಧನೆ ಕೂಡ.
1: ಖಂಡಿತ, ನಾನು ನಿರೀಕ್ಷೆ ಕೂಡ ಮಾಡಿರಲಿಲ್ಲ ಸರ್. ಇಂಥ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗ್ತಾ ಇದ್ದೀನಿ, ಇಂಡಿಯನ ಜರ್ಸಿನ ಹಾಕ್ತೀನಿ, ಫ್ಲೈಟಲ್ಲ ಓಡಾಡ್ತೀನಿ, ಮತ್ತು ಈ ಸಮಾಜದಲ್ಲಿ ನಾನು ಐಡೆಂಟಿಫಿಕೇಶನ್ ಆಗ್ತೀನಿ ಕೂಡ ನನ್ನ ಕನಸಲ್ಲೂ ಕೂಡ ನಾನು ನಿರೀಕ್ಷೆ ಮಾಡಿರಲಿಲ್ಲ. ಬದಲಾದ ಒಂದು ಕಾಲಘಟ್ಟದಲ್ಲಿ ಯಾವ ಟೈಮ್ಲಿ ಏನೇನಾಗಬೇಕು ಅದು ಅನ್ಎಕ್ಸ್ಪೆಕ್ಟೆಡ್ ಆಗಾಯಿತು.
0: ಅನ್ಎಕ್ಸ್ಪೆಕ್ಟೆಡ್ ಅನ್ನೋದಕ್ಕಿಂತ ನಿರಂತರ ಪರಿಶ್ರಮ, ಶ್ರದ್ಧೆ ನಮ್ಮ ಜೊತೆಗಿದ್ದರೆ ಪ್ರತಿಫಲ ಯಾವಾಗಲಾದರೂ ಒಂದ್ಸಲ ಸಿಗುತ್ತೆ.
1: ಖಂಡಿತ,
0: ಪರಿಶ್ರಮದ ಜೊತೆ ಹೋಗ್ತಾ ಇದ್ರೆ ಪ್ರತಿಫಲ ದೇವರು ಕೊಡ್ತಾನೆ.
1: ಖಂಡಿತ ಖಂಡಿತ,
0: ದೇವರು ಕೊಡ್ತಾರೆ, ಜನರು ಕೊಡ್ತಾರೆ.
1: ಖಂಡಿತ.
0: ಸೊ ಬಹುಶಃ ಆ ಕಾರಣಕ್ಕಾಗಿ ನಿಮಗೆ ಈ ಎಲ್ಲ ಪ್ರಶಸ್ತಿಗಳು ಹಾಗೂ ಈ ಗೌರವ ಡಾಕ್ಟರೇಟ್ ಪದವಿ ಕೂಡ ಸಿಕ್ಕಿರೋದಂತ ನಾನು ಭಾವಿಸ್ಕೊಳ್ತೇನೆ. ಹೇಗೆ ಸರ್ ಈ ಕ್ರೀಡಾ ಮನೋಭಾವ ಅಥವಾ ಈ ಕ್ರೀಡೆ ಸ್ಪರ್ಧೆ ಅನ್ನೋದು ಆರಂಭ ಆಗಿದೆ ಯಾವಾಗ ತಮಗೆ?
1: ಬಹುಶಃ ನನಗೆ ಪ್ರಾಥಮಿಕ ಶಿಕ್ಷಣದಕ್ಕಿಂತ ಹೆಚ್ಚು ನನಗೆ ಆಕರ್ಷಣೆ ಒಳಗಾಗಿದ್ದು ಅಂದರೆ ನಾನು ಪ್ರೌಢಶಾಲಾ ಮಟ್ಟದಲ್ಲಿ ನಾನು ವಿದ್ಯಾಭ್ಯಾಸ ಮಾಡ್ತಿದ್ದಂಥ ಸಂದರ್ಭದಲ್ಲಿ, ಬಹುಶಃ ಈ ಸಂದರ್ಭದಲ್ಲಿ ಇವತ್ತಿಗೂ ಕೂಡ ನಾನು ನೆನೆಸ್ಕೊತಾ ಇದ್ದೀನಿ, ನನ್ನ ಮುಂದೆನೂ ಕೂಡ ನೆನೆಸ್ಕೊತಾ ಇದ್ದೀನಿ. ಒಬ್ಬ ದೈಹಿಕ ಶಿಕ್ಷಕರು ಇದು ರಾಮ್ಪ್ರಸಾದ್ ಅಂತೇಳಿ, ನಮ್ಮ ಸರ್ಗೂರು ಪಟ್ಟಣದವರೇ. ಬಹುಶಃ ಇವತ್ತು ಫಿಸಿಕಲ್ ಎಜುಕೇಷನಲ್ಲಿ ಅವರು ಡೈರೆಕ್ಟರ್ ಕೂಡ ಆಗಿದ್ದಾರೆ. ಅವರು ಕೊಟ್ಟಂತ, ಅವರು ಕಲಿಸಿದಂಥ ರೀತಿ, ಶಿಸ್ತು, ಅವರು ಮುಂತ ಜೀವನದ ಗುರಿ ಹೆಂಗಿರಬೇಕು, ನಾವು ಯಾವ ರೀತಿ ನಾವು ತೊಡಗಿಸ್ಕೊಳ್ಬೇಕು, ಆ ವ್ಯಕ್ತಿ ಆ ಮಾಸ್ಟ್ರು ನಮ್ಗೆ ಕಲಿಸ್ಕೊಟ್ಟಂಥ ರೀತಿ, ನಾವು ಅವ್ರ ಮೇಲೆ ಇರ್ತಕ್ಕಂಥ ಒಂದು ಪ್ರೀತಿ ವಿಶ್ವಾಸ, ನಾವು ಕ್ರೀಡೆಯಲ್ಲಿ ನಾವು ನಮ್ಮನ್ನು ನಾನು ತೊಡಗಿಸ್ಕೊಳ್ಳಿಕ್ಕೆ ಮೂಲ ಕಾರಣ ಹೈಸ್ಕೂಲ್ ಮಟ್ಟದಲ್ಲಿ ಬಹುಶಃ ನಮ್ಮ ಗೌರವಾನ್ವಿತ ರಾಮ್ಪ್ರಸಾದ್ ಸರು. ಈಗಲೂ ಕೂಡ ನೆನೆಸ್ಕೊತಾ ಇದ್ದೀನಿ, ಒಂದು ಅವರ ಒಂದು ಪ್ರೀತಿ ವಿಶ್ವಾಸ ಒಡನಾಟ ನಂಗೆ ಸಿಕ್ತಿಲ್ಲ ಅಂದರೆ ನನ್ನ ಕ್ರೀಡೆಯಲ್ಲಿ ಇಷ್ಟೊಂದು ನಾನು ಅಟ್ಯಾಚ್ಮೆಂಟ್ ಆಗಲಿ ಇರಲಿಕ್ಕೆ ಆಗ್ತಾಯಿರಲಿಲ್ಲ ಅಂತ. ಬಹುಶಃ ಹೈಸ್ಕೂಲ್ ಮಟ್ಟದಿಂದ ನನಗೆ ಕ್ರೀಡೆ ಬಗ್ಗೆ ಜಾಸ್ತಿ ಒಲವು
0: ಅಲ್ಲಿಂದಲೇ ಆರಂಭ. ಅಲ್ಲ, ಒಂದು ನಿಮ್ಮ ಕ್ರೀಡೆ ಆರಂಭ ಆಯಿತು ಅನ್ನೋದನ್ನು ಹೇಳಿದ್ರ ಜೊತೆ ಆ ಕ್ರೀಡೆ ಹಿಂದೆ ಒಂದು ಸಾಧನೆ ಹಿಂದೆ ಒಬ್ಬ ಗುರು ಇರ್ತಾನೆ ಅನ್ನೋ ಸಂದೇಶ ಕೂಡ ಇದರಲ್ಲಿ ಸಿಕ್ತು ನನಗೆ.
1: ಖಂಡಿತ ಸರ್.
0: ಒಬ್ಬ ವಿದ್ಯಾರ್ಥಿ ಕೇವಲ ಅಂಕಗಳನ್ನು ಗಳಿಸೋದಷ್ಟೇ ಅಲ್ಲ, ಅವನಲ್ಲಿರುವಂಥ ಸಾಮರ್ಥ್ಯ ಒಳಗಡೆ ಏನಿದೆ ಆ ಸಾಮರ್ಥ್ಯವನ್ನು ಗುರುತಿಸಿ ಅದಕ್ಕೆ ಉತ್ತೇಜನ ನೀಡಿದಾಗ ನಿಮ್ಮಂಥ ಪ್ರತಿಭೆಗಳು ಉಟ್ಕೊಳ್ತಾರೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ ಅಂತ ನಾನು ಅಂದ್ಕೊಳ್ತೀನಿ ಸರ್.
1: ಬಹಳಷ್ಟು ವರ್ಷಗಳ ನಂತರ ನಾನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮೆಡಲ್ ಮಾಡಿ ಗೌರವ ಡಾಕ್ಟರೇಟ್ ಅನ್ನು ಪಡೆದಂಥ ಸಂದರ್ಭದಲ್ಲಿ ನಮ್ಮ ನನಗೆ ವಿದ್ಯೆ ಕಲಿಸಿದಂಥ ಮೊದಲ ದೈಹಿಕ ಶಿಕ್ಷಕರು ಮತ್ತು ಅವರಲ್ಲಿರ್ತಕ್ಕಂಥ ಸ್ಥಳಕ್ಕೆ ನನ್ನ ಕರೆಸ್ಕೊಂಡು ನಿನ್ನಲ್ಲಿ ಈ ಥರ ಪ್ರತಿಭೆ ಇರುತ್ತಂತ ನಾನು ನಿರೀಕ್ಷೆ ಮಾಡಲಿಲ್ಲ, ನೀವು ನಾನು ಹೇಳ್ತಕ್ಕಂಥ ಒಂದು ಗೈಡೆನ್ಸ್ನ ಫಾಲೋ ಮಾಡಿಕೊಂಡು ಈ ಒಂದು ಎತ್ತರಕ್ಕೆ ಬೆಳೆದಿದ್ದೆ ಅಂದರೆ ನಿಜವಾಗ್ಲೂ ನನ್ನ ಒಂದು ಸ್ಟೂಡೆಂಟ್ ಅಂತ ಹೇಳ್ಕೊಳ್ಳಿಕ್ಕೆ ಹೆಮ್ಮೆಯಿಂದ ಹೇಳ್ತಿದ್ದೀನಿ ಅಂತ ಆ ಒಂದು ನಮ್ಮ ದೈಹಿಕ ಶಿಕ್ಷಕರು ಅವರಲ್ಲಿರ್ತಕ್ಕಂಥ ಸ್ಥಾನಕ್ಕೆ ಕರೆದು ಆ ಸ್ಥಳಕ್ಕೆ ಕರೆದು ನನ್ನ ಒಂದು ಗೌರವ ಕೊಟ್ಟಿದ್ರು. ಬಹುಶಃ ಅದು ನನ್ನ ಜೀವನದಲ್ಲಿ ಎಂದಿಗೂ ಮರೆಯಲಾದಂಥ ಒಂದು ಘಟನೆ.
0: ಬಹುಶಃ ನಿಷ್ಕಲ್ಮಸ ಮನಸ್ಸಿನಿಂದ ಅರಸೋರು, ಪ್ರೀತಿಸೋರು, ಉತ್ತೇಜಿಸೋರು ಮೊದಲಿಗೆ ಪೋಷಕರು ಬರ್ತಾರೆ, ತಂದೆ ತಾಯಿ, ನಂತರ ಗುರುಗಳೇ ಬರುವುದು. ಸೊ ಅಂಥ ಗುರುಗಳಿಗೆ ಇಂಥ ಶಿಷ್ಯರು ಸಿಕ್ಕಿದಾಗ ಅವರು ಸಾಧನೆ ಮಾಡಿದಾಗ ಬಹುಶಃ ತಮ್ಮ ವೃತ್ತಿ ಸಾರ್ಥಕ ಆಯಿತು ಅಂತೇನೋ, ತಮ್ಮ ಬದುಕು ಸಾರ್ಥಕ ಆಯ್ತು ಏನೋ ಅಂತ ಅನಿಸುತ್ತೆ.
1: ಖಂಡಿತ ಸರ್. ಪ್ರತಿಯೊಬ್ಬ ವ್ಯಕ್ತಿ ಜೀವನದಲ್ಲಿ ಎಂದಿಗೂ ಮರೆಯಲಾಗದಂತಹ ಇಬ್ಬರು ವ್ಯಕ್ತಿಗಳು ನಾನು ಕಣ್ಣಿಗೆ, ನನ್ನ 44-45 ವರ್ಷದಲ್ಲಿ ಇಬ್ಬರು ವ್ಯಕ್ತಿಗಳಂದರೆ ಜನ್ಮ ಕೊಟ್ಟ ತಂದೆ ತಾಯಿಗಳು, ವಿದ್ಯೆ ಕಲಿಸಿದ ಗುರುಗಳು. ಅವರಿಬ್ಬರ ಋಣನ ಪ್ರತಿಯೊಬ್ಬ ವ್ಯಕ್ತಿ ಜೀವನದಲ್ಲಿ ಎಂದಿಗೂ ತೀರಿಸಲಾಗದು. ತೀರಿಸಲಾಗದ ಋಣ ಅಂದರೆ ವೆರೈಟಿಸ್.
0: ಖಂಡಿತ, ಬಹುಶಃ ಅವರೆಲ್ಲರ ಆಶೀರ್ವಾದ ಕೂಡ ಇದರಲ್ಲಿ ಕೌಂಟ್ ಆಗಿದೆ ಅಂತ ನಾನು ಭಾವಿಸ್ಕೊಳ್ತೇನೆ. ನೀವು ಆ ಮಟ್ಟಕ್ಕೆ
1: ಖಂಡಿತ ಖಂಡಿತ.
0: ಎಸ್ ಸರ್, ಒಂದು ತಾವು ಹೈಸ್ಕೂಲ್ ಹಂತದಲ್ಲೇ ತಮಗೆ ಈ ಕ್ರೀಡೆಯಲ್ಲಿ ಆಸಕ್ತಿ ಇತ್ತು, ಅದಕ್ಕೆ ಪೂರಕವಾದ ಶಿಕ್ಷಕರು ಸಿಕ್ಕಿದ್ರು, ಉತ್ತೇಜನ ಮಾಡಿದ್ರು, ಆ ಹಂತದಲ್ಲೇ ನಿಮ್ಮದು ಕ್ರೀಡೆ ಸ್ಪರ್ಧೆ ಮನೋಭಾವ ಆರಂಭ ಆಯಿತು. ನಂತರ ತಾವು ಪೊಲೀಸ್ ಇಲಾಖೆಗೆ ಯಾವಾಗ ಸೇರಿಕೊಂಡ್ರಿ?
1: 2007 2007 ಲಾಸ್ಟ್ ಕೊನೆಯ ನನ್ನ ಏಜು ಮಿತಿ ಮೀರಿದ್ದು ಇಲಾಖೆಗೆ ಸೇರ್ಪಡೆ ಆಗಂತ ಕೊನೆಯ ಒಂದು ಗಳಿಗೆಲಿ 2005 ಒಂದೇ ನನ್ನ ಜೀವನದಲ್ಲಿ ತುಂಬಾ ದುಃಖ ಅಂತ ಪಟ್ಟ ಸಂದರ್ಭ ಅಂದ್ರೆ 2005 ನಾನು ಫೈನಲ್ ಇಯರ್ ಬಿ ಎ ಓದ್ತಾ ಇದ್ದೆ ಮೈಸೂರು ಮಹಾರಾಜ ಕಾಲೇಜಲ್ಲಿ. ಒಂದೇ ಅಂಕಗಳಿಂದ ಪೊಲೀಸ್ ಇಲಾಖೆಗೆ ವಂಚಿತನಾಗಿದ್ದೆ. ನಾನು ಇಷ್ಟಪಟ್ಟು ಇಲಾಖೆಗೆ ಹೋಗ್ಲೇಬೇಕು ಅನ್ನೋ ಒಂದು ಗುರಿ ನನ್ನಲ್ಲಿತ್ತು. ಅದು 2005 ಒಂದು ಮಾರ್ಕ್ಸ್ ಇಂದ ನಾನು ಮಿಸ್ ಆದಾಗ ನನ್ನ ಜೀವನ ಇಷ್ಟೇನಾ, ಜೀವನ ನಶ್ವರ, ಜೀವನ ಮುಂದೆ ಏನು ಮಾಡಲಿಕ್ಕಾಗಲ್ಲ. ಫಸ್ಟ್ ನನ್ನ ನಮ್ಮ ಎಲ್ಲ ಸಮಸ್ಯೆಗಳ ಪರಿಹಾರ ಒಂದು ಸರ್ಕಾರಿ ನೌಕರನ ಪಡ್ಕೊಳ್ಬೇಕು. ಅದು ಸರ್ಕಾರಿ ನೌಕರ ಪಡ್ಕೊಳ್ಬೇಕು ಅಂದರೆ ಫಸ್ಟ್ ಇಲಾಖೆಗಳಿದ್ದಾವೆ, ಅದನ್ನ ಇಷ್ಟಪಟ್ಟು ಇಲಾಖೆಗೆ ಹೋಗ್ಬೇಕು ಅನೇಕ ಕಾರಣ ಇದೆ. ಇಷ್ಟಪಟ್ಟು ಇಲಾಖೆಗೆ ಏನಕ್ಕೋಸ್ಕರ ನಾ ಬಂದೆ,
0: ಆಯ್ಕೆ ಮಾಡ್ಕೊಂಡು
1: ಇಲಾಖೆಗೆ ಹೋಗ್ಲೇಬೇಕಲ್ಲ, ಒಂದು ಕೊನೆಯ ಹಂತದಲ್ಲಿ ನನಗೆ ಅವಕಾಶ ವಂಚಿತ ಆಯ್ತಲ್ಲ ಅನ್ನೊಂದು ತುಂಬ ಬೇಸರ ಇತ್ತು. ಆ ನಂತರ ಸಂದರ್ಭದಲ್ಲಿ ಭಾಳಷ್ಟು ಆತ್ಮೀಯರು ಕೆಲವು ಒಡನಾಟದಿಂದ ದೂತಿಗಿಡದೆ ಕಂಟಿನ್ಯೂ ಆಗಿ 2 ಶ್ರಮ ಪಟ್ಟೆ. 2005 2007 ತನಕ ನಿರಂತರ ಪರಿಶ್ರಮ ಪಟ್ಟು 2007 ಮತ್ತೆ ಇಷ್ಟಪಟ್ಟು ಇಲಾಖೆಗೆ ಸೇರ್ಕೊಂಡೆ ಸರ್.
0: ಎಸ್, ಮೊದಲದಾಗಿ ನೀವು ಇಷ್ಟಪಟ್ಟಿದ್ದು ಕ್ರೀಡೆ, ನಂತರ ಇಷ್ಟಪಟ್ಟಿದ್ದು ಈ ಪೊಲೀಸ್ ಇಲಾಖೆ. ಸೊ ಎರಡೂ ಕೂಡ ತಮ್ಮ ಜೊತೆ ಒಲಿಯಿತು, ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಕೂಡ ಸಿಕ್ತು. ಆದರೆ ಆರಂಭದಿಂದ ಇಷ್ಟಪಟ್ಟಂತಹ ನಿಮ್ಮ ಕ್ರೀಡೆ ಮನೋಭಾವಕ್ಕೆ ಮತ್ತಷ್ಟು ಪುಷ್ಟಿ ಸಿಗ್ತಿದ್ದ ಯಾವಾಗ, ಹೇಗೆ ಈ ಇಲಾಖೆಗೆ ಸೇರಿಕೊಂಡ ನಂತರವೂ ತಾವು ಕ್ರೀಡೆಯಲ್ಲಿ ಮುಂದುವರಿದ ಬಗ್ಗೆ ಹೇಗೆ ಅಂತ?
1: ಖಂಡಿತ, ನಾನು ಇವತ್ತು ಈ ಸ್ಥಾನಮಾನದಲ್ಲಿದ್ದೀನಿ. ಕಳೆದ 18 ವರ್ಷಗಳಿಂದ ಪೊಲೀಸ್ ಇಲಾಖೆಯಲ್ಲಿದ್ದೀನಿ. ನನ್ನ ಬದುಕಿಗೆ ಒಂದು ಗೌರವ ಮತ್ತು ಸ್ವಾಭಿಮಾನ ತಂದುಕೊಟ್ಟದ್ದು ನಾನು ಇಷ್ಟಪಟ್ಟ ನನ್ನ ಇಲಾಖೆ, ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಗೆ. ಮತ್ತು ನನಗೆ ಆ ಕ್ರೀಡೆಗೆ ಸಹಕರಿಸ್ತದ್ದು 2017 ಫಸ್ಟು ಸ್ಟೇಟ್ ಮಿಡ್ಲ್ ಆಗಿದ್ದು, ಅಲ್ಲಿಂದ ಇಲ್ಲಿ ತನಕ ಮುಂದೆ ನನ್ನ ಜೀವನದ ಗುರಿ ಏನಿದೆ ಇಡೀ ಇಲಾಖೆಗೆ ಮತ್ತು ಇಡೀ ಸಮಾಜಕ್ಕೆ ಇಡೀ ರಾಜ್ಯಕ್ಕೆ ನಾನು ಏನೋ ಒಂದು ಸಂದೇಶ ಕೊಡಬೇಕು, ನನಗೆ ಏನೋ ಒಂದು ಸರ್ವಿಸ್ ಮಾಡಬೇಕು ಅಂತ ಇದ್ದೀನಿ. ಎಲ್ಲಕ್ಕೂ ಮೂಲ ಕಾರಣ ನನ್ನ ಪೊಲೀಸ್ ಇಲಾಖೆ ಹಿರಿಯ ಅಧಿಕಾರಿಗಳ ಸಹಕಾರ. ಬಹುಶಃ ಆ ಹಿರಿಯ ಅಧಿಕಾರ ಸಹಕಾರ ಇಲ್ಲಾಂದ್ರೂ ಕೂಡ ನಾವು ಯಾವುದೇ ಒಂದು ಸ್ಟೇಟ್ ಮೀಟ್ಗೆ ಆಗ್ಬೋದು, ನ್ಯಾಷನಲ್ ಮೀಟ್ಗೆ ಆಗ್ಬೋದು, ಇಂಟರ್ನ್ಯಾಷನಲ್ ಮೀಟ್ಗೆ ಆಗ್ಬೋದು, ಮತ್ತು ಅನೇಕ ಅವಾರ್ಡ್ ಪ್ರೋಗ್ರಾಮ್ಗೆ ಹೋಗಬೇಕಂಥ ಸನ್ನಿವೇಶಗಳು ಇರ್ಬೋದು. ಅಂತಹ ಸಂದರ್ಭದಲ್ಲಿ ನಮ್ಮ ಹಿರಿಯ ಅಧಿಕಾರಿಗಳು ನನ್ನ ಮೇಲೆ ಭಾಳಷ್ಟು ಒಂದು ಪ್ರೀತಿ ವಿಶ್ವಾಸ, ಒಂದು ನಂಬಿಕೆ ಇಟ್ಕೊಂಡು ಪ್ರತಿಯೊಂದು ಸ್ಪರ್ಧೆಗೂ ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಸರ್ ನಾನು ಹೋಗ್ತಾ ಇದ್ದೀನಿ, ಪ್ರಿಪ್ರೇಷನ್ ಮಾಡ್ಕೋಬೇಕು, ಇಂಥ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೀನಿ, ಯಾವುದಕ್ಕೂ ನನಗೆ ಕೂಡ
0: ಇಲ್ಲ ಅಂದಿಲ್ಲ
1: ಪರ್ಮಿಷನ್ ಕೊಡ್ತಾ ಇದ್ದಾರೆ, ಸಹಕಾರ ಮಾಡ್ತಾ ಇದ್ದಾರೆ.

ಸಾಕ ಕಥೆಯಾಗಿತ್ತು. ನಾನು ಬರ್ತೀನಿ, ಅಥ್ಲೆಟಿಕ್ಸ್ ಅಂದ್ರೆ ನಂಗೆ ಏನೋ ಅಂತ ಗೊತ್ತಿಲ್ಲ, ಮತ್ತೆ ಟ್ರ್ಯಾಕ್ ಇವೆಂಟ್ ಅಂದ್ರೆ ಏನೋ ಅಂತ ಗೊತ್ತಿಲ್ಲ, ಸ್ಪೈಕ್ಸ್ ಅಂದ್ರೂ ಕೂಡ ಏನೋ ಅಂತ ಗೊತ್ತಿರಲಿಲ್ಲ. ನಾವು 2007 ಪೊಲೀಸ್ ಇಲಾಖೆಗೆ ಸೇರ್ಪಡೆ ಆದಾಗ ಫಸ್ಟು ಬೆಂಗಳೂರು ಸಿಟಿ ಅಪಾಯಿಂಟ್ ಆಗಿದ್ದು, ಬೆಂಗಳೂರು ಸಿಟಿ ಅಪಾಯಿಂಟ್ ಆಗಿ ಅನಂತರ ಕೆಲವು ಕಾರಣಾಂತರಗಳಿಂದ ಅಲ್ಲಿ ಒತ್ತಡನ ನಿವಾರಿಸ್ಕೋಬೇಕು, ಸಮಾಜಕ್ಕನ ಏನಾದ್ರು ಒಂದು ಸಾಧನೆ ಮಾಡಬೇಕು, ಸಮಾಜಕ್ಕನ ಏನಾದ್ರು ಕೊಡುಗೆ ಕೊಡಬೇಕು. ನಾನು ಭಾಳಷ್ಟು ಕಷ್ಟಗಳನ್ನು ಎದುರಿಸಿ ನಾನು ಎಜುಕೇಷನ್ ಮಾಡಿದ್ದೀನಿ ಮತ್ತು ಕೆಲಸನೇ ಗಿಟ್ಸ್ಕೊಂಡಿದ್ದೀನಿ. ಇಷ್ಟೆಲ್ಲ ಆದರೂ ಕೂಡ ಒಂದು ಗೌರವಯುತವಾದ ಬದುಕು ಈಗ ನಂಗೆ ನಿರ್ಮಾಣ ಆಗಿದೆ. ಇಲ್ಲಿಂದ ಆರಂಭದ ಜೀವನದಲ್ಲಿ ಸಮಾಜಕ್ಕೆ ನಾನು ಏನಾದ್ರು ಕೊಡುಗೆ ಕೊಡಬೇಕು, ಯಾರಾದರೂ ನಮ್ಮ ಸ್ನೇಹಿತರುಗಳಿಗೆ ನಾನು ಒಂದು ಮಾರ್ಗದರ್ಶನ ಮಾಡಬೇಕು, ಒಂದು ಆಲೋಚನೆ ಇಟ್ಕೊಂಡು ಬೆಂಗಳೂರಿಂದ ಮೈಸೂರು ನಗರಕ್ಕೆ ಫಸ್ಟ್ ವರ್ಗಾವಣೆ ಆಗಿದೆ. ನಮ್ಮ ಮೈಸೂರು ನಗರಕ್ಕೆ ವರ್ಗಾವಣೆ ಆದ ನಂತರ ನಮ್ಮ ಪ್ರತಿ ವರ್ಷ ಪೊಲೀಸ್ ವಾರ್ಷಿಕ ಕ್ರೀಡಾಕೂಟ ಅಂತ ನಡೆಯುತ್ತೆ. ಡಿಸೆಂಬರ್ ಅಥವಾ ಜನವರಿ ತಿಂಗಳಲ್ಲಿ ಪ್ರತಿ ವರ್ಷ ಪೊಲೀಸ್ ವಾರ್ಷಿಕ ಕ್ರೀಡಾಕೂಟ ನಡೀತದೆ. ಆ ಕ್ರೀಡಾಕೂಟ ಪ್ರತಿ ವರ್ಷ ನಾನು ಆರಂಭದಿಂದ ನಾನು ಹೈಸ್ಕೂಲಿಂದ ಕಾಲೇಜಿನಿಂದ ನಂತರ ಡಿಗ್ರಿ ಓದ್ತಿದ್ದ ಸಂದರ್ಭದಲ್ಲಿ ಕೂಡ ವಾಲಿಬಾಲು ನನಗೆ ಹೆಚ್ಚಿನ ಕ್ರೀಡೆ ಆಗಿತ್ತು. ಬಹುಶಃ ಇವತ್ತು ನನಗೆ ನಾನೊಬ್ಬ ಪೊಲೀಸ್ನ ಸೆಲೆಕ್ಟ್ ಆಗಿದೆ ಅನ್ನೋಕ್ಕೆ ಮೂಲ ಕಾರಣ ವಾಲಿಬಾಲು. ವಾಲಿಬಾಲ್ ನನಗೆ ಈಗಲೂ ಕೂಡ ವಾಲಿಬಾಲ್ ನನಗೆ ಇಷ್ಟವಾದ ತುಂಬ ಕ್ರೀಡೆ. ಅದು ಬದಲಾದ ಕಾಲಘಟ್ಟದಲ್ಲಿ ನಾನು ಈಗ ಅಥ್ಲೆಟಿಕ್ಸ್ ಪ್ರತಿ ವರ್ಷ ಸ್ಟೇಟ್ ಮೀಟಲ್ಲಿ ನಾವು ವಾಲಿಬಾಲಲ್ಲಿ ಹೋಗ್ತಾ ಇದ್ದೆ, ಪೊಲೀಸ್ ರಾಜ್ಯ ಮಟ್ಟದ ಪೊಲೀಸ್ ಕ್ರೀಡಾಕೂಟಕ್ಕೆ, ಮತ್ತು ದಸರಾ ಕ್ರೀಡಾಕೂಟಕ್ಕೆ, ಮತ್ತು ನಮ್ಮ ಇಲಾಖೆಯ ಕೆಲವು ಕ್ರೀಡಾಕೂಟಗಳಲ್ಲಿ ಬರೀ ವಾಲಿಬಾಲಲ್ಲೇ ಸ್ಪರ್ಧೆ ಮಾಡ್ತಾ ಇದ್ದೆ. ಆ ವರ್ಷ ಏನು ಒಂದು ಅಚಾನಕ್ ಆಗಿ ಎಲ್ಲ 100 meter ಇವೆಂಟ್ ಇತ್ತು. ಅದು 100 meter ಇವೆಂಟನ್ನು ನಮ್ಮ ಪೊಲೀಸ್ ಕ್ರೀಡಾಕೂಟದಲ್ಲಿ ಗೆಸ್ಟ್ಗಳ ಮುಂದೆ ಓಡಿಸ್ತಾ ಇದ್ರು. ನಾನು ಗೆಸ್ಟ್ಗಳ ಮುಂದೆ ಓಡೋದು ಅದೊಂಥರ ಖುಷಿ, ಮಿಡ್ಲ್ ಆಗಲಿ ಬಿಡ್ಲಿ ಓಡೋಣ, ಅವ್ರ ಮುಂದೆ ಏನಾದ್ರು ಒಂದು ಪದಕ ತಗೋಣ, ಮಿಡ್ಲ್ ತಗೋಣ, ನಾನು ಕೂಡ ಒಂದು ನೋಟೆಡ್ ಆಗೋಣ ಪ್ರಯತ್ನ ಮಾಡಿದ್ವಿ. ಆ ಪ್ರಯತ್ನ ವಿಫಲ ಆಯಿತು. ವಿಫಲ ಆದಾಗ ಆ ಸಂದರ್ಭದಲ್ಲಿ ನಮ್ಮ ದೇವರಾಜ ಪೊಲೀಸ್ ಠಾಣೆಯಲ್ಲಿ ಇರ್ತಕ್ಕಂಥ ಶ್ರೀತ ನಾಗೇಶ್ ಸರ್ ಅವರು ಕರೆದು ನನಗೆ ಒಂದು ಮಾತು ಹೇಳಿದ್ರು, ನಿಮಗೆ ಸ್ಪೋರ್ಟ್ಸು ನಿನಗೆ ಅನ್ಫಿಟ್ಟು, ನಿನಗೂ ಸ್ಪೋರ್ಟ್ಸ್ಗೂ ಆಗ ಬರೋದಿಲ್ಲ, ಒಂದು ಇಲಾಖೆ ಒಳ್ಳೆ ಇಲಾಖೆಗೆ ಸೇರಿದೆಯಾ, ಕೆಲಸ ಸಿಕ್ಕಿದೆ, ಸಾಂಸಾರಿಕ ಜೀವನದಲ್ಲಿ ಕಾಲಿಟ್ಟಿದೆಯಾ, ಅನುಕೂಲ ವ್ಯವಸ್ಥೆ ಇದೆ, ನೀನು ಸ್ಪೋರ್ಟ್ಸ್ ನಿಂಗೆ ಆಗೋದಿಲ್ಲ, ನಿಮ್ಮ ಪಾಡಿಗೆ ನೀನು ಡ್ಯೂಟಿ ಮಾಡೋದು ಒಳ್ಳೆಯದು. ಬಹುಶಃ ಆ ಪುಣ್ಯಾತ್ಮರು ನಮ್ಮ ಗೌರವಾನ್ವಿತ ನಾಗೇಶ್ ಸಾಹೇಬರು ಹೇಳಿದಂಥ ಮಾತು ನನಗೆ ಇವತ್ತು ಬಹಳಷ್ಟು ಸ್ಫೂರ್ತಿ ಅಂತ ಅಂದ್ಕೊಟ್ಟಿದೆ. ನಾನು ಯಾಕೇನು ಸ್ಪೋರ್ಟ್ಸ್ಗೆ ನನಗೆ ಆಗ ಬರಲ್ಲ, ನನ್ನ ಫಿಟ್ನೆಸ್ ಇಲ್ಲ ಅನ್ನೋ ಒಂದು ಕಾರಣಕ್ಕೋಸ್ಕರ ಅವ್ರು ಹೇಳಿರ್ಬೋದಾ. 3 ವರ್ಷ 32 ವರ್ಷದಲ್ಲಿ ಅವರು ಅಂದದ್ದು, 35ನೇ ವರ್ಷದ ತನಕ 3 ವರ್ಷ ನಿರಂತರ ಆಗಿ ಫಿಟ್ನೆಸ್ ಮಾಡ್ತಾ ಸಡನ್ ಅಚಾನಕ್ಕಾಗಿ ಒಂದು ಕ್ಲಬ್ಗೆ ಸೇರ್ಕೊಂಡಿದ್ವಿ. ನನ್ನ ಫಸ್ಟ್ ಅಥ್ಲೆಟಿಕ್ಸ್ ಕೋಚ್ ಸಂದೀಪ್ ಅಂತೇಳಿ, ಅಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇರ್ಬೇಕಾದ್ರೆ ಸರ್ ಮಕ್ಕಳು ಓಡ್ತಾ ಇದ್ದಾರೆ, ನಾನು ಓಡ್ತೀನಿ, ಅದೇನೋ ಅವರು ಸ್ಪೈಕ್ಸು ಅದೇನೋ ಮುಳ್ಳು ಅಂತ ಹಾಕೋತಾರೆ ಸರ್, ಇಲ್ಲ ಅದು ಮುಳ್ಳಲ್ಲ ರೀ ಅದು ಸ್ಪೈಕ್ಸು ಸರ್, ಯಾಕೆ ಹಾಕ್ತಾರೆ ಸರ್, ಅದು ಸಿಂಥೆಟಿಕ್ ಅದು ಹಾಕಬೇಕು, ಅದು ಹಾಕೊಂಡ್ರೆ ಅದು ಸ್ಪೀಡ್ ಬರುತ್ತೆ ಸರ್, ನಾನು ಹಾಕ ಓಡ್ತೀನಿ, ನಿನಗೆ ಆ ಸದ್ಯಕ್ಕೆ ಇದ್ದು ಬೇಡ, ಯಾಕಂದ್ರೆ ನಾನು ಟ್ರ್ಯಾಕಲ್ಲಿ ಓಡ್ತೀನಿ ಸರ್, ಓಡು ಅಂತ. ನನ್ನ ಸ್ನೇಹಿತ ಒಬ್ಬ ಇದ್ದ ಸೂರ್ಯ ಅಂತೇಳಿ, ಅವ್ರೀಗ ಎಮ್ ಇ ಜಿಲ್ಲೆ ಸ್ಪೋರ್ಟ್ಸ್ ಅಪಾಯಿಂಟ್ಮೆಂಟ್ ಆದ, ಅವನು 400 ಮೇನ್ ಇವೆಂಟ್ ಒಂದು ಮೈಸೂರಲ್ಲಿ ನಾನು ಕಣ್ಣಿಗೆ ತುಂಬ 400 3 ಜನ ಇದ್ರಿ, ಅಗ್ನೀಶ್ ಅಂತೇಳಿ ಅವರು ಮೈಸೂರಲ್ಲಿ ಬೆಸ್ಟ್ 400 ಅನ್ನೋರು, ಇನ್ನೊಬ್ರು ಸೂರ್ಯ ಅಂತೇಳಿ, ಮತ್ತು ಇವಾಗ ಪ್ರೆಸೆಂಟ್ ನಮ್ಮ ಕ್ಲಬಲ್ಲಿ ಗುರುಪ್ರಸಾದ್ ಅಂತೀರಿ, ಮೈಸೂರಲ್ಲಿ ನಾನು ಕಣ್ಣಿಗೆ 48 ಅನ್ನೋರು, 48 ಸೆಕೆಂಡಲ್ಲಿ 400 ಓಡ್ತಾ ಇದ್ರು ಅವ್ರು. 3 ಜನ ನನ್ನ ಮೇನ್ ಇವೆಂಟ್ 400 ಆಡೋದ್ರಿಂದ ಅವ್ರ 3 ಜನ ಜೊತೆಗೆ ನನ್ನ ಒಳ್ಳೆಯ ಒಂದು ಸಂಬಂಧ ಬೆಳೀತು. ಅವನ ಜೊತೆಗೆ ಒಡನಾಟ ಇದ್ರಿಂದ ನಾನು ಕೂಡ ಅಚಾನಕ್ಕಾಗಿ 400 ಹೈಕೆ ಮಾಡ್ಕೊಂಡು ಪ್ರಾಕ್ಟೀಸ್ ಮಾಡ್ತಾ ಫಸ್ಟ್ 2017 ಫಸ್ಟ್ ಸ್ಟೇಟ್ ಮೆಡ್ಲು ಬೆಂಗಳೂರು ಹೊಸಕೋಟೆಗೆ ಕ್ರೀಡಾಂಗಣಕ್ಕೆ ಹೋದಾಗ ಫಸ್ಟು 3rd ಪ್ಲೇಸ್ ಆಯಿತು, ಬ್ರಾನ್ಸ್ ಮೆಡಲ್ ಆಯಿತು, 1.3 ಓಡಿದ್ದು 400. ನಂತರ ಅಲ್ಲಿಂದ 2017 ನಿರಂತರವಾಗಿ ಪ್ರಾಕ್ಟೀಸ್ ಮಾಡ್ತಾ ನನ್ನ ಪರ್ಸನಲ್ ಬೆಸ್ಟ್ ಟೈಮ್ಗೆ ಒಂದು 53.04 ಬಂತು. 400 meter ಅದು ನನ್ನ ಟಾರ್ಗೆಟ್ ಏನಿತ್ತು, ಜಗತ್ತು ಕಂಡ ಈ ದೇಶವನ್ನು ಇಡೀ ವಿಶ್ವಕ್ಕೆ ಪರಿಚಯಿಸಿದಂತಹ ಸಹೋದರಿ ಹಿಮಾ ದಾಸ್ ಮೇಡಮ್ DVSP ಡೈರೆಕ್ಟ್ DVSP ಆಗಿ ನೇಮಕ ಮಾಡ್ಕಿರ್ತಕ್ಕಂಥ ಅಸ್ಸಾಂ ಸರ್ಕಾರ ನೇಮಕವಾಗಿರ್ತಕ್ಕಂಥ ಹಿಮಾ ದಾಸ್ ಮೇಡಮ್ ಅವರು 50 changes ಕೊಡಿದರು. ವರ್ಲ್ಡ್ ಚಾಂಪಿಯನ್, 100 world champion ಅಲ್ಲಿ ಇಂಡಿಯಾಕ್ಕೆ ಇಡೀ ನಮ್ಮ ದೇಶಕ್ಕೆ ಮೊಟ್ಟ ಮೊದಲು ಟ್ರ್ಯಾಕ್ ಇವೆಂಟ್ನಲ್ಲಿ ಪದಕ ತಂದುಕೊಟ್ಟಂಥ ಏಕೈಕ ಕ್ರೀಡಾಪಟು ಸಹೋದರಿ ಹಿಮಾದಾಸ್ ಮೇಡಮ್ ಅವರು. ಅವ್ರ ಟೈಮಿಂಗ್ಸ್ ಹತ್ತಿರ ಹೋಗ್ಬೇಕು ಅನ್ನೋ ಒಂದು ಗುರಿ ಆಲೋಚನೆ ಇತ್ತು. ಕೆಲಸದ ಒತ್ತಡ, ಸಾಂಸಾರಿಕ ಜೀವನದ ಒತ್ತಡ, ಹಾಗೆ ಆ ಸ್ಥಾನಕ್ಕೂ 53 ಇದೆ, 50 51 ಬಂದರೆ ನಾನು ಕೂಡ

0: ವರ್ಲ್ಡ್ ಚಾಂಪಿಯನ್ಗೆ ಹೋಗ್ಬೇಕು ಅನ್ನೋ ಒಂದು ದೊಡ್ಡ ಕನಸಿತ್ತು. 51 ಓಡಿದ್ರೆ ವರ್ಲ್ಡ್ ಚಾಂಪಿಯನ್ಲಿ ನಾನು ಫೈನಲ್ಲಿ ಇರ್ತಾ ಇದ್ದೆ. ಇಡೀ ಸೀನಿಯರ್ ವರ್ಲ್ಡ್ ಚಾಂಪಿಯನ್ ನಾವು ಹಿರಿಯರ ಕ್ರೀಡಾಕೂಟ ಅಂತ ಏನು ಹೇಳ್ತೀವಿ, ಕರ್ನಾಟಕದವರು ಇದುವರೆಗೂ ಕೂಡ ಟ್ರ್ಯಾಕ್ ಇವೆಂಟ್ಲಿ ಯಾರು ಕೂಡ ಫೈನಲ್ಸ್ ಕುಂತಿರ್ಲಿಲ್ಲ. ಆ ಫೈನಲ್ಸ್ ಕುಂತ್ರೆ ಅದು ಇಡೀ ಇಲಾಖೆಗೆ, ಇದೇ ರಾಜ್ಯಕ್ಕೆ ಒಂದು ದಾಖಲೆ ಆಗ್ತಿತ್ತು. ಆ ದಾಖಲೆ ಮಾಡಬೇಕು ಅನ್ನೋದು ಹಿಮಾದಾಸ್ ಮೇಡಮ್ನಿಂದ ನಾನು ಇನ್ಸ್ಪೈರ್ ತಗೊಂಡು 53 ಇಂದ 53 ಗಂಟೆ ಬಂದೆ. ಅದಾದ ನಂತರ ಈಗ ರೀಸೆಂಟ್ ನಡೆದಂತ ಏಷ್ಯನ್ ಮೀಟಲ್ಲಿ ಪ್ರಿಪ್ರೇಷನ್ ಮಾಡೋಂತ ಒಂದು ಸಂದರ್ಭದಲ್ಲಿ ಸ್ವಲ್ಪ ಅಚಾನಕ್ ಆಗಿ ಸ್ವಲ್ಪ ಇಂಜುರಿ ಆಯಿತು. ಆ ಇಂಜುರಿ ಈಗ ಆದಷ್ಟು ಬೇಗ ರಿಕವರಿ ಮಾಡ್ತಾ ಇದ್ದೀನಿ, ಮತ್ತೆ ಗ್ರೌಂಡ್ಗೆ ಇಳಿದೇಳ್ತೀನಿ. ಆಲ್ರೆಡಿ ಇಳಿತಾ ಇದ್ದೀನಿ, ಈಗ ಇಳಿತಾ ಇದ್ದೀನಿ, ಫಿಟ್ನೆಸ್ ಮಾಡ್ತಾ ಇದ್ದೀನಿ, ಟ್ರ್ಯಾಕ್ ಇವೆಂಟ್ ಮತ್ತೆ ಮಾಡ್ತಾ ಇದ್ದೀನಿ. ನನ್ನ ಬೆಸ್ಟ್ ಪರ್ಫಾರ್ಮೆನ್ಸ್ ಟೈಮಿಂಗ್ಸ್ನ ಮತ್ತೆ ರೀಚ್ ಆಗಿ ನನ್ಗೆ ಕ್ರೀಡಾ ಜೀವನಕ್ಕೆ ನಾನು ನಿವೃತ್ತಿನ ಮಾಡ್ತೀನಿ.
1: ಸೂಪರ್. ನೋಡಿ, ಇಷ್ಟೊತ್ತು ನೀವು ಮಾತನಾಡಿದಾಗ ನಾನು ಎರಡು ಬಹಳ ಒಳ್ಳೆಯ ವಿಚಾರಗಳನ್ನು ನಾನು ಅಳವಡಿಸ್ಕೊಳ್ಬೇಕು ಅಥವಾ ನಮ್ಮ ಕೆಳಗರು ಅಳವಡಿಸ್ಕೊಳ್ಬೇಕು ಅಂತ ಅನಿಸುತ್ತೆ. ಒಂದು, ಯಾರೋ ಒಬ್ಬ ವ್ಯಕ್ತಿ ಅಥವಾ ಮೇಲಧಿಕಾರಿ ನಿನ್ನ ಕೈಲಿ ಆಗಲ್ಲ, ನಿನಗೆ ಸಾಮರ್ಥ್ಯ ಆ ಲೈನಲ್ಲಿ ಇಲ್ಲ ಅಂತ ಅಂದಾಗ ಯಾರಾದರೂ ಅದನ್ನು ನೆಗೆಟಿವ್ ಆಗಿ ತೊಗೊಂಡು ಹೋಗೋದಲ್ವಾ ಅಂತ ಸುಮ್ಮನೆ ಬಿಟ್ಬಿಡ್ತಾರೆ. ಬಟ್ ಅದನ್ನು ನೀವು ಚಾಲೆಂಜ್ ಆಗಿ ತೊಗೊಂಡು, ಸ್ಪೋರ್ಟಿವ್ ಆಗಿ ತೊಗೊಂಡು ಅದನ್ನು ಮತ್ತೆ ವಿತಿನ್ 3 ಇಯರ್ಸಲ್ಲಿ ಮತ್ತೆ ಪಿಕಪ್ ಆಗ್ತೀರಿ, ಅದು ಒಂದು. ಎರಡನೇದು, ನಾವು ಮಾಡುವಂತಹ ಸ್ನೇಹ ಸಹವಾಸಗಳು, ಯಾವ ಸ್ನೇಹಿತರನ್ನ ನಾವು ಮಾಡ್ಕೊಳ್ತೀವಿ, ಸೊ ಆ ರೀತಿಯಲ್ಲಿ ನಾವು ಬೆಳಿತೀವಿ ಅನ್ನೋಕ್ಕೆ ನೀವು ಮಾಡ್ಕೊಂಡಂಥ 3-4 ಜನ ಸ್ನೇಹಿತರು, ಆ ಒಂದು ಸ್ನೇಹಿತರ ಒಂದು ಸಹವಾಸದಿಂದ ಬಹುಶಃ ಈ ಒಂದು ಅಥ್ಲೆಟಿಕ್ಸು 400 ಮೀಟರ್ ಓಟಕ್ಕೆ ಉತ್ತೇಜನ ಸಿಕ್ತು ಅಂತ ಅನ್ಕೊಂಡು.
0: ಸ್ನೇಹಿತರ ಸಹವಾಸ ಅನ್ನೋದಕ್ಕಿಂತ ಹೇಳಿದ ತಕ್ಷಣ ನಂಗೆ ನೆನಪಾಗೋದು, ಬಹುಶಃ ನನಗೆ ತಂದೆ ತಾಯಿ ಜನ್ಮ ಕೊಡ್ತಾರೆ, ನನ್ನ ಬದುಕು ಕೊಟ್ಟವರು ನನ್ನ ಸ್ನೇಹಿತರು. ನನ್ನ ಎಜುಕೇಷನ್ಗೆ ಆಗಲಿ, ನಂತರ ನನ್ನ ಸ್ಪೋರ್ಟ್ಸ್ ಲೈಫ್ಗೆ ಆಗಲಿ, ನಾನು ಈ ಒಂದು ಸ್ಥಾನಮಾನದಲ್ಲಿ ಇದ್ದೀನಿ, ಒಬ್ಬ ಅಂತಾರಾಷ್ಟ್ರೀಯ ಕ್ರೀಡಾಪಟು ಆಗಿದ್ದೀನಿ, ಡಾಕ್ಟ್ರೇಟು ಪಡ್ಕೊಂಡಿದ್ದೀನಿ, ಇಡೀ ಸಮಾಜದಲ್ಲಿ ಇಡೀ ಇಲಾಖೆಯಲ್ಲಿ ಡಾಕ್ಟರ್ MD ನಾಗೇಂದ್ರ, ಸ್ಪೋರ್ಟ್ಸ್ ನಾಗೇಂದ್ರ ಅಂತ ಐಡೆಂಟಿಫಿಕೇಶನ್ ಆಗಿದ್ದೀನಿ. ಅದಕ್ಕೆ ಮೂಲ ಕಾರಣ ನನ್ನ ಸ್ನೇಹಿತರು ಮತ್ತು ಕ್ರೀಡಾ ಪ್ರೇಮಿಗಳು ಕೊಟ್ಟಂಥ ಒಂದು ಆರ್ಥಿಕವಾದ ಬಹುದೊಡ್ಡ ಆರ್ಥಿಕ ಶಕ್ತಿ.
1: ನೋಡಿ, ಇದೇ ನೋಡಿ, ನೀವು ಇದನ್ನು ಮಾತನಾಡುವಾಗ ನನಗೆ ಅನಿಸುತ್ತೆ ಬಹಳ ಭಾವೋದ್ವೇಗ ಆದರೆ ಅಂತ ಅನ್ಕೋತೀನಿ. ಸ್ನೇಹಿತರು ಅಂದಾಗ ಅಥವಾ ಯಾವುದಾದ್ರು ಸಂದರ್ಭದಲ್ಲಿ ನನಗೆ ಸಹಾಯ ಮಾಡಿದವ್ರು ನಾನು ನೆನೆಸ್ಕೊಳ್ಳೋದಿದೆಯಲ್ಲ, ಇದು ಎಲ್ಲ ಜನರಿಗೂ ಬರೋದಿಲ್ಲ. ಬಟ್ ಅವ್ರನ್ನ ನೆನೆಸ್ಕೊಳ್ಳುವಾಗ ನಿಮ್ಮ ಕಣ್ಣಲ್ಲಿ ನೀರು ನಾನು ನೋಡ್ತಾ ಇದ್ದೀನಿ ಈಗ. ಅಲ್ಲ, ಇದು ಬೇಕು ಮನುಷ್ಯನಿಗೆ. ಬಹುಶಃ ಇದ್ದಾಗಲೇ ಮೇಲ್ಮಟ್ಟಕ್ಕೆ ಹೋಗ್ಲಿಕ್ಕೆ ಸಾಧ್ಯ. ಆ ಬಹುಶಃ ಇಂತಹ ಕೃತಜ್ಞತೆ ಭಾವ ಕೂಡ ನಿಮ್ಮನ್ನು ಅಂತಾರಾಷ್ಟ್ರೀಯ ಮಟ್ಟಕ್ಕೆ.
0: ನಾನು ಯಾವಾಗಲೂ ನಾನು ಅನೇಕವಾಗಿ ನನಗೆ ತುಂಬ ಮನಸ್ಸಿಗೆ ಇಂಪಾದಂಥ ಸಂದರ್ಭದಲ್ಲಿ ಕೇಳ್ಕೊಳ್ಳೋದು ಒಂದೇ, ಐ ಲವ್ ಮೈ ಸ್ಪೋರ್ಟ್ಸ್, ಐ ಲವ್ ಮೈ ಫ್ಯಾಮಿಲಿ, ಐ ಲವ್ ಮೈ ಫ್ರೆಂಡ್ಸ್. ಮೂರು
1: ಸರ್ ಖಂಡಿತವಲ್ಲ, ಜೊತೆ ಜೊತೆಯಲ್ಲಿ ಇದ್ದಾಗಲೇ ಚೆಂದ ಬದುಕು ಸರ್. ಎಸ್ ಸರ್, ನಾವು ಏನೇ ಸಾಧನೆ ಮಾಡಿದ್ರು ಇವೆಲ್ಲ ಒಟ್ಟಿಗೆ ಇದ್ದಾಗ ಅದಕ್ಕಿನ್ನಷ್ಟು ಮೆರುಗು ಸಿಗುತ್ತೆ ಅಂತ. ಎಸ್ ಸರ್, ಎಸ್ ಸರ್. ಸರ್, ಇದುವರೆಗೂ ಬಹುಶಃ ಸಾವು ಒಂದು 100-125 ಪದಕಗಳನ್ನು ಪಡ್ಕೊಂಡಿದ್ದೀರಿ, ಅದರಲ್ಲೂ ವಿಶೇಷವಾಗಿ ಅಂತಾರಾಷ್ಟ್ರೀಯ ಪದಕಗಳನ್ನು 25 ಪದಕಗಳನ್ನು ಪಡ್ಕೊಂಡಿದ್ದೀರಿ. ಸೊ ಈ ಎಲ್ಲ ಪದಕಗಳು ಸಿಗುವಾಗ ನಿಮ್ಗೇನು ಅನಿಸುತ್ತೆ ಆ ಸಂದರ್ಭಗಳು?
0: ಸ ನಿರಂತರವಾದ ಒಂದು ಪರಿಶ್ರಮ, ಶಿಸ್ತು, ಬದ್ಧತೆ, ಒಂದು ಗುರಿ ತೋರಿಸುವಂಥ ಗುರು, ಬದ್ಧತೆ ನಮ್ಮಲ್ಲಿ, ಒಂದು ಸೋಲು ಗೆಲುವು ಬಂದಾಗ ಅದನ್ನು ಸಮಾನವಾಗಿ ಸ್ವೀಕರಿಸಿ ಮುನ್ನಡೆಯುವಂಥ ಒಂದು ಸಂದರ್ಭ, ಇವುಗಳೆಲ್ಲನೂ ನನ್ನ ಜೀವನದಲ್ಲಿ ಅಳವಡಿಸ್ಕೊಂಡು ಅಷ್ಟು ಕ್ರೀಡಾಕೂಟಕ್ಕೆ ಹೋದಾಗ ಕೆಲವು ಇವೆಂಟ್ಗಳಲ್ಲಿ ಸೋಲಾಗಿರ್ಬೋದು, ಕೆಲವು ಇವೆಂಟ್ಗಳಲ್ಲಿ ಗೆಲುವಾಗಿರ್ಬೋದು, ಅದನ್ನೆಲ್ಲ ನಾನು ಸರಿದೂಗಿಸ್ಕೊಂಡು ಸ್ಟೇಟು, ನ್ಯಾಷನಲ್ಲು, ಇಂಟರ್ನ್ಯಾಷನಲ್ಲು, ಏಷ್ಯನ್ ಮೆಡ್ಲು, ಬಹುಶಃ ಇಲ್ಲಿ ತನಕ ಒಟ್ಟಾರೆಯಾಗಿ 115 ಹೆಚ್ಚು ಮೆಡ್ಲ್ಗಳನ್ನು ನಾನು ಪಡ್ಕೊಂಡಿದ್ದೀನಿ ಸರ್.
1: ಭಾಳ ಸಂತೋಷ ಸರ್. ಬಹುಶಃ ಅದೇ ಕಾರಣಕ್ಕೆ ಇಂತಹ ಸಾಧನೆ ಮಾಡಿದ ನಿಮಗೆ ಹಲವು ಸಂಸ್ಥೆಗಳು ಗುರುತಿಸಿ ಸಾಕಷ್ಟು ಪ್ರಶಸ್ತಿ ಪುರಸ್ಕಾರಗಳನ್ನು ನೀಡಿದೆ ತಮಗೆ. ಅದರಲ್ಲಿ ಕೆಲವನ್ನು ನಾನು ನೆನೆಸ್ಕೊಳ್ಳೋದಾದರೆ, ದಕ್ಷಿಣ ಕೇಸರಿ ಅವಾರ್ಡ್ ನಿಮಗೆ ಸಿಕ್ಕಿದೆ, ಮತ್ತು ಪದಕಗಳ ಸರದಾರ ಅಂತ ಅವಾರ್ಡ್ ಸಿಕ್ಕಿದೆ, ಮತ್ತು ಸೇವಾ ಭೂಷಣ ಪ್ರಶಸ್ತಿ, ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ, ಮಾತೃಭೂಮಿ ಸೇವಾರತ್ನ ಪ್ರಶಸ್ತಿ, ಹೀಗೆ ಹಲವು ಪ್ರಶಸ್ತಿಗಳನ್ನು ನೀಡಿ ಗೌರವಿಸಿದ್ದಾರೆ ಸರ್. ಬಹುಶಃ ಈ ಎಲ್ಲ ಪ್ರಶಸ್ತಿ ಗೌರವಗಳನ್ನು ನೋಡಿದಾಗ ನೀವು ಆ ಹೈಸ್ಕೂಲ್ ಹಂತದಲ್ಲಿ ಕಂಡಂಥ ಕನಸುಗೂ ಇವತ್ತಿಗೂ ಏನು ಅನಿಸುತ್ತೆ? ಯಾವ ರೀತಿ
0: ಹೈಸ್ಕೂಲ್ ಹಂತದಲ್ಲೇ ಇರಬೇಕಾದ್ರೆ ನನ್ನ ಕನಸುಗಳನ್ನು ಕಟ್ಟಿಕೊಂಡಿರಲಿಲ್ಲ. ಪಿ ಯು ಸಿ ಓದಂಥ ಸಂದರ್ಭದಲ್ಲಿ, ಪಿ ಯು ಸಿ ಮುಗಿಸಿ ಬಿ ಎ ಓದಂಥ ಸಂದರ್ಭದಲ್ಲಿ ನನ್ನ ಬದುಕಿಗೆ ಸ್ವಲ್ಪ ಟರ್ನಿಂಗ್ ಬಂತು. ಜೀವನದಲ್ಲಿ ಏನಾದರೂ ಒಂದು ನಮ್ಮ ಮನೆ ಪರಿಸ್ಥಿತಿಯನ್ನು ತಿಳ್ಕೊಂಡು ಒಂದು ಒಂದು ಕೆಲಸ ಗಿಟ್ಸ್ಕೋಬೇಕು, ಕೆಲಸ ಗಿಟ್ಸ್ಕೋಬೇಕು ಅಂದ್ರೆ ಯಾವ ಕೆಲಸ ಗಿಟ್ಸ್ಕೋಬೇಕು, ನಾವು ಇಷ್ಟಪಟ್ಟ ಇಲಾಖೆಗೆ ನಾವು ಹೋಗ್ಬೇಕು, ಸಮಾಜದಲ್ಲಿ ಒಂದು ಗೌರವ ಸಂಪಾದನೆ ಮಾಡಬೇಕು, ತಂದೆ ತಾಯಿ ನಮ್ಮ ಕಷ್ಟಪಟ್ಟು ಓದಿಸಿದ್ರೆ ಅವರು ನೋಡ್ಕೋಬೇಕು, ನಮ್ಗೆ ಸ್ಥಾನಮಾನ ಬಂದಿದ್ದೀವಿ ಅಂದರೆ ನಮ್ಗೆ ಯಾರು ನಮ್ಗೆ ಸಹಾಯ ತೋರಿಸ್ರು ಅವ್ರಿಗೊಂದು ಕೃತಜ್ಞತೆ ಇರಬೇಕು, ಒಂದು ಇದೆಲ್ಲ ಒಂದು ತಿಳ್ಕೊಂಡು ನಾನು ಇಲ್ಲಿ ತನಕ
1: ಖಂಡಿತ. ಯಾಕೆ ಈ ಪ್ರಶ್ನೆ ಕೇಳಿದೆ ಅಂದರೆ ಬಹುಶಃ ಈ ಶಾಲಾ ಹಂತದಲ್ಲಿ ಪ್ರಾಥಮಿಕ ಅಥವಾ ಪ್ರೌಢಶಾಲೆ ಹಂತದಲ್ಲಿ ಒಂದು ಮಗುವಿನ ಒಳಗಡೆ ಏನಿದೆ ಅಂತ ಗೊತ್ತೇ ಆಗೋದಿಲ್ಲ. ಆದರೆ ಅವನ ಸಾಮರ್ಥ್ಯವನ್ನು ಯಾವುದೋ ಒಂದು ಹಂತದಲ್ಲಿ ಗುರುತಿಸಿದರೆ ಬಹುಶಃ ಈ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪದಕಗಳನ್ನು ಗೆಲ್ಲುವಂತಹ ಒಂದು ಸಾಮರ್ಥ್ಯ ಅವನೊಳಗಡೆ ಇದೆ ಅನ್ನೋದು ಗೊತ್ತಾಗುತ್ತೆ. ಸೊ ಹಾಗಾಗಿ ಪ್ರತಿಯೊಬ್ಬ ವಿದ್ಯಾರ್ಥಿಯನ್ನು, ಪ್ರತಿಯೊಂದು ಮಗುವನ್ನು ಒಳಗಡೆ ಇರುವಂಥ ಶಕ್ತಿಯನ್ನು ಹುಡುಕುವಂಥ ಕೆಲಸ ಪ್ರತಿ ಶಿಕ್ಷಕನಲ್ಲಾಗಬೇಕು ಹಾಗೂ ಪ್ರತಿ ಪೋಷಕನಲ್ಲೂ ಕೂಡ ಆಗಬೇಕು ಅಂತ ನಾನು ಭಾವಿಸ್ಕೊಳ್ತೀನಿ ಸರ್.
0: ಧನ್ಯವಾದಗಳು ಸರ್. ಪ್ರಾಥಮಿಕ ಅಂತ ಅಂತಾಗ ಬಂದಾಗ ನನಗೆ ತಕ್ಷಣ ನೆನಪಾಗ್ತಕ್ಕಂಥದ್ದು ಎಸ್ ಎಲ್ ಸಿ ಮುಗಿದ ನಂತರ 20 ವರ್ಷಗಳ ನಂತರ ನಾವು ಎಲ್ಲ ನಮ್ಮ ಹಳೆಯ ವಿದ್ಯಾರ್ಥಿಗಳು ಸೇರಿಕೊಂಡು ವಿದ್ಯಾರ್ಥಿ ವಿದ್ಯಾರ್ಥಿನಿಗಳು ಎಲ್ಲ ಸೇರಿಕೊಂಡು ಒಂದು ಕಾರ್ಯಕ್ರಮ ಮಾಡಿದ್ವಿ ನಾವು ಓದಂಥ ನಮ್ಮಳೂರು ಹೈಸ್ಕೂಲಲ್ಲಿ. ಆ ವೇದಿಕೆ ಕಾರ್ಯಕ್ರಮ ಮಾಡ್ತಿರ್ಬೇಕಾದ್ರೆ ನಮ್ಮ ಭಾಳಷ್ಟು ಟೀಚರ್ಗಳು ಹೇಳಿದ್ರು, ಪ್ರೈಮರಿ ಟೀಚರ್ಗಳು ಹೇಳಿದ್ರು, ಹೈಸ್ಕೂಲ್ ಟೀಚರ್ಗಳು ಹೇಳಿದ್ರು, ನಾಗೇಂದ್ರ ಯಾರಪ್ಪ ನೀ ನಾಗೇಂದ್ರ, ಆಗಿದ್ದ ನಾಗೇಂದ್ರನ ಬೇರೆ ಈಗಿರೋ ನಾಗೇಂದ್ರನ ಬೇರೆ, ನಿನ್ನಲ್ಲಿ ಈ ರೀತಿಯ ಪ್ರತಿಭೆ ಇರ್ತಿದೆ, ನೀನು ಇಷ್ಟೊಂದು ಸ್ಪೋರ್ಟ್ಸನ್ನು ಪಾಸಿಟಿವ್ ಆಗಿ ತಗೋತೀಯ, ನಾವು ಹೇಳಿದ ಮಾತೆಲ್ಲ ನೀವು ಅಡಾಪ್ಟ್ ಮಾಡ್ಕೋತೀಯ, ಕೆಲವರು ಯಾರು ಏನು ಹೇಳಿ ಅದನ್ನು ಪಾಸಿಟಿವ್ ಆಗಿ ತಗೋತೀಯ ನೆಗೆಟಿವ್ ಆಗಿ ತಗೋತೀಯ, ಎಲ್ಲರನ್ನು ಈಕ್ವಲ್ ಆಗಿ ತಗೊಂಡು ನಿಮ್ಗೆ ಯಾವುದನ್ನು ಅಕ್ಸೆಪ್ಟ್ ಮಾಡ್ಕೋಬೇಕು ಅದನ್ನ ಅಕ್ಸೆಪ್ಟ್ ಮಾಡಿಕೊಂಡು ನೆಗೆಟಿವ್ ಆಗಿರೋದನ್ನೆಲ್ಲ ಬಿಟ್ಟು ಈ ಸ್ಥಾನದಲ್ಲಿದ್ದೀಯ ಅಂದರೆ ನಾವು ಯಾರು ಕೂಡ ಶಿಕ್ಷಕರು ಕೂಡ ಯಾರೂ ನಿರೀಕ್ಷೆ ಮಾಡಿರಲ್ಲ, ಅವತ್ತಿನ ನಾಗೇಂದ್ರ ಬೇರೆ ಇವತ್ತಿನ ನಾಗೇಂದ್ರ ಬೇರೆ ಅಂತ ಒಂದು ಮಾತುಗಳು ಗುರುಗಳಿಂದ ಬರಬೇಕು ನಮ್ಗೆ ಇಷ್ಟು ಆನಂದ ಆಗಿರುತ್ತೆ.
1: ಖಂಡಿತ ಬದುಕು ಸಾರ್ಥಕ ಅಂತ ಅನ್ಸುತ್ತೆ ಸರ್.
0: ಖಂಡಿತ
1: ಸರ್. ಎಸ್ ಸರ್, ಒಂದು ಈ ಎಲ್ಲ ಪ್ರಶಸ್ತಿಗಳ ಸನ್ಮಾನಗಳು ಪುರಸ್ಕಾರಗಳು ಸಿಕ್ಕಿದ್ವು, ಅದರ ಜೊತೆ ಬಹಳ ಇನ್ನೊಂದು ವಿಶೇಷವಾದ ಪ್ರಶಸ್ತಿ ಸನ್ಮಾನ ಅಥವಾ ಗೌರವ ಸಿಗುತ್ತೆ, ಅದೇ ಈ ಗೌರವ ಡಾಕ್ಟರೇಟ್ ಪದವಿ. ಈ ಕುರಿತು ಹಂಚಿಕೊಳ್ಳೋದಾದ್ರೆ
0: ಸರ್, ನನಗೆ ಚೆನ್ನೈ ಗ್ಲೋಬಲ್ ಯೂನಿವರ್ಸಿಟಿಯಿಂದ ಇತ್ತೀಚೆಗೆ ಒಂದು 6-7 ತಿಂಗಳುಗಳನ್ನು ಹಿಂದೆ ಗೌರವ ಡಾಕ್ಟರೇಟ್ಗೆ ಒಂದು ಮಾಹಿತಿನೇ ಕೇಳಿದ್ರು, ಸರ್ ನಿಮ್ಮದು ಬಯೋಡಾಟ ಕಳಿಸಿ, ನಾವು ಗ್ಲೋಬಲ್ ಯೂನಿವರ್ಸಿಟಿಯಿಂದ ಒಂದು ಸೆನೆಟ್ ಕಮಿಟಿಲಿ ನಿಮ್ಮ ಬಗ್ಗೆ ಸ್ಪೋರ್ಟ್ಸಲ್ಲಿ ಡಿಸ್ಕಸ್ ಆಗಿದೆ, ನೀವು ಮಾಹಿತಿಗಳನ್ನ ಹಂಚ್ಕೊಂಡ್ರೆ ಅದು ಮೀಟಿಂಗ್ಲಿ ಪ್ರಸಪ್ಪ ಮಾಡ್ತೀವಿ, ಅನಂತರ ನಿಮ್ಗೆ ಮಾಹಿತಿ ಕನ್ವೆ ಮಾಡ್ತೀವಿ ಅಂತ. ನಾನು ಇಲ್ಲಿರ್ ತನಕ ಬಂದಿರತಕ್ಕಂಥ ಸ್ಟೇಟು, ನ್ಯಾಷನಲ್, ಇಂಟರ್ನ್ಯಾಷನಲ್ ಮತ್ತು ಬೇರೆ ಬೇರೆ ಅವಾರ್ಡ್ಗಳು ಎಲ್ಲ ಒಂದು PDF ಮಾಡಿ ಕಳಿಸಿಗ ಅವ್ರಿಗೆ, ಸ್ವಲ್ಪ ಒಂದು 15-20 ದಿನಗಳ ನಂತರ ಮತ್ತೆ ಆ ಕಡೆಯಿಂದ ಫೋನ್ ಕರೆ ಬರುತ್ತೆ, ಸರ್ ನೀವು ಚೆನ್ನೈ ಯೂನಿವರ್ಸಿಟಿಲಿ ಡಾಕ್ಟರೇಟ್ಗೆ ಆಯ್ಕೆ ಆಗಿದ್ದೀರಿ, ತಾವು ಈ ಕಾರ್ಯಕ್ರಮಕ್ಕೆ ಬಂದು ಗೌರವ ಡಾಕ್ಟರ್ನ ಸ್ವೀಕಾರ ಮಾಡ್ತೀರಾ? ಖಂಡಿತ ಮೇಡಮ್, ನಾವು ತಮ್ಮ ಒಂದು ಸಂಸ್ಥೆಯಿಂದ ನನಗೊಂದು ಆಯ್ಕೆ ಆಗಿರೋ ಬಗ್ಗೆ ಒಂದು ಲೆಟರ್ ಕಳಿಸಿ, ನಮ್ಮ ಹಿರಿಯ ಅಧಿಕಾರಿಗಳಿಗೆ ಮಾಹಿತಿಯನ್ನು ತಿಳಿಸಿ ನಾನು ಖಂಡಿತ ಕಾರ್ಯಕ್ರಮಕ್ಕೆ ಬರ್ತೀನಿ ಅಂತ ಹೇಳಿದಾಗ ಅವರು ಸಡನ್ಲಿ ಅವರು ಸೆಲೆಕ್ಷನ್ ಆಯ್ಕೆ ಪತ್ರವನ್ನು ಕಳಿಸಿದ್ರು. ಆ ಪತ್ರನ ತೆಗೆದುಕೊಂಡು ನಮ್ಮ ಹಿರಿಯ ಆಫೀಸರ್ ಹತ್ರ ಹೋಗಿ, ಸರ್ ಹಿಂಗೆ ಒಂದು ಡಾಕ್ಟರೇಟ್ಗೆ ಕರೆದಿದ್ದಾರೆ ಚೆನ್ನೈ ಯೂನಿವರ್ಸಿಟಿಯಿಂದ, ತಾವು ಹೋಗ್ಲಿಕ್ಕೆ ತಾವು ಅನುಮತಿ ಕೊಡ್ತೀರಾ? ಇಷ್ಟೊಂದು ಖುಷಿಯಾದ್ರು, ಗೌರವ ಡಾಕ್ಟರೇಟು ನಿಮಗೆ ಸಿಗ್ತಾ ಇದೆಯಾ? ನನ್ನ ಇಲಾಖೆ ನನ್ನ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಒಬ್ಬ ಸಿಬ್ಬಂದಿಗೆ ಸಿಗ್ತಾ ಇದೆ. ಖಂಡಿತ, ನೀವು ಎಂಥ ಒತ್ತಡ ಇಲ್ಲ, ಯಾವುದೇ ರೀತಿಯ ಬಂದೋಬಸ್ತಿರಲಿ, ಆ ಒಂದು ಕಾರ್ಯಕ್ರಮಕ್ಕೆ ಹೋಗಿ ಬಾ, ಶುಭವಾಗಲಿ ಅಂತ ನಮ್ಮ ಹಿರಿಯ ಅಧಿಕಾರಿಗಳು, ಕಮಿಷನರ್ ಮೇಡಮ್ ಆಗಿರ್ಬೋದು, DCP ಆಗಿರ್ಬೋದು, DCP ಸಾಹೇಬ್ಗಳಾಗಿರ್ಬೋದು, ಮತ್ತು ಠಾಣೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ನಮ್ಮ ಇನ್ಸ್ಪೆಕ್ಟರ್ ಸಾಹೇಬ್ಗಳು ಎಲ್ಲರ ಒಂದು ಸಹಕಾರ. ಖಂಡಿ ಆ ಸಹಕಾರ ಕೊಟ್ಟಿದ್ದಕ್ಕೆ ಆ ಒಂದು ಕಾರ್ಯಕ್ರಮಕ್ಕೆ ಹೋದಿ, ಅದ್ಭುತವಾದ ಕಾರ್ಯಕ್ರಮ. ನನ್ನ ಜೀವನದಲ್ಲಿ ನಾನು ಕಂಡಂಥ ಒಂದು ಗೌರವಯುತವಾದ, ಬಹಳ ಅರ್ಥಗರ್ಭಿತವಾದ ಆ ಸ್ಟೇಜ್ನಲ್ಲಿ ಇರ್ತಕ್ಕಂಥ ಒಂದು VIPs ನೋಡ್ತಾ, ಅಂಥ VIPs ಎದುರುಗಡೆ ಡಾಕ್ಟರೇಟ್ ಪಡ್ಕೊಂಡಿದ್ನಲ್ಲ, ಜೀವನ ಒಂದು ಸಾರ್ಥಕ ಆಗ್ತೇನೋ.
1: ಖಂಡಿತ ಖಂಡಿತ,
0: ಇಲಾಖೆಗೆ ಒಂದು ಗೌರವ ತಂದುಕೊಟ್ಟೇನೋ ಅನಿಸ್ತೈತಿ.
1: ಸರಿ ಸರ್, ಖಂಡಿತವಾಗ್ಲೂ ನಮ್ಮ ಜೀವಮಾನದಲ್ಲಿ ನಾವು ಅನಿರೀಕ್ಷಿತವಾಗಿ ಸಿಕ್ಕಂತಹ ಸನ್ಮಾನಗಳು ಗೌರವಗಳು ಬಹಳ ಖುಷಿ ಕೊಡುತ್ತೆ. ಹಾಗೆಯೇ ನಮ್ಮ ನಾವು ಪಟ್ಟಂತಹ ಪರಿಶ್ರಮಗಳಿಗೂ ಕೂಡ ಪ್ರತಿಫಲ ಸಿಗುತ್ತೆ. ಇವೆರಡು ಸಿಕ್ಕಾಗಲೂ ಕೂಡ ಭಾಳ ಸಂತೋಷ ಆಗುತ್ತೆ ಸರ್.
0: ಖಂಡಿತ,
1: ತಮಗೆ ಎರಡೂ ಕೂಡ ಸಿಕ್ಕಿದೆ, ನಮಗೆ ಭಾಳ ಸಂತೋಷ ಆಗುತ್ತೆ. ತಾವು ನಮ್ಮ ಹಳೆ ಮೈಸೂರಿನ ಭಾಗದಲ್ಲಿ ಈ ಕ್ರೀಡಾಕ್ಷೇತ್ರದಲ್ಲಿ ಮೊದಲೇ ಡಾಕ್ಟರೇಟ್ ಪದವಿ ಪಡ್ಕೊಂಡವರು ಅನ್ನೋದಕ್ಕೆ ಮತ್ತಷ್ಟು ಖುಷಿ ಆಗುತ್ತೆ ಸರ್. ಸರ್, ತಮ್ಮ ಮುಂದಿನ ಗುರಿ ಬಗ್ಗೆ
0: ನಾನು ಮೊದಲೇ ಹೇಳಿದೆ, ಈಗ ಕ್ರೀಡಾಕ್ಷೇತ್ರದಲ್ಲಿ ನಾನು ಫೀಲ್ಡ್ ಎಲ್ಲ ಇರೋದ್ರಿಂದ ಬಹಳಷ್ಟು ಪ್ರತಿಯೊಬ್ಬ ಕ್ರೀಡಾಪಟುಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮೆಡಲ್ ಮಾಡಬೇಕು, ನಮ್ಮ ಈ ದೇಶದ ಒಂದು ಬಾವುಟವನ್ನು ವಿಶ್ವ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎತ್ತಿ ಹಿಡಿಬೇಕು ಅನ್ನೋದು ಆಸೆ ಇರುತ್ತೆ. ಹಾಗೆ ನಾನೊಬ್ಬ ಕ್ರೀಡಾಪಟುವಾಗಿ ಆಲ್ರೆಡಿ ಬಹಳಷ್ಟು 25 ಹೆಚ್ಚು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮೆಡ್ಲ್ಗಳನ್ನು ಮಾಡಿದ್ದೇನೆ. ಏಷ್ಯನ್ ಕೂಡ ಫಿಲಿಪೈನ್ಸ್ನಲ್ಲಿ ನಡೆದಂಥ ಏಷ್ಯನ್ ಕ್ರೀಡಾಕೂಟದಲ್ಲಿ ಒಂದು ಸಿಲ್ವರ್ ಮೆಡಲ್ ಮಾಡಿದ್ದೀನಿ. ನಮ್ಮ ಹಿರಿಯರ ವರ್ಲ್ಡ್ ಚಾಂಪಿಯನ್ ಕ್ರೀಡಾಕೂಟಕ್ಕೆ ಹೋಗಬೇಕು, ಅಲ್ಲಿ ಒಂದು ಭಾರತ ಒಂದು ಬಾವುಟವನ್ನು ಎತ್ತಿ ಹಿಡಿಬೇಕು. ಭಾರತ ಬಾವುಟವನ್ನು ಎತ್ತಿಡಬೇಕಾದ್ರೆ ನನ್ನ ಶಕ್ತಿ ಸಾಮರ್ಥ್ಯವನ್ನು ಕೂಡ ತೋರಿಸ್ಬೇಕು. ಇಡೀ ದೇಶಕ್ಕೆ ಇಡೀ ವಿಶ್ವಕ್ಕೆ ಅಂದರೆ ಅಷ್ಟು ವಿಶ್ವ ಮಟ್ಟದಲ್ಲಿ ನಾವು ಪಾರ್ಟಿಸಿಪೇಟ್ ಮಾಡ್ತೀವಿ ಅನ್ನೋ ಸಂದರ್ಭದಲ್ಲಿ ಬಹಳಷ್ಟು ವರ್ಷಗಳ ಒಂದು ಪರಿಶ್ರಮ ಬೇಕಾಗುತ್ತೆ. ಆ ಒಂದು ಪರಿಶ್ರಮಕ್ಕೆ ನನ್ನ ಕುಟುಂಬ ಮತ್ತು ನನ್ನ ಸ್ನೇಹಿತರು ಮತ್ತು ನನ್ನ ಇಲಾಖೆ ಯಾವ ಥರ ಸಹಕಾರ ಕೊಡುತ್ತೆ ಅದು ಮುಂದಿನ ನಿರ್ಧಾರ ಆಗುತ್ತೆ.
1: ಸರ್, ಖಂಡಿತ ಆಸೆ ಅಂತೂ ಇದೆ ಭಾರತದ ಭೂಪಟದಲ್ಲಿ, ಅದು ನಮ್ಮ ಬಾವುಟವನ್ನು ಎತ್ತಿ ಹಿಡಿಬೇಕು, ವಿಶ್ವ ಅದನ್ನು ಗುರುತಿಸಬೇಕು, ಆ ಗುರುತಿಸುವಿಕೆಗೆ ನನಗೆ ತೃಪ್ತಿ ಸಿಗಬೇಕು ಅನ್ನೋ ಒಂದು ಆಲೋಚನೆಗಳಿದೆಯಲ್ಲ. ಖಂಡಿತ ಇಷ್ಟು ದಿನ ನೀವು ಪ್ರಯತ್ನ ಮಾಡಿದಿರಿ, ಆ ಪ್ರಯತ್ನಕ್ಕೆ ಪ್ರತಿಫಲ ಸಿಕ್ಕಿದೆ. ಈ ಪ್ರಯತ್ನಕ್ಕೂ ಈ ನಿಮ್ಮ ಆಲೋಚನೆಗೂ ಖಂಡಿತವಾಗಲೂ ಒಂದು ಗುರಿ ತಲುಪ್ತೀರಿ ಅಂತ ನಾನು ಭಾವಿಸ್ಕೊಳ್ತೀನಿ. ಸರ್, ಕೊನೆಯದಾಗಿ ನಮ್ಮ ಕೇಳುಗರಿಗೆ ಮತ್ತು ಯುವಕರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ?
0: ಸರ್, ಇಂದಿನ ಯುಗ ಮೊಬೈಲ್ ಯುಗ, ವಿದ್ಯಾರ್ಥಿಗಳೇ ಆಗ್ಬೋದು, ಕ್ರೀಡಾಪಟುಗಳೇ ಆಗ್ಬೋದು, ಪ್ರತಿಯೊಂದು ಹಂತದಲ್ಲೂ ಕೂಡ ಈಗ ಉದಾಹರಣೆಗೆ ವಿದ್ಯಾರ್ಥಿಗಳೊಂದು ಬಂದಾಗ ಅದರಲ್ಲಿ ಪಾರ್ಟ್ ಆಫ್ ಸ್ಟೂಡೆಂಟ್ಗಳು, ಸ್ಟೂಡೆಂಟು ಮತ್ತು ಕ್ರೀಡಾಪಟುಗಳು ಇರ್ತಾರೆ. ಸ್ಕೂಲು ಕಾಲೇಜ್ಗಳಲ್ಲಿ ಮೊಬೈಲ್ ನಿಷೇಧ ಅಂತ ಆಡಳಿತ ಮಂಡಳಿಯವರು ಕೂಡ ನಿಷೇಧ ಮಾಡಿದರೂ ಕೂಡ ಹೇಗಾದರೂ ಮಾಡಿ ಮೊಬೈಲ್ ಯೂಸ್ ಮಾಡತಕ್ಕಂಥದ್ದು, ಮತ್ತು ಮೊಬೈಲ್ಗೆ ಜಾಸ್ತಿ ಅಡಾಪ್ಟ್ ಆಗಿರ್ತಕ್ಕಂಥದ್ದು, ಆ ಮೊಬೈಲ್ ಬರ್ತಕ್ಕಂಥ ನೆಗೆಟಿವ್ ಥಾಟ್ಸ್ಗಳ ಬಗ್ಗೆ ಆಕರ್ಷಣೆ ಒಳಗಾಗಿರ್ತಕ್ಕಂಥದ್ದು. ಒಬ್ಬ ಕ್ರೀಡಾಪಟುಗಳು ಕೂಡ ಅಷ್ಟೇ, ಈಗ ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ, ಮೊಬೈಲ್ ನೋಡ್ತಾ ಇರ್ತಾರೆ, ಪ್ರಾಕ್ಟೀಸ್ ಮುಗಿದ್ಮೇಲಾದರೂ ಮೊಬೈಲ್ ನೋಡ್ತಾ ಇರ್ತಾರೆ, ಜಾಸ್ತಿ ಕೂಡ ಮೊಬೈಲಿಗೆ ಅಡಾಪ್ಟ್ ಆಗ್ಬಿಡ್ತಾರೆ. ಈ ಒಂದು ಯುಗದಲ್ಲಿ ವಿದ್ಯಾರ್ಥಿಗಳಿಗಾಗ್ಬೋದು ಕ್ರೀಡಾಪಟುಗಳಿಗಾಗ್ಬೋದು ಜಾಸ್ತಿ ಮೊಬೈಲಿಂದ ಹೊರತುಪಡಿಸಿ ಯಾವುದೋ ವ್ಯಕ್ತಿ ಜೀವನದಲ್ಲಿ ಏನಾದರೂ ಒಂದು ಗುರಿಯನ್ನು ತಲುಪಬೇಕಾದ್ರೆ ಆ ಮೊಬೈಲಿಂದ ಬಹುತೇಕ ಅದರಲ್ಲಿ ಪಾಸಿಟಿವ್ ಎಷ್ಟಿದೆ ನೆಗೆಟಿವ್ ತುಂಬ ಅಷ್ಟಾಗಿದೆ. ಪ್ರತಿಯೊಬ್ಬ ಮನುಷ್ಯ ನೆಗೆಟಿವ್ ಜಾಸ್ತಿ ಆಕರ್ಷಣೆ ಒಳಗಾಗ್ತಾನೆ, ಪಾಸಿಟಿವ್ಗೆ ಆಕರ್ಷಣೆ ಆಗೋದು ತುಂಬ ಕಡಿಮೆ. ಹಾಗೆ ಮೊಬೈಲಿಂದ ಸ್ವಲ್ಪ ದೂರ ಇಟ್ಟು ತಾವು ಜೀವನದಲ್ಲಿ ಏನೋ ಒಂದು ಗುರಿ ಸಾಧಿಸಬೇಕು, ಆ ಗುರಿನ ಅದ್ರ ಕಡೆ ಹೆಚ್ಚಿಗೆ ಗಮನ ಕೊಡಬೇಕು, ನಿರಂತರವಾಗಿ ಅವರು ಪರಿಶ್ರಮ ಪಡಬೇಕು. ಮತ್ತು ಒಂದು ವ್ಯಕ್ತಿ ಗುರಿ ಇಟ್ಕೊಂಡಾಗ ಗುರಿ ತೋರಿಸುವಂಥ ಗುರುನು ಕೂಡ ಇರಬೇಕು, ಮತ್ತು ನಿರಂತರ ಒಂದು ಪರಿಶ್ರಮನೂ ಇರಬೇಕು. ಆ ಒಂದು ನಿರಂತರ ಪರಿಶ್ರಮ ಗುರಿ ತೋರಿಸುವಂಥ ಗುರು ಇದ್ದಾಗ ಜೀವನದಲ್ಲಿ ಇಂದಲ್ಲ ನಾಳೆ ಫಲ ಸಿಕ್ಕೇ ಸಿಗುತ್ತೆ. ಸಾಹಿತ್ಯ ದೇವೇಂದ್ರ ಮಾಧವ ಸಾಹೇಬರು ಒಂದು ನಾನು ಅಷ್ಟೇ ಅನೇಕ ಸಾರಿ ನಾವು ಕೆಲವು ಸಾಹಿತ್ಯ ಕೃತಿ ಓದೋ ಸಂದರ್ಭದಲ್ಲಿ ದೇವೇಂದ್ರ ಮಾಧವ ಸಾಹೇಬರು ಒಂದು ಮಾತು ಹೇಳಿದರೆ, ಎದೆಗೆ ಬಿದ್ದ ಅಕ್ಷರ ಭೂಮಿಗೆ ಬಿದ್ದ ಬೀಜ ಇಂದಲ್ಲ ನಾಳೆ ಫಲ ಕೊಟ್ಟು ಕೊಡುತ್ತಂತ. ಬಹುಶಃ ಅಂಥ ಒಂದು ಮಾತು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಾವು ನಿರಂತರವಾದ ಒಂದು ಪರಿಶ್ರಮ ಇದ್ದರೆ ಇಂದಲ್ಲ ನಾಳೆ ಗೆಲುವು ಸಿಕ್ಕೇ ಸಿಗುತ್ತೆ ಅನ್ನೋದು ಕೇಳುಗರಿಗೆ ಮತ್ತು ನಮ್ಮೆಲ್ಲ ಕ್ರೀಡಾಪಟುಗಳಿಗೆ ನಾವೊಂದು ಸಂದೇಶ ಕೊಡೋದು ನನಗೆ ಒಂದು ನನ್ನ ಒಂದು ಕೋರಿಕೆ. ನಿರಂತರವಾದ ಪರಿಶ್ರಮ ಇರಲಿ, ಸೋಲು ಗೆಲುಗಳನ್ನು ಸಮಾನವಾಗಿ ಸ್ವೀಕರಿಸಿ ನೀವು ಕಂಟಿನ್ಯೂಟಿಗೆ ಪ್ರಾಕ್ಟೀಸ್ ಮಾಡಿ ಅಂತ ಹೇಳಲಿಕ್ಕೆ ಬಯಸ್ತೀನಿ ಸರ್.
1: ಎಸ್ ಸರ್, ಖಂಡಿತ ಸರ್, ಖಂಡಿತ ಬಹಳ ಸಂತೋಷ ತಾವು ಒಂದು ಮಾತನ್ನು ಹೇಳಿದರೆ. ಎಲ್ಲರ ಹತ್ರನೂ ಸಾಮರ್ಥ್ಯ ಇರುತ್ತೆ, ಆದರೆ ಇವತ್ತಿನ ದಿನಮಾನಗಳಲ್ಲಿ ಅವರನ್ನು ಡಿಸ್ಟ್ರಾಕ್ಷನ್ ಮಾಡ್ತಾರೋ ಅಥವಾ ವಿಚಲಿತ ಚಂಚಲತೆಗೊಳಿಸ್ತಾರೋಂಥದ್ದು ಮೊಬೈಲು. ಆ ಮೊಬೈಲನ್ನು ಎಷ್ಟು ಬೇಕೋ ಅಷ್ಟನ್ನು ಬಳಸಿ, ಸೊ ಮಿತವಾಗಿ ಬಳಸಿ, ಉಳಿದಂಥ ಸಮಯವನ್ನು ಈ ಬೇರೆ ಬೇರೆ ನಿಮ್ಮ ಕ್ರೀಡೆಗಳಲ್ಲಿ ತೊಡಗಿಸ್ಕೊಳ್ಳಿ. ನಿಮಗೆ ಯಾವ ಕ್ಷೇತ್ರ ಇಷ್ಟನೋ ಆ ಕ್ಷೇತ್ರದಲ್ಲಿ ತೊಡಗಿಸ್ಕೊಳ್ಳಿ. ಪರಿಶ್ರಮ ಪಡೋದ್ರ ಮೂಲಕ ಖಂಡಿತವಾಗಲೂ ನಿಮ್ಮ ಗುರಿಯನ್ನು ಸಾಧಿಸ್ಬೋದು ಅನ್ನೋ ಒಂದು ಸಂದೇಶವನ್ನು ನೀಡಿದ್ದೀರಿ ಸರ್. ಧನ್ಯವಾದಗಳು ಸರ್. ಈ ಎಲ್ಲ ಅನುಭವಗಳ ಜೊತೆ ಖಂಡಿತವಾಗಲೂ ನಮ್ಮ ಯುವಕರಿಗೆ ಒಂದು ಪ್ರೇರಣೆಯನ್ನು ನೀಡಿದಿರಿ ಅಂತ ನಾನು ಭಾವಿಸ್ಕೊಳ್ತೀನಿ ಸರ್. ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕಾಗಿ, ತಮ್ಮ ಎಲ್ಲ ಅನುಭವಗಳನ್ನು ಹಂಚಿಕೊಂಡಿದ್ದಕ್ಕಾಗಿ ನಮ್ಮ ಕೇಳುಗರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು ಸರ್.
0: ಧನ್ಯವಾದಗಳು ಸರ್.
1: ಶ್ರೋತೃಗಳು, ಇಷ್ಟೊತ್ತು ತಾವು ಕೇಳ್ತಾ ಇದ್ರಿ ಪ್ರತಿಭಾ ವಿಲಾಸ ಕಾರ್ಯಕ್ರಮದಲ್ಲಿ. ಕ್ರೀಡಾ ಕ್ಷೇತ್ರದಲ್ಲಿ ಸಾಧನೆ ಮಾಡಿ ಗೌರವ ಡಾಕ್ಟರೇಟ್ ಪಡೆದಂತಹ ನಮ್ಮ ಮೈಸೂರಿನ ದೇವರಾಜ ಪೊಲೀಸ್ ಠಾಣೆಯ ಹೆಡ್ ಕಾನ್ಸ್ಟೇಬಲ್ ಹಾಗೂ ನಮ್ಮ ವನಸಿರಿನಾಡಿನ ಪ್ರತಿಭೆಯಾದ MD ನಾಗೇಂದ್ರರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಇದು. ಇವತ್ತಿನ ಕಾರ್ಯಕ್ರಮ, ಮತ್ತೊಂದು ಕಾರ್ಯಕ್ರಮ ಜೊತೆ ತಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.

ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳೆಯ ರಮೇಶ್. ಈ ದಿನದ ಚಿಂತನಧಾರೆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಪ್ರಿಯ ಕೇಳುಗರೆ, ಈ ದಿನದ ವಿಷಯ ಬದುಕಿನ ತಿರುಳು. ಆತ್ಮೀಯರೇ, ದೇವನಿರ್ಮಿತ ಈ ಜಗತ್ತಿನಲ್ಲಿ ಮಾನವನಿಗೆ ವಿಶೇಷ ಗೌರವವಿದೆ. ಅದಕ್ಕೆ ಕಾರಣ ಅವನ ಬದುಕಿನ ರೀತಿ, ವಿಶೇಷ ಜ್ಞಾನ ಕೂಡ. ಮನುಷ್ಯನ ಮನಸ್ಸೇ ಅವನ ಗೌರವಕ್ಕೆ ಕಾರಣವಾಗಿದೆ. ದೇವರು ನಾಚುವ ರೀತಿಯಲ್ಲಿ ಹೊಸದೊಂದು ಜಗತ್ತನ್ನು ನಿರ್ಮಿಸುವಂತಹ ಸಾಹಸದಲ್ಲಿ ತೊಡಗಿದ್ದಾನೆ. ಸೃಷ್ಟಿಗೆ ಪ್ರತಿಸೃಷ್ಟಿಯನ್ನು ಮಾಡುವಲ್ಲಿ ತನ್ನ ಜಾಣ್ಮೆಯನ್ನು ಮೆರೆದಿದ್ದಾನೆ. ಭೌತಿಕವಾಗಿ ವೈಜ್ಞಾನಿಕವಾಗಿ ಹೆಮ್ಮರವಾಗಿ ಬೆಳೆದಿದ್ದಾನೆ. ಇವನ ಸಾಧನೆಗಳು ಆಕಾಶದೆತ್ತರವಾಗಿ ಬೆಳೆದು ದೇವರೇ ಹೌಹಾರುವಂತಾಗಿದೆ ಆಧುನಿಕ ಮಾನವನ ಈ ಜಗತ್ತು. ಭೌತಿಕವಾಗಿ ಹಾಗೂ ವೈಜ್ಞಾನಿಕವಾಗಿ ಬೆಳೆಯುವುದು ಬದುಕಿನ ತಿರುಳಲ್ಲ, ಆಧ್ಯಾತ್ಮಿಕವಾಗಿ ಬೆಳೆಯಬೇಕಾದದ್ದು, ಆಧ್ಯಾತ್ಮಿಕವಾಗಿ ಸಾಧಿಸಬೇಕಾದದ್ದು ಇಂದಿನ ಅವಶ್ಯಕತೆಗಳಲ್ಲೊಂದಾಗಿದೆ. ಅಧ್ಯಾತ್ಮವಿಲ್ಲದ ಮಾನವನ ಬದುಕಿನ ತಿರುಳು ಜನನದಿಂದ ಮರಣದವರೆಗಿನ ಬರೀ ಪಯಣವಾಗುತ್ತದೆ. ಮಾನವ ಸಾರ್ಥಕತೆ ಅಡಗಿರುವುದೇ ಅಧ್ಯಾತ್ಮದಲ್ಲಿ. ಸಾವಿಲ್ಲದ ಬದುಕೇ ನಿಜವಾದ ಸಾರ್ಥಕ ಬದುಕು. ಅಂತಹ ಸಾರ್ಥಕ ಬದುಕಿನ ಮಹಾಮಾರ್ಗವನ್ನು ಅನುಕ್ರಮಿಸಬೇಕಾದದ್ದು ನಮ್ಮ ಅವಶ್ಯಕತೆಯಾಗಬೇಕು. ಪ್ರಾಣಿಗಳಂತೆ ಹುಟ್ಟಿ ಪ್ರಾಣಿಗಳಂತೆ ತಿಂದುಂಡು ತೇಗಿ ಕೊನೆಗೊಂದು ದಿನ ಸಾವಿನಲ್ಲಿ ಅಂತ್ಯವಾಗುವುದು ಸರಿಯಲ್ಲ. ಮಾನವನಿಗೂ ಪ್ರಾಣಿಗೂ ಅಂತರವಿಲ್ಲದಂತಾಗುತ್ತದೆ. ವಿಶೇಷವಾದಂತಹ ಪ್ರಾಣಿಯಾದ ಮಾನವನು ತನ್ನ ಬದುಕನ್ನು ಕೂಡ ವಿಶೇಷವಾಗಿ ಬಾಳಬೇಕಾಗಿದೆ. ಅದನ್ನೇ DVG ಗುಂಡಪ್ಪನವರು ತಮ್ಮ ಕಗ್ಗದಲ್ಲಿ ಹೇಳಿರುವಂತಹದ್ದು. ಬೆಟ್ಟದಡಿಯಲ್ಲಿ ಹುಲ್ಲಿನಂತೆ ಬೆಳೆದು ಹಸುವಿಗೆ ಆಹಾರವಾಗಿ ಮಾನವನಿಗೆ ಶಕ್ತಿದಾಯಕ ಅಮೃತವಾಗಿ ಬಾಳುವ ಚಿಗುರು ಹುಲ್ಲಿನಂತೆ ನಮ್ಮ ಬದುಕು ಸಾಗಬೇಕು. ಮನೆಯಂಗಳದಲ್ಲಿ ಬೆಳೆದ ಮಲ್ಲಿಗೆಯ ಕಂಟಿಯಲ್ಲಿ ಅರಳಿದ ಮಲ್ಲಿಗೆಯಂತೆ ನಮ್ಮ ಬದುಕು ಘಮಘಮಿಸುವಂತಿರಬೇಕು. ಎಲ್ಲರ ಮನವನ್ನು ಆಕರ್ಷಿಸುವಂತೆ ನಮ್ಮ ವ್ಯಕ್ತಿತ್ವವನ್ನು ಶುಭ್ರವಾಗಿಸಿಕೊಳ್ಳಬೇಕು. ಗುಡುಗು ಸಿಡಿಲು ಮಳೆಗಾಳಿಗೆ ಬೆಚ್ಚದೆ ಬೆವರದೆ ನಿರ್ಭೀತ ನಡೆ ನಮ್ಮದಾಗಬೇಕು. ಬೆಲ್ಲ ಸಕ್ಕರೆಯಂತೆ ಸರ್ವರಿಗೂ ಬೇಕಾಗಿ ದೀನರಿಗೆ ದುರ್ಬಲರಿಗೆ ದಿವ್ಯ ಶಕ್ತಿಯಾಗುವ ನಮ್ಮ ಜೀವನ ಕ್ರಮ ಸಾಗಬೇಕು. ಅದರಂತೆ ಎಲ್ಲರೊಳಗೊಂದಾಗುವ ಸಮನ್ವಯ ಸಮತಾಭಾವ ನಮ್ಮಲ್ಲಿ ಮೈಗೂಡಬೇಕು. ಅಂದಾಗ ಮಾತ್ರ ಮಾನವನ ಬದುಕು ಸುಂದರವಾಗಲಿಕ್ಕೆ ಸಾಧ್ಯವಾಗುತ್ತದೆ ಎಂಬುದನ್ನು DV ಗುಂಡಪ್ಪನವರು ತಮ್ಮ ಮಂಕುತಿಮ್ಮನ ಕಗ್ಗದಲ್ಲಿ ಹೇಳ್ತಾರೆ. ಹಾಗೆ ಬಸವಣ್ಣನವರು ಕೂಡ ಹೇಳ್ತಾರೆ, ಕಾಡಿನಲ್ಲಿ ಓಡಾಡುವ ಹುಲು ಪ್ರಾಣಿ ಮೂಲವು ಸತ್ತಾಗಲು ತಾನು ಇನ್ನೊಬ್ಬರಿಗೆ ಆಹಾರವಾಗುವ ಬಗ್ಗೆ ನಿಜವಾಗಿಯೂ ಮೆಚ್ಚುವಂತಹದ್ದು. ನೆಲವನ್ನು ಆಳುವ ಭೂಪತಿಯು ಸತ್ತಾಗ ಅವನ ಹೆಣವನ್ನು ಕಡಿಮೆ ಹಣಕ್ಕೆ ಮಾರಲು ಹೊರಟರೆ ಯಾರೂ ಆ ಹೆಣವನ್ನು ಕೊಂಡುಕೊಳ್ಳುವುದಿಲ್ಲ. ಅಂದರೆ ಬದುಕಿನ ತಿರುಳು ಇರುವ ಉಸಿರಿನ ಮೇಲೆ ನಿಂತಿದೆ. ಈ ನರನ ಬಾಳು ಮೊಲಕ್ಕಿಂತಲೂ ಕೀಳಾಗಿದೆ. ಅಂದರೆ ಇಂತಹ ಬದುಕನ್ನು ಉಸಿರು ಬಸಿರು ಬಿಟ್ಟು ಹೋಗುವ ಮೊದಲು ಬದುಕಿನ ತಿರುಳು ನಮಗೆ ಗೊತ್ತಾಗಬೇಕು ಎಂಬುದಾಗಿ ಬಸವಣ್ಣನವರು ಹೇಳ್ತಾರೆ. ಈ ಜಗತ್ತಿನಲ್ಲಿ ನಾವು ಹುಟ್ಟಿದ ಮೇಲೆ ಸಾಯುವವರೆಗೂ ಜೀವನವನ್ನು ಅನುಭವಿಸಲೇಬೇಕು. ಹೀಗೆ ಹುಟ್ಟುವ ಮತ್ತು ಸಾಯುವ ನಡುವಿನ ನಮ್ಮ ಬದುಕಿನ ನಿರ್ದೇಶಕ ಯಾರು? ಅವನಿಗೂ ನಮ್ಮ ಬಾಳಿಗೂ ಇರುವ ನಂಟೇನು? ಅದನ್ನು ನಾವು ಯಾವ ಮಾರ್ಗದ ಮೂಲಕ ತಿಳಿಯಬೇಕು ಎಂಬುದನ್ನು ಕಲಿಯಬೇಕಿದೆ. ಈ ವಿಶ್ವದಲ್ಲಿ ನಮ್ಮ ಆಲೋಚನೆಗೆ ಮೀರಿದ ವಿಷಯಗಳುಂಟೆ ಎಂಬ ತೊಳಲಾಟದಲ್ಲಿ ಬೀಳುವುದಕ್ಕಿಂತ ಅಂತಹದ್ದು ಯಾವುದು ಎಂಬ ವಿಷಯವೇ ಮುಖ್ಯವಾಗಿ ದಿನನಿತ್ಯವೂ ಜ್ಞಾನದಾಹವನ್ನು ಜ್ಞಾನೇಂದ್ರಿಯಗಳ ಮೂಲಕ ಕಲಿಯಬೇಕಾಗಿದೆ. ನದಿಗಳಂತೆ ಹರಿದು ಬಾಳಿನಲ್ಲಿ ಬರುವಂತಹ ಎಲ್ಲ ಕಷ್ಟಗಳನ್ನು ಪರಿಹರಿಸಿಕೊಂಡು ಸ್ವಚ್ಛವಾಗಿ ತಿಳಿ ತಿಳಿಯಾಗಿ ಬಾಳಬೇಕು. ಮಾಮರದಲ್ಲಿ ಕೂಗುವ ಕೋಗಿಲೆಯಂತೆ ನಾವು ಈ ಪ್ರಕೃತಿಯನ್ನು ನೋಡಿ ಹಾಡುವ ಮೂಲಕ ನಾವು ಇರುವ ಈ ಲೋಕವನ್ನು ಗಂಧರ್ವ ಲೋಕವನ್ನಾಗಿ ಮಾಡುವುದಾಗಬೇಕು. ಅಂತಹ ಸುಮಧುರವಾದಂತಹ ಪ್ರಿಯವಾದಂತಹ ಮಾತುಗಳನ್ನು ಹಾಡುವ ಬದುಕು ನಮ್ಮದಾಗಬೇಕು. ಹುಲ್ಲನ್ನು ಹೊಂಡು ಅಮೃತವನ್ನು ಕೊಡುವ ಪುಣ್ಯಕೋಟೆಯಂತೆ ನಮ್ಮ ಜೀವನ ಅಮೃತ ತತ್ವದೆಡೆಗೆ ಸಾಗಬೇಕಾಗಿದೆ. ನೆಲದ ಮರೆಯ ನಿಧಿಯನ್ನು ಹೀರಿಕೊಂಡು ರೆಂಬೆ ಕೊಂಬೆಗಳ ತುಂಬೆಲ್ಲ ರುಚಿ ರುಚಿಯಾದ ಹಣ್ಣುಗಳನ್ನು ಕೊಡುವ ಮಾವಿನ ಮರದಂತೆ ನಮ್ಮ ಬದುಕು ಮಧುರವಾಗಬೇಕು. ಈ ಜಗತ್ತಿನಲ್ಲಿ ನಾವು ನೋಡಿದ್ದು ಕೇಳಿದ್ದು ಮಾಡಿದ್ದು ಎಲ್ಲವೂ ನಮ್ಮ ಮನಸ್ಸನ್ನು ತುಂಬಿಕೊಳ್ಳುತ್ತದೆ, ಮನಸ್ಸಿನ ಮೇಲೆ ಅಗಾಧವಾದಂತಹ ಪರಿಣಾಮವನ್ನು ಉಂಟು ಮಾಡುತ್ತದೆ. ಆದುದರಿಂದ ನಾವು ನೋಡುವಾಗ ಕೇಳುವಾಗ ಏನೇ ಮಾಡುವಾಗ ತುಂಬ ಜಾಗೃತವಾಗಿರಬೇಕು. ನಮ್ಮ ಮನಸ್ಸು ಸ್ವಚ್ಛವಾಗಿದ್ದರೆ ಬದುಕು ಸ್ವಚ್ಛವಾಗುತ್ತದೆ. ಮನಸ್ಸು ಮಲಿನ

ಮಲಿನವಾಗಿದ್ದರೆ ಬದುಕು ಮಲಿನವಾಗುತ್ತದೆ. ಈ ಮನಸ್ಸೇ ನಮ್ಮ ಬದುಕನ್ನು ರೂಪಿಸುತ್ತದೆ. ಮನಸ್ಸು ಸಿರಿವಂತವಾದರೆ, ಸುಂದರವಾದರೆ ತಕ್ಷಣ ಬದುಕು ಸಿರಿತನದೊಂದಿಗೆ ಸುಂದರವಾಗಿಯೂ ಕಾಣುತ್ತದೆ. ಸುಖ ದುಃಖ, ಸೋಲು ಗೆಲುವು, ಬಂಧ ಮೋಕ್ಷ ಎಲ್ಲದಕ್ಕೂ ಈ ಮನಸ್ಸೇ ಕಾರಣ. ಆದುದರಿಂದ ನಮ್ಮ ಬದುಕಿನ ಗುರಿ ಗಮ್ಯ ಸ್ಪಷ್ಟವಾಗಬೇಕು. ಆಗ ನಮ್ಮ ಮನಸ್ಸು ಅದೇ ದಿಕ್ಕಿನಲ್ಲಿ ಸಾಗುತ್ತದೆ, ಅದನ್ನೇ ಸಾಧಿಸುತ್ತದೆ. ಹಾಗಾಗಿ ಸಮುದಾಯದಲ್ಲಿರುವಂತಹ ಪ್ರತಿಯೊಬ್ಬ ವ್ಯಕ್ತಿಯೂ ಇಂತಹ ವಿಚಾರಗಳನ್ನು ಅರ್ಥ ಮಾಡಿಕೊಂಡು ಯಾವಾಗ ನಮ್ಮ ಮನಸ್ಸು ಹೂವಿನಂತೆ ಅರಳಲು ಪ್ರಾರಂಭವಾಗುತ್ತದೆಯೋ ಆ ಕ್ಷಣವೇ ನಮ್ಮ ಬಾಳು ಶಿವನೊಲುಮೆಯ ಬಾಳಾಗುತ್ತದೆ. ಹೂವಿನ ಸಸಿಯ ರೆಂಬೆ ಕೊಂಬೆಗಳು, ಅದರೊಳಗಿನ ಚಿಗುರುಗಳು, ಹಸಿರಿನಿಂದ ಕಂಗೊಳಿಸುವ ಎಲೆಗಳು ಎಲ್ಲವೂ ಕೂಡಿ ಕಾರ್ಯೋನ್ಮುಖವಾದಾಗ ಮಾತ್ರ ಒಂದು ಸುಂದರವಾದಂತಹ ಹೂವು ಈ ಪರಿಸರದಲ್ಲಿ ಅರಳಲು ಸಾಧ್ಯವಾಗುತ್ತದೆ. ಅದರಂತೆ ಮಾನವನು ಸಹಿತ ತನ್ನೆಲ್ಲ ಕಿವಿ, ಕಣ್ಣು, ಮೂಗು, ನಾಲಿಗೆ ಹಾಗೂ ಚರ್ಮಗಳಂತಹ ಇಂದ್ರಿಯಗಳನ್ನು ಸತ್ಪಥದಲ್ಲಿ ಬಳಸಿಕೊಳ್ಳಬೇಕು. ಆ ಮೂಲಕ ಹೊಸ ಬದುಕನ್ನು ಕಟ್ಟಿಕೊಳ್ಳುವ ಕಾರ್ಯದಲ್ಲಿ ನಮ್ಮನ್ನು ತೊಡಗಿಸಿಕೊಳ್ಳಬೇಕು. ಬದಲಾಗಿ ಗಾಳಿಗಿಟ್ಟ ದೀಪದಂತೆ ನಮ್ಮ ಮನಸ್ಸನ್ನು ಹರಿಬಿಟ್ಟರೆ ಹರಿಗೋಲಿಲ್ಲದ ಹಡಗಿನಂತಾಗುತ್ತದೆ ಈ ನಮ್ಮ ಬದುಕು. ಆದ್ದರಿಂದ ಈ ಬದುಕಿನ ತಿರುಳನ್ನು ಅರಿತು ನಾವು ಬಾಳಿದಾಗ ಉತ್ತಮ ವ್ಯಕ್ತಿಯಾಗಿ ಸಮುದಾಯದಲ್ಲಿ ಹೊರಹೊಮ್ಮಲಿಕ್ಕೆ ಸಾಧ್ಯವಾಗುತ್ತೆ ಅಂತಕ್ಕಂತಹ ಸಲಹೆಗಳೊಂದಿಗೆ ಇವತ್ತಿನ ಕಾರ್ಯಕ್ರಮಕ್ಕೆ ವಿರಾಮ ಹೇಳ್ತೇನೆ. ಮತ್ತೊಂದು ವಿಚಾರದ ಜೊತೆ ತಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ನಮಸ್ಕಾರ.

0: ಜೀವನ ಪಾಠಶಾಲೆ ಜಗತ್ತೇ ಒಂದು ಶಾಲೆ, ಪ್ರಕೃತಿಯೇ ನಮ್ಮ ಗುರು. ಕೇಳಿ ಪ್ರತಿ ಶುಕ್ರವಾರ ಬೆಳಗ್ಗೆ 8 ಗಂಟೆಗೆ ಹಾಗೂ ಸಂಜೆ 5 ಗಂಟೆಗೆ ನಿಮ್ಮ ನೆಚ್ಚಿನ JSS ರೇಡಿಯೋ 91.2 FM ಕಂಪನಾಂಕದಲ್ಲಿ. ಪ್ರೀತಿಯ JSS ರೇಡಿಯೋ 91.2 FM ಕೇಳುಗರಿಗೆಲ್ಲ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳೆಯ ಶಿವಕುಮಾರ್. ಜೀವನ ಪಾಠಶಾಲೆ ಸರಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಈ ಸರಣಿ ಕಾರ್ಯಕ್ರಮದ ಇಂದಿನ ವಿಷಯ ಹೆಣ್ಣು ಸಂಸಾರದ ಕಣ್ಣು. ಈ ವಿಷಯ ಕುರಿತು ಮಾತನಾಡಲಿಕ್ಕೆ ಇಂದು ನಮ್ಮ ಜೊತೆಗಿದ್ದಾರೆ ಶ್ರೀಮತಿ ಸುಧಾ ಮೃತ್ಯುಂಜಯಪ್ಪರವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಮೇಡಮ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ.
1: ನಮಸ್ಕಾರ.
0: ಈ ಜೀವನ ಪಾಠಶಾಲೆಯಲ್ಲಿ ಹೆಣ್ಣು ಸಂಸಾರದ ಕಣ್ಣು ಎಂಬ ವಿಷಯ ಕುರಿತು ಮಾತನಾಡ್ತಾ ಇದೀವಿ ಮೇಡಮ್. ಈ ಹೆಣ್ಣು ಸಂಸಾರದ ಕಣ್ಣು ಅನ್ನೋದು ನಮ್ಮ ಹಿಂದಿನ ಮಾತು ಇದು. ಸೊ ಈ ಮಾತನ್ನ ತಾವು ಹೇಗೆ ಅರ್ಥೈಸ್ತೀರಿ?
1: ನೋಡಿ, ಹೆಣ್ಣು ಸಂಸಾರದ ಕಣ್ಣು ಅನ್ನೋದು ಎಷ್ಟು ಸುಂದರವಾದ ವಾಕ್ಯ ಅದು. ಯಾರಿಗಾರು ತಟ್ಟುತ್ತೆ, ಹೃದಯ ತಟ್ಟುವಂತ ಮಾತದು. ಯಾವುದೇ ಮಗು ಹೆಣ್ಮಗು ಮದುವೆಯಾಗಿ ಮನೆಗೆ ಬಂದಾಗ ಆ ಅತ್ತೆ ಮನೆಯವರು, ನೀನು ಈ ಮನೆ ಬೆಳಕಮ್ಮ, ಬೆಳಕಾಗಿ ಬಂದಿದೀಯಾ, ಕಣ್ಣಾಗಿ ಬಂದಿದೀಯಾ, ಬಲಗಾಲಿಟ್ಟು ಒಳಗ್ ಬಾ ಅಂತ ಹೇಳಿದ್ರೆ ಸಾಕು, ಅವಳಿಗೆ ಹೆಮ್ಮೆ ಖುಷಿಯ ಜೊತೆಗೆ ಒಂದು ಆತ್ಮವಿಶ್ವಾಸ ಬರುತ್ತೆ. ಓ, ನಾನು ಈ ಮನೆ ಬೆಳಗಕ್ ಬಂದಿದ್ದೀನಿ ಅಂತ ಇವರೆಲ್ಲ ನಂಬಿದಾರೆ, ನಾ ಬೆಳಗ್ಬೇಕು ಅಂತ. ಕಣ್ಣು ಅಂದ್ರೆ ಬೆಳಕು ಅಂತಾನೆ. ಸೊ ಆ ಬೆಳಕು ಎಲ್ಲರ ಮೇಲೂ, ಆ ಮನೆಯಲ್ಲಿ ಇರುವ ಎಲ್ಲ ಸದಸ್ಯರ ಮೇಲೂ ಬೀಳ್ಬೇಕು. ಅವ್ರನ್ನೆಲ್ಲ ನೋಡ್ಕೊಳ್ಳೋ ಅಂತ ಜವಾಬ್ದಾರಿ, ನಂಗೆ ಎಷ್ಟು ವಹಿಸ್ತಾ ಇದಾರೆ ಅವತ್ತೇ ಅವಳು ಅರ್ಥ ಮಾಡ್ಕೊಂತಾಳೆ. ಓ, ನನ್ನ ಇವರೆಲ್ಲ ನಂಬಿದಾರೆ, ನಾನು ಇವ್ರಿಗೆ ತಕ್ಕಂತೆ ಬೆಳಕನ್ನು ಕೊಡಬೇಕು, ಈ ಮನೆಯನ್ನ ಬೆಳಗ್ಬೇಕು ಅಂತ. ಅಷ್ಟು ಸಂತೋಷ ಆಗುತ್ತೆ.
0: ಅಂದ್ರೆ ಈ ತಾವು ಬಹಳ ಒಂದು ಒಳ್ಳೆ ಮಾತನ್ನ ಹೇಳಿದ್ರಿ. ಹೆಣ್ಣು ಮನೆಗೆ ಬಲಗಾಲಿಟ್ಟು ಬರ್ತಿದ್ದಂಗೆನೆ ಆ ಮನೆ ಅವಳನ್ನ ಸ್ವಾಗತ ಮಾಡುತ್ತೆ. ಈ ಮನೆಯ ಬೆಳಕಾಗಿ ನೀ ಬರ್ತಿದೀಯ ಅಂತ ಬಹಳ ಹೆಮ್ಮೆಯಿಂದ ಸಂತೋಷದಿಂದ ಹೇಳುತ್ತೆ. ತಾವು ಹೇಳಿದ್ರಿ ಬಲಗಾಲಿಟ್ಟು ಒಳಗೆ ಬರ್ತಾಳೆ. ಯಾರೇ ಒಂದು ಹೆಣ್ಣಾದ್ರೂ ಅವಳು ಸೊಸೆಯಾಗಿನೇ ಮನೆಗೆ ಆರಂಭಿಸ್ತಾಳೆ, ನಂತರ ತಾಯಿ ಆಗ್ತಾಳೆ, ಎಲ್ಲಾ ಜವಾಬ್ದಾರಿಯನ್ನ ಪೂರೈಸ್ತಾಳೆ. ಮಕ್ಕಳಿಗೆ ತಾಯಿಯಾದ್ರೆ ಗಂಡನಿಗೆ ಹೆಂಡತಿಯಾಗಿ ಸಂಸಾರದ ನೌಕೆಯನ್ನ ಸಾಗಿಸ್ತಾಳೆ. ಇಂಥ ಸಂದರ್ಭದಲ್ಲಿ ಒಂದು ಸಂಸಾರ ಒಂದು ಸಾಮರಸ್ಯಯುಕ್ತವಾಗಬೇಕು ಅಂದ್ರೆ, ಸಾಮರಸ್ಯಯುಕ್ತ ಸಂಸಾರ ಆಗ್ಬೇಕು ಅಂದ್ರೆ ಅವಳ ಪಾತ್ರ ಎಷ್ಟಿರುತ್ತೆ?
1: ಅವಳು ಒಂದು ಹೊಂದಿಕೊಂಡು ಹೋಗೋ ಮನೋಭಾವ ಇರಲೇಬೇಕಾಗುತ್ತೆ. ನಾನು ಹೇಳ್ತೀನಿ, ಹೆಣ್ಣಿಗೆ ಯಾವಾಗ್ಲೂ ಒಂದು ಅಸ್ತ್ರ ಅಂದ್ರೆ, ಪ್ರಧಾನವಾದ ಅಸ್ತ್ರ ಅಂದ್ರೆ ತಾಳ್ಮೆ. ಯಾರಿಗೆ ತಾಳ್ಮೆ ಇರುತ್ತೆ ಅವ್ರು ಖಂಡಿತ ಜೀವನದಲ್ಲಿ ಗೆಲ್ತಾರೆ. ನೋಡಿ, ಈಗ ಗಂಡು ಮಕ್ಕಳನ್ನ ಏನ್ ಮಾಡ್ತಾರೆ, ಬೆಳೆಸುವಾಗ್ಲೇ ಒಂದು ಬೇರೆ ರೀತಿ ಬೆಳೆಸ್ಬಿಡ್ತಾರೆ ಅವ್ರನ್ನ. ನೀನು ವಂಶೋದ್ಧಾರಕ ಅನ್ನೋದು, ಅವನಿಗೆ ಬೇರೆ ರೀತಿ ಟ್ರೀಟ್ ಮಾಡೋದು, ತಾಯಿಂದಿರೋದು ಅದೊಂದು ಮಾಡ್ತಾರೆ. ಇವಾಗ ಈ ಕಾಲದಲ್ಲೂ ಸಹ ನಡೆಯುತ್ತೆ ಹಂಗೆ. ಗಂಡಿಗೆ ಮಹತ್ವ ಜಾಸ್ತಿ ಕೊಟ್ಬಿಟ್ಟು ಅವನು ನಮ್ ನೋಡ್ಕೊಳ್ಳೋನು ಅನ್ನೋದು, ಹೆಣ್ಣನ ಮನೆಯಲ್ಲೇನೆ ಭೇದ ಮಾಡಿದಾಗ ಹೆಣ್ಮಕ್ಳಿಗೆ ನಮ್ಗೇನು ಕೀಳರಿಮೆ, ಸ್ವಲ್ಪ ಕೀಳರಿಮೆಯಿಂದಲೇ ಬೆಳೀತಾರೆ. ಸ್ವಲ್ಪ ಇತ್ತೀಚೆಗೆ ಸಮವಾಗಿ ನೋಡ್ತಾರೆ ಅಂತಾನು ಹೇಳ್ಬಹುದು. ಹಿಂದಿನ ಮಟ್ಟದಲ್ಲಿ ನಮ್ಮ ಕಾಲದಲ್ಲಿ ಆ ಭೇದ ಭಾವ ಮಾಡ್ತಾ ಇದ್ರು. ಅವಾಗ ಅವಳಿಗೆ ಮೊದಲೇ ಪಾಠ ಏನು, ನೀನು ಗಂಡನ ಮನೆಗೆ ಹೋದ್ರೆ ಹೇಗಿರ್ಬೇಕು, ಹಿರಿಯರನ್ನ ಗೌರವಿಸ್ಬೇಕು, ಎಲ್ಲಾನು ಕುಟುಂಬದ್ದೆಲ್ಲ ನೋಡ್ಕೊಳ್ಬೇಕು, ಗಂಡನ ಕಡೆ ಗಮನ ಕೊಡು, ಮಕ್ಕಳ ಗಮನ ಕೊಡು, ಹಿಂತಿರ್ಕೊಂಡು ಮಾತಾಡ್ಬೇಡ, ಅಚ್ಚುಕಟ್ಟಾಗಿ ಅಡಿಗೆ ಮಾಡು, ಅದನ್ನೆಲ್ಲ ಹೇಳ್ಕೊಡ್ತಾ ಇದ್ರು. ಅದನ್ನ ನಿಜವಾಗ್ಲು ಪಾಲಿಸ್ಕೊಂಡು ಬರ್ತಾ ಇದ್ರು. ಬರೀ ಗೃಹಿಣಿಯಾಗಿದ್ದಾಗ ಇದು ಪಾಲಿಸ್ಕೊಂಡು ಬರಕ್ಕೆ ಸಾಧ್ಯತೆನು ಇತ್ತು. ಅವರು ಹೆಚ್ಚಿನ ಸಮಯ ಕಳಿತಿದ್ದೆ ಮನೆ, ಆದ್ರಿಂದ ಹೆಣ್ಮಕ್ಳು ಲೀಲಾಜಾಲವಾಗಿ ಅಮ್ಮ ಏನ್ ಹೇಳ್ಕೊಟ್ಲು ಪಾಲಿಸ್ಕೊಂಡ್ ಬರ್ತಾ ಇದ್ರು. ನೂರಿನಂತೆ ಸೀರೆ, ತಾಯಿಯಂತೆ ಮಗಳು ಅಂತ ನೋಡಿ. ಸೊ ತಾಯಿನ ನೋಡ್ಕೊಂಡು ಬೆಳೆದ ಮಗಳು, ತಾನು ಹಾಗೆ ಇರೋಣ, ನಾನು ಈ ತರ ಸಂಸಾರ ಬೆಳೆಸೋಣ ಅಂತ ಹಾಗೆ ಬರ್ತಾ ಇದ್ಲು. ಅದು ಮುಂದೆ ಬರ್ತಾ ಬರ್ತಾ ಎಜುಕೇಶನ್ ಜಾಸ್ತಿ ಆಗ್ತಾ ಇದ್ದಾಗ ಇಬ್ರು ಕೆಲ್ಸಕ್ಕೆ ಹೋಗಕ್ಕೆ ಶುರು ಆಗ್ತಾರಲ್ವಾ, ಗಂಡನೂ ದುಡಿತಾನೆ, ಹೆಂಡತಿನೂ ದುಡಿತಾಳೆ. ಆವಾಗ ಸಾಮರಸ್ಯ ನಿಜವಾಗ್ಲೂ ಬೇಕಾಗಿರೋದು. ಇಬ್ರು ದುಡ್ಕೊಂಡ್ ಬಂದಾಗ ಇಬ್ಬರಿಗೂ ಸಾಕಾಗಿರುತ್ತೆ, ಇಬ್ಬರಿಗೂ ಸುಸ್ತಾಗಿರುತ್ತೆ. ಮನೇಲಿ ಏನೋ ಒಂದು ಸಣ್ಣ ವಿಷಯಕ್ಕೆ ಜಗಳ ಬರ್ತದೆ, ಆ ಜಗಳ ದೊಡ್ಡ ವಿಷಯ ಆಗ್ಬಿಡುತ್ತೆ. ಅದರಿಂದ ಒಬ್ರು ತಪ್ಪ ಒಬ್ರು, ಇಲ್ಲ ಗಂಡ ತಾಳ್ಮೆ ತಗೋಬೇಕು, ಇಲ್ಲ ಹೆಂಡತಿ ತಾಳ್ಮೆ ತಗೋಬೇಕು. ಅದು ಗೊತ್ತಲ್ವಾ, ನಾವ್ ಇಲ್ಲೇ ಬದುಕ್ಬೇಕು, ಇಲ್ಲೇ ಬಾಳ್ಬೇಕು, ನಮ್ ಮುಂದೆ ಹಿರಿಯರಿದ್ದಾರೆ, ಕಣ್ಮುಂದೆ ಮಕ್ಕಳಿದ್ದಾರೆ, ಅದರಿಂದ ಅವರೆಲ್ಲರೂ ಸುಧಾರಿಸ್ಕೊಂಡು ಅವ್ರ ಮುಂದೆ ನಾವು ಒಳ್ಳೆ ರೀತಿಯಲ್ಲಿ ಬದುಕಬೇಕು ಅಂತಂದರೆ ಒಬ್ಬರು ತಾಳ್ಮೆ ತಗೊಂಡು ಒಬ್ಬರು ದುಡುಕದೇನೆ ಅವ್ರು ಏನು ಹೇಳ್ತಾರೆ ಕಿರಿಚಾಗ್ಲಿ ಕೂಗಾಡ್ಲಿ ಬೇರೆ ಮಾತು, ಆಮೇಲೆ ಕುಳಿತು ಚರ್ಚೆ ಮಾಡ್ಬೋದಲ್ವಾ ಏನ್ ಸಮಸ್ಯೆ ಇದೆ, ಆ ಕೋಪ ಹೋದ್ಮೇಲೆ ಬಗೆಹರಿಸ್ಕೊಳ್ಳಿ. ಎಲ್ಲಾನು ಸಮಸ್ಯೆ ಪ್ರತಿಯೊಂದಕ್ಕೂ ಪರಿಹಾರ ಇದ್ದೇ ಇದೆ. ಅದರಿಂದ ನಾವು ಮಾತಾಡುವಾಗ ತುಂಬಾ ಎಚ್ಚರಿಕೆಯಿಂದ ನಮ್ಮ ಮಕ್ಕಳು ನಮ್ಗೆ ಗಮನಿಸ್ತಾ ಇದ್ದಾರೆ, ಇವತ್ತಿಂದಲ್ಲ ಸಂಸಾರ ಇವತ್ತು ಕೊನೆಯಲ್ಲ, ನಾವು ಬದುಕಿ ಬಾಳ್ಬೇಕು, ನಾವು ಏನೇನು ಆಸೆ ಇಟ್ಕೊಂಡು ಬಂದಿದೀವಲ್ಲ ಆಸೆ ಎಲ್ಲ ನೆರವೇರಿಸ್ಬೇಕಲ್ವಾ. ಸೊ ನಾವೇನು ದುಡುಕ್ತೇನೆ ಅವತ್ತೊಂದು ದಿನಕ್ಕೆ ಏನ್ ಮಾಡಬಹುದು, ನಾವು ಒಂದು ತಾಳ್ಮೆ ಅಂತ ಇಟ್ಕೊಂಡ್ಬಿಟ್ರೆ ಗಂಡಾಗ್ಲಿ ಹೆಣ್ಣಾಗ್ಲಿ, ಆಮೇಲೆ ಸ್ವಲ್ಪ ಶಾಂತಿ ಆದ್ಮೇಲೆ ಮನಸ್ಸಿಗೆ ಕೂರ್ತು ಚರ್ಚೆ ಮಾಡಿದ್ರೆ ಎಲ್ಲಾನು ಪರಿಹಾರ ಆಗುತ್ತೆ.
0: ಒಂದು ಹೆಣ್ಣು ಅಂದ ತಕ್ಷಣ ನಮ್ಗೆ ನೆನಪಾಗೋದು ಅಥವಾ ಕಣ್ಮುಂದೆ ಬರೋದು ಅವಳ ತಾಳ್ಮೆ ಸಹನೆ.
1: ಖಂಡಿತ,
0: ಬಹುಶಃ ಅದೇ ಕಾರಣಕ್ಕೆ ಆಕೆಗೆ ಅಷ್ಟೊಂದು ಮಹತ್ವ ಇರೋದು, ಅಷ್ಟೊಂದು ಗೌರವ ಇರೋದು. ಸೊ ಗಂಡು ಇತ್ತೀಚೆಗೆ ಬಿಡಿ, ಆದರೆ ನಾವು ಹಿಂದಿನ ಕಾಲದಲ್ಲಿ ನಾವು ನೋಡುವಾಗ ಅವನು ದುಡ್ಕೋ ಸ್ವಭಾವ, ಕೋಪಿಷ್ಟ, ಈ ಥರ ಏನೇ ಆದ್ರೂ ಹೊರಗಡೆ ಹೋಗಿ ದುಡ್ಕೊಂಡು ಬರ್ತಿದ್ದ ಅಷ್ಟೇ ಬಿಟ್ರೆ ಈ ನುಡಿದಂಥ ಸಂಸಾರವನ್ನ ನೀಗಿಸುವಂಥ ತಾಳ್ಮೆ ಸಹನೆ ಹೆಣ್ಣಿಗೆ ಹೆಚ್ಚು ಇದ್ದಿದ್ದು. ಬಹುಶಃ ಆಕೆ ಒಬ್ಬ ಹೆಂಡತಿಯಾಗಿ ಮತ್ತೆ ಸೊಸೆಯಾಗಿ ಸಂಭಾಳಿಸಬೇಕು, ಗಂಡನನ್ನ ಸಂಭಾಳಿಸಬೇಕು, ಜೊತೆಗೆ ಮಕ್ಕಳನ್ನ ಸಂಭಾಳಿಸಬೇಕು, ಎಲ್ಲವನ್ನ ಸಂಭಾಳಿಸಬೇಕು ಅಂತ ಹೇಳಿದ್ರೆ ಅವಳಿಗೆ ತಾಳ್ಮೆ ಸಹನೆ ಬೇಕೇ ಬೇಕಾಗತ್ತೆ. ಅಂತಹ ಹೆಣ್ಣು ಸರಿಯಾದ ರೀತಿಯಲ್ಲಿ ಒಂದು ಧ್ಯಾನವಂತೆ ಆಗ್ಬಿಟ್ರೆ ಅಥವಾ ಅವಳಿಗೆ ರೀತಿಯ ಒಂದು ಸಹಕಾರ ಒಂದು ಸಿಕ್ಕಿಬಿಟ್ರೆ ಬಹುಶಃ ಒಂದು ಆ ಸಂಸಾರ ಸುಖಮಯವಾಗಿ ಇರುತ್ತೆ. ಸೊ ಆ ನಿಟ್ಟಿನಲ್ಲಿ ಅವಳ ಪಾತ್ರವನ್ನ ನಾವು ಪುರುಷರಾಗಿ ಖಂಡಿತ ಅರ್ಥ ಮಾಡ್ಕೋಬೇಕು, ಜೊತೆಗೆ ಅವಳಿಗೆ ಸಹಕಾರ ನೀಡಿದಾಗ ಖಂಡಿತವಾಗ್ಲೂ ಆ ಸಂಸಾರ ಸಾಮರಸ್ಯಯುಕ್ತವಾಗಿ ನಡೆಯುತ್ತೆ.
1: ಹೌದು, ಖಂಡಿತವಾಗಿ ಆ ಗಂಡಾದವನು ಅರ್ಥ ಮಾಡ್ಕೊಳ್ಬೇಕು, ಅವಳು ಬೇರೆ ಮನೆಯಿಂದ ಬರ್ತಾ ಇದ್ದಾಳೆ, ಅವರ ಬಂಧು ಬಳಗ ಬಿಟ್ಟು ಬರ್ತಾ ಇದ್ದಾಳೆ, ನಮ್ಮ ಮನೇಲಿ ಬದುಕ್ತಾ ಇದ್ದಾಳೆ, ಅವಳ ಬೆಳೆದ ವಾತಾವರಣ, ಅವಳಲ್ಲಿರೋ ರಕ್ತದಲ್ಲಿರೋ ಗುಣಗಳು ಎಲ್ಲ ಬೇರೆ ಇರುತ್ತೆ. ಬಂದು ಇಲ್ಲಿ ಅಡ್ಜಸ್ಟ್ ಆಗಿ ಇವ್ರಿಗೆ ಏನ್ ಬೇಕು ಆ ರೀತಿ ಬದುಕೋದು, ಇವ್ರಿಗೆ ಬೇಕಾದ ಅಡಿಗೆ ಮಾಡೋದು, ಇವರ ರೀತಿಯಲ್ಲಿ ಏನ್ ಆಚಾರ ವಿಚಾರ ನಡ್ಸ್ಕೊಂಡು ಹೋಗೋದು, ಅದೆಲ್ಲವನ್ನು ಬದಲಾವಣೆಗೆ ನಾವು ಟೈಮ್ ಕೊಡ್ಬೇಕಲ್ಲ, ಅದನ್ನ ಅವನು ಯೋಚನೆ ಮಾಡ್ಬೇಕು. ಹೌದು, ಇವಳು ಬದಲಾವಣೆಗೆ ನಾವು ಟೈಮ್ ಕೊಡೋಣ, ನಿಧಾನವಾಗೆ ಮಾಡ್ಲಿ, ನಮ್ಗೆ ಇಷ್ಟದಂತೆ ಅವಳು ಬರ್ತಾಳೆ ಅಂತ. ಅದೇ ತಾಳ್ಮೆ ಅವನಿಗೂ ಬೇಕಾಗುತ್ತೆ. ಈಗ ನಾವು ಮೊದಲು ಬರಿ ಹೆಣ್ಣಿಗೆ ತಾಳ್ಮೆ ಇದ್ರೆ ಸಾಕು ಅಂತ ಇದ್ವಲ್ಲ, ಗಂಡಿಗೂ ತಾಳ್ಮೆ ಇರ್ಬೇಕಾಗುತ್ತೆ. ಅವನು ಸುಖಮಯ ಜೀವನ ನಡೆಸಬೇಕು ಅಂದ್ರೆ ಇದನ್ನ ಅವನು ಅನುಸರಿಸ್ಕೋಬೇಕು.
0: ಹೆಣ್ಣು ತಾಳ್ಮೆಯ ಪ್ರತೀಕ, ಸಹನೆಯ ಪ್ರತೀಕ, ಆದ್ರೆ ಕೇವಲ ಅವಳೊಬ್ಳೇ ಇದ್ರೆ ಸಾಲದು, ಜೊತೆಗೆ ಗಂಡನು ಕೂಡ ಇರಬೇಕು, ಮತ್ತೆ ಮನೆಯಲ್ಲಿ ಎಲ್ಲರ ಒಂದು ಈ ಸಹನೆ ತಾಳ್ಮೆ ಬಹಳ ಮುಖ್ಯ. ಅದು ಅವಳು ಮಾದರಿ ಅಷ್ಟೇ, ಅದನ್ನ ಎಲ್ಲರೂ ಅನುಸರಿಸಿದ್ರೆ ಬಹುಶಃ ಈ ಸಂಸಾರ ಬಹಳ ಸುಖಕರವಾಗಿ ಇರುತ್ತೆ.
1: ನಿಜ, ಹಿರಿಯರಿದ್ರೆ ಹಿರಿಯರು ಸ್ವಲ್ಪ ತಾಳ್ಮೆ ತಗೊಂಡು ಮತ್ತೆ ಅವಳಿಗೆ ದುಡುಕುದ್ರೆ ನಾವು ಬುದ್ಧಿ ಹೇಳ್ಬೋದು, ಕುರಿಸಿ ಬಾಮ್ಮ ಇವಾಗ ಮಾತಾಡ್ಬೇಡ, ಸ್ವಲ್ಪ ಸ್ವಲ್ಪ ಸ್ವಲ್ಪ ಕೂತ್ಕೊ ನೀನು, ಆಮೇಲೆ ಮಾತಾಡು, ಯೋಚನೆ ಮಾಡಿ ನೋಡು ನೀನ್ ಹೇಳ್ತೀರ ಸರಿನಾ ಇಲ್ವಾ ಅಂತ. ಆ ರೀತಿ ಸ್ವಲ್ಪ ಸಲಹೆಗಳು ಹಿರಿಯರು ಕೊಡ್ಬೇಕಾಗುತ್ತೆ, ಗಂಡನ್ನು ಸಹ ಅರ್ಥ ಮಾಡ್ಕೋಬೇಕಾಗುತ್ತೆ.
0: ತಾವು ಆರಂಭದಲ್ಲಿ ಹೇಳಿದ್ರಿ ಆಕೆ 18 ವರ್ಷ ಅಥವಾ 20-22 ವರ್ಷದವರೆಗೂ ತನ್ನ ತಂದೆ ಮನೆಯಲ್ಲಿ ಬೆಳೆದಿರ್ತಾಳೆ ಅಥವಾ ತನ್ನೂರಿನ ತನ್ನ ಮನೆಯ ಒಂದು ಸಂಸ್ಕಾರ ಆಚಾರ ವಿಚಾರದೊಳಗಡೆ ಬದುಕಿರ್ತಾಳೆ. ತಕ್ಷಣ ಬೇರೊಂದು ವಾತಾವರಣಕ್ಕೆ ಸಂಸ್ಕಾರ ಇರುವಂತ ಮನೆಗೆ ಕಾಲಿಟ್ಟಾಗ ಅಲ್ಲಿಗೆ ಅಡ್ಜಸ್ಟ್ ಆಗಕ್ಕೆ, ಅದನ್ನ ನೋಡಿ ಅದ್ರ ಡೈಜೆಸ್ಟ್ ಮಾಡ್ಕೊಳ್ಳಕ್ಕೆ ಸಾಕಷ್ಟು ಸಮಯ ಬೇಕಾಗತ್ತೆ. ಬಹುಶಃ ಆ ಸಮಯ ಕೊಟ್ಟು ಆ ಸಮಯದಲ್ಲಿ ಅವಳಿಗೆ ವಿಶ್ವಾಸ ತುಂಬಿಸ್ಬಿಟ್ರೆ ಇದು ನನ್ನ ಮನೆ, ಒಳ್ಳೆ ವಾತಾವರಣ ಇದೆ, ನನ್ನೆಲ್ಲರೂ ಪ್ರೀತಿಸ್ತಾರೆ ಇಷ್ಟಪಡ್ತಾರೆ ಅನ್ನೋ ಒಂದು ಒಳ್ಳೆ ವಾತಾವರಣವನ್ನ ಕಲ್ಪಿಸ್ಬಿಟ್ರೆ ಬಹುಶಃ ಆ ಸಂಸಾರ ಸುಖಮಯವಾಗಿರುತ್ತೆ.
1: ಖಂಡಿತವಾಗಿ ಸತ್ಯವಾದ ಮಾತು ಇದು. ಅವಳಿಗೆ ನೀವು ಪ್ರೋತ್ಸಾಹ ಕೊಟ್ಟು ನಿನ್ನಿಂದನೇ ಮನೆ ಬೆಳಗೋದು, ಅವ್ರಿಗೆ ಸ್ವಲ್ಪ ಟೈಮ್ ಕೊಟ್ರೆ ಅಡ್ಜಸ್ಟ್ ಮಾಡ್ಕೊಳ್ಳಕ್ಕೆ ಖಂಡಿತ ಮನೆ ನಂದನವನನೇ ಆಗುತ್ತೆ. ಅನುಮಾನನೇ ಇಲ್ಲ.
0: ಮುಂದುವರೆದು ಹೆಣ್ಣನ್ನ ಈ ಮನೆಯ ಕುಟುಂಬದ ಎಲ್ಲಾ ಆರೋಗ್ಯವನ್ನ ಕಾಪಾಡುವಲ್ಲಿ ಹೆಣ್ಣಿನ ಪಾತ್ರ ಬಹಳಷ್ಟು ಇದೆ ಅಂತಾರೆ. ಅಂದ್ರೆ ಒಂದು ಕುಟುಂಬ ಆರೋಗ್ಯಯುತವಾಗಿದೆ ಅಂದ್ರೆ ಅದಕ್ಕೆ ಬಹುಮುಖ್ಯ ಕಾರಣ ಹೆಣ್ಣು ಅಂತ ಹೇಳ್ತಾರೆ. ಸೊ ಇದನ್ನ ತಾವು ಹೇಗೆ ಹೇಳ್ತೀನಿ?
1: ಫಸ್ಟ್ ಆರೋಗ್ಯ ಅಂದ ತಕ್ಷಣ ಏನ್ ಹೇಳಿ, ನಮ್ಮ ಆಹಾರಕ್ಕೆ ಹೋಗುತ್ತೆ. ಆಹಾರ ಅಂದ್ರೆ ಅಡುಗೆ ಮನೆಗೆ ಹೋಗ್ತೀವಿ, ಅಡುಗೆ ಮನೆಯನ್ನ ನಾವು ಹೋಮ್ ಸೈನ್ಸ್ ಅಲ್ಲಿ ಫುಡ್ ಅಂಡ್ ನ್ಯೂಟ್ರಿಷನ್ ಲ್ಯಾಬ್ ಅಂತ ಹೇಳ್ತೀವಿ. ಸೊ ಅಲ್ಲೇ ಗೊತ್ತಾಗುತ್ತೆ ನೋಡಿ, ಆಹಾರವನ್ನು ನಾವು ತಯಾರಿಸುವ ಜಾಗ ಎಷ್ಟು ಶುಚಿಯಾಗಿರ್ಬೇಕು, ಅಲ್ಲಿ ರುಚಿಯಾದ ಅಡುಗೆ ಮಾಡಬೇಕು. ಪ್ರತಿಯೊಬ್ಬರಿಗೂ ಅವರ ಟೇಸ್ಟ್ ಏನು ಅಂತ ತಿಳ್ಕೊಂಡು ಅವರಿಗೆ ನಾವು ಮಾಡಿ ಕೊಡೋಕ್ಕಿಂತ ಯಾವುದು ತಿಂದರೆ ಯಾರಿಗೆ ತೊಂದರೆ ಆಗುತ್ತೆ, ಜಾಸ್ತಿ ಖಾರ ಉಪ್ಪು ಹುಳಿ ತಿಂದಾಗ ಅಸಿಡಿಟಿ ಆಗುತ್ತೆ, ತುಂಬ ತುಪ್ಪ ಸ್ವೀಟು ಎಲ್ಲ ನಾವು ಕೊಟ್ಟರೆ ಮಕ್ಕಳಿಗಾಗಲಿ ಗಂಡ ಬಜ್ಜು ಬರೋ ಸಮಸ್ಯೆ ಇರುತ್ತೆ. ಹಾಗೆ ತುಂಬ ಕೋಲ್ಡ್ ಇರೋ ವಸ್ತುಗಳನ್ನ ಐಸ್ ಕ್ರೀಮ್ ಆಗಲಿ ಬೇರೆ ಬೇರೆ ಜ್ಯೂಸ್ ಅದು ಇದು ನಾವು ಕೊಡೋದ್ರಿಂದ ಶೀತ ನೆಗಡಿ ಕೆಮ್ಮು ಬರೋ ಸಮಸ್ಯೆ ಇರುತ್ತೆ, ಅದು ನಮಗೆ ಗೊತ್ತಿರುತ್ತೆ. ಸೊ ಒಬ್ಬ ಡಾಕ್ಟರ್ ಆಗಿ ಒಬ್ಬ ವೈದ್ಯ ಆಗಿ ಅಥವಾ ಒಬ್ಬ ನರ್ಸ್ ಆಗಿ ನಾವು ಈ ಆಹಾರ ಈ ಅಡುಗೆ ಮನೆಯನ್ನ ವಹಿಸ್ಕೋಬೇಕಾಗುತ್ತೆ.
0: ಖಂಡಿತ, ಅಂದ್ರೆ ಮನೇನೇ ಒಂದು ಆಸ್ಪತ್ರೆ ಅಂತ ಅನ್ಕೊಂಡ್ರೆ ಅಡಿಗೆ ಮನೇನೇ ಒಂದು ಔಷಧ ಕ್ಲಿನಿಕ್ ಅದು. ಸೊ ತಾಯಿಯೇ ವೈದ್ಯರು ಅಂತ. ಸೊ ಈಗ ಮೂರು ಆಗ್ಬಿಟ್ರೆ ಅಂದ್ರೆ ತಾವು ಹೇಳ್ದಂಗೆನೆ ಯಾವ ಆಹಾರದಲ್ಲಿ ಯಾವ ಅಂಶಗಳಿದೆ ಅಂದ್ರೆ ಅದ್ರಲ್ಲಿ ಪ್ರೋಟೀನ್ ಬೇಕಾ, ವಿಟಮಿನ್ ಬೇಕಾ, ಪೌಷ್ಟಿಕಾಂಶಗಳು ಬೇಕಾ, ಸೊ ಇದರ ಜ್ಞಾನವನ್ನ ಅವಳು ಪಡ್ಕೊಂಡ್ಬಿಟ್ರೆ ಕಾಲಕ್ಕೆ ವಿಶೇಷವಾಗಿ ಯಾವ ಕಾಲದಲ್ಲಿ ಯಾವ ಆಹಾರ ತಿಂದ್ರೆ ಆರೋಗ್ಯವಾಗಿರುತ್ತೆ, ಯಾವ ಆಹಾರ ತಿಂದ್ರೆ ಅದು ವ್ಯತಿರಿಕ್ತ ಆಗುತ್ತೆ, ಸೊ ಇದರ ಒಂದು ಜ್ಞಾನವನ್ನ ಪಡ್ಕೊಂಡ್ಬಿಟ್ರೆ ಬಹುಶಃ ನಮ್ಗೆ ವೈದ್ಯರೇ ಬೇರೆ ವೈದ್ಯರೇ ಬೇಕಾಗಿಲ್ಲ ಅಂತ ಅನ್ಸುತ್ತೆ.
1: ಖಂಡಿತ ಬೇಕಾಗಿಲ್ಲ. ಮತ್ತೆ ಇನ್ನೊಂದು, ಒಬ್ಬೊಬ್ಬರ ಶರೀರಕ್ಕೆ ಒಂದೊಂದು ಪ್ರಕೃತಿಗೆ ಒಬ್ಬೊಬ್ರಿಗೆ ಒಂದು ಹೊಂದುತ್ತೆ, ಒಬ್ಬರಿಗೆ ಹೊಂದಲ್ಲ, ಅದನ್ನ ಸ್ವಲ್ಪ ಗಮನಿಸ್ಬೇಕು. ಒಬ್ಬರಿಗೆ ತುಂಬಾ ಖಾರ ತಿಂದ್ರೆ ಏನು ಆಗೋದೇ ಇಲ್ಲ, ಮತ್ತೆ ಸ್ವಲ್ಪ ಕೋಲ್ಡ್ ಆಗಿರೋದನ್ನ ತಿಂದ ತಕ್ಷಣ ಕೆಲವ್ರಿಗೆ ತಕ್ಷಣ ಇಮಿಡಿಯೇಟ್ ಆಗಿ ಕಫ ಬರುತ್ತೆ ಅದೇ. ಸೊ ಅದನ್ನ ನಾವು ಒಂದ್ ಸ್ವಲ್ಪ ಗಮನಿಸ್ಬೇಕು ಯಾರ ಪ್ರಕೃತಿ ಹೇಗಿದೆ. ಈಗ ಹಿರಿಯರಿದ್ರೆ ಅವ್ರಿಗೆ ಏನ್ ಬೇಕಾಗುತ್ತೆ, ಅವ್ರಿಗೆ ಬಿಸಿ ನೀರೇ ಕುಡಿದು ರೂಢಿ ಆಗಿರುತ್ತೆ, ಮತ್ತೆ ಸಪ್ಪೆ ಆಹಾರ ತಗೊಂಡು ರೂಢಿ ಆಗಿರುತ್ತೆ. ಅದರಿಂದ ಅದೆಲ್ಲ ಗಮನ ಹಿರಿಯರಿಗೆ ಬೇರೆ, ಗಂಡನಿಗೆ ಬೇರೆ, ಮಕ್ಕಳಿಗೆ ಬೇರೆ. ಅದೇ ಮಾಡುವಾಗ ನಾವು ಜಾಣ್ಮೆಯಿಂದ ಯಾವ್ದೇ ಅದನ್ನ ಯಾವಾಗ ಮಾಡ್ಕೊಡ್ಬೇಕು ಅದನ್ನೇ ಗಮನಿಸ್ಬೇಕು. ಹಾಗೆ ಅವರ ರುಚಿ ಅಭಿರುಚಿ ಹೇಗಿದೆ ಅದನ್ನ ಸ್ವಲ್ಪ ಮನದಲ್ಲಿ ಇಟ್ಕೊಂಡು, ಆಮೇಲೆ ಅತಿಯಾಗಿ ಅವ್ರ ಯಾವುದು ತಿಂದಿ ಇರೋ ತರ ನಾವು ಪ್ರಚೋದನೆ ಕೊಡದೆ, ಹೊರಗಡೆ ತಿಂಡಿಗಾಗ್ಲಿ ಹೋಟೆಲ್ ತಿಂಡಿಗಾಗ್ಲಿ ಅವ್ರು ಹೊರಗಡೆ ಹೋಗದೆ ಇರೋ ತರ ಅವ್ರಿಗೆ ಏನ್ ಅಪೇಕ್ಷೆ ಪಡ್ತಾರೆ ಅದನ್ನ ನಾವು ಮನೆಯಲ್ಲೇ ರುಚಿಯಾಗಿ ಮಾಡಿಕೊಟ್ಟು ಬೇರೆ ಬೇರೆ ರೀತಿಯ ನೋಡಿ. ಈಗ ನಾವು ದೋಸೆ ಮಾಡ್ಕೊಟ್ರೆ ದಿನ ದೋಸೆ ಅಂತ ಮಕ್ಕಳು ಸಣ್ಣ ಸಣ್ಣ ಮಕ್ಕಳು ಬೇಜಾರು ಮಾಡ್ತಾರೆ. ಅದನ್ನೊಂದು ಡಿಸೈನ್ ಆಗಿ ಮಾಡ್ಕೊಡೋದು, ಅದೇ ದೋಸೆಯಲ್ಲಿ ಪ್ರಾಣಿ ಮಾಡ್ಕೊಡೋದು, ಹೂವು ಮಾಡ್ಕೊಡೋದು, ಇವತ್ತು ಅದು ಮಾಡಿದ್ದೀನಿ, ಆಮೇಲೆ ಒಂದಿನ ಜಾಮೆಟ್ರಿಕಲ್ ಡಿಸೈನ್ಸ್ ಮಾಡೋದು, ಸ್ಕ್ವೇರ್ ರೌಂಡ್ ಟ್ರಯಾಂಗಲ್ ಅಂತ ಅವ್ರಿಗೆ ಪಾಠದ ಮೂಲಕ ನಾವು ಊಟವನ್ನು ಮಾಡಿಸಬಹುದು. ಈ ತರನೆಲ್ಲ ಅಡಾಪ್ಟ್ ಮಾಡ್ಕೊಂಡ್ಬಿಟ್ರೆ
0: ಅಡಿಗೆ ಮಾಡೋದು ಅಷ್ಟೇ ಮುಖ್ಯ ಅಲ್ಲ, ಅದನ್ನ ಬಡಿಸೋ ವಿಧಾನ ಕೂಡ ಬಹಳ ಮುಖ್ಯ ಅನ್ನೋದನ್ನ ತಾವು ಹೇಳ್ತಾ ಇದ್ದೀರಿ.
1: ಅದು ಅಟ್ರಾಕ್ಟ್ ಆಗ್ಬೇಕು, ನಾವು ಕೊಡ್ತಿರೋದು ಅವ್ರಿಗೆ ಅಟ್ರಾಕ್ಟ್ ಆಗ್ಬೇಕು. ಅವಾಗ ನಮ್ಮ ಮನೇಲೇ ತುಂಬಾ ಚೆನ್ನಾಗಿದೆ ಹೊರಗಿಂತ ಅನ್ನೋ ಭಾವನೆ ಮಕ್ಕಳಿಗೂ ಬರುತ್ತೆ, ಗಂಡನಿಗೂ ಅಷ್ಟೇ. ನಾವು ರುಚಿ ರುಚಿಯಾಗಿ ಅವ್ರಿಗೆ ಏನ್ ಬೇಕು ಅದನ್ನ ಇನ್ ಟೈಮ್ ಕರೆಕ್ಟ್ ಆಗಿ ಕೊಟ್ರೆ ಅವ್ರು ಯಾರು ಹೊರಗಡೆ ಹೋಗೋದೇ ಇಲ್ಲ, ತಿನ್ನೋದೇ ಇಲ್ಲ.
0: ಸಾಮಾನ್ಯವಾಗಿ ಮಾತನಾಡ್ತಿದ್ವಿ ಫ್ಯಾಮಿಲಿ ಡಾಕ್ಟರ್ ಅಂತ. ಬಹುಶಃ ಫ್ಯಾಮಿಲಿ ಡಾಕ್ಟರ್ ಅಂತ ಯಾಕೆ ಕರೀತಾರೆ ಅಂದ್ರೆ ಅವ್ರ ಕುಟುಂಬದಲ್ಲಿ ಯಾರ್ಯಾರ ಆರೋಗ್ಯ ಏನೇನಿದೆ, ಯಾವ್ದು ಸರಿ ಇದೆ ಯಾವ್ದು ಸರಿ ಇಲ್ಲ, ಅವ್ರಿಗೆ ಏನೇನ್ರಿ ಪೂರಕವಾಗಿ ಅಂದ್ರೆ ಹಿಸ್ಟ್ರಿ ಗೊತ್ತಿರಬೇಕಂತ, ಯಾವುದೇ ಚಿಕಿತ್ಸೆ ಕೊಡ್ಬೇಕಂದ್ರೆ ಅವ್ರ ಹಿಸ್ಟ್ರಿ ಗೊತ್ತಿರಬೇಕು ಅಂತ. ಸೊ ಹಾಗೆ ಒಂದು ಮನೆಯಲ್ಲಿ ಹೆಣ್ಣು ಮಗಳಿಗೆ ತನ್ನ ಕುಟುಂಬದ ಸದಸ್ಯರ ಹಿಸ್ಟ್ರಿ ಗೊತ್ತಿರುತ್ತೆ, ಯಾವ ಆಹಾರ ಅವ್ರಿಗೆ ಹೊಂದುತ್ತೆ, ಯಾವ ಆಹಾರ ಹೊಂದೋದಿಲ್ಲ, ಏನ್ ಕೊಡ್ಬೇಕು ಅಂತ. ಇದನ್ನ ನಾವು ಕಲೆ ಹಾಕೊಂಡಿದ್ರೆ ಬಹುಶಃ ಆ ಮೂಲಕ ಒಂದು ಆಹಾರ ಪದ್ಧತಿಯನ್ನು ಅಳವಡಿಸ್ಕೊಂಡ್ಬಿಟ್ಟು ಸೊ ಆರೋಗ್ಯನ ವೃದ್ಧಿಸ್ಲಿಕ್ಕೆ ಸಾಧ್ಯ.
1: ನೋಡಿ ಎಲ್ಲಾರು ಯೂಟ್ಯೂಬ್ ಅದು ಇದು ನೋಡ್ತಾ ಇರ್ತಾರೆ. ಮೊದ್ಲಂಗೆ ನಮಗೆ ಬಹಳ ಪುಸ್ತಕ ಹುಡುಕೊಂಡು ಹೋಗಿ ತಗೊಂಡು ಓದಿ ತಿಳ್ಕೊಬೇಕು ಅಂತೇನಿಲ್ಲ. ನೀವು ನೋಡ್ತಾ ಇದ್ರೆ ಗೊತ್ತಾಗುತ್ತೆ ಪ್ರೋಟೀನ್ ಯಾವ್ದಲ್ಲಿದೆ, ಫ್ಯಾಟ್ ಯಾವ್ದಲ್ಲಿದೆ, ವಿಟಮಿನ್ಸ್ ಯಾವ್ದಲ್ಲಿದೆ, ಅದನ್ನೆಲ್ಲ ನಾವು ನೋಡ್ಕೊಳ್ತಾ ಇರ್ತೀವಿ, ನೋಡ್ಬಹುದು. ಪ್ರತಿ ಯಾವ ಮಹಿಳೆಯರು ಅಂಗೈಯಲ್ಲಿ ಇಟ್ಕೊಂಡು ನೋಡ್ಬಹುದು, ಎಲ್ಲಾರ ಕೈಯಲ್ಲಿ ಸ್ಮಾರ್ಟ್ ಫೋನ್ ಇದೆ ಅಲ್ಲ, ಮಾಡ್ತಾ ಮಾಡ್ತಾ ನೋಡ್ಕೊಳ್ಬಹುದು. ಸೊ ಯಾವ್ದನ್ನ ಎಷ್ಟು ಪ್ರಮಾಣದಲ್ಲಿ ನಾವು ಇಟ್ಕೊಂಡು ನಾವು ಆರೋಗ್ಯವಾಗಿರ್ತೀವಿ ಅದನ್ನ ನಾವು ಗಮನಿಸ್ಕೊಂಡು ಮಾಡಬಹುದು.
0: ಹೌದು,
1: ಹಾಗೆ ಬೇಕಾದ ಸಣ್ಣ ಪುಟ್ಟ ಹೆಚ್ಚು ಕಮ್ಮಿ ಆದ್ರೆ ಮನೆ ಮದ್ದು, ಅದು ನಮ್ ಕೈಲ ಇದೆ. ಒಬ್ಬ ವೈದ್ಯ ಅಂತ ಹೇಳಿದ್ನಲ್ಲ, ಅಡುಗೆ ಮಾಡಿದ್ರ ಜೊತೆಗೆ ಸಣ್ಣ ಸಣ್ಣ ಪುಟ್ಟ ಮನೆ ವೈದ್ಯ, ಸ್ವಲ್ಪ ಕಫ ಆಯ್ತು, ಸ್ವಲ್ಪ ಜೇನುತುಪ್ಪ ಮೆಣಸು ಪುಡಿ ಹಾಕಿ ನೆಕ್ಸೋದು, ಸ್ವಲ್ಪ ಶುಂಠಿ ಕಷಾಯ ಜೀರಿ ಅದೆಲ್ಲ ನಮಗೆ ಗೊತ್ತಿರುತ್ತೆ ಮನೆ ಮದ್ದುಗಳು ಅಂತ. ಸಣ್ಣ ಪುಟ್ಟ ಮೊದಲೇ ಮಾಡಿ ಅವ್ರಿಗೆ ನಾವೇ ರಿಪೇರಿ ಮಾಡಬಹುದು, ಡಾಕ್ಟರ್ ವೈದ್ಯರ ಹತ್ರನೇ ಹೋಗ್ಬೇಕಾಗಿಲ್ಲ.
0: ಖಂಡಿತ ಖಂಡಿತ. ಸೊ ಆ ತಾಯಿನೇ ಬಹುಶಃ ಮುಖ್ಯ ವೈದ್ಯರಾಗಿರ್ತಾರೆ ಅಂತ. ಒಂದು ತಾಯಿಯ ಆ ಮನೆಯ ಒಂದು ಸಾಮರಸ್ಯನ ಕಾಪಾಡುವಲ್ಲಿ ಪಾತ್ರ ವಹಿಸ್ತಾಳೆ, ಆರೋಗ್ಯವನ್ನ ಕಾಪಾಡುವಲ್ಲಿ ಪಾತ್ರವನ್ನ ವಹಿಸ್ತಾಳೆ. ಅಷ್ಟೇ ಪ್ರಮಾಣದಲ್ಲಿ ಇತ್ತೀಚೆಗಿಂತೂ ಆರ್ಥಿಕ ವಿಚಾರದಲ್ಲೂ ಕೂಡ ಅವಳು ಭಾಗವಹಿಸ್ತಾಳೆ. ಅಂದ್ರೆ ಅವರ ಆರ್ಥಿಕ ಸ್ಥಿತಿಯನ್ನ ಹೇಗೆ ನಿವಾರಿಸೋದು ಅಥವಾ ನಿರ್ವಹಿಸೋದು, ಆ ಪಾತ್ರದ ಕುರಿತು ತಾವೇನು ಹೇಳ್ತೀರಿ?
1: ಅದು ನಾನು ಪ್ರತಿ ಹೆಣ್ಮಕ್ಳಿಗೆ ಹೇಳಿದೇನಂದ್ರೆ, ನಿಮ್ಮ ಈಗ ಗಂಡಿನ ಎಷ್ಟು ಬರುತ್ತದೆ ಸಂಪಾದನೆ ಏನಿದೆ, ನೀವು ಬಡ್ಜೆಟ್ ಮಾಡ್ಕೋಬೇಕು. ಅದು ನೀವು ಬಹುಶಃ ಹೋಮ್ ಸೈನ್ಸ್ ಮಾಡಿದವ್ರಿಗೆ ಇದೆಲ್ಲ ಬಹಳ ಉತ್ತಮ, ಒಂದು ಅತ್ಯುತ್ತಮ ಗೃಹಿಣಿ ಆಗ್ಬೇಕು ಅಂತ ಅಂದವರು ಬಿ ಎಸ್ ಸಿ ಹೋಮ್ ಸೈನ್ಸ್ ಮಾಡ್ಬೇಕು. ಪ್ರತಿಯೊಂದು ಬಹಳ ಚೆನ್ನಾಗಿರಲಿ ಕ್ರಮಬದ್ಧವಾಗಿ ಹೇಳ್ಕೊಡ್ತಾರೆ. ಸೊ ನಾವು ಒಂದು ಬಡ್ಜೆಟ್ ಮಾಡಿಕೊಂಡು ನಮ್ಗೆ ಎಷ್ಟು ಇನ್ಕಮ್ ಇದೆ, ಅದರಲ್ಲಿ ಎಲ್ಲರಿಗೆ ಏನೇನು ನಾವು ಉಪಯೋಗಿಸ್ಕೋಬೇಕು, ಲೈಟ್ ಬಿಲ್ಗೆ ಎಷ್ಟು ಕಟ್ತೀವಿ, ಆಹಾರಕ್ಕೆ ಎಷ್ಟು, ಅದೇ ರೇಷನ್ಗೆ ಎಷ್ಟು, ಔಷಧಿಗೆ ನಾವು ಎಷ್ಟು ಇಡಬೇಕು, ಮಕ್ಕಳ ಫೀಸ್ ಎಷ್ಟು, ಅವನಿಗೆ ಬಸ್ಸಿಗೆ ಕೊಡಬೇಕಾ ಅದೆಷ್ಟು, ಈ ತರ ಎಲ್ಲವನ್ನು ನಾವು ಬರೋ ದುಡ್ಡಲ್ಲಿ ಮಾಡಿ ಅದರಲ್ಲಿ ಉಳಿತಾಯ ನಾವು ಎಷ್ಟು ಮಾಡಬಹುದು, ಇಷ್ಟು ಪರ್ಸೆಂಟ್ ಉಳಿತಾಯ ಅದನ್ನು ಎತ್ತಿಡೋಣ, ಮತ್ತೆ ಒಂದು ಎಮರ್ಜೆನ್ಸಿ ಮನಿ ಅದನ್ನು ಸ್ವಲ್ಪ ತೆಗೆದಿಡೋದು. ಈ ರೀತಿ ನಾವು ಮೊದಲು ಲೆಕ್ಕಾಚಾರವಾಗಿ ಬದುಕಿದ್ರೆ ಎಲ್ಲೂ ದುಂದು ವೆಚ್ಚ ಆಗೋದಿಲ್ಲ. ಕೊನೆಯಲ್ಲಿ ನಾವೇನು ಉಳಿತಾಯ ಅಂತೀವಿ ಅದನ್ನ ಒಂದು ತಿಂಗಳು ತಿಂಗಳು ಕೂಡಿದ್ರೆ, ಒಂದು ಡಿಸೆಂಬರ್ ವರ್ಷದಲ್ಲಿ ನಮ್ಗೆ ಸಮ್ಮರ್ ಸಮ್ಮರ್ ಅಳಿಸ್ ಬರುತ್ತೆ, ಮಕ್ಕಳನ್ನ ಎಲ್ಲರೂ ಹೊರಗಡೆ ಕರ್ಕೊಂಡು ಹೋಗ್ಬಹುದು, ಯಾವ ಸಾಲನೂ ಬೇಡ ಸೋಲನೂ ಬೇಡ, ನಮ್ಮಲ್ಲಿರೋ ಬಡ್ಜೆಟ್ ಅನ್ನು ಕೂಡ ಹಾಕೊಂಡು ನಾವು ನಮ್ಮ ಮಕ್ಕಳನ್ನ ಸಂತೋಷ ಪಡಿಸಬಹುದು. ಈ ಕ್ಯಾಲ್ಕುಲೇಷನ್ ಮಾತ್ರ ಮಾಡ್ಬೇಕು, ಸುಮ್ನೆ ಇವತ್ ಕೈಯಲ್ಲಿ ದುಡ್ಡಿದೆ ದಿಲ್ದಾರ್ ಖರ್ಚು ಮಾಡ್ಬಿಟ್ರೆ ನಾಳೆ ಯಾರು ನಮಗ್ ಕೊಡೋದಿಲ್ಲ ಅಲ್ಲ. ಒಬ್ಬರ ಹತ್ರ ಸಾಲ ಮಾಡದೆ ನೀಟಾಗಿ ನಾವು ಬದುಕಬೇಕು ಅನ್ನೋ ಸ್ವಾಭಿಮಾನ ನಮ್ಮಲ್ಲಿ ಇದ್ರೆ ನಾವು ಈ ಬಡ್ಜೆಟ್ ನ ಫಾಲೋ ಮಾಡ್ಬೇಕು.
0: ಒಂದು ಬಡ್ಜೆಟಿಂಗ್ ಕಾಸ್ಟಿಂಗ್ ಎಲ್ಲ ಮಾಡೋದ್ರಲ್ಲಿ ಎಕ್ಸ್ಪೆನ್ಸ್ ಮಾಡೋದ್ರಲ್ಲಿ ಅವಳ ಪಾತ್ರ ಬಹಳ
1: ಬಹಳ ಮುಖ್ಯ. ಅದು ಹೆಣ್ಣೆ ಮಾಡಬೇಕು, ಹೆಣ್ಣೆ
0: ಅಂದ್ರೆ ನನ್ನ ಕುಟುಂಬದ ಒಟ್ಟಾರೆ ಆದಾಯ ಎಷ್ಟು, ಸೊ ನನ್ನ ತಿಂಗಳ ಖರ್ಚೆಷ್ಟು, ಅದು ಸರಿದೂಗ್ಸೋದು ಹೇಗೆ, ಆ ಸರಿದೂಗ್ಸಿ ಅದರಲ್ಲಿ ಒಂದಷ್ಟು ಉಳಿತಾಯ ಮಾಡೋದು ಹೇಗೆ, ಅದು ಮುಂದಿನ ಅನುಕೂಲಕ್ಕೆ ಮಾಡ್ಕೊಳ್ಳೋದು ಹೇಗೆ, ಈ ಎಲ್ಲವನ್ನ ಒಂದು ಜ್ಞಾನವನ್ನ ಪಡ್ಕೊಂಡು ಬಿಟ್ರೆ ಬಹುಶಃ ಆರ್ಥಿಕವಾಗೂ ಸುಸ್ಥಿರವಾಗಿ ಅದು ಇರುತ್ತೆ ಅಲ್ಲ. ಇದು ಬಹಳ ಬಹಳ ಮುಖ್ಯ, ಯಾಕೆಂದ್ರೆ ಮನೆಯಲ್ಲಿ ಆದಾಯಕ್ಕಿಂತ ವೆಚ್ಚ ಜಾಸ್ತಿ ಆಗೋದು ಒಂದು ಭಾಗ, ಆದ್ರೆ ಇನ್ನೊಂದು ಭಾಗ ನಾವು ಎಷ್ಟು ದುಡಿತೀವಿ ಅನ್ನೋದಕ್ಕಿಂತ ಹೆಚ್ಚಾಗಿ ದುಡಿದನ್ನು ಎಷ್ಟು ಉಳಿಸ್ತೀವಿ ಅನ್ನೋದು ಕೂಡ ಅಷ್ಟೇ ಮುಖ್ಯ ಆಗುತ್ತೆ.
1: ಖಂಡಿತ, ಒಂದು ಭಾಗ ಉಳಿಸಲೇಬೇಕು. ಎಮರ್ಜೆನ್ಸಿ ಯಾವಾಗ ನಮ್ಗೆ ಯಾವ ಆಪತ್ ಬರುತ್ತೋ ಗೊತ್ತಿಲ್ಲ, ಅದು ಯಾವಾಗ ನಮ್ಗೆ ಉಪಯೋಗ ಬರುತ್ತೆ ಅದು ಗೊತ್ತಿಲ್ಲ, ಉಳಿತಾಯ ಮಾತ್ರ ಖಂಡಿತ ಇರಬೇಕು.
0: ಸೊ ಈ ವಿಚಾರದಲ್ಲಿ ಹೆಣ್ಣಿನ ಕೂಡ ಅಂದ್ರೆ ಆ ಕೌಟುಂಬಿಕ ವ್ಯವಹಾರಗಳನ್ನ ಮಾಡುವಾಗ ಹೆಣ್ಣಿನ ಪಾತ್ರ ಬಹಳ ಮುಖ್ಯ ಆಗುತ್ತೆ. ಎಲ್ಲಿ ಈ ಹೆಣ್ಣಿನ ಪಾತ್ರ ಚೆನ್ನಾಗಿರುತ್ತೋ ಆ ಕುಟುಂಬ ಆರ್ಥಿಕವಾಗೂ ಕೂಡ ಸದೃಢವಾಗಿರುತ್ತೆ. ಒಂದು ಸಂಸ್ಕಾರವನ್ನ ನೀಡುವಂತಲ್ಲಿ ಅಂದ್ರೆ ಮಕ್ಕಳಿಗೆ ಒಂದು ಸಂಸ್ಕಾರವನ್ನ ನೀಡುವಲ್ಲಿ ಅಥವಾ ಅದನ್ನ ಪ್ರೇರೇಪಿಸುವಲ್ಲಿ ತಾಯಿ ಪಾತ್ರ ಅಥವಾ ಹೆಣ್ಣಿನ ಪಾತ್ರ ಬಹಳ ಮುಖ್ಯ ಅಂತ ಅನ್ಸುತ್ತೆ. ಒಂದು ಹೆಣ್ಣಾಗಿ ಅಥವಾ ತಾಯಿಯಾಗಿ ಮಕ್ಕಳಿಗೆ ಹೇಗೆ ಸಂಸ್ಕಾರವನ್ನ ನೀಡುವಲ್ಲಿ ಅವಳು ಹೇಗೆ ನಡ್ಕೊಳ್ಬೇಕು ಅಂತ ಅನ್ಸುತ್ತೆ?
1: ನೋಡಿ, ಹಿಂದೆ ಕೇಳಿದಿರ, ಮನೆಯ ಮೊದಲು ಪಾಠ ಶಾಲೆ, ಜನನಿ ತಾನೇ ಮೊದಲ ಗುರುವು, ಜನನಿಯಿಂದ ಪಾಠ ಕಲಿತ ಜನರು ಧನ್ಯರು. ಇಷ್ಟು ಅರ್ಥವತ್ತಾಗಿದೆ ನೋಡಿ. ನಾವೇ ಮಕ್ಕಳಿಗೆ ಮೊದಲಿಂದನೂ ಸಂಸ್ಕಾರ ಕೊಡ್ತಾ ಬರಬೇಕು. ಎಷ್ಟೊತ್ತಿಗೆ ಹೇಳ್ಬೇಕು ಇಂದ ಶುರು ಮಾಡಿ ಬೆಳಿಗ್ಗೆ ಎದ್ದು ಏನೇನ್ ಮಾಡ್ಬೇಕು ಅದನ್ನೆಲ್ಲ ಕ್ರಮವಾಗಿ, ಅದು ಮುಖ ಕೈ ಕಾಲು ತೊಳಿ, ದೇವರಿಗೆ ಕೈ ಮುಗಿಯೋದಾಗ್ಲಿ, ಪ್ರಾರ್ಥನೆ ಧ್ಯಾನ ಮಾಡೋದಾಗ್ಲಿ, ಒಂದು 10 ನಿಮಿಷ ಪೂಜೆ ಮಾಡೋದಾಗ್ಲಿ, ಪುಸ್ತಕವನ್ನು ಓದು ಅನ್ನುವಾಗ್ಲೂ ಕೈ ತೊಳೆದು ಮುಟ್ಟಬೇಕು ಬುಕ್ನ ಅಂತ ಆ ಸಂಸ್ಕಾರ ಹೇಳ್ಕೊಡೋದು, ಮನೆಯಲ್ಲಿ ಹಿರಿಯರಿದ್ದವರಿಗೆ ಗೌರವಿಸುವಂತಹದ್ದು, ಮತ್ತೆ ಅತಿಥಿಗಳು ಬಂದಾಗ ಅತಿಥಿ ದೇವೋ ಭವ ಅಂತ ಅವ್ರನ್ನ ನಾವು ಗೌರವಿಸಿ ಪ್ರೀತಿಯಿಂದ ಮಾತನಾಡಿಸೋದು, ಅದನ್ನ ನಾವು ನೋಡಿ ನಾವು ಏನ್ ಹೇಳ್ಕೊಡ್ತೀವಿ ಅದನ್ನ ಕಲಿಯಕ್ಕಿಂತ ಅವ್ರು ಯಾವಾಗ್ಲೂ ನಮ್ಮನ್ನ ಗಮನಿಸ್ತಾ ಇರ್ತಾರೆ, ನಾವು ಮಾಡೋದನ್ನೇ ಮಾಡ್ತಾ ಇರ್ತಾರೆ. ಸೊ ಅದಕ್ಕೆ ತಾಯಂದಿರು ತುಂಬಾ ಹುಷಾರಾಗಿರ್ಬೇಕು, ನಮ್ ನಡವಳಿಕೆ ಅವ್ರ ಮೇಲೆ ತುಂಬಾ ಪರಿಣಾಮ ಬೀಳುತ್ತೆ. ಈಗ ಒಂದ್ ಮಗು ಅಲ್ಲಿ ಕೂತ್ಕೊಂಡು ಏನೋ ಮಾಡ್ತಾ ಇರುತ್ತೆ, ನಾನು ಏನೋ ಮಾತಾಡ್ತಾ ಇರ್ತೀನಿ ಅಥವಾ ಯಾರಿಗೋ ಬೈತಾ ಇರ್ತೀನಿ, ಆ ಮಗು ಅಲ್ಲಿ ಕೆಲಸ ಮಾಡ್ತಾ ಇದ್ರು ಆಟ ಆಡ್ತಿರೋ ಕಿವಿ ಇಲ್ಲಿರುತ್ತೆ, ಆ ಬೈಗಳು ಕೇಳಿಸ್ಕೊಳ್ಳುತ್ತೆ ಹೊರತು ಅದು ಒಳ್ಳೆ ಮಾತು ಕೇಳಿಸಿರಲ್ಲ, ಅಮ್ಮ ನಮ್ಮ ಅಮ್ಮ ಹಿಂಗ್ ಬೈದ್ರು ಅಂತ ನೆಕ್ಸ್ಟ್ ಅದು ಉಪಯೋಗಿಸುತ್ತೆ. ನಾವು ಇದನ್ನ ನೋಡಿದೀವಿ, ಬೇಕಾದಷ್ಟು ಕಡೆ ನೋಡಿದೀವಿ. ಪುಟ್ಟ ಪುಟ್ಟ ಮಕ್ಕಳು ಕೆಟ್ಟ ಮಾತು ಬೈಯೋದು ಹೆಂಗಲ್ ಬಂತು, ನಮ್ಮ ಬಾಯಿಂದ ಬಂದಿತ್ತಾನೆ ಅದು,
0: ಕೇಳಿಸ್ಕೊಳ್ಳುತ್ತೆ,
1: ಅಲ್ಲೇ ನಮ್ಗೆ ರಿಫ್ಲೆಕ್ಷನ್ ತೋರಿಸ್ಬಿಡುತ್ತೆ. ಅದರಿಂದ ನಾವು ಹುಷಾರಾಗಿರ್ಬೇಕು, ನೂಲಿನಂತೆ ಸೀರೆ, ತಾಯಿಯಂತೆ ಮಗು. ತಾಯಿ ಎಷ್ಟು ಹುಷಾರಾಗಿ ವ್ಯವಹಾರ ಮಾಡ್ತಾಳೆ, ಮಗು ಅದನ್ನ ಫಾಲೋ ಮಾಡ್ತಾ ಇರುತ್ತೆ, ನೀವು ಹೇಳದೇ ಇದ್ರೆ ಫಾಲೋ ಮಾಡುತ್ತೆ ಅದು. ಅದರಿಂದ ನಾವು ಹಿರಿಯರನ್ನ ಗೌರವಿಸ್ಬೇಕು, ಮರ್ಯಾದೆಯಿಂದ ಮಾತಾಡಿಸ್ಬೇಕು, ಅತಿಥಿಗಳಿಗೆ ಸತ್ಕಾರ ಮಾಡಬೇಕು, ಅವನ್ನ ಕರೆದು ಕೂರಿಸಿ ಅದನ್ನೆಲ್ಲ ನೋಡಿ. ನಾವು ಇಲ್ಲದೇ ಇದ್ರು ಅದೇ ಮಗು ಯಾರು ಬಂದ್ರೆ, ಅತಿಥಿ ನಾವು ಇಲ್ಲದೇ ಇದ್ರೆ ತಾನೇ ನಾವು ಮಾಡದೆ ಟ್ರೀಟ್ಮೆಂಟ್ ಕೊಡುತ್ತೆ, ಬನ್ನಿ ಕೂತ್ಕೊಳ್ಳಿ ಅಂತ ಕೈ ಮುಗಿದು ನೀರು ಕೊಡೋ ತರ ನಾನು ನೋಡಿದ್ದೀನಿ ಮಕ್ಕಳು ಮಾಡೋದನ್ನ. ಸೊ ಅದು ಸಂಸ್ಕಾರ ಹೆಂಗ್ ಬಂತು, ನಾವು ನಡವಳಿಕೆ ಏನು ಮಾಡಿ ತೋರಿಸಿದ್ವಿ ಅದು ಪಿಕಪ್ ಮಾಡ್ಕೊಂಡ್ಬಿಡುತ್ತಲ್ವಾ. ಅದರಿಂದ ಪಾಠ ಹೇಳಿ ಕಲಿಸಕ್ಕಿಂತ ನಾವು ನಡೆದು ನಮ್ಮ ರೀತಿ ನೀತಿಯಲ್ಲೇ ಅದನ್ನ ಮಕ್ಕಳನ್ನ ಕಲಿಸಬಹುದು.
0: ಅಂದ್ರೆ ಯಾವುದಕ್ಕೆ ಅಥವಾ ಯಾರಿಗೆ ಎಷ್ಟೆಷ್ಟು ಗೌರವ ಕೊಡಬೇಕು, ಯಾವ ರೀತಿ ಗೌರವ ಕೊಡಬೇಕು ಅನ್ನೋದನ್ನ ನಾವು ಮನೆಯಲ್ಲಿ ನಡ್ಕೊಳ್ಳೋದ್ರ ಮೂಲಕ ಮಕ್ಕಳಿಗೆ ಅನುಸರಿಸ್ತಾರೆ.
1: ದುಂದು ವೆಚ್ಚ ಮಾಡೋದು ಸಹ ಅದಕ್ಕೆ ಹೇಳ್ಕೊಡ್ಬೇಕು, ದುಂದು ವೆಚ್ಚ ಮಾಡಬಾರದು, ನಮ್ದು ನಮ್ ಎಷ್ಟಿದೆ ನಮ್ಗೆ ಉಳಿತಾಯ, ನಾವು ಅದನ್ನು ಬಡ್ಜೆಟ್ ಇಷ್ಟಿದೆ, ಇಷ್ಟು ಸಂಪಾದನೆ ಮಾಡ್ತೀರಿ, ನಾವು ಇಷ್ಟು ಖರ್ಚು ಮಾಡಿದ್ರೆ ನೋಡಿ. ಸ್ವಲ್ಪ ದೊಡ್ಡ ಮಕ್ಕಳು ಒಂದು ಹೈಸ್ಕೂಲ್ ಲೆವೆಲ್ಗೆ ಬಂದ್ರೆ ಒಂದ್ ತಿಂಗಳು ಅವರಿಗೆ ಕೈ ಕೊಡಿ, ಇದನ್ನ ನೀನು ಈ ತಿಂಗಳು ನೀನೇ ವ್ಯವಹಾರ ಮಾಡು, ಈ ತರ ನಾನು ವ್ಯವಹಾರ ಮಾಡಿದ್ದೀನಿ, ನೀ ಮಾಡಿ ನೋಡು ಎಷ್ಟು ಉಳಿಸ್ತೀಯ ನೋಡೋಣ, ಚಾಲೆಂಜ್ ಅವರಿಗೂ ಕೊಡಿ, ಅವರು ಮಾಡಿ ನೋಡ್ತಾರೆ ಸಂಸಾರ. ನಾವು ನಂಬಿಕೆ ಇಟ್ಟು ಅವರಿಗೆ ಹೇಳಿದ್ರೆ ಇಂಥದ್ದು ಇಂಥದ್ದು ಖರ್ಚಿದೆ, ನೀನ್ ಎಷ್ಟು ಮಾಡ್ತೀಯಮ್ಮ, ಅವಳು ಕೊಟ್ಟು ನೋಡಿ, ಆ ಮಗುನು ಮಾಡಿ ನೋಡುತ್ತೆ ಒಂದೆರಡು ತಿಂಗಳು, ಅವಾಗ ಗೊತ್ತಾಗುತ್ತೆ ಓ ರಿಯಾಲಿಟಿ ಏನು, ಯಾಕೆ ಅಮ್ಮ ದುಡ್ಡಿಲ್ಲ ಅಂತಾಳೆ, ಎಲ್ಲಿ ಉಳಿಸ್ತಾ ಇದ್ದಾಳೆ, ನಾವು ಏನ್ ಮಾಡಿದ್ರೆ ಉಳಿಸಬಹುದು. ಅದು ಆವಾಗ ಯೂಸ್ ಒಂದಾಗೋದಲ್ಲ, ಮುಂದಕ್ಕೂ ಅವಳು ಮುಂದಿನ ಬಾಳಿಗೂ ಯೂಸ್ ಆಗುತ್ತೆ ಆತರ ಜವಾಬ್ದಾರಿನ ಕಲಿಸೋ ಅಂತ.
0: ಖಂಡಿತ, ಅದು ಗಂಡಾಗ್ಲಿ ಅಥವಾ ಹೆಣ್ಣಾಗ್ಲಿ ಇಬ್ರಿಗೂ ಕೂಡ ಈ ವ್ಯವಹಾರದ ಜ್ಞಾನವನ್ನ ಕಲಿಸಬೇಕು ಅನ್ನೋದು ಖಂಡಿತ ಹೇಳ್ತಾ ಇದ್ದೀರಿ. ಎಸ್ ಮೇಡಮ್.
1: ಹಾಗೆ ಆಕ ಆಟ ಪಾಠ ಮಕ್ಕಳು ಯಾವುದೋ ಮಗು ಏನೋ ಸೈಕಲ್ ತಗೊಂತು, ಪಕ್ಕದ ಮನೆ ಮಗು ಸ್ಕೂಟರ್ ತಗೊಂತು ಅಂತ ಈ ಮಕ್ಕಳು ಆಸೆ ಪಡ್ತಾರೆ. ನಯವಾಗಿ ನಾವು ನಮ್ಮ ಬಡ್ಜೆಟ್ ಏನಿದೆ ಅದನ್ನ ಮಕ್ಕಳಿಗೆ ತಿಳಿಸಿ ನಮ್ಗೆ ಏನ್ ಕೈಲಾಗುತ್ತೆ ಅದ್ರಲ್ಲಿ ನಾವು ಸಂತೋಷ ಇರೋಣ, ಆ ಮಾತನ್ನ ಅವರಿಗೆ ಹೇಳಿ ಅವರಿಗೆ ಅದನ್ನ ಒಂದು ಕಲಿಸಬೇಕು ಆ ಬುದ್ಧಿಯನ್ನು ಸಹ.
0: ಈ ಸಂಸ್ಕಾರವನ್ನ ಕಲಿಸುವ ನಿಟ್ಟಿನಲ್ಲಿ ತಾಯಿಯ ಪಾತ್ರ ಬಹಳ ಮುಖ್ಯ. ಆಮೇಲೆ ಇನ್ನೊಂದು ಹೇಳಿದ್ರಿ, ಮಕ್ಕಳ ಬಾಯಲ್ಲಿ ಏನ್ ಬರುತ್ತೋ ಅದೆಲ್ಲ ಕೇಳ್ಕೊಂಡಿರೋದೇ ಬರೋದು. ಅಂದ್ರೆ ನಾವು ಏನ್ ಇನ್ಪುಟ್ ಹಾಕ್ತಿವೋ ಅದು ಔಟ್ಪುಟ್ ಬರುತ್ತೆ
1: ಅಷ್ಟೇ
0: ಅಲ್ವಾ. ನಾವು ರಾಗಿ ಮಿಲ್ಗೆ ಹಾಕಿದ್ರೆ ಸೀಟೆ ವಾಪಸ್. ಸೊ ಹಾಗಾಗಿ ಮಕ್ಕಳಿಗೆ ಏನ್ ಫೀಲ್ ಆಗ್ಬೇಕು ಅನ್ನೋದು ಬಹಳ ಮುಖ್ಯ ಆಗುತ್ತೆ.
1: ಮನೆ ವಾತಾವರಣ ಹೇಗಿರುತ್ತೆ ಹಾಗೆ ಅವರು ಕಲಿತಾರೆ.
0: ಹೌದು, ಒಂದು ಸಾರ್ಥಕ ಬದುಕನ್ನ ನಡೆಸಬೇಕು ಅಂತ ಹೇಳಿದ್ರೆ ಒಂದೇ ಒಂದು ಕುಟುಂಬ ಹೆಣ್ಣಿನ ಪಾತ್ರ ಹೇಗಿರುತ್ತೆ, ಹೇಗಿರಬೇಕು ಅಂತ ಅನ್ಸುತ್ತೆ?
1: ಸಾರ್ಥಕ ಬದುಕು ಅಂತಂದ್ರೆ ಅದನ್ನೇ ನಾನು ಹೇಳ್ತೀನಿ, ನಾನು ಈ ಮನೆಯ ಆಧಾರ ಸ್ತಂಭ ಅಂತ ಅವಳು ಯಾವತ್ತು ತಿಳ್ಕೊಳ್ತಾಳೆ. ಹಿರಿಯರನ್ನ ಚೆನ್ನಾಗಿ ನೋಡಿಕೊಂಡು ಪ್ರೀತಿಯಿಂದ ಗೌರವದಿಂದ ಅವ್ರನ್ನ ಗಮನಿಸ್ಕೊಂಡು ಅವರಿಗೆ ಹೊತ್ತು ಹೊತ್ತಿಗೆ ಏನ್ ಬೇಕು ಊಟ ತಿಂಡಿ, ಅವ್ರ ಪೂಜೆ ಏನು ಮಾಡ್ತಾರೆ ಅವರಿಗೆ ವ್ಯವಸ್ಥೆ ಮಾಡಿಕೊಡೋದಾಗ್ಲಿ, ಒಂದು ವಾಕಿಂಗ್ ಹೋಗ್ತೀನಿ ಅಂದ್ರೆ ಕೈ ಹಿಡ್ಕೊಂಡು ನಾಲ್ಕು ಹೆಜ್ಜೆ ಕರ್ಕೊಂಡು ಹೋಗೋದಾಗ್ಲಿ, ಅವರ ಔಷಧಿ ಉಪಚಾರಗಳು ಏನಿದೆ ಅದನ್ನ ಬರೆದಿಟ್ಕೊಂಡು ಟೈಮ್ ಟೈಮ್ಗೆ ಅವ್ರಿಗೆ ಏನ್ ಕೊಡ್ಬೇಕು ಕೊಟ್ರು, ಅವ್ರನ್ನ ಚೆನ್ನಾಗಿ ಸುಧಾರಿಸ್ಕೊಂಡು ಅವರ ಪ್ರೀತಿಯನ್ನ ಮೊದಲು ಗಳಿಸಿ, ನಂತರ ಗಂಡಂದು ಗಂಡನ ಪಾತ್ರ ಬರುತ್ತೆ. ಅವನು ಯಾವ ಟೈಮ್ಗೆ ಹಾಚೆ ಹೋಗ್ತಾನೆ, ಅವ್ರ ಕೆಲ್ಸಕ್ಕೆ ಹೋಗುವಾಗ ಇನ್ ಟೈಮ್ ನಾವ್ ಏನ್ ಮಾಡ್ಕೊಡ್ಬೇಕು, ಅವರಿಗೆ ಲಂಚ್ ಬಾಕ್ಸ್ ಮಾಡ್ಕೊಡ್ಬೇಕಾ, ಬರೀ ತಿನ್ಲಿಕ್ಕೆ ವ್ಯವಸ್ಥೆ ತಿಂಡಿ ಮಾಡ್ಕೊಡ್ಬೇಕಾ, ಅವ್ರಿಗೆ ಯಾವತ್ತು ಲೇಟ್ ಆಗಿ ಹೋಗ್ಬಾರ್ದು, ಅವ್ರ ಆಫೀಸ್ಗೆ ನಮ್ಮಿಂದ ಲೇಟ್ ಆಗ್ಬಾರ್ದು. ನಾವು ಇನ್ ಟೈಮ್ ನಾವು ಮಾಡ್ಕೊಟ್ರೆ ಅವ್ರು ಕರೆಕ್ಟ್ ಆಗಿ ಹೋಗ್ತಾರಲ್ವಾ, ನಾವು ಸ್ವಲ್ಪ ಸೋಮಾರಿತನ ಮಾಡಿದ್ರೆ ಅದು ಅವರಿಗೆ ಎಫೆಕ್ಟ್ ಆಗುತ್ತೆ ಮುಂದಕ್ಕೆ, ಅವರ ಕೆಲಸದಲ್ಲಿ ಏನೋ ಒಂದು ತಪ್ಪಾಗುತ್ತೆ, ಲೇಟ್ ಆಗಿ ಹೋಗಿ ಅಲ್ಲಿ ಏನೋ ಮಾತು ಕೇಳಬೇಕಾಗುತ್ತೆ, ಅವರ ಮೂಡ್ ಕೆಡುತ್ತೆ, ಆ ಮೂಡ್ ಕೆಟ್ಟ ಮೂಡ್ ಮನೆಗೆ ಬರುತ್ತೆ ವಾಪಸ್. ಸೊ ನಾವೇ ಹುಷಾರಾಗಿದ್ರೆ ಅದೆಲ್ಲವನ್ನೂ ಸುಧಾರಿಸಬಹುದಲ್ವಾ. ಹಾಗೆ ಮಕ್ಕಳನ್ನ ಚೆನ್ನಾಗಿ ಗಮನ ಕೊಡಬೇಕು, ಯಾಕಂದ್ರೆ ನಾವು ಮಕ್ಕಳನ್ನ ಕರ್ಕೊಂಡೋಗಿ ಆಯ್ತು ಒಳ್ಳೆ ಶಾಲೆಗೆ ಸೇರಿಸ್ತೀವಿ ಅನ್ಕೊಳ್ಳಿ, ಒಂದ್ ದೊಡ್ಡ ಕಾನ್ವೆಂಟ್ಗೆ 10 ಲಕ್ಷ ಕೊಟ್ಟು ಕೊಟ್ಟು ಬಿಟ್ಬಿಟ್ರೆ ಆಯ್ತಾ ನಮ್ ಜವಾಬ್ದಾರಿ ಆಗ್ಲಿಲ್ಲ. ಅದನ್ನ ಕರೆಕ್ಟ್ ಆಗಿ ಕಳಿಸಬೇಕು, ಟೈಮ್ ಸರಿಯಾಗಿ ಮಗು ಹೋಗಂಗೆ ಅದಕ್ಕೆ ಯೂನಿಫಾರ್ಮ್, ಅದಕ್ಕೆ ಹೋಮ್ವರ್ಕ್ ಮಾಡಿದ್ಯಾ, ಏನೇನ್ ಬೇಕು ಎಲ್ಲ ವ್ಯವಸ್ಥೆ ಮಾಡಿ ಕರ್ಕೊಂಡು ಆ ಶಾಲೆ ತಲುಪ್ತಾ, ಅದನ್ನು ಸಹ ನಾವು ಗಮನಿಸ್ಬೇಕು. ಈಗಂತೂ ಬಸ್ಗಳಲ್ಲಿ ಮಸ್ತೆಲ್ಲ ಕಳಿಸ್ತೀವಲ್ಲ, ಆ ಸ್ಕೂಲಿಗೆ ತಲುಪ್ತಾ ಇಲ್ವಾ ಅಂತಲೇ ಗೊತ್ತಿರೋದಿಲ್ಲ ನಮ್ಗೆ, ಅಷ್ಟು ಡೇಂಜರ್ ಆಗ್ತಿದೆ. ಇತ್ತೀಚೆಗೆ ಬೆಂಗಳೂರು ಎಲ್ಲಾ ಕಡೆನು ಬಸ್ಸಲ್ಲಿ ಸಿಸಿ ಕ್ಯಾಮರಾ ಹಾಕಿರ್ತಾರೆ, ನಮ್ಗೆ ಮೊಬೈಲ್ ಕಾಂಟ್ಯಾಕ್ಟ್ ಎಲ್ಲ ಕೊಟ್ಟಿರ್ತಾರೆ, ನಾವು ಲೈವ್ ನೋಡ್ಕೊಳ್ಬಹುದು ಎಲ್ಲಿ ಹೋಗ್ತಾ ಇದೆ ಎಲ್ಲಿ ಬರ್ತಾ ಇದೆ, ಅದನ್ನು ಗಮನ ಇಟ್ಕೊಂಡು ನೋಡ್ಬೇಕು. ಈ ಹೆಣ್ಮಕ್ಕಳೇ ಹೋಗ್ತಾ ಇರ್ತಾರೆ, ಏನ್ ಅನಾಹುತ ಆಗುತ್ತೆ ಗೊತ್ತಿಲ್ಲ ನಮ್ಗೆ, ಆದಷ್ಟು ಗಮನ ಆ ತಲುಪೋವರೆಗೂ ನಮ್ದು ನಮ್ಮ ವಸ್ತು ಅದು, ಹೋಗಿ ತಲುಪ್ತಾ ಆ ತಲುಪ್ತು, ಆಮೇಲೆ ಮುಂದೆ ಟೀಚರ್ಸ್ ನೋಡ್ಕೊಳ್ತಾರೆ, ಅದು ನಾವು ನೆಮ್ಮದಿ. ಅಲ್ಲಿಂದ ವಾಪಸ್ ಬರುವಾಗ್ಲೂ ಅಷ್ಟೇ, ನೆಟ್ಟಗ್ ಮಗು ಬರ್ತಾ ಇದೆಯಾ, ಆ ಬಸ್ ಸರಿ ದಾರಿಲಿ ಬರ್ತಾ ಇದೆಯಾ, ಅದು ಮತ್ತೆ ಹೋಗಿ ಎಲ್ಲಿ ನಾವು ಪಿಕಪ್ ಮಾಡ್ಬೇಕು ಅವ್ರ, ಅದು ನಮ್ ಜವಾಬ್ದಾರಿ, ನಮ್ಮ ಮಗು ಹೋಗಿ ನಿಂತ್ಕೊಂಡು ಕರ್ಕೊಂಡ್ ಬರೋದು. ಮತ್ತೆ ಅವಾಗ ಅವಾಗ ಟೀಚರ್ಸ್ ಜೊತೆ ಸಂವಾದ ಮಾಡ್ಬೇಕು, ಆ PTM ಅಂತ ಮಾಡ್ತಾರೆ ಅವರು ಪಾಪ, ಅಲ್ಲಿ ಹೋಗೋದೇ ಇಲ್ಲ ತುಂಬಾ ಜನ ಪೇರೆಂಟ್ಸ್, ನಮ್ಮ ಮಗು ಬಿಟ್ಬಿಟ್ವಿ ನೀವು ಓದಿಸಿ, ನೀವು ಜವಾಬ್ದಾರಿ ನಿಮ್ದು, ಅವ್ರನ್ನ ದೊಡ್ಡ ಮನುಷ್ಯ ಮಾಡಿ ವಿದ್ಯಾವಂತರ ಮಾಡಿ ರ್ಯಾಂಕ್ ತಗೊಳ್ಳಿ ಅಂದ್ರೆ ಹೇಗ್ ಸಾಧ್ಯ? ಅವ್ರಿಗೇನು ವೀಕ್ನೆಸ್ ಇದೆ ಅದನ್ನ ನಾವ್ ಹೇಗ್ ಸರಿ ಮಾಡಬಹುದು? ಅವ್ರು ಕರೆಕ್ಟ್ ಅನ್ನ ಫೀಸ್ ಕೊಡ್ತಾ ಇದೀನ, ಮಕ್ಕಳಿಗೆ ಏನಾದ್ರು ಬೇರೆ ಮಕ್ಕಳ ಮುಂದೆ ಅವಮಾನ ಆಗ್ತಾ ಇದೆಯಾ? ಫೀಸ್ಗೆ ಏನಾದ್ರು ಕೊಡದೇ ಇದ್ದಾಗ ಅವರು ಟೀಚರ್ಸ್ ಬೈತಾರಲ್ವಾ, ಆಗ ಮಗುಗೆ ಎಷ್ಟು ಹಿಂಸೆ ಆಗುತ್ತೆ, ಇನ್ಫಿರಿಯಾರಿಟಿ ಕಾಂಪ್ಲೆಕ್ಸ್ ಜೊತೆಗೆ ಮಾನಸಿಕವಾಗಿ ನಾನು ಸ್ಕೂಲ್ಗೆ ಬರೋದು ಬೇಡ ಅನ್ನೋ ಮನಸ್ಥಿತಿ. ಅದು ನಮ್ ಜವಾಬ್ದಾರಿ, ನಮ್ಮ ಮಗು, ನಾವು ಫೀಸ್ ಕಟ್ಟಬೇಕಲ್ವಾ, ಅದು ತಪ್ಪಿಸ್ತೇ ಕಟ್ಟಬೇಕು. ಸಾಲ ಆಗ್ಲಿ ಸೋಲಾಗ್ಲಿ ಸೇರಿಸಿದೀವಿ, ಓಸ ಜವಾಬ್ದಾರಿ ನಮ್ದು, ಓದಿಸ್ಬೇಕು. ಹಾಗೆ ಮತ್ತೆ ಸ್ಕೂಲಲ್ಲಿ ಏನಾದ್ರು ಬಿಹೇವಿಯರ್ ಚೇಂಜ್ ಆಗಿದ್ಯಾ ನಮಗೆ ಗೊತ್ತಾಗಲ್ಲ. ನೋಡಿ, ಮೊದಲು ಒಂದು 30% ವಾತಾವರಣ ನಮ್ಮ ಮನೆಯಲ್ಲಿ ನಾವು ಬುದ್ಧಿ ಕಲಿಸಿದ್ರೆ ಇನ್ನು 30% ಹೊರಗಡೆ ಕಲಿತಾರೆ ಮಕ್ಕಳು. ಅವ್ರು ಯಾರ ಜೊತೆ ಸೇರಿದ್ದಾರೆ, ಆ ಕಂಪನಿ ಹೇಗಿದೆ, ಅವ್ರ ಫ್ರೆಂಡ್ಸ್ ಎಲ್ಲ ಎಂಥವರು. ಎಲ್ಲ ಮಕ್ಕಳು ಪರಿಶುದ್ಧವಾಗೇ ಬರ್ತಾರೆ ಶಾಲೆಗೆ ಅಂತ ಹೇಳೋಕ್ಕಾಗಲ್ಲ. ಬೇರೆ ಬೇರೆ ಬ್ಯಾಕ್ಗ್ರೌಂಡಿಂದ ಬಂದಂಥವ್ರು ಇರ್ತಾರೆ, ಕೆಲವರು ಅಪ್ಪ ಅಮ್ಮ ಇಲ್ಲದೆ ಬೇರೆಯವ್ರ ಜೊತೆ ಪೋಷಕರ ಜೊತೆ ಬೆಳೆದ ಮಕ್ಕಳು, ಅವರಿಗೆ ಪಾಪ ಹೇಳದೇ ಇರೋ ಮಕ್ಕಳು ಇರ್ತಾರೆ, ತಿದ್ದಿ ತೀಡದೆ ಹಂಗೆ ಹೇಗಂದ್ರೆ ಹಾಗೆ ಬೆಳೆದಿರೋ ಮಕ್ಕಳು ಏನೋ ದುಡ್ಡು ಕೊಟ್ಟು ಶಾಲೆ ಕಳಿಸ್ಬಿಟ್ಟಿರ್ತಾರೆ, ಅವ್ರ ತಲೆಯಲ್ಲಿ ಏನ್ ಓಡ್ತಾ ಇರುತ್ತೆ, ಅವ್ರ ಮನಸ್ಸಲ್ಲಿ ಏನಿದೆ. ನಮ್ಮ ಮಕ್ಕಳು ಸೇರುವಾಗ ಯಾರ ಜೊತೆ ಸೇರ್ತಾ ಇದ್ದಾರೆ ಅವ್ರು ನಮಗೆ ಗೊತ್ತೇ ಆಗಲ್ಲ. ಸ್ವಲ್ಪ ಟೆಂತ್ ಸ್ಟ್ಯಾಂಡರ್ಡ್ 9th ಟೆಂತ್ ಎಲ್ಲ ಹೋದಾಗ ನೋಡಿ, ಕೆಲವು ಕೇಳಿದ್ರೆ ನೀವು ಉದಾಹರಣೆಗಳು ನಿಮ್ಗೆ ಭಯ ಆಗುತ್ತೆ. ನೀವು ಓದಿದ್ರಿ, ಈಗ ಮೊನ್ನೆ ಟಿವಿಯಲ್ಲೂ ನೋಡಿದ್ದೀರ, ಒಳ್ಳೆ ಪ್ರತಿಷ್ಠಿತ ಶಾಲೆಯ ಮಕ್ಕಳ ಶಾಲೆಯ ಅವ್ರ ಸ್ಕೂಲ್ ಬ್ಯಾಗ್ ತೆಗೆದಾಗ ಅಲ್ಲಿ ಏನಿತ್ತು ಅದನ್ನೆಲ್ಲ ಕೇಳಿದಾಗ ಎಷ್ಟು ಗಾಬರಿ ಆಗುತ್ತೆ ಅಂದ್ರೆ, ಅದಕ್ಕೆ ನಾವು ಮನೆಗೆ ಬಂದಾಗ ಅವ್ರ ಬ್ಯಾಗನ್ನೆಲ್ಲ ಚೆಕ್ ಮಾಡ್ಬೇಕು, ಏನಿದೆ ವಸ್ತು. ಹೋಮ್ವರ್ಕ್ ನೋಡೋದಲ್ಲದೆ ಬೇರೆ ಬೇರೆ ಏನಾದ್ರು ವಸ್ತು ಇದೆಯಾ, ಅವ್ರ ಸಂಪರ್ಕ ಬೇರೆಯವ್ರ ಜೊತೆ ಇದೆಯಾ, ಅವ್ರ ಮೊಬೈಲ್ ಕೊಟ್ಬಿಟ್ಟಿದ್ರೆ ಯಾರ ಜೊತೆ ಸಂಪರ್ಕ ಇಟ್ಕೊಂಡಿದ್ದಾಳೆ, ಆಮೇಲೆ ಇಷ್ಟಿಂದ ಎಷ್ಟು ಗಂಟೆ ಟೈಮ್ ಮಾತ್ರ ಯೂಸ್ ಮಾಡ್ಬೇಕು ಅದು ಸಹ ನಮ್ಮ ಕಂಟ್ರೋಲ್ ಇಟ್ಕೋಬೇಕು. ಮೊಬೈಲ್ ಇಷ್ಟೇ ಗಂಟೆ ಅಮ್ಮ ನೀನು ಕೊಡೋದು, ಇಷ್ಟಲ್ಲಿ ನೀ ಯಾರ ಜೊತೆ ಮಾತಾಡ್ಬೇಕೋ ಮಾತಾಡು. ಆ ರೀತಿ ನಾವು ಒಂದು ಸ್ವಲ್ಪ ನಮ್ಮ ಹಿಡಿತದಲ್ಲಿ ಇಟ್ಕೊಳ್ದಿದ್ರೆ, ಮತ್ತೆ ಅವಳು ಯಾರ್ಯಾರು ಫ್ರೆಂಡ್ಸ್ ಇದ್ದಾರೆ ಅವ್ರಿಗೆಲ್ಲ ಅವರ ಜೊತೆ ನಾವು ಅವ್ರ ಪೇರೆಂಟ್ಸ್ ಜೊತೆ ನಾವು ಕಾಂಟ್ಯಾಕ್ಟ್ ಇಟ್ಕೋಬೇಕು, ಪ್ರೀತಿ ವಿಶ್ವಾಸದ ಕಾಂಟ್ಯಾಕ್ಟ್. ಅವ್ರಿಗೆ ಡೌಟ್ ಬರಬಾರ್ದು, ಓ ನನ್ನ ಅನುಮಾನ ಮಾಡ್ತಾ ಇದ್ದಾಳೆ, ನಮ್ ಫಾಲೋ ಮಾಡ್ತಾ ಇದ್ದಾಳೆ, ಸ್ಪೈ ನಮ್ಮ ಅಮ್ಮ ಅನ್ನೋ ತರ ಬರಬಾರ್ದು. ನಾವು ಏನು ಅವ್ರ ಮಕ್ಕಳ ಜೊತೆ ನಮ್ಮ ಸ್ನೇಹ ಇದೆ, ಅವ್ರ ತಾಯಿ ಜೊತೆ ನಮ್ಮ ಸ್ನೇಹ ಇದೆ ಅನ್ನೋ ರೀತಿ ಆ ಪೇರೆಂಟ್ಸ್ ಜೊತೆ ನಾವು ಕಾಂಟ್ಯಾಕ್ಟ್ ಇಟ್ಕೊಂಡು ನಾವು ಚರ್ಚೆ ಮಾಡ್ಬೋದು, ಏನಾಗ್ತಿದೆ ನಮಗೂ ಬಹಳ ಕರೆಕ್ಟ್ ಆಗಿದ್ದಾಳ, ಮತ್ತೆ ಇನ್ನೇನಾರು ಅವ್ರ ಹತ್ರ ಹೇಳ್ಕೊಂಡಿರ್ಬಹುದಾ, ಏನಾದ್ರು ನಮ್ಮನೆಯಲ್ಲರೂ ತೊಂದೆನ ಫ್ರೆಂಡ್ಸ್ ಹತ್ರ ಹೇಳ್ಕೊಂಡಿರ್ತಾರೆ, ಬಾಯಿ ಬಿಡಲ್ಲ ಕೆಲವು ಮಕ್ಕಳು, ನಮ್ಮಮ್ಮ ಹಿಂಗೆ ಹಂಗೆ ಹೇಳಿರ್ಬಹುದಾ, ನಾವು ತಿತ್ಕೋಬಹುದಾ, ಅದನ್ನೆಲ್ಲ ನಾವು ಸರಿ ಮಾಡ್ಕೋಬೇಕು ಅಂದ್ರೆ ಆ ಪೋಷಕರ ಜೊತೆ ನಾವು ಫ್ರೆಂಡ್ಶಿಪ್ ಇಟ್ಕೋಬೇಕು.
0: ಅಲ್ಲ, ತಾವು ಹೇಳದಂಗೆನೆ ಮಗು ಎದ್ದಾಗಿನಿಂದ ಮಲಗುವವರೆಗೂ ಅವಳ ಚಲನವಲನಗಳನ್ನ ಅಥವಾ ಅವಳ ಆಕ್ಟಿವಿಟೀಸ್ ನ ಗಮನಿಸಬೇಕು, ಎಲ್ಲೆಲ್ಲಿ ಏನೇನು ವ್ಯತ್ಯಾಸಗಳು ಆಗ್ತಾ ಇದೆ ಅದನ್ನ ಸೂಕ್ಷ್ಮವಾಗಿ ಗಮನಿಸಿ ಅದನ್ನ ಸರಿಪಡಿಸುವಂತ ಒಂದು ಪ್ರಯತ್ನಗಳು ಆಗಬೇಕು. ಅದೆಲ್ಲ ಪ್ರಯತ್ನ ಆಗ್ಬೇಕು ಅಂದ್ರೆ ಅವಳು ಗಮನಿಸಬೇಕು,
1: ಎಲ್ಲ ಗಂಡಸರಿಗೂ ಟೈಮ್ ಇರೋದಿಲ್ಲ. ಸೊ ಬಹುಮುಖ್ಯವಾಗಿ ಹೆಣ್ಣು ಇದನ್ನೆಲ್ಲ ಚಿಂತನೆ ಮಾಡೋದು, ಇದನ್ನ ಗಮನಿಸಬೇಕಾಗಿರೋದು. ಇಲ್ಲಿ ಅವಳ ಪಾತ್ರ ಬಹಳ ಮುಖ್ಯ ಆಗುತ್ತೆ. ಒಂದು ಮಗು ಬೆಳೆದು ದೊಡ್ಡವಳಾಗಿ ಒಂದು ಒಂದು ಸ್ಟೇಜ್ಗೆ ಹೋದ್ಲು ಅಂದ್ರೆ ಅದ್ರ ಪೂರ್ತಿ ಜವಾಬ್ದಾರಿ ತಾಯಿದೇ ಆಗಿರುತ್ತೆ.
0: ಮತ್ತೆ ನಮ್ಮ ಕೇಳುಗರು ಅಪಹಾರ್ಥ ಮಾಡ್ಕೊಬಾರ್ದು, ಏನದು ಕೇವಲ ಹೆಣ್ಣು ಮಾತ್ರ ಜವಾಬ್ದಾರಲ್ಲ ಅಂತ, ಆಗಲ್ಲ ಇದು. ಆದರೆ ಹೆಣ್ಣಿಗೆ ಅಷ್ಟೊಂದು ಮಹತ್ವ ಇದೆ, ಅಷ್ಟೊಂದು ಜವಾಬ್ದಾರಿ ಇದೆ, ಆಕೆಗೆ ಅಷ್ಟು ತಾಳ್ಮೆ ಸಹನೆ ಇದೆ, ಹಾಗಾಗಿ ಅವಳೆ ವಹಿಸ್ಕೊಳ್ಬೇಕು ಸ್ವತಃ ಅನ್ನೋದು ಅಷ್ಟೇ ನಮ್ಮ.
1: ಖಂಡಿತ ಖಂಡಿತ, ಏನು ಪಾತ್ರದಲ್ಲಿ ಇದೆ ಇಲ್ವಾ ಅಂತ ಆಗಲ್ಲ. ಈಗ ಅವರು ಈಗ ಇಬ್ರು ದುಡಿಯುವಾಗ ಇಬ್ರು ಸಮವಾಗಿ ಯೋಚನೆ ಮಾಡಬೇಕಾಗತ್ತೆ ಎಲ್ಲಾನು. ಈಗ ನಾನು ಬರೀ ಮನೆಯಲ್ಲಿರೋ ಗೃಹಿಣಿ ಬಗ್ಗೆ ಹೇಳ್ತಾ ಇದ್ದೀನಿ, ಒಬ್ಬ ಗೃಹಿಣಿ ಆಗಿತ್ಕೊಂಡಾಗ ಇಷ್ಟೆಲ್ಲ ಅವಳೆ ಮಾಡಬೇಕಾಗತ್ತೆ, ಆಗ ಇಬ್ರು ದುಡಿತಾ ಇದ್ರೆ ಇವಳಿಗೂ ಟೈಮ್ ಇಲ್ಲ ಅವ್ರಿಗೂ ಟೈಮ್ ಇಲ್ಲ
0: ಅಷ್ಟೇ.
1: ಕೆಲಸಗಳನ್ನ ಶೇರ್ ಮಾಡ್ಕೋಬೇಕು, ಗಂಡ ಹೆಂಡತಿ ನಾ ಇದನ್ ನೋಡ್ಕೋತೀನಿ ನೀನು ಇದನ್ ನೋಡ್ಕೋ, ಆ ರೀತಿ ಶೇರ್
0: ದುಡಿಯೋ ಬರದಲ್ಲಿ ಈ ಮಕ್ಕಳು ನೀವು ಹೇಳಿದ್ರಲ್ಲ ಚಲನ ವಲನಗಳನ್ನ ದಿನ ಪ್ರತಿ ನಾವು ನೋಡ್ಬೇಕಾಗಿರೋದನ್ನ ಮರೀದೇನೆ, ಅದ್ ಪ್ಲಾನ್ ಮಾಡ್ಕೊಂಡು
1: ಇಬ್ರು ಹಂಚ್ಕೋಬೇಕು ಸಮನ್ವಾಗಿ, ಯಾಕೆ ಇಬ್ರು ಜವಾಬ್ದಾರರು ಮಗುವಿಗೆ ಅಲ್ಲ. ಅವ್ರ ಒಟ್ಟಿಗೆ ಜವಾಬ್ದಾರಿ ಇಬ್ರು ಆದ್ಮೇಲೆ ಮಗುವಿನ ಬೆಳವಣಿಗೆಗೂ ಇಬ್ರು ಜವಾಬ್ದಾರರೇ. ಅದರಿಂದ ಇಬ್ರು ಹಂಚ್ಕೊಂಡು ನೀನ್ ಇದನ್ ನೋಡ್ಕೊ, ನಾ ಅದನ್ನ ನೋಡ್ಕೊಡ್ತೀನಿ, ಮಗು ನಾ ಡ್ರಾಪ್ ಮಾಡಿ ಬರ್ತೀನಿ, ನೀನ್ ಸಂಜೆ ವಾಪಸ್ ಕರ್ಕೊಂಬಾ, ಈ ರೀತಿ ಏನಾದ್ರೂ ಆಗ್ಲಿ ಇಬ್ರು ಹಂಚ್ಕೊಳ್ಬಹುದು ಸಮಾನವಾಗಿ. ಅವ್ರಿಗಿರೋ ವೇಳೆಯನ್ನ ಸಮಾನವಾಗಿ ಹಂಚ್ಕೊಂಡು ವ್ಯವಸ್ಥಿತವಾಗಿ ನಡೆಸಬಹುದು, ಅದೇನು ದೊಡ್ಡ ವಿಷಯ ಏನಲ್ಲ.
0: ಎಸ್ ಮೇಡಮ್, ಬಹಳ ಸಂತೋಷ ಆಯ್ತು. ಈ ಹೆಣ್ಣು ಸಂಸಾರದ ಕಣ್ಣು ಅನ್ನುವ ಒಂದು ಅರ್ಥವನ್ನ ತಾವು ಬಹಳ ಸರಳವಾಗಿ ಹೇಳಿದ್ರಿ, ತಮ್ಮ ಅನುಭವನ ಹಂಚಿಕೊಂಡ್ರಿ. ಖಂಡಿತವಾಗ್ಲೂ ಆ ಹೆಣ್ಣಿಗೆ ತಾಳ್ಮೆ ಸಹನೆ ಇದೆ, ಆ ಕಾರಣಕ್ಕೆ ಆ ಒಂದು ಜವಾಬ್ದಾರಿಯನ್ನು ಹಾಕಿ ಕೊಟ್ಟಿರ್ತಾರೆ. ಸೊ ಅದನ್ನು ನಿಭಾಯಿಸುವಲ್ಲಿ ಪ್ರಸ್ತುತ ಈಗ ಅಪ್ಡೇಟ್ ಆಗಬೇಕಾಗತ್ತೆ ಇವತ್ತಿನ ಸ್ಥಿತಿಗೆ. ಕರೆಕ್ಟಾಗಿ ತಾವು ಹೇಳಿದ್ರಿ, ಈ ಕಾಲದಲ್ಲಿ ಏನೆಲ್ಲ ಬದಲಾವಣೆಗಳಾಗುತ್ತೆ, ಅದು ಹೆಣ್ಣಾಗಲಿ ಗಂಡಾಗಲಿ ಆ ಮಕ್ಕಳ ಒಂದು ಚಲನವಲನವನ್ನು ಗಮನಿಸಬೇಕು, ಮತ್ತು ಹಿರಿಯರನ್ನು ಗೌರವಿಸಬೇಕು, ಮನೆಯಲ್ಲಿರುವಂಥ ಕುಟುಂಬದ ಹಿರಿಯರನ್ನು ಗೌರವಿಸಬೇಕು, ಅವ್ರಿಗೇನು ಬೇಕು ಏನು ಬೇಡ ಅನ್ನೋದನ್ನು ಸ್ವಲ್ಪ ಅರ್ಥ ಮಾಡ್ಕೋಬೇಕು. ಆವಾಗ ಮಾತ್ರ ಒಂದು ಸಂಸಾರ ಒಂದು ಸಾರ್ಥಕ ಬದುಕನ್ನು ಕಂಡುಕೊಳ್ಳುವಲ್ಲಿ ಅಥವಾ ತಲುಪುವಲ್ಲಿ ಸಹಕಾರಿಯಾಗುತ್ತೆ ಅಂತ ತಾವು ತಿಳಿಸ್ಕೊಟ್ಟಿದ್ದೀರಿ. ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕಾಗಿ, ತಮ್ಮ ಎಲ್ಲ ಅನುಭವಗಳನ್ನು ಹಂಚಿಕೊಂಡಿದ್ದಕ್ಕಾಗಿ ನಮ್ಮ ಕೇಳುಗರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು.
1: ತುಂಬಾ ಧನ್ಯವಾದಗಳು. ನಿಮಗೂ ಸಹ ಈ ಅವಕಾಶ ನನಗೆ ಸಿಕ್ಕಿದ್ದು, ಜೆಎಸ್ಎಸ್ ರೇಡಿಯೋ 91.2 ಅವರಿಗೆ ಸಹ ನಾನು ಧನ್ಯವಾದ ಅರ್ಪಿಸ್ತೇನೆ. ನಮ್ಮ ಜೀವನದ ಕೆಲವು ಅನುಭವಗಳು, ನಾವು ಏನು ಇಷ್ಟನ್ನ ಅನುಭವಿಸ್ಕೊಂಡು ಬಂದ್ವಿ, ಅದನ್ನ 4 ಮಾತುಗಳು ಬೇರೆಯವ್ರಿಗೆ ಹೇಳಿದಾಗ ಉಪಯುಕ್ತವಾಗುತ್ತೆ ನನಗೂ ಈ ಸಲಹೆಯಿಂದ ಏನು ಹೆಲ್ಪ್ ಆಯ್ತು ಅಂತ ಕೇಳುವರಿಗೆ ಏನಾದ್ರು ಅನಿಸಿದ್ರೆ ಅದಕ್ಕೆ ನಾನು ಧನ್ಯವಾದ.
0: ಖಂಡಿತ ಖಂಡಿತ ಮೇಡಮ್, ಥ್ಯಾಂಕ್ ಯು ಮೇಡಮ್.
1: ನಮಸ್ತೆ.
0: ಶ್ರೋತೃಗಳೇ, ಇಷ್ಟೊತ್ತು ತಾವು ಕೇಳ್ತಾ ಇದ್ರಿ ಜೀವನ ಪಾಠಶಾಲೆ ಸರಣಿ ಕಾರ್ಯಕ್ರಮದಲ್ಲಿ ಹೆಣ್ಣು ಸಂಸಾರದ ಕಣ್ಣು ಎಂಬ ವಿಷಯ ಕುರಿತು ನಾವು ಮಾತನಾಡ್ತಾ ಇದ್ವಿ. ಇಷ್ಟೊತ್ತು ನಮ್ಮ ಜೊತೆ ಮಾತನಾಡಿದವರು ಶ್ರೀಮತಿ ಸುಧಾ ಮೃತ್ಯುಂಜಯಪ್ಪರವರು. ಇದು ಇವತ್ತಿನ ಕಾರ್ಯಕ್ರಮ. ಮತ್ತೊಂದು ಕಾರ್ಯಕ್ರಮ ಜೊತೆ ತಮ್ಮನ್ನ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.

0: ನಮಸ್ಕಾರ, ಇದು ಜಾಣ ಸುದ್ದಿ, ವಿಜ್ಞಾನ ವಿಚಾರ ಹಾಗೂ ವಿಸ್ಮಯಗಳ ಧ್ವನಿ ಪತ್ರಿಕೆ. ಪ್ರತಿ ವಾರ ನಿಮಗಾಗಿ ಹೊಸ ಜ್ಞಾನ.
1: ಕೇಳು ಕೇಳು ಕೇಳು ಜಾಣ.

ಇಂದಿನ ಜಾಣಸುದ್ದಿಯಲ್ಲಿ ನೀವು ಕೇಳಲಿದ್ದೀರಿ, ಭಯದ ವಾಸನೆಯನ್ನು ಹಿಡಿಯುವ ಕುದುರೆ. ಭಯದ ವಾಸನೆ ಹಿಡಿಯುವ ಕುದುರೆ. ಮನುಷ್ಯರ ಮೆಚ್ಚಿನ ಸಾಕು ಪ್ರಾಣಿಗಳಲ್ಲಿ ಕುದುರೆಗೆ ಮಹತ್ವದ ಸ್ಥಾನ ಇದೆ. ಉಳಿದ ಸಾಕು ಪ್ರಾಣಿಗಳನ್ನು ನಡೆಸಿಕೊಳ್ಳುವ ಹಾಗೆ ಮನುಷ್ಯರು ಕುದುರೆಯನ್ನು ನಡೆಸಿಕೊಳ್ಳುವುದಿಲ್ಲ. ಅವಕ್ಕೆ ಆರೈಕೆಯೂ ಹೆಚ್ಚು, ಅವುಗಳ ಬಗ್ಗೆ ಗೌರವವೂ ಹೆಚ್ಚು. ಎಲ್ಲಾ ಸಾಕು ಪ್ರಾಣಿಗಳಂತೆಯೇ ಕುದುರೆಯೂ ಕೂಡ ಮಾಲೀಕನ ಹಾವಭಾವಗಳನ್ನು ಅರ್ಥ ಮಾಡಿಕೊಳ್ಳುತ್ತದೆ, ಕೆಲವು ಮಾತುಗಳನ್ನು ಅರ್ಥ ಮಾಡಿಕೊಂಡು ಆದೇಶಗಳನ್ನು ಪಾಲಿಸುತ್ತದೆ. ಅಷ್ಟೇ ಅಲ್ಲವಂತೆ, ಕುದುರೆಗಳು ಮನುಷ್ಯರ ಭಾವನೆಗಳನ್ನು ಗ್ರಹಿಸಬಲ್ಲುವಂತೆ. ಮನುಷ್ಯರನ್ನು ಮೂಸಿಯೇ ಅವರ ಭಾವನೆಗಳನ್ನು ಕುದುರೆಗಳು ಗುರುತಿಸುತ್ತಿರಬಹುದು ಎಂದು ಫ್ರಾನ್ಸ್ ದೇಶದ ದ ತೂರ್ ವಿಶ್ವವಿದ್ಯಾನಿಲಯದ ಪ್ರಾಣಿವಿಜ್ಞಾನಿ ಲಿಯಾ ಲಾನ್ಸಾತ್ ಮತ್ತು ಸಂಗಡಿಗರು ವರದಿ ಮಾಡಿದ್ದಾರೆ. ಹೆದರಿಕೆಯಿಂದ ಬೆದರಿದವರ ಬೆವರನ್ನ ಮೂಸಿದ ಕುದುರೆಗಳು ತಾವೂ ಬೆದರುತ್ತವೆ ಎಂದು ಇವರು ಶೋಧವನ್ನ ಮಾಡಿದ್ದಾರೆ. ಪ್ರಾಣಿಗಳು ವಾಸನೆಯಿಂದಲೇ ಹಲವು ಚಟುವಟಿಕೆಗಳನ್ನು ನಡೆಸುವುದು ವಿಜ್ಞಾನಿಗಳಿಗೆ ಹೊಸತಲ್ಲ. ನಾಯಿಯ ಮೂಗು ಚುರುಕು ಎನ್ನುವ ಮಾತೇ ಇದೆಯಲ್ಲ, ನಾಯಿ ವಾಸನೆಯಿಂದಲೇ ವಸ್ತುಗಳನ್ನ ಗುರುತಿಸಬಲ್ಲದು, ಅದರ ಜಾಡು ಹಿಡಿಯಬಲ್ಲದು. ಹಾಗೆಯೇ ತನ್ನ ಪ್ರೇಯಸಿ ಅಥವಾ ಪ್ರಿಯತಮನನ್ನು ಕೂಡ ಅದು ವಾಸನೆಯಿಂದಲೇ ಗುರುತಿಸುತ್ತದೆ. ಬೆಕ್ಕು, ಹಸು ಮೊದಲಾದ ಸ್ತನಿಗಳು ಕೂಡ ವಾಸನೆ ಹಿಡಿಯುತ್ತವೆ. ಕೆಲವು ವಾಸನೆಗಳಿಂದ ಅವುಗಳ ನಡವಳಿಕೆಯೂ ಬದಲಾಗುತ್ತದೆ ಎನ್ನುವುದು ನಮಗೆಲ್ಲ ಗೊತ್ತಿರುವ ವಿಷಯ. ಇದಕ್ಕೆ ಕುದುರೆಗಳೇನೂ ಅಪವಾದವಲ್ಲ. ಅವುಗಳಲ್ಲಿ ಕೂಡ ಹಲವು ಚಟುವಟಿಕೆಗಳಿಗೆ ವಾಸನೆಯೇ ಬಲು ಮುಖ್ಯವಾದ ಪ್ರೇರಣೆ. ಕುದುರೆಗಳು ಮಲಗಲೆಂದು ಹಾಸಿದ ಹುಲ್ಲು ಹಾಸನ್ನ ಆಯಾ ಕುದುರೆಗಳು ತಮ್ಮದು ಎಂದು ಗುರುತಿಸುವುದು ವಾಸನೆಯಿಂದ. ಹಾಗೆಯೇ ಹೆಣ್ಣು ಕುದುರೆ ಬೆದೆಗೆ ಬಂದಿದೆ ಎಂದು ಅವು ತಿಳಿಯುವುದು

0: ವಿಶೇಷ ಗುಣಗಳಿಗೂ ವಾಸನೆಗೂ ಸಂಬಂಧ ಇದೆಯೇ ಎನ್ನುವುದು ಇನ್ನೊಂದು ಪ್ರಶ್ನೆ. ಅಂದರೆ ಸಾಕಿದವರು ಸೂಸುವ ವಾಸನೆಯನ್ನು ಗಮನಿಸಿ ಸಾಕು ಪ್ರಾಣಿಗಳು ತಮ್ಮ ನಡವಳಿಕೆಗಳನ್ನು ಬದಲಿಸಿಕೊಳ್ಳಬಲ್ಲುವೆ? ಈ ಪ್ರಶ್ನೆ ಲಾನ್ಸಾದರ ತಂಡವನ್ನು ಕಾಡಿತ್ತು. ಅದಕ್ಕಾಗಿ ಅವರು 32 ಸಾಕು ಕುದುರೆಗಳ ಮೇಲೆ ಪ್ರಯೋಗಗಳನ್ನು ಮಾಡಿದ್ದಾರೆ. ಕುದುರೆಗಳಿಗೆ ಬೆದರಿದ ಮನುಷ್ಯರ ವಾಸನೆಯನ್ನು ಮೂಸಲು ಕೊಟ್ಟಾಗ ಅವು ಏನು ಮಾಡುತ್ತವೆ ಎನ್ನುವುದನ್ನು ಪತ್ತೆ ಮಾಡುವುದೇ ಇವರ ಪ್ರಯೋಗ. ಮಾಲೀಕರು ಬೆದರಿದಾಗ ಕುದುರೆಗಳು ಬೆದರುವುದು ಕೂಡ ಈ ಹಿಂದೆ ನಮಗೆ ಗೊತ್ತಿತ್ತು. ಯುದ್ಧದಲ್ಲಿ ಮಾಲೀಕನಿಗೆ ಭಯ ಹುಟ್ಟಿದಾಗ ಆತ ಕುದುರೆಯನ್ನು ಓಡಲು ಪ್ರೇರೇಪಿಸುತ್ತಾನಷ್ಟೇ. ಈ ಆದೇಶ ಇಲ್ಲದಿದ್ದರೂ ಮಾಲೀಕನಿಗೆ ಭಯವಾಗಿದೆ ಎಂದು ಕುದುರೆಗೆ ತಿಳಿಯುವುದು ಹೇಗೆ? ಭಯದಿಂದಾಗಿ ಮಾಲೀಕನಲ್ಲಿ ಉಂಟಾಗುವ ಯಾವ ಬದಲಾವಣೆಯನ್ನು ಅದು ಗುರುತಿಸುತ್ತದೆ? ಅಥವಾ ನಮಗ್ಯಾರಿಗೂ ಕಾಣದ ಯಾವುದೋ ಸೂಚನೆ ಅದಕ್ಕೆ ದೊರೆಯುತ್ತಿರಬಹುದೇ? ಇವೆಲ್ಲ ಪ್ರಶ್ನೆಗಳು ಲಾನ್ಸಾದರ ತಂಡವನ್ನು ಕಾಡಿತ್ತು. ಅದಕ್ಕಾಗಿ ಅವರು ಮನುಷ್ಯರ ವಾಸನೆಯನ್ನು ಸಂಗ್ರಹಿಸಿ ಕುದುರೆಗೆ ಮೂಸಲು ಕೊಟ್ಟರು. ಪ್ರಯೋಗದಲ್ಲಿ ಪಾಲ್ಗೊಳ್ಳಲು ಒಪ್ಪಿದವರಿಗೆ 2 ದಿನ ದೇಹದ ಬೆವರನ ವಾಸನೆಯನ್ನು ಪ್ರಭಾವಿಸುವ ಬೆಳ್ಳುಳ್ಳಿ, ಈರುಳ್ಳಿ ಮೊದಲಾದ ಯಾವುದೇ ಮಸಾಲೆ ಪದಾರ್ಥವಿಲ್ಲದ ಆಹಾರ ನೀಡಿದರು. ಸ್ನಾನಕ್ಕೂ ಪರಿಮಳವಿಲ್ಲದ ಸಾಬೂನು ಕೊಟ್ಟರು. ಅನಂತರ ಕೊನೆಯ ದಿನ ಬರೀ ನೀರಿನಲ್ಲಿ ಅವರಿಗೆ ಸ್ನಾನ ಮಾಡಲು ಹೇಳಿದರು. ಇಂಥವರ ಕಂಕುಳಿನಿಂದ ಬೆವರನ್ನು ಸಂಗ್ರಹಿಸಿದರು. ಹೀಗೆ ಸಂಗ್ರಹಿಸಿದ ಬೆವರಿನಲ್ಲಿ ಕೇವಲ ಆ ವ್ಯಕ್ತಿಗಳ ವಾಸನೆಯಷ್ಟೇ ಇರುತ್ತದೆ. ಅನಂತರ ಅವರೆಲ್ಲರಿಗೂ ಕಂಕುಳಲ್ಲಿ ಹತ್ತಿಗಳನ್ನು ಇಟ್ಟುಕೊಂಡು ಕೆಲವು ವಿಡಿಯೋಗಳನ್ನು ನೋಡಲು ಹೇಳಿದರು. ಕೆಲವರಿಗೆ ಭಯ ಹುಟ್ಟಿಸುವ ವಿಡಿಯೋಗಳನ್ನು, ಇನ್ನು ಕೆಲವರಿಗೆ ಖುಷಿ ಕೊಡುವ ವಿಡಿಯೋಗಳನ್ನು ತೋರಿಸಿದರು. ಆ ಕಂಕುಳಿನಲ್ಲಿದ್ದ ಹತ್ತಿಗಳನ್ನು ತೆಗೆದು ಕುದುರೆಗಳಿಗೆ ಮೂಸಲು ನೀಡಿ ಕುದುರೆಗಳ ಪ್ರತಿಕ್ರಿಯೆಯನ್ನು ಗಮನಿಸಿದರು. ಕುದುರೆಗಳು ಬೆದರುತ್ತವೆಯೇ ಇಲ್ಲವೇ ಎನ್ನುವುದು ಪರೀಕ್ಷೆ. ಬೆದರಿದ ಕುದುರೆಗಳಲ್ಲಿ ಕೆಲವು ಲಕ್ಷಣಗಳಿರುತ್ತವೆ. ಅವು ಯಾರಾದರೂ ತಮ್ಮನ್ನು ಮುಟ್ಟಲು ಬಂದರೆ ದೂರ ಸರಿಯುತ್ತವೆ. ಅವುಗಳ ಹೃದಯದ ಬಡಿತವೂ ಹೆಚ್ಚಾಗಿರುತ್ತದೆ. ಜೊತೆಗೆ ಬೆಚ್ಚುವಂತೆ ಮಾಡಿದಾಗ ಬಹು ಬೇಗನೆ ಅವು ಬೆದರುತ್ತವೆ. ಈ ಸೂಚನೆಗಳನ್ನೇ ಆಧರಿಸಿ ಲಾನ್ಸಾತ್ ತಂಡ ಪ್ರಯೋಗಗಳನ್ನು ಮಾಡಿತು. ಬೆದರಿದ ಮನುಷ್ಯರ ಬೆವರು ಹತ್ತಿದ ಹತ್ತಿಯನ್ನು ಕುದುರೆಗಳಿಗೆ ಮೂಸಲು ಕೊಟ್ಟು ಅವುಗಳ ಬಳಿಗೆ ಮನುಷ್ಯರನ್ನು ಕಳಿಸಿತು. ಜೊತೆಗೆ ಇದ್ದಕ್ಕಿದ್ದ ಹಾಗೆ ಸದ್ದು ಮಾಡಿಯೋ ಬೆಳಕು ಬೆಳಗಿಸಿಯೋ ಅವನ್ನು ಬೆಚ್ಚಿಸಿತು. ಈ ಸಂದರ್ಭದಲ್ಲಿ ಅವುಗಳ ಹೃದಯದ ಬಡಿತವನ್ನು, ಅವು ಬೆಚ್ಚಲು ತೆಗೆದುಕೊಂಡ ಸಮಯವನ್ನು ಇವರು ಗಮನಿಸಿದರು. ಭಯಗೊಂಡ ಕುದುರೆಗಳು ಸಾಮಾನ್ಯವಾಗಿ ಬಹುಬೇಗನೆ ಬೆಚ್ಚುತ್ತವೆ. ಈ ಎಲ್ಲ ಪ್ರಯೋಗಗಳಲ್ಲಿಯೂ ಬೆದರಿದ ಮನುಷ್ಯರ ಕಂಕುಳಿನ ಹತ್ತಿಯನ್ನು ಮೂಸಿದ ಕುದುರೆಗಳ ಪ್ರತಿಕ್ರಿಯೆ ಸಾಧಾರಣ ಹತ್ತಿಯನ್ನು ಮೂಸಿದ ಕುದುರೆಗಳದ್ದಕ್ಕಿಂತಲೂ ಬಹಳ ಭಿನ್ನವಾಗಿತ್ತು. ಈ ಕುದುರೆಗಳ ಹೃದಯದ ಬಡಿತ ಹೆಚ್ಚಿತ್ತು ಹಾಗೂ ಈ ಏರಿಕೆ ಬಹು ದೀರ್ಘಕಾಲ ಉಳಿದಿತ್ತು. ಅವು ತಮ್ಮ ಬಳಿ ಬಂದ ಮನುಷ್ಯರಿಂದ ದೂರ ಸರಿಯುತ್ತಿದ್ದವು. ತಮ್ಮನ್ನು ಮುಟ್ಟದಂತೆ ಹಿಂದೆ ಓಡುತ್ತಿದ್ದವು. ಕುದುರೆಗಳು ಮನುಷ್ಯರನ್ನು ಮೂಸುವುದಷ್ಟೇ ಅಲ್ಲ, ಆ ವಾಸನೆಯಿಂದಲೇ ಅವರ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳಬಲ್ಲುವು ಎಂದು ಈ ಪ್ರಯೋಗಗಳಿಂದ ಲಾನ್ಸಾತ್ ತೀರ್ಮಾನಿಸಿದ್ದಾರೆ. ಭಯಗೊಂಡ ಮನುಷ್ಯರ ವಾಸನೆ ಹತ್ತಿದ್ದರಿಂದಲೇ ಆ ಕುದುರೆಗಳು ಭಯಗೊಂಡಿದ್ದುವು ಎನ್ನುವುದು ಇವರ ಅಂಬೋಣ. ಮನುಷ್ಯರು ಹೀಗೆಯೇ ಇತರರ ಭಯವನ್ನು ಖುಷಿಯನ್ನು ಮೂಸುತ್ತಿರಬಹುದೋ ಎನ್ನುವುದು ಬಹುಶಃ ನಿಮ್ಮ ಪ್ರಶ್ನೆಯಾಗಿರಬಹುದು. ಅದಕ್ಕೆ ಉತ್ತರ ಯಾವಾಗ ದೊರೆಯುತ್ತದೆಯೋ ನೋಡಬೇಕು. ಅದು ನಿಜವಾದರೆ ಸಮೂಹ ಸನ್ನಿ ಆಗುವುದು ಯಾಕೆ ಎನ್ನುವ ವಿವರಣೆಯೂ ಕೂಡ ಸಿಗಬಹುದು. ಈ ಕುದುರೆ ಸಂಶೋಧನೆಯ ವಿವರಗಳನ್ನು PLOS 1 ಪತ್ರಿಕೆ ಇತ್ತೀಚೆಗೆ ಪ್ರಕಟಿಸಿತ್ತು. ಚುಟುಕು ಚುರುಕು.
1: ಸೋಂಕಿನ ಶಾಕ್. ಡ್ರೋಸೋಫಿಲಾ ಹಣ್ಣುನೊಣಕ್ಕೂ ಹುಳುಗಳ ಕಾಟ ಇದೆ. ಗುಲಗಂಜಿಗಿಂತ ಪುಟ್ಟದಾದ ಹಣ್ಣುನೊಣದ ಬೆನ್ನನ್ನು ಹಲವು ಹುಳುಗಳು ನೆಲೆಯನ್ನಾಗಿ ಮಾಡಿಕೊಳ್ಳುತ್ತವೆ. ಈ ಪರಜೀವಿಗಳು ಹಣ್ಣುನೊಣಗಳನ್ನು ಹುಡುಕಿ ಅವುಗಳ ಬೆನ್ನೇರುವುದು ಹೇಗೆ ಎನ್ನುವ ಗುಟ್ಟು ಈಗ ರಟ್ಟಾಗಿದೆ. ಗಾಳಿಯಲ್ಲಿ ತೇಲುವ ಹುಳುಗಳ ಮೊಟ್ಟೆಗಳು ಹಣ್ಣುನೊಣಗಳ ಮೈಯಲ್ಲಿರುವ ಸ್ಥಾಯಿ ವಿದ್ಯುತ್ ಅರ್ಥಾತ್ ಸ್ಟ್ಯಾಟಿಕ್ ವಿದ್ಯುತ್ತಿನಿಂದ ಸೆಳೆಯಲ್ಪಡುತ್ತವೆಯಂತೆ. ಹೀಗೆ ಗಾಳಿ ಸವಾರಿಯಿಂದ ನೊಣದ ಸವಾರಿಗೆ ಅವು ಬದಲಾಗುತ್ತವೆ. ನೊಣಕ್ಕೆ ಸೋಂಕು ತಗಲುತ್ತದೆಯಂತೆ. ನೊಣದ ಬೆನ್ನು ಹೀಗೆ ಗಾಳಿಯಿಂದ ಹುಳುಗಳ ಮೊಟ್ಟೆಗಳನ್ನು ಸೆಳೆಯುತ್ತಿರುವ ದೃಶ್ಯವನ್ನು ಅಮೆರಿಕದ ಕ್ಯಾಲಿಫೋರ್ನಿಯಾ ವಿಶ್ವವಿದ್ಯಾನಿಲಯದ ಜೀವಿವಿಜ್ಞಾನಿಗಳು ವಿಡಿಯೋದಲ್ಲಿ ಸೆರೆಹಿಡಿದಿದ್ದಾರೆ. ಒಣಹವೆ ಒಣ ಚರ್ಮಗಳಲ್ಲಿ ಸ್ಥಾಯಿ ವಿದ್ಯುತ್ ಕೂಡಿಕೊಳ್ಳುವುದು, ಬಾಗಿಲನ್ನು ಮುಟ್ಟಿದಾಗ ಶಾಕ್ ಹೊಡೆಯುವುದು ಗೊತ್ತಷ್ಟೆ. ಈ ವಿದ್ಯುತ್ತು ಸೋಂಕನ್ನು ಆಕರ್ಷಿಸುತ್ತಿರಬಹುದು ಎಂದು ಈ ವಿಡಿಯೋ ಸೂಚನೆ ನೀಡಿದೆ.

ಸ್ನೇಹಿತರೆ, ಅಜ್ಞಾನವೆಂಬ ಕತ್ತಲೆಯನ್ನು ಕಳೆದು ಬದುಕಿನಲ್ಲಿ ಸುಜ್ಞಾನವೆಂಬ ಜ್ಯೋತಿಯನ್ನು ಬೆಳಗಿಸಲು ಬನ್ನಿ ಕೇಳೋಣ ಕರುಣಾಳುಬ ಬೆಳಕೆ.

ಸೂಫಿ ಪರಂಪರೆಯಲ್ಲಿ ಸುಹ್ರಾವರ್ದಿ ತಂಡಕ್ಕೊಂದು ವಿಶೇಷ ಸ್ಥಾನವಿದೆ. ಸೂಫಿ ಸಂತ ಜುನಯಾದನಿಂದ ಪ್ರೇರೇಪಿತವಾದ ಈ ತಂಡದ ಸಂಸ್ಥಾಪಕ ಶೇಖ್ ಜಿಯಾಸುದ್ದೀನ್ ಜಾಹಿಬ್ ಸುಹ್ರಾವರ್ದಿ. ಈ ಸುಹ್ರಾವರ್ದಿ ಪರಂಪರೆಗೆ ಸೇರಿದ ಸಂತರದೊಂದು ವಿಶೇಷ. ಅವರು ಆಧ್ಯಾತ್ಮಿಕ ಚಿಂತನೆಯನ್ನು ಬಹು ಸುಂದರವಾದ ಪುಟ್ಟ ಕತೆ ಕವನಗಳಲ್ಲಿ ತಿಳಿಸುತ್ತಾರೆ. ಅಂಥದೊಂದು ಕತೆ ಯೂಸುಫನೆಂಬ ಬಡಗಿಯದು. ನಜರ್ ಬೆನ್ ಯೂಸುಫ್ ಒಬ್ಬ ಬಡಗಿ. ಅವನು ಮರಗೆಲಸ ಮಾಡುವುದರೊಂದಿಗೆ ಪ್ರಾಚೀನವಾದ ಪುಸ್ತಕಗಳನ್ನು ಓದುವುದರಲ್ಲಿ ತುಂಬ ಆಸಕ್ತಿ ವಹಿಸುತ್ತಿದ್ದ. ಅವನು ಎಲ್ಲಿಂದಲೋ ತುಂಬ ಹಳೆಯದಾದ ಗ್ರಂಥಗಳನ್ನು ತಂದು ತಂದು ಇಟ್ಟುಕೊಳ್ಳುತ್ತಿದ್ದ. ಅವನ ಕೆಲಸಕ್ಕೆ ಸಹಾಯವಾಗಲೆಂದು ಒಬ್ಬ ಆಳನ್ನು ಇಟ್ಟುಕೊಂಡಿದ್ದ. ತನ್ನ ಯಜಮಾನ ಈ ವಿಚಿತ್ರವಾದ ಪುಸ್ತಕಗಳನ್ನು ಓದುವುದನ್ನು ಕಂಡು ಸೇವಕನಿಗೆ ಆಶ್ಚರ್ಯವಾಗುತ್ತಿತ್ತು. ಒಂದು ದಿನ ಯೂಸುಫ್ ತನ್ನ ಸೇವಕನನ್ನು ಕರೆದು ಹೇಳಿದ, ನನಗೆ ಈಗ ವಯಸ್ಸಾಗುತ್ತಿದೆ. ನಾನು ಇಷ್ಟು ದಿನ ಓದಿ ತಿಳಿದುಕೊಂಡದ್ದನ್ನು ಪ್ರಯೋಗಿಸಲು ಇದು ಸಕಾಲ. ಈಗ ನಾನೊಂದು ಪ್ರಯೋಗ ಮಾಡಲು ನಿರ್ಧರಿಸಿದ್ದೇನೆ. ಅದಕ್ಕೆ ನಿನ್ನ ಸಂಪೂರ್ಣ ಸಹಕಾರ ಅಗತ್ಯ. ಈ ಪ್ರಯೋಗ ಫಲಕಾರಿಯಾದಾಗ ನನಗೆ ಮತ್ತೆ ತಾರುಣ್ಯ ಬರುವುದಲ್ಲದೆ ನಾನು ಚಿರಂಜೀವಿಯೂ ಆಗಿಬಿಡುತ್ತೇನೆ. ಆಯ್ತು ಸ್ವಾಮಿ, ನಾನೇನು ಮಾಡಬೇಕು ಎಂದು ಸೇವಕ ಕೇಳಿದಾಗ ಯೂಸುಫ್ ಪ್ರಯೋಗವನ್ನು ವಿವರಿಸಿದ. ನಾನು ಹೇಳುವುದನ್ನು ಸರಿಯಾಗಿ ಕೇಳಿಸಿಕೊ. ಹೆಚ್ಚು ಕಡಿಮೆಯಾದರೆ ಅನಾಹುತವಾಗುತ್ತದೆ. ಈ ಖಡ್ಗವನ್ನು ತೆಗೆದುಕೋ. ನನ್ನ ದೇಹವನ್ನು ತುಂಡು ತುಂಡಾಗಿ ಕತ್ತರಿಸು. ಆ ತುಂಡುಗಳನ್ನೆಲ್ಲ ಈ ದೊಡ್ಡ ಡಬ್ಬಿಯಲ್ಲಿ ಹಾಕಿಬಿಡು. ಅದರಲ್ಲಿ ನಾನೊಂದು ಮಾಂತ್ರಿಕ ದ್ರವವನ್ನು ತುಂಬಿ ಇಟ್ಟಿದ್ದೇನೆ. ಆ ಡಬ್ಬಿಯನ್ನು ಗಟ್ಟಿಯಾಗಿ ಮುಚ್ಚಿ ನೀನು ಅದರ ಪಕ್ಕದಲ್ಲೇ ಇರತಕ್ಕದ್ದು. ಯಾವ ಕಾರಣಕ್ಕೂ ಅದರ ಮುಚ್ಚಳವನ್ನು 28 ದಿನಗಳ ಕಾಲ ತೆರೆಯಕೂಡದು. ನನ್ನನ್ನು ಯಾರು ಕೇಳಿದರೂ ಊರಿನಲ್ಲಿಲ್ಲ ಎಂದು ಹೇಳಿಬಿಡು. ಈ ವಿಷಯದ ಬಗ್ಗೆ ಬಾಯಿ ಬಿಡಬೇಡ. 29ನೇ ದಿನ ನಾನು ಡಬ್ಬಿಯಲ್ಲಿ ಶಬ್ದ ಮಾಡಿದಾಗ ಮುಚ್ಚಳ ತೆಗೆ. ಆಗ ನಾನು ನವತಾರುಣ್ಯದಿಂದ ಹೊರಬಂದು ಶಾಶ್ವತನಾಗುತ್ತೇನೆ. ಆಗ ನಿನಗೆ ಅಪರಿಮಿತವಾದ ಐಶ್ವರ್ಯವನ್ನು ಕೊಡಿಸುತ್ತೇನೆ ಎಂದ ಯೂಸುಫ್. ಸೇವಕ ಗಾಬರಿಯಾದ. ತನ್ನಿಂದ ಕೊಲ್ಲುವುದು ಸಾಧ್ಯವಿಲ್ಲವೆಂದು ಗೋಗರೆದ. ಆದರೆ ಕೊನೆಗೆ ಯೂಸುಫ್ ಅವನನ್ನು ಒಪ್ಪಿಸಿದ. ಯಜಮಾನ ಹೇಳಿದಂತೆ ಸೇವಕ ಅವನನ್ನು ಕತ್ತರಿಸಿ ಚೂರು ಚೂರು ಮಾಡಿ ಅವುಗಳನ್ನು ಡಬ್ಬಿಯಲ್ಲಿಯ ದ್ರವದಲ್ಲಿ ಹಾಕಿ ಮುಚ್ಚಳ ಮುಚ್ಚಿ ಕಾಯುತ್ತಾ ಕುಳಿತ. ಬಡಗಿಯನ್ನು ಕೇಳಿಕೊಂಡು ಯಾರಾದರೂ ಬಂದರೆ ಅವರು ಮನೆಯಲ್ಲಿಲ್ಲ ಎಂದು ಹೇಳಿಬಿಡುತ್ತಿದ್ದ. ಮೊದಮೊದಲು ಜನ ನಂಬಿದರು. ನಂತರ ಕೆಲವರಿಗೆ ಸಂಶಯ ಬರಲು ಪ್ರಾರಂಭವಾಯಿತು. ಸೇವಕ ಮನೆಯಲ್ಲಿಯೇ ಇದ್ದಾನೆ, ಯಾವ ಕೆಲಸವನ್ನೂ ಮಾಡುತ್ತಿಲ್ಲ. ಅದಲ್ಲದೆ ಯೂಸುಫ್ ಹೀಗೆಲ್ಲ ಬಹುದಿನ ಊರು ಬಿಟ್ಟು ಹೋದವನೇ ಅಲ್ಲ. ಏನಾದರೂ ಅಚಾತುರ್ಯವಾಗಿರಬಹುದೇ? ಈ ಸೇವಕನೇ ಅವನನ್ನು ಕೊಂದು ಹಾಕಿರಬಹುದೇ? ಹೀಗೆಲ್ಲ ಅನುಮಾನಪಟ್ಟು ಜನ ಊರ ಹಿರಿಯರ ಬಳಿಗೆ ಹೋದರು. ಅವರೆಲ್ಲ ಯೂಸುಫ್ನ ಮನೆಗೆ ಬಂದು ಸೇವಕನನ್ನು ಬೆದರಿಸಿ ಕೇಳಿದರು. ಆತ ಗಾಬರಿಯಿಂದ ಅವರನ್ನೊಂದು ಬಾರಿ ಡಬ್ಬಿಯನ್ನೊಂದು ಬಾರಿ ನೋಡತೊಡಗಿದ. ಅವರಿಗೆ ಇವನ ನಡತೆಯಿಂದ ಸಂದೇಹ ಬಂದು ಆ ಡಬ್ಬಿಯನ್ನು ತೆರೆಯಲು ಒತ್ತಾಯಿಸಿದರು. ಅವನಿಗೆ ಏನೂ ತೋಚಲಿಲ್ಲ. ಇಂದಿಗೆ ಕೇವಲ 21 ದಿನಗಳಾಗಿವೆ. ಅವರು ಹೊಡೆಯಲು ಬಂದಾಗ ಗಾಬರಿಯಿಂದ ಮುಚ್ಚಳ ತೆಗೆದ. ಆಗ ಅದರೊಳಗಿಂದ ಅಂಗೈಯಾಕಾರದ ಪುಟ್ಟ ಮನುಷ್ಯನೊಬ್ಬ ಹೊರಗೆ ಹಾರಿಕೊಂಡ. ಅವನು ಯೂಸುಫ್ನನ್ನೇ ಹೋಲುತ್ತಿದ್ದ. ಆ ಕುಳ್ಳ ವ್ಯಕ್ತಿ ಬಹಳ ಬೇಗವಾಯಿತು, ಬಹಳ ಬೇಗವಾಯಿತು ಎನ್ನುತ್ತಾ ದುಃಖದಿಂದ ತಲೆ ಅಲ್ಲಾಡಿಸಿ ಹಾರಾಡುತ್ತಾ ಕ್ಷಣದಲ್ಲಿ ಗಾಳಿಯಲ್ಲಿ ಕರಗಿಯೇ ಹೋಗಿಬಿಟ್ಟ. ಮುಂದೆ ಯಾರೂ ಯೂಸುಫ್ನನ್ನು ನೋಡಲೇ ಇಲ್ಲ. ಸುಹ್ರಾವರ್ದಿ
ಹೇಳುತ್ತಿದ್ದರು. ಜ್ಞಾನದ ಸಾಧನೆಯಲ್ಲಿ ಭಕ್ತಿಯ ಗುರಿ ತಲುಪುವಲ್ಲಿ ಯಾವ ಅವಸರವೂ ಬೇಡ. ಅವಸರದಿಂದ ಧ್ಯೇಯ ಅಸಫಲವಾಗುವುದು ಮಾತ್ರವಲ್ಲ, ಮಾಡಿದ ಸಾಧನೆಯೂ ಕರಗಿ ಹೋಗುತ್ತದೆ. ತಾಳ್ಮೆ ಅತ್ಯಂತ ಅವಶ್ಯಕ. ಹೌದು, ಯಾವ ಸಾಧನೆಗೂ ಅವಸರದ ಮಾರ್ಗ ಸರಿಯಾದದ್ದಲ್ಲ.

ಓಂ ನಮಃ. ಸಮಸ್ತ ಕೇಳುಗರಿಗೆ ನಮಸ್ಕಾರ. ಇಂದಿನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಇಂದಿನಿಂದ ನಾವು ಭಗವದ್ಗೀತೆಯ ಅಧ್ಯಾಯದಲ್ಲಿ ಬರುವಂತಹ ಶ್ಲೋಕಗಳ ಬಗ್ಗೆ ತಿಳಿಯೋಣ. ಇಲ್ಲಿಯವರೆಗೆ ಧ್ಯಾನ ಶ್ಲೋಕಗಳ ಬಗ್ಗೆ ನಾವು ತಿಳಿದಿದ್ದೇವೆ. ಇದೀಗ ಭಗವದ್ಗೀತೆಯ ಮುಖ್ಯ ಮಾಲಿಕೆಯಾದಂತಹ ಒಟ್ಟು 18 ಅಧ್ಯಾಯಗಳಲ್ಲಿ ಬರುವಂತಹ 700 ಶ್ಲೋಕಗಳ ಬಗ್ಗೆ ತಿಳಿಯೋಣ. ಭಗವದ್ಗೀತೆಯಲ್ಲಿ ಈಗ ಹೇಳಿದಂತೆ ಒಟ್ಟು 18 ಅಧ್ಯಾಯಗಳಿವೆ. ಈ 18 ಅಧ್ಯಾಯಗಳಲ್ಲಿ ಒಟ್ಟು 700 ಶ್ಲೋಕಗಳು ಬರುತ್ತವೆ. ಪ್ರತಿಯೊಂದು ದಿನ ಒಂದೊಂದು ಶ್ಲೋಕಗಳ ಬಗ್ಗೆ ನಾವು ತಿಳಿತಾ ಸಾಗೋಣ. ಇಂದು ನಾವು ಪ್ರಥಮ ಅಧ್ಯಾಯವಾಗಿರುವಂತಹ ಅರ್ಜುನ ವಿಷಾದ ಯೋಗ ಎಂಬ ಅಧ್ಯಾಯದಲ್ಲಿ ಬರುವಂತಹ ಅದರ ವಿವರಣೆಯನ್ನ ತಿಳಿಯೋಣ. ಆ ಯೋಗದ ಶ್ಲೋಕವನ್ನ ತಿಳಿಯುವುದಕ್ಕೆ ಮುನ್ನ ಆ ಯೋಗ ಏನು ಹೇಳುತ್ತದೆ ಎಂಬುದು ತಿಳಿಯೋದು ಅತಿ ಮುಖ್ಯವಾದ ಸಂಗತಿ. ನೋಡಿ, ಈ ಭಗವದ್ಗೀತೆಯ 18 ಅಧ್ಯಾಯಗಳೇನಿದೆ, ಈ ಅಧ್ಯಾಯಗಳಿಗೆ ಒಂದೊಂದು ಹೆಸರಿದೆ. ಅದನ್ನ ನಾವು ಯೋಗ ಅಂತ ಕರಿತೀವಿ. ಸಾಂಖ್ಯ ಯೋಗ, ಪುರುಷೋತ್ತಮ ಪ್ರಾಪ್ತಿ ಯೋಗ, ವಿಶ್ವರೂಪ ಸಂದರ್ಶನ ಯೋಗ, ಹೀಗೆ ಹಲವಾರು ನಾಮಧೇಯಗಳಿಂದ ಒಂದೊಂದು ಅಧ್ಯಾಯಗಳನ್ನ ಇಲ್ಲಿ ವ್ಯಾಸರು ಹೆಸರಿಸಿದ್ದಾರೆ. ಅದರಲ್ಲಿ ಮೊದಲನೆಯ ಅಧ್ಯಾಯ ಅರ್ಜುನ ವಿಷಾದ ಯೋಗ ಅಂತ. ಈ ಭಗವದ್ಗೀತೆಯಲ್ಲಿ ಏನು 18 ಅಧ್ಯಾಯಗಳು ಬರುತ್ತೆ, ಅದನ್ನ ಒಟ್ಟು 6 ಅಧ್ಯಾಯಗಳ 3 ಭಾಗವಾಗಿ ವಿಂಗಡಣೆ ಮಾಡಲಾಗಿದೆ. ಪ್ರತಿಯೊಂದು ಈ 6 ಅಧ್ಯಾಯಗಳ ಒಂದು ಗುಂಪನ್ನ ಒಂದು ಯೋಗ ಅಂತ ಕರೀತಾರೆ. ಮುಖ್ಯವಾಗಿ 3 ಪ್ರಧಾನ ಯೋಗಗಳನ್ನ ನಾವು ಈ ಭಗವದ್ಗೀತೆಯಲ್ಲಿ ನೋಡಬಹುದು. ಒಂದು ಭಕ್ತಿಯೋಗ, ಇನ್ನೊಂದು ಕರ್ಮಯೋಗ, ಮತ್ತೊಂದು ಜ್ಞಾನಯೋಗ. ಅಂದ್ರೆ ಭಕ್ತಿಯ ಮೂಲಕ ನೀನು ಭಗವಂತನನ್ನ ಸೇರಬಹುದು ಅಂತ ಹೇಳುವಂಥದ್ದು ಭಕ್ತಿಯೋಗವಾದರೆ, ಕಾಯಕದ ಮೂಲಕ ಏನು ಬಸವಣ್ಣನವರು ನಮಗೆ ಕಾಯಕವೇ ಕೈಲಾಸ ಅಂಥೇಳಿ ಏನ್ ತಿಳಿಸಿದ್ದಾರೆ, ಕೇವಲ ಕೆಲಸವನ್ನ ತನ್ನ ಪಾಡಿಗೆ ತಾನು ಮಾಡುತ್ತಾ ಭಗವಂತನನ್ನ ಸೇರುವಂಥದ್ದು ಕರ್ಮಯೋಗ. ಇನ್ನು ಜ್ಞಾನಯೋಗ, ತನ್ನ ಬುದ್ಧಿಮತ್ತೆಯಿಂದ ಪ್ರಖಂಡತೆಯ ಒಂದು ಪಂಡಿತೋತ್ತಮವಾದಂಥ ಜ್ಞಾನದ ಮೂಲಕ, ವಿದ್ವಾಂಸತೆಯ ಒಂದು ಅರಿವಿನ ಮೂಲಕ ಜ್ಞಾನವನ್ನ ಪಡ್ಕೊಂಡು ಆ ಜ್ಞಾನದ ಮೂಲಕ ಭಗವಂತನನ್ನ ಸೇರುವಂಥದ್ದು ಜ್ಞಾನಯೋಗ. ಹಾಗಾಗಿ ಪ್ರತಿಯೊಬ್ಬರು ಯಾರು ಯಾವುದೇ ಮಾರ್ಗದಲ್ಲಿ ಬರಲಿ, ಅವರೆಲ್ಲರೂ ಹೋಗಿ ಸೇರುವಂಥದ್ದು ಆ ಭಗವಂತನ ಪಾದಕ್ಕೆ. ಅದನ್ನೇ ಭಕ್ತಿಯೋಗ, ಕರ್ಮಯೋಗ, ಜ್ಞಾನಯೋಗ ಅಂತ ಹೇಳಿ ತಿಳಿಸಿರುವಂಥದ್ದು. ಇಲ್ಲಿ ಪ್ರಥಮವಾಗಿ ಬರುವಂತಹ ಅರ್ಜುನ ವಿಷಾದ ಯೋಗ ಅಂತೇಳಿ ಯಾಕೆ ಈ ಹೆಸರನ್ನ ಕೊಟ್ಟಿದ್ದಾರೆ ಅಂತಂದ್ರೆ, ಅದಕ್ಕೊಂದು ಮೂಲ ಅರ್ಥ ಇದೆ. ಯೋಗ ಅಂತಂದ್ರೆ ನಮಗೆ ತುಂಬಾ ಅರ್ಥಗಳು ಸಂಸ್ಕೃತದಲ್ಲಿ ಸಿಗುತ್ತೆ. ಯೋಗ ಅಂದ್ರೆ ಪ್ರತಿಯೊದಿನ ನಾವು ಬೆಳಿಗ್ಗೆ ಮಾಡುವಂತಹ ಆಸನಗಳು ಕೂಡ ಯೋಗ ಅಂತ ಹೇಳ್ತಾರೆ. ಇನ್ನು ಯೋಗ ಅಂದ್ರೆ ನಮಗೆ ಕೆಲವು ಸಲ ಬರುವಂತಹ ಅದೃಷ್ಟಗಳು ಬಂದಾಗ ಅಪ್ಪ ಏನ್ ಯೋಗ ಮಾಡಿದ್ಯಪ್ಪ ಅಂತ ಕೂಡ ಹೇಳ್ತಾರೆ. ಹೀಗೆ ಸಂಸ್ಕೃತದಲ್ಲಿ ಯೋಗ ಅನ್ನುವ ಪದಕ್ಕೆ ಬೇರೆ ಬೇರೆ ಅರ್ಥಗಳನ್ನ ಸಂದರ್ಭೋಚಿತವಾಗಿ ನಾವು ಬಳಸ್ತೀವಿ. ಆದ್ರೆ ಇಲ್ಲಿ ಯೋಗ ಅಂತಂದ್ರೆ ಒಂದುಗೂಡಿಸುವುದು ಅಂತ ಅರ್ಥ. ಒಂದುಗೂಡಿಸುವುದು ಅಂತಂದ್ರೆ ಜೀವಾತ್ಮನನ್ನ, ಅಂದ್ರೆ ನಾವು ಏನಿದ್ದೀವಿ, ನಾವು ಜೀವಾತ್ಮ, ಭಗವಂತ ಏನಿದ್ದಾನೆ ಅವನು ಪರಮಾತ್ಮ, ಈ ಜೀವಾತ್ಮನನ್ನ ಪರಮಾತ್ಮನೊಡನೆ ಒಂದುಗೂಡಿಸುವುದಕ್ಕೆ ಯೋಗ ಅಂತ ಕರೀತಾರೆ. ಆದ್ರೆ ನಾವು ಇವಾಗ ಏನಾಗಿದ್ದೀವಿ, ಇವಾಗ ನಾವು ವಿಯೋಗಿಗಳಾಗ್ಬಿಟ್ಟಿದೀವಿ. ವಿಯೋಗ, ವಿಯೋಗ ಅಂದ್ರೆ ಬೇರೆ ಬೇರೆ ಆಗ್ಬಿಟ್ಟಿದೀವಿ. ಆ ವಿಯೋಗದಿಂದ ಬೇರೆ ಬೇರೆ ಆಗಿರೋದಕ್ಕೆ ನಾವೆಲ್ಲ ದೇವರನ್ನ ಮರ್ತ್ಕೊಂಡ್ಬಿಟ್ಟು ಸುತ್ತಮುತ್ತಲಿರುವಂತಹ ಪ್ರಾಪಂಚಿಕ ವಸ್ತುಗಳನ್ನೇನ್ ಮಾಡ್ಬಿಟ್ಟಿದೀವಿ, ಅದೇ ಸತ್ಯ ಅಂಥೇಳಿ ಭ್ರಮಿಸ್ಬಿಟ್ಟಿದೀವಿ, ಅದರಲ್ಲೇ ತಲ್ಲೀನರಾಗ್ಬಿಟ್ಟಿದೀವಿ. ಅಂದ್ರೆ ಕೇವಲ ದುಡ್ಡು ಮಾಡುವಂಥದ್ದೇ ಜೀವನ, ಕೇವಲ ಸೈಟ್ ಮಾಡುವಂಥದ್ದೇ ಜೀವನ, ಕೇವಲ ಇನ್ನೊಬ್ಬರಿಗೆ ಕರುಬಿ ಮರುಗಿ ಅಸೂಯೆ ಪಟ್ಟು ಹೊಟ್ಟೆ ಕಿಚ್ಚು ಮಾಡಿ ಸುಳ್ಳು ಹೇಳಿ ಕರ್ಬುತನ ಮಾಡುವಂಥದ್ದೇ ಜೀವನ ಅಂತೇಳಿ ಅನ್ಕೊಂಡ್ಬಿಟ್ಟಿದೀವಿ. ಆದ್ರೆ ನಿಜವಾಗ್ಲೂ ಯೋಗ ಅಂತಂದ್ರೆ ಯಾವುದು ನಮ್ಮನ್ನ ದೇವರೊಡನೆ ಸೇರಿಸುತ್ತದೋ ಅದನ್ನ ಯೋಗ ಅಂತ ಕರಿತೀವಿ. ಇದು ಯಾವಾಗ ಸಾಧ್ಯ, ನಮ್ಮಲ್ಲಿ ಒಂದು ಸಮರ್ಪಣೆಯ ಒಂದು ಭಾವ ಬಂದಾಗ. ಸಮರ್ಪಣೆ ಯಾವಾಗ ಬರುತ್ತೆ, ನಮ್ಮಲ್ಲಿ ಏನೋ ಒಂದು ನೋವು ಉಂಟಾದಾಗ. ಸಂಕಟ ಬಂದಾಗ ವೆಂಕಟರಮಣ ಅಂತ ಗಾದೆನೆ ಹೇಳಿದೆ ಅಲ್ವಾ. ಯಾವಾಗ ನಮ್ಮಲ್ಲಿ ಒಂದು ವಿಷಾದದ ಭಾವನೆ ಬರುತ್ತೋ ಅವಾಗ ಆ ವಿಷಾದವೇ ನಮ್ಮನ್ನ ದೇವರ ಕಡೆಗೆ ಮನಸ್ಸು ಮಾಡುತ್ತೆ. ನಮಗೆ ನೋಡಿ, ದುಃಖ ಆದಾಗ ಮಾತ್ರ
ಅಪ್ಪ ದೇವ್ರೇ, ಈ ಸಂಕಷ್ಟದಿಂದ ನನ್ನನ್ನ ಬಿಡಿಸ್ಬಿಡಪ್ಪ, ನನಗೆ ಈ ದುಃಖಗಳನ್ನು ಕೊಡಬೇಡಪ್ಪ, ಈ ಕಷ್ಟಗಳನ್ನು ನನ್ನ ಕೈಲಿ ಸಹಿಸ್ಕೊಳಕ್ಕಾಗಲ್ಲಪ್ಪ, ಇದನ್ನು ಪಾರ್ ಮಾಡಪ್ಪ ಅಂತ ಕೇಳ್ತೀವಿ. ಅದೇ ತುಂಬ ಖುಷಿಯಾದಾಗ, ಸುಖ ಆದಾಗ, ದೇವ್ರೇ ನನಗೆಂಥ ಒಂದು ವೈಭೋಗವನ್ನು ಕೊಟ್ಟೆ, ಎಂಥ ಒಂದು ಸಮೃದ್ಧಿಯನ್ನು ಕೊಟ್ಟೆ, ಎಂಥ ಒಂದು ಸಂಪತ್ತನ್ನು ನೀನು ನೀಡಿದೆ ಅಂತ ನಾವು ಯಾವತ್ತಾದರೂ ನಮಿಸ್ತೀವ ದೇವ್ರಿಗೆ? ಇಲ್ಲ. ಅದೇ ಒಂದು ಸ್ಥಿತಿ ಇಲ್ಲಿ ಅರ್ಜುನನಿಗೆ ಆಗತ್ತೆ. ಅದಕ್ಕೆ ಇದನ್ನು ಅರ್ಜುನ ವಿಷಾದ ಯೋಗ ಅಂತ ಕರೀತಾರೆ. ವಿಷಾದ ಅನ್ನೋದಕ್ಕೆ ಜೀವನದಲ್ಲಿ ತುಂಬ ದೊಡ್ಡ ಸ್ಥಾನ ಇದೆ. ಆ ಒಂದು ವಿಷಾದನೇ ನಮ್ಮನ್ನು ನಿಜವಾಗ್ಲೂ ಜೀವನದ ಅರ್ಥ ಏನು ಅಂಥೇಳಿ ತಿಳಿಲಿಕ್ಕೆ ಕೊಡುವಂತಹ ಒಂದು ಮಹಾ ಮೆಟ್ಟಿಲು ಈ ವಿಷಾದ. ಅರ್ಜುನ ಇದಾನಲ್ಲ ಪಂಚ ಪಾಂಡವರಲ್ಲಿ ಮಧ್ಯದಲ್ಲಿ ಇರುತ್ತಾನಲ್ಲ ಅರ್ಜುನ, ಅವನು ಈ ಯುದ್ಧ ಅನ್ನೋದನ್ನ ಕೇವಲ ವ್ಯಷ್ಟಿ ದೃಷ್ಟಿಯಿಂದ ನೋಡ್ತಾ ಇದ್ದ. ಅಂದ್ರೆ ತನಗ್ ಮಾತ್ರ ಯುದ್ಧ, ತಾನ್ ಮಾತ್ರ ಗೆಲ್ಬೇಕು, ನಾನು ಈ ಒಂದು ಯುದ್ಧದಲ್ಲಿ ಗೆದ್ದು ಜಯಶೀಲನನ್ನಾಗ್ಬೇಕು ಅನ್ನೋ ಒಂದು ವ್ಯಷ್ಟಿ ದೃಷ್ಟಿಯಲ್ಲಿ ಮಾತ್ರ ಇದ್ದ. ಆದ್ರೆ ಅವನು ಸಮಷ್ಟಿಯ ದೃಷ್ಟಿಯ ಕಡೆಗೆ ಹೋಗೇ ಇರಲಿಲ್ಲ. ಸಮಷ್ಟಿ ದೃಷ್ಟಿ ಅಂದ್ರೆ ಈ ಲೋಕಕ್ಕೆ ಉದ್ಧಾರ ಆಗ್ಬೇಕು, ಈ ಇಡೀ ಜಗತ್ತಿಗೆ ಈ ಯುದ್ಧದಿಂದ ಒಂದು ಒಳ್ಳೆಯ ಅರ್ಥವನ್ನ, ಒಂದು ಒಳ್ಳೆಯ ನ್ಯಾಯವನ್ನ, ಒಂದು ಒಳ್ಳೆಯ ಧರ್ಮವನ್ನ ನೀಡಬೇಕು ಅನ್ನೋ ಒಂದು ಸಮಷ್ಟಿ ದೃಷ್ಟಿ ಇರಲಿಲ್ಲ. ತಾನು ಗೆಲ್ಬೇಕು, ತಾನು ಈ ಜಗತ್ತಿನ ಧೀರೋದ್ದಾತ ವೀರ ಅಂತ ಹೇಳಬೇಕು ಅನ್ನೋದು ಮಾತ್ರ ಅವನ ಮನಸ್ಸಿನಲ್ಲಿತ್ತು. ಹಾಗಾಗಿ ವ್ಯಷ್ಟಿ ದೃಷ್ಟಿ ಇದ್ದ. ಆದ್ರೆ ಯಾವಾಗ ಕುರುಕ್ಷೇತ್ರ ಅನ್ನೋ ಯುದ್ಧದ ಮುಂದೆ ನಿಂತ್ಕೊಂಡ್ಬಿಟ್ನೋ, ಆಗ ಅವನಿಗೆ ಕುರುಕ್ಷೇತ್ರ ಯುದ್ಧದ ಎದುರು ಭಾಗದಲ್ಲಿರುವಂತಹ ಶತ್ರು ಪಾಳೆಯ ಏನಿದೆ ಅಲ್ಲಿ ಎಲ್ಲ ಇರುವಂಥವರು ತನ್ನ ಗುರು ಹಿರಿಯರು, ತನ್ನ ಬಂಧು ಬಾಂಧವರು, ತನ್ನ ಅಣ್ಣ ತಮ್ಮಂದಿರು, ದ್ರೋಣ ಇವ್ರ ನನ್ನ ಗುರುಗಳು, ಭೀಷ್ಮ ಇವ್ರ ನನ್ನ ತಾತ, ಅವೆಲ್ಲ ಕಾಣ್ತಾ ಬಂತು. ಯಾಕೆ? ಇವನು ವ್ಯಷ್ಟಿ, ತನ್ನನ್ನ ಮಾತ್ರ ಸೀಮಿತ ಮಾಡ್ಕೊಂಡು ನೋಡ್ದ. ಅವಾಗ ಇವ್ರನ್ನೆಲ್ಲ ನಿರ್ನಾಮ ಮಾಡಿ ನಾನು ಏನಪ್ಪ ಮಾಡ್ಲಿ ಅಂತ ಹೇಳಿ ಒಂದು ಕ್ವೆಶ್ಚನ್ ಮಾರ್ಕ್, ಒಂದು ಪ್ರಶ್ನಾರ್ಥಕ ಚಿಹ್ನೆ ವ್ಯಾಮೋಹದ ವಿಷಾದದಿಂದ ಅರ್ಜುನನ ಮನಸ್ಸಿನಲ್ಲಿ ಮೂಡ್ತು. ಅರ್ಜುನನ ಮನಸ್ಸು ಕುಗ್ಗಿ ಹೋಯ್ತು. ಗಾಂಧೀವ ಅನ್ನೋ ಒಂದು ಬಿಲ್ ಏನಿದೆ ಅದು ಕೈಯಿಂದ ಜಾರಿ ಬಿದ್ದುಬಿಡ್ತು. ಕಣ್ಣು ಕಣ್ಣಾಲಿಗಳಿಂದ ತುಂಬಿ ಹೋಯ್ತು. ಅಂಗಾಂಗಗಳೆಲ್ಲ ಶೋಕದಿಂದ ಮರುಕ್ತು. ಯಾಕೆ? ಎದುರುಗಡೆ ಇರುವಂಥವ್ರು ನನ್ನ ತಮ್ಮಂದ್ರು ಕೌರವರು, ಗುರು ದ್ರೋಣರಿದ್ದಾರೆ, ಹಿರಿಯರಾದಂಥ ಭೀಷ್ಮರಿದ್ದಾರೆ, ಅವರ ಮಕ್ಕಳುಗಳೆಲ್ಲ ಇದ್ದಾರೆ, ಇವರೆಲ್ಲ ನನ್ನ ಬಂಧು ಬಾಂಧವರು, ಇವರೆಲ್ಲ ನನ್ನ ಗುರು ಹಿರಿಯರು, ಇವ್ರನ್ನೆಲ್ಲ ಹೇಗೆ ನಾನು ಸಂಹಾರ ಮಾಡಲಿ, ಹೇಗೆ ನಿರ್ನಾಮ ಮಾಡಲಿ ಅನ್ನೋ ಒಂದು ಪ್ರಶ್ನಾರ್ಥಕ್ಕೆ ಬಂದು ವಿಷಾದದಿಂದ ನೋಡ್ಕೊಂಡು ನಿಂತುಬಿಟ್ಟ. ಆದರೆ ಆ ವಿಷಾದ ಯಾಕೆ ಬಂತು? ತನ್ನ ಏಕಮಾತ್ರ ದೃಷ್ಟಿಯಿಂದ ನೋಡಿದಾಗ ಮಾತ್ರ. ಇಡೀ ಜಗತ್ತಿನ ದೃಷ್ಟಿಯಿಂದ ನೋಡಿದಿದ್ರೆ ಅರ್ಜುನನಿಗೆ ಅವರೆಲ್ಲರೂ ಕೂಡ ಕೇವಲ ಶತ್ರುಗಳಾಗಿ ಕಾಣ್ತಾ ಇದ್ರು. ಕುರುಕ್ಷೇತ್ರಕ್ಕೆ ಬಂದ್ಬಿಟ್ಟಿದ್ದಾನೆ, ಯುದ್ಧಕ್ಕೆ ನಿಂತ್ಕೊಂಡ್ಬಿಟ್ಟಿದ್ದಾನೆ, ಆದರೆ ತನ್ನ ಅಹಂನಿಂದ ಎದುರುಗಡೆ ನೋಡಿದಾಗ ಗುರು ಹಿರಿಯರು, ಬಂಧು ಬಾಂಧವರು ಮಾತ್ರ ಕಾಣ್ತಾ ಇದ್ದಾರೆ. ವಿಷಾದದಿಂದ ನಾನು ಯುದ್ಧ ಮಾಡಲಿಕ್ಕಾಗಲ್ಲಪ್ಪ, ಸಾಧ್ಯವೇ ಇಲ್ಲ, ಎದುರುಗಡೆ ಇರುವಂಥ ಎಲ್ಲರೂ ನನ್ನ ಬಂಧು ಬಾಂಧವರು, ಇವರನ್ನೆಲ್ಲ ನಾನು ನಿರ್ನಾಮ ಮಾಡಿ ಏನು ಮಾಡಬೇಕಾಗಿದೆ ಅಂತ ಹೇಳಿಬಿಟ್ಟು ಅರ್ಜುನ ಕೃಷ್ಣನಲ್ಲಿ ಗಾಂಧೀವವನ್ನು ಅವನ ಪಾದಕ್ಕೆ ಇಟ್ಟು ನಿಂತು ಬಿಟ್ಟಿದ್ದಾನೆ. ಆ ವಿಷಾದವನ್ನು ತೊಡೆದು ವ್ಯಷ್ಟಿ ದೃಷ್ಟಿಯಿಂದ ನೀನಲ್ಲ ಇದನ್ನು ನೋಡಬೇಕಾಗಿರೋದು, ಇದನ್ನು ಜಗತ್ತಿನ ಸಮಷ್ಟಿ ದೃಷ್ಟಿಯಿಂದ ನೀನು ನೋಡಬೇಕು ಅಂತ ಹೇಳುವಂಥ ಒಂದು ವಿವರಣೆ ಈ ಅರ್ಜುನ ವಿಷಾದ ಯೋಗದಲ್ಲಿದೆ. ಒಂದು ರೀತಿ ನಾನು ಇನ್ನೇನು ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ಒಂದು ಪರಿಸ್ಥಿತಿಗೆ ಅರ್ಜುನ ಬಂದ್ಬಿಟ್ಟಿದ್ದಾನೆ. ಅದನ್ನು ಹೇಳುವಂಥ ಪ್ರಥಮ ಅಧ್ಯಾಯ ಇದು ಅರ್ಜುನ ವಿಷಾದ ಯೋಗ. ಹಾಗಾಗಿ ಅರ್ಜುನ ವಿಷಾದ ಯೋಗದಲ್ಲಿ ನಾವು ಅರ್ಜುನ ಹೇಗೆ ಕಳೆಗುಂದು ಬಿಡ್ತಾನೆ, ಏನೆಲ್ಲ ಪ್ರಶ್ನೆಗಳನ್ನು ಕೃಷ್ಣನ ಹತ್ರ ಕೇಳ್ತಾನೆ ಅನ್ನುವಂಥ ಒಂದು ವಿವರಣೆಯನ್ನು ಈ ಒಂದು ಅಧ್ಯಾಯದಲ್ಲಿ ನಾವು ತಿಳ್ಕೊಳ್ತೇವೆ. ಈ ಒಂದು ಶ್ಲೋಕಕ್ಕೆ ಮುದ್ದುರಾಮ ಏನು ಹೇಳ್ತಾ ಇದ್ದಾನೆ ಕೇಳೋಣ ಬನ್ನಿ.

ನೋವು ಇರದೆ ಮುದಾ ಸಂತೋಷ ಎಲ್ಲಿದೆ? ಮುದ್ದುರಾಮ ಕೂಡ ಅದನ್ನೇ ಪ್ರಶ್ನೆ ಮಾಡ್ತಿದ್ದಾನೆ. ನಾವು ಯಾವಾಗ ನೋವನ್ನ ಕಷ್ಟಗಳನ್ನ ಅನುಭವಿಸುತ್ತೇವೆಯೋ ಮುಂದೆ ಸಂತೋಷ ಸಂತಸ ಮತ್ತು ಸಂಭ್ರಮ ಇವೆಲ್ಲ ಮನೆ ಮಾಡುತ್ತೆ ಅನ್ನುವಂಥದ್ದೇ ಮುದ್ದುರಾಮನ ಮತ್ತು ಕೃಷ್ಣನ ಇಂದಿನ ನುಡಿ.

0: ಪ್ರೀತಿಯ ಜೆಎಸ್ಎಸ್ ರೇಡಿಯೋ 91.2 ಎಫ್ಎಂ ಕೇಳುಗರಿಗೆಲ್ಲ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಕನ್ಯಾಕುಮಾರಿ. ಇಂದಿನ ನಮ್ಮ ಪರಂಪರೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಮರೆಯೋದುಂಟೆ ಮೈಸೂರು ದೊರೆಯ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ. ಬಂಧುಗಳೇ, ಈ ಸಾಲನ್ನ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಮೈಸೂರು ಸಂಸ್ಥಾನಕ್ಕೆ ಈ ಮಹಾನುಭಾವರ ಕೊಡುಗೆ ಅಪಾರ. ನಾವು ಇಂದು ಇಷ್ಟು ನೆಮ್ಮದಿಯಾಗಿ ಬದುಕ್ತಾ ಇದ್ದೇವೆ ಅಂದ್ರೆ ಇವರೇ ಕಾರಣ ಅಂದ್ರೆ ತಪ್ಪಾಗಲ್ಲ. ಅಂತೆಯೇ ಅವರದೇ ಕೊಡುಗೆಯಾದ ಕರ್ನಾಟಕದ ಮೊಟ್ಟ ಮೊದಲ ಸಕ್ಕರೆ ಕಾರ್ಖಾನೆಯಾದ ನಮ್ಮ ಹೆಮ್ಮೆಯ ಮೈಶುಗರ್ನ ಇತಿಹಾಸವನ್ನ ನಾವು ಇಂದು ಮೆಲುಕು ಹಾಕೋಣ. ಇದರ ಬಗ್ಗೆ ನಮಗೆ ಸಂಪೂರ್ಣ ಮಾಹಿತಿಯನ್ನ ತಿಳಿಸ್ಕೊಡಲಿದ್ದಾರೆ. ಮೈಶುಗರ್ ಕಾರ್ಖಾನೆಯ ಚಾರಿತ್ರಿಕ ಹಿನ್ನೆಲೆಯ ವಿಷಯ ಕುರಿತು PhD ಪದವಿಯನ್ನ ಪಡೆದುಕೊಂಡಿರುವ ಗುಂಡ್ಲುಪೇಟೆ ತಾಲೂಕಿನ JSS ಕಲಾ ಮತ್ತು ವಾಣಿಜ್ಯ ಪದವಿ ಕಾಲೇಜಿನ ಇತಿಹಾಸ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಮಂಜುಕುಮಾರ್ ಅವರಿದ್ದಾರೆ. ಬನ್ನಿ, ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ.
1: ತಮಗೂ ಧನ್ಯವಾದಗಳು.
0: ಈ ದಿನ ನಾವು ಮೈಶುಗರ್ನ ಬಗ್ಗೆ ಮಾತಾಡ್ತಾ ಇದ್ದೇವೆ. ಮೊದಲಿಗೆ ಮೈಶುಗರ್ನ ಪರಿಕಲ್ಪನೆ ಯಾರಿಗೆ ಮತ್ತೆ ಯಾವ ಸಂದರ್ಭದಲ್ಲಿ ಮೂಡಿತು ಸರ್?
1: ಈಗ ಏನಾಗಿದೆ ಅಂದ್ರೆ, ಸಕ್ಕರೆ ಕಾರ್ಖಾನೆ ಅನ್ನೋ ಕಾನ್ಸೆಪ್ಟ್ ಏನಿದೆ ಅದು ಭಾರತೀಯರಿಗಾಗ್ಲಿ ಅಥವಾ ಈ ಮೈಸೂರು ಸಂಸ್ಥಾನಕ್ಕ ಏನಾಗ್ಲಿ ಹೊಸ್ತೇನಲ್ಲ. ನಮಗೆ ಅಥರ್ವರ್ಣ ವೇದದಿಂದ ಸಹ ಈ ಕಬ್ಬಿನ ವ್ಯವಸಾಯದ ಬಗ್ಗೆ ಉಲ್ಲೇಖ ಇರೋದನ್ನ ನಾವು ಗಮನಿಸ್ಬೋದು. ಈ ಸೌತ್ ಇಂಡಿಯನ್ ರೀಜನ್ಗೆ ತಗೊಂಡಾಗ ಫಸ್ಟ್ ದೊಡ್ಡ ಶುಗರ್ ಫ್ಯಾಕ್ಟ್ರಿ ಯಾವುದು ಅಂದ್ರೆ ಪ್ಯಾರಿ. ತಮಿಳ್ನಾಡಲ್ಲಿ ಇದ್ದಂತ ಪ್ಯಾರಿ ಅನ್ನೋದು ಒಂದು ದೊಡ್ಡ ಶುಗರ್ ಫ್ಯಾಕ್ಟ್ರಿ ಸೌತ್ ಇಂಡಿಯಾಗ ತಗೊಂಡಾಗ. ನಾವು ಮೈಶುಗರ್ ಫ್ಯಾಕ್ಟ್ರಿ ಯಾಕೆ ನಮ್ಗೆ ಅಷ್ಟೊಂದು ಮುಖ್ಯ, 1933 ಜನವರಿ ತಿಂಗಳಿನಲ್ಲಿ ಮೈಶುಗರ್ ಫ್ಯಾಕ್ಟ್ರಿ ಅನ್ನೋದು ಶುರು ಆಗ್ತದೆ, ಯಾಕಷ್ಟು ಮುಖ್ಯ ಅಂತಂದ್ರೆ ಇಡೀ ಭಾರತದಲ್ಲಿ ಇದ್ದಂತ ಏಕೈಕ ಸರ್ಕಾರಿ ಸೌಮ್ಯದ ಫ್ಯಾಕ್ಟ್ರಿ ಅದು. ಸರ್ಕಾರ ಅಂದ್ರೆ ಗೌರ್ಮೆಂಟ್ ಅಥರೈಸ್ಡ್ ಆದಂತಹ ಒಂದು ದೊಡ್ಡ ಉದ್ಯಮ ಯಾವ್ದಪ್ಪ ಅಂದ್ರೆ ಮೈಶುಗರ್ ಫ್ಯಾಕ್ಟ್ರಿ. ನಮ್ಗೆ ಈಗ ಆಗ್ಲೇ ಹೇಳ್ದಂಗೆ, ಈಗ 1799 ಟಿಪ್ಪು ಸುಲ್ತಾನ್ ಮರಣ ನಂತರ ನಮ್ಗೆ ಬ್ರಿಟಿಷ್ ವಸಾಹತು ಶಾಹಿ ಅನ್ನೋದು ನೇರವಾಗಿ ಅಥವಾ ಪರೋಕ್ಷವಾಗಿ ಮೈಸೂರು ಸಂಸ್ಥಾನಕ್ಕೆ ಪ್ರವೇಶ ಮಾಡ್ತದೆ. ನಾವು ಟಿಪ್ಪು ಕಾಲದಿಂದ ನೋಡ್ಬೋದು, ಟಿಪ್ಪು ಏನ್ ಮಾಡ್ತಿದ್ರು ಅಂತಂದ್ರೆ ಈ ಚೀನಾದಿಂದ ಕುಶಲಕರ್ಮಿಗಳನ್ನ ಕರೆಸ್ಕೊಂಡು ಈ ದೇವನಹಳ್ಳಿ ಭಾಗದಲ್ಲಿ ಸಕ್ಕರೆ ಉದ್ಯಮಕ್ಕೆ ಹೆಚ್ಚಿನ ಪ್ರೋತ್ಸಾಹವನ್ನ ಕೊಡ್ತಾ ಇದ್ರು. ಅದಾದ್ಮೇಲೆ ಏನಾಗ್ತಿದ್ರು, ಹಂಗೆ ಕಬ್ಬೆಳಿಬೇಕು ಅಂದ್ರೂ ಕೆಲವೊಂದು ರಿಯಾಯಿತಿ ಕೊಡ್ತಿದ್ದ, ಸುಂಕವನ್ನ ಕಡಿಮೆ ಮಾಡ್ತಾ ಇದ್ದ, ಮತ್ತೆ ಅದರಿಂದ ಟ್ಯಾಕ್ಸ್ ಅನ್ನ ರಿಲ್ಯಾಕ್ಸೇಷನ್ ಮಾಡ್ತಾ ಇದ್ದ. ನಮ್ಗೆ ಮೈಸೂರು ಪ್ರಾಂತ್ಯದಲ್ಲಿ ಪೂರ್ವದಲ್ಲಿ ಇದ್ದಂಥ ಪ್ರಮುಖ ಸಕ್ಕರೆ ಕಾರ್ಖಾನೆ ಯಾವುದಪ್ಪ ಅಂದ್ರೆ ಈ ಶ್ರೀರಂಗಪಟ್ಟಣದಲ್ಲಿ ಇದ್ದಂಥ ಪಾಲಳ್ಳಿಯ ವಿರಿಜಾನಾಲೆಯ ಮೇಲ್ಭಾಗದಲ್ಲಿ ಸ್ಥಾಪನೆಯಾದಂಥ ಅಷ್ಟಗ್ರಾಮ ಶುಗರ್ ವರ್ಕ್ ಕಾರ್ಖಾನೆ ಫಸ್ಟ್ ಒನ್. 1847 ಈ ಕಾರ್ಖಾನೆ ಸ್ಥಾಪನೆ ಆಗ್ತದೆ. ಈ ಕಾರ್ಖಾನೆಯ ವಿಶೇಷತೆ ಏನಪ್ಪಾ ಅಂತಂದ್ರೆ 1851, 1861 ಮತ್ತು 1867 ಲಂಡನ್ ಮತ್ತೆ ಪ್ಯಾರಿಸ್ನಲ್ಲಿ ವಸ್ತು ಪ್ರದರ್ಶನ ನಡೀತದೆ. ಈ ವಸ್ತು ಪ್ರದರ್ಶನದಲ್ಲಿ ಈ ಸಕ್ಕರೆಯನ್ನ ಎಕ್ಸಿಮಿಷನ್ ಇಟ್ಟಿರ್ತಾರೆ. ಉತ್ತಮ ಗುಣಮಟ್ಟದ ಸಕ್ಕರೆಯನ್ನು ಬಿರುದನ್ನ ಅಥವಾ ಗೌರವ ಪ್ರಶಸ್ತಿಯನ್ನ ಲಂಡನ್ ಅಲ್ಲಿ ಪಡ್ಕೋತದೆ. ಲಂಡನ್ ಮತ್ತೆ ಪ್ಯಾರಿಸ್ನಲ್ಲಿ ಮಂಡ್ಯದ ಶ್ರೀರಂಗಪಟ್ಟಣದಲ್ಲಿ ಸ್ಥಾಪನೆಯಾದಂತಹ ಅಷ್ಟಗ್ರಾಮ ಶುಗರ್ ವರ್ಕ್ ಏನಿದೆ ಅದರಲ್ಲಿ ಉತ್ಪಾದನೆ ಅಂತ ಸಕ್ಕರೆ ವಿಶೇಷವಾದಂತಹ ಗೌರವವನ್ನ ಪಡ್ಕೋತದೆ.
0: ಮಂಡ್ಯದಲ್ಲಿ ತಯಾರಾದಂತ ಸಕ್ಕರೆ
1: ಇಂಗ್ಲೆಂಡ್ ಅಲ್ಲಿ ಅಂದ್ರೆ ವಸಾಹತುಶಾಹಿಯ ನೆಲೆಯಲ್ಲಿ ಅದು ತನ್ನ ಅಸ್ಮಿತತೆಯನ್ನ ಉಳಿಸ್ಕೊಳ್ಳೋ ಅಂದ್ರೆ ತನ್ನ ಐಡೆಂಟಿಟಿಯನ್ನ ಕಂಡುಕೊತದೆ. ಈ ಫ್ಯಾಕ್ಟ್ರಿ 1894 ಮುಚ್ಚಿಬಿಡ್ತದೆ. ಇದಾದ ಮೇಲೆ ಅದೇ ಭಾಗದಲ್ಲಿ ಮಂಡ್ಯ ಪರಿಸರದಲ್ಲೇ ಇನ್ನೊಂದು ಫ್ಯಾಕ್ಟ್ರಿ ತಲೆ ಎತ್ತಿದ್ದೆ, ಮೈಶುಗರ್. ಅದು ಹೆಂಗೆ ಅಂತಂದ್ರೆ, ನಿಮ್ಗೆ ಇವತ್ತು ಮಂಡ್ಯ ಅಂದ್ರೆ ಇಂಡಿಯಾ ಅನ್ನೋ ಥಾಟ್ ಹೆಂಗ್ ಬರುತ್ತೆ, ಮೈಶುಗರ್ ಅಂದ್ರೆ ಅದರದೇ ಆದಂತಹ ವರ್ಚಸ್ಸು ಗತ್ತನ್ನ ಇಟ್ಕೊಂಡಂತ ಒಂದು ದೊಡ್ಡ ಫ್ಯಾಕ್ಟ್ರಿ. ನೀವು ಕೇಳಿದ್ರೆ ಈಗ ಹೇಗೆ ಮಂಡ್ಯ ಭಾಗದಲ್ಲೇ ಯಾಕೆ ಫ್ಯಾಕ್ಟ್ರಿ ಸೃಷ್ಟಿ ಆಯ್ತು, ಅದರಿಂದ ಇದ್ದಂತ ಕಥೆ ಏನು? ನಮ್ಮ ಮಹಾರಾಜರು 1895 ಅಧಿಕಾರಕ್ಕೆ ಬರ್ತಾರೆ, 1940 ತನಕ ಇರ್ತಾರೆ. ಈ ಸಂದರ್ಭದಲ್ಲಿ ಅವರು ತಮ್ಮ ಕಂಠೀರವ ನರಸಿಂಹರಾಜ ಒಡೆಯರ್ ಅವರಿಬ್ರು ಸಹ ಮೈಸೂರು ಇತಿಹಾಸದಲ್ಲಿ ರಾಯಲ್ ಬ್ರದರ್ಸ್ ಏನಿದ್ದಾರೆ ಅವ್ರನ್ನ ಜೋಡೆತ್ತು ಅಂತ ಕರಿಬಹುದು. ಅವರು ಯುರೋಪ್ ಪ್ರವಾಸ ಮಾಡ್ತಾರೆ. ಆ ಸಂದರ್ಭದಲ್ಲಿ ತಾವು ಗ್ರಹಿಸಿದಂತಹ ಎಲ್ಲ ಅಂಶಗಳನ್ನ ತಮ್ಮ ಸಂಸ್ಥಾನದಲ್ಲಿ ತರಬೇಕು, ಅದನ್ನ ಮಾಡೆಲ್ ಸ್ಟೇಟ್ ಆಗಿ ತರಬೇಕು. ಬೆಸ್ಟ್ ಎಕ್ಸಾಂಪಲ್, ಎಷ್ಟು ಅಧಿಕಾರಿಗಳನ್ನು ತರ್ಸ್ಕತ್ತಾರೆ, ಕೆನಡಾ ದೇಶದಿಂದ ಬಂದಂತಹ ಲೆಸ್ಲಿ ಸಿ ಕೋಲ್ಮನ್, ಅವರು ನಮ್ಮ ಮೈಸೂರಿನಲ್ಲಿ 1912 ವ್ಯವಸಾಯ ಇಲಾಖೆ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸ್ತಾರೆ. ಆಲ್ಫ್ರೆಡ್ ಚಟರ್ಟನ್ ಇರ್ಬೋದು, ಆಲ್ಫ್ರೆಡ್ ಲೆಹಮನ್ ಇರ್ಬೋದು, ಕುಮಿಕನನ್ ಇರ್ಬೋದು, ಯಜ್ಞನಾರಾಯಣ್ ಇರ್ಬೋದು, ಹಿಂಗೆ ಬೆಳೀತಾ ಹೋಗ್ತದೆ ಅವ್ರ ಲೀಸ್ಟ್. ಮಿರ್ಜಾ ಇಸ್ಮಾಲ್, ವಿಶ್ವೇಶ್ವರಯ್ಯ, ಕಾಂತರಾಜಾರಸ್, ಹಿಂಗೆ ಈ ದಿವಾನ್ರಗಳ ಕಾಲಘಟ್ಟದಲ್ಲಿ ಎಂತೆಂಥ ಅಧಿಕಾರಿಗಳನ್ನು ಸೃಷ್ಟಿ ಮಾಡಿದ್ರು ಅಂದರೆ ಐರೋಪ್ಯರ ಜ್ಞಾನವನ್ನು ತಮ್ಮ ದೇಶದ ತಮ್ಮ ರಾಜ್ಯದ ಅಭಿವೃದ್ಧಿಗೆ ಬಳಸ್ಕೊಂಡಂಥ ಕೀರ್ತಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ಗೆ ಸಲ್ತದೆ. ಈ ಫ್ಯಾಕ್ಟ್ರಿ ಎಸ್ಟಾಬ್ಲಿಷ್ ಆಗಬೇಕಾದ್ರೆ ಅದರ ಉದ್ದೇಶ ಏನಿರ್ತಿದೆ, ನಾವು ಭಾರತ ಸರ್ಕಾರದ ಚಿಂತನೆಗಳನ್ನು ಪರಿಶೀಲಿಸಬೇಕು. ಆಗ ಸಕ್ಕರೆ ಅನ್ನೋದು ನಾವು ತಯಾರಿಸ್ತೀವಿ, ನಮ್ಮ ದೇಶದೊಳಗೆ ತಯಾರಾಗ್ತದೆ, ಬಟ್ ವಿಶ್ವದ ಇತರೆ ಉದ್ಯಮ ಸಂಸ್ಥೆಗಳ ಜೊತೆಗೆ ನಾವು ಫೈಟ್ ಮಾಡಬೇಕು, ಜಾಗತಿಕ ಮಟ್ಟದಲ್ಲಿ ಫೈಟ್ ಮಾಡಬೇಕು. ಯಾಕಂದ್ರೆ ಜಾಗತೀಕರಣ ಅನ್ನೋದು ನಿಮಗೆ ಇವತ್ತಿನ ಕಾನ್ಸೆಪ್ಟ್ ಆಗಿರ್ಬೋದು, ಬಂಡವಾಳಶಾಹಿಗೆ ಅದು ಹಳೆಯ ಕಾನ್ಸೆಪ್ಟ್. ಅವತ್ತಿನ ಕಾಲಕ್ಕೆ ಸಕ್ಕರೆ ಉದ್ಯಮ ಯಾಕೆ ಅವಶ್ಯಕವಾಗಿ ಬೇಕಾಗಿತ್ತು ಅನ್ನೋದನ್ನ ಬರೀತಾನೆ. ಯಾಕೆ ಈ ಮಾಡೆಲ್ ಸ್ಟೇಟ್ ಅಲ್ಲಿ ಯಾಕೆ ಆಯ್ತು, ಅದು ಒಂದು ಕ್ರಾಂತಿ ಆಯ್ತು. ಅವಾಗ ತಾನೆ ನೋಡಿ 1929 ದಶಕದಲ್ಲಿ ಕೈಗಾರಿಕಾ ಕ್ರಾಂತಿ ಆಗಿರ್ತದೆ. ನಿಮಗೆ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಹೆಂಗೆ ಅಂತಂದ್ರೆ, ಬ್ರಿಟನ್ನ ಒಂದು ಕೈಗಾರಿಕೆಗಳ ಅಭಿವೃದ್ಧಿಗೆ, ಬ್ರಿಟನ್ನ ಆರ್ಥಿಕತೆಯ ಬೆಳವಣಿಗೆಗೆ ಭಾರತದ ಸಂಪನ್ಮೂಲಗಳು ಬಳಕೆ ಆಗ್ತಕ್ಕಂಥ ಸನ್ನಿವೇಶ ಅದು. ಅಂಥ ಸಂದರ್ಭದಲ್ಲಿ ನಾವು ಸ್ಟೇಟ್ ಮೊನೋಪಲಿ ದೇಶೀಯ ಉದ್ಯಮಗಳ ಬೆಳವಣಿಗೆಯನ್ನು ಮಾಡಬೇಕಾಗಿರ್ತದೆ. ಯಾಕಂದ್ರೆ ನಮ್ಮ ದೇಶದಲ್ಲಿ ಕೈಗಾರಿಕೆ ಅನ್ನೋದು ನಾಶ ಆಗ್ಬಿಟ್ಟಿರ್ತದೆ. ಇಂಥ ಸಂದರ್ಭದಲ್ಲಿ ಏನಾಗ್ತದೆ, ಈ ಭಾರತ ಸರ್ಕಾರ ಭಾರತೀಯ ಕೈಗಾರಿಕೆಗಳನ್ನು ಸಕ್ಕರೆ ಕೈಗಾರಿಕೆಯನ್ನು ಉತ್ತೇಜನ ಮಾಡಬೇಕು ಅನ್ನೋ ದೃಷ್ಟಿಯಿಂದ 1930 ಒಂದು ಸಮಿತಿಯನ್ನ ನೇಮಕ ಮಾಡ್ತದೆ. ನಂತರ ಅದು 1930 ಸಕ್ಕರೆ ಉದ್ಯಮಗಳನ್ನ ರಕ್ಷಣೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಸುಂಕ ಮಂಡಳಿಯನ್ನ ನೇಮಕ ಮಾಡ್ತದೆ. ಅದು ಅಧ್ಯಯನ ಮಾಡಿ ವರದಿಯನ್ನ ಕೊಡ್ತದೆ. ಅದಾದ್ಮೇಲೆ ಪ್ರಮುಖವಾಗಿ ಶ್ರೀವಾಸ್ತವ್ ಇರ್ತಾರೆ, ಅವರು ದಕ್ಷಿಣ ನಾಲಾ ಪ್ರದೇಶದಲ್ಲಿ ಸಕ್ಕರೆ ಮತ್ತು ಬೆಲ್ಲ ತಯಾರಿಕೆ ಎಂಬ ಶೀರ್ಷಿಕೆಯಡಿಯಲ್ಲಿ ಒಂದು ಜ್ಞಾಪನಾ ಪತ್ರವನ್ನು ಹೊರಡಿಸ್ತಾರೆ 1929. ಅದು ಯಾವ ಸಂಸ್ಥೆಯಿಂದ ಬಂತು ಅಂತಂದರೆ, ಭಾರತದ ಇಂಪೀರಿಯಲ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ರಿಸರ್ಚ್ ಅನ್ನೋ ಸಂಸ್ಥೆಯಲ್ಲಿ ಇವರೊಬ್ಬರು ಸಕ್ಕರೆ ತಜ್ಞ. ಈತ ಏನು ಮಾಡ್ತಾನೆ ಶ್ರೀವಾಸ್ತವ್, ನಾವು ಈಗ ದಕ್ಷಿಣದ ನಾಲಾ ಪ್ರದೇಶದಲ್ಲಿ ಸಕ್ಕರೆ ಮತ್ತು ಬೆಲ್ಲ ತಯಾರಿಕೆ, ನಾವು ಸಕ್ಕರೆನ ಯಾಕೆ ಉತ್ಪಾದನೆ ಮಾಡಬಾರ್ದು, ಬೆಲ್ಲವನ್ನು ಯಾಕೆ ತಯಾರು ಮಾಡಬಾರ್ದು, ಒಂದು ಸೀಕ್ರೆಟ್ ಇದೆ ಏನಿದೆ ಅಂತಂದರೆ, ಅವತ್ತಿನ ಕಾಲದಲ್ಲಿ ಅಂದರೆ ಮಾಡರ್ನ್ ಏರಾನೆ, ಏನು ಅಷ್ಟು ದೂರ ಇಲ್ಲ, ಗ್ಯಾಪ್ ಇಲ್ಲ, ಸಕ್ಕರೆಯನ್ನು ಯಾರು ಬಳಕೆ ಮಾಡ್ತಾಯಿದ್ರು, ಒಂದು ರಾಜಪರಿವಾರ ಬಳಕೆ ಮಾಡ್ತಾಯಿತ್ತು, ನ್ಯಾಯಾಲಯಗಳಲ್ಲಿ ಸಕ್ಕರೆಯನ್ನು ಬಳಕೆ ಮಾಡ್ತಾಯಿದ್ರು, ಐರೋಪ್ಯರು ಸಕ್ಕರೆಯನ್ನು ಬಳಕೆ ಮಾಡ್ತಾಯಿದ್ರು. ಸುಮ್ಮನೆ ಈಗ ನಾವು ಉದಾಹರಣೆಗೆ 1894-95 ಇಡೀ ಭಾರತ ದೇಶಕ್ಕೆ ವಿದೇಶಗಳಿಂದ ಆಮದಾದಂಥ ಸಕ್ಕರೆಯ ಪ್ರಮಾಣ 168,000 ಟನ್, ಇಷ್ಟು ಪ್ರಮಾಣದ ಸಕ್ಕರೆ ಬರ್ತಾಯಿತ್ತು. ಅದಾದ ಮೇಲೆ ಜಸ್ಟ್ ನಾವು 1929 ನೋಡಿದ್ರೆ ಸುಮಾರು 150 ಮಿಲಿಯನ್ ರೂಪಾಯಿ ಮೌಲ್ಯದ 900,000 ಟನ್ ಸಕ್ಕರೆ ಭಾರತಕ್ಕೆ ಆಮದಾಯಿತು. ಅಂದರೆ ಒಂದು ಸಿಮಿಲರ್ ಒಂದು 30-35 ವರ್ಷದಲ್ಲಿ 1.5 ಲಕ್ಷ ಟನ್ ಇದ್ದಂಥ ಸಕ್ಕರೆ 900,000 ಟನ್ನಷ್ಟು ಸಕ್ಕರೆ ಭಾರತಕ್ಕೆ ಆಮದಾಗಿ ಬಂದ್ಬಿಡ್ತು. ಈಗ ಇದನ್ನು ಬಳಕೆ ಮಾಡೋರು ಯಾರು? ಅವತ್ತು ಸಾಮಾನ್ಯ ಜನ ಹೆಚ್ಚಾಗಿ ಬಳಕೆ ಮಾಡ್ತಿದ್ದು ಬೆಲ್ಲ. ಅಂದ್ರೆ ನಿಮ್ಗೆ ಸಕ್ಕರೆ ಅನ್ನೋ ಉತ್ಪನ್ನ ಹೇಗೆ ಒಂದು ಆರ್ಥಿಕತೆಯ ಲಾಭದ ಸಾಧನವಾಗಿ ಬಳಕೆ ಆಯಿತು ಅನ್ನೋ ಅಂಶವನ್ನು ನಾವು ಗಮನಿಸ್ತೇವೆ. ಅದಾದ್ಮೇಲೆ ನೋಡಿ, ಅದಾದ್ಮೇಲೆ ಇನ್ನೂ ಬೆಳವಣಿಗೆ ಆಗ್ತಾ ಹೋಗ್ತದೆ. 2022 ಭಾರತೀಯ ವಾಣಿಜ್ಯ ಮಹಾಸಂಘ ಒಂದು ಸಮೀಕ್ಷೆಯನ್ನು ಮಾಡ್ತದೆ. ಆ ಸಮೀಕ್ಷೆಯಲ್ಲಿ ಏನಂತ ಕೊಡ್ತದೆ ಅಂದ್ರೆ, ಇವತ್ತು ಭಾರತದಲ್ಲಿ 290,000 ಟನ್ನಷ್ಟು ಸಕ್ಕರೆಯನ್ನು ಬಳಕೆ ಮಾಡ್ತಾ ಇದ್ದಾರೆ ಪ್ರತಿ ವರ್ಷ ಆನ್ಯುವಲಿ. ಈಗೇನಾಯ್ತು, 900,000 ಟನ್ ನಾವು ಜಾವಾ ಮಾರಿಷಸ್ನಿಂದ 800,000 ಟನ್ ಸಕ್ಕರೆ ತರಿಸ್ಕೋತಾ ಇದ್ದೀವಿ. ಇದನ್ನೆಲ್ಲ ಅಧ್ಯಯನ ಮಾಡಿದಂಥ ಮಹಾರಾಜರು ಏನು ಮಾಡಿದ್ರು, ನಮ್ಮ ಇದರಲ್ಲೇ ಒಂದು ಫ್ಯಾಕ್ಟ್ರಿನ ಸ್ಥಾಪನೆ
2: ಮಾಡಿದ್ರು.
1: ಮತ್ತೆ ಇದಕ್ಕೆ ಪೂರಕವಾಗಿ ಮಂಡ್ಯದಲ್ಲಿ ಯಾಕಾಯಿತು ಅಂತಂತಂದ್ರೆ, ಇರ್ವಿನ್ ಕ್ಯಾನಲ್ ಶುರು ಮಾಡಿದ್ರು. KRS ಕಟ್ಟಿದ ಮೇಲೆ ನಾಲೆ ಇರ್ವಿನ್ ಕ್ಯಾನಲ್ ಇತ್ತು, ಉಲಿಕೆರೆ ಬುಗ್ಗಿತ್ತು. ಇರ್ವಿನ್ ನಾಲೆಯನ್ನ ಸ್ಥಾಪನೆ ಮಾಡಿದ್ಮೇಲೆ ಮಂಡ್ಯದಲ್ಲಿ 120,000 ಹೆಕ್ಟೇರ್ ಭೂ ಪ್ರದೇಶಕ್ಕೆ ನೀರಾವರಿಯನ್ನ ಕೊಟ್ರು. ಈಗ ನೀರಾವರಿ ಸೌಲಭ್ಯ ಕೊಟ್ರು. ಕೋಲ್ಮನ್ ಇದ್ರಲ್ಲ, ಅವರು ವ್ಯವಸಾಯ ಇಲಾಖೆಯ ಅಧಿಕಾರಿಯಾಗಿದ್ರು. ಅವರೇನ್ ಮಾಡಿದ್ರು, ಈ ಇರ್ವಿನ್ ಕ್ಯಾನಲ್ ಪ್ರದೇಶದಲ್ಲಿ ಒಂದು ಸಕ್ಕರೆ ಕಾರ್ಖಾನೆಯನ್ನು ಸ್ಥಾಪನೆ ಮಾಡಬೇಕು ಒಂದು ಕೈಗ ಅನ್ನೋ ಒಂದು ಜ್ಞಾಪನ ಪತ್ರವನ್ನು ಕೊಡ್ತಾರೆ. 1929 ಆರ್ಥಿಕ ಸಮ್ಮೇಳನದಲ್ಲಿ ಆಲ್ಫ್ರೆಡ್ ಚಟರ್ಟನ್ ಏನ್ ಮಾಡ್ತಾನೆ, ಕೃಷ್ಣರಾಜ ಸಾಗರ ಪ್ರದೇಶದ ಅಚ್ಚುಕಟ್ಟುದಾರರು ಕಬ್ಬನ್ನ ಯಾಕೆ ಬೆಳಿಬಾರ್ದು ಅಂತ ಸವಾಲಾಗ್ತಾನೆ.
2: ಅಂದ್ರೆ ಇದಕ್ ಮುಂಚೆ ಬೆಳಿತಿರ್ಲಿಲ್ಲ, ನಾಳೆ ಇದ್ರು
1: ನಾಳೆ ಆಗಿರ್ಲಿಲ್ಲ ಅವಾಗ. ಬಟ್ ಏನಂದ್ರೆ, ಮಂಡ್ಯ ಜನಕ್ಕೆ ಇವತ್ತೇನು ಸಕ್ಕರೆ ಕಣಜ, ಕಬ್ಬಿನ ಕಣಜ ಏನ್ ನಾಡು ಅಂತ ಕರೀತೀರ, ಅವ್ರಿಗೆ ಪ್ಯೂರ್ಲಿ ಕಬ್ಬಿನ ವ್ಯವಸಾಯ ಏನು ಅಂತಾನೆ ಗೊತ್ತಿರ್ಲಿಲ್ಲ. ದೊಡ್ಡ ಸಮಸ್ಯೆ ಅದು. ಏನೋ ಫ್ಯಾಕ್ಟ್ರಿ ಶುರು ಮಾಡ್ಬೇಕು ಅಂತ ಅನ್ಕೊಂಡಿದಾರೆ, ಕಬ್ಬನ್ ಬೆಳೆಸಬೇಕು. ಕಬ್ಬನ್ ಬೆಳೆಸಬೇಕು ಅಂದ್ರೆ ರೈತರಿಗೆ ಸೌಲಭ್ಯಗಳು ಕೊಡ್ಬೇಕು,
2: ಅವ್ರಿಗೆ ಬೆಳೆ ಬೆಳೆಯೋದು ಹೇಳ್ಕೊಡ್ಬೇಕು.
1: ಹೇಳ್ಕೊಡೋದ್ಕಿಂತ ಮುಂಚೆ ಏನಪ್ಪ ಸಮಸ್ಯೆ ಅಂತಂದ್ರೆ, ಕ್ಯಾನಲ್ ನೀರು ಬಿಟ್ರಲ್ಲ, ನೀರಿನ ಜೊತೆಗೆ ಮಲೇರಿಯಾ ರೋಗನು ಬಂತು. ಜನಕ್ಕೆ ಹೆಂಗಾಯ್ತು ಮಂಡ್ಯದವ್ರಿಗೆ, ನಿಮ್ ಕಬ್ಬು ಬೇಡ ನಿಮ್ ನೀರು ಬೇಡ ಅನ್ನೋ ಸಮಸ್ಯೆ ಬಂತು. ಹೆಂಗೋ ಸಮಾಧಾನ ಮಾಡಿದ್ರು, ಕೋಲ್ಮನ್ ಹೋದ್ರು, ಅವ್ರಿಗೊಂದಷ್ಟು ಸೌಲಭ್ಯಗಳನ್ನ ಕೊಟ್ಟರು, ಸಮಾಧಾನ ಮಾಡಿದ್ರು. ರಸಗೊಬ್ಬರ ಕೊಡೋದು, ಯಂತ್ರೋಪಕರಣಗಳನ್ನ ಕೊಡೋದು, ಸಹಾಯಧನ ಕೊಡೋದು, ಇದನ್ನೆಲ್ಲ ಮಾಡಿದ್ರು. ಅವ್ರಿಗೊಂದು ಸ್ವಲ್ಪ ಸ್ಟೇಬಲ್ ಆಯ್ತು. ಪುನಃ ಏನ ದೊಡ್ಡ ಸಮಸ್ಯೆ ಏನಂತಂದ್ರೆ, ಈ ಕಾಂಟ್ರಿಬ್ಯೂಷನ್ ಟ್ಯಾಕ್ಸ್ ಹಾಕ್ಬಿಟ್ರು. ಸಹಾಯಧನ ತೆರಿಗೆ, ಬ್ಲಾಕ್ ಸಿಸ್ಟಮ್ ಬೆಳಿಬೇಕು ಅಂದ್ರೆ ಒಂದು ವರ್ಷ ಕಬ್ಬು ಬೆಳೆದ್ರೆ ಭತ್ತ ಬೆಳಿಬೇಕು, ಆಮೇಲೆ ಲಾಸ್ಟ್ ಇಯರ್ ಕುಷ್ಕಿ ಬೆಲೆ ಬೆಳಿಬೇಕು. ಈ ತರ ಸಿಸ್ಟಮ್ ಇರಬೇಕಾದ್ರೆ ಬ್ರಿಟಿಷ್ ಏನ್ ಮಾಡಿದ್ರು, ಆ ಉನ್ನಾರ ಹೆಂಗಿತ್ತು ಅಂದ್ರೆ, ಅವತ್ತಿನ ಜಮೀನ್ಗೆ 150 ರೂಪಾಯಿ ಒಂದ್ ಎಕರೆಗಿದ್ರೆ ಟ್ಯಾಕ್ಸ್ 150 ರೂಪಾಯಿ
2: ಇರೋದು.
1: ಜನ ಟ್ಯಾಕ್ಸ್ ಕಟ್ಟಬೇಕಾ ಜಮೀನ್ ಉಳಿಸ್ಕೋಬೇಕಾ? ಈ ಸನ್ನಿವೇಶದಲ್ಲಿ ಸಕ್ಕರೆ ಕಾರ್ಖಾನೆಯನ್ನ 1933 ಮಿರ್ಜಾ ದೊಡ್ಡ ಚರ್ಚೆ ಮಾಡಿ ಶುರು ಮಾಡಿಸ್ಬಿಟ್ರು. ಪ್ರಜಾಪ್ರತಿನಿಧಿ ಸಭೆಯಲ್ಲಿ ಚರ್ಚೆ ಆಗಿ, ಇಲ್ಲ ನಾವು ಮಂಡ್ಯ ಪ್ರದೇಶದಲ್ಲಿ ಈ ಆಧುನೀಕರಣ ಆಗ್ಬೇಕು ಅಂದ್ರೆ ಸಕ್ಕರೆಯ ಉದ್ಯಮ ಬೆಳಿಬೇಕಂತಂದ್ರೆ ಕೋಲ್ಮಂದ್ರ ಸಲಹೆ ಚೆನ್ನಾಗಿದೆ, ಕೋಲ್ಮಂದ್ರ ಸಲಹೆಯನ್ನ ನಾವು ಗೌರವಿಸ್ತಾ ಇದನ್ನ ಪ್ರಾರಂಭಿಸ್ಬೇಕಂತ 1933 ಜನವರಿ ದಿ ಮೈಶುಗರ್ ಕಂಪನಿ ಲಿಮಿಟೆಡ್ ಅನ್ನೋ ಒಂದು ಸಂಸ್ಥೆ ಸ್ಥಾಪನೆ ಆಗ್ತದೆ. ಇದಕ್ಕೆ ಅವತ್ತಿನ ಕಾಲದಲ್ಲಿ ಬಂಡವಾಳ ಹಾಕಿದ್ದು 20 ಲಕ್ಷ ರೂಪಾಯಿ. ಇದನ್ನ ನಾವು ಈ ಕೂಡು ಬಂಡವಾಳ ಸಂಸ್ಥೆ ಅಂತ ಕರಿತೀವಿ, ಜಾಯಿಂಟ್ ಸ್ಟಾಕ್ ಅಂತ. ನೋಡಿ, ಹೊಸ ಕಾನ್ಸೆಪ್ಟ್ ಇರ್ತಾರೆ ಮಹಾರಾಜರಾಗ, ಷೇರ್ದಾರನ್ನ ಹುಡುಕ್ತಾರೆ, ಜನರಿಂದ ಷೇರ್ ಹಾಕಿಸ್ತಾರೆ. ಈ ಹೆಂಗಾಗುತ್ತೆ ಅಂತಂದ್ರೆ, 1933 ಜನವರಿಯಲ್ಲಿ ಸರ್ಕಾರದ ಮೂಲಕ ಮಂಡ್ಯದಲ್ಲಿ ಕಂಪನಿ ನೋಂದಣಿ ಆಗ್ತದೆ. ಖಾಸಗಿ ವ್ಯಕ್ತಿಗಳು ಷೇರನ್ನು ಹೂಡಿಕೆ ಮಾಡಲಿಕ್ಕೆ ಉತ್ತೇಜನವನ್ನು ನೀಡಲಾಗ್ತದೆ. ನೋಡಿ, ಸರ್ಕಾರ ಏನ್ ಮಾಡ್ತದೆ, 60% ಹಣನ ಸರ್ಕಾರ ಹಾಕ್ತದೆ, 40% ದುಡ್ಡನ್ನ ಜನರಿಂದ ಹಾಕಿಸ್ತದೆ. ಈ ಒಂದು ಕಂಪನಿಯ ಪ್ರಥಮ ಅಧ್ಯಕ್ಷರು ಮತ್ತು ಕಾರ್ಯನಿರ್ವಾಹಕ ನಿರ್ದೇಶಕರಾಗಿ ಕೋಲ್ಮನ್ ಅನ್ನ ನೇಮಕ ಮಾಡ್ತಾರೆ. ಜನರಲ್ ಮ್ಯಾನೇಜರ್ ಆಗಿ ಸಿಜೆ ಪೆನ್ನಿಂಗ್ ಅವರು ನೇಮಕ ಆಗ್ತಾರೆ. ಇದಕ್ಕೋಸ್ಕರ ಈಗ ಉದ್ಯಮ ಶುರು ಆಯ್ತು, ಮಿಷನರಿ ಬೇಕಲ್ಲ. ಸ್ಕಾಟ್ಲ್ಯಾಂಡ್ ನಿಂದ ಮಿರ್ಲೆಸ್ ವಾಟರ್ಸನ್ ಕಂಪನಿಯೊಂದಿಗೆ ಒಪ್ಪಂದ ಮಾಡಿಕೊಂಡು ಅಗತ್ಯವಾದಂತಹ ಮಿಷನರಿಗಳನ್ನ ತರಿಸ್ತಾರೆ. 1933 ಫಸ್ಟ್ ಶುರು ಆದಾಗ ಒಂದ್ ದಿನಕ್ಕೆ ಅದು 400 ಟನ್ನಷ್ಟು ಕಬ್ಬನ್ನ ಅರಿತಾಯ್ತು. ಒಂದ್ ದಿನಕ್ಕೆ 400 ಕ್ರಶಿಂಗ್ ಆಗ್ತಾ ಇತ್ತು. ಕ್ರಶಿಂಗ್ ಅದು ನೋಡಿ ನಿಮ್ಗೆ ಲಾಸ್ಟ್ಗೆ 5,000, 8,000, 10,000 ಆ ರೀತಿ ಆಗ್ತಾ ಪ್ರತಿ ಒಂದು ಫರ್ ಡೇಗೆ. ಈಗ 365 ದಿನ ಅಂತಂದ್ರೆ 250-280 ದಿನ ಕೆಲಸ ಮಾಡಿರುವಂತ ಉದಾಹರಣೆ ಇದೆ. ಯಾಕಂದ್ರೆ ನಿಮ್ಗೆ ಕಬ್ಬು ಹೆಂಗೆ ಅಂದ್ರೆ ಅವಧಿ ಮೀರ್ಬಿಟ್ರೆ ವೇಸ್ಟ್, ಅದು ಅದರಲ್ಲಿರ್ತಕ್ಕಂತ ಸಕ್ಕರೆ ಅಂಶ ಕಡಿಮೆ ಆಗ್ಬಿಡ್ತದೆ. ಅದಕ್ಕೆ ಅವತ್ ನೋಡಿ ರೆಡ್ ಮಾರಿಷಿಯಸ್ ಇತ್ತು, ಪಟಾಪಟಿ ಇತ್ತು, ಹಿಂಗೆ ಎಂತೆಂತ ವಿವಿಧವಾದಂತಹ ಕಬ್ಬಿನ ಬೆಳೆಗಳನ್ನ ಇಂಟ್ರೊಡ್ಯೂಸ್ ಮಾಡಿಸಿದ್ರು ಮಹಾರಾಜರು. ಅವತ್ತು ನಾ ಹೇಳದ್ನಲ್ಲ ನಿಮ್ಗೆ ಆಗಲೇ ಹೇಳ್ದಂಗೆ, ಭಾರತ ದೇಶದ 57 ಸಕ್ಕರೆ ಉದ್ಯಮಗಳಲ್ಲಿ ಮಂಡ್ಯದ ಮೈಶುಗರ್ ಕಾರ್ಖಾನೆ ಒಂದೇ ಸರ್ಕಾರಿ ಸೌಮ್ಯದ ಉದ್ಯಮ ಆಗಿತ್ತು. 57 ಕಾರ್ಖಾನೆ ಇರ್ತದೆ ಭಾರತದಲ್ಲಿ, ಅದರಲ್ಲಿ ಈ ಕಂಪ್ನಿ ಒಂದೇ ಒಂದು ಸರ್ಕಾರಿ ಸೌಮ್ಯದಲ್ಲಿ ಇದ್ದಂಥದ್ದು.
2: ಗ್ರೇಟ್. ಇಷ್ಟೆಲ್ಲ ವ್ಯವಸ್ಥೆ ಮಾಡ್ತಾರೆ, ಮಿಷನರೀಸ್ಗಳೆಲ್ಲ ತರ್ತಾರೆ, ಆದರೆ ಪ್ರಾರಂಭದ ದಿನಗಳಲ್ಲೂ ಒಂದಷ್ಟು ಸವಾಲುಗಳನ್ನ ಹೇಳಿದ್ರಿ. ಬ್ರಿಟಿಷರು ಸುಂಕ ಹಾಕಿದ್ರು ಅಂತ ಹೇಳಿದ್ರಿ. ಬೆಳೆ ಬೆಳೆಯೋದಕ್ಕೆ ಬರೀ ಒಂದು ಪ್ರತ್ಯೇಕ ಒಂದು ಜನರಿಗೆ ಮಾತ್ರ ಬರ್ತಿತ್ತು ಅಂತ ಹೇಳಿದ್ರಿ. ಎಲ್ಲವೂ ಆಯಿತು ಆದ್ಮೇಲೆ ಇದು ಪ್ರಾರಂಭದ ನಂತರ ಅದರ ಸಾಧನೆನ ಬಿತ್ತರಿಸ್ತಾ ಹೋಯ್ತು, ಅದು ಹೇಗಿದ್ವು ಸರ್ ಸಾಧನೆಗಳು?
1: ಫಸ್ಟ್ ಟೈಮ್ ಅಗ್ರಿಕಲ್ಚರ್ ಅನ್ನ ಒಂದು ಔದ್ಯೋಗಿಕ ಉದ್ಯಮವಾಗಿ ಬಳಸ್ಕೊಂಡಿದ್ದು ನಾಲ್ವಡಿ ಕೃಷ್ಣರಾಜ ಒಡೆಯರು. ಇವತ್ತು ನಿಮ್ಗೆ ಗೊತ್ತಿರಲಿ ನಿರುದ್ಯೋಗ ಸಮಸ್ಯೆ ಇದೆ, ಬಟ್ ಮಹಾರಾಜ ಅವಾಗಲೇ ಅಗ್ರಿಕಲ್ಚರಲ್ಲಿ ಪಾರ್ಟಿಸಿಪೇಟ್ ಮಾಡಿ ಅವ್ರಿಗೆ ಜಮೀನು ಕೊಡ್ತಾ ಇದ್ರು, 1,000 ದುಡ್ಡು ಕೊಡ್ತಾ ಇದ್ರು ಖರ್ಚಿಗೆ. 1,000 ರೂಪಾಯಿ ಫಸ್ಟು ಬೆಳೆ ಬೆಳಿಲಿಕ್ಕೆ ಕೊಟ್ಟರೆ ಪುನಃ ಅದ್ರ ಬೇಕಾದಂಥ ರಸಗೊಬ್ಬರ ತಗೊಳ್ಳೋಕ್ಕೆ 500 ರೂಪಾಯಿ ಸಹಾಯಧನ ಕೊಡ್ತಾ ಇದ್ರು. ಆ ರೀತಿ ದುಡ್ಡು ಕೊಟ್ಟು ಸಪೋರ್ಟ್ ಮಾಡ್ತಾ ಇದ್ರು. ಕಬ್ಬು ವಾಣಿಜ್ಯ ಬೆಳೆ, ವಾಣಿಜ್ಯ ಬೆಳೆ ಆದ್ದರಿಂದ ಕೃಷಿಯನ್ನು ವಾಣಿಜ್ಯೀಕರಣ ಮಾಡಬೇಕು. ಸಲಹೆ ಕೊಟ್ಟಿದ್ದೇನೆಂದರೆ, ನಾವು ನೀರು ಕೊಟ್ಟಿದ್ದೀವಲ್ಲ, ಆ ನೀರು ಕೊಟ್ಟಾದ್ಮೇಲೆ ಅಲ್ಲಿ ಒಂದು ಲಾಭದಾಯಕ ಬೆಳೆಯನ್ನು ಇಂಟ್ರೊಡ್ಯೂಸ್ ಮಾಡಬೇಕು ಅನ್ನೋದು ಮಹಾರಾಜರ ಚಿಂತನೆ. ಅಂದರೆ ಒಂದು ಕಬ್ಬಿನ ಬೆಳೆ ಪರಿಚಯ ಆಯಿತು, ಒಂದು ಆಧುನೀಕರಣ ಆಯಿತು, ಕಬ್ಬಿನ ಬೆಳೆಯಲ್ಲೇ ಆಧುನೀಕರಣ ಆಯಿತು. ನಾನು ಆವಾಗಲೇ ಹೇಳಿದೆ ನಿಮಗೆ, ರೆಡ್ ಮಾರಿಷಸ್ ಇದೆ, ಜಾವಾ ಇದೆ, B-208 ಇದೆ, ಹಿಂಗೆ ಅನೇಕ ಬೆಳೆಗಳು ಆಧುನಿಕ ಬೆಳೆಗಳು ನಮ್ಗೆ ಪರಿಚಯ ಆಯಿತು. ಕಬ್ಬಲ್ಲಿ ವೆರೈಟೀಸು ಮೊದಲಿದ್ದ ಪಟಾಪಟಿ ಮತ್ತು ರಸ್ತಾಲಿ ತುಂಬ ಎತ್ತರವಾಗಿ ಬೆಳೀತಕ್ಕಂಥ ಕಬ್ಬು. ಇವತ್ತು ತುಂಬ ನಿಮಗೆ ಒಂದು ಎಕರೆಗೆ 80-110 ಟನ್ ಇಳುವರಿ ಕೊಡ್ತಕ್ಕಂಥ ಕಬ್ಬನ್ನು ನಾವು ಕಾಣ್ತಾ ಇದ್ದೀವಿ. ಕೃಷಿ ಉಪಕರಣಗಳು, ಕೋಲಾರ ಮಿಷನ್ ನೇಗಿಲನ್ನು ಸ್ಥಾಪನೆ ಮಾಡ್ತಾರೆ, ತಂತ್ರಜ್ಞಾನ ಬಳಸ್ಕೊಂಡು, ವಿದೇಶಿ ತಂತ್ರಜ್ಞಾನವನ್ನು ಬಳಸ್ಕೊಂಡು ಕೋಲಾರ ಮಿಷನ್ ನೇಗಿಲನ್ನು ತರ್ತಾರೆ. ಕೃಷಿ ಶಿಕ್ಷಣ ಬೆಳೀತದೆ ಮೈಸೂರಿನಲ್ಲಿ, ನಮಗೆ ಅದರಲ್ಲಿ ಪ್ರಮುಖವಾದ ಪ್ರಾದೇಶಿಕ ಕೃಷಿ ಸಂಶೋಧನಾ ಕೇಂದ್ರ ಮಂಡ್ಯ ಇರ್ವಿನ್ ಫಾರ್ಮ್ ಇದೆಯಲ್ಲ, ಮತ್ತೆ ಅದು ವಿಶ್ವೇಶ್ವರ ಕೆನಾಲ್ ಫಾರ್ಮ್ ಇಲ್ಲ, ಅದು ಕಾರ್ಖಾನೆ ಶುರು ಆಯ್ತು. ಫಸ್ಟ್ 1933 ಅಲ್ಲಿ ಶುರು ಆದಾಗ 3,07,500 ರೂಪಾಯಿ ಲಾಭವನ್ನ ಗಳಿಸ್ತದೆ, ನಿವ್ವಳ ಲಾಭ. ಅದರಲ್ಲಿ 10% ಅನ್ನ ತನ್ನ ಷೇರ್ದಾರರಿಗೆ ಕೊಟ್ಬಿಡ್ತದೆ, ಲಾಭಾಂಶದಲ್ಲಿ ಅದು ಕೊಡ್ತಾ ಹೋಗ್ತದೆ. ದೊಡ್ಡ ಉದ್ಯಮವಾಗಿ ಬೆಳವಣಿಗೆ ಆಗ್ತದೆ. ನಿಮ್ಗೆ ಫ್ಯಾಕ್ಟ್ರಿ ಹೆಂಗ್ ಬೆಳತ್ತು ಅಂತಂದ್ರೆ, ಮಂಡ್ಯದಲ್ಲಿ ಸ್ಥಾಪನೆ ಆದಿದ್ರಿಂದ ಏನ್ ಪ್ರಯೋಜನ ಆಯ್ತು ಅಂತ, ಕೈಗಾರೀಕರಣ ಆಯ್ತು. ಒಂದು ಫ್ಯಾಕ್ಟ್ರಿ ಅಲ್ಲ, ಇದೊಂದು ಫ್ಯಾಕ್ಟ್ರಿ ಸ್ಥಾಪನೆ ಆದ್ಮೇಲೆ ಅಲ್ಲಿ 16 ಫ್ಯಾಕ್ಟ್ರಿಗಳು ಸ್ಥಾಪನೆ ಆಯ್ತು. ಜನಕ್ಕೆ ಕೃಷಿ ಅಂದ್ರೆ ಹೆಂಗೆ ಅಂತಂದ್ರೆ ಅದು ಲಾಭದಾಯಕ ಉದ್ಯಮ ಅಲ್ಲ ಅಂತ ಮಹಾರಾಜರು ಅದನ್ನ ಲಾಭದಾಯಕ ಉದ್ಯಮವಾಗಿ ನಿಲ್ಲಿಸಿದ್ರು. ಮಹಾರಾಜರನ್ನ ನೆನ್ಕೋಬೇಕು. ಇವತ್ತೇನಾದ್ರೂ ಹಳೆ ಮೈಸೂರು ಭಾಗದಲ್ಲಿ ಲಿಂಗಾಯತರು, ಒಕ್ಕಲಿಗರು, ಇತರೆ ಹಿಂದುಳಿದ ವರ್ಗದವರು, ದಲಿತರಿಗೆ ಭೂ ಮಾಲೀಕತ್ವ ಸಿಕ್ತು ಅಂತಂದ್ರೆ ಅದಕ್ಕೆ ಮಹಾರಾಜರೇ ಕಾರಣ. ಒಂದ್ ಕಡೆ ಭೂ ಮಾಲೀಕತ್ವ ಕೊಟ್ರು, ಭೂ ಮಾಲೀಕತ್ವ ಆದ್ಮೇಲೆ ಕೃಷಿಗೆ ನೀರು ಕೊಟ್ರು, ಕೃಷಿಗೆ ನೀರಾದ್ಮೇಲೆ ಕೃಷಿ ಹೇಗ್ ಮಾಡ್ಬೇಕಂತ ಪ್ರಯೋಗಾತ್ಮಕವಾಗಿ ತಿಳಿಸ್ತಕ್ಕಂಥ ಸಂಸ್ಥೆಗಳನ್ನ ಹುಟ್ಟಾಕಿದ್ರು, ಕೃಷಿ ವಿಜ್ಞಾನಿಗಳನ್ನ ಕರ್ಕೊಬಂದ್ರು, ಕೃಷಿಯಲ್ಲಿ ತಜ್ಞರನ್ನ ಸೃಷ್ಟಿ ಮಾಡಿದ್ರು, ಜೊತೆಗೆ ರೈತರಿಗೆ ಸಾಲ ಸೌಲಭ್ಯವನ್ನ ಕೊಟ್ರು. ನೀವು ಕಬ್ಬು ಅಂದಾಗ ಬರೀ ಸಕ್ಕರೆ ಅಂತಲ್ಲ, ಕಬ್ಬನ್ ಸಿಪ್ಪೆನು ಸಹ ಯೂಸ್ ಆಗುತ್ತೆ, ಕಾಗದ ಆಗುತ್ತೆ. ಇದು ನಂಬ್ಕೊಂಡು ಕಾಗದದ ಫ್ಯಾಕ್ಟ್ರಿ ಇತ್ತು, ಕೆಮಿಕಲ್ ಫ್ಯಾಕ್ಟ್ರಿಗಳಿತ್ತು ಮಂಡ್ಯದಲ್ಲಿ, ಈ ಸಕ್ಕರೆ ಕಾರ್ಖಾನೆ ನಂಬ್ಕೊಂಡು. ಉದಾಹರಣೆಗೆ ಈಗ ಸಾರಾಯಿ ಬಟ್ಟಿಳಿಸುವ ಘಟಕ ಇತ್ತು, ಡಿಸ್ಟಿಲರಿ ಇತ್ತು, 1500 ಗ್ಯಾಲನ್ ರೆಕ್ಟಿಫೈಡ್ ಅಷ್ಟು ಸ್ಪಿರಿಟ್ ಅನ್ನು ಉತ್ಪಾದನೆ ಮಾಡ್ತಾ ಇತ್ತು ಅವಾಗ್ಲೇನೆ.
2: ಸರ್ಕಾರ
1: ಎಲ್ಲ ಪ್ರತಿಯೊಂದು ಮಹಾರಾಜರಿಂದ ಸರ್ಕಾರಿ ಸೌಮ್ಯದಲ್ಲಿ ನಡ್ಕೊಂಡು ಹೋಗ್ತಾ ಇತ್ತು, ಇವಾಗ್ಲೂ ಸಹ ಸರ್ಕಾರಿ ಸೌಮ್ಯದಲ್ಲೇ ಇದೆ. 1935 ರೆಕ್ಟಿಫೈಡ್ ಸ್ಪಿರಿಟ್ ಉತ್ಪಾದನೆಗೆ ಅವಕಾಶವನ್ನು ಮಾಡಿಕೊಡ್ತಾರೆ. ಇದು ಭಾರತದಲ್ಲೇ ಮೊದಲ ಘಟಕ, ಸಾರಾಯಿ ಬಟ್ಟಿಳಿಸುವ ಡಿಸ್ಟಿಲರಿ ಘಟಕ ಅದು ಭಾರತದಲ್ಲೇ ಪ್ರಥಮವಾದಂಥ ಘಟಕ ಆಗಿತ್ತು. 55,000 ತನ್ ಕಾಕಂಬಿಯನ್ನು ಬಟ್ಟಿಳಿಸುವಂತಹ ಯಂತ್ರಾಗಾರದ ವ್ಯವಸ್ಥೆಯನ್ನು ಇದರಲ್ಲಿ ಮಾಡಲಾಗಿರ್ತದೆ. ಇದಾದಮೇಲೆ ಕಾರ್ಬನ್ ಡೈಆಕ್ಸೈಡ್, ಅದನ್ನು ಸಹ ಗ್ಯಾಸನ್ನು ಉತ್ಪಾದನೆ ಮಾಡ್ತಾಯಿದ್ರು, ಕಾರ್ಬನ್ ಡೈಆಕ್ಸೈಡನ್ನು. ಅಬ್ಸೊಲ್ಯೂಟ್ ಆಲ್ಕೋಹಾಲ್ ಅನ್ನು ಸಹ ಉತ್ಪಾದನೆ ಮಾಡ್ತಾ ಇದ್ರು. ಅಬ್ಸೊಲ್ಯೂಟ್ ಆಲ್ಕೋಹಾಲ್ ಅನ್ನು ಔಷಧಗಳಿಗೆ ಬಳಸ್ತಾರೆ, ಮೆಡಿಸಿನರಿಗೆ, ಆಸ್ಪತ್ರೆ, ವಿದ್ಯಾಸಂಸ್ಥೆ ಮತ್ತು ಸಂಶೋಧನಾ ಸಂಸ್ಥೆಗಳಿಗೆ ಇದನ್ನ ಮಾರಾಟ ಮಾಡಲಾಗ್ತಾ ಇತ್ತು. ಆಮೇಲೆ ಬಹುಮುಖ್ಯವಾಗಿ ಪವರ್ ಆಲ್ಕೋಹಾಲ್ ಅನ್ನು ಉತ್ಪಾದನೆ ಮಾಡ್ತಾ ಇದ್ರು. ಪವರ್ ಆಲ್ಕೋಹಾಲ್ ಅಂತಂದ್ರೆ ಈ ಎರಡನೇ ಮಹಾಯುದ್ಧದ ಸಂದರ್ಭದಲ್ಲಿ ರೈಲ್ವೆ ಇಂಜಿನ್ನು, ಟ್ರ್ಯಾಕ್ಟರು, ಪೆಟ್ರೋಲ್ ಚಾಲಿತ ವಾಹನಗಳಿಗೆ ಈ ಪವರ್ ಆಲ್ಕೋಹಾಲ್ ಅನ್ನು ಬಳಕೆ ಮಾಡ್ತಾ ಇದ್ರು. ಇದನ್ನು ಸಹ ಉತ್ಪಾದನೆ ಮಾಡಿದಂಥ ಕೀರ್ತಿ ನಮಗೆ ಮೈಶುಗರ್ ಫ್ಯಾಕ್ಟ್ರಿ ಸಿಗ್ತದೆ. ಮತ್ತು ಮಾದಕ ಪಾನೀಯಗಳನ್ನು ರಫ್ತು ಮಾಡ್ತಾಯಿದ್ರು, ಬ್ರ್ಯಾಂಡಿ, ವಿಸ್ಕಿ, ಜಿನ್, ರಮ್ಗಳನ್ನು ಈ ಡಿಸ್ಟಿಲರಿ ಘಟಕಗಳಲ್ಲಿ ಉತ್ಪಾದನೆ ಮಾಡ್ತಾಯಿದ್ರು. ಮತ್ತು ಇನ್ನೊಂದು ಅಸಿಟಿಕ್ ಆಸಿಡ್ ಘಟಕ ಪೂರೈಕೆ ಮಾಡ್ತಾಯಿದ್ರು. ಏನಕ್ಕೆ ಯೂಸ್ ಆಗ್ತಾಯಿತ್ತು ಅಂದರೆ ಈ ಫೋಟೋ ಫಿಲಮ್ಗಳ ತಯಾರಿಕೆಗಳಿಗೆ ಕಚ್ಚಾ ಸಾಮಗ್ರಿಯಾಗಿ ಇದನ್ನು ಬಳಕೆ ಮಾಡಲಾಗ್ತಾ ಇತ್ತು. ಇದಾದಮೇಲೆ ಬಯೋಗ್ಯಾಸ್ ಘಟಕ ಇತ್ತು, ಎಣ್ಣೆ ಗಿರಣಿ ಇತ್ತು, ಪೆಪ್ಪರ್ಮೆಂಟ್, ಅವತ್ತು ಪೆಪ್ಪರ್ಮೆಂಟನ್ನು ತಯಾರು ಮಾಡ್ತಾ ಇದ್ರು. ಮತ್ತು ಮಕ್ಕಳಿಗೆ ನಾವು ಈಗ ಲಯನ್ ಸಿರಪ್ ಈ ಥರ ಕೊಡ್ತೀವಲ್ಲ, ಹಂಗೆ ಗೋಲ್ಡನ್ ಸಿರಪ್ ಮಾಡ್ತಾಯಿದ್ರು. ಸಕ್ಕರೆಯಲ್ಲಿ ಗ್ಲೂಕೋಸ್ ಆಗಿ ಪರಿವರ್ತನೆ ಮಾಡಿ ಬಣ್ಣ ರುಚಿಯಲ್ಲಿ ಜೇನುತುಪ್ಪವನ್ನು ಮೀರಿಸುವಂತಹ ಗೋಲ್ಡನ್ ಸಿರಪ್ಪನ್ನು ತಯಾರಿಸ್ತಾ ಇತ್ತು. ಅವತ್ತೇನಂದ್ರೆ ಮಕ್ಕಳಿಗೆ ರೊಟ್ಟಿ, ದೋಸೆ, ಬ್ರೆಡ್ ತಿನ್ಬೇಕಾದ್ರೆ, ಚಪಾತಿ ತಿನ್ಬೇಕಾದ್ರೆ ಈ ಗೋಲ್ಡನ್ ಸಿರಪ್ಪನ್ನು ಬಳಕೆ ಮಾಡ್ತಾಯಿದ್ರು. ಹಿಂಗೆ ಬೆಳವಣಿಗೆ ಆಗಿತ್ತು.
2: ಒಂದು ಮೈ ಶುಗರ್ ಕಾರ್ಖಾನೆ
1: ಒಳಗೆ ಇಷ್ಟಿದೆ,
2: ಒಳಗಡೆ ಎಷ್ಟು ಕಾರ್ಖಾನೆಗಳು ಬಂತು, ಎಷ್ಟು ಉದ್ಯೋಗ ಸೃಷ್ಟಿ.
1: ನೀವು ಅದನ್ನ ನೋಡಿ, ಲಕ್ಷಾಂತರ ಉದ್ಯೋಗ ಸೃಷ್ಟಿ ಆಯ್ತು. ಕಾರ್ಮಿಕರನ್ನ ಯಾವತ್ತು ಕೀಳಾ ಕಂಡಿಲ್ಲ ಅವರು, ಯಾಕಂದ್ರೆ ಎಲ್ಲ ಸೌಲಭ್ಯ ಕೊಡ್ತಾ ಇದ್ರು. ಈಗ ಕಾರ್ಖಾನೆ ಬಂದ ತಕ್ಷಣ ಆಸ್ಪತ್ರೆ ಬರುತ್ತೆ, ಹಳ್ಳಿಗಳಿಂದ ಜನರು ಬರ್ತಾರೆ, ಉದ್ಯೋಗ ಬೇಕು ಅಂತ ಜನ ಹೋಗ್ತಾರೆ, ದೊಡ್ಡ ನಗರವಾಗಿ ಬೆಳೀತದೆ, ರೈಲ್ವೆ ಬರ್ತದೆ, ರಸ್ತೆ ಬರ್ತದೆ. ಈ ಕಬ್ಬನ್ ಪೂರೈಕೆ ಮಾಡಕ್ಕೆ ರೈಲ್ವೆ ಬೋಗಿಗಳು ಇರ್ತಾ ಇತ್ತು.
2: ಸ್ಥಳ ಎಷ್ಟು ಅಭಿವೃದ್ಧಿ ಆಯ್ತು, ಎಲ್ಲಾ ಆಯಾಮಗಳಲ್ಲೂ ಮೈ ಶುಗರ್ ಇಂದ ಅಭಿವೃದ್ಧಿ ಆಯ್ತು.
1: ಈ ಜಾಗತೀಕರಣ ಸನ್ನಿವೇಶದಲ್ಲಿ, ಉದಾರೀಕರಣ, ಜಾಗತೀಕರಣ, ನಾವೇನ್ ಹೇಳ್ತೀವಿ ಗ್ಲೋಬಲೈಸೇಷನ್ ಬಗ್ಗೆ ಮಾತಾಡ್ತೀವಿ, ಈ ಸನ್ನಿವೇಶದಲ್ಲಿ ಆ ನಗರ ಅಚ್ಚುಕಟ್ಟಾಗಿ ರೂಪುಗೊಳ್ಳಲಿಕ್ಕೆ ಮಹಾರಾಜರು ನೀಡಿದಂತ ಕೊಡುಗೆ ಅಪಾರ. ಮಂಡ್ಯ ಅನ್ನೋ ಒಂದು ಪ್ರದೇಶ ಸಕ್ಕರೆ ಕಣಜ ಆಗಿದೆ ಅಂತಂದ್ರೆ ಅದಕ್ಕೆ ಮೂಲ ಕಾರಣನೇ ಮಹಾರಾಜರು ಮತ್ತೆ ಫ್ಯಾಕ್ಟ್ರಿ. ಮಹಾರಾಜರು ಬರೀ ಒಂದು ಕಂಪ್ನಿ ಕಟ್ಟನಿಲ್ಲ, ಅದನ್ನ ದೊಡ್ಡ ಆಸ್ತಿಯಾಗಿ ರೂಪಿಸ್ಬಿಟ್ರು. ನೀವು ಯಾಕೆ 2,600 ಎಕರೆ ಜಮೀನನ್ನ ಮಹಾರಾಜರು ಕೊಟ್ರು ಅಂತ ಕೇಳಲಿಲ್ಲ. ಏನಕ್ಕೆ ಕೊಟ್ರು ಅಂತಂದ್ರೆ, ಇನ್ ಕೇಸ್ ಏನಾದರೂ ಅದಕ್ಕೆ ಆರ್ಥಿಕ ಸಮಸ್ಯೆ ಆದರೆ ಆ ಜಮೀನನ್ನ ಮಾರಿ ಆ ಫ್ಯಾಕ್ಟ್ರಿನ ಉಳಿಸ್ಕೋಬೇಕು ಅನ್ನೋದು ಅದ್ರ ಉದ್ದೇಶ. ದುರಂತ ಏನಪ್ಪಾ ಅಂತಂದ್ರೆ,
2: ಈಗ ಹೇಳಿದ್ರಿ ಮಹಾರಾಜರು ಜಮೀನ್ ಕೊಟ್ರು, ಮಾರಾಟ ಮಾಡಿ ಆದ್ರೂ, ಜಾಗ ಮಾರಾಟ ಮಾಡಿ ಆದ್ರೂ ಕಾರ್ಖಾನೆ ಉಳಿಸ್ಕೋಬೇಕು ಅಂತ. ಆದ್ರೆ ಈ ಕೆಲವು ವರ್ಷಗಳ ಹಿಂದೆ ಮೈ ಶುಗರ್ ತನ್ನ ಕೆಲಸವನ್ನ ನಿಲ್ಸ್ಬಿಡುತ್ತೆ. ಎಂಥ ದುರಂತ ಅಂದ್ರೆ, ಇದಕ್ಕೆ ಬಹಳ ಮನ್ಸಿಗೆ ನೋವಾಗುತ್ತೆ. ಇದಕ್ಕೆ ಕಾರಣ ಆದ್ರೂ ಏನು
1: ನೋಡಿ, ಅದ್ರಗ್ ಮೈ ಶುಗರ್ ಕಾರ್ಖಾನೆ ಏನಿದೆ ಅದು ತುಂಬಾ ಉತ್ತುಂಗ ಸ್ಥಿತಿಯಲ್ಲಿತ್ತು. ಅದಕ್ಕೆ ಅದರದ್ದು ಹಲವಾರು ಕಾರ್ಯಕ್ರಮಗಳಿತ್ತು. ಜನಮುಖಿಯಾಗಿ ಕಾರ್ಯಕ್ರಮ ಮಾಡ್ತಾ ಇತ್ತು. ಕಾರ್ಮಿಕರ ಮಕ್ಕಳಿಗೆ ಮೈಸೂಗರ್ ಪ್ರೌಢಶಾಲೆಯನ್ನು ಸ್ಥಾಪಿಸಿತ್ತು. ಪ್ರಯೋಗ ಕ್ಷೇತ್ರ ಇತ್ತು. ಜನರಿಗೆ ಹಾಸ್ಪಿಟಲ್ ಸೌಲಭ್ಯ ಸಿಕ್ತು ಅಂದ್ರೆ ಅದಕ್ಕೂ ಮೈಸೂಗರ್ ಫ್ಯಾಕ್ಟರಿನೇ ಕಾರಣ. ಗಂಜಿ ಕೇಂದ್ರ, ಕಲ್ಯಾಣ ನಿಧಿ, ವರ್ಕರ್ಸ್ಗೆ ಜನಕ್ಕೆ ಅನುಕೂಲ ಆಗತ್ತ, ಆಮೇಲೆ ಸಮಾಜಮುಖಿಯಾಗಿ ಕೆಲಸ ಮಾಡ್ತಿದ್ದಂತ ಒಂದು ದೊಡ್ಡ ಸಂಸ್ಥೆ. ಅದ್ಯಾವತ್ತು ಬಡತನದಲ್ಲಿದ್ದಂತ ಕಂಪ್ನಿ ಅಲ್ಲ, ಎಲ್ಲಾ ದೇಶದಲ್ಲೂ ಲಾಭದಲ್ಲಿ ಇದ್ದಂತ ಕಂಪ್ನಿ. ಕೆಲವು ರಾಜಕೀಯ ಪಟ್ಟಭದ್ರ ಹಿತಾಸಕ್ತಿಗಳಿಂದಾಗಿ ಈಗ ನನಗೆ ಬಹಳ ಆಶ್ಚರ್ಯ ಆಗ್ತದೆ, ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ 500 ಕೋಟಿ ರೂಪಾಯಿ ಕೊಡ್ತಾರೆ ಕಂಪ್ನಿಯ ಅಭಿವೃದ್ಧಿಗೋಸ್ಕರ, ಪುನಶ್ಚೇತನಕ್ಕೋಸ್ಕರ. ಮತ್ತೆ ಏನಾಯ್ತು, ಸದಾನಂದಗೌಡರು ಮುಖ್ಯಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ 15 ಕೋಟಿ ರೂಪಾಯಿ ಕೊಡ್ತಾರೆ. ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ 100 ಕೋಟಿ ರೂಪಾಯಿಯನ್ನ ಅದರ ಪುನಶ್ಚೇತನಕ್ಕೆ ಕೊಡ್ತಾರೆ. ಎಲ್ಲಿ ಪ್ರಾಬ್ಲಮ್ ಆಗ್ತು,
2: ಕೊರತೆ ಉಂಟಾಯ್ತು?
1: ಒಂದು ವಿಷಯ ಹೇಳ್ಬೇಕಂದ್ರೆ ಫ್ಯಾಕ್ಟರಿ ಬಗ್ಗೆ ಅದರ ಕರುಣಾಜನಕ ಸ್ಥಿತಿ ಏನಾಗಿತ್ತು ಅಂತಂದ್ರೆ, ಒಂದು ರಿಪೋರ್ಟ್ ಆಗುತ್ತೆ 2015 ಸರ್ಕಾರನೇ ಒಂದು ರಿಪೋರ್ಟ್ ತರಿಸ್ಕೋತದೆ, ಅಟ್ಲೀಸ್ಟ್ ಏಮ್ ಇಲ್ಲನ್ನಾರ ಓಪನ್ ಮಾಡಿ ಕಂಪ್ನಿಯನ್ನ ಪುನಶ್ಚೇತನ ಕೊಡ್ಸದ. ಒಂದ್ ಕಡೆ ಇದ್ರದ್ದು ಜಮೀನನ್ನ ಮಾರ್ಕೊಂಡು ತಿನ್ಕೊಂಡಿದ್ದಾರೆ, ಇದ್ರ ಆಸ್ತಿ ಮೇಲೆ ಕಣ್ಣಿದೆ. ಜೊತೆಗೆ ಕಾಂಪಿಟೇಷನ್ ಇತ್ತು, ಪಕ್ಕದಲ್ಲಿ ಪ್ರೈವೇಟ್ ಫ್ಯಾಕ್ಟರಿಗಳಿದ್ವು, 3-4 ಶುಗರ್ ಫ್ಯಾಕ್ಟರಿಗಳ ಸ್ಥಾಪನೆ ಆಗ್ತಾ ಇತ್ತು. ನಿಮ್ಗೆ ಇಲ್ಲಿ ಸರ್ಕಾರಿ ಫ್ಯಾಕ್ಟರಿ ಇದ್ದಾಗ ಪಕ್ಕದಲ್ಲಿರ್ತಕ್ಕಂಥ ಖಾಸಗೀಕರಣವನ್ನು ನಾವು ಹೆಂಗೆ ತಡೆಯಕ್ಕೆ ಸಾಧ್ಯ? ಒಂದು ಕಡೆ 500 ರಿಂದ 436 ಕೋಟಿಗೆ ಲೆಕ್ಕನೇ ಸಿಗಲ್ಲ ಪ್ರಾಪರ್ ಆಗಿ, ಅಷ್ಟು ಸರ್ಕಾರದ ಅನುದಾನ ಲೋಪ ಆಗ್ತದೆ. ಒಂದು ಬಂಡವಾಳದ ಕೊರತೆ ಉಂಟಾಗ್ತದೆ ಫ್ಯಾಕ್ಟ್ರಿಗೆ, ಮೊದಲನೇದಾಗಿ ಬಂಡವಾಳದ ಕೊರತೆ ಉಂಟಾಗ್ತದೆ, ಜೊತೆಗೆ ಸರ್ಕಾರದ ಅನುದಾನಗಳಲ್ಲಿ ಲೋಪ ಉಂಟಾಗ್ತದೆ, ಅದನ್ನು ಖರ್ಚು ಮಾಡಿದ್ರೆ ಲೋಪ ಉಂಟಾಗ್ತದೆ, ರಾಜಕೀಯ ಹಿತಾಸಕ್ತಿಗಳು, ಒಳಗಿನ ಗುದ್ದಾಟಗಳು, ಅದರಲ್ಲಿರ್ತಕ್ಕಂಥ ಹೈ ಕ್ವಾಲಿಟಿ ಮಿಷನರಿಗಳೇನಾಯ್ತು, ಅಲ್ಲಿ ಅನುಪ್ ಅಂತ ಅಧಿಕಾರಿ ಬರ್ತಾರೆ, ಕಾರ್ಯನಿರ್ವಾಹಕ ಅಧಿಕಾರಿ, ಅವ್ರ ಕಾಲಗೆ ಅನುಪ್ ಪೂಜಾರಿ ಇರ್ಬೇಕು, ಮೇ ಬಿ ಅವ್ರ ಕಾಲಘಟ್ಟದಲ್ಲಿ ಸ್ವಲ್ಪ ಅಭಿವೃದ್ಧಿ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಳ್ಳಲಾಗ್ತದೆ. ಆದ್ರೂ ಸಹ ಅದು ಜ್ವಲಂತ ಸಮಸ್ಯೆಯಾಗಿ ಉಳ್ಕೊಬಿಡ್ತು. ಒಂದು 5-6 ವರ್ಷ 15 ಆಚೆಗೆ ಈಗ ಹತ್ರ 2025 ಸಕ್ಕರೆ ಕಾರ್ಖಾನೆ ಪುನಶ್ಚೇತನಗೊಳ್ಳಿಲ್ಲ. ಸಿಟಿ ಸೆಂಟ್ರಲ್ ಇದ್ದಂಥ ಸಕ್ಕರೆ ಕಾರ್ಖಾನೆ ಮಂಡ್ಯದ ಹೃದಯ ಭಾಗದಲ್ಲಿ ಇತ್ತು, ಅಷ್ಟೊಂದೆಲ್ಲ ಇತ್ತು. ಬಂಡವಾಳದ ಕೊರತೆ ಆಗಿರಬೇಕು, ಅದನ್ನು ಮೇಂಟೆನೆನ್ಸ್ ಮಾಡಲಿಲ್ಲ ಅಂತ, ಕರೆಕ್ಟಾಗಿ ಪ್ರಾಪರ್ ವೇಯಲ್ಲಿ ಆ ಕಂಪ್ನಿಯನ್ನು ಮುಂದುವರಿಸಲಿಲ್ಲ. ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ 500 ಕೋಟಿ ಎಷ್ಟು ಅನುದಾನ ಸಿಕ್ತು, ಪುನಃ 400 ಕೋಟಿ ಎಷ್ಟು, ಒಂದು 100 ಕೋಟಿ ಎಷ್ಟು ಅನುದಾನ ಸಿಕ್ತು, ಪುನಃ 615 ಕೋಟಿ ಎಷ್ಟು ಅನುದಾನ ಇದೆ. ಆದರೆ ಒಂದು ಪ್ರಶ್ನೆ, 1,000,000,000 ಕೊಟ್ಟಾಗ ಕಂಪ್ನಿಯನ್ನು ಅಭಿವೃದ್ಧಿ ಮಾಡಲಿಕ್ಕೆ ಆಗಲಿಲ್ಲ. ಆದರೆ ಈಗ ಕಂಪ್ನಿಯನ್ನು ಶುರು ಮಾಡಿದ್ದು ಬರೀ 50 ಕೋಟಿಯಲ್ಲಿ ಮಾತ್ರ, ಪೇಪರಲ್ಲಿ ಬಂದಿದೆ ಅದು, ಕೇವಲ 50 ಕೋಟಿ ರೂಪಾಯಿಯಲ್ಲಿ ಮಾತ್ರ ಅಂತ ಕಂಪ್ನಿ ಮತ್ತೆ ಪುನಶ್ಚೇತನಗೊಳ್ತು ಅನ್ನೋ ವಿಷಯ ತುಂಬ ಖುಷಿ ಇದೆ. ಅದೊಂಥರ ಇಡೀ ಕರ್ನಾಟಕ ಅಲ್ಲ, ಇಡೀ ಭಾರತದ ಆರ್ಥಿಕತೆಗೆ ಬೆನ್ನೆಲುಬು ಆಗಿದ್ದಂಥ ಒಂದು ಫ್ಯಾಕ್ಟ್ರಿ ಮತ್ತೆ ಪುನಶ್ಚೇತನಗೊಂಡಿದ್ದು ತುಂಬ ಖುಷಿ ವಿಚಾರ. ಇವತ್ತು ಕರ್ನಾಟಕದಲ್ಲಿ ಉಳ್ಕೊಳ್ಳೇಬೇಕಾದಂತಹ ಮಹಾರಾಜರ ನೆನಪು ಏನಾರು ಇದ್ರೆ ಅದು ಮೈಸೂಗರ್ ಫ್ಯಾಕ್ಟರಿ, ಮಂಡ್ಯದಲ್ಲಿ ಸ್ಥಾಪನೆ ಆದಂತಹ ಮೈಸೂಗರ್ ಫ್ಯಾಕ್ಟರಿ.
2: ಇಷ್ಟೆಲ್ಲ ಕಾರಣಗಳು, ರಾಜಕೀಯದಲ್ಲಾದಂತಹ ಭಿನ್ನಾಭಿಪ್ರಾಯಗಳಾಗಿರ್ಬೋದು, ಮತ್ತೊಂದು ಯಂತ್ರಗಳ ಆಧುನೀಕರಣದ ಸಮಸ್ಯೆ ಆಗಿರ್ಬೋದು, ಇದೆಲ್ಲವನ್ನ ಎದುರಿಸಿ ಮತ್ತೆ ಇತ್ತೀಚೆಗೆ ಪ್ರಾರಂಭ ಆಯಿತು, ಇದು ಮತ್ತೆ ಪುನಶ್ಚೇತನಗೊಳ್ತು. ನಮ್ಮ ಮಂಡ್ಯ ಜನತೆ ಅಲ್ಲ, ಇಡೀ ಕರ್ನಾಟಕ ಜನತೆಯ ಹೆಮ್ಮೆ ಅಂತ ಹೇಳಿದ್ರು ಸುಳ್ಳಾಗಲ್ಲ. ಈ ಮೈಸೂಗರ್ ಬಗ್ಗೆ, ಅಂದ್ರೆ ಈ ಮೈಸೂಗರ್ ಕಾರ್ಖಾನೆ ಬಗ್ಗೆ ನಿಮ್ಗೆ ಏನನ್ಸುತ್ತೆ, ನಿಮ್ಮ ಅಭಿಪ್ರಾಯ ಏನು?
1: ಒಂದ್ ಕಾಲದಲ್ಲಿ ನಾವು 900,000 ಟನ್ ಸಕ್ಕರೆಯನ್ನ ಆಮದು ಮಾಡ್ಕೋತಾ ಇದ್ವಿ, ಇವತ್ತು ನಮ್ಮ ದೇಶ ರಫ್ತು ಮಾಡ್ಕೋತಾ ಇದೆ, ಸಕ್ಕರೆಯನ್ನು ರಫ್ತು ಮಾಡ್ತಾ ಇದೀವಿ ನಾವು,
2: ಕಳಿಸ್ತಾ ಇದೀವಿ.
1: ಮೊದಲು ಆಮದು ಮಾಡ್ಕೋತಾ ಇದ್ವಿ, ಕಳಿಸ್ತಾ ಇದೀವಿ. ವಾಣಿಜ್ಯ ಮಹಾಸಂಘ ಏನ್ ಹೇಳ್ತದೆ 22 ಸಮೀಕ್ಷೆ ಮಾಡಿದಾಗ 290-320 ದಶಲಕ್ಷ ಟನ್ನಷ್ಟು ಸಕ್ಕರೆಯನ್ನ ನಾವು ಬಳಸ್ತಾ ಇದೀವಿ. ಒಂದು ವರ್ಷಕ್ಕೆ ಬೇಕು ನಮ್ಗೆ ಅಷ್ಟು. ಯಾಕೆ ಕಾರಣ ಏನು? ನಾವು ಸಿಹಿ ಪದಾರ್ಥಗಳನ್ನ ಜಾಸ್ತಿ ತಿಂತಾ ಇದೀವಿ, ಬದಲಾದ ಆಹಾರ ಪದ್ಧತಿ, ಜೊತೆಗೆ ಸಿಹಿ ಬೇಕಾಗಿದೆ ನಮ್ಗೆಲ್ಲರಿಗೂ, ಸಿಹಿ ಪದಾರ್ಥ ಬೇಕಲೇಬೇಕು, ಅದಕ್ಕೆ ಸಕ್ಕರೆ ಬೇಕು. ಈಗ ಎಲ್ಲರ ಮನೆಯಲ್ಲೂ ಈಗ ಸಕ್ಕರೆಯನ್ನ ಕಂಪಲ್ಸರಿ ನಾವು ಬಳಸ್ತಾನೆ ಇದೀವಿ. ಮತ್ತೆ ಆಲೆಮನೆಗಳು ಬೆಳೀತವೆ, ಕಬ್ಬು ಬೆಳೀತದೆ, ಆ ಕಡೆಯಿಂದ ನಾವು ಎಲ್ಲಾ ಕಡೆಯಿಂದನು ಯೋಚನೆ ಮಾಡಬಹುದು. ನೀವು ಗಮನಿಸಿ, ಇವತ್ತು ಸುಮ್ನೆ ಒಂದ್ ಈಗ ಹೊಸ ಡಾಟಾ ಇಲ್ಲ, ಒಂದ್ 2-3 ವರ್ಷದ ಹಿಂದಿನ ಡಾಟಾ, ಒಟ್ಟು ವಿಶ್ವದಲ್ಲಿ ಬಳಕೆ ಆಗ್ತಕ್ಕಂಥ ಸಕ್ಕರೆಯಲ್ಲಿ 15% ಸಕ್ಕರೆಯನ್ನ ಭಾರತದವ್ರು ಬಳಸ್ತಾ ಇದಾರೆ. ಜನಸಂಖ್ಯೆ ಎಲ್ಲ ಜಾಸ್ತಿ ಇದೀವಲ್ಲ, 15% ಸಕ್ಕರೆಯನ್ನ ನಾವು ಬಳಸ್ತಾ ಇದೀವಿ. ಒಂದು ಕಾಲದಲ್ಲಿ ಜಾವಾ, ಮಾರಿಷಸ್ ನಿಂದ ಸಕ್ಕರೆಯನ್ನ ಆಮದು ಮಾಡ್ಕೋತಿದ್ದಂತ ನಾವು ಅಫ್ಘಾನಿಸ್ತಾನ, ಟಿಬೆಟ್, ನೇಪಾಳ, ಬರ್ಮಾ, ಸಿಲೋನ್ ಮತ್ತು ಬ್ರಿಟನ್ ಇನ್ನಿತರೆ ದೇಶಗಳಿಗೆ ನಾವು ಸಕ್ಕರೆಯನ್ನ ರಫ್ತು ಮಾಡ್ತಾ ಇದೀವಿ. ಇದಕ್ಕಿಂತ ಖುಷಿ ವಿಚಾರ ಏನಿದೆ, ಎಷ್ಟು ಜನಕ್ಕೆ ಬದುಕನ್ನ ಕಟ್ಕೊಟ್ಟಿದೆ. ತಮಿಳುನಾಡಿಂದ ಎಲ್ಲ ಬಂದು, ಚಾಮರಾಜನಗರದ ಭಾಗದಿಂದ ಬಂದು, ಇದು ಸಕ್ಕರೆ ಫ್ಯಾಕ್ಟರಿ ಕೃಷಿಗೆ ಲೇಬರ್ಗಳು ಬರ್ತಾರೆ, ಅವ್ರಿಗೂ ಜೀವನಾಂಶ. ಮತ್ತೆ ಅಲ್ಲಿರ್ತಕ್ಕಂಥ ಕಾರ್ಮಿಕರು, ಈ ಮೈಶುಗರ್ ಸ್ಕೂಲಲ್ಲಿ ಓದಿದಂತಹ ಎಷ್ಟೋ ಜನ ಒಳ್ಳೊಳ್ಳೆ ಉದ್ಯೋಗದಲ್ಲಿದ್ದಾರೆ. ಜನರನ್ನ ಎಜುಕೇಟೆಡ್ಗಳಾಗಿ ಮಾಡ್ತು, ಅಗ್ರಿಕಲ್ಚರ್ ಎಜುಕೇಟೆಡ್ಗಳಾಗಿ ಮಾಡ್ತು. ಮಹಾರಾಜರು ಅವತ್ತೇ ನಿರುದ್ಯೋಗಕ್ಕೆ ಒಂದು ಮದ್ದನ್ನು ಕಂಡುಹಿಡಿದಿದ್ರು. ಔದ್ಯೋಗಿಕ ಕ್ರಾಂತಿ ಆಯಿತು, ಬೇಕು ಇದು ಮೈಶುಗರ್ ಫ್ಯಾಕ್ಟ್ರಿ. ನಾನು ಆಗಲೇ ಹೇಳ್ದಂಗೆ ಅದು ಕನ್ನಡಿಗರ ಅಸ್ಮಿತತೆ, ಮತ್ತು ಅದು ಮಂಡ್ಯ ಜಿಲ್ಲೆ ಹೆಮ್ಮೆ. ಮೈಶುಗರ್ ಅಂತಂದರೆ ಫಸ್ಟು ಅದು ನಿರ್ಮಾತೃಗಳು ನಲ್ವಡಿಯವರಾಗಿರ್ಬೋದು, ಮಿರ್ಜಾ ಆಗಿರ್ಬೋದು, ಕೋಲ್ಮನ್ ಆಗಿರ್ಬೋದು. ಕೋಲ್ಮನ್ ಅಂತೂ ಆ ಮಣ್ಣಿನ ಮಗ ಇದ್ದಂಗೆ. ಮೈಶುಗರ್ ಇವತ್ತು ವಿಶ್ವ ಮಟ್ಟದಲ್ಲಿ ಹೆಸರನ್ನ ಗಳಿಸಿದಂಥ ಒಂದು ಫ್ಯಾಕ್ಟ್ರಿ, ಪ್ರಪಂಚದಾದ್ಯಂತ ಹೆಸರನ್ನ ಮಾಡಿದಂಥ ಕೀರ್ತಿಯನ್ನು ಹೊಂದಿದಂಥ ಫ್ಯಾಕ್ಟ್ರಿ. ಅದು ಶಾಶ್ವತವಾಗಿ ಉಳ್ಕೋಬೇಕು, ಮುಂದೇನೂ ಸಹ ಅದು ಇರಬೇಕು. ಸಾವಿರಾರು ಜನಕ್ಕೆ ಅದು ದಾರಿದೀಪವಾಗಿ ಮಹಾರಾಜರ ಆಶಯದಂತೆ ಅದು ಬದುಕಬೇಕು ಅನ್ನೋದು ನಮ್ಮ ಆಸೆ.
2: ಖಂಡಿತ ಸರ್.
1: ಯಾಕಂದ್ರೆ ಮಹಾರಾಜರ ಆಶಯ ದೊಡ್ಡದು, ಅವರ ಕೊಡುಗೆ ದೊಡ್ಡದು. ಎಲ್ಲ ಹೊಸ ಉದ್ಯಮಗಳೇ, ಮಹಾರಾಜರು ತುಂಬ ಉದ್ಯಮಗಳನ್ನ ಸ್ಥಾಪನೆ ಮಾಡಿದ್ದಾರೆ. ಆ ಎಲ್ಲ ಉದ್ಯಮಗಳಲ್ಲಿ ಅತ್ಯಂತ ಪ್ರಮುಖವಾದ ಉದ್ಯಮಗಳಲ್ಲಿ ಮೈಶುಗರ್ ಸಹ ಒಂದು.
2: ಹೌದು, ಈಗ ನೀವು ಹೇಳಿದಾಗೆ ನಿಮ್ಮ ಅಭಿಪ್ರಾಯದಂತೆ ಕಬ್ಬಿನ ಬೇಸಾಯಕ್ಕೆ ಮತ್ತೆ ಸಕ್ಕರೆ ಉತ್ಪಾದನೆ ಮತ್ತೆ ಇನ್ನಿತರ ಪರ್ಯಾಯ ವಸ್ತುಗಳ ಉತ್ಪಾದನೆಗೆ ಆಧುನಿಕ ಸ್ಪರ್ಶ ನೀಡೋದ್ರಲ್ಲಿ ಈ ಮೈಶುಗರ್ ತುಂಬಾ ತುಂಬಾ ಸಹಕಾರಿಯಾಗಿದೆ ಅಂತ ಹೇಳ್ಬೋದು. ಹಾಗೆ ಸರ್, ಈಗ ಕೊನೆಯದಾಗಿ ನಮ್ಮ ಕೇಳುಗರಿಗೆ ನಿಮ್ಮ ಸಂದೇಶ.
1: ಕೇಳುಗರಿಗೆ ಏನಪ್ಪಾ ಹೇಳೋದಂದ್ರೆ, ಅವತ್ತೇ ನಾವು ನೋಡಿ ರಾಜ್ಯ ಏಕಸ್ವಾಮ್ಯದ ಬಗ್ಗೆ ಕಲ್ತ್ಕೋತೀವಿ, ನಮಗೆ ಸ್ವದೇಶದ ಬಗ್ಗೆ ಅಭಿಮಾನ ಇರಬೇಕು. ಸ್ವದೇಶಿ ಉತ್ಪನ್ನದ ಮತ್ತು ಸ್ವದೇಶಿ ಕೈಗಾರಿಕೆಗಳು ಬೆಳಿಬೇಕು. ನಾವು ಎಲ್ಲವಾಗೂ ನಮ್ಮ ಬಂಡವಾಳವನ್ನು ನಾವು ಯಾವುದೋ ಒಂದು ಪ್ರಾಂತ್ಯದಲ್ಲಿ ಹೋಗಿ ವಿನಿಯೋಗ ಮಾಡ್ಬೋದು, ಬೇರೆ ಬೇರೆ ದೇಶಗಳಲ್ಲಿ ವಿನಿಯೋಗ ಮಾಡ್ಬೋದು, ಅದು ಬೇರೆ ದೇಶದ ಆರ್ಥಿಕತೆ ಬೆಳಿಲಿಕ್ಕೆ ಅವಕಾಶ ಆಗ್ತದೆ. ಅದೇ ನನ್ನ ದೇಶದಲ್ಲಿ ನನ್ನ ಮಣ್ಣಲ್ಲಿ ಏನಾದ್ರು ಸೇವೆ ಕೊಡಬೇಕು ಅಂತಿದ್ರೆ ಮಹಾರಾಜರನ್ನ ನೋಡಿ ನಾವು ಕಲ್ತ್ಕೋಬೇಕು. ತಮ್ಮ ಮನೆ ಚಿನ್ನನ ಅಡ ಇಟ್ಟು ಕನ್ನಂಬಾಡಿ ಕಟ್ಟೆ ಕಟ್ಟಿದ್ರು. ಯೋಚನೆ ಮಾಡಿ, ಬ್ರಿಟಿಷರ ಒಡೆತದ ನಡುವೆ, ಆರ್ಥಿಕ ಒಡೆತದ ನಡುವೆ
2: ಅವರ
1: ಸಾಧನೆ ಮಾಡಿದ್ದಾರೆ. ಎಷ್ಟು ಕಷ್ಟ ಇದೆ ಬ್ರಿಟಿಷರನ್ನ ಎದುರಾಕೊಂಡ್ರು, ಅವ್ರ ಜೊತೆ
2: ಎದುರಾಕೊಂಡ್ರು, ಅದಕ್ಕಿಂತ ಅವರ ಸಹಕಾರ ಜೊತೆ ಜೊತೆಗೆ ಇವರು ಅಷ್ಟೊಂದು ಕಷ್ಟಪಟ್ಟು ಮೈಸೂರನ್ನ ನಿರ್ಮಾಣ ಮಾಡಿದ್ದಾರೆ.
1: ನೋಡಿ, ನಾನು ಯಾವಾಗ್ಲೂ ಹೇಳೋದಿಷ್ಟ, ಖಾಸಗೀಕರಣ ಬೇಕು, ಆದ್ರೆ ಎಲ್ಲ ವಿಷಯದಲ್ಲ. ಸರ್ಕಾರ ರೈತರ ಹಿತದೃಷ್ಟಿಯಿಂದ, ಜನರ ಹಿತದೃಷ್ಟಿಯಿಂದ ಆ ಸಕ್ಕರೆ ಫ್ಯಾಕ್ಟರಿನ ಸರ್ಕಾರಿ ಸಮಯದಲ್ಲೇ ಮುನ್ನಡೆಸಬೇಕು.
2: ಖಂಡಿತ.
1: ಅದ್ರ ದೃಷ್ಟಿಯಿಂದ ನಾವು ಅಷ್ಟೇ, ನಾವು ಸ್ವದೇಶಿ ಉತ್ಪನ್ನಗಳನ್ನ ಬಳಸೋಣ, ಸ್ವದೇಶಿ ಕೈಗಾರಿಕೆಗಳನ್ನ ಬೆಳೆಸೋಣ, ಉಳಿಸೋಣ. ಯಾಕೆ ನಾವು ಸ್ವದೇಶಿ ಕೈಗಾರಿಕೆಗಳು ಉಳಿಸಿದಷ್ಟು ನಮ್ಮ ದೇಶದ ಆರ್ಥಿಕತೆ ಬೆಳೀತದೆ. ಕೃಷಿ ಅನ್ನೋದು ಒಂದು ಸಕ್ಸಸ್ಫುಲ್ ಆದಂತ ಬಿಸ್ನೆಸ್ ಅದು ಅಂತ ತೋರಿಸ್ಕೊಟ್ಟಿದ್ರು. ಕೃಷಿನ ಇಷ್ಟಪಡಿ, ರೈತರಾಗ್ಲಿಕ್ಕೆ ಇಷ್ಟಪಡಿ, ಭೂಮಿ ತಾಯಿನ ನಂಬಿದ್ರೆ ನಮ್ಗೇನು ಯಾವತ್ತೂ ಏನು ಮೋಸ ಆಗಲ್ಲ ಅನ್ನೋದನ್ನ ಮಹಾರಾಜರು ಅವತ್ತೇ ತೋರಿಸ್ಕೊಟ್ಟಿದ್ದಾರೆ. ಇಡೀ ಕನ್ನಡ ನಾಡಿನ ಎಲ್ಲ ಜನತೆ ಕೇಳ್ಕೊಳ್ಳೋದು ಇಷ್ಟ, ನಮ್ಮ ಸಂಸ್ಕೃತಿನ ಉಳಿಸಿ, ನಮ್ಮ ಅಸ್ಮಿತತೆನ ಉಳಿಸ್ಕೊಳ್ಳಿ, ನಮ್ಮ ಸ್ವದೇಶಿ ಉತ್ಪಾದನೆಯ ಕೇಂದ್ರಗಳು ಮತ್ತು ಕೈಗಾರಿಕೆಗಳನ್ನ ಉಳಿಸ್ಕೊಳ್ಳಿ ಅಂತ ಕೇಳ್ತಾ ನನ್ನ ಮಾತನ್ನ ಮುಗಿಸ್ತೇನೆ.
2: ನಿಮ್ಮ ಅಭಿಪ್ರಾಯದಂತೆ ಮರಳಿ ಮಣ್ಣಿಗೆ ಅಂದ್ರೆ ತಪ್ಪಾಗಲ್ಲ, ಹಾಗೇನೆ ಸ್ವದೇಶಿ ಉತ್ಪನ್ನಗಳನ್ನ ಬಳಸಿ, ಸ್ವದೇಶಿ ಕೈಗಾರಿಕೆಗಳನ್ನ ಅಭಿವೃದ್ಧಿಪಡಿಸಿ ಅಂತ ಹೇಳಿದ್ರಿ. ನಿಜವಾಗ್ಲೂ ಹೌದು, ನಮ್ಮ ದೇಶದ ವಸ್ತುಗಳನ್ನ ನಾವೇ ಬಳಸಿಲ್ಲ ಅಂದ್ರೆ ಇನ್ಯಾರು ಬಳಸ್ತಾರೆ? ನಿಮ್ಮ ಸಂದೇಶ ಈಗಿನ ಕಾಲಕ್ಕೆ ತುಂಬಾ ಸೂಕ್ತವಾಗಿದೆ ಸರ್. ಬಹಳಷ್ಟು ಮಾಹಿತಿಯನ್ನ ತಿಳಿಸ್ಕೊಟ್ರಿ, ಧನ್ಯವಾದಗಳು.
1: ಥ್ಯಾಂಕ್ ಯು.
2: ಸ್ನೇಹಿತರೆ, ಇಷ್ಟು ಹೊತ್ತು ಕೇಳ್ತಾ ಇದ್ರಿ ನಮ್ಮ ಪರಂಪರೆ ಕಾರ್ಯಕ್ರಮದಲ್ಲಿ ಮೈಶುಗರ್ ಕಾರ್ಖಾನೆಯ ಚಾರಿತ್ರಿಕ ಹಿನ್ನೆಲೆ ಕುರಿತು. ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾದವರು ಮೈಶುಗರ್ ಕಾರ್ಖಾನೆಯ ಚಾರಿತ್ರಿಕ ಹಿನ್ನೆಲೆ ಕುರಿತು PhD ಪದವಿಯನ್ನ ಪಡೆದುಕೊಂಡಿರುವ ಗುಂಡ್ಲುಪೇಟೆ ತಾಲೂಕಿನ JSS ಕಲಾ ಮತ್ತು ವಾಣಿಜ್ಯ ಪದವಿ ಕಾಲೇಜಿನ ಇತಿಹಾಸ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಮಂಜುಕುಮಾರ್ ಅವರು. ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಹಾಗೂ ತಮ್ಮ ಅನುಭವಗಳನ್ನು ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು ಸರ್.
1: ಅವಕಾಶ ನೀಡಿದ್ದಕ್ಕಾಗಿ ತಮಗೂ ಸಹ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ.
2: ಧನ್ಯವಾದಗಳು ಸರ್. ಇದು ಇವತ್ತಿನ ವಿಶೇಷ ಕಾರ್ಯಕ್ರಮ. ಮತ್ತೊಂದು ವಿಶೇಷತೆ ಜೊತೆಗೆ ಮತ್ತೊಂದು ಕಾರ್ಯಕ್ರಮದಲ್ಲಿ ಭೇಟಿಯಾಗ್ತೇನೆ. ಅಲ್ಲಿವರೆಗೂ ನಮಸ್ಕಾರ.
3: ಇದು ನಮ್ಮ ನಾಡು